ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಗುಡ್ ಮಾರ್ನಿಂಗ್, ಶುಭೋದಯ. ಈ ದಿನ ಹೊಸತಾಗಿರಲಿ, ಈ ದಿನ ಖುಷಿಯಾಗಿರಲಿ. ಇಂದು 2026 ಜೂನ್ ತಿಂಗಳ 26ನೇ ತಾರೀಕು ಶುಕ್ರವಾರ. ಶ್ರೀಶಕ 1949 ಶ್ರೀ ಪರಾಭಾಭಾ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು. ಯೋಗ ಸಿದ್ಧ ಕರಣ ಭವ ಸೌರಮಿಥುನ. ಇವತ್ತಿನ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಈ ರೀತಿ ಇದೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು, ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಯೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರ್ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇವರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಪವಿತ್ರ ದಿನೇಶ್ ಅವರು ವಚನಗಳ ಬಗ್ಗೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆ ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಮತ್ತು ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪರಿಸರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಆರ್ಜೆ ಅರ್ಪಿತರವರು. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳಲಿದ್ದಾರೆ ಆರ್ಜೆ ರಕ್ಷಿತಾ ಹೊಳ್ಳ ಅವರು. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ, ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು. ಈ ಒಂದು ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದು, ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರಣ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮರವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ ಮತ್ತು ಮಾಧವ ಪೆರಾರ್ಜಿ ಅವರಿಂದ ಪಂಪನ ನುಡಿಗಳನ್ನು ಹೇಳಲಿದ್ದಾರೆ ಮತ್ತು ವಿಜಯ ಎಸ್ಎಸ್ ಶಿವಮೊಗ್ಗ ಇವರಿಂದ ಸುಲಭವಾಗಿ ಇಂಗ್ಲಿಷ್ ಮಾತನಾಡುವುದನ್ನು ಕೇಳಬಹುದು. ಮಧ್ಯಾಹ್ನ 3:00 ಹಳೆಯ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳ ಕುಂದು ಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ, ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ಬಗ್ಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದು, ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಆರ್ಜೆ ಅರ್ಪಿತರ್ ಅವರು. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವೂ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದು, ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಡರ್ ಅವರು. ರಾತ್ರಿ 7:57 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00 ಬೆಳಗ್ಗೆ 6:00 ಗಂಟೆಯವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕಿಟಕಿಯ ಹೊರಗೆ ಸೂರ್ಯನ ಕಿರಣಗಳು ಹರಡ್ತಾ ಇದೆ, ಹಕ್ಕಿಗಳ ಚಿಲುಪಿಲಿ ಶುರುವಾಗ್ತಾ ಇದೆ, ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ ಆನ್ ಆಗಿದೆ. ಸೊ ಇವತ್ತಿನ ಸುಂದರವಾದ ಮುಂಜಾನೆಯಲ್ಲಿ ಒಂದು ಅದ್ಭುತವಾದ ವಿಷಯವನ್ನ ತಿಳಿಸಲಿಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ಜೀವನದಲ್ಲಿ ನಾವು ಎಷ್ಟೇ ಓಡಬಹುದು, ಎಷ್ಟೇ ಸಂಪಾದಿಸಬಹುದು, ಆದ್ರೆ ಕೊನೆಗೆ ನಮಗೆ ಬೇಕಾಗಿರೋದು ಆ ನೆಮ್ಮದಿ ಅಲ್ವಾ? ಆ ನೆಮ್ಮದಿಯನ್ನ ಕಂಡುಕೊಳ್ಳೋದಕ್ಕೆ ಗೌತಮ ಬುದ್ಧರು ಸಾವಿರಾರು ವರ್ಷಗಳ ಹಿಂದೆನೆ ನಮಗೆ 5 ಸರಳವಾದ ಸೂತ್ರಗಳನ್ನ ಕೊಟ್ಟಿದ್ದಾರೆ. ಅದನ್ನೇ ನಾವು ಪಂಚಶೀಲಗಳು ಅಂತ ಕರೆಯೋದು. ಇವತ್ತು ನಮ್ಮ ದಿನವನ್ನ ಇವುಗಳ ನೆನಪಿನೊಂದಿಗೆ ಶುರು ಮಾಡೋಣ. ಮೊದಲನೇದಾಗಿ, ಈ ಜಗತ್ತಿನ ಯಾವುದೇ ಜೀವಿಗೆ ಮನಸ್ಸಿನಿಂದಾಗಲಿ ಅಥವಾ ಕ್ರಿಯೆಯಿಂದಾಗಲಿ ನೋವು ಕೊಡದೇ ಇರೋಣ, ಪ್ರೀತಿಯಿಂದ ಎಲ್ಲರನ್ನೂ ಕಾಣೋಣ. ನೆನ್ಪಿಡಿ, ಪ್ರೀತಿ ಹಂಚಿದಷ್ಟು ಬೆಳೆಯುತ್ತೆ. ಇನ್ನ ಎರಡನೇದಾಗಿ, ಪ್ರಾಮಾಣಿಕತೆ. ನಮಗೆ ಸೇರದ್ದನ್ನು ನಾವು ಪಡೆಯೋದು ಬೇಡ, ಅಂದ್ರೆ ನಮಗೆ ಯಾವ್ದಲ್ಲವೋ ಅದನ್ನ ಪಡ್ಕೊಳ್ಳೋದು ಬೇಡ. ಕಳ್ತನ ಅಂದ್ರೆ ಬರೀ ವಸ್ತುಗಳನ್ನಷ್ಟೇ ಕಳ್ತನ ಮಾಡೋದಲ್ಲ ಸ್ನೇಹಿತರೆ, ಬೇರೆಯವರ ನಂಬಿಕೆಯನ್ನ ಕದಿಯೋದು ಕೂಡ ತಪ್ಪೆ. ಪ್ರಾಮಾಣಿಕವಾಗಿರೋಣ, ಆರಾಮಾಗಿ ನಿದ್ದೆ ಮಾಡೋಣ. ಮೂರನೇದಾಗಿ, ಸಚ್ಚಾರಿತ್ರ್ಯ. ನಮ್ಮ ಸಂಬಂಧಗಳಲ್ಲಿ ನಂಬಿಕೆ ಇರಲಿ, ಇಂದ್ರಿಯಗಳ ಮೇಲೆ ಹಿಡಿತವಿರಲಿ, ತಪ್ಪು ದಾರಿಯಲ್ಲಿ ನಡೆಯದೆ ಗೌರವಯುತವಾದ ಜೀವನ ನಮ್ಮದಾಗಲಿ. ಇನ್ನ ನಾಲ್ಕನೇದಾಗಿ, ಸತ್ಯವಂತಿಕೆ. ಒಂದು ಸುಳ್ಳನ್ನ ಮುಚ್ಚಿಡೋದಕ್ಕೆ 100 ಸುಳ್ಳುಗಳನ್ನ ಹೇಳ್ಬೇಕಾಗುತ್ತೆ ಅಲ್ವಾ? ಅದಕ್ಕೆ ಬೇಡವೇ ಬೇಡ, ಸತ್ಯ ಕಹಿಯಾಗಿದ್ರೂ ಪರವಾಗಿಲ್ಲ, ನೇರವಾಗಿ ನುಡಿಯೋಣ, ಸುಳ್ಳಿನಿಂದ ದೂರವಿದ್ದು ನೆಮ್ಮದಿಯಾಗಿರೋಣ. ಇನ್ನ ಐದನೇದಾಗಿ, ನಮ್ಮ ಬುದ್ಧಿಯನ್ನ ಮಂಕು ಮಾಡುವ ಮಾದಕ ವಸ್ತುಗಳಿಂದ ದೂರವಿರೋಣ. ಎಚ್ಚರ ತಪ್ಪಿ ಬದುಕೋದ್ಕಿಂತ ಎಚ್ಚರಿಕೆಯಿಂದ ಬದುಕೋದು ಎಷ್ಟು ಚಂದ ಅಲ್ವಾ ಸ್ನೇಹಿತರೆ? ಸೊ ಈ 5 ವಿಷಯಗಳು ಎಷ್ಟೊಂದು ಸಿಂಪಲ್ ಆಗಿದೆ ಅಲ್ವಾ? ಇವತ್ತು ಆಫೀಸ್ಗೆ ಹೋಗುವಾಗ್ಲೋ ಅಥವಾ ಮನೆಯಲ್ಲಿ ಕೆಲಸ ಮಾಡುವಾಗ್ಲೋ ಇವುಗಳಲ್ಲಿ ಒಂದನ್ನಾದ್ರೂ ಪಾಲಿಸೋದಕ್ಕೆ ಪ್ರಯತ್ನ ಮಾಡೋಣ. ಹೀಗ್ ಮಾಡಿದ್ದಲ್ಲಿ ಜೀವನ ಪಾಸಿಟಿವ್ ಆಗಿ ಚೇಂಜ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ಬನ್ನಿ ಹಾಗಾದ್ರೆ ಇದೇ ಪಾಸಿಟಿವ್ ವೈಬ್ ಜೊತೆಗೆ ಒಂದು ಮೆಲೋಡಿಯಸ್ ಸಾಂಗ್ ನ ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗ ನಾನೊಂದು ಒಳ್ಳೆ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನ್ ಗೊತ್ತಾ, ತಿಳಿದುಕೊಳ್ಳುವ ಯಾವ ವಿಷಯವೂ ಸಣ್ಣದಲ್ಲ, ಮಾಡುವ ಮನಸ್ಸಿದ್ರೆ ಯಾವ ಕೆಲಸವೂ ದೊಡ್ಡದಲ್ಲ. ಎಂತಹ ಪವರ್ಫುಲ್ ಮಾತಲ್ವಾ. ಇದಕ್ಕೆ ಪೂರಕವಾಗಿ ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಒಬ್ಬ ವ್ಯಕ್ತಿ ರಸ್ತೆ ಬದಿಯಲ್ಲಿ ಕೂತ್ಕೊಂಡು ಕಲ್ಲಿನ ಮೇಲೆ ಚಿಕಿತ್ ಅಂದವಾಗಿ ಕೆತ್ತನೆ ಮಾಡ್ತಾ ಇರ್ತಾನೆ. ದಾರಿಯಲ್ಲಿ ಹೋಗೋರು ಅವನನ್ನ ನೋಡಿ, ಯಾಕೋ ಸುಮ್ನೆ ಈ ಬಿಸ್ಲಲ್ಲಿ ಕೂತ್ಕೊಂಡು ಸಣ್ಣ ಸಣ್ಣ ಕಲ್ಲುಗಳನ್ನ ಕೆತ್ತಾ ಇದ್ದೀಯಾ, ಇದ್ರಿಂದ ಏನ್ ಪ್ರಯೋಜನ ಅಂತ ಕೇಳ್ತಾರೆ. ಆದರೆ ಆ ಶಿಲ್ಪಿ ನಗ್ತಾ ಹೇಳ್ತಾನೆ, ನೋಡಿ ಸಾಹೇಬ್ರೆ, ನನಗೆ ಈ ಕಲ್ಲಿನ ಗಾತ್ರ ಮುಖ್ಯ ಅಲ್ಲ, ಈ ಕಲ್ಲಿನ ಒಳಗೆ ಅಡಗಿರೋ ಸುಂದರವಾದ ವಿಗ್ರಹ ಮುಖ್ಯ. ನಾನಿವತ್ತು ಈ ಸಣ್ಣ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ನಾಳೆ ಇದೊಂದು ಭವ್ಯವಾದ ದೇವಸ್ಥಾನದ ಶಿಲೆಯಾಗುತ್ತೆ ಅಂತ ಹೇಳ್ತಾನೆ. ಅವನು ಕಲಿತ ಆ ಪುಟ್ಟ ಕಲೆ ಮತ್ತು ಅವನ ಹಾಕಿದ ಆ ಸಣ್ಣ ಪ್ರಯತ್ನವೇ ಮುಂದೆ ಒಂದು ಅದ್ಭುತ ಇತಿಹಾಸ ಸೃಷ್ಟಿಸಿತು. ಸೊ ಸ್ನೇಹಿತರೆ, ಜೀವನದಲ್ಲಿ ಯಾವುದೂ ಚಿಕ್ಕದಲ್ಲ. ನಾವು ಕಲಿಯುವ ಪ್ರತಿಯೊಂದು ಸಣ್ಣ ವಿಷಯವು ಒಂದಲ್ಲ ಒಂದು ದಿನ ನಮಗೆ ದೊಡ್ಡ ಶಕ್ತಿಯಾಗಿ ನಿಲ್ಲುತ್ತೆ. ಹನಿ ಹನಿ ಕೂಡಿದ್ರೆ ಹಳ್ಳ ಅನ್ನೋ ಹಾಗೆ ನಾವು ಮಾಡೋ ಪುಟ್ಟ ಪುಟ್ಟ ಕೆಲಸಗಳೇ ಮುಂದೆ ದೊಡ್ಡ ಯಶಸ್ಸಿಗೆ ದಾರಿಯಾಗುತ್ತೆ. ಅರೆ ಬರೇ ತಿಳುವಳಿಕೆಗಿಂತ ಪೂರ್ತಿಯಾಗಿ ತಿಳಿದು ಹೆಜ್ಜೆ ಇಡೋಣ. ಮನಸ್ಸಿದ್ದರೆ ಮಾರ್ಗ ಅನ್ನೋದು ಸುಳ್ಳಲ್ಲ. ನಿಮ್ಮ ಗುರಿ ಎಷ್ಟೇ ದೊಡ್ಡದಿದ್ದರೂ ನಿಮ್ಮ ಆತ್ಮವಿಶ್ವಾಸ ಅದರ ಮುಂದೆ ದೊಡ್ಡದಾಗಿರಲಿ. ಸ್ನೇಹಿತರೆ, ಯಾರೋ ಹೀಗೆ ಹೇಳಿದ್ರು, ಕೆಲಸ ಚಿಕ್ಕದಾಗಿರ್ಬೋದು ಆದ್ರೆ ಅದನ್ನ ಮಾಡುವ ರೀತಿ ದೊಡ್ಡದಾಗಿರ್ಲಿ ಅಂತ. ಹಾಗಾದ್ರೆ ಇನ್ಯಾಕೆ ತಡ, ಇವತ್ತೇ ಒಂದು ಹೊಸ ವಿಷಯ ಕಲಿಯೋಣ, ಕೆಲಸ ಮಾಡೋಣ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಕ್ತಿಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ನನ್ನೆಲ್ಲ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜೂನ್ 26, 2026 ಶುಕ್ರವಾರ. ಇವತ್ತಿನ ದಿನ ಇಡೀ ದೇಶಾದ್ಯಂತ ಅತ್ಯಂತ ಪವಿತ್ರವಾದ ಭಾವನಾತ್ಮಕವಾದ ಮೊಹರಂ ದಿನ ಅಥವಾ ಅಶುರಾ ಹಬ್ಬದ ಆಚರಣೆ ನಡೀತಾ ಇದೆ. ಇಸ್ಲಾಮಿಕ್ ಕ್ಯಾಲೆಂಡರ್ನ ಹೊಸ ವರ್ಷದ ಮೊದಲ ತಿಂಗಳ ಈ ವಿಶೇಷ ದಿನದ ಇತಿಹಾಸ ಮತ್ತು ಇವತ್ತಿನ ದಿನದ ಒಂದಿಷ್ಟು ಮಾಹಿತಿಯನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹೌದು ಸ್ನೇಹಿತರೆ, ಮೊಹರಂ ಅನ್ನೋದು ಕೇವಲ ಒಂದು ದಿನವಲ್ಲ, ಇದು ಇಸ್ಲಾಮಿಕ್ ಚಾಂದ್ರಮಾನ ಕ್ಯಾಲೆಂಡರ್ನ ಮೊದಲ ತಿಂಗಳು. ಈ ತಿಂಗಳಿನಿಂದ ಹೊಸ ವರ್ಷ ಆರಂಭವಾಗುತ್ತೆ. ಮೊಹರಂ ತಿಂಗಳ 10ನೇ ದಿನವನ್ನು ಯೌಮ್ ಎ ಅಶುರಾ ಎನ್ನಲಾಗುತ್ತೆ. ಪ್ರವಾದಿ ಮೊಹಮ್ಮದರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಅವರು ಸತ್ಯ, ನ್ಯಾಯ ಮತ್ತು ಮಾನವೀಯತೆಯ ರಕ್ಷಣೆಗಾಗಿ ಕರ್ಬಲಾ ಕದನದಲ್ಲಿ ನಡೆದ ಅತ್ಯುನ್ನತ ತ್ಯಾಗದ ನೆನಪಿನ ದಿನವಿದು ಅಂತಲೇ ಹೇಳಬಹುದು. ಅದರಲ್ಲೂ ನಮ್ಮ ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಜೊತೆಯಾಗಿ ಅಲ್ಲಮ್ಮನ ಹಬ್ಬ ಅಥವಾ ಪಿರ್ಲಾ ಹಬ್ಬ ಅಂತ ಅತ್ಯಂತ ಸೌಹಾರ್ದತೆಯಿಂದ ಆಚರಿಸುವ ಮೂಲಕ ಭಾವೈಕ್ಯತೆಗೆ ಸಾಕ್ಷಿಯಾಗುವ ಸುಂದರ ಸುಂದರ ಸಂಪ್ರದಾಯವನ್ನ ನಡೆಸಿಕೊಂಡು ಬಂದಿದ್ದಾರೆ. ನಮ್ಮ ಕರ್ನಾಟಕದ ಮುಸ್ಲಿಂ ಬಾಂಧವರಿಗೆಲ್ಲ ಮೊಹರಂ ದಿನದ ಶಾಂತಿ ಮತ್ತು ಸೌಹಾರ್ದತೆಯ ಶುಭಾಶಯಗಳು ತಿಳಿಸುತ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುವರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜೂನ್ 26. ಕ್ಯಾಲೆಂಡರ್ನಲ್ಲಿ ಇದು ಒಂದು ದಿನ ಇರಬಹುದು ಸ್ನೇಹಿತರೆ, ಆದರೆ ಈ ಒಂದು ದಿನ ನಮ್ಮ ಲೈಫ್ನಲ್ಲಿ ಒಂದು ಮುಖ್ಯವಾದ ದಿನ ಅಂತಾನೆ ಹೇಳಬಹುದು. ಹೌದು, ಇವತ್ತು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನ, ಅಂದರೆ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಆ್ಯಂಡ್ ಲಿಸಿಟ್ ಟ್ರಾಫಿಕಿಂಗ್. ಸ್ನೇಹಿತರೆ, ಈ ದಿನ ಇವತ್ತು ನಿನ್ನೆಯದ್ದಲ್ಲ, ವಿಶ್ವಸಂಸ್ಥೆ 1987 ಒಂದು ನಿರ್ಧಾರ ಮಾಡಿತು, ಜಗತ್ತನ್ನ ಈ ಮಾದಕ ದ್ರವ್ಯಗಳ ಪಿಡುಗಿನಿಂದ ಮುಕ್ತ ಮಾಡಬೇಕು ಅಂತ ಜೂನ್ 26 ಈ ವಿಶೇಷ ದಿನವಾಗಿ ಘೋಷಣೆ ಮಾಡಲಾಯಿತು. ಇದರ ಮುಖ್ಯ ಉದ್ದೇಶ ಇಷ್ಟೆ: ಜನರ ಆರೋಗ್ಯ ಕಾಪಾಡುವುದು, ಯುವ ಪೀಳಿಗೆಯನ್ನು ರಕ್ಷಿಸುವುದು ಮತ್ತು ಡ್ರಗ್ಸ್ ಮುಕ್ತ ಸಮಾಜವನ್ನು ನಿರ್ಮಿಸುವುದು. ಸೊ ಸ್ನೇಹಿತರೆ, ಡ್ರಗ್ಸ್ನಿಂದ ಆಗೋ ಅನಾಹುತಗಳೇನು? ನಾವೆಲ್ಲ ಅನ್ಕೊಳ್ತೀವಿ ಒಂದೇ ಒಂದು ಸಾರಿ ಟ್ರೈ ಮಾಡಿದ್ರೆ ಏನಾಗುತ್ತೆ ಅಂತ, ಆದರೆ ಆ ಒಂದೇ ಒಂದು ಸಾರಿ ನಿಮ್ಮ ಇಡೀ ಲೈಫನ್ನೇ ಉಲ್ಟಾ ಪಲ್ಟಾ ಮಾಡಿಬಿಡಬಹುದು. ಲಿವರ್ ಡ್ಯಾಮೇಜ್, ಹಾರ್ಟ್ ಅಟ್ಯಾಕ್, ಬ್ರೈನ್ ಸ್ಟ್ರೋಕ್, ಹೀಗೆ ದೇಹದ ಪಾರ್ಟ್ಸ್ ಎಲ್ಲವೂ ಸ್ಟ್ರೈಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಡಿಪ್ರೆಷನ್, ಆತಂಕ, ಒಂಟಿತನ ನಿಮ್ಮನ್ನ ಕಾಡೋದಕ್ಕೆ ಶುರು ಮಾಡುತ್ತೆ. ನಿಮ್ಮನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಪೋಷಕರು, ಫ್ರೆಂಡ್ಸ್ಗಳು ಎಲ್ಲರಿಂದ ನೀವು ದೂರ ಆಗ್ತೀರಾ. ಸೊ ಹೀಗೆ ಆಗಬಾರ್ದು ಅಲ್ವಾ? ನಮ್ಮ ಜವಾಬ್ದಾರಿ ಏನು ಅಂತ ಹೇಳೋದಾದ್ರೆ, ಲೈಫ್ನಲ್ಲಿ ಏನೇ ಪ್ರಾಬ್ಲಮ್ ಇರಲಿ ಸ್ನೇಹಿತರೆ, ಅದಕ್ಕೆ ಡ್ರಗ್ಸ್ ಅನ್ನೋದು ಖಂಡಿತ ಪರಿಹಾರ ಅಲ್ಲ. ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರಾದರೂ ಈ ದಾರಿಗೆ ಹೋಗ್ತಿದ್ದಾರೆ ಅಂತ ಅನ್ಸಿದ್ರೆ ಅವರನ್ನ ದ್ವೇಷ ಮಾಡಬೇಡಿ, ಅವರಿಗೆ ಕೌನ್ಸಿಲಿಂಗ್ ಕೊಡಿಸಿ, ಪ್ರೀತಿಯಿಂದ ವಾಪಸ್ ಕರೆ ತನ್ನಿ. ಮ್ಯೂಸಿಕ್ ಕೇಳಿ, ಸ್ಪೋರ್ಟ್ಸ್ ಆಡಿ, ಹೊಸ ಜಾಗಕ್ಕೆ ಟ್ರಾವೆಲ್ ಮಾಡಿ. ಲೈಫ್ನಲ್ಲಿ ಎಂಜಾಯ್ ಮಾಡೋದಕ್ಕೆ ಕೋಟಿ ವಿಷಯಗಳಿವೆ ಸ್ನೇಹಿತರೆ. ಸೊ ಜೀವನ ಅನ್ನೋದು ಒನ್ ಟೈಮ್ ಆಫರ್, ಇದನ್ನ ಡ್ರಗ್ಸ್ ಅನ್ನೋ ಕತ್ತಲೆಗೆ ತಳ್ಳಿ ಹಾಳು ಮಾಡ್ಕೊಳ್ಬೇಡಿ. ಇವತ್ತೇ ಒಂದು ಪ್ರಾಮಿಸ್ ಮಾಡಿ, ಡ್ರಗ್ಸ್ಗೆ ಹೇಳಿ ಬೇಡ, ಲೈಫ್ಗೆ ಹೇಳಿ ಹೌದು. ಎಸ್, ಸೇ ನೋ ಟು ಡ್ರಗ್ಸ್, ಸೇ ಯೆಸ್ ಟು ಲೈಫ್ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಈ ಓದು ಸರಣಿಯನ್ನು ಗಾಂಧೀಜಿಯವರು 1908 ಬರೆದ ಹಿಂದ್ ಸ್ವರಾಜ್ಯ ಎಂಬ ಕೃತಿಯ ಮೂಲಕ ಪ್ರಾರಂಭ ಮಾಡುತ್ತಿದ್ದೇವೆ. ಇದು ಮೂಲ ಗುಜರಾತಿ ಭಾಷೆಯಲ್ಲಿದೆ. ಹಿರಿಯ ಗಾಂಧಿವಾದಿ ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ ಅವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ ಕೃತಿಯನ್ನು ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯವರು ಪ್ರಕಟಿಸಿದ್ದಾರೆ. ಈಗ ಹಿಂದ್ ಸ್ವರಾಜ್ಯ ಪುಸ್ತಕವನ್ನು ಓದುವವರು ಪ್ರಕಾಶ್ ಹೆಚ್ಆರ್ ಮತ್ತು ಎಂ ವಿಜಯಕುಮಾರ್.
2: ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಮುನ್ನುಡಿಯ ಮುಂದುವರೆದ ಭಾಗ. ಬರೆದವರು ಮೋಹನ್ದಾಸ್ ಕರಮ್ಚಂದ್ ಗಾಂಧಿ, ಓದುವವರು ಸಾನಾ ಶ್ರೀಲಕ್ಷ್ಮಿ. ನಾನು ಬರಿಯ ತತ್ವಗಳನ್ನು ಮಾತ್ರವೇ ಚರ್ಚಿಸಬೇಕಾಗಿದ್ದರೆ ಖಂಡಿತವಾಗಿ ಆತ್ಮಕಥೆಯನ್ನು ಬರೆಯುವ ಪ್ರಯತ್ನವನ್ನು ಮಾಡಬೇಕಾಗಿರಲಿಲ್ಲ. ಆದರೆ ನನ್ನ ಉದ್ದೇಶ ಈ ತತ್ವಗಳನ್ನು ವಿವಿಧ ವ್ಯವಹಾರಗಳಲ್ಲಿ ಹೇಗೆ ಪ್ರಯೋಗಿಸಿದೆನೆಂದು ತಿಳಿಸುವುದಾಗಿರುವುದರಿಂದ ನಾ ಬರೆಯಲಿರುವ ಈ ಕಥೆಗೆ ನಾನು ನನ್ನ ಸತ್ಯ ಶೋಧನೆಯ ಕಥೆ ಎಂದು ಹೆಸರಿಟ್ಟಿದ್ದೇನೆ. ಇದರಲ್ಲಿ ಸತ್ಯದಿಂದ ಬೇರೆ ಎಂದು ಭಾವಿಸಲ್ಪಟ್ಟಿರುವ ಅಹಿಂಸೆ, ಬ್ರಹ್ಮಚರ್ಯ ಮತ್ತು ಇತರ ನಿಯಮಗಳ ಪ್ರಯೋಗದ ವಿವರವೂ ಸೇರಿಯೇ ಇದೆ. ಆದರೆ ನನಗೆ ಸತ್ಯವೇ ಸಾರ್ವಭೌಮ ತತ್ವ. ಉಳಿದ ಅಸಂಖ್ಯಾತ ತತ್ವಗಳೆಲ್ಲ ಅದರಲ್ಲಿಯೇ ಸೇರಿವೆ. ಈ ಸತ್ಯ ಬರಿಯ ವಾಕ್ ಸತ್ಯ ಮಾತ್ರವಲ್ಲ, ಇದು ಆಲೋಚನೆಯ ಸತ್ಯ ಸಹ. ಇದು ನಮಗೆ ತಿಳಿದಿರುವ ಸಾಪೇಕ್ಷ ಸತ್ಯ ಮಾತ್ರವಲ್ಲ, ಇದು ಸನಾತನ ಸತ್ಯ. ಅಂದರೆ ಪರಮಾತ್ಮ, ದೇವರ ಲಕ್ಷಣಗಳು ಅಸಂಖ್ಯಾತವಾಗಿವೆ. ಏಕೆಂದರೆ ಆತನ ವಿಭೂತಿಯೂ ಅಸಂಖ್ಯಾತ. ಅವುಗಳನ್ನು ಕಂಡು ನಾನು ಆಶ್ಚರ್ಯ ಮತ್ತು ಭಯಮಗ್ನನಾಗುತ್ತೇನೆ, ಒಂದು ಕ್ಷಣ ನಿಶ್ಚೇಷ್ಟಿತನಾಗುತ್ತೇನೆ. ಆದರೆ ನಾನು ದೇವರನ್ನು ಸತ್ಯವೆಂದೇ ಉಪಾಸನೆ ಮಾಡುತ್ತೇನೆ. ಆತ ನನಗೆ ಇನ್ನೂ ಸಿಕ್ಕಿಲ್ಲ, ಆದರೆ ಆತನನ್ನು ನಾನು ಹುಡುಕುತ್ತಿದ್ದೇನೆ. ಈ ಶೋಧನೆಯನ್ನು ಮುಂದುವರೆಸುವುದರಲ್ಲಿ ನನಗೆ ಅತ್ಯಂತ ಪ್ರಿಯವಾದ ಸಮಸ್ತ ವಸ್ತುಗಳನ್ನೂ ನಾನು ಬಲಿ ಕೊಡಲು ಸಿದ್ಧನಾಗಿದ್ದೇನೆ. ಆ ಬಲಿದಾನ ನನ್ನ ಪ್ರಾಣವೇ ಆದರೂ ಅದನ್ನು ಕೊಡುವ ಶಕ್ತಿ ನನಗೆ ಉಂಟಾದೀತೆಂದು ಆಶಿಸುತ್ತೇನೆ. ಆದರೆ ಈ ಪರಮಸತ್ಯದ ಸಾಕ್ಷಾತ್ಕಾರ ನನಗೆ ಆಗುವವರೆಗೆ ನಾನು ಅರಿತಿರುವ ಸಾಪೇಕ್ಷ ಸತ್ಯವನ್ನೇ ನಂಬಬೇಕು. ಅಲ್ಲಿಯವರೆಗೆ ಈ ಸಾಪೇಕ್ಷ ಸತ್ಯವೇ ನನ್ನ ದಾರಿದೀಪ, ಗುರಾಣಿ ಮತ್ತು ವಜ್ರ ಕವಚ. ಈ ದಾರಿ ಕತ್ತಿಯ ಅಲಗಿಗಿಂತ ಹರಿತವೂ, ಇಕ್ಕಟ್ಟಾದುದೂ, ನೇರವಾದುದೂ ಆಗಿದ್ದರೂ ನನಗೆ ಅದೇ ಅತ್ಯಂತ ಶೀಘ್ರವೂ ಅತ್ಯಂತ ಸುಲಭವೂ ಆಗಿದೆ. ನಾನು ಈ ಮಾರ್ಗವನ್ನು ಚಾಚೂ ತಪ್ಪದೆ ಅನುಸರಿಸುತ್ತಿರುವುದರಿಂದ ನನ್ನ ಹಿಮಾಲಯದಂತಹ ತಪ್ಪುಗಳೂ ಸಹ ನನಗೆ ಅಲ್ಪವಾಗಿಯೇ ತೋರಿಬಂದಿವೆ. ಏಕೆಂದರೆ ಈ ದಾರಿ ನನ್ನನ್ನು ದುಃಖದಿಂದ ಪಾರು ಮಾಡಿದೆ. ನನಗೆ ತೋರಿದ ಬೆಳಕಿಗನುಗುಣವಾಗಿ ನಾನು ಮುಂದುವರೆದಿದ್ದೇನೆ. ಈ ಮಾರ್ಗಕ್ರಮಣದಲ್ಲಿ ಅನೇಕ ವೇಳೆ ಪರಮಾತ್ಮನೆಂಬ ಆ ಪರಮಸತ್ಯದ ಕಿರುನೋಟ ನನಗೆ ಲಭಿಸಿದೆ. ಅವನೊಬ್ಬನೇ ಶಾಶ್ವತ, ಉಳಿದವೆಲ್ಲ ಅಶಾಶ್ವತ ಎಂಬ ನಂಬಿಕೆ ನನ್ನಲ್ಲಿ ದಿನದಿನಕ್ಕೆ ಹೆಚ್ಚು ಹೆಚ್ಚಾಗಿ ಬೆಳೆಯುತ್ತಿದೆ. ಈ ನಂಬಿಕೆ ನನ್ನಲ್ಲಿ ಹೇಗೆ ಬಲಗೊಂಡಿತೆಂಬುದನ್ನು ಇಷ್ಟವುಳ್ಳವರು ಅರಿಯಲಿ. ಅವರು ನನ್ನ ಪ್ರಯೋಗಗಳಲ್ಲಿಯೂ ಸಾಧ್ಯವಾದರೆ ನನ್ನ ನಂಬಿಕೆಗಳಲ್ಲಿಯೂ ಭಾಗಿಗಳಾಗಲಿ. ನನಗೆ ಯಾವುದು ಸಾಧ್ಯವೋ ಅದು ಒಂದು ಸಣ್ಣ ಮಗುವಿಗೂ ಸಾಧ್ಯ ಎಂಬ ನಂಬಿಕೆಯೂ ನನ್ನಲ್ಲಿ ಬೆಳೆಯುತ್ತಿದೆ. ಹೀಗೆ ಹೇಳಲು ನನಗೆ ಸರಿಯಾದ ಕಾರಣಗಳಿವೆ. ಸತ್ಯ ಶೋಧನೆಯ ಸಾಧನಗಳು ಎಷ್ಟು ಸರಳವೋ ಅಷ್ಟೇ ಕಠಿಣವೂ ಆಗಿವೆ. ಅವು ಅಹಂಕಾರಿಗೆ ಅಸಾಧ್ಯವಾಗಿ ತೋರಬಹುದು, ಏನೂ ಅರಿಯದ ಮಗುವಿಗೂ ಸುಲಭ ಸಾಧ್ಯವಾಗಬಹುದು. ಸತ್ಯ ಶೋಧಕ ಧೂಳು ಕಣಕ್ಕಿಂತ ಹೆಚ್ಚು ನಮ್ರನಾಗಿರಬೇಕು. ಲೋಕವು ಧೂಳಿನ ಕಣವನ್ನು ಕಾಲ ಕೆಳಗೆ ತುಳಿಯುತ್ತದೆ, ಆದರೆ ಸತ್ಯಶೋಧಕ ಆ ಧೂಳಿನ ಕಣದಿಂದಲೂ ತುಳಿಸಿಕೊಳ್ಳುವಷ್ಟು ನಮ್ರನಾಗಿರಬೇಕು. ಆಗ ಮಾತ್ರ ಅಲ್ಲಿಯವರೆಗೆ ಅಲ್ಲ, ಅವನಿಗೆ ಸತ್ಯದ ಕಿರುನೋಟ ಲಭಿಸಿತು. ವಿಶ್ವಾಮಿತ್ರ ಮತ್ತು ವಶಿಷ್ಠರ ಸಂವಾದದಲ್ಲಿ ಇದು ಅತ್ಯಂತ ಸ್ಪಷ್ಟವಾಗಿದೆ. ಕ್ರಿಸ್ತ ಮತ್ತು ಇಸ್ಲಾಂ ಮತಗಳೂ ಇದನ್ನೇ ಸಾಕಷ್ಟು ಸಿದ್ಧ ಮಾಡಿ ತೋರಿಸುತ್ತವೆ. ನಾನು ಈ ಪುಟಗಳಲ್ಲಿ ಬರೆದಿರುವುದರಲ್ಲಿ ಯಾವುದಾದರೂ ಅಹಂಕಾರದಿಂದ ಬರೆದುದೆಂದು ವಾಚಕನಿಗೆ ತೋರಿದರೆ ಆಗ ಆತ ನನ್ನ ಶೋಧನೆಯಲ್ಲಿ ಏನೋ ದೋಷವಿದೆ, ನಾನು ಕಂಡದ್ದು ಬಿಸಿಲು ಕುದುರೆಯಲ್ಲದೆ ಬೇರೆಯಲ್ಲ ಎಂದು ಭಾವಿಸಬೇಕು. ನನ್ನಂತಹ ನೂರಾರು ಜನ ನಾಶವಾಗಲಿ, ಆದರೆ ಸತ್ಯ ಮಾತ್ರ ನಿಲ್ಲಲಿ. ತಪ್ಪು ಮಾಡಬಹುದಾದ ನನ್ನಂತಹ ಮರ್ತ್ಯರನ್ನು ಅಳೆಯುವಾಗ ಸತ್ಯದ ಆದರ್ಶವನ್ನು ಕೂದಲೆಳೆಯಷ್ಟೂ ತಗ್ಗಿಸುವುದು ಬೇಡ. ಈ ಅಧ್ಯಾಯಗಳಲ್ಲಿ ಅಲ್ಲಲ್ಲಿ ಬರುವ ಸಲಹೆಗಳನ್ನು ಪ್ರಮಾಣವೆಂದು ಯಾರೂ ಅಂಗೀಕರಿಸುವುದಿಲ್ಲವೆಂದು ನನ್ನ ನಂಬಿಕೆ. ನಾನು ವಿವರಿಸಿರುವ ಪ್ರಯೋಗಗಳನ್ನು ಉದಾಹರಣೆಗಳೆಂದು ಮಾತ್ರ ಎಣಿಸಬೇಕು. ಇವುಗಳ ಆಧಾರದ ಮೇಲೆ ಎಲ್ಲರೂ ಅವರವರ ಬುದ್ಧಿ ಮತ್ತು ಶಕ್ತಿಗೆ ಅನುಗುಣವಾಗಿ ತಾವೂ ಪ್ರಯೋಗಗಳನ್ನು ನಡೆಸಬಹುದು. ಈ ಮಿತಿಗೆ ಒಳಪಟ್ಟಂತೆ ನನ್ನ ಉದಾಹರಣೆಗಳು ನಿಜವಾಗಿಯೂ ಸಹಾಯಕವಾಗುವುದೆಂದು ನಾನು ನಂಬುತ್ತೇನೆ. ಏಕೆಂದರೆ ನಾನು ಹೇಳಬೇಕಾದ ವಿಷಯಗಳಲ್ಲಿ ಯಾವುದನ್ನೂ ಮುಚ್ಚುವುದಾಗಲಿ ಅಥವಾ ದೋಷಗಳನ್ನು ಲಘುವಾಗಿ ಹೇಳುವುದಾಗಲಿ ಇಲ್ಲ. ನನ್ನ ಎಲ್ಲ ದೋಷಗಳನ್ನೂ ತಪ್ಪುಗಳನ್ನೂ ವಾಚಕರಿಗೆ ಪೂರ್ಣವಾಗಿ ಪರಿಚಯ ಮಾಡಿಕೊಡಬಯಸುತ್ತೇನೆ. ನನ್ನ ಉದ್ದೇಶವಾದರೂ ಸತ್ಯಾಗ್ರಹ ಶಾಸ್ತ್ರದಲ್ಲಿ ನನ್ನ ಪ್ರಯೋಗಗಳನ್ನು ವಿವರಿಸುವುದೇ ಹೊರತು ನಾನು ಎಷ್ಟು ಒಳ್ಳೆಯವನೆಂದು ಹೇಳುವುದಲ್ಲ. ನನ್ನನ್ನು ವಿಮರ್ಶೆ ಮಾಡಿಕೊಳ್ಳುವಾಗ ನಾನು ಸತ್ಯದಷ್ಟೇ ಕಠಿಣನಾಗಿರಲು ಪ್ರಯತ್ನಿಸುತ್ತೇನೆ. ಇತರರು ಹಾಗೆಯೇ ಇರಬೇಕೆಂಬುದು ನನ್ನ ಇಚ್ಛೆ. ಆದರ್ಶದಿಂದ ನನ್ನನ್ನು ಅಳೆದುಕೊಂಡು ನೋಡಿದರೆ ಸೂರದಾಸರು ಹೇಳುವಂತೆ ನಾನು ಹೀಗೆ ಹೇಳಬೇಕಾಗುತ್ತದೆ. ನನ್ನಂತಹ ಪಾಪಿಯೂ ಕೆಟ್ಟವನು, ಅಸಹ್ಯನೂ ಆದವನು, ಎಲ್ಲಾದರೂ ಇದ್ದಾನೆಯೇ? ನಾನು ಸೃಷ್ಟಿಕರ್ತನನ್ನೇ ತ್ಯಜಿಸಿದ್ದೇನೆ, ಅಷ್ಟು ಕೃತಜ್ಞನಾಗಿದ್ದೇನೆ. ಏಕೆಂದರೆ ನಾನು ಇನ್ನೂ ಅವನಿಂದ ಎಷ್ಟೋ ದೂರವಿರುವುದು ಒಂದು ಅಖಂಡ ಹಿಂಸೆಯಾಗಿದೆ. ನನ್ನ ಜೀವರಕ್ಷಕ ಅವನೇ ಎಂಬುದನ್ನೂ, ನಾನು ಅವನ ಸಂತಾನ ಎಂಬುದನ್ನೂ ಪೂರ್ಣವಾಗಿ ಬಲ್ಲೆ. ನನ್ನನ್ನು ಅವನಿಂದ ಎಷ್ಟೋ ದೂರದಲ್ಲಿಟ್ಟಿರುವುದು ನನ್ನಲ್ಲಿರುವ ದುಷ್ಟ ಮನೋವಿಕಾರಗಳೆಂಬುದೂ ನನಗೆ ಗೊತ್ತು. ಆದರೂ ನಾನು ಅವುಗಳಿಂದ ಮುಕ್ತನಾಗಲಾರೆನು. ಆದರೆ ಇನ್ನು ಇಲ್ಲಿಗೆ ನಿಲ್ಲಿಸಬೇಕು. ನಿಜವಾದ ಕಥೆಯನ್ನು ಪ್ರಾರಂಭಿಸುವುದು ಮುಂದಿನ ಅಧ್ಯಾಯದಲ್ಲಿ ಮಾತ್ರ ನನಗೆ ಸಾಧ್ಯ. ಮೋಕಾ ಗಾಂಧಿ, ಸಾಬರಮತಿ ಆಶ್ರಮ, 26 ನವೆಂಬರ್ 1925. ಇಲ್ಲಿಗೆ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಮುನ್ನುಡಿ ಮುಕ್ತಾಯವಾಯಿತು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
3: ನಂದಿನಿ,
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಕರಾಗಿ ಈಗ ನಿವೃತ್ತರಾಗಿರುವಂತಹ ಹುಚ್ಚರಾಯಪ್ಪ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಇವತ್ತು ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಕ್ಕ ಮಹಾದೇವಿಯವರ ವೈಚಾರಿಕ ನಿಲುವಿನ ಬಗ್ಗೆ ಹಾಗೆ ಅವರ ವಚನಗಳ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ. ಬನ್ನಿ
8: ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಅಕ್ಕ ಮಹಾದೇವಿಯವರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಹೇಳ್ಬೋದಾ?
9: ನಮಸ್ಕಾರ. 12ನೇ ಶತಮಾನದಲ್ಲಿ ಬಾಳಿ ಬೆಳಗ್ಗೆ ಆದರ್ಶ ಪ್ರಾಯವಾಗಿ ನಿಂತಿರುವ ಅಕ್ಕಮಹಾದೇವಿಗೆ ಶರಣೀಯರಲ್ಲಿಯೇ ವಿಶಿಷ್ಟ ಸ್ಥಾನ. ತನ್ನ ವೈಚಾರಿಕ ನಿಲುವಿನಿಂದ ಎಲ್ಲರಿಂದಲೂ ಅಕ್ಕ ಎಂದು ಕರೆಸಿಕೊಂಡವಳು. ತನ್ನ ಆಲೋಚನಾ ವಿಧಾನದಿಂದ ಅಂದಿನ ಸ್ತ್ರೀ ಸಮೂಹಕ್ಕೆ ಒಂದು ಘನತೆ ಗೌರವಗಳನ್ನು ತಂದುಕೊಟ್ಟವಳು. ಆಧ್ಯಾತ್ಮಿಕ ದೃಷ್ಟಿಯಿಂದ ಇಡೀ ಶರಣರ ಪ್ರಶಂಸೆಗೆ ಪಾತ್ರಳಾದವಳು. ಆಕೆಯ ಬಸವಣ್ಣನವರ ಭಕ್ತಿ, ಚನ್ನಬಸವಣ್ಣನವರ ಜ್ಞಾನ ಮತ್ತು ಅಲ್ಲಮ್ಮ ಪ್ರಭುವಿನ ವೈರಾಗ್ಯಗಳ ಸಂಗಮ. ಬಸವಣ್ಣನೇ ಗುರು, ಪ್ರಭುದೇವರೇ ಲಿಂಗ, ಸಿದ್ದರಾಮಯ್ಯನೇ ಜಂಗಮ, ಮಡಿವಾಳಯ್ಯನೇ ನನ್ನ ಹೆತ್ತ ತಂದೆ ಎಂದು ನಂಬಿದ ಅಕ್ಕಮಹಾದೇವಿಯು ಎಲ್ಲ ಸುಖ ಸಂತೋಷ ಸಂಪತ್ತು ಎಲ್ಲವನ್ನೂ ತ್ಯಾಗ ಮಾಡಿ ಶ್ರೀಶೈಲಕ್ಕೆ ಹೋಗುತ್ತಾಳೆ. ಅವಳ ಈ ಪರಿತ್ಯಾಗದ ಪರವಾಗಿ ಅನೇಕ ವಚನಗಳನ್ನು ಸೃಷ್ಟಿಸುತ್ತಾಳೆ. ಜಗತ್ತಿನ ಮೇಲೆ ಸೃಷ್ಟಿಕೊಂಡ ವ್ಯಕ್ತಿಗಳು ಭಿನ್ನ ಭಿನ್ನ, ಅವರ ಗುಣವಿಶೇಷಗಳು ಭಿನ್ನ ಭಿನ್ನ. ನಾವು ಉಣ್ಣುವ ಆಹಾರ, ಕುಡಿಯುವ ನೀರು, ಸೇವಿಸುವ ಗಾಳಿ ಒಂದೇ ಆದರೂ ಭಿನ್ನತೆಯನ್ನು ಕಾಣುತ್ತೇವೆ. ಇದು ಸೃಷ್ಟಿ ವೈಚಿತ್ರ್ಯ, ಆ ಪರಮಾತ್ಮನ ಲೀಲೆ. ಅದನ್ನು ಅಕ್ಕಮಹಾದೇವಿಯಕ್ಕ ಈ ವಚನದಲ್ಲಿ ವಿವರವಾಗಿ ಹೇಳಿದ್ದಾಳೆ. ಈಳೆ ನಿಂಬೆ ಮಾವು ಮಾದರಕ್ಕೆ ಹುಳಿ ನೀರ ನೆರೆದವರು ಯಾರಯ್ಯ, ಕಬ್ಬು ಬಾಳೆ ಹಲಸು ನಾರಿಕೇಳಕ್ಕೆ ಸಿಹಿ ನೀರ ನೆರೆದವರು ಯಾರಯ್ಯ, ಕಳವೆ ಶಾಲಿಗೆ ಓದುಗದ ಉದುಕವ ನೆರೆದವರು ಯಾರಯ್ಯ, ಮುರುಗ ಮಲ್ಲಿಗೆ ಪಚ್ಚೆಗೆ ಪರಿಮಳದ ಉದುಕವ ನೆರೆದವರು ಯಾರಯ್ಯ. ಇಂತೀ ಜಲವೂ ಒಂದೇ, ನೆಲವೂ ಒಂದೇ, ಆಕಾಶವೂ ಒಂದೇ, ಒಂದೇ ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೇರಾಗಿರುವ ಹಂಗೆ ಎನ್ನ ದೇವ ಚೆನ್ನ ಮಲ್ಲಿಕಾರ್ಜುನಯ್ಯನು ಹಲವ ಜಗಂಗಳ ಕೂಡಿಕೊಂಡಿರ್ಪಡ್ದೇನು ತನ್ನ ಪರಿ ಬೇರೆ ಮಲ್ಲಿಕಾರ್ಜುನ. ಅಕ್ಕಮಹಾದೇವಿಯವರು ಇದೇ ರೀತಿ ಅನೇಕ ವಚನಗಳ ಒಂದು ಸಾರವನ್ನು ಅವರ ವಚನಗಳಲ್ಲಿಯೇ ಕಾಣಬಹುದು. ಈ ಸಮಾಜದಲ್ಲಿ ಜೀವಿಸುವ ವ್ಯಕ್ತಿಗೆ ಸ್ತುತಿ ನಿಂದೆಗಳು ಹೊಗಳಿಕೆ ತೆಗಳಿಕೆ ತುಂಬ ಸಾಮಾನ್ಯ. ಅದಕ್ಕೆ ವಿಚಲಿತರಾಗದೆ ಅವುಗಳನ್ನೆಲ್ಲ ಸಮಾಧಾನದಿಂದ ಸ್ವೀಕರಿಸಬೇಕು ಎಂದು ಈ ವಚನದ ಮುಖಾಂತರ ಹೇಳಿದ್ದಾರೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಾಡೆಂತಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತರಿಗಳಿಗೆ ಅಂಜಿದಾಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ, ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಚನ್ನಮಲ್ಲಿಕಾರ್ಜುನ ಎಂದು ಹೇಳಿರ್ತಾರೆ. ಒಳ್ಳೆಯ ಆಚಾರ ವಿಚಾರಗಳನ್ನು ಮನುಷ್ಯ ಹೊಂದಿರಬೇಕು. ಅವು ಆತನ ಜೀವನವನ್ನು ಮೇಲಕ್ಕೆ ಏರಿಸುತ್ತವೆ. ಅದು ಇತರರಿಗೆ ಮಾರ್ಗದರ್ಶಿಯಾಗುತ್ತದೆ. ತನು ಶುದ್ಧ, ಮನಃಶುದ್ಧ, ಭಾವಶುದ್ಧವಾದವರ ನಡೆಯಲ್ಲಿ ಸದಾಚಾರ, ನುಡಿಯಲ್ಲಿ ಶಿವಾಗಮ, ಅವರ ನಿತ್ಯ ಶುದ್ಧರು. ಈ ಪಂಚಶೀಲಗಳನ್ನು ನುಡಿದು ನಡೆದು ತೋರಿಸಬೇಕು. ನಮ್ಮ ನಡೆ ನುಡಿ ತನು ಮನ ಶುದ್ಧ ಭಾವ ಶುಚಿಯಾಗಿ ಅವು ಪಂಚತೀರ್ಥಗಳಾಗಬೇಕು. ವಚನ ಮುಖಾಂತರ ಇದರ ಈ ರೀತಿ ಅರ್ಥೈಸುತ್ತಾರೆ. ಹೃದಯ ಹೊಲವ ಮಾಡಿ, ಮನವ ನೇಗಿಲ ಮಾಡಿ, ಶ್ವಾಸೋಚ್ಛ್ವಾಸ ಎರಡೆತ್ತು ಮಾಡಿ, ಜ್ಞಾನವೆಂಬ ಹಗ್ಗ ಕಣಿಯ ಮಾಡಿ, ನಿರ್ಮಲವೆಂಬ ಗುಂಚಲ ಹರಿವಿರಯ ಚನ್ನಮಲ್ಲಿಕಾರ್ಜುನ. ಇದ್ದಲಿಗೆ ರಸವಿಲ್ಲವೆಂಬುದು ಕಬ್ಬನು ಕರಗುವ ಪರಿ ಇನ್ನೆಂತಯ್ಯ, ಬೆಟ್ಟಕ್ಕೆ ಸಾರವಿಲ್ಲವೆಂಬುದು ತರುಗಳು ಹುಟ್ಟುವ ಪರಿ ಇನ್ನೆಂತಯ್ಯ. ಈ ರೀತಿ ವಚನಗಳ ಮುಖಾಂತರ ಸಮಾಜದ ಅಂಕುಡೊಂಕುಗಳನ್ನ ಸಾರಿ ಹೇಳಿದ್ದಾರೆ.
7: ಅಕ್ಕ ಮಹಾದೇವಿಯವರು ತಮ್ಮ ವೈಚಾರಿಕ ನಿಲುವಿನ ಮೂಲಕ ಸಮಾಜದಲ್ಲಿರುವಂತಹ ಅಂಕುಡೊಂಕುಗಳನ್ನ ತಿದ್ದುವಂತಹ ಕೆಲಸವನ್ನ ಹೇಗೆ ಮಾಡಿದ್ರು ಅವರ ವಚನಗಳ ಮೂಲಕ ಎಂಬುದನ್ನ ಶಿಕ್ಷಕರಾದಂತಹ ಹುಚ್ಚರಾಯಪ್ಪ ಸರ್ ಅವರು ಮಾಹಿತಿಯನ್ನು ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳ ಬಗ್ಗೆ ಅಕ್ಕ ಮಹಾದೇವಿಯ ಇನ್ನಷ್ಟು ವಿಚಾರಗಳ ಬಗ್ಗೆ ಹೇಳ್ತಾರೆ. ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದಂತಹ ಹುಚ್ಚರಾಯಪ್ಪ ಅವರು ಅಕ್ಕ ಮಹಾದೇವಿಯವರ ವಚನಗಳ ಬಗ್ಗೆ ಮಾಹಿತಿ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
3: ಮುಂದುವರೆದು ಚನ್ನಬಸವಣ್ಣ ಅಕ್ಕನ ವಚನಗಳನ್ನು ಕುರಿತು ಹೀಗೆನ್ನುತ್ತಾರೆ. ಆದ್ಯರ 60 ವಚನಕ್ಕೆ ದಂಡಾಯಕರ 20 ವಚನ, ದಂಡಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಮಹಾದೇವಿಯಕ್ಕನ 1 ವಚನ ನಿರ್ವಚನ ಕಾಣ. ಅಕ್ಕನ ವಚನಗಳಲ್ಲಿ ಆಧ್ಯಾತ್ಮ ಶೃಂಗಾರದ ಸ್ಥಾಯಿ ಭಾವವಿದೆ, ಜ್ಞಾನ ಭಕ್ತಿಗಳ ಸಂಗಮವಿದೆ. ಕೆಲವೊಂದು ವಚನಗಳು ಚಿಕ್ಕ ಭಾವಗೀತೆಗಳಂತೆ ಜ್ವಲಿಸುತ್ತವೆ. ಅಕ್ಕನ ವಚನಗಳ ಕಾವ್ಯ ಸೌಂದರ್ಯವಿರುವುದೇ ಅವಳ ಸತಿಪತಿ ಭಾವದ ವಚನಗಳನ್ನು ಚನ್ನಮಲ್ಲಿಕಾರ್ಜುನನ ಜೊತೆಗೆ ಇವಳ ವಿವಾಹ ಕೇವಲ ಲೌಕಿಕ ಜೀವನಕ್ಕೆ ಸಂಬಂಧಿಸಿದ್ದಲ್ಲ. ಲೌಕಿಕ ಸುಖದ ಛಾಯೆ ಇವಳ ವಚನಗಳಲ್ಲಿ ಲವಲೇಶವೂ ಕಂಡುಬರುವುದಿಲ್ಲ. ಅವಳ ಸತಿಪತಿ ಭಾವ ಲೌಕಿಕದ ನೆಲೆಯನ್ನು ಕಳೆದುಕೊಂಡು ನಿಜವಾದ ಭಕ್ತಿ ಎನಿಸಿಕೊಳ್ಳುತ್ತದೆ. ಅವಳು ತನ್ನ ಭಕ್ತಿಯೇ ಹಾಗೂ ಪ್ರೇಮದ ಉತ್ಕಟತೆಯನ್ನು ತೋರಿಕೊಳ್ಳುವುದು ಹೀಗೆ: ಕಿಚ್ಚಿಲ್ಲದ ಬೇಗೆಯಲ್ಲಿ ಬೆಂದೆನವ, ಏರಿಲ್ಲದ ಗಾಯದಲ್ಲಿ ನೊಂದೆನವ, ಸುಖವಿಲ್ಲದ ದಾವತಿಗೊಂಡೆನವ, ಚನ್ನಮಲ್ಲಿಕಾರ್ಜುನ ದೇವನಿಗೊಲಿದು ಬಾರದ ಭವನಗಳಲ್ಲಿ ಬೆಂದೆನವ. ಹೀಗೆ ಹೇಳುತ್ತಾ ಇಷ್ಟ ದೈವವನ್ನು ಲಿಂಗರೂಪದಲ್ಲಿ ಪೂಜಿಸುವ ವಚನಕಾರರ ಕಲ್ಪನೆಗಿಂತ ಇವಳ ಚನ್ನಮಲ್ಲಿಕಾರ್ಜುನನ ಕಲ್ಪನೆ ಭಿನ್ನವಾಗಿದೆ. ಆತ ಪರಮ ಸಾಕಾರ ಸುಂದರಮೂರ್ತಿ, ರೋ ಇಲ್ಲದ ಚಲುವನಾಥ. ಇಂದ್ರ ನೀಲದ ಗಿರಿಯ ನೇರಿಕೊಂಡು ಚಂದ್ರಕಾಂತದ ಶೆಲೆಯನ್ನಿಟ್ಟುಕೊಂಡು ಕೊಂಬು ಸಾಬಾರಿಸುತ್ತ ಎಂದಿಪ್ಪನೋ ಶಿವನೇ ಎಂದು ಹೇಳುತ್ತಾಳೆ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷಿಯಾದೊಡೆ ಕೆರೆಹಳ್ಳ ಬಾವಿಗಳುಂಟು, ಶಯನಕ್ಕೆ ಪಾಳು ದೇಗುಲಗಳುಂಟು, ಚನ್ನಮಲ್ಲಿಕಾರ್ಜುನಯ್ಯ ಆತ್ಮ ಸಂಘಾತಕ್ಕೆ ನೀ ನೆನಗುಂಟು ಎನ್ನುವ ಈಕೆ ತನ್ನ ಅವಶ್ಯಕತೆಗಳಿಗೆ ಪರ್ಯಾಯವನ್ನು ಕಂಡುಕೊಳ್ಳುತ್ತಾಳೆ. ಅಲ್ಲದೆ ತನ್ನ ಚನ್ನಮಲ್ಲಿಕಾರ್ಜುನ ತನ್ನೊಂದಿಗಿದ್ದಾನೆ ಎಂದು ಅಚಲ ನಂಬಿಕೆಯಿಂದ ಅವಳು ಎಲ್ಲವನ್ನೂ ಧೈರ್ಯವಾಗಿ ಎದುರಿಸುತ್ತಾಳೆ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗನಾನೊಲಿದನೆವ, ಎಡೆಯಿಲ್ಲದ ಕಡೆಯಿಲ್ಲದ ತೆರಹಿಲ್ಲದ ಕುರುಹಿಲ್ಲದ ಚಲುವಂಗನಾನೊಲಿದನವ, ಭಯವಿಲ್ಲದ ಭಯವಿಲ್ಲದ ಭವವಿಲ್ಲದ ಚಲುವ ಅಂಗ ನಾನುಲಿದ, ಕುಲಸೀಮೆ ಇಲ್ಲದ ನಿಸ್ಸೀಮ ಚಲುವಂಗಾನುಲಿದೆ. ಇದು ಕಾರಣ ಚನ್ನಮಲ್ಲಿಕಾರ್ಜುನ ಚಲುವ ಗಂಡನೆನಗೆ, ಈ ಸಾವ ಕೆಡುವ ಗಂಡನೊಯ್ದು ಒಲೆಯೊಳಗಿ ತಾಯಿ ಎನ್ನ ಗಂಡ ಚನ್ನಮಲ್ಲಿಕಾರ್ಜುನನ ದೇವರಲ್ಲದೆ ಮಿಕ್ಕಿನ ಗಂಡರೆಲ್ಲ ಮುಗಿಲ ಮರೆಯ ಬೊಂಬೆಯಂತೆ ಎಂದು ತಮ್ಮ ಭಕ್ತಿ ಭಾವವನ್ನು ಗುಣಮುಟ್ಟುವಂತೆ ತಿಳಿಸುತ್ತಾರೆ. ಅಂತಹ ಸಂಸಾರ ಬಂಧನದಲ್ಲಿದ್ದು ಅದನ್ನು ಜಯಿಸುವುದೇ ಗುರಿಯಾಗಿರಬೇಕು. ಅಂಥವರಿಗೆ ಚನ್ನಮಲ್ಲಿಕಾರ್ಜುನನು ಒಲಿಯುವುದರಲ್ಲಿ ಸಂದೇಹವಿಲ್ಲ. ಹಾವಿನ ಬಾಯ ಹಲ್ಲ ಕಳೆದು ಹಾವನಾಡಿಸಬಲ್ಲೆಡೆ ಹಾವಿನ ಸಂಘವೇ ಲೇಸು. ಮೊದಲು ಕಾಯವಿಕಾರಗಳನ್ನು ಗೆಲ್ಲಬೇಕು. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಬಹು ಉಂಟೆ ಚನ್ನಮಲ್ಲಿಕಾರ್ಜುನ. ಹೀಗೆ ಹೇಳುತ್ತಾ ಎನ್ನ ದೇವ ಚನ್ನಮಲ್ಲಿಕಾರ್ಜುನ ಅಯ್ಯನು ಹಲವು ಜಗಂಗಳ ಕೂಡಿಕೊಂಡಿರ್ಪದೇನು ತನ್ನ ಪರಿ ಬೇರೆ. ಈ ವಚನದಲ್ಲಿ ಬಳಸಿರುವ ಉಪಮೇಯಗಳು ಅದ್ಭುತವಾದವು. ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಿಸುತ್ತಿದ್ದಂತೆ ಲೋಕದ ಸಮಸ್ತ ಚಟುವಟಿಕೆಗಳು ಆರಂಭವಾಗುತ್ತವೆ. ನಿದ್ರೆಯಿಂದ ಜಾಗೃತಿ ಮರಳಲು ಎಲ್ಲಾ ಜೀವರಾಶಿಗಳಿಗೂ ಸೂರ್ಯನೇ ಕಾರಣ. ಹಾಗೆಯೇ ಮನುಷ್ಯನ ಸಮಸ್ತ ಚಟುವಟಿಕೆಗಳಿಗೂ ಆತ ಮನವೇ ಕಾರಣ. ಕರ್ಣೇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳ ಚಟುವಟಿಕೆಗಳು, ಮೂಲ ಮನಸ್ಸು, ಲೋಕದ ಎಲ್ಲ ಕೆಲಸಗಳಿಗೂ ಸೂರ್ಯನ ಉದಯ ಪ್ರಚೋದನೆಯಾದಂತೆ ಈ ಎಲ್ಲ ಕರ್ಣೇಂದ್ರಿಯಗಳ ಚಟುವಟಿಕೆಗಳಿಗೆ ಮನಸ್ಸು ಕಾರಣವಾಗುತ್ತದೆ. ಆ ಮನಸ್ಸನ್ನು ಅತ್ತಲಿತ್ತ ಹೋಗದಂತೆ ತಡೆದು ನಿಲ್ಲಿಸಬೇಕು. ಅದು ಸುಲಭವಲ್ಲ. ಆದರೆ ತನ್ನ ಮನ ಇವೆಲ್ಲವನ್ನೂ ಗೆದ್ದಿದೆ, ಅದು ನಿಮ್ಮ ಬಳಿ ಸಿಲುಕಿಕೊಂಡಿದೆ. ಅದರಿಂದ ನನಗೆ ಭಾವಗಳಿಗಳ ಭಯವಿಲ್ಲ ಎಂದು ಸಂತೋಷಗೊಳ್ಳುತ್ತಾಳೆ. ಉದಯಾಸ್ತಮ ವಾಹನವೇ ಎರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿಯ ಅಳೆದು ತೀರದ ಮುನ್ನ ಶಿವನ ನೆನೆಯಿರೆ, ಶಿವನ ನೆನೆಯಿರೆ, ಈ ಜನ್ಮ ಬಳಿಕಿಲ್ಲ. ಅಕ್ಕ ತನ್ನ ನಿಷ್ಠುರವಾಗಿ ಸ್ವವಿಮರ್ಶೆಗಳು ಪಡಿಸಿಕೊಳ್ಳುತ್ತಾಳೆ. ತನ್ನೊಳಗಿನ ಕಾಯಕಾರಗಳ ಕೋಟಲೆಗಳ ಬಗ್ಗೆ ಹೇಳಿಕೊಳ್ಳುತ್ತಾಳೆ. ಕಡೆಗೆ ಅವುಗಳನ್ನೆಲ್ಲ ಗೆದ್ದು ನಿಲ್ಲುತ್ತಾಳೆ. ಅವಳದು ಸಿದ್ಧ ವೈರಾಗ್ಯವಲ್ಲ, ಸಿದ್ಧಿಸಿಕೊಂಡ ವೈರಾಗ್ಯ. ಚನ್ನ ಮಲ್ಲಿಕಾರ್ಜುನನ ದರ್ಶನಕ್ಕಾಗಿ ಅಕ್ಕ ತೊಳಲಿ ಹಂಬಲಿಸುತ್ತಿದ್ದ ಪರಿ ಈ ವಚನದಲ್ಲಿ ಸೊಗಸಾಗಿ ಮೂಡಿದೆ.
2: ಅಕ್ಕ ಮಹಾದೇವಿಯವರ ವಚನಗಳ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ಶಿಕ್ಷಕರಾದಂತಹ ಶ್ರೀಯುತ ಹುಚ್ಚರಾಯಪ್ಪ ಅವರು ತುಂಬಾ ಚೆನ್ನಾಗಿ ಮಾಹಿತಿಯನ್ನ ಹೇಳಿದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ಇದುವರೆಗೆ ಶಿಕ್ಷಕರಾದಂತಹ ಶ್ರೀಯುತ ಹುಚ್ಚರಾಯಪ್ಪ ಸರ್ ಅವರು ಅಕ್ಕ ಮಹಾದೇವಿ ಅವರ ಕುರಿತು ಅವರ ವಚನಗಳಲ್ಲಿರುವಂತಹ ಸಾರಾಂಶದ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ. ಬನ್ನಿ.
1: ಚಂದ ಮಲ್ಲಿಕಾರ್ಜುನ ಮೇಲಿನ ಹಂಬಲದ ತೀವ್ರತೆಯನ್ನು ಪ್ರಾಮಾಣಿಕವಾಗಿ ಅಭಿವ್ಯಕ್ತಿಸುತ್ತಾಳೆ. ಅಯ್ಯ, ನೀ ಕೇಳಿದ್ರೆ ಕೇಳು, ಕೇಳದಿದ್ದರೆ ಮಾಡು. ನಾನಿನ್ನ ಹಾಡಿದಲ್ಲಡೆ ಸೈರಿಸಲಾರನಯ್ಯ. ಅಯ್ಯ, ನೀನು ಒಲಿದರೆ ಒಲಿ, ಒಲಿಯದಿದ್ದರೆ ಮಾಡು. ನಾನಿನ್ನ ಪೂಜಿಸದಲ್ಲದೆ ಸೈರಿಸಲಾರನಯ್ಯ. ಅಯ್ಯ, ನೀ ಮೆಚ್ಚಿದರೆ ಮೆಚ್ಚು, ಮೆಚ್ಚದಿರೆ ಮಾಡು. ನಾನು ನಿನ್ನಿಲ್ಲದೆ ಸೈರಿಸಲಾರನಯ್ಯ. ಅಯ್ಯ, ನೀ ನೋಡಿದರೆ ನೋಡು, ನೋಡದಿದ್ದರೆ ಮಾಡು. ನಾನಿನ್ನ ನೋಡಿ ಹಿಗ್ಗಿ ಹಾರೈಸಿದಲ್ಲದೆ ಸೈರಿಸಲಾರನಯ್ಯ. ಚಂದ್ರಮಲ್ಲಿಕಾರ್ಜುನಯ್ಯ, ನಾನು ನಿಮ್ಮ ಪೂಜಿಸಿ ಹರುಷದೊಳಗಾಡುವೆನಯ್ಯ. ಹೀಗೆ ಲೋಕವೇ ತಾನಾದ ಬಳಿಕ ಏಕಾಂತದ ಹೆಂಗೇಕಯ್ಯ ಚಂದ್ರಮಲ್ಲಿಕಾರ್ಜುನ ಎಂದು ಹೇಳುತ್ತಾ ಈ ತನ್ನ ವಚನಗಳಲ್ಲಿ ತನ್ನ ಭಾವಭಕ್ತಿಗಳನ್ನು ಸಾರಿ ಹೇಳುತ್ತಾರೆ. ವಿದೇಶಿ ಮಹಿಳೆಯ ಪ್ರಾರ್ಥನಾ ಪುಟಗಳಿಂದ ತೆಗೆದ ಉಲ್ಲೇಖವೊಂದು ಈ ವಿಷಯಗಳನ್ನು ಸಂಗ್ರಹಿಸಿದೆ. ನಾನು ವಾಚಾಳಿಯಾಗದಂತೆ ಮಾಡು, ಅದರಲ್ಲೂ ಪ್ರತಿಯೊಂದು ವಿಷಯದ ಮೇಲೆ ಮತ್ತು ಪ್ರತಿಯೊಂದು ಸಂದರ್ಭದಲ್ಲೂ ಮಾತನಾಡುವ ಕೆಟ್ಟ ಹವ್ಯಾಸದಿಂದ ನನ್ನನ್ನು ದೂರವಿರಿಸು. ಇತರರಿಗೆ ಸಂಬಂಧಿಸಿದ ವಿಷಯಗಳನ್ನು ಕೆದಕಿ ನೋಡುವ ಹವ್ಯಾಸದಲ್ಲಿ ತೊಡಗದಂತೆ ಮಾಡು. ಇತರರ ನೋವಿನ ಕಥೆಯನ್ನು ಕೇಳುವ ಸಾಮರ್ಥ್ಯವನ್ನು ನೀಡು. ಅವುಗಳನ್ನು ಸಮಾಧಾನದಿಂದ ತಾಳಿಕೊಳ್ಳುವ ಶಕ್ತಿಯನ್ನು ದಯಪಾಲಿಸು. ನನ್ನ ತೊಂದರೆಗಳನ್ನು ನೋವನ್ನು ವರ್ಣಿಸದಂತೆ ನನ್ನ ತುಟಿಗಳನ್ನು ಮುಚ್ಚಿಸು. ನನ್ನನ್ನು ವಿಚಾರವಂತಳಾಗುವಂತೆ ಸೇವೆ ಸಲ್ಲಿಸುವಂತೆ ಮಾಡು. ಇನ್ನೊಬ್ಬರಿಗೆ ಉಪಕಾರಿಯಾಗಿ ಪರಿಣಮಿಸಬೇಕೆಂಬುದನ್ನು ಸಾರುತ್ತ ಅಕ್ಕನವರು ಈ ಹೋಲಿಕೆ ನೀಡುತ್ತಾರೆ. ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ದನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಅಲಗಿದ್ದು ಫಲವೇನು ಪಾನವಿಲ್ಲದನ್ನಕ್ಕ. ಚನ್ನಮಲ್ಲಿಕಾರ್ಜುನ, ಮರಮರ ಮತನಿಸಿ ಕಿಚ್ಚು ಹುಟ್ಟಿ ಸುತ್ತಣ ತರುಮರಗಳಾದಿ ಸುಡಲಾಯಿತು. ಹೀಗೆ ವಚನಗಳ ಮುಖಾಂತರ ಸಮಾಜದ ಕುಡುಂಬಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಮತ್ತೊಂದು ವಚನದಲ್ಲಿ ಈ ರೀತಿ ಹೇಳ್ತಾರೆ, ನಾವು ಲೋಕದ ಜನಕ್ಕೆ ಹಿತವನ್ನು ಬಯಸಬೇಕು. ಸರ್ವೇ ಜನ ಸುಖೀನ ಬಂತು ಎಂದು ಘೋಷಿಸುವ ನಾವು ಅದನ್ನು ಅನುದಿನದ ಜೀವನದಲ್ಲಿ ಆಚರಣೆಗೆ ತರಬೇಕು. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಾವು ಇನ್ನೊಬ್ಬರಿಗೆ ಉಪಕಾರಿಯಾಗಿ ಬಾಳಬೇಕು. ಚಂದನವ ಕಡಿದು ಕೊರೆದು ತೇದರೆ ನೊಂದನೆಂದು ಕಂಪ ಬಿಟ್ಟೀತೆ, ತಂದು ಸುವರ್ಣವ ಕಡಿದೊಡೆದಡೆ ಬೆಂದವ ಕಳಂಕ ಹಿಡಿಯುತ್ತೆ, ಸಂದು ಸಂದು ಕಡಿದ ಕಬ್ಬನ್ನು ತಂದು ಗಾಣದಲ್ಲಿಕ್ಕಿ ಅರೆದರೆ ಬೆಂದು ಪಾಕಗಳ ಸಕ್ಕರೆಯಾಗಿ ನೊಂದನೆಂದು ಸಿಹಿ ಬಿಟ್ಟಿತೆ. ಈ ರೀತಿ ಸಮಾಜಕ್ಕೆ ಮಾರ್ಗದರ್ಶನವನ್ನು ನೀಡುತ್ತಾರೆ. ಇನ್ನೊಬ್ಬರ ಕಷ್ಟದಲ್ಲಿ ನಾವು ಸಹಾಯಕರಾಗಬೇಕು. ಕೂಳು ಕಾಣದ ಬಡವನಿಗೆ ಆತನ ಆಪತ್ಕಾಲದಲ್ಲಿ ಕಾಳು ನೀಡದೆ ಕಾಲಹರಣ ಮಾಡುತ್ತಿರುವ ಶ್ರೀಮಂತರನ್ನು ಈ ರೀತಿ ಹೋಲಿಸಿದ್ದಾರೆ. ಬಲ್ಯದ ಹಾಗೆಯ ತೆಗೆವನ್ನು ಬಡವರ ಹರಣ ಹಾರಿ ಹೋದ ತೆರೆನಂತಾಯ್ತು. ನಿಜಕ್ಕೂ ನೊಂದವರ ನೋವು ನೊಯ್ಯದವರತ್ತ ಬಲ್ಲರು. ಹುಟ್ಟಿದ ಬಳಿಕ ಸಾವು ತಪ್ಪದು, ರತ್ನದ ಸಂಕೋಲೆಯಾದರೆ ತೊಡರಲ್ಲವೇ, ಮುತ್ತಿನ ಬಲಿಯಾದಡೆ ಬಂಧನವಲ್ಲವೇ, ಚಿನ್ನದ ಕತ್ತಿಯಲ್ಲಿ ತಲೆ ಹೊಯ್ದಡೆ ಸಾಯದಿರ್ಪರೆ ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ ಜನನ ಮರಣ ಬಿಡುತ್ತದೆ ಎಂದು ಪ್ರಶ್ನೆ ಮಾಡುತ್ತಾರೆ.
0: ಅಕ್ಕ ಮಹಾದೇವಿಯವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರಿ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳು ಸರ್. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದಂತಹ ಹುಚ್ಚರಾಯಪ್ಪ ಸರ್ ಅವರು ಭಾಗವಹಿಸಿ ಅಕ್ಕ ಮಹಾದೇವಿಯವರ ವಚನಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ಅಂದ್ರೆ ಅಕ್ಕ ಮಹಾದೇವಿಯವರು ತಮ್ಮ ಭೌತಿಕ ಬದುಕಿಗಿಂತ ಆಧ್ಯಾತ್ಮದ ಬದುಕನ್ನ ಅನ್ವಯಿಸಿಕೊಂಡಿದ್ರಿಂದ ತನ್ನನ್ನು ತಾನು ಚನ್ನಮಲ್ಲಿಕಾರ್ಜುನ ದೇವರಿಗೆ ಅರ್ಪಿಸಿಕೊಂಡಿದ್ರು. ಭೌತಿಕ ದೇಹದ ಹಂಗನ್ನ ತೊರೆದು ಅಕ್ಕನು ಆ ಎತ್ತರವಾದ ಚಿಂತನೆ, ದಿಟ್ಟ ನಿರ್ಧಾರ ಇವೆಲ್ಲವನ್ನ ಕೂಡ ಅಕ್ಕನ ವಚನದಲ್ಲಿ ನಾವು ಕಾಣ್ತೀವಿ. ಅಂದ್ರೆ ಅಕ್ಕ ಮಹಾದೇವಿ 12ನೇ ಶತಮಾನದಲ್ಲಿ ಮಹಿಳೆಯರು ಸಮಾಜದಲ್ಲಿನ ಸಮಾಜವನ್ನ ಎದುರಿಸಿ ಸಮಾಜದಲ್ಲಿ ತನ್ನದೇ ಆದಂತಹ ಒಂದು ಸ್ಥಾನಮಾನವನ್ನ ಪಡಿಬೇಕು ಅಂತ ಹೇಳಿದ್ರೆ ಅದು ಅಷ್ಟು ಸುಲಭದ ಕೆಲಸವಾಗಿರ್ಲಿಲ್ಲ. ಅಂತಹ ದಿನಗಳಲ್ಲೂ ಕೂಡ ಅಕ್ಕ ಮಹಾದೇವಿ ತಮ್ಮ ದಿಟ್ಟ ನಿಲುವಿನಿಂದಾಗಿ ಅಕ್ಕ ಎನಿಸಿಕೊಂಡು ಸಮಾಜದ ನಿಂದನೆಗಳನ್ನ ಎದುರಿಸಿ ಸಮಾಜಕ್ಕೆ ತಮ್ಮದೇ ಆದಂತಹ ಅಮೂಲ್ಯ ಕೊಡುಗೆಯನ್ನ ನೀಡುವುದರಲ್ಲಿ ಅಕ್ಕ ಮಹಾದೇವಿಯವರ ಪಾತ್ರ ಅಮೋಘವಾದುದು ಅಂತಾನೆ ಹೇಳ್ಬೋದು. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿಯವರ ಕುರಿತಾಗಿ ಅವರ ಚಿಂತನೆಗಳ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ವಚನಕಾರರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಕೂಡ ಆದ್ರಿಂದ ಇದೇ ರೀತಿ ನಾಳೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮ

0: ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಮಸ್ಕಾರ, ಶ್ರೀಯುತ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಪಾವನ ಹರನ್ಮಥನ. ಭಾವರಾಗೋದ್ರೇಕ ತಾನೆ ತಪ್ಪೇನಲ್ಲ, ಧೀ ವಿವೇಕದ ಸಮತೆಯದರಿನ್ನದಿರದಿರೆ, ಸ್ವಾವಿದ್ಯೆಯ ಮೋಹ ಮಮತೆಯದ ನಂಟದಿರೆ, ಪಾವನವೋ ಹರನ್ಮಥನ ಮಂಕುತಿಮ್ಮ. ಭಾವರಾಗೋದ್ರೇಕ, ಭಾವ ರಾಗ ಉದ್ರೇಕಗಳು ತಾನೇ ತಪ್ಪೇನಲ್ಲ, ಇರೋದು ತಪ್ಪೇನೂ ಅಲ್ಲ. ಧೀ ವಿವೇಕದ ಸಮತೆಯದರಿನ್ನದಿರದಿರೆ, ಧೀ ವಿವೇಕ ಮನಸ್ಸು ಬುದ್ಧಿ ಆತ್ಮಗಳ ಸಂಯೋಗ, ಆತ್ಮದ ತಿಳುವಳಿಕೆಯ ವಿವೇಕ. ಸಮತೆ ಎದರಿನ್ ಅದಿರದಿರೆ, ಸಮತೆಯಲ್ಲಿ ಸಮತ್ವದಿಂದ ಅದರಿಂದಲೇ, ಆದರೆ ಅದು ಚಂಚಲವಾಗದಿದ್ದರೆ. ಸ್ವಾವಿದ್ಯೆಯ ಮೋಹ ಅಜ್ಞಾನ ಮೋಹ ಮಮತೆಯು ಅದನ್ನು ಅಂಟದಿರೆ, ಮಮತೆ ಅದನ್ನು ಅಂಟದೇ ಇದ್ರೆ. ಪಾವನವೋ ಹರನ್ಮಥನ, ಹೃದಯದ ಮಂಥನ ಆಗ ಪಾವನ ಆಗತ್ತೆ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಭಾವರಾಗೋದ್ರೇಕ ತಾನೇ ತಪ್ಪೇನಲ್ಲ, ಧೀ ವಿವೇಕದ ಸಮತೆಯದರಿನ್ ಅದಿರದಿರೆ, ಸ್ವಾವಿದ್ಯೆಯ ಮೋಹ ಮಮತೆಯದ ನಂಟದಿರೆ, ಪಾವನವೋ ಹರನ್ಮಥನ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಮಾನವರಿಗೆ ಭಾವ ರಾಗ ಉದ್ರೇಕಗಳು ಇದ್ರೆ ತಪ್ಪಿಲ್ಲ, ಆದರೆ ವಿವೇಕ ಸಮತಾಭಾವಗಳು ಅವುಗಳಿಗೆ ಹೆದರಬಾರದು ಅಷ್ಟೆ. ಅಜ್ಞಾನ ಅವಿದ್ಯೆಗಳನ್ನು ಮೋಹ ಮಮತೆಗಳು ಸೋಕದೇ ಇದ್ರೆ ಬದುಕು ಪಾವನವಾಗಿರುತ್ತೆ ಅಂತಿದ್ದಾರೆ ಲೇ ಗುಂಡಪ್ಪನವರು. ನಾವು ಈ ಪ್ರಪಂಚದಲ್ಲಿ ಇರೋವರೆಗೂ ಇಲ್ಲಿಯ ಅನುಭವಗಳು ಮನಸ್ಸಲ್ಲಿ ಭಾವ ರಾಗ ಉದ್ರೇಕಗಳನ್ನು ಉಂಟು ಮಾಡೋದು ಸಹಜ. ಅವುಗಳು ನಮ್ಮ ಬದುಕಿನ ಅವಿಭಾಜ್ಯ ಅಂಗಗಳು. ಅವುಗಳಿಂದ ನಮಗೆ ತೊಂದರೆ ಅನಿಸಿದ್ರೂ ಅವುಗಳೇ ನಮ್ಮ ಬದುಕಿನ ಚಾಲಕ ಪ್ರೇರಕ ಶಕ್ತಿಗಳು. ಆದರೆ ಅವುಗಳ ಪ್ರಭಾವದಿಂದ ನಮ್ಮ ವಿವೇಕದ ಸ್ಥಿಮಿತತೆ ಸಮತ್ವ ಅಲುಗಾಡಬಾರ್ದು. ಅದೇನಾದರೂ ವಿಚಲಿತ ಆಯಿತು ಅಂತಾದರೆ ಅನಾಹುತ ಕಟ್ಟಿಟ್ಟದೆ. ಅಪೇಕ್ಷೆಯೇನು ಒಳ್ಳೆಯದು, ಆದರೆ ಅದು ಅತಿಯಾದ ಮಹತ್ವಾಕಾಂಕ್ಷೆ ಆದಾಗ ತನ್ನ ದೊರೆಯನ್ನೇ ಕೊಲ್ಲುವಂತಹ ಮ್ಯಾಕ್ ಬಥನಂತಾಗತ್ತೆ. ರಾಜಕೀಯ ಒಳನೋಟಗಳು ಭಿನ್ನವಾಗಿರೋದು ಸರಿಯೇ, ಆದರೆ ಅದು ತಡೆಯಲಾರದ ಅಸಹನೆ ಆದಾಗ ಗೋಡ್ಸೆ ಮನೋಧರ್ಮ ಆಗಿ ಅನಾಹುತನ ಮಾಡುತ್ತೆ. ಮಕ್ಕಳ ಬಗೆಗಿನ ಮೋಹ ಯಾರನ್ನು ಬಿಟ್ಟಿದ್ದಲ್ಲ, ಆದರೆ ಅದೂ ಅತಿಯಾದಾಗ ಕಣ್ಣು ಕಟ್ಟಿಸಿಬಿಡತ್ತೆ. ಅಂಥ ಪ್ರಸಂಗಗಳಲ್ಲೇ ರಾಜ ಲಿಯರ್ನಂಥವರು, ಧೃತರಾಷ್ಟ್ರನಂಥವರು ಕಂಡುಬರ್ತಾರೆ. ಇನ್ನು ಶೇಕ್ಸ್ಪಿಯರ್ನ ಯಾವುದೇ ದುರಂತ ನಾಟಕನ ನಾವು ಗಮನಿಸಿದರೆ ಅದರಲ್ಲಿ ಪ್ರಧಾನರಾದವರು ತಮ್ಮ ಭಾವ ರಾಗ ಉದ್ರೇಕಗಳನ್ನು ಹತೋಟಿಯಲ್ಲಿಟ್ಕೊಳ್ಳದೆ ತಮಗೆ ಸಾಧ್ಯವಾಗಬಹುದಾಗಿದ್ದ ಎತ್ತರದ ನೆಲೆಗಳನ್ನು ತಪ್ಪಿಸ್ಕೊಳ್ತಾರೆ. ಇನ್ನು ಹೆಂಡತಿ ಮೇಲಿನ ಪ್ರೀತಿ ಸಹಜ ಮತ್ತು ಅವಶ್ಯಕ, ಆದರೆ ಅತಿಯಾದ ಮೋಹ ಸಂಶಯನ ಹುಟ್ಟುಹಾಕತ್ತೆ. ಚಾಡಿಬುರ್ಕ ಇಯಾಗೋನ ಮಾತು ಕೇಳಿ ನಾಯಕ ಒಥೆಲ್ಲೋ ತನ್ನ ನವವಧು ಡೆಸ್ಡಿಮೋನಾಳ

0: ನಡತೆನ ಸಂಶಯಿಸಿ ಕೊಂದು ಹಾಕಿ ದುರಂತಕ್ಕೆ ನಾಂದಿ ಹಾಡ್ತಾನೆ. ಈ ತರದ ಎಷ್ಟೆಷ್ಟೋ ಘಟನೆಗಳನ್ನ ನಾವು ನಮ್ಮ ಸುತ್ತಮುತ್ತ ಕಾಣ್ತಾ ಇರ್ತೀವಿ. ನಮ್ಮ ಸಂಬಂಧಿಕರಲ್ಲೇ ಪರಿಚಯದವರಲ್ಲೇ ಒಬ್ರು ಇದ್ದಾರೆ, ಅವ್ರಿಗೆ ಇಬ್ರು ಹೆಣ್ಮಕ್ಳು ಒಬ್ಬ ಮಗ. ಅವ್ರಿಗೆ ಆ ಮಗನ ಮೇಲೆ ಅತಿಯಾದ ಪ್ರೀತಿ. ಅವನ ಮದ್ವೆ ಆಗಿ ಅವನಿ ಮಗು ಆದ್ರೂ ಅವನಿನ್ನು ಚಿಕ್ಕ ಮಗು ಆ ತಾಯಿಗೆ. ಯಾವಾಗ್ಲೂ ನನ್ನ ಮಗನಿಗೆ ಕಷ್ಟ ಆಗತ್ತೆ, ಅವನಿಗೆ ಹಂಗಾಗತ್ತೆ ಹಿಂಗಾಗತ್ತೆ, ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಯೋಚನೆನೇ ಇಲ್ಲ. ಅವರ ನೆಂಟರಿಷ್ಟರು ಎಲ್ಲರವ್ರಿಗೆ ಬುದ್ಧಿ ಹೇಳಿ ಆಯ್ತು, ನಿಮ್ಮ ಪ್ರೀತಿ ಒಳ್ಳೇದೇ, ಆದರೆ ಅದು ವ್ಯಾಮೋಹ ಆಗಬಾರ್ದು, ನಿಮ್ಗಿರೋದು ಅದು ವ್ಯಾಮೋಹ, ಅದನ್ನು ಕಡಿಮೆ ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ಆರೋಗ್ಯನ ಹಾಳು ಮಾಡತ್ತೆ ಅಂತ. ಅವ್ರಿಗೆ ಅದರ ಅರ್ಥ ಗೊತ್ತಿಲ್ಲ. ನಾನು ನನ್ನ ಮಗನ ಪ್ರೀತಿ ಮಾಡ್ತೀನಿ, ಅಲ್ಲಿ ಯಾವುದೇ ವ್ಯಾಮೋಹ ಇಲ್ಲ ಅನ್ನೋದು ಅವ್ರದ ವಾದ. ಆದರೆ ಆ ವ್ಯಾಮೋಹದಿಂದ ಅವ್ರ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಹಾಗಾದ್ರೆ ಈ ಭಾವನೆಗಳೇ ಇರಬಾರ್ದೆ ಅಂತ ಕೇಳೋದಾದ್ರೆ, ಭಾವನೆಗಳಿಲ್ಲದ ಜೀವನಕ್ಕೆ ಯಾವುದೇ ಸೊಗಸು ಇರೋದಿಲ್ಲ. ಆದರೆ ನಮ್ಮ ಅತಿಯಾದ ಅಜ್ಞಾನ, ಮೋಹ, ಮಮತೆ ನಮ್ಮ ಧೀ ವಿವೇಚನೆಯನ್ನು ತಟ್ಟಿ ಅದರ ಸ್ಥಿಮಿತತೆಯನ್ನು ಹಾಳು ಮಾಡಬಾರ್ದು. ನಮ್ಮ ಧೀಶಕ್ತಿ ನಮ್ಮ ನಿಗ್ರಹದಲ್ಲೇ ಇದ್ದರೆ ಈ ಭಾವ ರಾಗಗಳೇ ನಮ್ಮ ಮನಸ್ಸಿನ ಮಂಥನಕ್ಕೆ ಕಾರಣ ಆಗಿ ವಿಷವನ್ನು ನೀಡೋ ಬದಲು ಅಮೃತನ ನೀಡುತ್ತೆ. ಹಾಗಾಗಿ ಪ್ರತಿಯೊಂದು ರಾಗ ಭಾವ ಎಲ್ಲದೂ ಒಳ್ಳೆಯದು, ನಮ್ಮ ಮಿತಿಯಲ್ಲಿದ್ದರೆ ಒಳ್ಳೆಯದು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಭಾವಗೀತೆಗಳ ಭಾವರಸ, ಭಕ್ತಿ ಗೀತೆಗಳ ಭಕ್ತಿ ಸುದೆ, ಚಿತ್ರಗೀತೆಗಳ ಸುಮಧುರ ಸಂಗೀತ, ಈ ಎಲ್ಲದರ ಸಂಗಮವಾಗಿರುವ ವಿಶೇಷ ಕಾರ್ಯಕ್ರಮ ಸಂಡೇ ಸ್ಪಾಟ್ಲೈಟ್. 28/6/2026 ಭಾನುವಾರ ಪ್ರಸಾರವಾಗಲಿರುವ ಈ ವಿಶೇಷ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇರಲಿದ್ದಾರೆ ಪ್ರತಿಭಾವಂತ ಸಂಗೀತ ಶಿಕ್ಷಕಿ ಸಿಎಸ್ ಅನಘ. ಇವರು ತಮ್ಮ ಮೆಚ್ಚಿನ ಹಾಡುಗಳು ಮತ್ತು ಸಂಗೀತದ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಹಾಗಾದರೆ ತಪ್ಪದೇ ಕೇಳಿ ಸಂಡೇ ಸ್ಪಾಟ್ಲೈಟ್, ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
6: ಪೊನ್ನಜ್ಜಿ, ಸಪ್ತಶ್ರೀಗಳ ಬಗ್ಗೆ ನಿಂಗ್ ಗೊತ್ತಾ?
7: ಪೊನ್ನಜ್ಜಿ, ಕತೆ ಕಡತದಲ್ಲಿ ಅದಿಲ್ಲದೆ ಇರುತ್ತಾ?
8: ಎಲ್ಲ ವಿಷಯನು ನಿನಗೆ ಗೊತ್ತಿರುತ್ತೆ ಅಲ್ವಾ ಪೊನ್ನಜ್ಜಿ?
9: ಇಲ್ಲ ಮಕ್ಕಳೇ, ನಾನೇನು ಸರ್ವಜ್ಞಳಲ್ವಲ್ಲ, ನನಗೆ ಎಲ್ಲಾನು ಗೊತ್ತಿರಲ್ಲ. ನೀವು ಕೇಳಿದಾಗ ನನಗೆ ಗೊತ್ತಿಲ್ಲದೆ ಇದ್ದರೆ ಓದಿ ಕೇಳಿ ತಿಳ್ಕೊತೀನಿ ಅಷ್ಟೇ. ಅದಿರಲಿ, ಸಪ್ತರ್ಷಿಗಳ ಬಗ್ಗೆ ಮಾಹಿತಿ ಬೇಕಾ ನಿಮಗೆ? ಸರಿ, ಚಟ್ಟೆ ಮುಟ್ಟೆ ಹಾಕಿ ಕೂತ್ಕೊಳ್ಳಿ, ಅದರ ಬಗ್ಗೆ ಹೇಳ್ತೀನಿ. ಸಪ್ತರ್ಷಿಗಳು ವೇದ ಮತ್ತು ಹಿಂದೂ ಧರ್ಮ ಗ್ರಂಥಗಳ ರಕ್ಷಕರಾಗಿದ್ದಾರೆ. ಒಂದೊಂದು ಮನ್ವಂತರಕ್ಕೆ ಒಬ್ಬೊಬ್ಬ ಮನು ಮತ್ತು 7 ಬ್ರಹ್ಮರ್ಷಿಗಳ ಆಯ್ಕೆ ಆಗುತ್ತೆ. ಆ ಮನ್ವಂತದವರೆಗೆ ಆ 7 ಋಷಿಗಳು ಜಗತ್ತಿನ ಉದ್ಧಾರಕ್ಕಾಗಿ ತಮ್ಮ ತಪಸ್ಸಿನ ಬಲವನ್ನು ಧಾರೆ ಎರೀತಾರೆ. ಅವರು ಬ್ರಾಹ್ಮಣತ್ವದ ಪೂರ್ಣ ಜ್ಞಾನವನ್ನು ಪಡ್ಕೊಂಡು ಬ್ರಹ್ಮತ್ವವನ್ನು ಹೊಂದಿ ಅತೀ ಶಕ್ತಿಶಾಲಿಗಳಾಗಿರ್ತಾರೆ. ಲೋಕ ಕಲ್ಯಾಣಕ್ಕಾಗಿ ಅವರ ಜೀವನ ಮುಡಿಪಾಗಿರುತ್ತೆ. ಆ ಮನ್ವಂತರದ ಅಂತ್ಯದಲ್ಲಿ ಪ್ರಳಯ ಆಗತ್ತೆ. ಆಗ ಅವರು ಬ್ರಹ್ಮಶಕ್ತಿಯಲ್ಲಿ ಲೀನವಾಗ್ತಾರೆ. ಒಂದು ಮನ್ವಂತರ ಕಾಲ ಅಂದರೆ ಬ್ರಹ್ಮನ ಒಂದೇ ಹಗಲಾಗಿದ್ದು ಪ್ರಳಯ ಕಾಲ ಅವನ ರಾತ್ರಿಯಾಗಿರುತ್ತೆ. ಪ್ರಳಯ ಕಾಲ ಅದು ಸೃಷ್ಟಿಯ ವಿರಾಮ ಕಾಲವಾಗಿರುತ್ತೆ. ಹೊಸ ಮನ್ವಂತರಕ್ಕೆ ಹೊಸ ಮನು, ಹೊಸ 7 ಋಷಿಗಳ ಆಯ್ಕೆ ಆಗುತ್ತೆ. ಹೀಗೆ ಆದಂತಹ 14 ಮನ್ವಂತರಗಳಲ್ಲಿ ಆಯಾ ಮನ್ವಂತರಕ್ಕೆ ಸಪ್ತರ್ಷಿಗಳು ಬದಲಾಗ್ತಾ ಇರ್ತಾರೆ. ಈಗ ವೈವಸ್ವತ ಮನ್ವಂತರ ನಡೀತಾ ಇದೆ. ಮಹಾನ್ ಋಷಿಗಳಾದಂತಹ ಅತ್ರಿ, ವಶಿಷ್ಠ, ಕಶ್ಯಪ, ಗೌತಮ, ಭಾರದ್ವಾ

0: ರಾಜ ವಿಶ್ವಾಮಿತ್ರ ಅಂಗೀರಸರು ಈ ಮನ್ವಂತರದ ಸಪ್ತರ್ಷಿಗಳಾಗಿದ್ದಾರೆ.
1: ಅವರೆಲ್ಲ ಏನೇನ್ ಮಾಡಿದಾರಂತ ಹೇಳು ಪೊನ್ನಜ್ಜಿ.
2: ಮೊದ್ಲಿಗೆ ಅತ್ರಿ ಋಷಿಗಳ
0: ಮೊದ್ಲಿಗೆ ಅವ್ರ ಬಗ್ಗೆ ಹೇಳ್ತೀನಿ. ಅತ್ರಿ ಮಹರ್ಷಿಗಳು ಬ್ರಹ್ಮನ ಮಾನಸ ಪುತ್ರರು. ಇವರು ಗೋತ್ರ ಪ್ರವರ್ತಕರು ಕೂಡ. ಅಂದರೆ ಇವರ ಹೆಸರಿನ ಗೋತ್ರದ ವಂಶಕ್ಕೆ ಮಾನವ ಗಣರು ಸೇರಿದವರಾಗಿರ್ತಾರೆ. ಕರ್ದಮ ಋಷಿಯ ಮಗಳಾದಂತಹ ಅನಸೂಯ ಇವರ ಧರ್ಮಪತ್ನಿ ಆಗಿದ್ಲು. ಮಹಾಸತಿ ಅನಸೂಯ ಪತಿವ್ರತೆ ಆಗಿದ್ಲು. ಅವಳ ಪಾತಿವ್ರತ್ಯವನ್ನು ಪರೀಕ್ಷೆ ಮಾಡೋಕ್ಕೆ ತ್ರಿಮೂರ್ತಿಗಳೇ ವೇಷಧರಿಸಿ ಬರ್ತಾರೆ. ಬಂದವರು ತ್ರಿಮೂರ್ತಿಗಳು ಅಂತ ಅನಸೂಯಾಳಿಗೆ ತಿಳಿಯುತ್ತೆ. ಅವಳು ತನ್ನ ಪತಿವ್ರತ ಶಕ್ತಿಯ ಬಲದಿಂದ ಅವರನ್ನು ಅಬೋಧ ಬಾಲಕರನ್ನಾಗಿ ಅಂದರೆ ಚಿಕ್ಕ ಮಕ್ಕಳನ್ನಾಗಿ ಪರಿವರ್ತನೆ ಮಾಡಿಬಿಡ್ತಾಳೆ. ಅತ್ರಿ ಮುನಿಗಳು ಸಿಂಧೂ ನದಿಯನ್ನು ದಾಟಿ ಪಾರಸ ಅಂದರೆ ಈಗಿನ ಇರಾನಿಗೆ ಹೋಗಿದ್ರು ಕೂಡ. ಅಲ್ಲಿ ಪಾರಸೀ ಧರ್ಮದ ಸೂತ್ರವನ್ನು ಪಡ್ಕೊಂಡಿದ್ರು. ಅತ್ರಿಯ ಆಶ್ರಮ ಚಿತ್ರಕೂಟದಲ್ಲಿತ್ತು. ಈ ಅನನ್ಯ ದಂಪತಿಗಳ ತಪಸ್ಸಿನ ಫಲದಿಂದ ತ್ರಿಮೂರ್ತಿಗಳು ಪ್ರಸನ್ನಗೊಂಡಿದ್ರು. ಆ ಪ್ರಸನ್ನತೆಯ ಫಲಸ್ವರೂಪವಾಗಿ ವಿಷ್ಣುವಿನ ಅಂಶದಿಂದ ದತ್ತಾತ್ರೇಯ, ಬ್ರಹ್ಮನ ಅಂಶದಿಂದ ಸೋಮ ಅಂದರೆ ಚಂದ್ರ ಮತ್ತು ಶಿವನ ಅಂಶದಿಂದ ದೂರ್ವಾಸ ಮುನಿಗಳು ಪುತ್ರರಾಗಿ ಇವರಿಗೆ ಜನಿಸಿದ್ರು.
3: ಮುಂದೆ ಯಾವ ಋಷಿ?
0: ವಶಿಷ್ಠರು. ಬ್ರಹ್ಮನ ಮಾನಸ ಪುತ್ರರಾದ ಇವರೂ ಕೂಡ ಗೋತ್ರ ಪ್ರವರ್ತಕರೇ ಆಗಿದ್ದಾರೆ. ನಾವೆಲ್ಲ ಹೇಳಲ್ವಾ, ನಾವು ವಶಿಷ್ಠ ಗೋತ್ರದವರು, ನಾವು ವಿಶ್ವಾಮಿತ್ರ ಗೋತ್ರದವರು ಅಂತೆಲ್ಲ. ಅಂದರೆ ಆ ಗೋತ್ರದ ಪ್ರವರ್ತಕರು ಅಂದರೆ ಅದನ್ನು ಆರಂಭ ಮಾಡಿದವರು ಅಂತ ಅರ್ಥ ಮಕ್ಕಳೇ. ಇವರು ಸೂರ್ಯವಂಶದ ರಾಜರ ಕುಲಗುರುವಾಗಿದ್ದರು. ಇವರು ಕರ್ದಮ ಋಷಿಯ ಏಳನೆಯ ಮಗಳಾದ ಊರ್ಜಾದೇವಿಯನ್ನು ಮದುವೆಯಾಗಿ ಏಳು ಮಕ್ಕಳನ್ನು ಪಡೀತಾರೆ. ಮತ್ತು ಅದೇ ಕರ್ದಮ ಮುನಿಯಿಂದ ಸ್ವಯಂಭೂ ಮನ್ವಂತರದಲ್ಲಿ ದೇವಹೂತಿ ಎಂಬ ಆಕೆಯಲ್ಲಿ ಜನಿಸಿದ ಅರುಂಧತಿಯನ್ನು ಮದುವೆಯಾಗಿ ಶಕ್ತಿ ಮಹರ್ಷಿ ಅನ್ನುವಂತಹ ಮಗನನ್ನು ಪಡೀತಾರೆ. ವಶಿಷ್ಠರು ತಮ್ಮ ನೇತೃತ್ವದಲ್ಲಿ ಪುತ್ರಕಾಯಾಗಮೇಷ್ಟಿಯನ್ನು ಅನುಷ್ಠಾನಗೊಳಿಸಿ ದಶರಥ ರಾಜ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರೆಂಬ ನಾಲ್ಕು ಮಕ್ಕಳನ್ನು ಪಡೆಯುವ ಹಾಗೆ ಮಾಡ್ತಾರೆ. ಅಸುರರ ಸಂಹಾರಕ್ಕಾಗಿ ಋಷಿ ವಿಶ್ವಾಮಿತ್ರನ ಜೊತೆಗೆ ರಾಮ ಲಕ್ಷ್ಮಣರನ್ನು ಅವರ ಆಶ್ರಮಕ್ಕೆ ಕಳಿಸುವ ಹಾಗೆ ದಶರಥನನ್ನು ಆಗ್ರಹಪಡಿಸಿ ಕಳಿಸಿಕೊಡುವ ಹಾಗೆ ಮಾಡ್ತಾರೆ. ಕಾಮಧೇನು ಹಸುವಿನ ಮಗಳು ನಂದಿನಿಯನ್ನು ವಿಶ್ವಾಮಿತ್ರರು ಬಲತ್ಕಾರವಾಗಿ ಎಳೆದೊಯ್ಯಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಅವರು ತನ್ನ ದಿವ್ಯ ಶಕ್ತಿಯಿಂದ ಅವರನ್ನು ಸೋಲಿಸ್ತಾರೆ. ಬೇರೆ ಬೇರೆ ಮನ್ವಂತರಗಳಲ್ಲೂ ಕಾಣಿಸಿಕೊಂಡಂತಹ ಶ್ರೇಷ್ಠ ಮಹರ್ಷಿ ವಶಿಷ್ಠರಾಗಿದ್ದಾರೆ.
3: ಮುಂದೆ ಯಾವ ಋಷಿ?
0: ಕಶ್ಯಪ ಮಹರ್ಷಿಗಳು. ಬ್ರಹ್ಮನ ಮಾನಸ ಪುತ್ರರಾದ ಇವರೂ ಕೂಡ ಗೋತ್ರ ಪ್ರವರ್ತಕರೇ ಆಗಿದ್ದಾರೆ. ಮರೀಚಿ ಮಹರ್ಷಿಗಳು ಇವರ ಜನಕರಾಗಿದ್ದಾರೆ ಅಂದರೆ ತಂದೆಯಾಗಿದ್ದಾರೆ. ಕರ್ದಮ ಪುತ್ರಿಯಾದ ಕಲೆ ಇವನ ತಾಯಿಯಾಗಿದ್ದಾರೆ. ಈತ ದಕ್ಷ ಪ್ರಜಾಪತಿಯ ಮಕ್ಕಳಾದಂತಹ ಅದಿತಿ, ದಿತಿ, ಕದ್ರು ಮೊದಲಾದ 13 ಕನ್ಯೆಯರನ್ನು ಮದುವೆಯಾಗಿ ಅನೇಕ ಮಂದಿ ಮಕ್ಕಳನ್ನು ಪಡೀತಾರೆ. ದಿತಿಯಲ್ಲಿ ದೈತ್ಯರು, ಅದಿತಿಯಲ್ಲಿ ದೇವತೆಗಳು ಮತ್ತು ಇತರೆ 11 ಮಂದಿಯಲ್ಲಿ ಸಿದ್ಧರು, ಗಂಧರ್ವರು, ಅಪ್ಸರ ಸ್ತ್ರೀಯರು, ಯಕ್ಷರು, ಲತಾವೃಕ್ಷಗಳು, ದುಷ್ಟ ಮೃಗಗಳು, ಅಶ್ವ, ಅಶ್ವತರ, ಗಾರ್ಧಭ, ಶೇನ ಅಂದರೆ ಗಿಡುಗ, ಗೃಧ್ರ ಅಂದರೆ ರಣಹದ್ದು, ಗೋವುಗಳು, ಅರುಣ, ಗರುಡ ಮತ್ತು ಕದ್ರುವಿನಿಂದ ಸರ್ಪಗಳು ಇವೆಲ್ಲ ಕಶ್ಯಪನ ಸಂತಾನಗಳು. ಅಂದರೆ ಜಗತ್ತಿನ ಎಲ್ಲ ಸೃಷ್ಟಿಗಳು ಕಶ್ಯಪನ ಸಂತಾನಗಳು ಅಂತ ನಾವು ಹೇಳ್ಬೋದು.
1: ಪೊನ್ನಜ್ಜಿ, ದಕ್ಷ ಪ್ರಜಾಪತಿಯ 13 ಮಗಳಂದಿರು ಯಾರ್ಯಾರು?
0: 13 ಕನ್ಯೆಯರು. ಭೂಮಿಯಲ್ಲಿ ಪ್ರಜೆಗಳ ಉತ್ಪತ್ತಿಗೆ ಕಾರಣರಾದ ದಕ್ಷ ಪ್ರಜಾಪತಿಯ 13 ಮಗಳಂದಿರು ಯಾರು ಅಂದರೆ ಅದಿತಿ, ದಿತಿ, ಧನು, ಕಾಲ, ದನಾಯು, ಸಿಂಹಿಕ, ಕ್ರೋಧ, ಪ್ರಾಧ, ವಿಶ್ಯ, ವನಿತಾ, ಕಪಿಲಾಮುನಿ, ಕದ್ರು, ಮನುಜವ್ಯಾಘ್ರ ಇವರುಗಳು. ಇವರು ಭರತವರ್ಷದ ದಕ್ಷ ಕನ್ಯೆಯರು.

0: ಹೇಳುತ್ತಾರೆ. ನಂತರ ತ್ರೇತಾಯುಗದಲ್ಲಿ ಶ್ರೀರಾಮನ ಚರಣ ಸ್ಪರ್ಶದಿಂದ ಕಲ್ಲಾಗಿದ್ದ ಅಹಲ್ಯಾಳ ಶಾಪ ವಿಮೋಚನೆಯಾಗುತ್ತೆ. ಗೌತಮ ಋಷಿಗಳು ಬಿಲ್ಲು ವಿದ್ಯೆಯಲ್ಲಿ ಬಹು ನಿಷ್ಣಾತರಾಗಿದ್ದರು. ಅವರು ಬಾಣ ಬಿಟ್ಟರೆ ಪತ್ನಿ ಅಹಲ್ಯೆ ಅದನ್ನು ಹುಡುಕಿ ತರ್ತಾ ಇದ್ಲು. ಒಮ್ಮೆ ಅವಳು ಮರಳಿ ಬರುವಾಗ ಬಹಳ ತಡವಾಗುತ್ತೆ. ಜ್ಯೇಷ್ಠದ ತೀವ್ರವಾದ ಬಿಸಿಲ ಬೇಗೆ ಅಂದರೆ ಬೇಸಿಗೆಯ ಬಿಸಿಲಿನಿಂದ ದಣಿದು ಮರದ ನೆರಳಿನಲ್ಲಿ ಕೂತಿದ್ದೆ, ಅದಕ್ಕಾಗಿ ತಡವಾಯಿತು ಅಂತ ಗೌತಮರಿಗೆ ತಾನು ತಡವಾಗಿ ಬಂದುದರ ಕಾರಣವನ್ನು ಹೇಳ್ತಾಳೆ. ಪತ್ನಿಯ ಸಂಕಟ ನೋಡಿ ಗೌತಮರಿಗೆ ಸೂರ್ಯದೇವನ ಮೇಲೆ ಮಹಾಕೋಪ ಬರುತ್ತೆ. ಮಹರ್ಷಿಗಳ ಕೋಪವನ್ನು ಕಂಡು ಬೆದರಿದ ಸೂರ್ಯದೇವ ಬ್ರಾಹ್ಮಣನ ವೇಷವನ್ನು ಹಾಕ್ಕೊಂಡು ಬಂದು ಒಂದು ಛತ್ರಿಯನ್ನು ಒಂದು ಜೊತೆ ಪಾದುಕೆಯನ್ನು ನೀಡ್ತಾನೆ. ಅವತ್ತಿನಿಂದ ಬಿಸಿಲ ಬೇಗೆಯಿಂದ ನಮ್ಮನ್ನು ರಕ್ಷಿಸಿಕೊಳ್ಳೋಕೆ ಛತ್ರಿ ಮತ್ತು ಪಾದುಕೆಗಳು ಬಳಕೆಗೆ ಬಂದವು. ಮಕ್ಕಳೇ, ಸರಿಯಾಗಿ ವಿಚಾರಿಸ್ದೆ ಹಿಂದೆ ಮುಂದೆ ನೋಡಿದೆ ಪತ್ನಿಗೆ ಶಾಪ ಕೊಟ್ಟಿದ್ದಕ್ಕಾಗಿ ಅವರಿಗೆ ತುಂಬ ಪಶ್ಚಾತ್ತಾಪ ಆಗುತ್ತೆ. ತನ್ನ ತಪ್ಪಿನ ಪ್ರಾಯಶ್ಚಿತ್ತಕ್ಕಾಗಿ ಅವರು ಗಂಗಾ ಪೂಜೆಯನ್ನು ಮಾಡಿ ಪಾಪದಿಂದ ವಿಮುಕ್ತರಾಗ್ತಾರೆ. ಗಂಗೆ ಅವನನ್ನು ತನ್ನ ಜಲದಿಂದ ಪವಿತ್ರಗೊಳಿಸಿ ಶುದ್ಧಳನ್ನಾಗಿ ಮಾಡ್ತಾಳೆ. ಹಾಗಾಗಿ ಗಂಗೆಯನ್ನು ಗೌತಮಿ ಅಂತ ಕೂಡ ಕರೀತಾರೆ. ಅಲ್ಲೇ ತ್ರಯಂಬಕ ಶಿವಲಿಂಗದ ಸ್ಥಾಪನೆ ಕೂಡ ಆಗಿದೆ. ಇವಿಷ್ಟು ಗೌತಮರ ಇತಿಹಾಸ ಮಕ್ಕಳೇ.
1: ತಮಾಷೆ ಆಗಿದೆ ಈ ಕಥೆ.
2: ಚಪ್ಪಲಿ ಕೊಡೆ ಹೀಗೆ ಆರಂಭ ಆಯಿತು ಅಲ್ವಾ?
0: ಹೌದು ಮಕ್ಕಳೇ. ನಂತರ ಬರುವವರು ಭಾರದ್ವಾಜ ಮುನಿಗಳು. ಇವರು ಕೂಡ ಗೋತ್ರ ಪ್ರವರ್ತಕರೇ ಆಗಿದ್ದರು. ಉಚತ್ಯ ಮುನಿಯ ಪತ್ನಿಯಾದ ಮಮತೆ ಅನ್ನುವವಳಲ್ಲಿ ಬೃಹಸ್ಪತಾಚಾರ್ಯರಿಂದ ಇವರು ಜನಿಸ್ತಾರೆ. ಉಚತ್ಯನ ಕ್ಷೇತ್ರದಲ್ಲಿ ಬೃಹಸ್ಪತಾಚಾರ್ಯರಿಂದ ಹುಟ್ಟಿದ್ರಿಂದ ಅಕ್ರಮ ಸಂತಾನ ಅಂತ ಹೆದರಿ ಮಮತೆ ಆ ಮಗುವನ್ನು ಬಿಟ್ಟು ಹೋಗೋಕ್ಕೆ ಹೊರಡ್ತಾಳೆ. ಆಗ ಬೃಹಸ್ಪತಾಚಾರ್ಯ ಅವಳನ್ನು ಕರೆದು ಭರ ಅಂದರೆ ಪೋಷಿಸು, ಅಂದರೆ ಈ ಮಗುವನ್ನು ನೀನೇ ಪೋಷಿಸು ಅಂತ ಹೇಳ್ತಾನೆ. ಅವನ ಮಾತನ್ನು ಒಪ್ಪದ ಮಮತೆ ಸ್ವಾಮಿ ಮಂಭರ ಅಂದರೆ ಮಹೋದಯರೇ ಈ ಮಗುವನ್ನು ನೀವೇ ಪೋಷಿಸಿ ಅಂತ ಹೇಳ್ತಾಳೆ. ಈ ಕಾರಣದಿಂದ ಆ ಮಗುವಿಗೆ ಭರದ್ವಾಜ ಅನ್ನುವ ಹೆಸರು ಬರುತ್ತೆ. ಕೊನೆಗೆ ಇಬ್ಬರೂ ಆ ಮಗುವನ್ನು ತ್ಯಜಿಸಿ ಹೊರಟೋಗ್ತಾರೆ. ಆಗ ಮರುತ್ತರರು ಅನ್ನುವ ದೇವತೆಗಳು ಇವರನ್ನು ಪೋಷಿಸ್ತಾರೆ. ಇವರು ಅಂಗೀರ ಮುನಿಯ ವಂಶಜರಾಗಿದ್ದರು. ಇವರು ಋಗ್ವೇದದ ಅನೇಕ ಮಂತ್ರದ ರಚನೆಯನ್ನು ಮಾಡಿದರು. ಕೌರವ ಪಾಂಡವರಿಗೆ ಶಸ್ತ್ರವಿದ್ಯೆಯ ಗುರುವಾಗಿದ್ದ ದ್ರೋಣರು ಇವರ ಪುತ್ರರಾಗಿದ್ದರು. ಇವರು ಋಗ್ವೇದ ಅಥರ್ವಣ ವಿಮಾನಶಾಸ್ತ್ರದ ರಚನಾಕಾರರಾಗಿದ್ದರು. ಇವರು ವೈಜ್ಞಾನಿಕವಾಗಿ ಮೂರು ಹಾರುವ ಯಾನಗಳ ಸೃಷ್ಟಿಯನ್ನು ಆ ಕಾಲದಲ್ಲೇ ಮಾಡಿದರು. ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗೋಕ್ಕೆ ತಕ್ಕುದಾದಂತಹ ವಾಹನ. ಎರಡನೇದು ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಹೋಗೋಕ್ಕೆ ತಕ್ಕುದಾದಂತಹ ವಾಹನ. ಮೂರನೇದು ಒಂದು ಬ್ರಹ್ಮಾಂಡದಿಂದ ಇನ್ನೊಂದು ಬ್ರಹ್ಮಾಂಡಕ್ಕೆ ಹೋಗುವಂತಹ ವಾಹನಗಳನ್ನು ಆ ಕಾಲದಲ್ಲೇ ಭಾರದ್ವಾಜರು ಸಂಶೋಧನೆ ಮಾಡಿದರು. ಶ್ರೀರಾಮಚಂದ್ರ ವನವಾಸದ ತನ್ನ ಅವಧಿಯಲ್ಲಿ ಭಾರದ್ವಾಜ ಮುನಿಗಳ ಆಶ್ರಮಕ್ಕೆ ಭೇಟಿ ಕೊಟ್ಟು ಅವರ ಆಶೀರ್ವಾದ ಪಡೆದಿದ್ದ. ಇನ್ನು ವಿಶ್ವಾಮಿತ್ರರು.
2: ವಿಶ್ವಾಮಿತ್ರನ ಎಷ್ಟೊಂದು ಕತೆ ನೀನೇ ಹೇಳಿದ್ಯಲ್ಲ.
0: ಹ್ಞೂ, ಹೇಳಿದ್ದೆ. ಆದರೆ ಇವತ್ತು ಸಣ್ಣದಾಗಿ ಅವ್ರ ಬಗ್ಗೆ ಹೇಳ್ತೀನಿ, ಕೇಳಿ. ವಿಶ್ವಾಮಿತ್ರರು ಕೂಡ ಗೋತ್ರ ಪ್ರವರ್ತಕರೇ. ವಿಶ್ವಾಮಿತ್ರರು ಕನ್ಯಾಕುಬ್ಜದ ರಾಜ ಆಗಿದ್ದ. ಚಂದ್ರವಂಶದ ಕೌಶಿಕ ರಾಜನ ಮಗ, ಗಾಧೀರಾಜನ ಮಗನಾದ ಈತನ ಪೂರ್ವನಾಮ ವಿಶ್ವರಥ ಅಂತ ಆಗಿತ್ತು. ಈತನ ದೃಷ್ಟಿ ವಶಿಷ್ಠರ ಬಳಿ ಇದ್ದ ನಂದಿನಿ ಹಸುವಿನ ಮೇಲೆ ಬೀಳುತ್ತೆ. ಕೇಳಿದ್ದನ್ನು ತಕ್ಷಣ ಕೊಡುವ ನಂದಿನಿಯಂತಹ ಅಪರೂಪದ ಹಸು ರಾಜನಾದ ತನ್ನ ಹತ್ರ ಇರಬೇಕು ಅಂತ ಬಲವಂತವಾಗಿ ಅದನ್ನು ಎಳೆದೊಯ್ಯೋಕೆ ನೋಡ್ತಾನೆ. ನಂತರ ವಶಿಷ್ಠರಿಂದ ಸೋಲನ್ನು ಕಾಣ್ತಾನೆ. ತಾನು ಅವರಂತೆ ಬ್ರಹ್ಮರ್ಷಿಯಾಗಿ ಅವರಂತಹ ದಿವ್ಯ ಶಕ್ತಿ ಸಾಮರ್ಥ್ಯಗಳನ್ನು ಪಡೆಯೋಕೆ ಸಾವಿರ ಸಾವಿರ ವರ್ಷಗಳ ತಪಸ್ಸನ್ನು ವಿಶ್ವಾಮಿತ್ರ ಮಾಡ್ತಾನೆ. ಅವನ ತಪಸ್ಸನ್ನು

0: ಇಂದ್ರದೇವ ಕಳುಹಿಸಿದ ಮೇನಕೆ ಭಂಗ ಮಾಡ್ತಾಳೆ. ಅವರಿಬ್ಬರಿಗೆ ಶಕುಂತಲೆ ಅನ್ನುವಂತಹ ಪುತ್ರಿ ಜನಿಸ್ತಾಳೆ. ಹಲವು ವರ್ಷಗಳ ನಂತರ ಎಚ್ಚೆತ್ತುಕೊಂಡ ವಿಶ್ವಾಮಿತ್ರ ಮೇನಕೆ ಮತ್ತು ಶಕುಂತಲೆಯರನ್ನು ತ್ಯಜಿಸಿ ತಮ್ಮ ತಪಸ್ಸನ್ನು ಮುಂದುವರಿಸ್ತಾರೆ. ಆಗ ತ್ರಿಶಂಕು ಸಶರೀರವಾಗಿ ಸ್ವರ್ಗಾರೋಹಣ ಮಾಡೋಕ್ಕೆ ಬಯಸಿ ಇವರ ಸಹಾಯವನ್ನು ಯಾಚನೆ ಮಾಡಿದಾಗ ಇವರು ಹೊಸ ಸ್ವರ್ಗವನ್ನೇ ಸೃಷ್ಟಿ ಮಾಡ್ತಾರೆ. ಆ ಕೀರ್ತಿ ಇವರದ್ದೇ ಆಗಿದೆ. ಗಾಯತ್ರಿ ಮಂತ್ರವನ್ನು ರಚನೆ ಮಾಡಿ ಲೋಕಕ್ಕೆ ನೀಡಿದ ಶ್ರೇಯ ಕೂಡ ಇವರಿಗೆ ಸಲ್ತಕ್ಕದ್ದು. ತನ್ನ ಸ್ವಂತ ಶಕ್ತಿ ಸಾಮರ್ಥ್ಯದಿಂದ ಬ್ರಹ್ಮರ್ಷಿ ಪಟ್ಟವನ್ನು ಗಳಿಸಿಕೊಂಡವರು ವಿಶ್ವಾಮಿತ್ರರಾಗಿದ್ದರು. ಕೊನೆಯದಾಗಿ ಅಂಗೀರಸರು. ಬ್ರಹ್ಮ ಮಾನಸ ಪುತ್ರರಾದ ಇವರು ಗೋತ್ರ ಪ್ರವರ್ತಕರು. ವೈವಸ್ವತ ಮನ್ವಂತರದಲ್ಲಿ ವರುಣ ಯಜ್ಞ ಮಾಡ್ತಾ ಇರಬೇಕಾದ್ರೆ ಯಜ್ಞಕುಂಡದಿಂದ ಇವರು ಜನಿಸ್ತಾರೆ. ಇವರು ವಸುದೇ ಅನ್ನುವಳನ್ನು ಮದುವೆಯಾಗಿ 6 ಪುತ್ರರನ್ನು 4 ಪುತ್ರಿಯರನ್ನು ಪಡಿತಾರೆ. ನಂತರ ಕರ್ದಮ ಬ್ರಹ್ಮನ ಮಗಳಾದ ಶ್ರದ್ಧೆ ಅನ್ನುವಳನ್ನು ಮದುವೆಯಾಗಿ 4 ಪುತ್ರರನ್ನು 4 ಪುತ್ರಿಯರನ್ನು ಪಡಿತಾರೆ. ಸ್ವದೇ ಅನ್ನುವ ಹೆಂಡತಿಯಲ್ಲಿ ಅಥರ್ವಾಂಗಿ ರಸರನ್ನು ಪಡಿತಾರೆ.
1: ಇದು ವೈವಸ್ವತ ಮನ್ವಂತರದ ಸಪ್ತ ಮಹರ್ಷಿಗಳ ಬಗ್ಗೆ ಮಾಹಿತಿ.
2: ಚೆನ್ನಾಗಿತ್ತು.
0: ನಿಮ್ಮ ರಾಗನೂ ಚೆನ್ನಾಗಿತ್ತು. ಇರ್ಲಿ, ಈಗ ನೀತಿ ಕೇಳೋಣ. ಈ ಕತೆ ವಿಶ್ವದ ಸೃಷ್ಟಿ ಪ್ರಳಯದ ಕಲ್ಪನೆಯನ್ನು ಕೊಡುತ್ತೆ. ಸಪ್ತರ್ಷಿಗಳ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನೂ ನೀಡುತ್ತೆ.
3: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
4: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಭಾವಗೀತೆಗಳ ಭಾವರಸ, ಭಕ್ತಿ ಗೀತೆಗಳ ಭಕ್ತಿಸುದೆ, ಚಿತ್ರಗೀತೆಗಳ ಸುಮಧುರ ಸಂಗೀತ, ಈ ಎಲ್ಲದರ ಸಂಗಮವಾಗಿರುವ ವಿಶೇಷ ಕಾರ್ಯಕ್ರಮ ಸಂಡೇ ಸ್ಪಾಟ್ಲೈಟ್. 28/6/2026 ಭಾನುವಾರ ಪ್ರಸಾರವಾಗಲಿರುವ ಈ ವಿಶೇಷ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇರಲಿದ್ದಾರೆ ಪ್ರತಿಭಾವಂತ ಸಂಗೀತ ಶಿಕ್ಷಕಿ ಸಿಎಸ್ ಅನಘ. ಇವರು ತಮ್ಮ ಮೆಚ್ಚಿನ ಹಾಡುಗಳು ಮತ್ತು ಸಂಗೀತದ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಹಾಗಾದರೆ ತಪ್ಪದೇ ಕೇಳಿ ಸಂಡೇ ಸ್ಪಾಟ್ಲೈಟ್, ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
6: ನೋಡಲ್ಲೇ, ಲೈಟ್ಗಳು ಆಫ್ ಮಾಡಿಲ್ಲ.
7: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೆ ಕಟ್ಟೋದು.
6: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ, ಅದು ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
7: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
6: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ಲರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು, ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
7: ಓ ಹೌದಲ್ವಾ ಅಜ್ಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
8: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
9: ಹಲೋ ಗೆಳೆಯರೇ.
10: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
11: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
10: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
4: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
0: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಸ್ವಲ್ಪ ತಾಳಿ, ನೀವು ಬಳಸಿರುವ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
7: ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
7: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಜಿಲ್ಲೆಯ ರೈತ ಬಾಂಧವರ ಹಿತದೃಷ್ಟಿಯಿಂದ 2026-27 ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಈ ಮುಂಗಾರು ಹಂಗಾಮಿನಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳುವಂತೆ ಶಿವಮೊಗ್ಗ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು ಕೋರಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ಆಯ್ದ ಹೋಬಳಿ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೆಳಗಿನ ಬೆಳೆಗಳನ್ನು ವಿಮೆಗೆ ಒಳಪಡಿಸಲಾಗಿದೆ. ಮುಸುಕಿನ ಜೋಳ ನೋಂದಣಿಗೆ ಕೊನೆಯ ದಿನಾಂಕ 31-7-2026. ಭತ್ತ ನೋಂದಣಿಗೆ ಕೊನೆಯ ದಿನಾಂಕ 14-8-2026. ರಾಗಿ ನೋಂದಣಿಗೆ ಕೊನೆಯ ದಿನಾಂಕ 14-8-2026.
10: ರೈತರು ಬಿತ್ತನೆ ಅಥವಾ ನಾಟಿ ಮಾಡುವುದಕ್ಕಿಂತ ಮುಂಚಿತವಾಗಿಯೂ ಸಹ ವಿಮೆ ನೋಂದಣಿ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಬೆಳೆ ಸಾಲ ಪಡೆದ ರೈತರು ಬ್ಯಾಂಕ್ಗಳ ಮೂಲಕ ಸಾಲ ಪಡೆಯುವ ರೈತರನ್ನು ಕಡ್ಡಾಯವಾಗಿ ಬೆಳೆ ವಿಮೆಗೆ ಒಳಪಡಿಸಲಾಗುತ್ತದೆ. ಒಂದು ವೇಳೆ ರೈತರು ಈ ಯೋಜನೆಯಲ್ಲಿ ಭಾಗವಹಿಸಲು ಇಚ್ಛಿಸದಿದ್ದರೆ ವಿಮೆ ನೋಂದಣಿಯ ಅಂತಿಮ ದಿನಾಂಕಕ್ಕೆ 7 ದಿನ ಮುಂಚಿತವಾಗಿ ಲಿಖಿತ ಮುಚ್ಚಳಿಕೆ ಪತ್ರವನ್ನು ನೀಡುವ ಮೂಲಕ ಯೋಜನೆಯಿಂದ ಹೊರಗುಳಿಯಬಹುದು. ಬೆಳೆ ಸಾಲ ಪಡೆಯದ ರೈತರು ತಮ್ಮ ಪಹಣಿ ಮತ್ತು ಆಧಾರ್ ಕಾರ್ಡ್ ದಾಖಲೆಗಳೊಂದಿಗೆ ಹತ್ತಿರದ ಬ್ಯಾಂಕ್, ಆರ್ಥಿಕ ಸಂಸ್ಥೆಗಳು ಅಥವಾ ಸಾರ್ವಜನಿಕ ಸೇವಾ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಳ್ಳಬಹುದು. ಜಿಲ್ಲೆಯಲ್ಲಿ ಈ ಯೋಜನೆಯನ್ನು ಸರ್ಕಾರದಿಂದ ನಿಯೋಜಿತವಾಗಿ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಸಹಯೋಗದೊಂದಿಗೆ ಅನುಷ್ಠಾನಗೊಳಿಸಲಾಗುತ್ತಿದೆ. ರೈತರು ಹೆಚ್ಚಿನ ವಿವರಗಳಿಗಾಗಿ ಕೃಷಿ ಇಲಾಖೆ, ಕಂದಾಯ ಇಲಾಖೆ, ಸಹಕಾರ ಇಲಾಖೆ ಅಥವಾ ಹತ್ತಿರದ ಬ್ಯಾಂಕ್ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಲೆಮಾರಿ ಸಮುದಾಯದ ವಸತಿ ರಹಿತರಿಗೆ ಗೃಹ ನಿರ್ಮಾಣಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದ್ದು, ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಜುಲೈ 4ರವರೆಗೆ ವಿಸ್ತರಣೆ ಮಾಡಲಾಗಿದೆ ಎಂದು ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಆಯಾ ತಾಲೂಕಿನ ಸಹಾಯಕ ನಿರ್ದೇಶಕರು ಕಚೇರಿಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಜನ್ಮದಿನದ ಪ್ರಯುಕ್ತ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಪ್ತಗಿರಿ ಗ್ರೂಪ್ ಮಾಲೀಕರಾದ ಶ್ರೀ ಆರ್ ವಿಶ್ವನಾಥ್ ಉಪ್ಪಾರ ನಲ್ಲೂರು, ಕರ್ನಾಟಕ ರಾಜ್ಯ ಉಪ್ಪಾರ ಮುಖಂಡರು ಇವರು ಶಾಲಾ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ ಅನ್ನು ಹಾಗೂ ಸಿಹಿಯನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಹಾಲಾನಾಯಕ್, ಭಗೀರಥ ಸ್ಪೋರ್ಟ್ಸ್ ಅಕಾಡೆಮಿಯ ಅಧ್ಯಕ್ಷರಾದ ಮುರಳಿ ಹೆಚ್ ಸಣ್ಣಕ್ಕಿ, ಕಾರ್ತಿಕ್ ಪತ್ರಿಕಾ ವಿತರಕರ ಒಕ್ಕೂಟ ಶಿವಮೊಗ್ಗ, ಜಿಲ್ಲಾ ಅಧ್ಯಕ್ಷರಾದ ಮಾಲ್ತೇಶ್, ಕನ್ನಡ ಪರ ಹೋರಾಟಗಾರರಾದ ಜೀವನ್ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವ್ ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಮಾದಕ ವಸ್ತುಗಳ ಬಳಕೆಯ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಹಮ್ಮಿಕೊಂಡಿದ್ದ 5 ಕಿಲೋಮೀಟರ್ ಮ್ಯಾರಥಾನ್ ಓಟದಲ್ಲಿ ಭದ್ರಾವತಿಯ ಸಂಚಾರಿ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಹಾಲೇಶಪ್ಪ ಅವರ ಪುತ್ರಿ ತನುಶ್ರೀ ಮೊದಲನೇ ಸ್ಥಾನವನ್ನು ಪಡೆದರು. ಈ ಸಂದರ್ಭದಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿ ಬಹುಮಾನ ವಿತರಿಸಿ ಅಭಿನಂದಿಸಿದರು. ಮುಂದಿನ ವಿವರ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಆಕಾಂಕ್ಷಿಗಳಿಗೆ ಸರ್ಜಿ ಫೌಂಡೇಶನ್ ಮತ್ತು ಜೆಸಿಐ ಶಿವಮೊಗ್ಗ ಮಲ್ನಾಡು ವತಿಯಿಂದ ಜುಲೈ 1 ಕುವೆಂಪು ರಂಗಮಂದಿರದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಉಚಿತ ತರಬೇತಿ ಮತ್ತು ಮಾರ್ಗದರ್ಶನ ನೀಡಲಾಗುವುದು ಎಂದು ಸರ್ಜಿ ಫೌಂಡೇಶನ್ನ ಮುಖ್ಯಸ್ಥ ಹಾಗೂ ವಿಧಾನ ಪರಿಷತ್ ಶಾಸಕ ಡಾ ಧನಂಜಯ ಸರ್ಜಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ನಡೆಯಲಿರುವ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಪರೀಕ್ಷೆಗೆ ಸಜ್ಜಾಗುತ್ತಿರುವ ಜಿಲ್ಲೆಯ ಉದ್ಯೋಗಾಕಾಂಕ್ಷಿಗಳಿಗೆ ನೆರವಾಗುವ ಉದ್ದೇಶದಿಂದ ಆಯೋಜಿಸಲಾಗಿದೆ ಎಂದರು. ಈ ಕಾರ್ಯಾಗಾರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ತಜ್ಞರಾದ ಸೋಮಪ್ಪ ದುಂಡಿಗೆರೆ ಮತ್ತು ನಾಗರಾಜ್ ರೆಡ್ಡಿ ಅವರ ನೇತೃತ್ವದಲ್ಲಿ ಇತ್ತೀಚಿನ ಪರೀಕ್ಷಾ ಪದ್ಧತಿ, ಪ್ರಶ್ನೆ ಪತ್ರಿಕೆ ಮತ್ತು ದೈಹಿಕ ಪರೀಕ್ಷೆ ನಡೆಸುವ ಪದ್ಧತಿ, ಪಠ್ಯಕ್ರಮದ ವಿಶ್ಲೇಷಣೆ, ಪರೀಕ್ಷೆಗಳನ್ನು ಎದುರಿಸಲು ಅಭ್ಯರ್ಥಿಗಳು ಅನುಸರಿಸಬೇಕಾದ ಸುಲಭ ತಂತ್ರಗಳು, ಪ್ರಸ್ತುತ ಜಾಗತಿಕ ಸ್ಪರ್ಧೆಯಲ್ಲಿ ವಾಸ್ತವತೆಗಳ ಹಾಗೂ ಪರೀಕ್ಷಾ ಪ್ರಕ್ರಿಯೆಯಲ್ಲಿನ ಇತ್ತೀಚಿನ ಬದಲಾವಣೆಗಳ ಕುರಿತು ಸಂಪನ್ಮೂಲ ವ್ಯಕ್ತಿಗಳು ಸಮಗ್ರ ಮಾಹಿತಿ ನೀಡಲಾಗುವುದು ಎಂದರು. ಮುಂದಿನ ವಿವರ. ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಕುರಿತು ಫಲಾನುಭವಿಗಳು ಯಾವುದೇ ರೀತಿಯ ಗೊಂದಲಕ್ಕೀಡಾಗಬಾರದು. ಸದ್ಯಕ್ಕೆ ಈ ಯೋಜನೆಗಳು ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತಿವೆ ಎಂದು ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷರಾದ ಹೆಚ್ಎಂ ಮಧು ತಿಳಿಸಿದರು. ಶಿವಮೊಗ್ಗ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 5 ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಕುರಿತು ಸೋಷಿಯಲ್ ಮೀಡಿಯಾ ಮತ್ತು ಕೆಲವರು ಬದಲಾವಣೆ ಕುರಿತು ಮಾಹಿತಿ ಹರಿಬಿಡುತ್ತಿದ್ದಾರೆ. ಸರ್ಕಾರದಿಂದ ಇನ್ನೂ ಯಾವುದೇ ರೀತಿಯ ಆದೇಶಗಳು ಬಂದಿಲ್ಲ. ಆದರೆ ಬರುವವರೆಗೆ ಯೋಜನೆಗಳು ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತದೆ. ಸಾರ್ವಜನಿಕರು ಆತಂಕ ಪಡಬೇಕಾಗಿಲ್ಲ ಎಂದರು. ಮುಂದಿನ ವಿವರ. ಸಾವರ್ಕರ್ ನಗರ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರ ಸ್ಥಾನಕ್ಕೆ ಇತ್ತೀಚೆಗೆ ಚುನಾವಣೆ ನಡೆಯಿತು. ಇಲ್ಲಿ ಸಂಘದ ಅಧ್ಯಕ್ಷರಾಗಿ ಅಗಸವಳ್ಳಿ ಡಿ ಕಾಂತರಾಜ್ ಅವರು ಆಯ್ಕೆಯಾಗಿದ್ದಾರೆ ಎಂದು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ರೆಡ್ಡಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ವರ್ಷಕ್ಕೆ 1 ದಿನ ಯೋಗ ಮಾಡುವುದಿಲ್ಲ. ವರ್ಷದಲ್ಲಿ 365 ದಿನವೂ ಯೋಗಾಭ್ಯಾಸ ಮಾಡಬೇಕು. ಅದರಲ್ಲಿಯೂ ಪ್ರಾಣಾಯಾಮ ಮಾಡುವುದರಿಂದ ಆಯಸ್ಸು ವೃದ್ಧಿಯಾಗುವುದಲ್ಲದೆ ಜೀವನ ಪರ್ಯಂತ ಸುಖ ಜೀವನ ನಡೆಸಬಹುದು ಎಂದು ಹೊಸನಗರ ತಹಶೀಲ್ದಾರ್ ಭರತ್ ರಾಜ್ ಹೇಳಿದರು. ಹೊಸನಗರ ತಾಲೂಕು ಪಂಚಾಯಿತಿ ಆವರಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಎಲ್ಲ ಸರ್ಕಾರಿ ಕಂದಾಯ ಇಲಾಖೆ ಮತ್ತು ವಿವಿಧ ಸರ್ಕಾರಿ ಅಧಿಕಾರಿಗಳಿಗೆ ಯೋಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪ್ರಾಣಾಯಾಮ ಮಾಡುವುದರಿಂದ ಉಸಿರಾಟದ ಅವಧಿಯನ್ನು ವಿಸ್ತರಿಸುವ ಮೂಲಕ ದೇಹದ ಜೀವಕೋಶಗಳಿಗೆ ಹೆಚ್ಚಿನ ಆಮ್ಲಜನಕ ಪೂರೈಕೆ ಮಾಡುವುದರಿಂದ ಜೀವಕೋಶಗಳ ಜೊತೆಗೆ ಉಸಿರಾಟದ ಮೇಲಿನ ಸಂಪೂರ್ಣ ನಿಯಂತ್ರಣ ಸಾಧಿಸಲು ಸಾಧ್ಯ ಎಂದು, ಧ್ಯಾನ ಮಾಡುವುದರಿಂದ ನಮ್ಮ ಮನಸ್ಸು ಸಂಪೂರ್ಣ ಹತೋಟಿಗೆ ತೆಗೆದುಕೊಳ್ಳಲು ಸಾಧ್ಯ, ಧ್ಯಾನ ಮಾಡುವುದರಿಂದ ಮನಸ್ಸಿನ ಸ್ಪಷ್ಟತೆ, ಏಕಾಗ್ರತೆ ಹಾಗೂ ಅಜ್ಞಾನ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ನೀಡುತ್ತದೆ. ಪ್ರತಿಯೊಬ್ಬರೂ ದಿನಕ್ಕೆ 1 ಗಂಟೆಯಾದರೂ ವ್ಯಾಯಾಮ ಮತ್ತು ಯೋಗ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಹಾಗೂ ಹೊರ ಜಗತ್ತಿನ ತೊಳಲಾಟವನ್ನು ನಮ್ಮ ಮನಸ್ಸಿನಿಂದ ಕಿತ್ತುಹಾಕಲು ಸಹಕಾರಿಯಾಗಲಿದೆ ಎಂದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀವ್ ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಸಾವರ್ಕರ್ ನಗರದ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಇತ್ತೀಚೆಗೆ ಚುನಾವಣೆ ನಡೆಯಿತು. ಇಲ್ಲಿ ಸಂಘದ ಅಧ್ಯಕ್ಷರಾಗಿ ಅಗಸವಳ್ಳಿ ಡಿ ಕಾಂತರಾಜ್ ಅವರು ಆಯ್ಕೆಯಾಗಿದ್ದಾರೆ ಎಂದು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ರೆಡ್ಡಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ವಂತಿಕೆ ಪಾವತಿಸುವ ಸಂಘಟಿತ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಮಂಡಳಿಯು 2026-27 ಸಾಲಿನ ಶೈಕ್ಷಣಿಕ ಪ್ರೋತ್ಸಾಹಧನ ಸಹಾಯಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದೆ. ಪ್ರೌಢಶಾಲೆಯಿಂದ ಸ್ನಾತಕೋತ್ತರ ಪದವಿಯವರೆಗೆ ಹಾಗೂ ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ವಿದ್ಯಾರ್ಥಿಗಳು ಈ ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಸಬಹುದಾಗಿದೆ. ಕಾರ್ಮಿಕರ ಮಾಸಿಕ ವೇತನವು 35,000 ಹೆಚ್ಚಿರಬಾರದು. ಒಂದು ಕುಟುಂಬದಲ್ಲಿ ಗರಿಷ್ಠ ಇಬ್ಬರು ವಿದ್ಯಾರ್ಥಿಗಳಿಗೆ ಮಾತ್ರ ಈ ಸೌಲಭ್ಯ ಲಭ್ಯವಿರುತ್ತದೆ. ವಿದ್ಯಾರ್ಥಿಯು ಹಿಂದಿನ ವರ್ಷದ ಪರೀಕ್ಷೆಯಲ್ಲಿ ಸಾಮಾನ್ಯ ವರ್ಗದವರಾಗಿದ್ದರೆ ಕನಿಷ್ಠ 50% ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವರ್ಗದವರಾಗಿದ್ದರೆ ಕನಿಷ್ಠ 45% ಅಂಕಗಳನ್ನು ಪಡೆದು ತೇರ್ಗಡೆಯಾಗಿರಬೇಕು. ಅರ್ಹ ವಿದ್ಯಾರ್ಥಿಗಳು ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯ ಅಧಿಕೃತ ವೆಬ್ಸೈಟ್ www.kalwbapps.karnataka.gov.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಅರ್ಜಿ ಸಲ್ಲಿಸಲು ದಿನಾಂಕ 31-12-2026 ಕಡೆಯ ದಿನವಾಗಿರುತ್ತದೆ. ಹೆಚ್ಚಿನ ವಿವರಗಳಿಗಾಗಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಕಾರ್ಮಿಕ ಅಧಿಕಾರಿಗಳವರ ಕಚೇರಿ ಶಿವಮೊಗ್ಗ ಉಪವಿಭಾಗ ದೂರವಾಣಿ ಸಂಖ್ಯೆ 0802-234-7518 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಕಾರ್ಮಿಕ ಅಧಿಕಾರಿ ವೇಣುಗೋಪಾಲ್ ಎಂಪಿ ತಿಳಿಸಿದ್ದಾರೆ. ಮುಂದಿನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಒಕ್ಕಲಿಗರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಜುಲೈ 27 ಬೆಳಗ್ಗೆ 10:00 ನಗರದ ಕುವೆಂಪು ರಂಗಮಂದಿರದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿಯನ್ನ ಏರ್ಪಡಿಸಲಾಗಿದೆ. ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಉದ್ಘಾಟನೆಯನ್ನು ನೆರವೇರಿಸುವರು. ಮುಖ್ಯ ಅತಿಥಿಗಳಾಗಿ ಸಂಸದರು, ವಿಧಾನಸಭಾ ಮತ್ತು ವಿಧಾನ ಪರಿಷತ್ ಶಾಸಕರು, ವಿಧಾನ ಪ್ರಾಧಿಕಾರ ನಿಗಮ ಮಂಡಳಿಗಳ ಅಧ್ಯಕ್ಷರು, ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ಜನಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಸದಸ್ಯರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಇನ್ನಿತರ ಗಣ್ಯರು, ಅಧಿಕಾರಿಗಳು, ಜಿಲ್ಲಾ ಮತ್ತು ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು. ಅಂದು ಹೊಸನಗರ ಕೊಡಚಾದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಕೆ ಶ್ರೀಪತಿ ಹಳಗುಂದ ಇವರಿಂದ ವಿಶೇಷ ಉಪನ್ಯಾಸ ಆಯೋಜಿಸಲಾಗಿದೆ. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
1: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
0: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
2: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
3: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
4: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
5: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ ಖುಷಿಯಾಗಿ ನಗ್ನಾಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ, ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಹೆಸರು ಹೇಳುವ ಹಾಗೆ ಪರಿಸರ ಪರಿಚಯ ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಅದರಲ್ಲೂ ಪರಿಸರ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ, ಹಣ್ಣು ಹೂವು, ತರಕಾರಿ, ಜೊತೆಗೆ ಪರಿಸರ ಸಂರಕ್ಷಣೆ, ಪರಿಸರ ಕಾಳಜಿ ಇವೆಲ್ಲವೂ ಕೂಡ ನೆನಪಾಗುತ್ತೆ. ಇವೆಲ್ಲವೂ ಕೂಡ ಒಳಗೊಂಡಂತಹ ವಿಷಯನೇ ಪರಿಸರ ಪರಿಚಯ ಕಾರ್ಯಕ್ರಮ. ಅದರಲ್ಲೂ ನಿಮಗೆ ಒಂದೊಂದು ದಿನ ಒಂದೊಂದು ವಿಷಯದ ಬಗ್ಗೆ ಮಾಹಿತಿನ ಹಂಚಿಕೊಳ್ತಾ ಇರ್ತೀನಿ ಅಲ್ವಾ? ಹಾಗೆ ಇವತ್ತು ನಾನು ನಿಮ್ಮ ಆರ್ ಜೆ ಅರ್ಪಿತಾ ನಿಮ್ಮನ್ನ ಒಂದು ಅದ್ಭುತವಾದ ಲೋಕಕ್ಕೆ ಕರೆದುಕೊಂಡು ಹೋಗೋಣ ಅಂತಿದ್ದೀನಿ. ನಾವು ಮನೆ ಹತ್ರ ಅಥವಾ ತೋಟದ ಕಡೆ ಒಂದಷ್ಟು ಚುರುಕಾದ ಪ್ರಾಣಿಗಳನ್ನ ನೋಡಿರ್ತೀವಿ. ಬಾಲ ಉದ್ದ ಇರುತ್ತೆ, ದೇಹ ಸಣ್ಣಗಿರುತ್ತೆ, ನೋಡಿದ ತಕ್ಷಣ ಮಿಂಚಿನ ವೇಗದಲ್ಲಿ ಕಣ್ಮರೆಯಾಗಿ ಬಿಡುತ್ತೆ. ಹೌದಾ ಅರ್ಪಿತಾ? ಅದ್ಯಾವ ಪ್ರಾಣಿ, ಪ್ರಾಣಿನೋ ಪಕ್ಷಿನೋ ಏನಿದೋ ಸ್ವಲ್ಪ ಗೊತ್ತಾಗ್ತಾ ಇಲ್ವಲ್ಲ ಅಂತ ಕೇಳಿದಾದ್ರೆ, ಖಂಡಿತವಾಗ್ಲೂ ಹೇಳ್ತೀನಿ. ಈ ಒಂದು ಮಿಂಚಿನ ವೇಗದಲ್ಲಿ ಓಡುವಂತಹ ಒಂದು ಜೀವಿ ಏನಿದೆ ಅದೇನಿ? ಮುಂಗುಸಿ. ಹೌದು, ಹಾವಂದ್ರೆ ನಮಗ್ ಭಯ, ಆದ್ರೆ ಹಾವನ್ ಕಂಡ್ರೆ ಮುಂಗ್ಸಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಪ್ಪ ಅಂದ್ರೆ ಒಂದು ಫೇವ್ರೇಟ್ ಫುಡ್ ಸಿಕ್ತು ಅಂತ. ಯಾರಾದ್ರೂ ಇಬ್ರು ಜಗಳ ಆಡ್ತಾ ಇದ್ರೆ ಹಾವು ಮುಂಗ್ಸಿ ತರ ಜಗಳ ಆಡ್ತಿದ್ದೀರಲ್ಲ, ಒಬ್ರು ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ವಾ, ಹಾವು ಮುಂಗ್ಸಿ ತರ ಇದ್ದೀರಲ್ಲ ಅಂತ ಉದಾಹರಣೆನ ಕೊಡ್ತಾರೆ. ಅದೇ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂಗುಸಿಯ ಬಗ್ಗೆ ಒಂದಿಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ ಅಂತ. ಯಾಕೆ ಈ ಹಾವು ಮುಂಗ್ಸಿಗೆ ಇಷ್ಟೊಂದು ಫೈಟ್ ನಡೀತಾ ಇರುತ್ತೆ? ಯಾಕೆ ಇವರು ಇಷ್ಟೊಂದು ಅಪ್ಪಟ ದುಷ್ಮನ್ಗಳಾಗಿದ್ದಾರೆ, ಯಾವ ಕಾರಣಕ್ಕಾಗಿ ಆಗಿರ್ಬೋದು ಅಂತ ಕೂಡ ಹೇಳ್ತೀನಿ. ಇನ್ನು ಮುಂಗುಸಿಗಳು ತುಂಬಾ ಧೈರ್ಯಶಾಲಿಗಳು ಕಣ್ರಿ. ಅವುಗಳ ವೇಗ ಹಾಗೆ ಚಾಣಾಕ್ಷತನದ ಮುಂದೆ ದೊಡ್ಡ ದೊಡ್ಡ ಹಾವುಗಳು ಕೂಡ ದಂಗಾಗಿ ಹೋಗುತ್ತೆ. ಅಲ್ಲ ಅರ್ಪಿತಾ, ಹಾವು ಕಚ್ಚಿದ್ರೆ ಸಾಯ್ತಾರೆ. ಹಾವಿನ ನಾಲಿಗೆಯಲ್ಲಿ ವಿಷ ಇರುತ್ತಲ್ವಾ, ಮುಂಗ್ಸಿಗೇನು ಮಾಡಲ್ವಾ ಅಂತ ನೀವು ಕೇಳೋದಾದ್ರೆ, ಈ ಮುಂಗ್ಸಿ ಇದೆಯಲ್ಲ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ. ಯಾಕಪ್ಪ ಅಂದ್ರೆ, ಈ ಮುಂಗ್ಸಿಗಳ ದೇಹದಲ್ಲಿ ಒಂದು ಶಕ್ತಿ ಇದೆ, ಪ್ರತಿರೋಧಕ ಶಕ್ತಿ ಇದೆ. ಅದು ಹೇಗೆ ಅಂದ್ರೆ, ಹಾವಿನ ವಿಷಕ್ಕೆ ಈ ಮುಂಗ್ಸಿಗಳ ದೇಹದಲ್ಲಿ ಒಂದು ಮಟ್ಟದ ಪ್ರತಿರೋಧಕ ಶಕ್ತಿ ಇರೋದೇ ಇವುಗಳ ಸೀಕ್ರೆಟ್ ವೆಪನ್. ಹಾವು ಕಚ್ಚಿದ್ರು ಏನು ಆಗಲ್ಲ. ವಿಶೇಷವಾಗಿ ಇವು ರೈತರ ಮಿತ್ರರು ಕೂಡ. ಹೌದು, ಯಾಕೆ ಎಲ್ಲರೂ ರೈತರ ಮಿತ್ರನ? ಪಕ್ಷಿಗಳು ಕೂಡ ರೈತರ ಮಿತ್ರ, ಹಾಗೆ ಎರೆಹುಳಗಳು ಕೂಡ ರೈತನ ಮಿತ್ರ, ಇನ್ನು ಈ ಮುಂಗುಸಿ ಕೂಡ ರೈತನ ಮಿತ್ರ ಅರ್ಪಿತಾ ಅಂತ ನೀವು ಕೇಳ್ತಾ ಇದ್ರ. ಖಂಡಿತವಾಗ್ಲೂ ಈ ಮುಂಗುಸಿಗಳು ಕೂಡ ರೈತನ ಮಿತ್ರನೇ. ಯಾಕೊತ್ತಾ, ಹೊಲಗಳಲ್ಲಿ ಬೆಳೆಗಳನ್ನ ಹಾಳು ಮಾಡುವಂತ ಇಲಿಗಳನ್ನ ಹಾಗೆ ಕೀಟಗಳನ್ನ ತಿಂದು ರೈತರಿಗೆ ಇವು ದೊಡ್ಡ ಸಹಾಯನೇ ಮಾಡುತ್ತೆ. ನೀವು ಗಮನಿಸಿರಬಹುದು, ಮುಂಗುಸಿಗಳು ಒಂಟಿಯಾಗಿ ಓಡಾಡೋದಕ್ಕಿಂತ ಗುಂಪಲ್ಲಿ ಇರೋದನ್ನೇ ಹೆಚ್ಚು ಇಷ್ಟಪಡ್ತವೆ. ಒಂದು ಮುಂಗುಸಿ ಆಹಾರ ಹುಡುಕಿದ್ರೆ ಇನ್ನೊಂದು ಕಾವಲ್ ಕಾಯುತ್ತೆ. ಅದೆಷ್ಟು ಶಿಸ್ತು ಅಲ್ವಾ ಈ ಮುಂಗುಸಿಗಳಿಗೆ. ಹಾಗಿದ್ರೆ ಈ ಮುಂಗುಸಿಯ ಬಗ್ಗೆ ತಿಳ್ಕೊಳ್ಳೋಕೆ ಸಾಕಷ್ಟು ವಿಚಾರ ಕಾದಿದೆ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಲಕ್ಷ್ಮಣ, ಅವತ್ ನಂಗೇನ್ ಭಾಷೆ ಕೊಟ್ಟಿದ್ದೆ ಹೇಳು ಹೇಳು. ನನ್ನ ತಮ್ಮನಾಗಿ ಕೊಲೆ ಮಾಡ್ತೀಯ? ನಿಂಗ್ ಸರಿಯಾಗಿ ಮಾಡ್ತೀನಿ,

0: ಪ್ರತಿ ನನ್ನ ಲಕ್ಷ್ಮಣ ಕೆಟ್ಟನಾಗ್ಬಿಟ್ಟ, ನನ್ನ ಲಕ್ಷ್ಮಣ ಕೆಟ್ಟನಾಗ್ಬಿಟ್ಟ.
1: ಇಲ್ಲ ರಾಮ, ಇಲ್ಲ ರಾಮು, ಸ್ಕೂಲ್ನಲ್ಲಿ ನಮ್ಮೆಷ್ಟೊಂದು ಹಾಡು ಹೇಳ್ಕೊಟ್ಟಿದ್ರಲ್ಲ, ಜ್ಞಾಪಕ ಇದೆಯಾ?

0: ಲಕ್ಷ್ಮಣ ಲಕ್ಷ್ಮಣ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಕರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಣ್ಣ ಗಾತ್ರದ ಮಾಂಸಾಹಾರಿ ಹಾಗೆ ಅತ್ಯಂತ ಚುರುಕಾದ ಸಸ್ತನಿಯಾಗಿರುವಂತಹ ಮುಂಗುಸಿಯ ಬಗ್ಗೆ ಮಾತನಾಡ್ತಾ ಇದ್ದೆ. ಇದು ತನ್ನ ಧೈರ್ಯ ಹಾಗೆ ಹಾವಿನೊಂದಿಗಿನ ಕಾದಾಟಕ್ಕೆ ಪ್ರಸಿದ್ಧವಾಗಿದೆ. ಇವು ಹೆರ್ಪಸ್ಟ್ರೈಡ್ ಕುಟುಂಬಕ್ಕೆ ಸೇರಿವೆ. ಇವು ಮೊನಚಾದ ಮೂಗು, ಸಣ್ಣ ಕಿವಿ ಹಾಗೆ ಉದ್ದನೆಯ ತುಪ್ಪಳನಂತಿರುವ ಬಾಲವನ್ನ ಹೊಂದಿರುತ್ತೆ. ಮುಂಗುಸಿಯಲ್ಲಿ ಸಣ್ಣ ಗಾತ್ರದ ಕುಬ್ಜ ಮುಂಗುಸಿಯಿಂದ ಹಿಡಿದು ದೊಡ್ಡ ಗಾತ್ರದ ಬಿಳಿ ಬಾಲದ ಮುಂಗುಸಿವರೆಗೆ ಕೂಡ ಸಾಕಷ್ಟು ಪ್ರಭೇದಗಳಿವೆ. ಇವುಗಳ ಮೈಮೇಲಿನ ತುಪ್ಪಳವು ಸಾಮಾನ್ಯವಾಗಿ ಬೂದು ಅಥವಾ ಕಂದು ಬಣ್ಣದಲ್ಲಿರುತ್ತೆ. ಮುಂಗುಸಿ ಕೀಟಗಳನ್ನ, ಸರೀಸೃಪಗಳನ್ನ, ಹೀಗೆ ಮೊಟ್ಟೆಗಳನ್ನ ಹಾಗೆ ಸಣ್ಣ ಪಕ್ಷಿಗಳನ್ನ, ಇನ್ನು ಸಸ್ತನಿಗಳನ್ನ ತಿಂದು ಬದುಕುತ್ತೆ. ಇವುಗಳ ಚಯಾಪಚಯ ಕ್ರಿಯೆ ತುಂಬಾ ವೇಗವಾಗಿರುತ್ತೆ. ಆದ್ರಿಂದ ಇವುಗಳಿಗೆ ಸದಾ ಆಹಾರದ ಅವಶ್ಯಕತೆ ಬೇಕಾಗುತ್ತೆ. ಹೊಟ್ಟೆಯೊಳಗೆ ಗ್ರೈಂಡಿಂಗ್ ಮಿಷಿನ್ ಸಿಕ್ಕಾಪಟ್ಟೆ ಗ್ರೈಂಡ್ ಮಾಡ್ತಾ ಇರುತ್ತೆ. ಹಾಗಾಗಿ ಆಗಾಗ ಏನೇನಾದ್ರೂ ಫುಡ್ ಬೇಕಾಗುತ್ತೆ ಈ ಮುಂಗುಸಿಗಳಿಗೆ. ಇವು ಹೆಚ್ಚಾಗಿ ಆಫ್ರಿಕಾ, ಏಷ್ಯಾ ಹಾಗೆ ದಕ್ಷಿಣ ಯುರೋಪಿನ ಸವನ್ನ ಕಾಡು ಪ್ರದೇಶಗಳಲ್ಲಿ ಹಾಗೆ ಮಣ್ಣಿನ ದೀಪಗಳಲ್ಲಿ ವಾಸ ಮಾಡುತ್ತೆ. ಮುಂಗುಸಿಗಳು ಭೂಮಿಯೊಳಗೆ ಆಳವಾದಂತಹ ಸುರಂಗಗಳನ್ನ ನಿರ್ಮಿಸಿಕೊಂಡು ಗುಂಪುಗಳಲ್ಲಿ ಅಥವಾ ಏಕಾಂಗಿಯಾಗಿ ಕೂಡ ವಾಸಿಸಬಲ್ಲ ಜೀವಿ. ಅಂದ್ರೆ ಇವುಗಳಿಗೆ ಫ್ಯಾಮಿಲಿ ಎಲ್ಲ ಇರ್ಲೇಬೇಕು, ಜೊತೆಗೆ ಯಾರು ಇರ್ಲೇಬೇಕು ಅಂತೇನಿಲ್ಲ. ಎಲ್ರು ಇದ್ರು ಖುಷಿನೇ ಇಲ್ಲ, ಒಂದೇ ಇದ್ರೂ ಖುಷಿನೇ. ಹೇಗ್ ಬೇಕಾದ್ರೂ ಕೂಡ ಜೀವನವನ್ನ ನಡೆಸಬಹುದು. ಹಾವುಗಳು ಮುಂಗುಸಿಯ ಮರಿಗಳನ್ನ ತಿನ್ನತ್ತೆ. ಆದ್ರಿಂದ ಮರಿಗಳನ್ನ ರಕ್ಷಿಸೋಕೆ ಮುಂಗುಸಿಗಳು ಹಾವಿನ ಮೇಲೆ ದಾಳಿ ಮಾಡುತ್ತೆ. ಕೇಳುಗರೆ, ಈಗ ನಿಮ್ಮೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಕಾಡ್ತಿರ್ಬೋದು, ಈ ಹಾವಿಗೂ ಮುಂಗುಸಿಗೂ ಯಾಕೆ ಇಷ್ಟೊಂದು ಫೈಟು? ಯಾಕೆ ಯಾವಾಗಲೂ ಇವು ಜಗಳ ಆಡ್ತಾ ಇರ್ತವೆ? ಹಾವು ಮುಂಗುಸಿಗೆ ಅಂದ್ರೆ ಅವಾಗಿಂದನೂ ಆಗಲ್ಲ, ಒಂದಕ್ಕೊಂದು ಕಂಡ್ರೆ ಅಂತೆಲ್ಲ ನಿಮಗೆ ಪ್ರಶ್ನೆ ಕಾಡ್ತಾ ಇರ್ಬೋದು. ಅದಕ್ಕೆ ಒಂದು ಉತ್ತರ ಕೂಡ ಇದೆ. ಏನ್ ಗೊತ್ತಾ, ಈ ಹಾವುಗಳಿದೆಯಲ್ಲ ಸುಮ್ಮನೆ ಇರಲ್ಲ, ಮುಂಗುಸಿಯ ಮರಿಗಳನ್ನ ತಿನ್ನತ್ತೆ. ಇದು ಹಾವಿಗೆ ಆಹಾರ. ಆದ್ರೆ ಮುಂಗುಸಿ ಇದೆಯಲ್ಲ, ಇದಕ್ಕೆ ಸೇಡ್ ತೀರಿಸ್ಕೊಳ್ಳೇಬೇಕು ಅಂತ ಹೇಳಿ ತನ್ನ ಮರಿಗಳನ್ನ ರಕ್ಷಿಸೋಕೆ ಮುಂಗುಸಿಗಳು ಹಾವು ಎಲ್ಲೆಲ್ಲಿ ಕಾಣಿಸುತ್ತೋ ಆಗೆಲ್ಲ ಹಾವಿನ ಮೇಲೆ ದಾಳಿ ಮಾಡುತ್ತೆ. ಇದು ನಿಜವಾದ ಸೀಕ್ರೆಟ್ ಹಾವಿಗೂ ಮುಂಗುಸಿಗೂ ಯಾಕಪ್ಪ ಒಂದು ಕಂಡ್ರೆ ಒಂದು ಆಗಲ್ಲ ಅನ್ನೋದಕ್ಕೆ. ಈ ಮುಂಗುಸಿಗಳು ಹಾವಿಗಿಂತಲೂ ಅತ್ಯಂತ ಚುರುಕಾಗಿರುತ್ತೆ. ಹಾವಿನ ವೇಗದ ದಾಳಿಯನ್ನ ತಪ್ಪಿಸ್ಕೊಂಡು ಕೊನೆಗೆ ಹಾವಿನ ತಲೆಗೇನೆ ಚಚ್ಚಿ ಅದನ್ನ ಕೊಲ್ಲುತ್ತೆ. ಮುಂಗುಸಿಗಳು ರಕ್ತದಲ್ಲಿ ಹಾವಿನ ವಿಷವನ್ನ ತಡೆದುಕೊಳ್ಳುವಂತಹ ಕೆಲವು ರಾಸಾಯನಿಕ ಅಂಶಗಳಿರುತ್ತೆ. ಆದ್ರೂ ವಿಷಕಾರಿ ಹಾವುಗಳು ಕಚ್ಚಿದಾಗ ಮುಂಗುಸಿಗಳು ಸಾಯುವ ಸಾಧ್ಯತೆ ಕೂಡ ಇರುತ್ತೆ. ಆದ್ರೂ ಈ ಮುಂಗುಸಿಗಳು ಅಂದ್ರೆ ತಾಯಿ ಮುಂಗುಸಿ ಅಥವಾ ತಂದೆ ಮುಂಗುಸಿ ತನ್ನ ಮರಿಗಳಿಗಾಗಿ ಹಾವನ್ನ ನಾಶ ಮಾಡುತ್ತೆ. ತನ್ನ ಮರಿಗಳನ್ನ ಉಳಿಸ್ಕೊಳ್ಬೇಕು, ಇಲ್ಲ ಅಂದ್ರೆ ಈ ಹಾವು

ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂಗುಸಿಯ ಬಗ್ಗೆ ಮಾತನಾಡ್ತಾ ಇದೆ. ಹಾಗೆ ಹಾವು ಮುಂಗುಸಿನ ಕಂಡ್ರೆ ಆಗಲ್ಲ ಅಂತ

0: ಗೊತ್ತು. ಆದರೆ ಯಾಕೆ ಇವುಗಳನ್ನ ಕಂಡ್ರೆ ಒಬ್ಬರಿಗೊಬ್ಬರಿಗಾಗಲ್ಲ ಅನ್ನೋ ಒಂದು ರೀಸನ್ ಕೂಡ ನಿಮಗೆ ನೀಡಿದೆ. ಹೌದು, ಈ ಹಾವುಗಳು ಮುಂಗಸಿಯ ಮರಿಗಳನ್ನ ತಿನ್ನತ್ತೆ. ಅದನ್ನು ತಡೆದಕ್ಕಾಗಿ ಮುಂಗಸಿಗಳು ಎಲ್ಲಾದರೂ ಹಾವನ್ನ ಕಂಡ್ರೆ ಮೊದಲು ಹಾವನ್ನ ಕುಕ್ಕಿ ಕುಕ್ಕಿ ಸಾಯಿಸೋಕ್ಕೆ ಪ್ರಯತ್ನಿಸುತ್ತೆ. ಅಕಸ್ಮಾತ್ ಯಾವುದರ ಒಂದು ವಿಷಕಾರಿ ಹಾವಲ್ಲಿ ವಿಷ ಜಾಸ್ತಿ ಇದ್ದು ಮುಂಗಸಿಗೆ ಕಚ್ಚಿದಾಗ ಮುಂಗಸಿ ಸಾಯುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೂ ಈ ಮುಂಗಸಿ ತಲೆ ಕೆಡಿಸ್ಕೊಳ್ಳಲ್ಲ, ರಾಜಾರೋಷವಾಗಿ ಹಾವಿನೊಂದಿಗೆ ಹೋರಾಡುತ್ತೆ. ನಾನಾಗಲೇ ಹೇಳ್ತಾ ಇದ್ದೆ, ಈ ಮುಂಗಸಿಗಳ ಆಹಾರ ಪದ್ಧತಿ ಏನಿದೆ, ಇವು ಪಕ್ಕಾ ನಾನ್ ವೆಜಿಟೇರಿಯನ್, ಅಂದ್ರೆ ಮಾಂಸಾಹಾರಿಗಳು. ಮುಖ್ಯವಾಗಿ ಕೀಟಗಳನ್ನ, ಏಡಿಗಳನ್ನ, ಬೂತಾಯಿಗಳನ್ನ, ಇಲಿಗಳನ್ನ, ಹಲ್ಲಿಗಳು ಹಾಗೆ ಪಕ್ಷಿಗಳ ಮೊಟ್ಟೆಯನ್ನು ಕೂಡ ತಿನ್ನುತ್ತೆ. ಇವುಗಳಿಗೆ ಅದ್ಭುತವಾದಂತಹ ವಾಸನಾ ಶಕ್ತಿ ಇದೆ. ಇನ್ನು ದೃಷ್ಟಿ ಕೂಡ ತುಂಬಾ ಚೆನ್ನಾಗಿದೆ. ಮೂಗು ಹಾಗೆ ಕಣ್ಣು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದರಿಂದ ಇವು ಬಹಳ ಜಾಗರೂಕತೆಯಿಂದ ಇರುತ್ತೆ. ಕೆಲವು ಜಾತಿಯ ಮುಂಗಸಿಗಳು ಗುಂಪಿನಲ್ಲಿ ವಾಸ ಮಾಡಿದ್ರೆ, ಇನ್ನು ಕೆಲವು ಗುಂಪಿನಲ್ಲಿರುವಾಗ ಒಂದು ಮುಂಗಸಿ ಕಾವಲು ಕಾಯ್ತಾ ಇದ್ರೆ ಉಳಿದವು ಆಹಾರವನ್ನ ಹುಡುಕ್ತಾ ಇರುತ್ತೆ. ಅಪಾಯವಿದ್ದಾಗ ಇವು ವಿಶೇಷ ಶಬ್ದಗಳ ಮೂಲಕ ಪರಸ್ಪರ ಎಚ್ಚರಿಸುತ್ತೆ. ಇಲ್ಲೇನೋ ಅಪಾಯ ಇದೆ ಅಂತ ಹೇಳಿ ತನ್ನ ಗೆಳೆಯರಿಗೆ ಸಂಬಂಧಿಕರಿಗೆಲ್ಲ ಸಿಗ್ನಲ್ ಕೊಡುತ್ತೆ. ಇನ್ನು ಬಹಳ ಬುದ್ಧಿವಂತಿಕೆಯ ಪ್ರಾಣಿಗಳು ಕೂಡ. ಹೌದು, ಕಠಿಣವಾದ ಚಿಪ್ಪಿನ ಪ್ರಾಣಿಗಳನ್ನ ಒಡೆಯೋಕೆ ಕಲ್ಲುಗಳನ್ನ ಬಳಸುವಂತಹ ಜಾಣ್ಮೆಯನ್ನ ಇವು ಪ್ರದರ್ಶಿಸುತ್ತೆ. ಹಾಗಿದ್ರೆ ಈ ಮುಂಗಸಿಗಳಿಂದ ಪರಿಸರಕ್ಕೆ ಕೂಡ ಅನುಕೂಲ ಇದೆಯಾ ಅರ್ಪಿತಾ ಅಂತ ನೀವು ಕೇಳ್ತಾ ಇದ್ರೆ, ಖಂಡಿತವಾಗ್ಲೂ ಮುಂಗುಸಿಯಿಂದ ಆಗಿರ್ಬೋದು ಅಥವಾ ಯಾವುದೇ ಜೀವಿಯಿಂದ ಆಗಿರ್ಬೋದು ಪರಿಸರಕ್ಕೆ ಅನುಕೂಲತೆ ಇದ್ದೇ ಇದೆ. ಅದರಲ್ಲೂ ಮುಂಗುಸಿಯಿಂದ ಏನ್ ಅನುಕೂಲ ಇದೆ ಅಂತ ಹೇಳಿದ್ರೆ, ಮುಂಗುಸಿ ರೈತರ ಮಿತ್ರ ಅಂತಾನೆ ಕರೀತಾರೆ. ಯಾಕಂದ್ರೆ ಇವು ಹೊಲಗಳಲ್ಲಿ ಬೆಳೆಯನ್ನ ನಾಶ ಮಾಡುವಂತ ಇಲಿಗಳನ್ನ ಕೀಟಗಳನ್ನ ತಿನ್ನೋ ಮೂಲಕ ರೈತರಿಗೆ ಸಹಾಯ ಮಾಡುತ್ತೆ. ಅಕಸ್ಮಾತ್ ಪಾಪ ರೈತರು ಕಷ್ಟಪಟ್ಟು ಬೆಳೆಯನ್ನ ಬೆಳೀತಾ ಇರ್ತಾರೆ. ಆ ಬೆಳೆ ಬೆಳೆಯುವಂತ ಸಂದರ್ಭದಲ್ಲಿ ಇಲಿಗಳಾಗಿರ್ಬೋದು, ಕೀಟಗಳಾಗಿರ್ಬೋದು ಈ ಬೆಳೆನ ತಿನ್ನೋಕ್ ಬಂದ್ರೆ, ಎಲ್ಲ ತಿನ್ಕೋಬಿಟ್ರೆ ನಾವು ತಿನ್ನೋದೇನು? ಅದಕ್ಕಾಗಿ ಈ ಮುಂಗುಸಿಗಳು ರೈತ ಬೆಳೆ ಬೆಳಿಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಮುಂಗುಸಿಗಳು ಕೂಡ ವನ್ಯಜೀವಿಗಳಾಗಿವೆ. ಇವುಗಳನ್ನ ಸಾಕು ಪ್ರಾಣಿಗಳಂತೆ ಮನೆಯಲ್ಲಿ ಇಟ್ಕೊಳ್ಳೋದು ಕಾನೂನು ಬಾಹಿರವಾಗಿದೆ. ಹಾಗೆ ಇವುಗಳ ಸಹಜ ಜೀವಕ್ಕೆ ಧಕ್ಕೆ ಆಗಬಾರ್ದು ಅಂತ ಹೇಳಿ ಇವುಗಳನ್ನ ಸಾಕಬಾರ್ದು ಅನ್ನೋ ಒಂದು ಕಾನೂನು ಕೂಡ ಮಾಡಿದ್ದಾರೆ. ಕೇಳುಗರೆ, ಈ ಮುಂಗುಸಿ ಒಂದು ಕಾಡು ಪ್ರಾಣಿ ಆಯ್ತಾ, ಆದ್ರೆ ಅದು ಅವಾಗವಾಗ ನಾಡನ್ನ ವಿಸಿಟ್ ಮಾಡ್ತಿರುತ್ತೆ. ಇದಕ್ಕೆ ಇದರದೇ ಆದಂತಹ ಸ್ವಾತಂತ್ರ್ಯದ ಬದುಕು ಮುಖ್ಯ. ಹಾಗಾಗಿ ಇವುಗಳನ್ನ ಹಿಡಿಯೋದು ಅಥವಾ ಮನೆಯಲ್ಲಿ ಸಾಕೋದನ್ನ ಮಾಡಬೇಡಿ, ಇದು ಕಾನೂನು ಪ್ರಕಾರ ಅಪರಾಧ. ಪ್ರಕೃತಿಯ ಸಮತೋಲನ ಕಾಪಾಡೋದ್ರಲ್ಲಿ ಇಂಥ ಪ್ರಾಣಿಗಳ ಪಾತ್ರ ಬಹಳ ದೊಡ್ಡದು. ಬರೀ ಈ ಮುಂಗುಸಿನೇ ಜಾಸ್ತಿ ಆದ್ರೂ ಕೂಡ ಸಮಸ್ಯೆ ಆಗುತ್ತೆ, ಅಥವಾ ಬರೀ ಇಲಿಗಳು ಬೆಳೆಗಳನ್ನ ತಿನ್ನುವಂತಹ ಜೀವಿಗಳ ಸಂಖ್ಯೆನೇ ಹೆಚ್ಚಾದ್ರೆ ಕಷ್ಟ ಆಗುತ್ತೆ. ಅದಕ್ಕಾಗಿ ಪ್ರಕೃತಿಯ ಸಮತೋಲನ ಕಾಪಾಡುವಲ್ಲಿ ಎಲ್ಲಾ ಜೀವಿಗಳ ಪಾತ್ರ ಮಹತ್ವದ್ದಾಗಿದೆ. ಹಾಗಾಗಿ ಮುಂಗುಸಿಯ ದೈಹಿಕ ಶಕ್ತಿ ಇರ್ಬೋದು, ಅದು ಅದರ ಬುದ್ಧಿವಂತಿಕೆಯ ತಂತ್ರ ಇರ್ಬೋದು, ಎಲ್ಲವೂ ಕೂಡ ಒಂದ್ ರೀತಿ ವಿಶೇಷ ಅಂತಾನೆ ಅನ್ಸುತ್ತೆ. ಇನ್ನು ಅಬ್ಸರ್ವೇಷನ್ ಲರ್ನಿಂಗ್ ಅಲ್ಲಿ ಮುಂಗುಸಿಯನ್ನ ನೋಡಿ ಕಲಿಬೇಕು. ಮುಂಗುಸಿಗಳು ತಮ್ಮ ಮರಿಗಳಿಗೆ ಬೇಟೆಯಾಡೋದನ್ನ ಕಲಿಸುವ ವಿಧಾನ ಇದೆಯಲ್ಲ, ಅದು ಬಹಳ ಅದ್ಭುತ. ತಾಯಿ ಮುಂಗುಸಿ ಮೊದಲು ಸತ್ತ ಹಾವನ್ನ ಮರಿಗಳಿಗೆ ತಂದು ಕೊಡುತ್ತೆ. ನಂತರ ಗಾಯಗೊಂಡ ಹಾವನ್ನ ತಂದು ಅವುಗಳಿಗೆ ಹೇಗೆ ಕಚ್ಚಬೇಕು ಅಂತ ಹೇಳಿ ಕಲಿಸುತ್ತೆ. ಕೊನೆಯದಾಗಿ ಬದುಕಿರುವಂತ ಹಾವಿನ ಜೊತೆ ಮರಿಗಳಿಗೆ ಹೋರಾಟಕ್ಕೆ ಕೂಡ ತಾಲೀಮು ನಡೆಸುತ್ತೆ. ಇನ್ನು ಏನಾದರೂ ತೊಂದರೆ ಆದಾಗ ಇವುಗಳ ಪರಸ್ಪರ ಸಂವಹನ ನಡೆಸೋದು ವಿವಿಧ ಶಬ್ದಗಳನ್ನ ಬಳಸುತ್ತೆ. ಶತ್ರು ಬಂದಾಗ ಒಂದು ರೀತಿ ಕೂಗುತ್ತೆ, ಆಹಾರ ಸಿಕ್ಕಾಗ ಇನ್ನೊಂದು ರೀತಿ ಕೂಗುತ್ತೆ. ಹೀಗೆ ಅವುಗಳದ್ದೇ ಆದ ಭಾಷೆ ಈ ಮುಂಗುಸಿಗಳಿಗೆ ಇರುವಂತದ್ದು. ಇನ್ನು ಮುಂಗುಸಿಯಲ್ಲೇ ಬ್ಯಾಂಡೆಡ್ ಮಂಗೂಸ್, ಮೀರಾ ಕ್ಯಾಟ್, ಗ್ರೇ ಮಂಗೂಸ್ ಈ ರೀತಿಯ ವಿಧಗಳಿದೆ. ಅದರಲ್ಲೂ ಭಾರತದಲ್ಲಿ ಅತಿ ಹೆಚ್ಚು ಕಂಡು ಬರುವಂತಹ ಜಾತಿ ಅಂದ್ರೆ ಅದು ಗ್ರೇ ಮಂಗೂಸ್. ಇನ್ನು ಹೊಲಗದ್ದೆಗಳಲ್ಲಿ ಇರುವಂತಹ ವಿಷಕಾರಿ ಹಾವುಗಳ ಸಂಖ್ಯೆಯನ್ನ ನಿಯಂತ್ರಿಸುವುದರ ಜೊತೆಗೆ ಇವು ಕೀಟಗಳನ್ನ ತಿನ್ನೋದ್ರಿಂದ ರೈತರಿಗೆ ಕೀಟನಾಶಕಗಳ ಅಗತ್ಯ ಕೂಡ ಕಡಿಮೆ ಆಗುತ್ತೆ. ಸತ್ತ ಪ್ರಾಣಿಗಳನ್ನ ಅವಶೇಷಗಳನ್ನ ತಿನ್ನುವ ಮೂಲಕ ಪರಿಸರವನ್ನ ಸ್ವಚ್ಛವಾಗಿಡೋಕೆ ಪರೋಕ್ಷವಾಗಿ ಸಹಾಯ ಮಾಡುತ್ತೆ ಈ ಮುಂಗುಸಿಗಳು. ಇನ್ನು ಈ ಮುಂಗುಸಿಗಳು ಕಾಡಿನಲ್ಲಿ ಸುಮಾರು 7-10 ವರ್ಷಗಳ ಕಾಲ ಬದುಕಬಲ್ಲಂತಹ ಸಾಮರ್ಥ್ಯವನ್ನ ಹೊಂದಿದೆ. ಇನ್ನು ಭಾರತದಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅನ್ವಯ ಮುಂಗುಸಿಯನ್ನ ಹಿಡಿಯೋದು, ಬೇಟೆಯಾಡೋದು ಅಥವಾ ಸಾಕು ಪ್ರಾಣಿಯಾಗಿ ಇಟ್ಟುಕೊಳ್ಳೋದು ಕಾನೂನು ಬಾಹಿರವಾಗಿದೆ. ಹಾಗಿದ್ರೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂಗುಸಿಯ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಸೊ ಕಾರ್ಯಕ್ರಮ ಹೇಗನಿಸ್ತು ಏನು ಅಂತ ಹೇಳಿ ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ. ಸೊ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾವಗೀತೆಗಳ ಭಾವರಸ, ಭಕ್ತಿ ಗೀತೆಗಳ ಭಕ್ತಿ ಸುದೆ, ಚಿತ್ರಗೀತೆಗಳ ಸುಮಧುರ ಸಂಗೀತ, ಈ ಎಲ್ಲದರ ಸಂಗಮವಾಗಿರುವ ವಿಶೇಷ ಕಾರ್ಯಕ್ರಮ ಸಂಡೇ ಸ್ಪಾಟ್ಲೈಟ್. 28/6/2026 ಭಾನುವಾರ ಪ್ರಸಾರವಾಗಲಿರುವ ಈ ವಿಶೇಷ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇರಲಿದ್ದಾರೆ ಪ್ರತಿಭಾವಂತ ಸಂಗೀತ ಶಿಕ್ಷಕಿ ಸಿಎಸ್ ಅನಘ. ಇವರು ತಮ್ಮ ಮೆಚ್ಚಿನ ಹಾಡುಗಳು ಮತ್ತು ಸಂಗೀತದ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಹಾಗಾದರೆ ತಪ್ಪದೇ ಕೇಳಿ ಸಂಡೇ ಸ್ಪಾಟ್ಲೈಟ್, ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು. ನೋಡೋದಕ್ಕೆ ಭಯ ಆಯ್ತು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
5: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
1: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗಿ ಆಗುತ್ತೆ ಅಲ್ವಾ? ಸೊ ಹಾಗೆ ಎಲ್ಲರೂ ಕೂಡ ಒಂದಿಲ್ಲೊಂದು ಪ್ಲೇಸ್ಗಳಿಗೆ ಟ್ರಾವೆಲಿಂಗ್ ಮಾಡ್ತಾ ಇರ್ತೀವಿ ಅಲ್ವಾ? ಹಾಗೆ ನಾವೆಲ್ಲರೂ ಕೂಡ ಡೇ ಟು ಡೇ ಲೈಫ್ ಅಲ್ಲಿ ಬಿಸಿ ಇರ್ತೀವಿ. ನಮ್ಮ ರುಟೀನ್, ಕೆಲಸ, ಮನೆ, ಸ್ಟ್ರೆಸ್ಸು ಇದೆಲ್ಲ ಸಾಕಾಗಿರುತ್ತೆ. ಇದೆಲ್ಲದ್ರಿಂದ ಆಚೆ ಬರಬೇಕಂದ್ರೆ ಟ್ರಾವೆಲಿಂಗ್ ಅನ್ನೋದು ಒಂದ್ ರೀತಿಯ ಒಳ್ಳೆ ಥೆರಪಿ ಅಂತಾನೆ ಹೇಳ್ಬಹುದು. ಹೊಸ ಪ್ಲೇಸ್ ಬಗ್ಗೆ, ಹೊಸ ವೆದರು, ಇದೆಲ್ಲ ನಮ್ಮ ಸ್ಟ್ರೆಸ್ ನ ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬಹುದು. ಪ್ರತಿ ಟ್ರಾವೆಲ್ನ ಕೂಡ ಒಂದು ಕ್ಲಾಸ್ ರೂಮ್ಗೆ ಹೋಲಿಸ್ಬೋದು. ಯಾಕೆ ಗೊತ್ತಾ, ನಮಗಿಲ್ಲಿ ಒಂದು ಪ್ಲೇಸ್ಗೆ ಹೋಗ್ತಿದ್ದೀವಿ ಅಂದರೆ ಅಲ್ಲಿನ ಹಿಸ್ಟ್ರಿ ಗೊತ್ತಾಗುತ್ತೆ, ಅಲ್ಲಿನ ಕಲ್ಚರ್ ಗೊತ್ತಾಗುತ್ತೆ, ಹೊಸ ಜನರನ್ನ ನೋಡ್ತೀವಿ, ಹೊಸ ಭಾಷೆಗಳನ್ನ ಕಲಿತೀವಿ. ಹಾಗೆ ಯಾವಾಗಲೂ ಟೆಕ್ಸ್ಟ್ ಬುಕ್ಕಲ್ಲಿ ಓದಿರೋದನ್ನು

ರಿಯಲ್ ಆಗಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಆ ಖುಷಿನೇ ಬೇರೆ ಅಂತಲೇ ಹೇಳಬಹುದು. ಇನ್ನು ತುಂಬ ಜನ ಹೇಳ್ತಿರ್ತಾರೆ ಟ್ರಾವೆಲಿಂಗ್ ಹೋಗೋಣ ಅಂದರೆ ಏ ನನಗೆ ಟೈಮ್ ಇಲ್ಲ ಅಂತ ಹೇಳಿ ಆಗಲ್ಲ ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ. ಸೊ ಪ್ರವಾಸ ಅಂದರೆ ಅದು ಟೈಮ್ ವೇಸ್ಟ್ ಅಲ್ಲ, ಪ್ರವಾಸ ಅಂದರೆ ಅದೊಂದು ಲೈಫ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಾವು ಹೊಸ ಹೊಸ ವಿಷಯಗಳನ್ನೆಲ್ಲ ತಿಳ್ಕೊಳ್ಳೋದಕ್ಕೆ, ಹಾಗೆ ಅದೊಂದು ಲೈಫ್ ಟೈಮ್ ಮೆಮೊರಿಯಾಗಿ ಉಳಿಯೋದಕ್ಕೆ ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಚಾನ್ಸ್ ಸಿಕ್ಕಾಗೆಲ್ಲ ಯಾವುದಾದ್ರೂ ಪ್ಲೇಸ್ಗೆ ಹೋಗ್ತಾ ಇರಿ. ಟ್ರಾವೆಲಿಂಗ್ ಅಂದ ತಕ್ಷಣ ಯಾವುದೋ ದೂರದ ಪ್ಲೇಸ್ಗೆ ಹೋಗಬೇಕು ಅಂತಿಲ್ಲ, ಮನೆ ಸುತ್ತಮುತ್ತಲೂ ಇರೋ ದೇವಸ್ಥಾನನು, ಹಿಲ್ ಸ್ಟೇಷನ್, ಫಾಲ್ಸ್, ಈ ರೀತಿ ಯಾವ ಪ್ಲೇಸಿಗೆ ಹೋದರೂ ತುಂಬ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದಲ್ವಾ. ಅದೇ ರೀತಿಯಾಗಿ ನಾನು ಕೂಡ ಇವತ್ತು ನಿಮ್ಮನ್ನು ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಇವತ್ತು ನಿಮ್ಮನ್ನು ಒಂದು ಬಿಗ್ಗೆಸ್ಟ್ ಹಿಡನ್ ಜಮ್ ಆಗಿರುವಂತಹ ಪಂಚಮಿ ಕಲ್ಲು ಎನ್ನುವಂತಹ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು, ಈ ಪಂಚಮಿ ಕಲ್ಲು ಎಲ್ಲಿರೋದು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಈ ಒಂದು ಪಂಚಮಿ ಕಲ್ಲು ಇರೋದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಮೇಗೂರು ಎನ್ನುವಂತಹ ಒಂದು ಊರಿನ ಬಳಿ ಇರುವಂತಹ ಒಂದು ಹಿಡನ್ ಜಮ್ ಆಗಿದೆ, ಒಂದು ಅದ್ಭುತವಾಗಿರುವಂತಹ ಪ್ಲೇಸ್ ಅಂತಾನೆ ಹೇಳಬಹುದು. ಇದು ಜೈನ ಮುನಿಗಳು ಸಮಾಧಿಯಾಗಿರುವಂತಹ ಜಾಗವಾಗಿದೆ. ಇನ್ನು ಇಲ್ಲಿ ಪಂಚಮಿ ಕಲ್ಲು ಅಂತ ಹೆಸರು ಬರಲಿಕ್ಕೆ ಕೂಡ ಐದು ಸಮಾಧಿಗಳನ್ನ ಇಲ್ಲಿ ನಿರ್ಮಿಸಲಾಗಿದೆ, ಐದು ಕಲ್ಲುಗಳನ್ನ ನಾವಿಲ್ಲಿ ನೋಡಬಹುದು. ಹಾಗಾಗಿ ಇಲ್ಲಿ ಪಂಚಮಿ ಕಲ್ಲು ಅನ್ನುವಂತಹ ಹೆಸರು ಬಂದಿದೆ ಅಂತ ಹೇಳಿ ಹೇಳಲಾಗುತ್ತೆ. ಇನ್ನು ಜೈನರ ಪವಿತ್ರ ಕ್ಷೇತ್ರಗಳಾಗಿರುವಂತಹ ಶ್ರವಣಬೆಳಗೊಳ, ಕಾರ್ಕಳದ ಬಾಹುಬಲಿ ಕ್ಷೇತ್ರ, ಕನಕಗಿರಿ ಕ್ಷೇತ್ರ ಹೇಗೆ ಒಂದು ಜೈನ ಧರ್ಮದ ಪವಿತ್ರ ಕ್ಷೇತ್ರವಾಗಿ, ಹಾಗೆ ಈ ಒಂದು ಪಂಚಮಿ ಕಲ್ಲು ಕೂಡ ಒಂದು ಪವಿತ್ರ ಕ್ಷೇತ್ರವಾಗಿದೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಹಾಗೆ ಜೈನ ಮುನಿಗಳು ತಪಸ್ಸನ್ನಾಚರಿಸಿ ಹಾಗಿದ್ರೆ ಈ ಒಂದು ಪಂಚಮಿ ಕಲ್ಲು ಸ್ಥಳದ ಬಗ್ಗೆ, ಹಾಗೆ ಈ ಒಂದು ಸ್ಥಳ ಹೇಗಿದೆ, ಇಲ್ಲಿನ ವಿಶೇಷತೆ ಏನು, ಹಾಗೆ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಹೇಗೆ ಹೋಗಬಹುದು, ಸುತ್ತಮುತ್ತಲು ಇನ್ನು ಯಾವೆಲ್ಲ ಸ್ಥಳಗಳಿದೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಮೇಗುಂದ ಬಳಿ ಇರುವಂತಹ ಪಂಚಮಿ ಕಲ್ಲು ಎನ್ನುವಂತಹ ಒಂದು ಅದ್ಭುತವಾಗಿರುವಂತಹ ಪ್ಲೇಸ್ನ ಬಗ್ಗೆ ಹೇಳ್ತಾ ಇದೆ. ಸೊ ಹಾಗಿದ್ರೆ ಈ ಒಂದು ಪಂಚಮಿ ಕಲ್ಲಿನ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಜೈನ ಪವಿತ್ರ ಕ್ಷೇತ್ರವಾಗಿರುವಂತಹ ಪಂಚಮಿ ಕಲ್ಲು ಐತಿಹಾಸಿಕ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ. ಜೈನ ಮುನಿಗಳು ತಪಸ್ಸು ಮಾಡಿದಂತಹ ಒಂದು ಕ್ಷೇತ್ರ ಕೂಡ ಇದಾಗಿದೆ. ಇನ್ನು ಇಲ್ಲಿರುವಂತಹ ಶಾಸ್ತ್ರ ಇದು ಇರುವಂತಹ ಪ್ಲೇಸ್ ಮೇಗುಂದಾದಲ್ಲಿ. ಇದನ್ನ ಮೊದಲು ಲಲಿತಪುರ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಇಲ್ಲಿ ಪ್ರಾಚೀನ ಶಾಂತಿನಾಥ ಸ್ವಾಮಿ ಬಸದಿ ಇದೆ. ಪ್ರತಿ ವರ್ಷ ಕಾರ್ತಿಕ ಮಾಸದ ಪಂಚಮಿಯಂದು ಶಾಂತಿನಾಥ ಸ್ವಾಮಿಯ ಮತ್ತೆ ಪದ್ಮಾವತಿ ಅಮ್ಮನವರ ಉತ್ಸವ ಮೂರ್ತಿಯನ್ನ ಈ ಸ್ಥಳಕ್ಕೆ ಮೆರವಣಿಗೆಯಲ್ಲಿ ಹೊತ್ಕೊಂಡು ಹೋಗಿ ವಿಶೇಷ ಪೂಜೆಯನ್ನ ನಡೆಸಲಾಗುತ್ತೆ. ಇನ್ನು 12ರಿಂದ 17ನೇ ಶತಮಾನದವರೆಗೆ ಕಳಸ, ಕಾರ್ಕಳ ಹಾಗೆ ಬಗ್ಗುಂಜಿ ರಾಣಿ ಕಾಳಾದೇವಿಯ ಆಡಳಿತಕ್ಕೆ ಒಳಪಟ್ಟಿತ್ತು. ಈ ಸ್ಥಳ ಜೈನ ಮುನಿಗಳಾದಂತಹ ದೇವಚಂದ್ರ ಭಟ್ಟಾರಕ ಮತ್ತೆ ಇತರ ಜಿನ ಮುನಿಗಳು ಆತ್ಮತ್ಯಾಗ ಮಾಡಿದ ಪರಮ ಪಾವನ ಭೂಮಿಯು ಇದಾಗಿದೆ. ಇಲ್ಲಿ 6 ಜಿನ ಮುನಿಗಳ ಸಮಾಧಿ ಇದ್ದು ಅದರಲ್ಲಿ 2 ಕಲ್ಲಿನ ಕೋಟೆಗಳಲ್ಲಿ 2 ಜಿನ ಮುನಿಗಳ ಚರಣ ಪಾದಗಳಿವೆ. ಪಂಚಮಿ ಕಲ್ಲಿನ ಬಂಡಿಯ ಮೇಲೆ ಅನೇಕ ಜಿಕಣಿ ಶಾಸನಗಳಿದ್ದು ಹೆಚ್ಚಿನ ಶಾಸನಗಳು ಈಗ ಅಳಿಸಿ ಹೋಗಿದೆ ಅಂತಾನೆ ಹೇಳ್ಬೋದು. ಇನ್ನು ಜೈನ ಮುನಿಗಳಿಗೋಸ್ಕರ ಶ್ರೀ ಬೊಮ್ಮಣ ಸಟೆಯ ಮಗನು ಇಲ್ಲಿ ಪುಷ್ಕರಣಿಯನ್ನ ನಿರ್ಮಿಸಿದ್ರು. ಈ ಬಗ್ಗೆ ಶಾಸನದಲ್ಲಿ ಉಲ್ಲೇಖವಾಗಿದೆ. ಪ್ರಾಚೀನ ಕಾಲದಲ್ಲಿ ಕೆಲಸದಾಳುಗಳ ಲೆಕ್ಕದ ವಿವರಗಳನ್ನ ತೋರಿಸುವಂತಹ ಗೆರೆಗಳು ಹಾಗೆ ಬಿಡುವಿನ ಸಮಯದಲ್ಲಿ ಆಡ್ತಾ ಇದ್ದಂತಹ ಪಗಡೆ ಆಟದ ರಚನೆಯನ್ನ ಕೂಡ ನಾವಿಲ್ಲಿ ಬಂಡೆಗಳಲ್ಲಿ ನೋಡಬಹುದಾಗಿದೆ. ಇನ್ನು ಬಂಡೆಯ ಕೆಳಭಾಗದಲ್ಲಿ ಪಾವಿತ್ರ್ಯತೆಯಿಂದ ಕೂಡಿದಂತಹ ಗುಹೆಗಳು ಕೂಡ ಇದೆ. ಇನ್ನು ನಾನಾಗ್ಲೇ ಹೇಳಿದ ಹಾಗೆ ಕಾರ್ತಿಕ ಮಾಸದ ಪಂಚಮಿಯ ದಿನದಂದು ಶಾಂತನಾಥ ದೇವರು ಹಾಗೆ ಪದ್ಮಾವತಿ ದೇವರನ್ನ ಈ ಒಂದು ಪಂಚಮಿ ಕಲ್ಲು ಪ್ಲೇಸ್ಗೆ ತಂದು ಊರಿನ ಜನರೆಲ್ಲರೂ ಕೂಡ ಸೇರಿ ದೇವರನ್ನ ಅಲ್ಲಿ ಕೂರಿಸಿ ಹೋಮಗಳನ್ನೆಲ್ಲ ಮಾಡುವಂತಹ ಪದ್ಧತಿ ಇವತ್ತಿಗೂ ಕೂಡ ಇದೆ. ಹಾಗೆಯೇ ಈ ಪ್ಲೇಸ್ಗೆ ನೀವು ಬಂದರೆ ಇಲ್ಲಿ ಸ್ವಚ್ಛಂದವಾದ ಗಾಳಿ ಬೀಸ್ತಾ ಇರುತ್ತೆ, ಎಲ್ಲೆಲ್ಲೂ ಕೂಡ ಹಸಿರೇ ಕಾಣಿಸ್ತಾ ಇರುತ್ತೆ. ಮಲೆನಾಡನ್ನು ಇಷ್ಟಪಡೋರ್ಗಂತೂ ಖಂಡಿತವಾಗ್ಲೂ ಈ ಪ್ಲೇಸ್ ಇಷ್ಟ ಆಗೇ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಬಂದರೆ ನೀವು ಸುತ್ತಲೂ ಕೂಡ ಹಚ್ಚ ಹಸಿರಾದ ತಾಣವನ್ನು ನೋಡಬಹುದು, ಹಾಗೆ ನಿಮಗೆ ಹೋಗುವಂತಹ ದಾರಿಯಲ್ಲಿ ಕತೆ ಕೂಡ ಸಿಗುತ್ತೆ. ಸೊ ಹಾಗಾಗಿ ಅಲ್ಲಲ್ಲಿ ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಕೂಡ ಒಳ್ಳೆ ಪ್ಲೇಸ್ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದು ಶೃಂಗೇರಿಯಿಂದ ಹೊರನಾಡು ಹೋಗುವಂತಹ ದಾರಿಯ ಮಧ್ಯದಲ್ಲಿ ಸಿಗುವಂತಹ ಒಂದು ಅದ್ಭುತವಾಗಿರುವಂತಹ ಪ್ಲೇಸ್ ಆಗಿದೆ. ನೀವೇನಾದರೂ ಹೊರನಾಡಿಂದ ಶೃಂಗೇರಿಗೆ ಹೋಗ್ತಿದ್ದೀರಾ ಅಥವಾ ಶೃಂಗೇರಿಯಿಂದ ಹೊರನಾಡಿಗೆ ಹೋಗ್ತಿದ್ದೀರಾ ಅಂದರೆ ಮಧ್ಯದಲ್ಲಿ ಈ ಒಂದು ಪ್ಲೇಸ್ನ ಕೂಡ ನೋಡಿಕೊಂಡು ಹೋಗಬಹುದಾಗಿದೆ. ಇದು ಕೊಗ್ರೆ ಅಂತ ಒಂದು ಊರು ಸಿಗುತ್ತೆ. ಕೊಗ್ರೆಯಿಂದ ನೀವು ಒಳಗಡೆ ಹೋದರೆ ಈ ಒಂದು ಪಂಚಮಿ ಕಲ್ಲನ್ನು ನೀವು ನೋಡಬಹುದು. ಇಲ್ಲಿ ಯಾವುದೇ ಕೂಡ ನೀವು ಟ್ರಕ್ಕಿಂಗ್ ಮಾಡುವಂಥದ್ದು ಇರೋದಿಲ್ಲ. ಈ ಪ್ಲೇಸ್ ತನಕ ಕೂಡ ನೀವು ವೆಹಿಕಲಲ್ಲೇ ಹೋಗಬಹುದು. ಹಾಗೆ ಒಂದು ಅದ್ಭುತವಾಗಿರುವಂತಹ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ನ ಕೂಡ ನೀವಿಲ್ಲಿ ಮಾಡಬಹುದಾಗಿದೆ ಅಂತಲೇ ಹೇಳಬಹುದು. ಸೊ ಹಾಗಿದ್ರೆ ಈ ಒಂದು ಪಂಚಮಿ ಕಲ್ಲು ಪ್ಲೇಸ್ನ ಬಗ್ಗೆ ಹಾಗೆ ಸುತ್ತಮುತ್ತಲೂ ಇನ್ನೂ ಯಾವೆಲ್ಲ ಪ್ಲೇಸ್ ಇದೆ, ಹೇಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಇನ್ನೊಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಕೊಪ್ಪ ತಾಲೂಕಿನ ಮೇಗುಂದದಲ್ಲಿರುವಂತಹ ಪಂಚಮಿ ಕಲ್ಲು ಎನ್ನುವಂತಹ ಒಂದು ಪ್ಲೇಸ್ನ ಬಗ್ಗೆ ಹೇಳ್ತಾ ಇದೆ. ಸೊ ಹಾಗೆ ಒಂದು ಪಂಚಮಿ ಕಲ್ಲಿನ ಬಗ್ಗೆ, ಇಲ್ಲಿನ ಇತಿಹಾಸ ಇರ್ಬೋದು, ಹಾಗೆ ಇಲ್ಲಿನ ಆಚರಣೆಗಳ ಬಗ್ಗೆ ಎಲ್ಲ ತಿಳಿಸ್ತಾ ಇದೆ. ಇನ್ನು ಈ ಒಂದು ಪಂಚಮಿ ಕಲ್ಲಿನ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಹಾಗೆ ಸುತ್ತಮುತ್ತಲು ಇನ್ನು ಯಾವೆಲ್ಲ ಪ್ಲೇಸ್ ಇದೆ ಅಂತ ತಿಳ್ಕೊಳ್ಳೋದಾದ್ರೆ, ಇನ್ನು ಇಲ್ಲಿಗೆ ನೀವು ಹೋಗ್ಬೇಕು ಅಂದ್ರೆ ಕಳಸದಿಂದ ಹೋಗ್ಬೋದು, ಹಾಗೆ ಹೊರನಾಡಿಂದ ಹೋಗ್ತೀರಾ ಅಂತ ಹೇಳಿದ್ರೆ ಕೊಗ್ರೆ ಅನ್ನೋಂತಹ ಊರು ಸಿಗುತ್ತೆ. ಕೊಗ್ರೆಯಿಂದ 4 ಕಿಲೋಮೀಟರ್ ಒಳಗೆ ಹೋದ್ರೆ ನಿಮ್ಗೆ ಒಂದು ಪಂಚಮಿ ಕಲ್ಲು ಸ್ಥಳ ಸಿಗುತ್ತೆ. ತುಂಬಾ ಅದ್ಭುತವಾಗಿರುವ ಒಂದು ಹಿಲ್ ಸ್ಟೇಷನ್ ಇದಾಗಿದೆ. ಸೊ ಹಾಗಾಗಿ ನೀವೇನಾದ್ರೂ ಹೊರನಾಡು ಕಳಸದ ಕಡೆ ಹೋದ್ರೆ ಖಂಡಿತವಾಗ್ಲೂ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಬಹುದು. ಹಾಗೆ ಈ ಒಂದು ಪ್ಲೇಸ್ನೆ ನೋಡ್ಲಿಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ, ಸುತ್ತಮುತ್ತಲು ಇನ್ನು ಯಾವೆಲ್ಲ ಪ್ಲೇಸ್ನ ನೋಡಬಹುದು ಅಂತ ಹೇಳಿದ್ರೆ, ನೀವು ಹಿಲ್ ಸ್ಟೇಷನ್ ಹತ್ತಲಿಕ್ಕೆ ಇಷ್ಟಪಡ್ತೀರಾ, ಬೆಟ್ಟ ಗುಡ್ಡ ಹತ್ತಬೇಕು ಅಂದ್ರೆ ನೀವು ಬಸ್ರಿಕಟ್ಟಿಗೆ ಹೋಗಿ ಅಲ್ಲಿಂದ ನೀವು ಮೇರುತಿ ಪರ್ವತಕ್ಕೆ ಕೂಡ ಹೋಗಬಹುದಾಗಿದೆ. ಹಾಗೆ ಇಲ್ಲ ಅಂದ್ರೆ ನೀವು ಯಾವ್ದಾದ್ರು ಫಾಲ್ಸ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಜೈಪುರ ಬಳಿ ಇರುವಂತಹ ಸೀತಾವನ ಎನ್ನುವಂತಹ ಫಾಲ್ಸ್ಗೆ ಕೂಡ ಹೋಗಬಹುದಾಗಿದೆ. ಇದು ಕೂಡ ಒಂದು ಹಿಡನ್ ಜೆಮ್ ಆಗಿದ್ದು ತುಂಬಾ ಅದ್ಭುತವಾಗಿರುವಂತಹ ಸ್ಥಳ ಇದಾಗಿದೆ. ಇದು ತೋಟಗಳ ಮಧ್ಯೆ ಹರಿವಂತಹ ಒಂದು ಜಲಪಾತವಾಗಿದೆ. ಇನ್ನು ಈ ಪಂಚಮಿ ಕಲ್ಲಿಗೆ ಹೋಗೋದಕ್ಕೆ ನಿಮ್ಗೆ ಬೆಸ್ಟ್ ಟೈಮ್ ಯಾವುದು, ಹಾಗೆ ಇಲ್ಲೇನಾದ್ರೂ ಪರ್ಮಿಷನ್ನ ತಗೋಬೇಕಾ, ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಯಾವುದೇ ರೀತಿಯ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಆದ್ರೆ ನೀವು ಇಲ್ಲಿ ಹೋಗುವಾಗ ಬೆಳಿಗ್ಗೆ ಅಥವಾ ಸಂಜೆ ಟೈಮ್ ಹೋಗೋದು ಒಳ್ಳೇದು ಅಂತ ಹೇಳ್ಬೋದು. ಮಾರ್ನಿಂಗ್ ಆದಷ್ಟು ಬೇಗ ಹೋದ್ರೆ ನೀವು ಒಳ್ಳೆ ವ್ಯೂವ್ನ ನೋಡಬಹುದು, ಸನ್ರೈಸ್ನ ಕೂಡ ಇಲ್ಲಿ ನೋಡಬಹುದಾಗಿದೆ. ಹಾಗೆ ಸಂಜೆ ಹೋಗ್ತೀರಾ ಅಂದರೆ 4-5 ಗಂಟೆ ಸುಮಾರಿಗೆ ಹೋದ್ರೆ ಒಳ್ಳೆಯ ವ್ಯೂವನ್ನು ನೀವು ನೋಡಬಹುದಾಗಿದೆ. ಹಾಗೆ ಅಷ್ಟು ಬಿಸಿಲು ಕೂಡ ಇಲ್ಲದೆ ಇರೋದ್ರಿಂದ ನೀವು ಎಂಜಾಯ್ ಮಾಡಬಹುದು, ಜೊತೆಗೆ ಬೇರೆ ಬೇರೆ ಪ್ಲೇಸ್ಗಳನ್ನ ಕೂಡ ನೋಡಬಹುದಾಗಿದೆ. ಹಾಗೆ ನೀವು ಮಳೆಗಾಲದಲ್ಲಿ ಹೋದ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಲೀಚಸ್ಗಳು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಎಚ್ಚರಿಕೆಯಿಂದ ಹೋಗ್ಬೇಕಾಗುತ್ತೆ. ಹಾಗೆ ಇಲ್ಲಿ ಕಾಟಿ ಇರ್ಬೋದು, ಚಿರತೆ, ಈ ರೀತಿಯ ಪ್ರಾಣಿಗಳು ಕೂಡ ಇರೋದ್ರಿಂದ ಹೋಗುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಹೋಗೋದು ಉತ್ತಮ ಅಂತಾನೆ ಹೇಳ್ಬಹುದು. ಹಾಗೆ ಇಲ್ಲ ಅಂತ ಹೇಳಿದ್ರೆ ಬಿಸಿಲು ಕಮ್ಮಿ ಇರೋ ಟೈಮಿಗೆ ಇಲ್ಲಿ ಹೋದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಹಾಗೆ ನೀವು ಬೆಳಿಗ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ನೀವು ಒಂದೊಳ್ಳೆ ಫುಲ್ ಮೋಡ ಕವಿದ ವಾತಾವರಣ ಇರುತ್ತೆ, ಫುಲ್ ಫಾಗ್ ಇರುತ್ತೆ, ನೋಡೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬೋದು. ಹಚ್ಚ ಹಸಿರನ ನಡುವೆ ಫಾಗ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನೀವು ಫುಲ್ ಎಂಜಾಯ್ ಮಾಡಬಹುದಾಗಿದೆ. ಪ್ಲೇಸ್ಗೆ ಖಂಡಿತವಾಗ್ಲೂ ಮಿಸ್ ಮಾಡದೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9680962798689 ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ನಿಮ್ಮ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಿಮ್ಗೇನಾದ್ರೂ ಟ್ರಾವೆಲಿಂಗ್ ಮಾಡೋದಕ್ಕೆ ಇಷ್ಟ ಆಯ್ತು, ನೀವು ಕೂಡ ತುಂಬಾ ಟ್ರಾವೆಲಿಂಗ್ ಮಾಡಿದ್ರೆ ಆ ಪ್ಲೇಸಸ್ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಕೊಡ್ತೀರಾ ಅಂದ್ರೆ, ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲು ಯಾವ್ದಾದ್ರೂ ಪ್ಲೇಸ್ ಇದ್ದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ ಅಂದ್ರೆ, ಅಥವಾ ಇದೇ ರೀತಿಯ ಹಿಡನ್ ಜಮ್ಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ ಅಂದ್ರೆ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686062279 ಈ ಸಂಖ್ಯೆಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ. ಸೊ ಹಾಗೆ ಎಲ್ರಿಗೂ ಕೂಡ ಟಾಟಾ, ಬಾಯ್, ಹ್ಯಾವ್ ಅ ನೈಸ್ ಡೇ. ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ಸಿಗ್ತೀನಿ. ಹಾಗೆ ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
0: ಓ, ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಈ ಧನುಮವೇ ಆಹ ದೊರಕಿದೆ ರುಚಿ ಸವಿಯಲು.
0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
1: ನಿಮ್ಮ ಮನೆ ಮನದ ಕೈ ರುಚಿ.
2: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ 1:30 ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಏನಮ್ಮ ಇದು, ರೂಮ್ ತುಂಬಾ ಕಸ ಆಡಿಸ್ಕೊಂಡಿದ್ಯಲ್ಲಮ್ಮ.
1: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
4: ನೋಡು ಎಷ್ಟು ವೇಸ್ಟೇಜ್. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
1: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
4: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ ಗಳನ್ನ ಕಡಿಮೆ ಮಾಡಬಹುದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
1: ಸರಿ ಅಪ್ಪ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
5: ಭಾವಗೀತೆಗಳ ಭಾವರಸ, ಭಕ್ತಿಗೀತೆಗಳ ಭಕ್ತಿಸುದೆ, ಚಿತ್ರಗೀತೆಗಳ ಸುಮಧುರ ಸಂಗೀತ, ಈ ಎಲ್ಲದರ ಸಂಗಮವಾಗಿರುವ ವಿಶೇಷ ಕಾರ್ಯಕ್ರಮ ಸಂಡೇ ಸ್ಪಾಟ್ಲೈಟ್. 28/6/2026 ಭಾನುವಾರ ಪ್ರಸಾರವಾಗಲಿರುವ ಈ ವಿಶೇಷ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇರಲಿದ್ದಾರೆ ಪ್ರತಿಭಾವಂತ ಸಂಗೀತ ಶಿಕ್ಷಕಿ ಸಿಎಸ್ ಅನಘ. ಇವರು ತಮ್ಮ ಮೆಚ್ಚಿನ ಹಾಡುಗಳು ಮತ್ತು ಸಂಗೀತದ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಹಾಗಾದರೆ ತಪ್ಪದೇ ಕೇಳಿ ಸಂಡೇ ಸ್ಪಾಟ್ಲೈಟ್, ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ತಪಸ್ಸು ಅನ್ನುವಂತಹ ಈ ಮೂರಕ್ಷರದ ಪದ ಸಾಕಷ್ಟು ಅರ್ಥಗಳನ್ನು ಕೊಡುತ್ತೆ. ತಪಸ್ಸು ಅಂತ ಅಂದರೆ ಆಳವಾದ ಧ್ಯಾನ, ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮಾಡುವ ಕಠಿಣ ಸಾಧನೆ, ಅಥವಾ ಏಕಾಂತದಲ್ಲಿ ಮನಸ್ಸನ್ನು ಏಕಾಗ್ರತೆಯಲ್ಲಿಡುವ ಅಭ್ಯಾಸ ಅಂತ ಹೇಳ್ತಾರೆ. ಅಂದರೆ ತಪಸ್ಸಂದರೆ ಇಷ್ಟೇನಾ? ಇದಕ್ಕಿಂತ ಹೆಚ್ಚಿನದೇನು ಇಲ್ವಾ? ಹಾಗಾದರೆ ನಿಜವಾದ ತಪಸ್ಸು ಅಂದ್ರೇನು? ಕೇವಲ ಆ ಪ್ರಪಂಚವನ್ನು ತ್ಯಜಿಸಿ ಕಠಿಣವಾದಂತಹ ಶಾರೀರಿಕ ಸಾಧನೆಗಳನ್ನು ಮಾಡುವುದು ತಪಸ್ಸ? ಹಾಗಾದರೆ ಏನು ಈ ತಪಸ್ಸು ಅನ್ನುವಂತಹ ಅರ್ಥಕ್ಕೆ? ಅತ್ಯಂತ ಅದ್ಭುತವಾದಂತಹ ಒಂದು ಪುರಾಣ ಪ್ರಸಿದ್ಧ ಕಥೆ ಇದೆ ಸ್ನೇಹಿತರೆ. ಈ ಒಂದು ಕತೆ ಭೀಷ್ಮ ಯುಧಿಷ್ಠರನಿಗೆ ಹೇಳಿದಂತಹ ಕತೆ ಇದಾಗಿದೆ. ಆ ಕಥೆಯನ್ನು ಈ ದಿನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಜಾಜಲಿ ಅನ್ನುವಂತಹ ಒಬ್ಬ ವ್ಯಕ್ತಿ ಇರ್ತಾನೆ. ತುಂಬ ವಿಚಿತ್ರವಾದಂತಹ ಹೆಸರಲ್ವಾ? ಈ ರೀತಿಯ ಹೆಸರುಗಳನ್ನು ಅಂತಹ ಪುರಾಣ ಪ್ರಸಿದ್ಧ ಕಥೆಗಳಲ್ಲಿ ಮಾತ್ರ ಕೇಳಲಿಕ್ಕೆ ಸಾಧ್ಯ ಅಲ್ವಾ? ಹೆಸರು ಒಂಥರ ಮಜುವಾಗಿದೆ. ಜಾಜಲಿ ಅನ್ನುವಂತಹ ವ್ಯಕ್ತಿ ಒಬ್ಬ ಇರ್ತಾನೆ. ಈ ಜಾಜಲಿ ಎಂಬಂತಹ ವ್ಯಕ್ತಿ ಕಾಡಿನ ವಾಸಿಯಾಗಿರ್ತಾನೆ. ಕಾಡಲ್ಲಿ ವಾಸ ಮಾಡ್ತಾ ಇರ್ತಾನೆ. ಈ ಜಾಜಲಿಗೆ ತಪಸ್ಸು ಮಾಡಬೇಕು ಅನ್ನೋ ಒಂದು ಆಸೆ ಆಗುತ್ತೆ. ಎಂತಹ ತಪಸ್ಸು ಅಂದರೆ ಕಠಿಣವಾಗಿರುವಂತಹ ತಪಸ್ಸು ಮಾಡಬೇಕು, ಜೀವನದಲ್ಲಿ ಎಲ್ಲವನ್ನ ಕೂಡ ಸಿದ್ಧಿಸ್ಕೊಳ್ಬೇಕು ಅನ್ನೋ ಒಂದು ಆಸೆ ಉಂಟಾಗತ್ತೆ. ಅಂತಹ ಸಮಯದಲ್ಲಿ ಕಾಡಿನ ವಾಸಿಯಾಗಿರುವಂತಹ ಜಾಜಲಿ ಅವರು ಅಲ್ಲೇ ತಪಸ್ಸು ಮಾಡ್ಬೋದಿತ್ತು. ಆದರೆ ಅವರು ಆರಿಸಿಕೊಂಡಂತಹ ಸ್ಥಳ ಸಮುದ್ರದ ತೀರ. ಸಮುದ್ರದ ತೀರಕ್ಕೆ ತಪಸ್ಸು ಮಾಡಲಿಕ್ಕೆ ಬರ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ನಾಡಿನಿಂದ ಕಾಡಿಗೆ ತಪಸ್ಸು ಮಾಡಲಿಕ್ಕೆ ಹೋಗ್ತಾರೆ. ಆದರೆ ಇಲ್ಲಿ ಜಾಜಲಿ ಕಾಡಿನಿಂದ ಸಮುದ್ರದ ತೀರಕ್ಕೆ ತಪಸ್ಸು ಮಾಡಲಿಕ್ಕೆ ಬರ್ತಾರೆ. ಸಮುದ್ರದ ತೀರಕ್ಕೆ ಬಂದು ತಪಸ್ಸನ್ನು ಶುರು ಮಾಡ್ತಾರೆ. ಮೊದಲು ನಿಧಾನವಾಗಿ ಆರಾಮಾಗಿ ಕುಳಿತುಕೊಂಡು ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ನಂತರ ಆ ತಪಸ್ಸನ್ನು ಬಿಗಿ ಮಾಡ್ತಾ ಹೋಗ್ತಾರೆ, ಉಗ್ರ ತಪಸ್ಸನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ದಿನಕ್ಕೆ ಒಂದೇ ಟೈಮ್ ಊಟ ಮಾಡೋದು, ಈ ಆಹಾರ ನೀರನ್ನು ಆದಷ್ಟು ತ್ಯಜಿಸೋದು, ಕಠಿಣತೆಯಿಂದ ತಪಸ್ಸನ್ನು ಮಾಡೋದು, ಈ ರೀತಿಯಲ್ಲಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಜಾಜಲಿ ಅವರು. ಹೀಗೆ ಮುಂದುವರಿಸ್ತಾ ಮುಂದುವರಿಸ್ತಾ ಸ್ವಲ್ಪ ದಿನ ಆದಮೇಲೆ ಊಟ ಮಾಡೋದನ್ನು ಕೂಡ ನಿಲ್ಲಿಸ್ತಾರೆ. ಬರೀ ನೀರನ್ನು ಕುಡಿತಾ ಊಟವನ್ನು ತ್ಯಜಿಸ್ತಾ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಇದೇ ರೀತಿ ಮುಂದುವರಿಸ್ತಾ ಮುಂದುವರಿಸ್ತಾ ಮುಂದುವರಿಸ್ತಾ ನಂತರದ ದಿನಗಳಲ್ಲಿ ಕಾಲಕ್ಕೆ ವಿರುದ್ಧವಾಗಿ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಕಾಲಕ್ಕೆ ವಿರುದ್ಧವಾಗಿ ಕೂಡ ತಪಸ್ಸು ಮಾಡ್ಬೋದಾ ಅಂತ ಅಚ್ಚರಿ ಕೂಡ ಆಗ್ಬೋದು ಸ್ನೇಹಿತರೆ ನಿಮಗೆ. ಖಂಡಿತವಾಗ್ಲೂ ಜಾಜಲಿ ಕಾಲಕ್ಕೆ ವಿರುದ್ಧವಾಗಿ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ಕಾಲಕ್ಕೆ ವಿರುದ್ಧವಾಗಿ ತಪಸ್ಸು ಯಾವ ಥರ ಮಾಡ್ತಾರಪ್ಪ ಜಾಜಲಿಯವರು ಅಂದರೆ, ಈ ಬಿರು ಬಿಸಿಲಿನಲ್ಲಿ, ಬಿರು ಬೇಸಿಗೆಯಲ್ಲಿ ನಾಲ್ಕೂ ಕಡೆನೂ ಕೂಡ ಅಗ್ನಿಯನ್ನು ಉರಿಸ್ಕೊಳ್ತಾ ತಪಸ್ಸನ್ನು ಮಾಡೋದು, ಆ ಬಿರು ಬಿಸಿಲಿಗೆ ಸೂರ್ಯನಿಗೆ ಮೈಯೊಡ್ಡಿ ತಪಸ್ಸನ್ನು ಮಾಡೋದು. ಹಾಗೆ ಈ ವಿಪರೀತ ಚಳಿ ಇರುವಂತಹ ಸಮಯದಲ್ಲಿ ನೀರೊಳಗೆ ಮುಳುಗಿ ತಪಸ್ಸನ್ನು ಮಾಡುವಂಥದ್ದು, ಈ ಮಳೆ ಸುರಿತಾ ಇರುತ್ತೆ, ಮಳೆಯಲ್ಲಿ ನಿಂತು ತಪಸ್ಸನ್ನು ಮಾಡೋದು, ಹೀಗೆ ಕಾಲಕ್ಕೆ ವಿರುದ್ಧವಾಗಿ ಕಠಿಣವಾಗಿ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಜಾಜಲಿ ಅವರು. ಅಂದರೆ ಸ್ನೇಹಿತರೆ, ಇಲ್ಲಿ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಪ್ರಕೃತಿಯನ್ನು ಎದುರಿಸ್ತಾ ತಪಸ್ಸನ್ನು ಮಾಡೋದಂತ ಆಗತ್ತೆ. ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಪಸ್ಸನ್ನು ಮಾಡ್ತಾ ಹೋದರು ಜಾಜಲಿ ಅವರು. ಹೀಗೆ ನೀರನ್ನು ಕೂಡ ನಿಲ್ಲಿಸಿ ತಪಸ್ಸನ್ನು ಮಾಡುವಂತಹ ಶಕ್ತಿಯನ್ನು ಪಡಿತಾರೆ ಜಾಜಲಿ ಅವರು. ಅಂದರೆ ಮಳೆ, ಗಾಳಿ, ಚಳಿ, ಬಿಸಿಲು ಎಲ್ಲದನ್ನು ಕೂಡ ಎದುರಿಸ್ತಾ ಶಕ್ತಿವಂತನಾಗ್ತಾನೆ ತಪಸ್ಸು ಮಾಡ್ತಾ ಮಾಡ್ತಾ ಮಾಡ್ತಾ. ಹೀಗೆ ಇವರ ತಪಸ್ಸು ಬೆಳಗ್ಗೆ ಬರ್ತಾ ಇದ್ರು, ಸಂಜೆವರೆಗೂ ಮಾಡ್ತಾ ಇದ್ರು, ಮತ್ತೆ ರಾತ್ರಿ ಯಥಾಪ್ರಕಾರವಾಗಿ ನಿದ್ದೆ ಮಾಡ್ತಾ ಇದ್ರು, ಮತ್ತೆ ಬೆಳಗಿನ ಸಮಯದಲ್ಲಿ ತಪಸ್ಸನ್ನು ಶುರು ಮಾಡ್ತಾ ಇದ್ರು. ಈ ರೀತಿಯಲ್ಲಿ ಜಾಜಲಿ ಅವರ ತಪಸ್ಸು ನಡೀತಾ ಇರತ್ತೆ. ಸೊ ಹಾಗಾದ್ರೆ ಇವರ ತಪಸ್ಸು ಮುಂದೆ ಏನಾಗತ್ತೆ? ಇದರೊಟ್ಟಿಗೆ ಜಾಜಲಿ ಅವರು ಮತ್ತೆಷ್ಟು ಕಠಿಣವಾದಂತಹ ತಪಸ್ಸನ್ನು ಮಾಡ್ತಾರೆ? ಈ ತಪಸ್ಸಿಂದ ಅವರಿಗೆ ಏನಾಗತ್ತೆ? ಈ ತಪಸ್ಸಿಂದ ಏನಾದರೂ ಜೀವನದಲ್ಲಿ ಅವರು ಪಾಠವನ್ನು ಕಲಿತಾರ? ಏನಾಗತ್ತೆ ಮುಂದೆ ಕತೆ ಅನ್ನೋದನ್ನು ನಾನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ಭಾವಗೀತೆಗಳ ಭಾವರಸ, ಭಕ್ತಿ ಗೀತೆಗಳ ಭಕ್ತಿ ಸುದೆ, ಚಿತ್ರಗೀತೆಗಳ ಸುಮಧುರ ಸಂಗೀತ, ಈ ಎಲ್ಲದರ ಸಂಗಮವಾಗಿರುವ ವಿಶೇಷ ಕಾರ್ಯಕ್ರಮ ಸಂಡೇ ಸ್ಪಾಟ್ಲೈಟ್. 28/6/2026 ಭಾನುವಾರ ಪ್ರಸಾರವಾಗಲಿರುವ ಈ ವಿಶೇಷ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇರಲಿದ್ದಾರೆ ಪ್ರತಿಭಾವಂತ ಸಂಗೀತ ಶಿಕ್ಷಕಿ ಸಿಎಸ್ ಅನಘಾ. ಇವರು ತಮ್ಮ ಮೆಚ್ಚಿನ ಹಾಡುಗಳು ಮತ್ತು ಸಂಗೀತದ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಹಾಗಾದರೆ ತಪ್ಪದೇ ಕೇಳಿ ಸಂಡೇ ಸ್ಪಾಟ್ಲೈಟ್, ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಭೀಷ್ಮಾಚಾರ್ಯರು ಯುಧಿಷ್ಠರನಿಗೆ ಹೇಳಿದಂತಹ ಕಥೆಯನ್ನ ತಿಳಿಸ್ತಾ ಇದೆ. ಇದು ಒಂದು ಜೀವನದ ಅದ್ಭುತ ಸಾರವನ್ನ ತಿಳಿಸುವಂತಹ ಕಥೆಯಾಗಿದೆ. ಇಲ್ಲಿ ಜಾಜಲಿ ಅನ್ನುವಂತಹ ವ್ಯಕ್ತಿ ಕಾಡಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇವರಿಗೆ ಕಠಿಣವಾದ ತಪಸ್ಸನ್ನ ಮಾಡಬೇಕು ಅಂತ ಅನ್ಸತ್ತೆ. ಅದಕ್ಕೋಸ್ಕರ ಕಾಡನ್ನ ಬಿಟ್ಟು ಸಮುದ್ರದ ತೀರಕ್ಕೆ ಬರ್ತಾರೆ. ಸಮುದ್ರದ ತೀರಕ್ಕೆ ಬಂದಂತಹ ಇವರು ತಪಸ್ಸನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮೊದಮೊದಲು ಸಹಜವಾಗಿ ತಪಸ್ಸನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಂತರ ಕಾಲಕ್ಕೆ ವಿರುದ್ಧವಾಗಿ ಕಠಿಣ ಪರಿಶ್ರಮದಿಂದ ತಪಸ್ಸನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಬೆಳಗಿನಿಂದ ರಾತ್ರಿಯವರೆಗೂ ತಪಸ್ಸನ್ನ ಮಾಡೋದು, ರಾತ್ರಿ ವಿಶ್ರಾಂತಿ ತೆಗೆದುಕೊಳ್ಳೋದು, ಮತ್ತೆ ಬೆಳಗಿನಿಂದ ಅವರ ಒಂದು ಇದೇ ರೀತಿಯ ಕಾಯಕ ಅಂದರೆ ತಪಸ್ಸು ಮಾಡುವಂತಹ ಕಾಯಕ ನಡೀತಾ ಹೋಗುತ್ತೆ. ಇಂತಹ ಸಂದರ್ಭದಲ್ಲಿ ಒಂದಿನ ಏನಾಗುತ್ತಪ್ಪ ಅಂದರೆ, ಮೊದಮೊದಲು ಸಹಜವಾಗಿ ಒಂದಿಷ್ಟು ಆಹಾರವನ್ನು ತೆಗೆದುಕೊಳ್ತಾ ಇರ್ತಾರೆ. ನಂತರ ಆಹಾರವನ್ನು ತ್ಯಜಿಸಿ ನೀರನ್ನು ತೆಗೆದುಕೊಳ್ತಾ ಇರ್ತಾರೆ. ತದನಂತರ ಕಠಿಣ ತಪಸ್ಸನ್ನು ಮಾಡಿ ಮಾಡಿ ಮಾಡಿ ನೀರನ್ನು ಕೂಡ ತ್ಯಜಿಸಿ ಗಾಳಿಯನ್ನು ಮಾತ್ರ ಆಹಾರವಾಗಿ ತೆಗೆದುಕೊಳ್ತಾ ಇರ್ತಾರೆ. ಇಷ್ಟೊಂದು ಕಠಿಣವಾದ ತಪಸ್ಸನ್ನು ಮಾಡ್ತಾ ಇರ್ತಾರೆ ಜಾಜಲಿಯವರು. ಇದೇ ರೀತಿ ಮಾಡ್ತಾ ಇದ್ದಾಗ ಒಂದಿನ ಏನಾಗುತ್ತಪ್ಪ ಅಂದರೆ, ಇದೇ ರೀತಿ ಮಾಡ್ತಾ ಮಾಡ್ತಾ ಮಾಡ್ತಾ ಒಂಟಿ ಕಾಲಿನಲ್ಲಿ ನಿಂತು ತಪಸ್ಸನ್ನು ಮಾಡೋದು ಕೂಡ ತರೋ ಮಾಡ್ಕೊಬಿಡ್ತಾರೆ. ಅಂದರೆ ಅದನ್ನೇ ಅಭ್ಯಾಸವಾಗಿ ಮಾಡ್ಕೊಂಡ್ಬಿಡ್ತಾರೆ. ಒಂಟಿ ಕಾಲಿನಲ್ಲಿ ನಿಂತು ತಪಸ್ಸನ್ನು ಮಾಡೋದು ಅವರಿಗೆ ತುಂಬಾ ಸುಲಭ ಸರಳ ಅನಿಸ್ಬಿಡತ್ತೆ. ಎಷ್ಟೊತ್ತಾದರೂ ಎಷ್ಟು ದಿನಗಳಾದರೂ ಆರಾಮಾಗಿ ನಿಂತು ಮಾಡ್ಬೋದು ಅನ್ನೋ ಒಂದು ತಾಕತ್ತು ಬರುತ್ತೆ ಆ ತಪಸ್ಸಿನಿಂದ. ಹೀಗೆ ತಪಸ್ಸು ಮಾಡ್ತಾ ಮಾಡ್ತಾ ಮಾಡ್ತಾ ಒಂದಿನ ಏನಾಗುತ್ತಪ್ಪ ಅಂದರೆ, ಈ ತಪಸ್ಸು ಮಾಡುವಂತಹ ಸಮಯದಲ್ಲಿ ರಾಶಿ ರಾಶಿ ಜಟೆ ಥರ ಕೂದಲು ಬಂದ್ಬಿಟ್ಟಿರುತ್ತೆ ಸ್ನೇಹಿತರೆ. ತಪಸ್ಸು ಮಾಡುವಂತಹ ಯೋಗಿಗಳು ಯಾವ ರೀತಿ ಇರ್ತಾರೆ ಅಂತ ನಾನೇ ನಿಮಗೆ ತಿಳಿಸಿ ಹೇಳಬೇಕಾಗಿಲ್ಲ. ನಿಮಗೆ ಒಂದು ಇಮ್ಯಾಜಿನೇಷನ್ ಬಂದಿರುತ್ತೆ, ಗೊತ್ತಿರುತ್ತೆ. ಇಷ್ಟಿಷ್ಟು ಉದ್ದ ಕೂದಲು ಬಂದಿರುತ್ತೆ ದಟ್ಟವಾಗಿ, ಹಾಗೆ ಉದ್ದವಾದ ಗಡ್ಡ ಕೂಡ ಬಂದಿರುತ್ತೆ. ಕೂಡ ಆ ರೀತಿಯಲ್ಲಿ ಜಾಜಲಿಗೂ ಕೂಡ ದಟ್ಟವಾದ ಉದ್ದವಾದ ಕೇಶರಾಶಿ ಬಂದಿರುತ್ತೆ, ಜಟೆ ಕೂಡ ಬಂದಿರುತ್ತೆ. ಹೀಗೆ ತಪಸ್ ಮಾಡ್ತಾ ಇರುವಾಗ ಒಂದು ಪಕ್ಷಿ ಬರುತ್ತೆ ಸ್ನೇಹಿತರೆ. ಪಕ್ಷಿ ಬಂದು ಅವರ ಒಂದು ತಲೆ ಮೇಲೆ ಕೂರುತ್ತೆ. ಮೋಸ್ಟ್ಲಿ ಆ ಪಕ್ಷಿಗೆ ಅದು ಒಂದು ಪೊಟರೆ ಥರ ಕಾಣಿಸಿರ್ಬೇಕು ಅವರ ಒಂದು ಕೂದಲು. ಇದೇನೋ ಪೊಟರೆ ಇರ್ಬೋದು ಅಂತ ಪಕ್ಷಿ ಬಂದು ಅವರ ತಲೆಯ ಮೇಲೆ ಕೂರತ್ತೆ, ಗೂಡು ಕಟ್ಟಲಿಕ್ಕೆ ಶುರು ಮಾಡುತ್ತೆ. ಹೀಗೆ ಗೂಡು ಕಟ್ಟಿದಂತಹ ಆ ಪಕ್ಷಿ ಸುಮ್ಮನೆ ಇರುತ್ತಾ? ಸುಮ್ಮನೆ ಇರೋದಿಲ್ಲ, ಅದು ಹೋಗಿ ತನ್ನ ಸಂಗಾತಿಯನ್ನು ಕರ್ಕೊಂಡು ಬರುತ್ತೆ. ಸಂಗಾತಿಯನ್ನು ಕರ್ಕೊಂಡು ಬಂದು ಆ ಸಣ್ಣ ಗೂಡನ್ನು ಮತ್ತಷ್ಟು ದೊಡ್ಡ ಗೂಡನ್ನಾಗಿ ಮಾಡುತ್ತೆ. ಆ ಕಡೆ ಈ ಕಡೆ ಹೋಗಿ ಕಡ್ಡಿ ಕಸ ಅದು ಇದು ತಂದು ಜಾಜಲಿಯ ತಲೆ ಮೇಲೆ ಗೂಡು ಕಟ್ಟಲಿಕ್ಕೆ ಶುರು ಮಾಡುತ್ತೆ, ದೊಡ್ಡ ಗೂಡನ್ನು ಕಟ್ಟತ್ತೆ. ಅಲ್ಲಿ ತನ್ನ ಸಂಸಾರ ಸಮೇತ ಜೀವನ ಮಾಡಲಿಕ್ಕೆ ಶುರು ಮಾಡುತ್ತೆ. ಅಂತಹ ಸಮಯದಲ್ಲಿ ಜಾಜಲಿ ಏನು ಮಾಡ್ತಾರೆ, ಆ ಕಡೆ ಈ ಕಡೆ ಅಲ್ಲಾಡ್ಬಿಟ್ರೆ ಗೂಡು ಬಿದ್ದೋಗತ್ತೆ, ಪಕ್ಷಿಗಳಿಗೂ ಕೂಡ ಅನಾಹುತ ಆಗತ್ತೆ. ಅಲ್ಲಿಯ ತನಕವೂ ಕೂಡ ಒಂಟಿ ಕಾಲಿನಲ್ಲೇ ನಿಂತು ತಪಸ್ಸನ್ನು ಮಾಡ್ತಾ ಇರ್ತಾನೆ ಜಾಜಲಿ. ಅಕಸ್ಮಾತ್ತಾಗಿ ಜಾಜಲಿ ಅಲ್ಲಾಡ್ಬಿಟ್ರೆ ಗೂಡು ಬಿದ್ದೋಗತ್ತೆ, ಆಗ ಪಕ್ಷಿಗಳಿಗೆ ಡಿಸ್ಟರ್ಬ್ ಆಗತ್ತೆ. ಪೊಟರೆ ಅಂತ ಹೇಳಿ ಜಾಜಲಿಯ ತಲೆಯ ಮೇಲೆ ಬಂದು ಗೂಡು ಕಟ್ಬಿಟ್ಟಿದ್ದಾವೆ ಈ ಪಕ್ಷಿಗಳು. ಅಂತಹ ಸಮಯದಲ್ಲಿ ಜಾಜಲಿ ಏನು ಮಾಡ್ತಾರೆ, ಛೇ, ನನ್ನಿಂದ ಪಕ್ಷಿಗಳಿಗೆ ತೊಂದರೆ ಆಗಬಾರ್ದು ಅಂತ ಒಂಟಿ ಕಾಲಿನಲ್ಲೇ ನಿಂತು ತಪಸ್ಸನ್ನು ಮಾಡ್ತಾ ಇದ್ದಾರೆ. ನಾನಾಗಲೇ ಹೇಳ್ದಾಗೆ ಸ್ನೇಹಿತರೆ, ಬೆಳಗಿನಿಂದ ರಾತ್ರಿವರೆಗೂ ತಪಸ್ಸು ಮಾಡಿ ರಾತ್ರಿ ಹೋಗಿ ಒಂದಿಷ್ಟು ವಿಶ್ರಾಂತಿಯನ್ನು ಪಡಿತಾ ಇದ್ರು ಜಾಜಲೆ ಅವರು. ಆದರೆ ಈಗ ಎಂತಹ ಪರಿಸ್ಥಿತಿ ಬಂದಿದೆ, ಹೋಗಿ ಮಲಗೋ ಹಾಗೂ ಇಲ್ಲ, ಆ ಕಡೆ ಈ ಕಡೆ ತಲೆಯನ್ನು ಅಲ್ಲಾಡಿಸುವಾಗೂ ಇಲ್ಲ. ಯಾಕಪ್ಪ ಅಂದರೆ ಪಕ್ಷಿಗಳು ಗೂಡು ಕಟ್ಬಿಟ್ಟಿದ್ದಾವೆ, ಸಂಸಾರ ಸಮೇತ ಆ ಗೂಡಿನಲ್ಲಿ ವಾಸವಾಗಿದ್ದಾವೆ. ಏನಾದರೂ ಆ ಕಡೆ ಈ ಕಡೆ ಆಚೆ ಈಚೆ ಆದರೆ ಗೂಡು ಬಿದ್ದೋಗತ್ತೆ, ಆಗ ಪಕ್ಷಿಗಳಿಗೂ ಕೂಡ ತೊಂದರೆ ಆಗತ್ತೆ. ಸೊ ಈ ರೀತಿಯಲ್ಲಿ ಯೋಚನೆ ಮಾಡಿ ನಿಂತಲ್ಲೇ ನಿಂತರು ಜಾಜಲೆ ಅವರು. ಹೀಗೆ ಪಕ್ಷಿಗಳ ಗೂಡು ಕಟ್ಟುತ್ತೆ, ಸಂಸಾರ ಶುರು ಮಾಡತ್ತೆ, ಹೆಣ್ಣು ಪಕ್ಷಿ ಗರ್ಭಿಣಿ ಆಗತ್ತೆ, ಅಲ್ಲಿ ಮರಿಗಳು ಕೂಡ ಆಗ್ತವೆ. ಆ ಪಕ್ಷಿಗಳು ಕೂಡ ಆಹಾರವನ್ನು ಸೇವಿಸ್ತಾ ಸೇವಿಸ್ತಾ ಸ್ವಲ್ಪ ದೊಡ್ಡವಾಗ್ತವೆ, ರೆಕ್ಕೆ ಬಲಿಯತ್ತೆ, ತದನಂತರ ಆ ಪಕ್ಷಿಗಳು ಕೂಡ ಹಾರಾಟ ನಡೆಸಲಿಕ್ಕೆ ಶುರು ಮಾಡ್ತವೆ. ಕೊನೆಗೆ ಆ ಗೂಡನ್ನು ಬಿಟ್ಟು ಪಕ್ಷಿಗಳೆಲ್ಲವೂ ಕೂಡ ಹಾರಾಡ್ತಾ ಹೋಗ್ತವೆ, ಬೇರೆ ಕಡೆ ಹೋಗ್ತವೆ. ಅಂದರೆ ಯಾಕಪ್ಪ ಅಂದರೆ ಈ ಪಕ್ಷಿಗಳು ಗೂಡು ಕಟ್ಟೋದು ಈ ಮರಿಗಳ ವಾಸಸ್ಥಾನಕ್ಕೆ ಮಾತ್ರ, ನಂತರ ಮರಿಗಳು ದೊಡ್ಡವಾದ ಮೇಲೆ ಆ ಗೂಡನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾ ಇರ್ತವೆ ಅಲ್ವಾ. ಇಲ್ಲೂ ಹೇಗೆ ಆ ಪಕ್ಷಿಗಳು ಗೂಡನ್ನು ಬಿಟ್ಟು ಹೊರಗಡೆ ಹೋದವು. ಹೀಗೆ ಪಕ್ಷಿಗಳು ತಂಪಾಡಿಗೆ ತಾವು ಬೇರೆ ಕಡೆ ಹಾರಾಟ ಮಾಡ್ಕೊಂಡು ಹೋಗ್ತವೆ. ಆದರೆ ಈ ಜಾಜಲಿ ಮಾತ್ರ ಆಚೆ ಈಚೆ ಅಲ್ಲಾಡಲಿಲ್ಲ, ನಿಂತಲ್ಲೇ ತಪಸ್ಸನ್ನು ಮಾಡ್ತಾ ಇದ್ರು ಕಠೋರವಾಗಿ. ಅದರಲ್ಲೂ ಪಕ್ಷಿಗಳಿಗೆ ಏನು ಅನಾಹುತ ಆಗಬಾರ್ದು ಅನ್ನೋದು ಕೂಡ ಇವರ ಒಂದು ಮನಸ್ಸಿನಲ್ಲಿ ಇತ್ತು. ಪಕ್ಷಿಗಳು ದೊಡ್ಡವಾದವು, ತಂಪಾಡಿಗೆ ತಾವು ಓದ್ವು. ಒಂದು ವಾರ ಆಯಿತು, 15 ದಿನ ಆಯಿತು, ಪಕ್ಷಿಗಳು ಮತ್ತೆ ಬರಲಿಲ್ಲ. ಒಂದು ತಿಂಗಳು ಕೂಡ ಆಯಿತು, ಹಾಗೇ ನಿಂತಿದ್ರು ಜಾಜಲಿ ಅವರು. ಹೀಗೆ ಒಂದು ತಿಂಗಳಾಯಿತು, 2 ತಿಂಗಳಾಯಿತು, ಕೊನೆಗೆ 6 ತಿಂಗಳುಗಳ ಕಾಲ ಹೀಗೇ ನಿಂತಿದ್ರು ಜಾಜಲಿ ಅವರು. ಆದರೆ ಪಕ್ಷಿಗಳು ಮಾತ್ರ ಆ ಗೂಡಿಗೆ ಬರಲಿಲ್ಲ. ಆಗ ಅವರಿಗೆ ಗೊತ್ತಾಯಿತು ಜಾಜಲಿ ಅವರಿಗೆ, ಆ ಪಕ್ಷಿಗಳೇ ಇನ್ನು ಮುಂದೆ ಬರೋದಿಲ್ಲ ಅನ್ಸತ್ತೆ ಅಂತ ಅಂದ್ಕೊಳ್ತಾರೆ. ಆಗ ಜಾಜಲಿ ಅವರು ಕಾಲನ್ನು ಕೆಳಗಿಳಿಸಿ ನಡಿಲಿಕ್ಕೆ ಶುರು ಮಾಡ್ತಾರೆ. ಅಬ್ಬಾ, ಎಷ್ಟು ಕಾಲಗಳಾಗಿತ್ತು ನಾನು ನಡೆದೆ ಅಂತ ನಡೀತಾರೆ. ಆಗ ಅವರಿಗೆ ಫೀಲ್ ಆಗತ್ತೆ, ನಾನು ಎಂಥ ಮಹಾ ತಪಸ್ವಿ, ಇಷ್ಟು ದಿನಗಳ ಕಾಲ ಆಚೆ ಈಚೆ ಚಲಿಸದೆ ತುಂಬ ಕಠಿಣವಾಗಿ ತಪಸ್ಸನ್ನು ಮಾಡಿದೆ, ನನಗೆ ಎಲ್ಲ ಸಿದ್ಧಿಸಿದೆ ಅಂತ ಅನ್ಕೊಳ್ತಾ ನಾನೇ ಮಹಾ ತಪಸ್ವಿ ಅಂತ ಅನ್ಕೊಳ್ತಾರೆ ಜಾಜಲಿ ಅವರು. ನನಗಂತೂ ಜೀವನದಲ್ಲಿ ಎಲ್ಲ ಸಿದ್ಧಿಸಿ ಆಯಿತು, ಸಿದ್ಧಿ ಕೂಡ ಪಡೆದಾಯಿತು ಅಂತ ಅನ್ಕೊಳ್ತಾರೆ ಜಾಜಲಿ ಅವರು. ಇನ್ನು ಮುಂದೆ ನಾನು ಯಾವ ತಪಸ್ಸನ್ನು ಮಾಡಬೇಕಾಗಿಲ್ಲ, ನನ್ನ ಜೀವನದಲ್ಲಿ ಎಲ್ಲ ಸಿಕ್ಕಾಯಿತು, ಎಲ್ಲ ಸಿದ್ಧಿಸಿ ಆಯಿತು. ಈ ರೀತಿಯ ಒಂದು ಕಠಿಣ ತಪಸ್ಸನ್ನು ಯಾರೂ ಮಾಡಿರಲ್ಲ, ನಾನದನ್ನು ಮಾಡಿದ್ದೀನಿ, ನನಗೆ ಅದು ಸಿಕ್ಕಿದೆ ಅಂತ ಅನ್ಕೊಳ್ತಾರೆ ಜಾಜಲಿ ಅವರು. ಈ ರೀತಿ ಅನ್ಕೊಳ್ತಾ ನಡೀತಾ ನಡೀತಾ ನೀರಿಗಿಳಿತಾರೆ. ಎಷ್ಟೋ ದಿನಗಳಾಗಿದೆ ನಾನು ಸ್ನಾನ ಮಾಡಿದೆ, ಈ ದಿನ ಸ್ನಾನ ಮಾಡೋಣ ಅಂತ ನೀರಿಗಿಳಿತಾರೆ. ನೀರಿಗಿಳಿದಾಗ ಒಂದು ಘಟನೆ ನಡೆಯುತ್ತೆ ಸ್ನೇಹಿತರೆ. ಆಗ ಆ ಜಾಜಲಿಗೆ ನೀರಿಗೆ ಇಳಿದಾಗ ಒಂದು ಆ ಶರೀರವಾಣಿ ಕೇಳಿಸತ್ತೆ. ಜಾಜಲಿಯವರು ಅದನ್ನು ಯಾವ ರೀತಿ ಕೇಳಿಸ್ಕೊಳ್ತಾರೆ, ಜಾಜಲಿಯವ್ರಿಗೆ ಯಾವೆಲ್ಲ ರೀತಿಯಲ್ಲಿ ಬದಲಾವಣೆಗಳು ಉಂಟಾಗ್ತವೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ಭಾವಗೀತೆಗಳ ಭಾವರಸ, ಭಕ್ತಿ ಗೀತೆಗಳ ಭಕ್ತಿ ಸುದೆ, ಚಿತ್ರಗೀತೆಗಳ ಸುಮಧುರ ಸಂಗೀತ, ಈ ಎಲ್ಲದರ ಸಂಗಮವಾಗಿರುವ ವಿಶೇಷ ಕಾರ್ಯಕ್ರಮ ಸಂಡೇ ಸ್ಪಾಟ್ಲೈಟ್. 28/6/2026 ಭಾನುವಾರ ಪ್ರಸಾರವಾಗಲಿರುವ ಈ ವಿಶೇಷ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇರಲಿದ್ದಾರೆ ಪ್ರತಿಭಾವಂತ ಸಂಗೀತ ಶಿಕ್ಷಕಿ CS ಅನಘ. ಇವರು ತಮ್ಮ ಮೆಚ್ಚಿನ ಹಾಡುಗಳು ಮತ್ತು ಸಂಗೀತದ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಹಾಗಾದರೆ ತಪ್ಪದೇ ಕೇಳಿ ಸಂಡೇ ಸ್ಪಾಟ್ಲೈಟ್, ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು,
12: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ, ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
13: ಅಡುಗೆ ಮನೆಯ ಸಾಧನಗಳು ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
14: ನಿಮ್ಮ ಮನೆ ಮನದ ಕೈರುಚಿ.
15: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ RJ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
9: ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ

ರಾಜಲ್ಲಿ ಒಂಟಿ ಕಾಲಿನ ಮೇಲೆ ನಿಂತು ತಪಸ್ಸನ್ನ ಮಾಡ್ತಾನೆ ಇರ್ತಾರೆ. ಯಾಕಪ್ಪ ಅಂದ್ರೆ ಆಚೆ ಈಚೆ ಆದ್ರೆ ಪಕ್ಷಿಗಳ ಗೂಡು ಬಿದ್ದೋಗತ್ತೆ, ಪಕ್ಷಿಗಳಿಗೆ ಅನಾಹುತ ಆಗತ್ತೆ. ಆ ಪಕ್ಷಿಗಳಿಗೆ ನನ್ನಿಂದ ಏನೂ ಆಗಬಾರ್ದು ಅನ್ನೋ ಕಾರಣಕ್ಕೆ ನಿಂತಲ್ಲೇ ನಿಂತು ತಪಸ್ ಮಾಡ್ತಾರೆ. ಒಂದಿನ ಪಕ್ಷಿಗಳು ತಮ್ಮ ಜೀವನವನ್ನ ತಾವು ನೋಡ್ಕೊಳಕ್ಕೆ ಹೋಗ್ತವೆ ಬೇರೆ ಕಡೆ. ಆಗ ಜಾಜಲಿ ಮತ್ತೆ ಪಕ್ಷಿಗಳು ಬರ್ಬೋದು ಅಂತ ಒಂದಲ್ಲ ಎರಡಲ್ಲ 6 ತಿಂಗಳುಗಳ ಕಾಲ ಕಾಯ್ತಾರೆ. ಕಾದಂತಹ ಜಾಜಲಿ ಅವರಿಗೆ ಗೊತ್ತಾಗತ್ತೆ ಇನ್ಮುಂದೆ ಪಕ್ಷಿಗಳು ಬರೋದಿಲ್ಲ ಅಂತ. ಆಗ ತಪಸ್ಸನ್ನ ಅಲ್ಲಿಗೆ ನಿಲ್ಲಿಸಿ ನಡಿಲಿಕ್ಕೆ ಶುರು ಮಾಡ್ತಾರೆ. ಅಬ್ಬ, ನನಗೀಗ ಎಲ್ಲ ಸಿಕ್ಕಂತಾಯ್ತು, ನನಗೆ ಸಿದ್ಧಿ ದೊರೆತಂತಾಯ್ತು, ನಾನು ತುಂಬಾ ಕಠಿಣ ತಪಸ್ಸನ್ನ ಮಾಡಿ ಜಗತ್ತನ್ನೇ ಗೆದ್ದಿದ್ದೀನಿ ಅಂತ ಅನ್ಕೊಂಡು ನೀರಿಗಿಳಿತಾರೆ. ತುಂಬಾ ದಿನ ಆಯ್ತು ಸ್ನಾನ ಮಾಡಿಲ್ಲ, ನೀರಿಗಿಳಿದು ಸ್ನಾನ ಮಾಡೋಣ ಅಂತ ಸ್ನಾನ ಮಾಡಲಿಕ್ಕೆ ಶುರು ಮಾಡ್ಕೊಳ್ತಾರೆ. ಅಷ್ಟರಲ್ಲೇ ಒಂದು ವಾಯ್ಸ್ ಬರುತ್ತೆ, ಆ ಶರೀರವಾಣಿ ಕೇಳಿಸತ್ತೆ. ಏನಪ್ಪ ಅಂದ್ರೆ, ಎಷ್ಟು ತಪಸ್ಸು ಮಾಡಿದರೇನು, ತುಲಾಧಾರನಿಗಾದ ಸಿದ್ಧಿ ನಿನಗೆ ಸಿಕ್ಕಲಿಲ್ಲ ಅನ್ನುವಂತಹ ಅಶರೀರವಾಣಿ ಒಂದು ಕೇಳಿಸತ್ತೆ. ಎಷ್ಟು ತಪಸ್ಸು ಮಾಡಿದರೇನು, ತುಲಾಧಾರನಿಗಾದ ಸಿದ್ಧಿ ನಿನಗೆ ಸಿಕ್ಕಲಿಲ್ಲ ಅನ್ನುವಂತಹ ಒಂದು ಅಶರೀರವಾಣಿ ಕೇಳಿಸತ್ತೆ. ಅಂತಹ ಸಮಯದಲ್ಲಿ ಸಹಜವಾಗಿ ಜಾಜಲಿಗೆ ಆಶ್ಚರ್ಯ ಆಗತ್ತೆ, ಜೊತೆಗೆ ಕುತೂಹಲ ಕೂಡ ಉಂಟಾಗತ್ತೆ. ಯಾರದು ತುಲಾಧಾರ, ತುಲಾಧಾರ ಎಲ್ಲಿಯವನು, ಅವನು ಯಾವ ರೀತಿ ತಪಸ್ಸು ಮಾಡಿದಾನೆ, ನನಗಿಂತ ಕಠಿಣ ತಪಸ್ಸನ್ನು ಯಾವ ರೀತಿ ಮಾಡಿದಾನೆ, ಅವನಿಗೆ ಸಿದ್ಧಿ ಸಿಕ್ಕಿದೆ ನನಗೆ ಸಿದ್ಧಿ ಸಿಕ್ಕಿಲ್ಲ ಅಂದರೆ ಅವನು ಯಾವ ರೀತಿ ತಪಸ್ಸನ್ನು ಮಾಡಿದ ಅನ್ನುವಂತಹ ಒಂದು ಕುತೂಹಲ ಇವರಿಗೆ ಹೆಚ್ಚಾಗ್ತಾ ಹೋಯಿತು. ಯಾರಿಗೆ, ಜಾಜಲಿ ಅವರಿಗೆ. ಹಾಗಾದರೆ ಮುಂದೇನು ಮಾಡ್ತಾರೆ ಜಾಜಲಿ? ಆಗ ಮತ್ತೆ ಜಾಜಲಿ ಯಾರವರು, ತುಲಾಧಾರ ಎಲ್ಲಿಯವರು, ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಯಾರಿಗೆ, ಅಶರೀರವಾಣಿ ಅವರಿಗೆ. ಅಶರೀರವಾಣಿ ಕೇಳಿಸಿರುತ್ತಲ್ವಾ, ಮತ್ತೆ ಅವರಿಗೆ ಪ್ರಶ್ನೆ ಮಾಡ್ತಾರೆ. ಆಗ ಅಶರೀರವಾಣಿ ಎಲ್ಲ ಹೇಳತ್ತೆ, ತುಲಾಧಾರ ಇಂತಲ್ಲಿದ್ದಾರೆ, ಇಲ್ಲಿ ವಾಸವಾಗಿದ್ದಾರೆ, ಅಲ್ಲಿ ಹೋಗಿ ತುಲಾಧಾರನನ್ನು ನೀನು ಕಂಡು ಬಾ ಅಂತ ಹೇಳತ್ತೆ. ಇವರಿಗೆ ಕುತೂಹಲ ತಡಿಲಿಕ್ಕಾಗಲಿಲ್ಲ ಜಾಜಲಿಗೆ. ತುಲಾಧಾರನನ್ನ ಹುಡ್ಕೊಳ್ತಾ ಹೊರಟು ಬಿಡ್ತಾರೆ. ನಾನು ನೋಡಲೇಬೇಕು ಅವ್ರು ಯಾವ ರೀತಿ ಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನು ಕೇಳಲೇಬೇಕು ಅಂತ ವಾರಣಾಸಿ ಕಡೆ ಹೊರಡ್ತಾರೆ. ಹೀಗೆ ಹುಡ್ಕೊಳ್ತಾ ಹುಡ್ಕೊಳ್ತಾ ಅವ್ರ ಬಗ್ಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಹೊರಡ್ತಾರೆ ಜಾಜಲಿ ಅವರು. ತುಲಾಧಾರ ಯಾವ ರೀತಿ ಇರ್ಬೋದು, ನನಗಿಂತ ಯಾವ ರೀತಿ ಕಠಿಣ ತಪಸ್ಸನ್ನು ಮಾಡಿರ್ಬೋದು, ಜೊತೆಗೆ ನಂತರನೇ ಅವರು ಕೂಡ ಇಷ್ಟುದ್ದ ಜಟೆನ ಬಿಟ್ಟಿರ್ಬೋದು, ಹಾಗೆ ಊಟ ತಿಂಡಿ ಎಲ್ಲ ಬಿಟ್ಟು ನಂತರನೇ ಸಣಕ್ಲಾಗಿರ್ಬೋದು, ಒಣಕ್ಲಾಗಿರ್ಬೋದು ಅಂತ ಅವ್ರ ಪಾಡಿಗವರು ಏನೇನೋ ಅನ್ಕೊಳ್ತಾ ಹುಡುಕ್ತಾ ಹುಡುಕ್ತಾ ಹೋಗ್ತಾರೆ. ಹೀಗೆ ಹೋಗಿ ಆ ಊರನ್ನು ತಲುಪ್ತಾರೆ. ಆ ಸ್ಥಳಕ್ಕೆ ಹೋಗಿ ಒಬ್ಬರನ್ನ ಕೇಳ್ತಾರೆ, ಇಲ್ಲಿ ತುಲಾಧಾರ ಅಂದರೆ ಯಾರು, ಎಲ್ಲಿ ಸಿಗ್ತಾರೆ, ಎಲ್ಲಿದ್ದಾರೆ ಅವರು ಅಂತ ಆ ಊರಿನ ಒಬ್ಬ ವ್ಯಕ್ತಿಗೆ ಕೇಳ್ತಾರೆ. ಆಗ ಇವರಿಗೆ ಅಚ್ಚರಿ ಕಾದಿರುತ್ತೆ. ಯಾರಿಗೆ, ಜಾಜಲಿ ಅವರಿಗೆ. ತುಲಾಧಾರ ಅಂದರೆ ಏನೇನೋ ಕಲ್ಪನೆ ಮಾಡ್ಕೊಂಡು ಹೋಗಿರ್ತಾರಲ್ವಾ ನೋಡಲಿಕ್ಕೆ, ಅಲ್ಲಿ ನೋಡಿದ್ರೆ ತುಲಾಧಾರ ಅನ್ನೋರು ಒಬ್ಬ ಶ್ರೀಮಂತ ವ್ಯಾಪಾರಿ ಆಗಿರ್ತಾನೆ. ಅದನ್ನು ನೋಡಿ ಇವರಿಗೆ ಮತ್ತಷ್ಟು ಗಾಬರಿ ಆಗ್ಬಿಡತ್ತೆ. ನಾನು ನೋಡಿದ್ರೆ ಇಂತಹ ಕಠಿಣ ತಪಸ್ವಿ, ಈ ತುಲಾಧಾರ ನೋಡಿದ್ರೆ ದೊಡ್ಡ ವ್ಯಾಪಾರಿ, ಶ್ರೀಮಂತ ವ್ಯಾಪಾರಿ ಅನ್ಕೊಳ್ತಾ ತಲೆ ಕೆಡಿಸ್ಕೊಳ್ತಾ ಹೋಗುವ ಸಮಯದಲ್ಲೇ ತುಲಾಧಾರ ಇವರನ್ನು ದೂರದಿಂದ ನೋಡಿ ಓಡಿ ಓಡಿ ಓಡಿ ಬರ್ತಾರೆ. ಓಡೋಡಿ ಬಂದು, ಜಾಜಲಿ ಅವರೇ, ನೀವು ಬರೋದು ನನಗೆ ಗೊತ್ತಿತ್ತು, ಅಶರೀರವಾಣಿ ಒಂದು ನನಗೆ ಈ ಸುದ್ದಿಯನ್ನು ತಲುಪಿಸಿತ್ತು, ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ನೀವು ಬರೋದು ನನಗೆ ಮುಂಚೆಯೇ ಗೊತ್ತಿತ್ತು, ನಾನೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ, ಬನ್ನಿ ಅಂತ ಪ್ರೀತಿಯಿಂದ ಸ್ವಾಗತಿಸ್ತಾರೆ ತುಲಾಧಾರರವರು. ಹೀಗೆ ಕರ್ಕೊಂಡೋಗ್ತಾರೆ, ಮನೆ ಕರ್ಕೊಂಡೋಗಿ ಜಾಜಲಿ ಅವರಿಗೆ ತುಂಬ ಪ್ರೀತಿಯಿಂದ ಆತಿಥ್ಯವನ್ನು ಮಾಡ್ತಾರೆ, ಭೋಜನವನ್ನು ಕೊಡ್ತಾರೆ, ಪ್ರೀತಿಯಿಂದ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಮಹಾ ತಪಸ್ವಿ ಅಂತ ಎಲ್ಲ ಹೇಳಿ ತುಂಬಾ ಹೊಗಳ್ತಾರೆ ಜಾಜಲಿ ಅವರನ್ನು ತುಲಾಧಾರ. ಆದರೆ ಜಾಜಲಿ ಅವರಿಗೆ ಸುಮ್ಮನಿರುತ್ತ ಮನಸ್ಸು, ಛೇ ನಾನೇನೇನೋ ಅನ್ಕೊಂಡು ಬಂದೆ, ಇಲ್ಲಿ ನೋಡಿದ್ರೆ ಇವರೊಬ್ಬ ಶ್ರೀಮಂತ ವ್ಯಕ್ತಿ, ಇವ್ರು ಯಾವ ಸೀಮೆ ಕಠಿಣ ತಪಸ್ಸನ್ನು ಮಾಡಿದ್ದಾರೆ, ಇವನೆಂಥ ಮಹಾ ತಪಸ್ವಿ,
ಇವನು ಯಾವ ಥರ ಸಿದ್ಧ

0: ಪಡ್ಕೊಂಡ ಅಂತ ಜಾಜಲಿ ಒಂದೇ ಸಮನೆ ಯೋಚನೆ ಚಿಂತನೆ ಮಾಡ್ತಾನೇ ಇರ್ತಾನೆ. ಅವರು ಕುತೂಹಲವನ್ನು ತಡಿಲಾರದೆ ಜಾಜಲಿ ಕೇಳೇ ಬಿಡ್ತಾರೆ, ನನಗೆ ಅಶರೀರವಾಣಿ ಒಂದು ಕೇಳಿಸ್ತು, ತುಲಾಧಾರನಿಗಾದ ಸಿದ್ಧಿ ನಿನಗೆ ಸಿಕ್ಕಲಿಲ್ಲ ಅನ್ನುವಂತಹ ಒಂದು ಅಶರೀರವಾಣಿ ಒಂದು ಕೇಳಿಸ್ತು, ಇದರ ಅರ್ಥ ಏನು, ಏನಿದು, ನನಗೆ ಅರ್ಥ ಆಗಲಿಲ್ಲ ಅಂತ ಹೇಳ್ತಾರೆ ಜಾಜಲಿ. ಆಗ ತುಂಬ ಸರಳವಾಗಿ ಹೇಳ್ತಾರೆ ತುಲಾಧಾರರವರು, ನಾನು ನನ್ನ ವೃತ್ತಿಯನ್ನು ಮಾಡ್ತೀನಿ, ಅಂದರೆ ನಾನು ನನ್ನ ಕಾಯಕವನ್ನು ಮಾಡ್ತೀನಿ, ನಾನು ನನ್ನ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ನನ್ನ ವೃತ್ತಿ ಏನಪ್ಪ ಅಂದರೆ ವ್ಯಾಪಾರ ಮಾಡೋದೇ ನನ್ನ ವೃತ್ತಿಯಾಗಿದೆ ಅಂತ ಹೇಳ್ತಾರೆ ತುಲಾಧಾರರವರು. ಮೋಸ ಮಾಡದೇ ವೃತ್ತಿಯನ್ನು ಮಾಡ್ತೀನಿ, ತುಂಬ ಪ್ರಾಮಾಣಿಕವಾಗಿ ವೃತ್ತಿಯನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಮೋಸ ಮಾಡದೆ ವ್ಯಾಪಾರ ಮಾಡ್ತೀನಲ್ವಾ, ಅದರಿಂದ ಸಾಕಷ್ಟು ಲಾಭ ಕೂಡ ಬರುತ್ತೆ, ಅದರಿಂದ ಮತ್ತಷ್ಟು ಶ್ರೀಮಂತನಾಗ್ತೀನಿ ನಾನು. ಒಟ್ಟಾರೆಯಾಗಿ ನಾನು ಪ್ರಾಮಾಣಿಕವಾಗಿ ವೃತ್ತಿ ಮಾಡ್ತೀನಿ, ಯಾರಿಗೂ ಮೋಸ ಮಾಡೋದಿಲ್ಲ ಅಂತ ಹೇಳ್ತಾನೆ ತುಲಾಧಾರ. ಜೊತೆಗೆ ಯಾರನ್ನು ನಾನು ದ್ವೇಷ ಮಾಡೋದಿಲ್ಲ, ಅದರೊಟ್ಟಿಗೆ ಯಾರನ್ನು ಕೂಡ ನಾನು ಪ್ರೀತಿ ಮಾಡೋದಿಲ್ಲ, ಯಾರ ಮೇಲೆಯೂ ನನಗೂ ದ್ವೇಷನೂ ಇಲ್ಲ, ಯಾರ ಮೇಲೆಯೂ ನನಗೂ ಪ್ರೀತಿನೂ ಇಲ್ಲ ಅಂತ ಹೇಳ್ತಾರೆ ತುಲಾಧಾರ. ಇಲ್ಲಿ ಪ್ರೀತಿ ಇಲ್ಲ ಅಂದರೂ ದ್ವೇಷನೂ ಇಲ್ಲ, ದ್ವೇಷ ಇಲ್ಲ ಅಂದರೆ ಪ್ರೀತಿನೂ ಇಲ್ಲ, ಆ ರೀತಿ ಕೂಡ ಇಲ್ಲಿ ಅರ್ಥ ಆಗತ್ತೆ. ಮತ್ತೆ ನಾನು ಎಲ್ಲವನ್ನ ಉಪಯೋಗಿಸ್ತೀನಿ, ಎಲ್ಲವನ್ನು ಇಷ್ಟಪಡ್ತೀನಿ, ಆದರೆ ಅದಕ್ಕೆ ಅಂಟ್ಕೊಂಡಿಲ್ಲ ನಾನು. ಆಗ ಒಂದು ತಕ್ಕಡಿಯನ್ನು ತೋರಿಸ್ತಾರೆ ತುಲಾಧಾರರವರು, ನೋಡಿಲಿ ತಕ್ಕಡಿ ಹೇಗಿದೆ, ಈ ತಕ್ಕಡಿಯಲ್ಲಿ ವ್ಯಾಪಾರ ಮಾಡುವಂಥದ್ದು ಸರಿಯಾಗಿರಬೇಕು, ಎರಡು ಕಡೆ ಸಮವಾಗಿದ್ದಾಗ ಮಾತ್ರ ತಕ್ಕಡಿಯ ತೂಕ ಕೂಡ ಸರಿಯಾಗಿ ಬರುತ್ತೆ, ಇಲ್ಲಾಂದರೆ ಆಚೆ ಈಚೆ ಆಗತ್ತೆ. ಇದೇ ಥರ ತಕ್ಕಡಿಯ ಹಾಗೆ ನನ್ನ ಜೀವನನೂ ಕೂಡ, ನಾನು ಹೀಗೆ ಸಮಾನಾಗಿ ಇದ್ದೀನಿ ನನ್ನ ಜೀವನದಲ್ಲಿ. ಈ ತಕ್ಕಡಿಯ ನನಗೆ ಮಾರ್ಗದರ್ಶಿ, ಈ ತಕ್ಕಡಿಯ ನನಗೆ ಗುರು, ಈ ತಕ್ಕಡಿಯಂತೆ ಬದುಕಿದವನು ನಾನು ಅಂತ ಹೇಳ್ತಾರೆ. ಎಲ್ಲ ವಿಷಯಗಳಲ್ಲೂ ನಾನು ಇದೇ ರೀತಿ ಬದುಕ್ತೀನಿ, ಇದೇ ರೀತಿ ಜೀವನದಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ನನಗೆ ಈ ತಕ್ಕಡಿಯಲ್ಲಿ ಬಂಗಾರ ಇಟ್ಟರೂ ಅಷ್ಟೇ, ಕಲ್ಲಿಟ್ಟರೂ ಅಷ್ಟೇ, ಬೆಳ್ಳಿ ಚಿನ್ನ ಇಟ್ಟರೂ ಅಷ್ಟೇ, ಎಲ್ಲದು ಕೂಡ ನಾನು ಒಂದೇ ರೀತಿಯಲ್ಲಿ ನೋಡ್ತೀನಿ, ಅದು ಹೆಚ್ಚು ಇದು ಕಡಿಮೆ ಅಂತ ನೋಡೋದಿಲ್ಲ. ಸೊ ಇದೇ ನನ್ನ ತಪಸ್ಸು ಅಂತ ಹೇಳ್ತಾರೆ ತುಲಾಧಾರರವರು. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ, ಅರ್ಥ ಮಾಡಿಕೊಳ್ಳುವಂತಹ ಕತೆ ಇದಾಗಿದೆ. ಈ ಕಥೆಯನ್ನು ಭೀಷ್ಮ ಯುಧಿಷ್ಠರನಿಗೆ ಹೇಳಿದಂತಹ ಕತೆ ಇದಾಗಿದೆ. ಇದು ಮಹಾಭಾರತದ ಸಾಕಷ್ಟು ಕತೆಗಳಲ್ಲಿ ಈ ಕತೆ ಕೂಡ ಒಂದಾಗಿದೆ. ನಿಜವಾದ ತಪಸ್ಸು ಅಂದರೆ ಕೇವಲ ಪ್ರಪಂಚವನ್ನು ತ್ಯಜಿಸಿ ಕಠಿಣ ಶಾರೀರಿಕ ಸಾಧನೆಗಳನ್ನು ಮಾಡುವುದಲ್ಲ, ಬದಲಾಗಿ ಸಂಸಾರದಲ್ಲೇ ಇದ್ದುಕೊಂಡು ಸಮಚಿತ್ತದಿಂದ ಯಾವುದೇ ಲೌಕಿಕ ಆಸೆ, ಪಕ್ಷಪಾತ ಅಥವಾ ಮೋಹವಿಲ್ಲದೆ ತಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದು, ಎಲ್ಲವನ್ನು ಮತ್ತು ಎಲ್ಲರನ್ನು ಸಮಾನ ಗೌರವದಿಂದ ಕಾಣುವುದೇ ಅತ್ಯುನ್ನತ ಆಧ್ಯಾತ್ಮಿಕ ಸಾಧನೆಯಾಗಿದೆ ಅಂತ ಹೇಳ್ತಾರೆ ಭೀಷ್ಮ ಯುಧಿಷ್ಠರನಿಗೆ. ಇದೊಂದು ಅದ್ಭುತ ಕಥೆಯಾಗಿದೆ ಕೂಡ. ಸ್ನೇಹಿತರೆ, ಇದೇ ವಿಷಯವನ್ನು ಸ್ವಾಮಿ ವಿವೇಕಾನಂದರವರಿಗೆ ಒಬ್ಬ ವ್ಯಕ್ತಿ ಕೇಳ್ತಾರೆ. ಸ್ವಾಮಿ ವಿವೇಕಾನಂದರವರೇ, ಗೃಹಸ್ಥಾಶ್ರಮ ಶ್ರೇಷ್ಠನೋ ಸನ್ಯಾಸಾಶ್ರಮ ಶ್ರೇಷ್ಠನೋ ಅಂತ ಒಬ್ರು ಕೇಳ್ತಾರೆ. ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, 100ಕ್ಕೆ 100ರಷ್ಟು ಗೃಹಸ್ಥ ಆಶ್ರಮನೇ ಶ್ರೇಷ್ಠ ಅಂತ ಹೇಳ್ತಾರೆ. ಸನ್ಯಾಸಿಗಳಾದಂಥವರು ತಮ್ಮ ಪಾಡಿಗೆ ತಾವು ತಪಸ್ಸನ್ನು ಮಾಡಿಕೊಂಡು ಅಲ್ಲಿ ಇಲ್ಲಿ ಸಿಕ್ಕಂತಹ ಆಹಾರವನ್ನು ತಿನ್ಕೊಳ್ತಾ ತಮ್ಮ ಪಾಡಿಗೆ ತಾವು ಇರ್ತಾರೆ, ಅಂದರೆ ಧ್ಯಾನದ ಸ್ಥಿತಿಯಲ್ಲೇ ಅವರಿರ್ತಾರೆ. ಆದರೆ ಗೃಹಸ್ಥನಾದವನು ಆ ಥರ ಅಲ್ಲ. ಗೃಹಸ್ಥನಾದವನಿಗೆ ಜವಾಬ್ದಾರಿ ಇರುತ್ತೆ, ಮನೆತನವನ್ನು ನಡೆಸಬೇಕು ಅನ್ನುವಂತಹ ಸವಾಲುಗಳು ಇರ್ತವೆ, ಮನೆಯ ಪ್ರತಿಯೊಬ್ಬ ಸದಸ್ಯರನ್ನು ನೋಡ್ಕೊಳ್ಬೇಕಾಗತ್ತೆ. ಆ ಜಂಜಾಟದಲ್ಲೇ ಅವರು ಒಂದು ಜೀವನವನ್ನು ನಡೆಸ್ತಾ ಇರ್ತಾರೆ, ಎಲ್ಲವನ್ನ ತ್ಯಾಗ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಸನ್ಯಾಸಾಶ್ರಮಕ್ಕಿಂತ ಗೃಹಸ್ಥಾಶ್ರಮ ಮೇಲು ಅಂತ ಹೇಳಿರ್ತಾರೆ ಸ್ವಾಮಿ ವಿವೇಕಾನಂದರವರು. ಸೊ ಇಲ್ಲಿ ತಪಸ್ಸು ಅಂದರೆ ಕೇವಲ ಒಂದಕ್ಕೆ ಸೀಮಿತವಾಗಿಲ್ಲ ಸ್ನೇಹಿತರೆ, ಇದು ನಿಜವಾದ ತಪಸ್ಸು ಅಂತ ಕೊನೆಗೆ ಜಾಜಲಿಗೂ ಕೂಡ ಅರ್ಥ ಆಗುತ್ತೆ. ಖಂಡಿತ ಅಲ್ವಾ ಸ್ನೇಹಿತರೆ, ನಿಜವಾದ ತಪಸ್ಸು ಅಂದರೆ ಕೇವಲ ಪ್ರಪಂಚವನ್ನು ತ್ಯಜಿಸಿ ಕಠಿಣ ಶಾರೀರಿಕ ಸಾಧನೆಗಳನ್ನು ಮಾಡೋದಲ್ಲ. ಈ ಕತೆ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಅಂದಾಗೆ ಸ್ನೇಹಿತರೆ, ಅರ್ಜುನ ಕೂಡ ಒಮ್ಮೆ ಶ್ರೀಕೃಷ್ಣರನ್ನು ಕೇಳ್ತಾರಂತೆ, ಪೂಜೆ ಅಂದ್ರೇನು ಅಂತ. ಆಗ ಶ್ರೀಕೃಷ್ಣ ನಗ್ತಾ ಹೇಳ್ತಾರಂತೆ, ನೀನು ಖುಷಿಯಾಗಿರೋ, ಇನ್ನೊಬ್ಬರನ್ನ ಖುಷಿಯಾಗಿರಲು ಬಿಡು, ಇದುವೇ ಭಗವಂತನಿಗೆ ಮಾಡುವ ಶ್ರೇಷ್ಠ ಪೂಜೆಯಾಗಿದೆ ಅಂತ ಹೇಳ್ತಾರೆ. ಪೂಜೆ ಅಂದರೆ ಅರ್ಪಣೆ ಮಾಡೋದಲ್ಲ, ದೇವರಿಗೆ ಸಾಕಷ್ಟು ನೈವೇದ್ಯಗಳನ್ನು ಉಡುಗೊರೆಗಳನ್ನು ಕೊಟ್ಟು ಶೃಂಗಾರ ಮಾಡೋದಲ್ಲ, ಅದೊಂದು ಲೋಕ ಕಲ್ಯಾಣದ ಪ್ರಾರ್ಥನೆ ಅಂತ ಹೇಳ್ತಾರೆ. ಎಂತಹ ಅದ್ಭುತವಾದ ಸದ್ವಿಚಾರಗಳು ಅಲ್ವಾ ಸ್ನೇಹಿತರೆ. ಇಂತಹ ಸಣ್ಣ ಪುಟ್ಟ ವಿಚಾರಗಳನ್ನು ತಿಳ್ಕೊಂಡ್ರೆ ಸಾಕು, ಬದುಕು ಮತ್ತಷ್ಟು ಸುಂದರವಾಗಿರುತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹೆಂಗಮ್ಮ ಮಲ್ಗೆ ಮಾರು,
2: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
1: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
2: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ, ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ ಏನ್ ಮಾಡ್ಲಿ.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
0: ಕಾವ್ಯ ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
8: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಕೇಳುಗರೇ ಗಮನಿಸಿ, ದಿನದ 24 ಗಂಟೆಯೂ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ಶಿವಮೊಗ್ಗ ಆ್ಯಪ್ ಮೂಲಕವಾಗಿ ನಿರಂತರವಾಗಿ ಕೇಳಬಹುದು. ಕೇಳಿರಿ, ಆನಂದಿಸಿರಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಲು 9686962279 ಈ ಸಂಖ್ಯೆಗೆ ನೀವು ವಾಟ್ಸಪ್ ಮಾಡಬಹುದು. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್, ಲಿಸನ್ ಹಿಯರ್. ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠ ಯಾಕ್ ಬೇಕು? ಈಗ ನಡೀತಾ ಇರೋ ಹೋರಾಟ ಹೇಗಿದೆ? ಮುಂದೆ ಏನಾಗುತ್ತೆ ತಿಳ್ಕೋಬೇಕಾ? ನಮ್ಮೊಂದಿಗೆ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದ ಕೆ ಬಸಪ್ಪಗೌಡ, ಸಂಚಾಲಕರಾದ ವಕೀಲ ಕೆಪಿ ಶ್ರೀಪಾಲ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಜಿ ಆರ್ ರಾಘವೇಂದ್ರ ಇವರೆಲ್ಲರೂ ಕೂಡ ಶಿವಮೊಗ್ಗ ಹೈಕೋರ್ಟ್ ಸಂಚಾರಿ ಪೀಠ ಯಾಕೆ ಬೇಕು, ಇದರ ಹೋರಾಟ ಹೇಗಿದೆ, ಮುಂದೇನಾಗುತ್ತೆ, ಇದೆಲ್ಲದರ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾರೆ. ತಪ್ಪದೆ ಕೇಳಿ. ಇದೇ ಮೇ 29ರ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಹಲೋ, ಹಾಯ್, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸೊ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ, ಏನ್ರಿ ಸಮಾಚಾರ, ತಿಂಡಿ ಆಯ್ತಾ, ಏನ್ ಮಾಡಿದ್ರಿ, ಏನ್ ತಿಂಡಿ, ಏನ್ ಸ್ಪೆಷಲ್ ಅಂತ ಕೇಳ್ತಾ, ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಅಂತ ಏನೂ ಇಲ್ಲ. ನನಗೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಪ್ಲೇಲಿಸ್ಟ್ನಲ್ಲಿ ಒಂದು ಸಾಂಗ್ ಪ್ಲೇ ಆಯಿತು. ಆ ಹಾಡ್ ಕೇಳ್ತಾ ಇದ್ದ ಹಾಗೆ ನನಗೆ ನೆನಪಾಗಿದ್ದು ನಮ್ಮ ಸ್ಯಾಂಡಲ್ ಕ್ವೀನ್, ಒಬ್ಬರೇ ಎವರ್ ಗ್ರೀನ್ ಬ್ಯೂಟಿಫುಲ್ ಆದಂತಹ ನಮ್ಮ ರಮ್ಯಾ ಅವರು, ನಮ್ಮೆಲ್ಲರ ನೆಚ್ಚಿನ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರ ಒಂದು ನೆನಪಿನ ನನಗೆ ನನ್ನ ಒಂದು ಏನು ಫೇನ್, ನಾನು ಫ್ಯಾನ್ ಅಂತಲೇ ಹೇಳ್ಬೋದು. ಸೊ ಎಸ್, ನಾನಂತೂ ಇವತ್ತು ರಮ್ಯಾ ಅವರ ಹಾಡುಗಳನ್ನು ಹಾಡ್ಬೋದು ಅಂತ ತಿಳಿಸಿದ್ದೆ. ಅವರ ಕ್ಯೂಟ್ ಆ್ಯಕ್ಟಿಂಗ್, ಆ ಆಕರ್ಷಕ ನಗು, ಹಾಗೆ ಆ ಒಂದು ಸೂಪರ್ ಹಿಟ್ ಸಾಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ನಿಮಗೆ ಗೊರ್ರ ಅಂತ ಏನಾದರೂ ನಿಮಗೆ ಸಿಟ್ಟು ಬರ್ತಾ ಇದ್ರೆ ರಮ್ಯಾ ಅವರ ಸಿನಿಮಾದ ರೊಮ್ಯಾಂಟಿಕ್ ಹಾಡುಗಳನ್ನು ಕೇಳಿದ್ರೆ ಸಾಕು, ಮನಸ್ಸಲ್ಲೆಲ್ಲ ಗಿಲಿಗಿಲಿ ಅನ್ನೋದಕ್ಕೆ ಶುರು ಆಗ್ತಾ ಇರತ್ತೆ. ಸೊ ಅದಕ್ಕೆ ಅನ್ಸತ್ತೆ ಇವತ್ತು ನನಗೂ ಕೂಡ ನನ್ನ ಮನಸ್ಸು ಪೂರ್ತಿ ರಮ್ಯಾ ಅವರ ಹಾಡುಗಳನ್ನು ಕೇಳಬೇಕು ಅಂತ ಹಠ ಮಾಡ್ತಾ ಇದೆ. ಹಾಗೆ ಇದ್ದಲ್ಲಿ ಸೊ ಇವತ್ತು ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರ ಗೀತೆಗಳನ್ನು ನೀವು ಹಾಡಬಹುದು ಅಂತ ನಾನು ತಿಳಿಸಿದಾಯಿತು. ಸೊ ಮೊದಲನೇ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ, ಅವರು ಯಾವ ಹಾಡನ್ನು ಹಾಡ್ತಾರೆ ಅಂತ ಕೇಳೋಣ. ಹಲೋ, ಹಲೋ, ಎಸ್, ಕರೆ ಕಟ್ ಆಯಿತು. ಓಕೆ ಸ್ನೇಹಿತರೆ, ಇವತ್ತಿನ ಹಲೋ,
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಶುಭೋದಯ.
2: ತಿಂಡಿ ಆಯ್ತಾ ಮೇಡಮ್?
1: ತಿಂಡಿ ಆಯ್ತು, ನಿಮ್ದಾಯ್ತಾ?
2: ಇಲ್ಲಪ್ಪ, ಪಡ್ಡು ಆಗ್ಬೇಕಿನ್ನು.
1: ಪಡ್ಡು, ಓಕೆ,
2: ಫಸ್ಟ್ ಕಾಲ್ ಸಿಕ್ಕಿರೋದಕ್ಕೆ ಖುಷಿ
1: ಆಯ್ತು. ಓಕೆ, ಸೂಪರ್ ಸೂಪರ್. ಉಮಾರೆ, ಯಾವ ಹಾಡಿಗೆ ತಯಾರಾಗಿದ್ದೀರಿ?
2: ರಮ್ಯ ಅವ್ರದ ಹಾಡು.
1: ಹೌದು,
2: ಇದು ಎಸ್ ಎಲ್ ಸಿ ರಂಗ ಎಸ್ ಎಲ್ ಸಿ ತಗೊಂಡಿದ್ದೀನಿ.
1: ಓಕೆ, ಓಕೆ.
2: ಮನಸ್ಸೆ ಮನಸ್ಸೆ ಥ್ಯಾಂಕ್ ಯು, ನಿನಗೂ ಮನಸ್ಸಾಗಿದೆ. ಕನಸೆ ಕನಸೆ ಥ್ಯಾಂಕ್ ಯು, ಒಲವೇ ವರವಾಗಿದೆ. ಭೂಮಿಗೆ

0: ನಮ್ಮ ದಮನಿಯ ಒಳಗೆ ನಿನ್ನದೇ ರೂಪವೇ, ಈ ನಮ್ಮ ಧರಣಿಯ ಹೊರಗೆ ನಮ್ಮದೇ ಲೋಕವೇ. ಆಹಾ, ಥ್ಯಾಂಕ್ ಯು ಮೇಡಮ್,
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು.
1: ಓಕೆ, ಎಸ್, ಓಕೆ. ಉಮಾ ಅವರು ರಂಗ SSLC ಚಿತ್ರದಿಂದ ಈ ಒಂದು ಹಾಡನ್ನು ಸುಂದರವಾಗಿ ಹಾಡಿದ್ದಾಯಿತು ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ
2: ಮೇಡಮ್, ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್.
2: ಹಾಂ ಮೇಡಮ್,
1: ಊಟ ಆಯ್ತಾ?
2: ಆಯ್ತು ಮೇಡಮ್.
1: ಓಕೆ, ಸೊ ಇವತ್ತು ಸ್ಯಾಂಡಲ್ವುಡ್ ಕ್ವೀನ್ ಅವರ ಒಂದು ನೆನಪಿನ, ನನ್ನ ಒಂದು ಫೇವರೇಟ್ ಅವರು ಹೀರೋಯಿನ್, ಸೊ ಅವರ ಒಂದು ಹಾಡನ್ನ ಹಾಡ್ಬೋದು.
2: ನಿಜ ಮೇಡಮ್, ರಮ್ಯಾ ಅವರ ನಾನು ಒಂದು ಸಂಜು ವೆಡ್ಸ್ ಗೀತ ಹಾಡ್ತೀನಿ.

0: ಓಕೆ, ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್, ತಮಗೂ ಕೂಡ.
0: ಓಕೆ, ಎಸ್, ನಮ್ಮ ಸೋಮಶೇಖರ್ ಸರ್ ಅವರು ಸಂಜು ವೆಡ್ಸ್ ಗೀತ ಚಿತ್ರದಿಂದ ಸೂಪರ್ ಆಗಿ ಹಾಡಿದ್ರು ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ,
0: ನಮಸ್ತೆ.
2: ಹಲೋ, ನಮಸ್ತೆ ರೀ ಮೇಡಮ್.
0: ನಮಸ್ತೆ ನವಾಜ್ ಅವರೇ, ನಾಷ್ಟ ಆಯ್ತು?
2: ಆರಾಮದಿರಿ ಮೇಡಮ್?
0: ಸೂಪರ್ ಆಗಿದ್ದೀವಿ, ನೀವು?
2: ನಾವು ಆರಾಮದೇ, ಸೂಪರ್ ಆಗಿದ್ದೀರಿ. ಕಾರ್ಯಕ್ರಮ ಕೇಳಕತ್ತೀರಿ ಮೇಡಮ್?
0: ಓಕೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರ ಒಂದು ನೆನಪಿನ ಒಂದು
2: ರಮ್ಯಾ ಅವ್ರದ್ದು ಇದು ರೀ, ಅದು ಕೇಳಕತ್ತೀರಿ ಮೇಡಮ್? ಬಿಟ್ಟದ್ದು ನೋಡಿನ್ರಿ ನಾನು.
0: ಓಕೆ,
2: ಒಂದ್ ಹಾಡ್ತೀನಿ ನೋಡ್ರಿ ಮೇಡಮ್. ನಾನು ಗೌರಮ್ಮ ಚಿತ್ರದಿರ್ಬೇಕ್ರಿ ಮೇಡಮ್. ಅದು ಬಾನಿಂದ ಜಾರಿ ತಂತ ಚುಕ್ಕಿನ ಹೇಳು ನೀನು, ಆ ಚಂದ್ರ ಚಲ್ಲಿದಂತ ಬೆಳದಿಂಗಳೇನು ನೀನು.

0: ಕೈಯಲ್ಲೇ ನಿನ್ನಾಂದವನ್ನು ಕಣ ತುಂಬಿಕೊಂಡೆನಲ್ಲೇ, ಬಾನಿಂದ ಜಾರಿದಂತ ಚುಕ್ಕಿನ ಹೇಳ ನೀನು, ಮುಗುಳು ನಗೆ ಅದು ಜಾದು, ಹಂಸ ನಡೆ ಅದು ಜಾದು, ನೀನೇನೆ ಜಾದು, ನಿನ್ನ ಅಂದವನ್ನು ಕಣ ತುಂಬಿಕೊಂಡ ನಾನು, ಬಾನಿಂದ ಜಾರಿದಂತ ಚುಕ್ಕಿನ ಹೇಳ ನೀನು, ಆ ಚಂದ್ರ ಚಲ್ಲಿದಂತ ಬೆಳದಿಂಗಳೇನು ನೀನು. ಧನ್ಯವಾದ ನೋಡವ್ರೆ.
1: ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಧನ್ಯವಾದ. ನಮಸ್ತೆ.
1: ನಮಸ್ತೆ. ಓಕೆ ನವಾಜ್ ಅವರು ಗೌರಮ್ಮ ಚಿತ್ರದಿಂದ ಒಂದು ಹಾಡನ್ನು ಹಾಡಿದಾಯಿತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ. ಹಲೋ. ಎಸ್, ಕರೆ ಕಟ್ ಆಯಿತು. ಓಕೆ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ನಮ್ಮ ಸ್ಯಾಂಡಲ್ವುಡ್ ಕ್ವೀನ್ ನಮ್ಮ ನಟಿ ರಮ್ಯಾ ಅವರ ಚಿತ್ರದ ಗೀತೆಗಳನ್ನು ಹಾಡ್ಬೋದು ಅಂತ. ಮೇಡಮ್, ಇವತ್ತು ಅವ್ರ ಬರ್ತಡೇನಾ ಅಂತ ಯಾರೋ ಮೆಸೇಜ್ ಮಾಡಿದ್ದಾರೆ. ಇಲ್ಲ, ಖಂಡಿತ ಇಲ್ಲ, ಅವರ ಬರ್ತಡೇ ಇರೋದು ನವೆಂಬರಲ್ಲಿ. ಬಟ್ ಇವತ್ತು ನನ್ನ ಫೇವ್ ನನ್ನ ಫ್ಯಾನ್ ಅವರು, ಸೊ ಹಾಗಾಗಿ ಅವರ ಹಾಡುಗಳನ್ನು ನಿಮ್ಮ ಬಾಯಿಂದ, ಅಂದರೆ ನಿಮ್ಮ ಒಂದು ಕಂಠದಿಂದ ಕೇಳೋದಕ್ಕೆ ನನಗೆ ಇಷ್ಟ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
2: ನಮಸ್ತೆ ಮೇಡಮ್.
1: ನಮಸ್ತೆ.
2: ನಾನು ಪ್ರೇಮ ಮೇಡಮ್.
1: ಓಕೆ ಪ್ರೇಮ ಅವರೇ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್.
1: ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್. ಇವತ್ತು ಚಿತ್ರಾನ್ನ ಮೇಡಮ್.
1: ಚಿತ್ರಾನ್ನ. ಓಕೆ. ಇವತ್ತು ಇವ್ರದ್ದು ನಮ್ಮ
2: ರಮ್ಯಾ ಅವ್ರದ್ದು. ನೀನಿ ನೀನಿ ನನಗೆಲ್ಲ ನೀನಿ, ಮಾತು ನೀನಿ ಮನಸ್ಸೆಲ್ಲ ನೀನಿ, ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ. ನೀನಿ ನೀನೆ ನನಗೆಲ್ಲ ನೀನೆ, ಮಳೆಯಲ್ಲುನ ಬಿಸಿಲಲ್ಲುನ ಚಳಿಯಲ್ಲುನ ಜೊತೆ ನಡೆಯುವೆ, ಹಸಿವಲ್ಲುನ ನೋವಲ್ಲುನ ಸಾವಲ್ಲುನ ಜೊತೆ ನಿಲ್ಲುವೆ. ನಾನಾ ದೇಶ ನಾನಾ ವೇಷ ಯಾವುದಾದರೇನು, ಒಪ್ಪಿಕೊಂಡ ಈ ಮನಸ್ಸುಗಳೆರಡು ಎಂದು ಹಾಲು ಜೇನು. ನೀನೆ ನೀನೆ ನೀನೆ ನನಗೆಲ್ಲ ನೀನೆ.
1: ಸೂಪರ್ ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು.
2: ಧನ್ಯವಾದ ಮೇಡಮ್.
1: ಓಕೆ. ಎಸ್, ನಮ್ಮ ಪ್ರೇಮ ಅವರು ಆಕಾಶ್ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು ಅಂತಾನೆ ಹೇಳ್ಬೋದು. ಸೂಪರ್ ಆಗಿ ಹಾಡಿದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ. ಹಲೋ. ಅರೆ ಮಾತನಾಡಿಪ್ಪ, ಕರೆ ಮಾಡಿದ್ದೀರಿ, ಕರೆ ಸಿಕ್ಕಿದೆ. ಓಕೆ, ಕರೆ ಕಟ್ ಆಯಿತು. ಓಕೆ ಸ್ನೇಹಿತರೆ, ಇವತ್ತಿನ ನಮ್ಮ ಟಾಪಿಕಲ್ಲಿ ನಮ್ಮ ನಟಿ ರಮ್ಯಾ ಅವರ ಹಾಡುಗಳನ್ನು ಹಾಡ್ಬೋದು ಅಂತ ಹೇಳ್ತಾ ಈಗ ನಾನೊಂದು ಹಾಡನ್ನು ಪ್ಲೇ ಮಾಡಲಿಕ್ಕೆ ಇಷ್ಟಪಡ್ತೀನಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಎಸ್

0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಹಾಗೆ ಸ್ನೇಹಿತರೆ, ಇವತ್ತಿನ ನಮ್ಮ ಟಾಪಿಕ್ ಗೊತ್ತೇ ಇದೆ, ರಮ್ಯಾ ಅವರ ಹಾಡುಗಳನ್ನ ಹಾಡಬಹುದು ಅಂತ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ ಹಲೋ
1: ಹಲೋ,
0: ನಮಸ್ತೆ.
1: ಗುಡ್ ಮಾರ್ನಿಂಗ್ ಮೇಡಮ್. ಫಸ್ಟ್ ಕರೆಗೆ ಕಾಲ್ಸ್ ರಿಸೀವ್ ಆಯ್ತು.
0: ಅಯ್ಯೋ, ಹೌದಾ? ಓಕೆ, ಬ್ರೇಕ್ ನಂತರ, ಹಾಡಿನ ನಂತರ. ಓಕೆ, ರಾಘವೇಂದ್ರ ಅವರೇ, ತಿಂಡಿ ಆಯ್ತಾ?
1: ತಿಂಡಿ ಆಯ್ತು.
0: ಏನ್ ಮಾಡಿದ್ರಿ?
1: ಪಲಾವ್ ಮೊಸರು ಬಜ್ಜಿ.
0: ಸೂಪರ್ ಸೂಪರ್. ಓಕೆ, ಇವತ್ತು ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಾ?
1: ಅದೊಂದು ರಮ್ಯದೊಂದು ಆಹಾ ಎಂತ ಕ್ಷಣ ಇದರೆ ಇದೆಯ ನೀತಿಯ ನರ್ತನ ಇದು ಯಾವಾಗ ಯಾಕೆ ಅಂತ
0: ಗೊತ್ತಿಲ್ಲ.
1: ಧನ್ಯವಾದ.
0: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ನಮ್ಮ ರಾಘವೇಂದ್ರ ಅವರು ಆಹಾ ಎಂತ ಆ ಕ್ಷಣ ಆಕಾಶ್ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ,
0: ನಮಸ್ತೆ. ಹಲೋ ನಮಸ್ತೆ. ಅರೆ ಓಕೆ, ಎಸ್, ಮಾತಾಡ್ಲಿಕ್ಕೆ ಅವರು ಸಂಕೋಚ ಪಟ್ಕೊಳ್ತಿದ್ದಾರೆ, ನಾಚಿಕೆ ಪಟ್ಕೊಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಕಾಲರ್ ಯಾರು ತಗೋಣ. ಹಲೋ
3: ಹಲೋ,
0: ನಮಸ್ತೆ.
3: ನಮಸ್ತೆ ಮೇಡಮ್.
0: ನಮಸ್ತೆ ಕಲ್ಪನಾ ಮೇಡಮ್, ತಿಂಡಿ ಆಯ್ತಾ?
3: ತಿಂಡಿ ಆಯ್ತು.
0: ಏನ್ ಮಾಡಿದ್ರಿ? ಹಲೋ
3: ಹಲೋ,
0: ಓಕೆ. ಇವತ್ತಿನ ಟಾಪಿಕ್ ಅಲ್ಲಿ ರಮ್ಯಾ ಅವರ ಹಾಡನ್ನ ಹಾಡಬಹುದು.
3: ರಮ್ಯಾ ಅವರ ಹಾಡ ಹಾಡಬೇಕಲ್ಲ.
0: ಓಕೆ.
3: ಓ ಗುಣವಂತ ನನಗೆಂದು ಸ್ವಂತ, ನೀ ನನಗಂತ ಬರದಾಯ್ತು ಭಗವಂತ. ಉಸಿರು ಉಸಿರು ಕಾಣೆ ಪ್ರಾಣ, ನೀನೇ ನೀನೇ ಇರುವಾಗ ನನಗೆ ಲೋಕ ಯಾಕೆ. ಗುಣವಂತ ಓ ಗುಣವಂತ ನೀನೆಂದು ನನಗೆ ಸ್ವಂತ.
0: ಓಕೆ ಮೇಡಮ್, ಹಾಡದ ಹಾಡನ್ನ ಕೇಳಿದಿರಾ? ಹಾಡನ್ನ ಕೇಳಿದಿರಾ?
3: ಹಲೋ,
0: ಥ್ಯಾಂಕ್ ಯು ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ನಮ್ಮ ಕಲ್ಪನಾ ಅವರು ಜೊತೆ ಜೊತೆಯಲ್ಲಿ ಚಿತ್ರದಿಂದ ಈ ಒಂದು ಟ್ರೈ ಮಾಡಿದ್ರು ಹಾಡ್ಲಿಕ್ಕೆ, ತುಂಬಾ ಚೆನ್ನಾಗಿ ಹಾಡಿದ್ರು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಓಕೆ ಓಕೆ, ಈಗ ಒಂದು ಬ್ರೇಕ್ನ ತಗೊಂಡು ವಾಪಸ್ ಬರೋಣ. ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಪುಟ್ಟವದೊಂದು ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
7: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
6: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
7: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
6: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
7: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸೊ ಸ್ನೇಹಿತರೆ, ಇವತ್ತು ನಮ್ಮ ಸ್ಯಾಂಡಲ್ವುಡ್ ಕ್ವೀನ್ ನಟಿ ರಮ್ಯಾ ಅವರ ಚಿತ್ರದ ಗೀತೆಗಳನ್ನು ಹಾಡಿಸ್ಲಿಕ್ಕೆ ನಾನು ನಿನ್ನೆ ಮೆಸೇಜ್ ಹಾಕಿದ್ದೆ. ಹಾಗೆ ಇವತ್ತಿನ ಟಾಪಿಕ್ ಕೂಡ ಅದೇ ಇದೆ. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ,
8: ನಮಸ್ತೆ ಮೇಡಮ್.
0: ನಮಸ್ತೆ,
8: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ಓಕೆ, ಸುಬ್ರಹ್ಮಣ್ಯ ಸರ್.
8: ಹಾ ಮೇಡಮ್,
0: ತಿಂಡಿ ಆಯ್ತಾ?
8: ತಿಂಡಿ ರೆಡಿ ಇದೆ ಮೇಡಮ್, ಮಾಡ್ಬೇಕು ಮೇಡಮ್.
0: ಓಕೆ, ಇವತ್ತು ನಮ್ಮ ಟಾಪಿಕ್ ನಲ್ಲಿ ರಮ್ಯಾ ಅವರ ಗೀತೆಗಳನ್ನ ಹಾಡಬಹುದು, ನಟಿ ರಮ್ಯಾ ಅವರದ್ದು.
8: ಹೌದು ಮೇಡಮ್.
0: ರೆಡಿನಾ? ಯಾವ ಗೀತೆ ಹಾಡ್ತಿದ್ದೀರಾ
8: ಮೇಡಮ್? ಇದು ಸಾಹಿತ್ಯ ಆರ್ ಪಿ ಪಟ್ನಾಯಕ್ ಮತ್ತೆ ಆರ್ ಪಿ ಪಟ್ನಾಯಕ್ ಅವರ ಧ್ವನಿಗೂಡಿಸಿ ಹಾಡಿದಂತ ಒಂದು ತಗೊಂಡಿದ್ದೀನಿ ಸರ್. ಇದು ನಂದಿತಾ ಅವರು ಧ್ವನಿಗೂಡಿಸಿ ಹಾಡಿರೋದಂತ ತಗೊಂಡಿದ್ದೀನಿ ಸರ್. ಎಸ್ಕ್ಯೂಸ್ ಮೀ ಮೇಡಮ್.
0: ಓಕೆ ಹಾಡಿ
8: ಮೇಡಮ್. ಯಾರನ್ನ ಹಾಡಿದ್ರ ಮೇಡಮ್? ಎಸ್ಕ್ಯೂಸ್ ಮೀ.
0: ಇಲ್ಲ ಇಲ್ಲ, ಹಾಡಿಲ್ಲ.
8: ಸಾರಿ ಸಾರಿ, ನಿನ್ ಕನ್ಸಲ್ ಬರ್ತೀನ್ ಸಾರಿ, ನಾ ಮಲಗೋದಿಲ್ಲ ಸಾರಿ, ನೀ ಕೇಳಿ ಕೊಡ್ತೀನ್ ಸಾರಿ, ನಾ ಕೇಳೋದಿಲ್ಲ ಸಾರಿ, ಎಲ್ಲರ ಹಾಗೆ ನಾನು ಖಾಲಿ ಪೋರಿ ಪೋರ ಅಲ್ವೇ ಅಲ್ಲ ರೀ. ಸಾರಿ ಸಾರಿ ಸಾರಿ ಸಾರಿ ಸಾರಿ, ನಿನ್ ಕನ್ಸಲ್ ಬರ್ತೀನ್ ಸಾರಿ, ನಾ ಮಲಗೋದಿಲ್ಲ ಸಾರಿ, ನೀ ಕೇಳಿ ಕೊಡ್ತೀನ್ ಸಾರಿ, ನಾ ಕೇಳೋದಿಲ್ಲ ಸಾರಿ. ಏಳುವ ವೇಳೆಗೆ ಕಾಫಿಗೆ ಶುಗರ್ ಆಗುವೆ, ಸಕ್ಕರೆ ಇಲ್ಲದ ಕಾಫಿಯನ್ನ ಕುಡಿಯುವೆ, ನೀನು ಸ್ನಾನ ಮಾಡುವಾಗ ಸೋಪು ನಾನೆ ಕಣೆ, ನನ್ನ ಸೊಕ್ಕಿ ಜಾರಿ ಬಿದ್ರೆ ಅದಕ್ಕೆ ನೀನೆ ಒಣೆ, ಸ್ಯಾರಿ ನೆರಿಗೆ ಹಾಕುವಾಗ ನಾನೇ ಕನ್ನಡಿಯೇ, ಕದ್ದು ನೋಡೋ ಗೊತ್ತಾಗೋದ್ರೆ ನೀನು ಪುಡಿ ಪುಡಿಯೇ, ಬಿಡೆ ಬರೀ ಡವೆ ಸಾರಿ ಸಾರಿ, ನಿನ್ ಕನ್ಸಲ್ ಬರ್ತೀನ್ ಸಾರಿ, ನಾ ಮಲಗೋದಿಲ್ಲ ಸಾರಿ, ನೀ ಕೇಳಿ ಕೊಡ್ತೀನ್ ಸಾರಿ, ನಾ ಕೇಳೋದಿಲ್ಲ ಸಾರಿ.
0: ಓಕೆ, ಸೂಪರ್ ಸೂಪರ್ ಸೂಪರ್, ಥ್ಯಾಂಕ್ ಯು.
8: ಚೆನ್ನಾಗಿದೆ ಮೇಡಮ್ ಈ ಗೀತೆ ಕೂಡ.
0: ಖಂಡಿತ ಖಂಡಿತ.
8: ಓಕೆ, ಥ್ಯಾಂಕ್ ಯು ಮೇಡಮ್.
0: ಓಕೆ, ಬೆಂಗಳೂರಿನಿಂದ ಜಯಂತ್ ಅವರು, ಸಾರಿ ಸುಬ್ರಹ್ಮಣ್ಯ ಅವರು ಕರೆ ಮಾಡಿ ಎಕ್ಸ್ಕ್ಯೂಸ್ ಮೀ ಚಿತ್ರದಿಂದ ಒಂದು ಸುಂದರವಾದ ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
9: ಹಲೋ, ನಮಸ್ಕಾರ ಮೇಡಮ್. ಶುಭೋದಯ.
0: ನಮಸ್ತೆ ಶುಭೋದಯ, ಬಸವರಾಜ್ ಸರ್.
9: ಹಾ ಮೇಡಮ್, ಗಂಗಾವತಿಯಿಂದ ಎಚ್ ಡಿ ಬಸವರಾಜ್.
0: ಓಕೆ, ನಾಷ್ಟ ಆಯ್ತಾ?
9: ಆಯ್ತು ಮೇಡಮ್.
0: ಏನ್ ಮಾಡಿದ್ರಿ?
9: ಪಲಾವ್ ಮಾಡಿದ್ರಿ.
0: ಓಕೆ, ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
9: ನಾನು ರಂಗ ಎಸ್ ಎಸ್ ಎಲ್ ಸಿ ಇಂದ ಆಯ್ಕೆ ಮಾಡ್ಕೊಂಡು.
0: ಓಕೆ ಹಾಡಿಪ.
9: ಊರ ಕಲ್ಲು ಯಾರ ಕಲ್ಲು, ಮಾರಿ ಕಲ್ಲು ಹೋರಿ ಕಲ್ಲು, ಯಾವ ಮಸಳೆ ಕಲ್ಲು ಬಿತ್ತಮ್ಮ

ಬಂದಿದ್ದಾನೆ. ಹಣ ಬರಹಕ್ಕೆ ಹೊಣೆಯಾರು ಇಲ್ಲಿ ಬೊಂಬೆ ಎಲ್ಲಾರು, ಯಾವ ಮದ್ದು ಇರದಂತ ನೋವು ನೂರಾರು. ಇತಿಹಾಸ ಆದರೂ ಪ್ರೀತಿಯಲ್ಲಿ ಸೋತೋರು ನಾವು.

0: ಓಕೆ, ಸೂಪರ್ ಆಗಿ ಹಾಡಿದ್ರಿ, ತುಂಬಾ ಚೆನ್ನಾಗಿ ಹಾಡಿದ್ರಿ ಬಸವರಾಜ್ ಸರ್.
1: ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಗಂಗಾವತಿಯಿಂದ ಬಸವರಾಜ್ ಅವರು ರಂಗ ಎಸ್ ಎಸ್ ಎಲ್ ಸಿ ಚಿತ್ರದಿಂದ ಈ ಒಂದು ಹಾಡನ್ನು ಹಾಡಿದಾಯಿತು. ಇದು ಕೂಡ ನನ್ನ ಫೇವ್ರೆಟ್ ಹಾಡು ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ,
0: ನಮಸ್ತೆ.
2: ನಮಸ್ತೆ, ನಮಸ್ತೆ ಶ್ವೇತಾ.
0: ನಮಸ್ತೆ ಬೀನಾ ಮೇಡಮ್, ತಿಂಡಿ ಆಯ್ತಾ?
2: ಇಲ್ಲ, ಮತ್ತೆ ತಿಂದಿಲ್ಲ, ಇನ್ನು ತಿನ್ಬೇಕು,
0: ಆಗ್ಬೇಕು,
2: ಟ್ರೈ ಮಾಡ್ತಾ ಇದ್ನಾ.
0: ಓಕೆ,
2: ಅದು ಹೊಸ ಹಾಡಲ್ವಾ, ನನಗೆ ಬರೋದಿಲ್ಲ, ಅದನ್ನ ಮೊದಲು ಮೊದಲು ಗೂಗಲ್ ನಿಂದ ಸರ್ಚ್ ಮಾಡಿ ಅದು.
0: ಓಕೆ, ಪ್ರಿಪೇರ್ ಆಗಿದ್ದೀನಿ ಇವತ್ತು.
2: ಹಾಡ್ತೀನಿ ಒಂದು,
0: ಹಾಡಿ ಹಾಡಿ.
2: ಅದು ಇದು ಆಕಾಶ್ ಚಿತ್ರದ್ದು. ಆಹಾಗೆಂತ ಆ ಕ್ಷಣ ನೆನೆ ಬರುತ್ತಲ್ಲಣ, ತನ್ನಂತಾನೆ ಎದೆಯಲಿ ಪ್ರೀತಿಯ ನರ್ತನ, ಇದು ಯಾವಾಗ ಹೇಗಾಯ್ತು ಯಾಕೆ ಅಂತ ಗೊತ್ತೆ ಆಗಲಿಲ್ಲ. ಈ ಪ್ರೀತಿಯಲ್ಲಿ ಏನಿಂಥ ಮಾಯಮಂತ ಎಂದು ತಿಳಿಯಲಿಲ್ಲ. ಆಹಾಗೆಂತ ಆ ಕ್ಷಣ ನೆನೆ ಬರೆ ತಲ್ಲಣ, ಕಂಗಳ ಮಾತಿಗೆ ತುಟಿಗಳು ಮೌನವು, ಹೃದಯವು ಬೆರೆತರೆ ಉಳಿದವು ಗೌಣವು. ನಿನ್ನೆಯವರೆಗೂ ನಾ ಹೇಗೋ ಇದ್ದೆ, ನಾ ಬೇರೆ ನೀ ಬೇರೆ ಅಂತಿದ್ದೆ, ನೆಪ ಮಾತ್ರಕ್ಕೆ ಎರಡು ದೇಹ ಇದೆ ಅದರೊಳಗೆ ಪ್ರಾಣ ಒಂದೇ. ಈ ಪ್ರಾಣಾನೆ ನಿನಗಾಗಿ ಮೀಸಲಿದು ಬಾವರು ನನ್ನ ಗೆಳೆಯ.
0: ಓಕೆ,
2: ಪದ್ಯ ಮಾಡ್ತಾ ಇದ್ದೀನಿ ನನಗ.
0: ಇಲ್ಲ, ಫಸ್ಟ್ ಅಂದ್ರೆ ಫಸ್ಟ್ ಆನ್ಸರ್ ಚೆನ್ನಾಗ್ ಬಂತು, ಆಮೇಲೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ಈಗ ಬೀನಾ ಮೇಡಮ್ ಅವ್ರು, ಅಂದ್ರೆ ಈ ಹಳೆ ಹಾಡುಗಳು ಎಲ್ಲರಿಗೂ ಅಂದ್ರೆ ನೆನಪಿರತ್ತೆ ಲಿರಿಕ್ಸ್ಗಳು, ಹೊಸ ಹಾಡಿದ ತಕ್ಷಣ ಸ್ವಲ್ಪ ಕರೆಕ್ಟ್ ನೆನಪಿರೋದಿಲ್ಲ. ಸೊ ಹಾಗಾಗಿ ಅಂದ್ರೆ ನಮ್ದು ಎಲ್ಲ ತಪ್ಪು ಹೋಗ್ತಾ ಇರತ್ತೆ, ಅದಕ್ಕೇನು ಬೇಜಾರು ಮಾಡ್ಕೊಳ್ಳೋದು ಬೇಡ ಕೇಳುಗರೆ. ಓಕೆನಾ, ನೆಕ್ಸ್ಟ್ ಕಾಲರ್ ಯಾರು, ಇಲ್ಲಿಂದ ಕರೆ ಮಾಡ್ತಿದ್ದಾರೆ ನೋಡೋಣ. ಹಲೋ,
3: ಹಲೋ,
0: ನಮಸ್ತೆ.
3: ಶುಭೋದಯ.
0: ಶುಭೋದಯ ಹೇಮಾ ಅವರೇ.
3: ಚೆನ್ನಾಗಿದ್ದೀರಾ?
0: ಸೂಪರ್ ಆಗಿದ್ದೀವಿ, ನೀವು?
3: ನಾವು ಚೆನ್ನಾಗಿದೆ.
0: ಓಕೆ, ತಿಂಡಿ ಆಯ್ತಾ?
3: ತಿಂಡಿ ಅವಲಕ್ಕಿ ಆಯ್ತು.
0: ಅವಲಕ್ಕಿ, ಓಕೆ.
3: ಎಲ್ಲರೂ ಚೆನ್ನಾಗಿ ಹೇಳ್ತಿದ್ದಾರೆ ಹಾಡನ್ನ.
0: ಹೌದು, ಕರೆಕ್ಟ್.
3: ನೀವು ಲಾಸ್ಟ್ ಅಲ್ಲಿ ಒಂದು ಹಾಡು ಬಿಡ್ರಿ, ಚೆನ್ನಾಗಿ ನಿಮ್ ಧ್ವನಿನಲ್ಲಿ ಕೇಳೋಣ.
0: ಖಂಡಿತ ಖಂಡಿತ ಮೇಡಮ್. ಓಕೆ, ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
3: ಒಂದ್ಕಿನ್ನ ಒಂದ್ ತುಂಬಾ ಚೆನ್ನಾಗೇ ಇರ್ತಾವ್ರು ನಟಿನೇ ಮಾಡಿರೋ ಫಿಲಂ. ನಾವು
0: ಹೌದು,
3: ಸಂಜು ಮತ್ತೆ ಗೀತಾದೇ ಬಿಡ್ತೀನಿ.
0: ಹಾಡಿಪ್ಪ.
3: ಹೊರಗಿಕೊಳ್ಳಲೇನು ನಿನ್ನ ಹೆದೆಗೆ ಒಮ್ಮೆ ನಾನು, ಕರಗಿ ಹೋಗಲೇನು ನಿನ್ನ ಕರಗಳಲ್ಲಿ ನಾನು, ಯುಗದಾಚಿಗೂ ಜಗದಾ

0: ಮರೆದಾಗಿದೆ ಇಂದು ಬ್ರಹ್ಮನು. ಇಷ್ಟೇ.
1: ಓಕೆ, ಸೂಪರ್. ಥ್ಯಾಂಕ್ ಯು ಹೇಮಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಓಕೆ ನಮ್ಮ.
1: ಓಕೆ ಹೇಮಾ ಅವರು, ಸಂಜು ವೆಡ್ಸ್ ಗೀತಾ ಚಿತ್ರದಿಂದ ಒಂದು ಹಾಡನ್ನು ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
2: ಹಲೋ,
1: ನಮಸ್ತೆ.
2: ನಮಸ್ಕಾರ
1: ಆಶಾ ಮೇಡಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ, ದೇವ್ರ ದಯದಿಂದ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ.
1: ಆಯ್ತಾ ತಿಂಡಿ?
2: ಇನ್ನು ಇಲ್ಲಪ್ಪ, ಚಪಾತಿನೂ ಮೊಸರು ಪಚ್ಚಡಿ ಮಾಡ್ಬೇಕು.
1: ಓಕೆ,
2: ಎಲ್ಲ ಮಾಡಿದೀನಿ, ಪೂಜೆ ಆಯ್ತು. ನಿಂದಾಯ್ತಮ್ಮ ತಿಂಡಿ?
1: ನಮ್ದು ತಿಂಡಿ ಆಯ್ತು ಮೇಡಮ್. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
2: ಇಲ್ಲಪ್ಪ, ಇವತ್ತು ದೇವ್ರ ಪೂಜೆ ಇದೆ, ಗೊತ್ತಾಗ್ಲಿಲ್ಲ ಏನು ಅಂತ.
1: ಇವತ್ತಿನ ಟಾಪಿಕ್ ನಿಮ್ಗೆ ಸ್ವಲ್ಪ ಹೊಸಬ್ರು ಅನ್ಸ್ಬೋದು, ಅವರು ನಟಿ ರಮ್ಯಾ ಅವರು, ಅವರ ಗೀತೆಯನ್ನ ಹಾಡ್ಬೋದಾ?
2: ಬಡವ ಬಡವ ಶ್ರೀಮಂತ ಶ್ರೀನಾಥ್ ಮೂರ್ತಿ ರಮ್ಯಾ ಒಂದೇ ಅಪ್ಪ ಮಗಳಾಗಿ ಅವರು
1: ಅರಸು ಅದನ್ನ ನೋಡಿದ್ರಿ? ಅದ್ರಲ್ಲಿ ಒಂದ್ ಹಾಡಿದೆ ಅಲ್ಲ, ಚೆನ್ನಾಗಿದೆ, ಹಾಡ್ಬೋದಾ?
2: ಯಾವ್ದಪ್ಪ ಉಕ್ಳು ಕೊರ ಹೇಳ್ತೀನಿ ಬೇಕಾದ್ರೆ, ಇಲ್ಲಾಂದ್ರೆ ಡೈಲಾಗ್ ಹೇಳ್ಬಿಡ್ತೀನಿ. ಅವ್ರು
1: ಹೇಳಿ ಹೇಳಿ.
2: ಏ ನೀನು ಏನು ದೌಲತ್ ನಂಗೆ ಮಾತಾಡ್ತೀಯಲ್ಲ, ಏನು ದುಡ್ಡು ಇಟ್ಕೊಂಡಿದ್ದೀಯಾ? ಹ್ಞೂ ಕಣೆ, ನಾನು ದುಡ್ಡು ಇಟ್ಕೊಂಡಿದ್ದೀನಿ, ನಾಳೆ ನಾನು ಯಾರು ಅಂತ ತೋರಿಸ್ತೀನಿ. ಹ್ಞೂ ತೋರಿಸ್ತೀಯಾ ತೋರಿಸ್ತೀಯಾ, ಮೂಟೆ ವರಕ್ಕೆ ಬರ್ದಿದ್ದದ್ದನ್ನು ನಿನ್ ಮುಖ ತೋರಿಸ್ತಾನಂತೆ. ಹೋಗ ಹೋಗ ಅಂತ ಏನೇ ಹಂಗಂತಿ ಅಂತಂದ್ರೆ, ನಾನು ಶ್ರೀಮಂತರ ಮನೆ ಮಗ. ಹ್ಞೂ ಶ್ರೀಮಂತರದ್ದು ಎಲ್ಲಿ ಪೈಸೆ ತೆಗಿ? ಓಹೋ ಜಂಬ ಕೊತ್ಕೊಂತಾನೆ ಇವನ್ನೆಲ್ಲ ಪುರಾಣ, ಇವನ್ನೆಲ್ಲ ಇದೇನೇನೇನೆ. ಹೋಗೋ, ನಾನ್ ನೋಡಿದ್ದೀನಿ ನಿನ್ನ ಅಂತ ಬೈತಾಳೆ ರಮ್ಯಾ ಅರ್ಜುನ.
1: ಸೂಪರ್ ಸೂಪರ್. ಹೆಸರೇ ನೋಡಿದಿರಮ್ಮ ಈ ಮೂವಿನ?
2: ಮೋಹನ್ ಅಂದ್ರೆ ಬೈಯೋ ಮಾತಲ್ವಾ, ಅದ ನಾನೇ ಒಂಥರ ಇದು ಮಾಡ್ಕೊಂಡು.
1: ಓಕೆ,
2: ನಾನು ಇವಾಗ ಹೇಳಿದ್ದು.
1: ಸೂಪರ್ ಸೂಪರ್, ಥ್ಯಾಂಕ್ ಯು.
2: ಶ್ರೀಮಂತ್ರ ಬಂದೆ ನಂಗೆ ತಾನೆ ಮಾತು ಮೊದ್ಲು, ನಾನು ದುಡ್ಡು ಕೊಡ್ತೀನಿ ಅಂತಾನೆ. ಇವ್ ಮಾತ್ರ ದುಡ್ಡೇ ಇರಲ್ಲ.
1: ಡೈಲಾಗ್ ಸಖತ್ ಕಲ್ತಿದ್ರಿ, ತುಂಬಾ ಚೆನ್ನಾಗಿ ಇದು ಮಾಡಿದ್ರಿ, ಏನೋ ವಿತ್ ಎಕ್ಸ್ಪ್ರೆಷನ್ ಅಂತ ಅನ್ಕೊಳ್ತೀನಿ ನಿಮ್ಮ ಒಂದು ಮಾತು. ಓಕೆ ಮಾ, ಥ್ಯಾಂಕ್ ಯು ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ
2: ಧನ್ಯವಾದ. ಶುಕ್ರವಾರ ಯಾವ್ದಾದ್ರು ಒಂದು ಲಕ್ಷ್ಮಿ ಹಾಡು ಹೇಳ್ತೀನಿ
1: ಮೇಡಮ್. ಇವತ್ತು ಅಂದ್ರೆ ತುಂಬಾ ಜನ ಇರ್ತಾರಲ್ಲ, ನೆಕ್ಸ್ಟ್ ಟೈಮ್ ಹಾಡು. ಓಕೆನಾ? ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು.
2: ಅಲ್ಲ ಇಷ್ಟು ಮಾತ್ರ ಚಾನ್ಸ್ ಕೊಟ್ಟೆಲ್ಲ ಸಂತೋಷ.
1: ಥ್ಯಾಂಕ್ ಯು ಮಾ. ಓಕೆ ಆಶಾ ಅವರು, ಯಾವುದು ಮೂವಿ ಮರ್ತೋಯ್ತಲ್ಲ, ಅರಸು. ಸೊ ಅರಸು ಚಿತ್ರದಿಂದ ಒಂದು ಡೈಲಾಗ್ ಕೂಡ ಹೇಳಿದ್ರು. ನೋಡಿ ನನಗೆ ಹಾಡು ಬರಲ್ಲ, ಬಟ್ ಡೈಲಾಗ್ ಹೇಳ್ತೀನಿ ಶ್ವೇತಾ ಅಂತ ಹೇಳಿ ಆಶಾ ಪ್ರಕಾಶ್ ಅವರು ಹೇಳಿದ್ದಾಯ್ತು. ತುಂಬ ಚೆನ್ನಾಗಿ ಡೈಲಾಗ್ ಹೇಳಿದ್ರು, ನನಗೂ ನೆನಪಿರಲಿಲ್ಲ, ಬಟ್ ಇನ್ನೊಂದ್ಸರಿ ನೆನಪು ಮಾಡಿದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
3: ಹಲೋ,
1: ನಮಸ್ತೆ.
3: ಹಲೋ,
1: ನಮಸ್ತೆ. ಓಕೆ, ನಾ ಚಾ ಆಯ್ತಾ ಫೇದಾ ಮೇಡಮ್? ನಮ್ದು ಆಯ್ತು. ಇವತ್ತು ನಟಿ ರಮ್ಯಾ ಅವರ ಹಾಡನ್ನ ಹಾಡಬಹುದು. ಕೇಳಿಸ್ತಲ್ಲ ಈಗ ಹಾಡ್ಬೋದಾ? ಈಗ
3: ಮುಸ್ತಂಜೆ ಮತ್ತೆ ಅವರದ್ದೇ ಅಲ್ವಾ?
1: ಹೌದು ಹೌದು.
3: ಅಲ್ಲ ನಾನ್ ಹೇಳೋದು ಕಡೆ, ನೀವು ಅಲ್ಲ.
1: ಇಲ್ಲ ಇಲ್ಲ ಹಾಡಿ.
3: ಅಲ್ಲ
1: ಅದಕ್ಕೆ ತಗೊಂಡಿದ್ದೀವಿ.
3: ನೋಡಲೆಂತೋ ಮಾತನಾಡಲೆಂತೋ ಮನಸ ಕೇಳಲೆಂತೋ ಪ್ರೀತಿ ಹೇಳ

0: ತರ ಹೇಳಲಂತರ ತರ ಕೇಳಲಂತರ ತರ ಹೇಳಲಂತರ ತರ.
1: ಓಕೆ,
0: ಧನ್ಯವಾದ.
1: ಥ್ಯಾಂಕ್ ಯು, ಧನ್ಯವಾದಗಳು.
0: ಯಾವ ತರ ಆಯ್ತದ
1: ಹಾಡ್ ಅಲ್ಲ, ಪ್ರಯತ್ನ ಪಟ್ರಿ, ಖುಷಿ ಆಗತ್ತೆ.
0: ಹೌದು ಅಲ್ವಾ, ನಿಜ ಹೇಳದ, ನಾನು ಈ ಹಾಡೆಲ್ಲ ಹೇಳಲಿಲ್ಲ, ಟ್ರೈ ಮಾಡ್ಲೂ ಇಲ್ಲ.
1: ಅಷ್ಟೇ, ಸೂಪರ್ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದೀನಿ, ಧನ್ಯವಾದಗಳು. ಓಕೆ, ನಮ್ಮ ವೇದಾ ಮೇಡಮ್ ಅವರು ಒಂದು ಸುಂದರವಾದ ಹಾಡನ್ನ ಹಾಡಿದಾಯ್ತು, ಮುಸ್ಸಂಜೆ ಮಾತು ಚಿತ್ರದಿಂದ ಹಾಡಿದಾಯ್ತು ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ಹಲೋ, ಅರೆ ಕರೆ ಮಾಡಿದೀರಾ, ಕರೆ ಸಿಕ್ಕಿದೆ, ಮಾತನಾಡಿ. ಹಲೋ, ಎಸ್ ಕರೆ ಕಟ್ ಆಯ್ತು. ಓಕೆನಾ, ನೆಕ್ಸ್ಟ್ ಕಾಲರ್ ತಗೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ,
2: ಉಲ್ಲಾಸ್ ಮೇಡಮ್.
1: ಉಲ್ಲಾಸ್ ಅವರೇ, ತಿಂಡಿ ಆಯ್ತಾ?
2: ಇಲ್ಲ ಮೇಡಮ್, ಈ ಪುಳಿಯೋಗರೆ ಮಾಡ್ಬೇಕು ಮೇಡಮ್ ಇಂದು.
1: ಓಕೆ, ಇವತ್ತು ನಮ್ಮಲ್ಲಿ ಇಡ್ಲಿ
2: ಇಡ್ಲಿ
1: ಚಟ್ನಿ. ಓಕೆ, ಇವತ್ತಿನ ನಮ್ಮ ಟಾಪಿಕ್ ನಲ್ಲಿ ರಮ್ಯಾ ಅವರ ಹಾಡನ್ನ,
2: ರಮ್ಯಾ ಮೇಡಮ್ ವಿಶೇಷ ಹಾಡ್ ತಗೊಂಡ್ಬಿಟ್ಟಿರಿ ಸರಿ.
1: ಇವತ್ತು ನನ್ಗೆ ನೆನ್ಪಾದ್ರು ಬೆಳಗ್ಗೆ ಬೆಳಗ್ಗೆನೆ ಅವರು, ಸೊ ಹಾಗಾಗಿ ಅವರ ಹಾಡುಗಳನ್ನ ಹಾಡಿಸ್ತಾ ಇದ್ದೇನೆ.
2: ಮುಸ್ಸಂಜೆ ಫಿಲಂ, ಮುಸ್ಸಂಜೆ ಮತ್ತು ಫಿಲಂ ಒಂದು ಹಾಡಿ ಐತೆ ಮೇಡಮ್.
1: ಹಾಡಿಪ್ಪ.
2: ನಿನ್ನ ನೋಡಲೆಂತೋ ಮಾತನಾಡಲೆಂತೋ ಮನಸ್ಸು ಕೇಳಲೆಂತೋ ಪ್ರೀತಿ ಹೇಳಲೆಂತೋ ಆಹಾ ಒಂಥರ ತರ ಹೇಳಲೊಂಥರ ತರ ಕೇಳಲೊಂಥರ ತರ ಹೇಳಲೊಂಥರ ತರ ಕೇಳಲೊಂಥರ.

0: ಕಾಡಿದೆ ಏನು ಅರ್ಥವಾಗದು, ಹಗಲು ರಾತ್ರಿ ನಿನ್ನದೇ ನೂರು ನೆನಪು ಮೂಡಿದೆ, ನನ್ನಲೇನು ಮೂಡಿದೆ ಹೇಳಲೇನು ಆಗಿದೆ, ಮನಸ್ಸು ಮಾಯವೆಂತೋ ಮಧುರವಾಗಲೆಂತೋ, ಪಯಣ ಎಲ್ಲಿಗೆಂತೋ ನಯನ ಸೇರಲೆಂತೋ, ಮಿಲನವಾಗಲೆಂತೋ ಗಮನ ಎಲ್ಲಿಗೆಂತೋ, ಆಹಾ ಒಂಥರ ತರ ಹೇಳಲೊಂಥರ ತರ ಕೇಳಲೊಂಥರ ತರ.
1: ಸಾಕಾ ಮೇಡಮ್? ಸೂಪರ್ ಸೂಪರ್ ಉಲ್ಲಾಸ್ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಸೂಪರ್, ಓಕೆ, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮೇಡಮ್.
1: ಓಕೆ, ಉಲ್ಲಾಸ್ ಅವರು ಸಖತ್ತಾಗಿ ಹೇಳಿದ್ರು ಮುಸ್ಸಂಜೆ ಮಾತು ಚಿತ್ರದಿಂದ. ಈಗ ನೆಕ್ಸ್ಟ್ ಕಾಲರ್ ಯಾರು, ಇವರಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ನವೀನ್ ಸರ್.
2: ಹೇಳು ಮೇಡಮ್, ಹೇಗಿದ್ದೀರಾ?
1: ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್. ತಿರುಪತಿ ದರ್ಶನಕ್ಕೋಸ್ಕರ ಬಂದಿದ್ದೀವಿ, ಹಾಲಲ್ಲಿ ನಿಂತಿದ್ದೀವಿ, ಇನ್ನು ದರ್ಶನ ಬಗ್ಗೆ ಸಿಕ್ಕಿಲ್ಲ.
1: ಓಕೆ, ಇವತ್ತಿನ ನಮ್ಮ ಟಾಪಿಕ್ ಅಲ್ಲಿ ನಟಿ ರಮ್ಯಾ ಅವರ ಹಾಡನ್ನ ಹಾಡಬಹುದು.
2: ರಮ್ಯಾ ಅವ್ರ ಮೇಡಮ್, ಹುಡುಗಿನ ಬಚಾವ್ ಮಾಡ್ತಾರೆ ಅವರು.
1: ಹಾರರ್ ಮೂವಿನ
2: ಅಂದ್ರೆ ಆದ್ರೆ ಅವ್ರ ಒಬ್ಬ ವಿಲನ್ ಇರ್ತಾರೆ, ಕೊಲೆ ಮಾಡಿರ್ತಾರೆ, ಒಂದು ಸಣ್ಣ ಮಗು ಇರುತ್ತೆ, ಅದನ್ನ ಇವರು ಬಚಾವಿಸ್ತಾರಲ್ಲ.
1: ಓಕೆ, ಆ ಮೂವಿ ನೋಡಿದ್ದೀರಾ?
2: ಆ ಮೂವಿ ನೋಡಿದ್ದೀನಿ.
1: ಓಕೆ ಓಕೆ, ನವೀನ್ ಅವರೇ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಓಕೆ, ನವೀನ್ ಅವರಿಗೆ ಸದ್ಯಕ್ಕೆ ನೆನಪಾಗ್ತಾ ಇಲ್ಲ ನಂಗೆ, ಆದ್ರೆ ಅವ್ರ ಮೂವೀಸ್ನ ನೋಡಿದ್ದೀನಿ ಅಂತ. ನಾನ್ ನೋಡಿಲ್ವಲ್ಲ ಈ ಮೂವಿ, ಹಾರರ್ ಮೂವಿ ರಮ್ಯಾ ಅವ್ರು ನೋಡಿದ್ದು ಅಂದ್ರೆ ರಮ್ಯಾ ಅವರು ಹಾರರ್ ಮೂವಿ ಮಾಡಿದ್ದು ನಂಗೆ ನೆನಪಾಗ್ತಾ ಇಲ್ಲ. ನಿಮಗೇನಾದ್ರು ನೆನಪಾದ್ರೆ ಮೆಸೇಜ್ ಮಾಡಿ, ನಾನು ಸ್ವಲ್ಪ ನೋಡ್ಕೊಂಡು ತಿಳ್ಕೊಳ್ತೀನಿ ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ನಮಸ್ತೆ. ಹಲೋ, ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್. ಕಟ್ ಕಟ್ ಆಗ್ತಾ ಇದೆ. ಹಲೋ
3: ಹಲೋ,
1: ಈಗ ಈಗ ಸಿಕ್ತು. ಹೇಳಿ ಸರ್, ಮುರಳೀಧರ್ ಸರ್.
3: ಅಕ್ಕ ಒಂದೇ ಬಿಡ್ತೀನಿ.
1: ಹಾಡಿ ಹಾಡಿ.
3: ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಆ ಬ್ರಹ್ಮನು, ನನ್ನ ಜೀವಕ್ಕಿಂತ ನೀನೇ ಸ್ವಂತ ಅಂತ. ಸಾಕು ಕಣಕ, ಧನ್ಯವಾದ.
1: ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
3: ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತದೆ, ಕಟ್ ಕಟ್ ಆಗ್ತಿದೆ ವಾಯ್ಸ್, ಹಂಗಾಗಿ ತಿಳಿಸ್ತಾ ಇದೀವಿ.
1: ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ, ಮುರಳೀಧರ್ ಅವರು ಸಂಜು ಮತ್ತು ಗೀತಾ ಚಿತ್ರದಿಂದ ಈ ಹಾಡನ್ನ ಹಾಡಿದಾಯ್ತು. ಸೊ ನೆಕ್ಸ್ಟ್ ಕಾಲರ್ ಯಾರು ಅಂತ ತಿಳಿಯೋ ಮುನ್ನ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
7: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
6: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ
8: ವಿಮ್ಯಾಟ್ ನಂತಹ ಸುಧಾರಿತ ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
9: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸೊ ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಟಿ ರಮ್ಯಾ ಅವರ ಹಾಡನ್ನು ಹಾಡ್ಬೋದು ಅಂತ ತಿಳಿಸಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
10: ನಮಸ್ಕಾರ ಮೇಡಮ್.
1: ನಮಸ್ತೆ,
10: ನಾನು ರಮೇಶ್ ಶರ್ಮಾ ಮಾತಾಡ್ತೀನಿ, ಬಸವನ ಬಾಗೇವಾಡಿ ತಾಲೂಕಿಂದ.
1: ಓಕೆ ರಮೇಶ್ ಅವರೇ, ನಾಷ್ಟ ಆಯ್ತಾ?
10: ಇಲ್ಲ ಇಲ್ರಿ ಮೇಡಮ್, ಕೆಲಸ ನಡೆದಾರಿ, ಇನ್ ಮಾಡ್ಬೇಕ್ರಿ. ನಿಮ್ದಾಯ್ತು ಮೇಡಮ್?
1: ಹಾ, ನಮ್ದಾಯ್ತು ರಮೇಶ್ ಅವರೇ. ಇವತ್ತಿನ ಟಾಪಿಕ್ ಗೊತ್ತಲ್ವಾ?
10: ಹಾ ಗೊತ್ತು ಮೇಡಮ್, ಮೋಹಕ ತಾರೆ ರಮ್ಯಾ ಅವರು ಗೀತೆಗಳನ್ನ ಹಾಡೋದು ಹೇಳಿರಿ.
1: ಓಕೆ, ಯಾವ ಗೀತೆಯನ್ನ
10: ಹಾಡಿ? ನಾವೊಂದು ಜೋರಮ್ಮ ಚಿತ್ರದ ಒಂದು ಎರಡು ಲೈನ್ ಹೇಳ್ತೀನಿ ಮೇಡಮ್.
1: ಹಾಡಿ.
10: ಆಕಾಶಕ್ಕೆ ಚಪ್ಪರ ಹಾಕಿ ಈ ಭೂಮಿಯ ಮಂಟಪ ಮಾಡಿ ತಾರೆಗಳ ತೋರಣವೇ ಜೋಡಿಸುವ ಜೀವಗಳ ಆಹಾ ಎಂತ ಸಂಭ್ರಮ ಮಣಿ ತುಂಬಾ ಬಂದು ಬಾಂಧವರೆಲ್ಲ ತುಂಬಿಕೊಂಡಾಗ ಆಹಾ ಎಂತ ಸಂಭ್ರಮ ಶುಭ ಲಗ್ನದಲ್ಲಿ ಗಂಡು ಹೆಣ್ಣು ಜೋಡಿಯಾದಾಗ. ನಾವು ಸಾಹಿತ್ಯ ಬರಕತ್ತಿಲ್ರಿ ಮೇಡಮ್, ಇಲ್ಲಿ ಜನಗಳು ಬಹಳ ಸೇರೋರಿ. ಧನ್ಯವಾದ, ನಮಸ್ಕಾರ.
1: ಧನ್ಯವಾದಗಳು. ರಮೇಶ್ ಅವರು ಗೌರಮ್ಮ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದ್ದಾಯ್ತು. ಜನ ತುಂಬಾ ಜನ ಇದ್ದಾರೆ, ಹಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ಅವರು ಒಂದೆರಡು ಸಾಲನ್ನ ಹಾಡಿದ್ದಾಯ್ತು. ಈಗ ಮತ್ತೊಂದು ಗೀತೆ ಪ್ರಸಾರ ಮಾಡ್ತೀನಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ. ಎಸ್, ಎಂಜಾಯ್ ದ ಗೀತೆ.

0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನಾನು ನಿಮ್ಮ ಅಜ್ಜೆ ಸ್ಮೈಲಿಂಗ್ ಶ್ವೇತಾ. ಹಾಗೆ ಇವತ್ತಿನ ಟಾಪಿಕಲ್ಲಿ ನಟಿ ರಮ್ಯಾ ಅವರ ಗೀತೆಯನ್ನ ಹಾಡ್ಬೋದು ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ನಮಸ್ತೆ ಸತೀಶ್ ಅವರೇ. ತಿಂಗೆ ಆಯ್ತಾ?
1: ಓಕೆ,
0: ಕಡಬು. ಓಕೆ, ಇವತ್ತಿನ ಟಾಪಿಕ್ ನಲ್ಲಿ ರಮ್ಯಾ ಅವರ ಹಾಡನ್ನ ಹಾಡ್ಬೋದು. ಯಾವ ಗೀತೆನ ಹಾಡ್ತಿದ್ದೀರಾ?
1: ಒಂದು ಹಾಡ್ತೀನಿ ಮೇಡಮ್. ಓಕೆ. ನೀ ಅಮೃತಧಾರೆ ಕೋಟಿ ಜನ್ಮ ಜೊತೆಗಾತೀನಿ, ಅಮೃತಧಾರೆ ಇಹಕು ಪದಕು ಸಂಗಾತಿ, ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ. ಹೇ ಪ್ರೀತಿ ಹುಡುಗ ಕೋಟಿ ಜನ್ಮ ಜೊತೆಗಾರ, ಹೇ ಕೋಟಿ ಹುಡುಗ.
0: ಓಕೆ, ಥ್ಯಾಂಕ್ ಯು ಸತೀಶ್ ಅವರೇ ಕರೆ ಮಾಡಿದ್ದಕ್ಕೆ. ಓಕೆ, ನಮ್ಮ ಸತೀಶ್ ಅವರು ಅಮೃತಧಾರೆ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದಾಯ್ತು ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ಹಲೋ,
2: ಹಲೋ. ನಮಸ್ತೆ ಮೇಡಮ್.
0: ನಮಸ್ತೆ. ಅಲ್ಲ
2: ಅರ್ಪಿತ್ ಅವ್ರ?
0: ಅಲ್ಲ
2: ಶ್ವೇತ ಅವರ?
0: ಖಂಡಿತ ನಾನೇ. ಎಸ್, ನಾನೇ ನಾನೇ ವಿಶ್ವನಾಥ್ ಸರ್. ತಿಂಡಿ ಆಯ್ತಾ?
2: ತಿಂಡಿ ಆಯ್ತು. ತಿಂಡಿ ಇದು ಇಡ್ಲಿ.
0: ಓಕೆ ಓಕೆ, ಸೂಪರ್. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ? ಹೌದು ಹೌದು, ಎಸ್, ಸ್ಯಾಂಡಲ್ವುಡ್ ಕ್ವೀನ್ ಅಂತಾನೆ ಹೇಳ್ಬೋದು. ಓಕೆ, ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ನಾವು ಗೌರಮ್ಮ ಚಿತ್ರದ ಒಂದು ಚೂರು ಹಾಡ್ತೀವಿ.
0: ಹಾ, ಹಾಡಿ.
2: ಕೊಲ್ಕಳಲ್ಲಮ್ಮೋ ಕೊಲ್ಕಳಲ್ಲಪ್ಪೋ, ಕಣ್ಣಿನಲ್ಲಿ ಕಣ್ಣಿನಲ್ಲಿ ಕೊಲ್ಕಳಲ್ಲಪ್ಪೋ, ಸುಡ್ಕಳಲ್ಲಪ್ಪೋ ಸುಡ್ಕಳಲ್ಲಪ್ಪೋ, ಐಸು ನೈಸಿ ಐಸಿನಲ್ಲಿ ನೈಸಿನಲ್ಲಿ ಸುಡ್ತಾಳಲ್ಲಪ್ಪೋ, ಚಾಕು ಚೂರಿ ಇಲ್ಲದೇನೆ ಚುಚ್ಚುತ್ತಾಳಲು, ಮುಚ್ಚು ಬಿಚ್ಚು ಇಲ್ಲದಾರಿ ಕೊಚ್ಚುತ್ತಾಳಲು, ಆಟ ಆಡೋಕೆ ಬಂದವಳು ಈಗ ಪಾಠ ಮಾಡ್ತಾಳಪ್ಪು, ಆಟ ಆಡೋಕೆ ಬಂದವಳು ಈಗ ಪಾಠ ಮಾಡ್ತಾಳಪ್ಪು, ಕೊಲ್ತಾಳಲ್ಲಪ್ಪು ಕೊಲ್ತಾಳಲ್ಲಪ್ಪು, ಕಣ್ಣಿನಲ್ಲಿ ಕಣ್ಣಿನಲ್ಲಿ ಕೊಲ್ತಾಳಲ್ಲಪ್ಪು, ಸುಡ್ತಾಳಲ್ಲಪ್ಪು ಸುಡ್ತಾಳಲ್ಲಪ್ಪು, ಐಸಿನಲ್ಲಿ ಇನ್ನೈಸಿನಲ್ಲಿ ಸುಡ್ತಾಳಲ್ಲಪ್ಪು.
0: ಓಕೆ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
2: ಚೆನ್ನಾಗಿ ಬಂತ ಹಾಡು?
0: ಹಾ, ಚೆನ್ನಾಗಿ ಬಂತು. ಸೂಪರ್, ಥ್ಯಾಂಕ್ ಯು ಪಾ. ಎಸ್, ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ನಮಸ್ತೆ.
3: ನಮಸ್ತೆ ಶ್ವೇತಾ.
0: ಎಸ್, ಶಾಂತಾ ಮೇಡಮ್.
3: ಬಿಂದಾಸ್ ಮಾರ್ನಿಂಗ್ ಕೇರಳ ಮಿತ್ರರಿಗೆ ಬಾನಿಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಶ್ವೇತಾ.
0: ಓಕೆ, ನಿಮ್ಗೂ ಕೂಡ ಶುಭೋದಯ.
3: ತಿಂಡಿ ಆಯ್ತು, ಖಾರ ಬಾತು, ಖಾರ ಪಕೋಡ.
0: ಓಕೆ, ಸೂಪರ್. ಅಂತವ್ರೆ,
3: ಹೇಳಿ.
0: ಇವತ್ತಿನ ನಮ್ಮ ಟಾಪಿಕ್ ಅಲ್ಲಿ ಸ್ಯಾಂಡಲ್ವುಡ್ ಕ್ವೀನ್ ನಮ್ಮ ರಮ್ಯಾ ಅವರ ಹಾಡು.
3: ನಿಮ್ಮ ನೆಚ್ಚಿನ ಕಾನ್ಸೆಪ್ಟ್.
0: ಹೌದು,
3: ಆಯ್ತು, ಒಂದು ಸಂಜೆ ಹೆಚ್ಚು ಗೀತ ಹಾಡೋಣ ಅಂತ.
0: ಓಕೆ ಓಕೆ.

0: ನಾನೇ ಆಮಂತ್ರಣ. ಥ್ಯಾಂಕ್ ಯು ಶ್ವೇತಾ.
1: ಥ್ಯಾಂಕ್ ಯು ಶಾಂತ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಓಕೆ, ಶಾಂತಾ ಮೇಡಮ್ ಅವರು ಏನು ಸಂಜು ವೆಟ್ಸ್ ಗೀತ ಚಿತ್ರದಿಂದ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಣ. ಹಲೋ ಹಲೋ, ಎಸ್, ಕರೆ ಕಟ್ ಆಯಿತು. ಓಕೆ ಸ್ನೇಹಿತರೆ, ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಟಿ ರಮ್ಯಾ ಅವರ ಚಿತ್ರದ ಹಾಡುಗಳನ್ನು ಹಾಡಿಸ್ತಾ ಇದ್ದೆ. ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ನನ್ನ ನೆಚ್ಚಿನ ಗೀತೆಯನ್ನು ನಿಮ್ಮ ಕಂಠದಲ್ಲಿ ನಾನೆಲ್ಲ ಕೇಳಿದ್ದಾಯಿತು ಹಾಡನ್ನು ಅಂತ ಹೇಳ್ಬೋದು. ಸೊ ಯಾರೆಲ್ಲ ಕರೆ ಮಾಡಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಕರೆ ಸಿಗಲಿಲ್ಲದವರು ಬೇಜಾರು ಮಾಡ್ಕೋಬೇಡಿ. ಇವತ್ತಿನ ಸಂಜೆ ಕಾಫಿ ವಿತ್ ಆರ್ ಜೇಸ್ ಕಾರ್ಯಕ್ರಮದಲ್ಲಿ ನೇರ ಪ್ರಸಾರವಾಗುವಂತಹ ಟಾಪಿಕ್ನಲ್ಲಿ ನೀವು ಭಾಗವಹಿಸ್ಬೋದು, ಮಾತಾಡ್ಬೋದು ಅಂತ ಹೇಳ್ತಾ, ಈಗ ನನ್ನ ಸರದಿ. ನನಗೂ ನಮ್ಮ ಹೇಮಾ ಅವರು ಆಗಲೇ ಕಾಲಲ್ಲೇ ತಿಳಿಸಿದಾಯಿತು. ಸೊ ಯಾ, ನೀವು ಒಂದು ಹಾಡು ಹೇಳಿ ಅಂತ. ನನಗೆ ತುಂಬ ಇದೆ, ತುಂಬ. ಎಸ್, ಕರೆ ಕೊನೆಯದಾಗಿ ಒಂದು ಕಾಲ್ನ ತೊಗೊಂಬಿಡೋಣ, ಯಾಕಂದರೆ ತುಂಬ ದಿವಸದ ನಂತರ ನಮ್ಮ ಕಾಲರ್ ಅವರು ಒಬ್ಬರು ಕರೆ ಮಾಡ್ತಾ ಇದ್ದಾರೆ. ಹಲೋ ಹಲೋ, ನಮಸ್ತೆ.
2: ನಮಸ್ತೆ
1: ಲಕ್ಷ್ಮಿ ಮೇಡಮ್, ಎಲ್ಲಿ ಹೋಗಿದ್ರಿ ಇಷ್ಟು ದಿವಸ? ಓಕೆ, ಈಗ ಹೇಗಿದ್ದೀರಾ?
2: ಪರವಾಗಿಲ್ಲ, ಅದೇ ಇನ್ನೂ ಅಂಡರ್ ಟ್ರೀಟ್ಮೆಂಟ್ ಅಲ್ಲ ಇದ್ದೀನಿ.
1: ಓಕೆ ಅಮ್ಮ, ಓಕೆ, ಬೇಗ ಹುಷಾರಾಗಿ ಆಯ್ತಾ? ಓಕೆ, ಇವತ್ತು ಯಾವ ಗೀತೆಯನ್ನು ಹಾಡ್ತಾ ಇದ್ರೆ? ಇವತ್ತು ರಮ್ಯಾ ಅವರ ಹಾಡನ್ನ ಹಾಡಿಸ್ತಾ ಇದ್ದೆ. ಸೊ ಯಾವ ಗೀತೆಯನ್ನು ಹಾಡ್ತಾ ಇರಾ?
2: ಹಾಡ್ತೀನಿ,
1: ಹಾಡಿ
2: ಹಾಡಿ
1: ಹಾಡಿ ಹಾಡಿ.
2: ಟೈಮ್ ಆಗೋಗಿದೆ, ಸಾರಿ. ಒಂದೇ ನಿಮಿಷ, ಒಂದ್ ಎರಡ್ ಟೈಮ್
1: ಹಾಕ್ತೀನಿ.
2: ಪ್ರೀತಿ ಅಂತ ಪ್ರಾಣ ತಿನ್ನು ಪ್ರೀ ಯಾರು, ನನ್ನೇ ಪ್ರೀತಿ ಮಾಡಿ ಅಂತ ಹೇಳಿ ಕೊಟ್ಟಾರು. ಪ್ರೀತಿ ಅಂತ ಪ್ರಾಣ ತಿನ್ನು ಪ್ರೀ ಯಾರು, ನನ್ನೇ ಪ್ರೀತಿ ಮಾಡಿ ಅಂತ ಹೇಳಿ ಕೊಟ್ಟಾರು. ಇದೇನು ನಿಮ್ಮ ನೋಟ, ಇದೇನ ಪ್ರೀತಿಯಾಟ, ಅದೇ ಅಂತ ನಾನು ಹೇಗೆ ಹುಡುಕಲಿ. ಪ್ರೀತಿ ಅಂತ ಪ್ರಾಣ ತಿನ್ನು ಪ್ರೇಮಿ ಯಾರು. ಇಲ್ಲಿ ಸಾಕು,
1: ಟೈಮ್
2: ಆಗಿದೆ, ಟೈಮ್ ಆಗಿದೆ, ಸಾಕಮ್ಮ.
1: ಧನ್ಯವಾದಗಳು,
2: ಥ್ಯಾಂಕ್ ಯು.
1: ಓಕೆ, ಲಕ್ಷ್ಮಿಯವರು ಬಹಳ ದಿನದ ನಂತರ ನಮ್ಮ ಸ್ಟುಡಿಯೋಗೆ ಕರೆ ಮಾಡಿ ಹಾಡನ್ನು ಹಾಡಿದ್ದಾರೆ, ಅವರಿಗೆ ಧನ್ಯವಾದಗಳು ಹೇಳ್ತಾ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ನಾನು ಒಂದು ಹಾಡು ಹೇಳ್ತೀನಿ. ಓಕೆ,

ಯಾರಿಗು ನಾಹೇಗೋ ಇದ್ದೆ, ನಾ ಬೇರೆ ನೀ ಬೇರೆ ಅಂತಿದ್ದೆ. ನೆಪ ಮಾತ್ರಕ್ಕೆ ಎರಡು ದೇಹ ಇದೆ, ಅದರೊಳಗಿರೋ ಪ್ರಾಣ ಒಂದೆಯೇ. ಈ ಪ್ರಾಣನೇ ನಿನಗಾಗಿ ಮೀಸಲಿಡುವೆ ಬಾರೋ ನನ್ನ ಗೆಳೆಯ. ನಿನ್ನ ಪ್ರೀತಿಗೆ ಏಳೇಳು ಜನ್ಮದಲ್ಲೂ ಮುಡಿಪು ನನ್ನ ಹೃದಯ. ಆಹಾ ಎಂತ

0: ಆಹ ಎಂತ ಆ ಕ್ಷಣ ನೆನೆದರೆ ತಲ್ಲಣ. ಎಸ್, ಇದು ನನ್ನ ಫೇವ್ರೆಟ್ ಸಾಂಗ್ ಅಂತ ಹೇಳ್ಬೋದು. ಅವ್ರದ್ದು ಎಲ್ಲ ಚಿತ್ರದ್ದು ಫೇವ್ರೆಟ್ ಸಾಂಗ್ಸ್ ನನಗೆ ತುಂಬ ಇಷ್ಟನೇ ಅಂತ ಹೇಳ್ಬೋದು. ಬಟ್ ಎಸ್, ಇವತ್ತಿನ ನಮ್ಮ ಬಿಂದಾಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್ ನಮಗೆ ಇಷ್ಟವಾದ ಹೋಟೆಲ್ ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-309-0309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಕತೆ ಹೇಳೋದು, ಕತೆ ಓದೋದು, ಕತೆ ಕೇಳೋದು ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕೆಲವ್ರು ಏನಾದ್ರೂ ಜಾಸ್ತಿ ಮಾತಾಡ್ತಿದ್ರೆ, ಹಾಗೆ ಏನಾದ್ರೂ ಕಥೆಗಳನ್ನ ಕಟ್ಟಿ ಹೇಳ್ತಿದ್ರೆ, ಅಯ್ಯೋ ನೀನೊಬ್ಬ ಮರಯ್ಯ, ಕಥೆ ಹೊಡಿಬೇಡ ಅಂತ ಹೇಳಿ ಹೇಳ್ತಿರ್ತೀವಲ್ವಾ? ಸೊ ಈ ರೀತಿಯಾಗಿ ಕಥೆ ಅನ್ನೋದು ನಮ್ಮ ಒಂದು ಬಾಲ್ಯದಿಂದಲೇ ಬಂದಿದೆ, ಅಥವಾ ನಮ್ಮ ಒಂದು ಹುಟ್ಟಿನಿಂದಲೇ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಚಿಕ್ಕವ್ರು ಇರ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಜ್ಜಿ ಇರ್ಬೋದು, ಒಂದಿಷ್ಟು ಕಥೆಗಳನ್ನ ಹೇಳ್ತಾ ಇದ್ರು. ನಾವು ನಿದ್ರೆ ಮಾಡೋ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ಕಥೆ ಹೇಳಿ ನಮ್ಮನ್ನ ಮಲಗಿಸ್ತಾ ಇದ್ರು ಅಲ್ವಾ? ಸೊ ಹಾಗಾಗಿ ಈ ರೀತಿ ನಾವೆಲ್ಲರೂ ಕೂಡ ಕಥೆಯನ್ನ ಕೇಳ್ಕೊಂಡೇ ಬೆಳೆದಿದ್ದೀವಿ ಅಂತಾನೆ ಹೇಳ್ಬೋದು. ಹಾಗೆ ನಮಗೆ ಚಿಕ್ಕಕ್ಕಿದ್ದಾಗೆಲ್ಲ ಒಂದಷ್ಟು ಭಯ ಆಗುವಂತ ಕತೆ, ಹಾಗೆ ದೇವರ ಕಥೆಗಳಿರ್ಬೋದು, ಸ್ಫೂರ್ತಿದಾಯಕ ಕಥೆ, ನೀತಿ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಟೇಸ್ಟ್ಗಳು ಚೇಂಜ್ ಆದಂತೆ, ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನಾವು ಕಥೆಗಳನ್ನ ಓದ್ತಾ ಇರ್ತೀವಿ. ಸೊ ಇದಂತೂ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಕಥೆಗಳು ಬರ್ತಾನೆ ಇರ್ತವೆ ಅಲ್ವಾ? ಆ ಕಥೆಗಳನ್ನ ಓದಿ ಖುಷಿ ಪಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾನು ಕೂಡ ಫೋನ್ನ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ, ಆ ಟೈಮಲ್ಲಿ ನನಗೊಂದು ಒಳ್ಳೆ ಕಥೆ ಸಿಕ್ತು. ಆ ಕಥೆನ ಓದ್ತಿದ್ದಾಗೆ, ಅಯ್ಯೋ ಈ ಕಥೆ ನಿಮಗೆ ಹೇಳಲೇಬೇಕಪ್ಪ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಹಾಗೆ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ ಅಲ್ವಾ? ಕಥೆ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಕಥೆಯನ್ನು ಪ್ರಾರಂಭಿಸೋಣ. ಅದಕ್ಕೆ ಯಾವ ಕಥೆ ಏನು ಅಂತೆಲ್ಲ ಹೇಳ್ತೀನಿ, ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಇದ್ರೆ ನಾನು ನಿಮಗಾಗಿ ಇವತ್ತೊಂದು ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗಿದ್ರೆ ನಾನು ಓದಿದ ಕಥೆಯನ್ನ ನೀವು ಕೇಳೋದಕ್ಕೆ ರೆಡಿ ಇದ್ದೀರಾ? ಓಕೆ, ಹಾಗಿದ್ರೆ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಇದು ಕಥೆಯಲ್ಲ, ಹಿಂದೊಮ್ಮೆ ನಡೆದು ಹೋದ ಪ್ರಸಂಗ. ಆದ್ರೆ ಈಗಿನ ಜಮಾನದವರಿಗೆ ಇದನ್ನ ನಂಬೋದು ಕಷ್ಟ ಅನ್ನಿಸ್ಬಹುದು. ಹಾಗಾಗಿ ಇದು ಕಥೆ ಅನ್ಕೊಂಡ್ರೆ ಕಥೆ, ಕಲ್ಪನೆ ಅನ್ಕೊಂಡ್ರೆ ಕಲ್ಪನೆ, ಅನುಭವ ಅನ್ಕೊಂಡ್ರೆ ಅನುಭವ, ಅಥವಾ 25 ವರ್ಷಗಳ ಹಿಂದಿನ ಮಧ್ಯಮ ವರ್ಗದ ಕುಟುಂಬವೊಂದರ ಬದುಕಿನ ಸಿಂಪಲ್ ಚಿತ್ರಣ ಅನ್ಕೊಂಡ್ರೆ ಅದು. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಹೊಣಕೆರೆ ಹೋಬಳಿಯ ವ್ಯಾಪ್ತಿಯಲ್ಲಿರುವ ದಟ್ಟೇಕೆರೆ ಹಿರಿಯ ಪ್ರಾಥಮಿಕ ಶಾಲೆ. ಈ ಊರು KRPT ನಾಗಮಂಗಲ ತಾಲೂಕುಗಳ ಮಧ್ಯೆ ಇದೆ. ಇಷ್ಟು ಹೇಳಿದ್ರೆ ತಟ್ಟೇಕೆರೆ ಎಂಬ ಕುಗ್ರಾಮದ ಕುರಿತು ತಕ್ಷಣಕ್ಕೆ ಸಿಗೋದಿಲ್ಲ. ಹಾಗಾಗಿ ಬೋಗಾದ ಸಂತೆ ಮೈದಾನದಿಂದ ಸೀದಾ ಕೆಳಕ್ಕೆ 2 ಮೈಲಿ ನಡೆದ್ರೆ ಮೊದಲ ಆಯನಹಳ್ಳಿ ಅನ್ನೋ ಊರು ಸಿಗುತ್ತೆ. ಅಲ್ಲಿಂದ 1 ಕಿಲೋಮೀಟರ್ ನಡೆದ್ರೆ ಸಿಗುವ ಊರೇ ತಟ್ಟೇಕೆರೆ. ಒಂದು ಊರಿನ ವಿಳಾಸವನ್ನ ಹೀಗೆ ಸುತ್ತಿ ಬಳಸಿ ಹೇಳೋದು ಬೇಡ ಅಂದ್ಕೊಂಡು ವಿದ್ಯಾವಂತರು ಕವಿ ರಾಮಚಂದ್ರ ಶರ್ಮಾ ಅವರ ಹುಟ್ಟೂರು ಬೋಗಾದೆ, ಅಲ್ಲಿ ಯಾರನ್ನು ಕೇಳಿದ್ರು ತಟ್ಟೆಕೆರೆಗೆ ದಾರಿ ತೋರಿಸ್ತಾರೆ. 1/2 ಗಂಟೆ ನಡೆದ್ರೆ ಸಾಕು, ಊರ್ ಸಿಕ್ಬಿಡುತ್ತೆ ಅಂತ ಹೇಳಲು ಕಲ್ತಿದ್ರು. ಜೊತೆಗಿದ್ದವರಿಗೂ ಇದನ್ನೇ ಹೇಳ್ಕೊಟ್ಟಿದ್ರು. ಅವತ್ತು ಏನಾಯ್ತಂದ್ರೆ ಕನ್ನಡ ಪಾಠ ಮಾಡ್ತಿದ್ದ ಮರಿಯಪ್ಪ ಮಾಸ್ಟರ್ ತಟ್ಟೆಕೆರೆ ಪ್ರಾಥಮಿಕ ಶಾಲೆಯ ಬೋರ್ಡ್ನ ಒಂದು ತುದಿಯಲ್ಲಿ ನಿಂತು ಎಡಗೈಲಿ ಪುಸ್ತಕ ಹಿಡಿದುಕೊಂಡು ವಸಂತ ಬಂದ ಋತುಗಳ ರಾಜ ತಾ ಬಂದ ಚಿಗುರನು ತಂದ ಪೆಣ್ಗಳ ಕುಣಿಸುತ ನಿಂದ ಚಳಿಯನು ಕೊಂದ ಹಕ್ಕಿಗಳುಳಿತವೆ ಚಂದ ಕೂ ಜಗ್ ಜಗ್ ಪೂಟು ಬಿಟ್ಟವು ಅಂತ ರಾಗವಾಗಿ ಹಾಡ್ತಾ ಪಾಠ ಮಾಡ್ತಿದ್ರು. ವಸಂತ ಬಂದ ಎಂದು ಹೇಳುವಾಗ ಅವರು ಒಂದು ಬಾರಿ ಥೇಟ್ ಡಾಕ್ಟರ್ ರಾಜ್ಕುಮಾರ್ ಶೈಲಿಲಿ ಮೇಲಿಂದ ಕೆಳಗೆ ಕೈ ಮಾಡಿ ತೋರಿಸ್ತಿದ್ರು. ಇನ್ನೊಮ್ಮೆ ಸೀದಾ ವಿದ್ಯಾರ್ಥಿಗಳನ್ನೇ ನೋಡಿ ಹಾಡುತ್ತಾ ಹುಬ್ಬು ಏರಿಸುತ್ತಾ ನಗುತ್ತಾ ಹೇಳ್ತಿದ್ರು. ಪದ್ಯ ಓದುತ್ತಾ ಓದುತ್ತಾ ಮೈ ಮರೆತು ಕುಣಿತದ ಧಾಟಿಯಲ್ಲಿ ಹೆಜ್ಜೆ ಹಾಕ್ತಿದ್ರು. ಅದನ್ನ ಕಂಡ ಹುಡುಗರಿಗೆ ವಿಪರೀತ ಖುಷಿ ಆಗ್ತಿತ್ತು. ಹೀಗೆ ಮಕ್ಕಳೊಂದಿಗೆ ಮಗುವಾಗಿ ನಲಿಯುತ್ತಾ ಮರಿಯಪ್ಪ ಮಾಸ್ಟರ್ ಪದ್ಯ ಓದ್ತಿದ್ದಾಗ್ಲೇ ಬಾಗಿಲಲ್ಲಿ ಹೆಡ್ ಮಾಸ್ಟರ್ ರಾಮೇಗೌಡರ ಮುಖ ಕಾಣಿಸ್ತು. ತಕ್ಷಣವೇ ಮರಿಯಪ್ಪ ಮಾಸ್ಟರ್ ಪಾಠ ನಿಲ್ಲಿಸಿದ್ರು. ಸಂಭ್ರಮದಿಂದಲೇ ಒಳಗೆ ಬಂದ ರಾಮೇಗೌಡರು, ಹರೀಶನಿಗೆ ಈ ವರ್ಷ ತಾಲೂಕಿಗೆ ಅತಿ ಹೆಚ್ಚು ಅಂಕ ಬಂದಿದೆ, ಹಾಗಾಗಿ 100 ರೂಪಾಯಿ ಸ್ಕಾಲರ್ಶಿಪ್ ಬಂದಿದೆ ಅಂತ ಹೇಳಿದ್ರು. ನಂತರ ಹರೀಶನನ್ನೇ ಕರೆದು, ನೋಡು ಮರಿ, ಈ ಅರ್ಜಿ ನಿಮ್ಮ ತಂದೆ ಕೈಲಿ ತುಂಬಿಸಿ ಅದಕ್ಕೆ ಅವರ ಸಹಿ ಮಾಡಿಸ್ಕೊಂಡು ಬಾ. ಇದನ್ನ ನಾಳೆನೆ ನಮಗೆ ವಾಪಸ್ ಕೊಡ್ಬೇಕು. ಈಗ್ಲೇ ಹೋಗಿ ನಿಮ್ ತಂದೆ ಹತ್ರ ಸೈನ್ ಮಾಡಿಸ್ಕೊಂಬಾ ಅಂದ್ರು. ಹರೀಶನ ತಂದೆ KRPT ತಾಲೂಕಿನಲ್ಲಿ ಗುಮಾಸ್ತರಾಗಿದ್ರು. ಸಣ್ಣ ಸಂಬಳದಲ್ಲಿ ಅವರು ದೊಡ್ಡ ಕುಟುಂಬವನ್ನ ಸಲಹಬೇಕಿತ್ತು. 25 ವರ್ಷಗಳ ಹಿಂದೆ ಈಗಿನಂತೆ ಗಂಟೆಗೆ 2 ರ ಲೆಕ್ಕದಲ್ಲಿ ಬಸ್ಸುಗಳಿರಲಿಲ್ಲ. ತಾಲೂಕ್ ಆಫೀಸಿಗೆ ಗುಮಾಸ್ತರು ಬೈಕ್ ಇಟ್ಕೊಳ್ಳುವ ಸ್ಥಿತಿ ಕೂಡ ಇರಲಿಲ್ಲ. ಹಾಗಾಗಿ ಹರೀಶನ ತಂದೆ ತಾವು ನೌಕರಿಗಿದ್ದ ಊರಲ್ಲಿಯೇ ಒಂದು ಬಾಡಿಗೆ ಮನೆ ಮಾಡಿಕೊಂಡಿದ್ರು. ವಾರಕ್ಕೊಮ್ಮೆ ಹುಟ್ಟೂರಿಗೆ ಬಂದು ಹೆಂಡತಿ ಹಾಗೆ ಕುಟುಂಬದವರ ಯೋಗಕ್ಷೇಮ ನೋಡಿಕೊಂಡು ಹೋಗ್ತಿದ್ರು. ಈ ಎಲ್ಲಾ ವಿಷಯವೂ ಹೆಡ್ ಮಾಸ್ಟರ್ ರಾಮೇಗೌಡರಿಗೆ ಗೊತ್ತಿತ್ತು. ಈ ಕಾರಣದಿಂದಲೇ ಅವರು ಹರೀಶನಿಗೆ 1/2 ದಿನ ರಜೆ ನೀಡಿ ನಿಮ್ಮ ತಂದೆಯ ಬಳಿ ಹೋಗಿ ಸೈನ್ ಮಾಡಿಸ್ಕೊಂಡ್ ಬಾ ಅಂತ ಹೇಳಿದ್ರು. ಆ ದಿನಗಳಲ್ಲಿ ಹರೀಶನಿದ್ದ ಊರಿನಿಂದ KRPTಗೆ ಬೆಳಗ್ಗೆ 8:00 ಒಂದು, ಮಧ್ಯಾಹ್ನ 2:00 ಇನ್ನೊಂದು, ಸಂಜೆ 6:00 ಮತ್ತೊಂದು, ಹೀಗೆ 3 ಬಸ್ಗಳು ಇದ್ವು. ಈ ಪೈಕಿ ಸಂಜೆಯ ಬಸ್ಸು ಬಂದ್ರೆ ಬಂತು, ಇಲ್ಲ ಅಂದ್ರೆ ಇಲ್ಲ. ಹೆಡ್ ಮಾಸ್ಟರೇ ರಜೆ ನೀಡಿದ ಮೇಲೆ ಭಯವಿಲ್ಲದೆ ಹರೀಶ ಶಾಲೆಯಿಂದ ಒಂದೇ ಓಟದಲ್ಲಿ ಮನೆಗೆ ಬಂದ. ಒಂದೇ ನಿಮಿಷದಲ್ಲಿ ಅಮ್ಮನಿಗೆ ವಿಷಯ ತಿಳಿಸ್ದ. ಈಗ್ಲೇ ಹೋಗ್ಬೇಕಂತೆ, ಬಸ್ ಚಾರ್ಜ್ಗೆ ದುಡ್ಡು ಕೊಡವ ಎನ್ನುವ ಅವನ ಮಾತಿನಲ್ಲಿ ಅವಸರ ಖುಷಿ ಎರಡೂ ಇತ್ತು. ಅವನ ಖುಷಿಗೆ ಒಂದಲ್ಲ 2 ಕಾರಣ ಇತ್ತು. ಮೊದಲೇದು, ಅವನ ಊರಿಂದ KRPTಗೆ ಹೋಗ್ಲು ರೆಡಿ ಆದ್ರೆ ಅವನಿಗೆ ಬಸ್ ಚಾರ್ಜ್ ಎಂದು 1 ರೂಪಾಯಿ ಸಿಕ್ತಿತ್ತು. ಅದರಲ್ಲಿ ಬಸ್ಗೆ 90 ಪೈಸೆ ಖರ್ಚಾಗಿ 10 ಪೈಸೆ ಉಳಿತಿತ್ತು. ಹಾಗೆ ಉಳಿದ ದುಡ್ಡಿಗೆ ಒಂದು ದೊಡ್ಡ ಸೈಜಿನ ಮೈಸೂರು ಪಾಕ್ ಸಿಕ್ತಿತ್ತು. ಹಳದಿ ಕಂದು ಮಿಶ್ರಿತ ಬಣ್ಣದಲ್ಲಿದ್ದ, ತುಂಬಾ ಗಟ್ಟಿಯೂ ಇರ್ತಿತ್ತ. ಅದನ್ನ ಚೀಪುತ್ತಾ ಚೀಪುತ್ತಲೇ ಹರೀಶ 1/2 ಕಿಲೋಮೀಟರ್ ದೂರವಿದ್ದ ಅಪ್ಪ ವಾಸವಿದ್ದ ಬಾಡಿಗೆ ಮನೆ ತಲುಪಿಕೊಳ್ಳುತ್ತಿದ್ದ. ಎರಡನೇ ಕಾರಣ ಅಂತ ಹೇಳಿದ್ರೆ, KRPTಯಲ್ಲಿ ಒಂದು ಚಿತ್ರಮಂದಿರವಿತ್ತು. ಅಲ್ಲಿ ರಾಜ್ಕುಮಾರ್ ನಟಿಸಿದ ಯಾವುದೇ ಚಿತ್ರ ಓಡ್ತಿದ್ರು ಹರೀಶನ ತಂದೆ ತಪ್ಪದೆ ಸಿನಿಮಾ ತೋರಿಸ್ತಿದ್ರು.
ಅಥವಾ ಪೌರಾಣಿಕ ಐತಿಹಾಸಿಕ ಸಿನಿಮಾಗಳಾದ್ರೆ ಅವು ಬೇರೆ ಭಾಷೆಯದ್ದಾದ್ರೂ ಸೈ ಮಗನನ್ನ ಕರೆದೊಯ್ತಿದ್ರು. ಅಪ್ಪನೊಂದಿಗೆ ಸಿನಿಮಾ ನೋಡಿ ಬಂದು ಮರುದಿನ ಶಾಲೆಯಲ್ಲಿ ಎಲ್ಲಾ ಗೆಳೆಯರಿಗೂ ಸ್ಟೋರಿ ಹಾಡು ಹೇಳಿ ಸ್ಕೋಪ್ ತಗೋಬೋದಲ್ಲ, ಅದನ್ನ ನೆನಪು ಮಾಡ್ಕೊಂಡೇ ಖುಷಿ ಆಗ್ತಿದ್ದ ಹರೀಶ. ಜೊತೆಗೆ ಬಸ್ ನಲ್ಲಿ ಕಂಡಕ್ಟರ್ ಏನಾದ್ರೂ ಟಿಕೆಟ್ ಕೊಡದೆ ಹೋದ್ರೆ ಅವನಿಗೆ ಸ್ವಲ್ಪ ಹಣವನ್ನಷ್ಟೇ ನೀಡಿ ಉಳಿತಿದ್ರಲ್ಲಿ ಪೆನ್ಸಿಲ್ ರಬ್ಬರ್ ಖರೀದಿಸುವ ಯೋಚನೆ ಕೂಡ ಹರೀಶನಿಗಿತ್ತು. ಈ ಎಲ್ಲಾ ಲೆಕ್ಕಾಚಾರಗಳ ಮಧ್ಯೆ ಹರೀಶ ಗಬ ಗಬನೆ ಊಟ ಮಾಡ್ತಿದ್ದ. ಸರಿಯಾಗಿ 2 ಗಂಟೆಗೆ ಬಸ್ ಬರುತ್ತಿದ್ದುದರಿಂದ ಅವನು ಆದಷ್ಟು ಬೇಗ ಮನೆ ಬಿಟ್ಟು 0.5 ಕಿಲೋಮೀಟರ್ ದೂರವಿದ್ದ ಬಸ್ ನಿಲ್ದಾಣಕ್ಕೆ ಬಂದು ಬಸ್ ಹಿಡಿಯಬೇಕಿತ್ತು. ಹರೀಶ ಹೀಗೆ ಗಡಿಬಿಡಿಯಲ್ಲೇ ಊಟ ಮುಗಿಸಿದ ಹೊತ್ತಿನಲ್ಲೇ ಆ ಕಡೆ ಅವನ ತಾಯಿ ಕಾವೇರಮ್ಮ ಬಸ್ ಚಾರ್ಜ್ಗೆ ಬೇಕಾದ 1 ರೂಪಾಯಿಗಾಗಿ 6 ಮನೆಗಳಲ್ಲಿ ಸಾಲ ಕೇಳಿದ್ಲು. 6ನೇ ಮನೆಯವರು ಕಡೆಗೂ ಕನಿಕರ ತೋರಿ ನಾಡಿದ್ದು ವಾಪಸ್ ಕೊಡ್ಬೇಕು ಅಂತ ಎಚ್ಚರಿಸಿಯೇ ದುಡ್ಡು ಕೊಟ್ಟಿದ್ರು. ಮನೆಗ್ ಬಂದು ಬೆವರು ಒರೆಸ್ಕೊಳ್ಳುತ್ತಾ ನೀಲಿ ಕಲರಿನ ಆ 1 ರೂಪಾಯಿ ನೋಟನ ಮಗನ ಜೇಬಿಗಿಟ್ಟಳು ಕಾವೇರಮ್ಮ. ಅದೇ ವೇಳೆಗೆ ದೂರದಲ್ಲಿ ಬಸ್ ನ ಹಾರ್ನ್ ಸತ್ತಾಯ್ತು. ಬಸ್ ಬರುತ್ತಿದೆ ಎಂದು ಗೊತ್ತಾದ ತಕ್ಷಣ ಕೈ ತೊಳೆಯೋದನ್ನ ಕೂಡ ಮರೆತು ಹರೀಶ್ ಅಲ್ಲಿಂದ ಓಡಿದ. ಹಿಂದೆಯೇ ಓಡಿ ಬಂದ ಕಾವೇರಮ್ಮ ಬಸ್ ಹತ್ತುವಾಗ ಹುಷಾರು, ಕಿಟಕಿಯಿಂದ ಹೊರಗೆ ಕೈ ಹಾಕ್ಬೇಡ, ಪೂರ್ತಿ ಕಿಟಕಿ ತೆಗೆದು ಕುತ್ಕೋಬೇಡ, ಟಿಕೆಟ್ ತಗೊಳ್ಳೋದನ್ನ ಮರಿಬೇಡ ಅಂತ ಹೇಳಿ ಕಳಿಸಿದ್ರು. ಅಮ್ಮನ ಎಲ್ಲಾ ಮಾತಿಗೂ ಹೂ ಹೂ ಅಂದ ಹರೀಶ. ಒಂದೇ ಸಮನೆ ಊಟಕ್ಕಿತ್ತ. ಅವನು ಏದುಸಿರು ಬಿಡುತ್ತಾ ಬಸ್ ನಿಲ್ದಾಣಕ್ಕೆ ಬರುವುದಕ್ಕೂ KSRTC ಬಸ್ ಬಂದು ನಿಲ್ಲೋದಕ್ಕೂ ಸರಿ ಹೋಯ್ತು. ತಡಬಡಾಯಿಸದಲ್ಲೇ ಬಸ್ ಹತ್ತಿದ ಹರೀಶ ಕಿಟಕಿ ಪಕ್ಕದ ಸೀಟ್ನಲ್ಲಿ ಕೂತ. ಮರುಕ್ಷಣವೇ ಬಸ್ ಹೊರಡ್ತು. 1-2 ನಿಮಿಷದ ನಂತರ ದೂರದಲ್ಲಿ ಕಾಣಿಸ್ತಿದ್ದ ತನ್ನ ಊರನ್ನು ನೋಡಲು ಮುಂದಾದ ಹರೀಶ ಇದ್ದಕ್ಕಿದ್ದಂತೆ ಕಂಗಾಲಾದ. ಯಾಕಂದ್ರೆ ಆ ಕಾಲು ದಾರಿಯಲ್ಲಿ ಕಾವೇರಮ್ಮ ತನ್ನ ಕಿರಿಯ ಮಗನನ್ನ ಕಂಕುಳಲ್ಲಿ ಇಟ್ಕೊಂಡು ಹರಿ ಹರಿ ಹರೀಶ ಹರೀಶ ಅಂತ ಚೀರುತ್ತಾ ಓಡೋಡಿ ಬರ್ತಿದ್ಲು. ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ ಅನ್ನೋದನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಅಮ್ಮ ಮತ್ತು 1 ರೂಪಾಯಿ ಅನ್ನೋ ಕಥೆಯನ್ನ ಹೇಳ್ತಾ ಇದೆ. ಸೊ ಹಾಗಿದ್ರೆ ಒಂದು ಕಥೆಯನ್ನ ಮುಂದುವರಿಸೋಣ. ಅಮ್ಮನ ಎಲ್ಲಾ ಮಾತಿಗೂ ಹ್ಞೂ ಹ್ಞೂ ಅಂದ ಹರೀಶ. ಒಂದೇ ಸಮನೆ ಊಟಕ್ಕಿತ್ತ. ಅವನು ಏದುಸಿರು ಬಿಡುತ್ತಾ ಬಸ್ ನಿಲ್ದಾಣಕ್ಕೆ ಬರುವುದಕ್ಕೂ KSRTC ಬಸ್ ಬಂದು ನಿಲ್ಲೋದಕ್ಕೂ ಸರಿ ಹೋಯ್ತು. ತಡಬಡಾಯಿಸದಲ್ಲೇ ಬಸ್ ಹತ್ತಿದ ಹರೀಶ ಕಿಟಕಿ ಪಕ್ಕದ ಸೀಟ್ನಲ್ಲಿ ಕೂತ. ಮರುಕ್ಷಣವೇ ಬಸ್ ಹೊರಡ್ತು. 1-2 ನಿಮಿಷದ ನಂತರ ದೂರದಲ್ಲಿ ಕಾಣಿಸ್ತಿದ್ದ ತನ್ನ ಊರನ್ನ ನೋಡಲು ಮುಂದಾದ ಹರೀಶ ಇದ್ದಕ್ಕಿದ್ದಂತೆ ಕಂಗಾಲಾದ. ಯಾಕಂದ್ರೆ ಆ ಕಾಲು ದಾರಿಯಲ್ಲಿ ಕಾವೇರಮ್ಮ ತನ್ನ ಕಿರಿಯ ಮಗನನ್ನ ಕಂಕುಳಲ್ಲಿ ಇಟ್ಕೊಂಡು ಹರಿ ಹರಿ ಹರೀಶ ಹರೀಶ ಅಂತ ಚೀರುತ್ತಾ ಓಡೋಡಿ ಬರ್ತಿದ್ಲು. ಅವ್ವ ಕೂಗ್ತಿರೋದು ತನ್ನನ್ನೇ ಅಂತ ಗೊತ್ತಾದ ತಕ್ಷಣ ಹರೀಶ ಬಸ್ನ ಒಳಗಿಂದಲೇ ಅವ್ವ ಅವ್ವ ಏನವ್ವ ಬಸ್ ಸಿಕ್ಕಿದೆ ಹೋಗ್ತಾ ಇದ್ದೀನಿ ಅಂತ ಜೋರಾಗಿ ಕೂಗ್ ಹೇಳ್ದ. ಹರೀಶ ಹೀಗೆ ಉತ್ತರಿಸಿದ ನಂತರವೂ ಕಾವೇರಮ್ಮ ಕಾಲು ದಾರಿಯಲ್ಲಿದ್ದ ಹೊಲಗಳ ಮಧ್ಯೆ ಏದುಸಿರು ಬಿಡುತ್ತಾ ಓಡೋಡಿ ಬರ್ತಿದ್ಲು. ಮಧ್ಯೆ ಮಧ್ಯೆ ಹರಿ ಹರೀಶ ಹರೀಶ ಅಂತ ಕೂಗ್ತಿದ್ಲು. ಅವನ ಈ ಅವತಾರ ಕಂಡೆ ಏನೋ ಎಡವಟ್ಟಾಗಿದೆ ಅಂತ ಹರೀಶನಿಗೆ ಖಚಿತವಾಗಿ ಹೋಯ್ತು. ಅವನು ಕಿಟಕಿಯಿಂದಲೇ ಅವ್ವ ಬಸ್ ಸಿಕ್ಕಿದೆ ಹೋಗ್ತಾ ಇದ್ದೀನಿ ಹೆದರಬೇಡ ನಂಗೇನು ತೊಂದರೆ ಇಲ್ಲ ಎನ್ನುತ್ತಿದ್ದವನು ಚಕ್ಕನೆ ಮಾತು ನಿಲ್ಲಿಸಿ ಸೀದಾ ಡ್ರೈವರ್ ಬಳಿ ಬಂದು ಸರ್ ನಮ್ಮಮ್ಮ ಓಡ್ ಬರ್ತಾ ಇದ್ದಾರೆ ನಾನು ಇಳ್ಕೋತೀನಿ ಬಸ್ ನಿಲ್ಸಿ ಸರ್ ಅಂತ ಕೋಗರೆದ. ಈ ಮಾತು ಕೇಳಿಸಲೇ ಇಲ್ಲ ಎಂಬಂತೆ ಡ್ರೈವರ್ ಕೂತಿದ್ದಾಗ ಮತ್ತೊಮ್ಮೆ ಅದೇ ಮಾತು ಹೇಳಿ ಕೈ ಮುಗಿದ. ಆ ವೇಳೆಗೆ ದೂರದಲ್ಲಿ ಓಡೋಡಿ ಬರ್ತಿದ್ದ ಕಾವೇರಮ್ಮ ಡ್ರೈವರ್ಗೂ ಕಾಣಿಸಿದ್ಲು. ಆತ ತಕ್ಷಣವೇ ಬಸ್ ನಿಲ್ಸಿದ. ಹರೀಶ್ ಬಸ್ ಇಳಿದು ಅಮ್ಮನ ಬಳಿ ಓಡೋಡಿ ಬಂದಾಗ ಆ ಕಡೆ ಬಸ್ ಹೋಗ್ಬಿಟ್ಟಿತ್ತು. ಕೆದರಿದ ತಲೆ, ನಡುಗುತ್ತಿದ್ದ ಕೈಗಳು, ಸಂಕಟದ ಮೂರಿಯಲ್ಲಿದ್ದ ತಾಯಿಯ ಮುಂದೆ ನಿಂತು ಯಾಕವ್ವ ಏನಾಯ್ತು ಅಂತ ಹರೀಶ ಕೇಳ್ದ. ಕಾವೇರಮ್ಮ ಸಂಕಟದ ಮುಖ ಮಾಡಿಕೊಂಡು ಹರಿ ನಿಮ್ಮ ಅಪ್ಪನ ಹತ್ರ ಸೈನ್ ಮಾಡಿಸ್ಬೇಕಲ್ಲ ಆ ಅರ್ಜಿಯಲ್ಲಿ ಅಂದ್ಲು. ಬಸ್ ಹಿಡಿಯುವ ಅವಸರದಲ್ಲಿ ತಾನು ಅರ್ಜಿಯನ್ನೇ ತಗೊಂಡಿರ್ಲಿಲ್ಲ ಎಂಬುದು ಹರೀಶನಿಗೆ ಆಗ ನೆನಪಾಯ್ತು. ಮುದರಿಕೊಂಡಿದ್ದ ಅದನ್ನ ಹರೀಶನಿಗೆ ಕೊಡುತ್ತಾ ಕಾವೇರಮ್ಮ ಹೇಳಿದ್ಲು, ಬಸ್ ಚಾರ್ಜ್ಗೆ 1 ರೂಪಾಯಿ ಹೊಂದಿಸ್ಬೇಕು ಮಗ, ಅಷ್ಟು ದುಡ್ಡು ಇರ್ಲಿಲ್ಲ ನನ್ನ ಹತ್ರ, ಅದನ್ನ ಸಾಲ ತಂದ್ಕೊಟ್ಟೆ. ಈಗ ನೀನು ಹೋಗ್ಬಿಟ್ರೆ ಅರ್ಧ ದಾರಿಲ್ ವಾಪಸ್ ಬರ್ಬೇಕಾಗ್ತಿತ್ತು, ಆಗ ಮತ್ತೆ ಹೋಗ್ಲು ಇನ್ನೂ 1 ರೂಪಾಯಿ ಸಾಲ ಮಾಡ್ಬೇಕಾಗಿತ್ತು, ಮತ್ತೆ ಯಾರನ್ ಸಾಲ ಕೇಳಿ ಅದನ್ನ ತಪ್ಪಿಸ್ಬೇಕು ಅಂತಾನೆ ಓಡೋಡ್ ಬಂದೆ. ಸಂಜೆಯ ಬಸ್ಸಿಗೆ ಹೋದ್ರಾಯ್ತು, ಮನೆಗ್ ಹೋಗೋಣ ಬಾ. ಇವತ್ತು ಹರೀಶ ನೌಕರಿಲಿದ್ದಾನೆ. ಅವನಿಗೆ ಭರ್ತಿ 22,000.

ಸಂಬಳ. 30 ವರ್ಷಗಳ ಹಿಂದೆ ನೋಡಿದ್ನಲ್ಲ ಅಂಥದ್ದೇ ಒಂದು ರೂಪಾಯಿ ನೋಟು ಅವನ ಬಳಿ ಈಗಲೂ ಇದೆ. ಇವತ್ತು ಯಾವ್ದಾವುದೋ ಕಾರಣಕ್ಕೆ ಹರೀಶ ವಾರವೂ ಸಾವಿರಾರು ರೂಪಾಯಿ ಕಳೆಯುತ್ತಾನೆ. ಅಂಥ ಸಂದರ್ಭದಲ್ಲಿ ಅವನಿಗೆ ಅಮ್ಮನ ನೆನಪಾಗುತ್ತೆ. ಈಗ ಊರಿಗೆ ಹೋದಾಗ್ಲೆಲ್ಲ ಅಮ್ಮನ ಕೈಗೆ 500 ರೂಪಾಯಿಗಳ ನೋಟ್ಗಳನ್ನ ಇಟ್ಬರ್ತಾನೆ ನಿಜ. ಆದ್ರೆ ಅಮ್ಮ ಕೊಟ್ಟಿದ್ದ ಆ 1 ರೂಪಾಯಿಗಿದ್ದ ಬೆಲೆ ಆ ಅಂಗೈಯಗಲದ ನೋಟಿನ ಸಂಪಾದನೆಗೆ ಅವಳು ಪಟ್ಟ ಕಷ್ಟ ನೆನಪಾದ್ರೆ ಅವನಿಗೆ ಕಣ್ತುಂಬಿ ಬರುತ್ತೆ. ಆಗೆಲ್ಲ ಹರೀಶ ಬಿಕ್ಕಳಿಸುತ್ತಾ ಹೇಳ್ತಾನೆ, ಅಮ್ಮ ಯು ಆರ್ ಗ್ರೇಟ್ ಅಂತ. ನಿಜವಾಗ್ಲೂ ಈ ರೀತಿ ಅಮ್ಮ ಮಾತ್ರ ಮಾಡೋದಕ್ಕೆ ಸಾಧ್ಯ ಅಲ್ಲ. ತನ್ನ ಮಕ್ಕಳಿಗೆ ಏನು ಬೇಕು ಅಂತ ಕೇಳದೆಯೇ ಕೊಡುವವಳು ಅಮ್ಮ. ನಮಗೆ ಹಸಿವಾಗಿದೆ ಅಂತ ಹೇಳೋದಕ್ಕೂ ಮೊದಲೇ ನಮಗೆ ಹಸಿವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋದು ಅಮ್ಮನಿಗೆ ಮಾತ್ರ ಅನ್ಸುತ್ತೆ. ಹಾಗೆ ಒಬ್ಬ ವ್ಯಕ್ತಿಗೆ ಮನಪೂರ್ವಕವಾಗಿ ಒಳ್ಳೆಯದನ್ನೇ ಹರಿಸುವಂತಹ ಹೃದಯ ಇರೋದು ಕೂಡ ತಾಯಿಗೆ ಮಾತ್ರ ಅಂತಾನೆ ಹೇಳ್ಬೋದು. ಅದಕ್ಕೆ ಹೇಳೋದಲ್ವಾ, ತಾಯಿಯ ಋಣವನ್ನ ತೀರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಅಮ್ಮನ ಕುರಿತಾದ ಈ ಒಂದು ಕಥೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686926860962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
3: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
4: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ഓക്കെ ഇതൊക്കെ ഇത്.

पो एक दो तीन चार ए बी सी डी आ ई सारे गा जो रे मी फा तद्दित तर दो

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಗ್ತದೆ.
1: ಭಾವಗೀತೆಗಳ ಭಾವರಸ, ಭಕ್ತಿ ಗೀತೆಗಳ ಭಕ್ತಿ ಸುದೆ, ಚಿತ್ರಗೀತೆಗಳ ಸುಮಧುರ ಸಂಗೀತ, ಈ ಎಲ್ಲದರ ಸಂಗಮವಾಗಿರುವ ವಿಶೇಷ ಕಾರ್ಯಕ್ರಮ ಸಂಡೇ ಸ್ಪಾಟ್ಲೈಟ್. 28/6/2026 ಭಾನುವಾರ ಪ್ರಸಾರವಾಗಲಿರುವ ಈ ವಿಶೇಷ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇರಲಿದ್ದಾರೆ ಪ್ರತಿಭಾವಂತ ಸಂಗೀತ ಶಿಕ್ಷಕಿ ಸಿಎಸ್ ಅನಘ. ಇವರು ತಮ್ಮ ಮೆಚ್ಚಿನ ಹಾಡುಗಳು ಮತ್ತು ಸಂಗೀತದ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಹಾಗಾದರೆ ತಪ್ಪದೇ ಕೇಳಿ ಸಂಡೇ ಸ್ಪಾಟ್ಲೈಟ್ ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
5: The heterogeneous mess that we have today.

ಜೈ ಭೀಮ್. ಅಂಬೇಡ್ಕರ್ ಓದು ಸರಣಿಯ ಕೇಳುಗರಿಗೆ ಸ್ವಾಗತ. ನಾನು ಸುಮಾ. ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 3 ಭಾಗ 6 ಅನುಬಂಧ 1 ಬರುವ ವರ್ಣಾಶ್ರಮ ಧರ್ಮದ ಒಗಟು ಇದರ ಮುಂದುವರಿದ ಭಾಗ 4 ಕಂತಿನ ಓದು. ಭಾಗ 2 ಆಶ್ರಮ ಧರ್ಮ. ಆಶ್ರಮ ಧರ್ಮವು ಒಬ್ಬ ವ್ಯಕ್ತಿಯ ಜೀವಮಾನವನ್ನು ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ ಮತ್ತು ಸನ್ಯಾಸ ಎಂಬ 4 ಹಂತಗಳಾಗಿ ವಿಂಗಡಿಸಿದೆ. ಬ್ರಹ್ಮಚರ್ಯ ಹಂತವು ವಾಸ್ತವಿಕವಾದ ಮತ್ತು ನ್ಯಾಯವಾದ ಈ ಎರಡೂ ಒಳಾರ್ಥಗಳನ್ನು ಒಳಗೊಂಡಿದೆ. ಅದರ ವಾಸ್ತವಿಕವಾದ ಒಳಾರ್ಥವೇನೆಂದರೆ ಅವಿವಾಹಿತ ಸ್ಥಿತಿಯ ಜೀವನ. ನ್ಯಾಯವಾದ ಒಳಾರ್ಥ ಒಬ್ಬ ಗುರುವಿನ ಕೈ ಕೆಳಗೆ ಅಭ್ಯಾಸ ಮಾಡುವ ಹಂತ. ಗೃಹಸ್ಥಾಶ್ರಮವು ಗೃಹಸ್ಥನಾಗಿರುವ ಹಂತ, ಅಂದರೆ ವೈವಾಹಿಕ ಸಾಂಸಾರಿಕ ಜೀವನದ ಹಂತ. ಸನ್ಯಾಸವು ಹಕ್ಕು ಬಾಧ್ಯತೆಗಳನ್ನು ತ್ಯಜಿಸುವ ಹಂತ, ಅದು ಒಂದು ಪೌರ ಅವಸಾನದ ಹಂತ. ವಾನಪ್ರಸ್ಥ ಹಂತವು ಗೃಹಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮಗಳ ನಡುವಿನದು. ಈ ಹಂತದಲ್ಲಿ ಇರುವವನು ಸಮಾಜಕ್ಕೆ ಸೇರಿದವನಾದರೂ ಸಮಾಜದಿಂದ ದೂರದಲ್ಲಿ ಜೀವಿಸಲೇಬೇಕು. ಇದರ ಹೆಸರೇ ಸೂಚಿಸುವಂತೆ ಇದು ಅರಣ್ಯವಾಸವನ್ನು ವಿಧಿಸುತ್ತದೆ. ಆಶ್ರಮ ಧರ್ಮವು ಸಂಪ್ರದಾಯದ ವರ್ಣಧರ್ಮದಷ್ಟೇ ಹಳೆಯದೆಂದು ಹಿಂದೂಗಳು ನಂಬುತ್ತಾರೆ. ಇವೆರಡೂ ಒಂದೇ ಮತ್ತು ಸಮಗ್ರ ಎಂಬಂತೆ ಇವೆರಡೂ ಒಟ್ಟಿಗೆ ಹಿಂದೂ ಸಮಾಜದ ಬಿಗಿ ವ್ಯವಸ್ಥೆಯನ್ನ ರೂಪಿಸುತ್ತವೆ. ಪ್ರಾರಂಭದಲ್ಲಿ ಅದರ ಉಗಮ, ಉದ್ದೇಶ ಮತ್ತು ವೈಶಿಷ್ಟ್ಯವನ್ನ ಪರಿಶೀಲಿಸುವುದಕ್ಕೆ ಮುಂಚೆ ಆಶ್ರಮ ಧರ್ಮವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಉತ್ತಮ. ಆಶ್ರಮ ಧರ್ಮದ ಪ್ರತಿಪಾದನೆಗೆ ಮನುಸ್ಮೃತಿಯೇ ಮೂಲ. ಅಲ್ಲಿನ ಈ ಸಂಬಂಧಪಟ್ಟ ಉದ್ಧೃತ ಭಾಗಗಳನ್ನು ಕೆಳಗೆ ಕೊಡಲಾಗಿದೆ. ಬ್ರಾಹ್ಮಣನಿಗೆ 8 ವಯಸ್ಸಿನಲ್ಲಿ, ಕ್ಷತ್ರಿಯನಿಗೆ 11 ವಯಸ್ಸಿನಲ್ಲಿ, ವೈಶ್ಯನಿಗೆ 12 ವಯಸ್ಸಿನಲ್ಲಿ ಉಪನಯನ ನೆರವೇರಿಸಬೇಕು. ವೇದಾಭ್ಯಾಸ ಮಾಡದೆ ಇತರೆ ಪ್ರಾಪಂಚಿಕ ವಿಷಯಗಳಲ್ಲಿ ಆಸಕ್ತಿ ತೋರುವ ದ್ವಿಜನು ಹಾಗೂ ಅವನ ನಂತರದ ಸಂತತಿ ಜೀವಿಸಿರುವಾಗಲೇ ಶೂದ್ರನ ಸ್ಥಾನಕ್ಕೆ ಇಳಿಯುವರು. ಒಬ್ಬ ಗುರುವಿನ ಕೈ ಕೆಳಗೆ 3 ವೇದಗಳ ಕಲಿಕೆ ದೀಕ್ಷೆಯು 36 ವರ್ಷಗಳ ಕಾಲ ಅಥವಾ ಅದರ ಕಾಲು ಭಾಗದಷ್ಟು ಕಾಲ, ಇಲ್ಲವೇ ವಿದ್ಯಾರ್ಥಿಯು ಅವುಗಳನ್ನು ಪರಿಪೂರ್ಣವಾಗಿ ಕಲಿಯುವ ತನಕ ಮುಂದುವರಿಯುತ್ತದೆ. ಬ್ರಹ್ಮಚರ್ಯದ ನಿಯಮವನ್ನು ಮುರಿಯದೆ 3 ವೇದಗಳನ್ನು ಅಥವಾ 2 ಅಥವಾ 1 ಕ್ರಮವಾಗಿ ಅಭ್ಯಾಸ ಮಾಡಿದವನು ಗೃಹಸ್ಥಾಶ್ರಮವನ್ನು ಪ್ರವೇಶಿಸಬೇಕು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಇವೆಲ್ಲವೂ ಗೃಹಸ್ಥಾಶ್ರಮದಿಂದ ಹೊರಹೊಮ್ಮುವ ಪ್ರತ್ಯೇಕ ಆಶ್ರಮಗಳಾಗಿವೆ. ಈ 4 ಆಶ್ರಮಗಳನ್ನು ವಿಧಿವತ್ತಾಗಿ ಪಾಲಿಸುತ್ತಾ ಸದಾಚಾರದಿಂದ ನಡೆದುಕೊಳ್ಳುವ ಬ್ರಾಹ್ಮಣನು ಪರಮಪದವನ್ನು ಪಡೆಯುತ್ತಾನೆ. ವೇದ ಮತ್ತು ಸ್ಮೃತಿಗಳ ಪ್ರಕಾರ ಉಳಿದ 3 ಹಂತಗಳಿಗೂ ಆಸರೆ ನೀಡುವುದರಿಂದ ಗೃಹಸ್ಥನು ಅವರೆಲ್ಲರಿಗಿಂತ ಉತ್ಕೃಷ್ಟನು. ನಿಯಮದಂತೆ ಗೃಹಸ್ಥ ಸ್ಥಿತಿಯಲ್ಲಿ ಜೀವಿಸಿದ ಸ್ನಾತಕನೆಂಬ ದ್ವಿಜ ಒಂದು ದೃಢವಾದ ನಿರ್ಧಾರ ತೆಗೆದುಕೊಂಡು ಮತ್ತು ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಕೆಳಗೆ ಕೊಟ್ಟಿರುವ ನಿಯಮಗಳನ್ನು ಅನುಸರಿಸಿಕೊಂಡು ಅರಣ್ಯದಲ್ಲಿ ವಾಸಿಸಬೇಕು. ಒಬ್ಬ ಗೃಹಸ್ಥನು ತನ್ನ ಚರ್ಮ ಸುಕ್ಕು ಹಿಡಿದುದನ್ನು ಕಂಡಾಗ, ತನ್ನ ಕೂದಲು ಬೆಳ್ಳಗಾದಾಗ ಮತ್ತು ಮೊಮ್ಮಕ್ಕಳನ್ನು ಪಡೆದ ಬಳಿಕ ಅರಣ್ಯವಾಸಕ್ಕೆ ತೆರಳಬೇಕು. ಆದರೆ ಒಬ್ಬ ವ್ಯಕ್ತಿಯು ಸ್ವಾಭಾವಿಕವಾದ ತನ್ನ ಜೀವನದ 3 ಭಾಗವನ್ನು ಕಾಡಿನಲ್ಲಿ ಮುಗಿಸಿ ಐಹಿಕ ಸಂಬಂಧವನ್ನು ತ್ಯಜಿಸಿದ ಮೇಲೆ ಜೀವನದ 4 ಭಾಗದಲ್ಲಿ ಸನ್ಯಾಸಿಯಾಗಿ ಜೀವಿಸಬೇಕು. ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಸಾಗಿ ಯಜ್ಞಗಳನ್ನು ಮಾಡಿ ಇಂದ್ರಿಯ ನಿಗ್ರಹ ಮಾಡಿಕೊಂಡ ಮೇಲೆ ಭಿಕ್ಷೆ ಆಹಾರಗಳನ್ನು ನೀಡಿ ಸಾಕೆನಿಸಿದ ನಂತರ ಸನ್ಯಾಸ ಸ್ವೀಕರಿಸಿ ಮೃತಿ ಹೊಂದಿದರೆ ಆನಂದವನ್ನು ಹೊಂದುವನು.
ಆತ ತನ್ನ ಮೂರು ಋಣಗಳನ್ನು ತೀರಿಸಿದ ಮೇಲೆ ಅಂತಿಮ ವಿಮೋಚನೆ ಹೊಂದುವ ಕಡೆಗೆ ತನ್ನ ಮನಸ್ಸನ್ನು ನಿಯೋಗಿಸಬೇಕು. ತನ್ನ ಋಣ ತೀರಿಸದೆ ಮೋಕ್ಷವನ್ನು ಅರಸುವಾತ ಅಧೋಗತಿಗೆ ಇಳಿಯುತ್ತಾನೆ. ನಿಯಮದಂತೆ ವೇದಗಳನ್ನು ಅಭ್ಯಸಿಸಿ ಧರ್ಮವು ಹೇಳುವಂತೆ ಪುತ್ರರನ್ನು ಪಡೆದ ಮೇಲೆ ಮತ್ತು ತನ್ನ ಕೈಲಾದ ಮಟ್ಟಿಗೆ ಯಜ್ಞ ಯಾಗಾದಿಗಳನ್ನು ಅರ್ಪಿಸಿದ ಮೇಲೆ ಅಂತಿಮ ವಿಮೋಚನೆಯತ್ತ ತನ್ನ ಮನವನ್ನು ತಿರುಗಿಸಬೇಕು. ಒಬ್ಬ ದ್ವಿಜನು ವೇದಗಳನ್ನೂ ಓದದೆ ಪುತ್ರನನ್ನೂ ಪಡೆಯದೆ ಯಜ್ಞ ಯಾಗಾದಿಗಳನ್ನೂ ಅರ್ಪಿಸದೆ ಮೋಕ್ಷವನ್ನು ಅರಸಿದರೆ ಆತ ಅಧೋಗತಿಗೆ ಇಳಿಯುತ್ತಾನೆ. ಮನುವಿನ ಪ್ರಕಾರ ಆಶ್ರಮ ಧರ್ಮದಲ್ಲಿ ಮೂರು ಲಕ್ಷಣಗಳಿವೆ ಎಂಬುದು ಈ ಮೇಲಿನ ನಿಯಮಗಳಿಂದ ವಿಷದವಿದೆ. ಮೊದಲನೆಯದಾಗಿ ಇದು ಶೂದ್ರರಿಗೆ ಮತ್ತು ಸ್ತ್ರೀಯರಿಗೆ ಅನ್ವಯಿಸುವುದಿಲ್ಲ. ಎರಡನೆಯದು ಕಡ್ಡಾಯಗೊಳಿಸಲ್ಪಟ್ಟಿರುವ ಬ್ರಹ್ಮಚರ್ಯ ಮತ್ತು ಗೃಹಸ್ಥಾಶ್ರಮ ಕೂಡ. ವಾನಪ್ರಸ್ಥ ಮತ್ತು ಸನ್ಯಾಸಗಳಿಗೆ ನಿರ್ಬಂಧವಿಲ್ಲ. ಮೂರನೆಯದು ಒಬ್ಬ ವ್ಯಕ್ತಿ ಒಂದು ಹಂತದಿಂದ ಇನ್ನೊಂದಕ್ಕೆ ಅನುಕ್ರಮವಾಗಿ ಮೊದಲು ಬ್ರಹ್ಮಚರ್ಯ, ಆಮೇಲೆ ಗೃಹಸ್ಥಾಶ್ರಮ, ತದನಂತರ ವಾನಪ್ರಸ್ಥ, ಕೊನೆಯದಾಗಿ ಸನ್ಯಾಸಾಶ್ರಮಗಳಿರುವ ಕ್ರಮದಲ್ಲಿ ಅನುಕ್ರಮವಾಗಿ ಸಾಧಬೇಕು. ಯಾವೊಬ್ಬನೂ ಒಂದನ್ನ ಬಿಟ್ಟು ಮುಂದಿನ ಹಂತವನ್ನು ಪ್ರವೇಶಿಸಲಾರ. ಮನು ಹೇಳುವುದನ್ನು ಇತಿಹಾಸದ ಬೆಳಕಿನಲ್ಲಿ ಪರೀಕ್ಷಿಸುವುದಾದರೆ ಅನೇಕ ಪ್ರಶ್ನೆಗಳು ಎದುರಾಗುತ್ತವೆ. ಜೀವನದ ಹಂತಗಳ ಈ ತತ್ವ ವೇದಗಳಿಗೆ ತೀರಾ ಗೊತ್ತಿರದ ವಿಷಯ. ವೇದಗಳು ಬ್ರಹ್ಮಚಾರಿಯ ಬಗ್ಗೆ ಹೇಳುತ್ತವೆ, ಆದರೆ ಬ್ರಹ್ಮಚರ್ಯೆಯು ಜೀವನದಲ್ಲಿ ತಪ್ಪಿಸಿಕೊಳ್ಳಲಾಗದ ಹಂತವೆಂದು ಪರಿಗಣಿಸಲ್ಪಟ್ಟಿತ್ತೆಂದು ತೋರಲು ಏನೂ ಮಾಹಿತಿ ಇಲ್ಲ. ಋಗ್ವೇದದಲ್ಲಿ ಯತಿಗಳ ಬಗ್ಗೆ ಉಲ್ಲೇಖವಿದೆ, ಅದು ಕೂಡ ಜೀವನದ ಒಂದು ಹಂತವೆಂದು ಪರಿಗಣಿಸಲ್ಪಟ್ಟಿಲ್ಲ. ಸನ್ಯಾಸಿಯಂತಲ್ಲದೆ ಋಗ್ವೇದ ಕಾಲದ ಯತಿಯು ಒಂದು ದ್ವೇಷಿಸಲ್ಪಟ್ಟ ವ್ಯವಸ್ಥೆಯಾಗಿದ್ದಿತು. ಋಗ್ವೇದದಲ್ಲಿ ಇಂದ್ರನು ಯತಿಗಳನ್ನು ತೋಳಗಳಿಗೆ ಎಸೆದನೆಂದು ಹೇಳುವ ಅನೇಕ ಶ್ಲೋಕಗಳಿವೆ. ಬ್ರಾಹ್ಮಣರು ನಾಲ್ಕು ಆಶ್ರಮಗಳೆಂಬ ತತ್ವವನ್ನು ರೂಪಿಸಿದರೇಕೆ? ಆಶ್ರಮ ಧರ್ಮದ ವಿಷಯದಲ್ಲಿ ಇದು ಮೊದಲನೆಯ ಒಗಟು. ಎರಡನೆಯ ಒಗಟು ನಾಲ್ಕು ಆಶ್ರಮಗಳ ಅನುಕ್ರಮದ ವ್ಯವಸ್ಥೆಗೆ ಸಂಬಂಧಪಟ್ಟದ್ದು. ಬ್ರಹ್ಮಾಚಾರಿಯು ಮೂರರಲ್ಲಿ ಯಾವ ಆಶ್ರಮವನ್ನಾದರೂ ಪ್ರವೇಶಿಸುವ ಅವಕಾಶವಿದ್ದ ಕಾಲವೊಂದಿತ್ತು ಎಂಬುದು ನಿರ್ವಿವಾದ. ಆತ ಗೃಹಸ್ಥಾಶ್ರಮಿಯಾಗಬಹುದು ಅಥವಾ ಆತ ಗೃಹಸ್ಥಾಶ್ರಮಿಯಾಗದೆ ಸನ್ಯಾಸಿಯಾಗಬಹುದು. ಧರ್ಮ ಸೂತ್ರದ ಕರ್ತೃಗಳು ಈ ವಿಷಯದಲ್ಲಿ ಏನು ಹೇಳುತ್ತಾರೆಂಬುದನ್ನು ಹೋಲಿಸಿ ನೋಡೋಣ. ವಾಶಿಷ್ಠ ಧರ್ಮಸೂತ್ರ ಹೇಳುವುದೇನೆಂದರೆ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಎಂಬ ನಾಲ್ಕು ಹಂತಗಳಿವೆ. ಬ್ರಹ್ಮಚರ್ಯದ ನಿಯಮಗಳನ್ನು ಮುರಿಯದೆ ಒಂದು, ಎರಡು ಅಥವಾ ಮೂರು ವೇದಗಳನ್ನು ಅಭ್ಯಸಿಸಿರುವ ಒಬ್ಬ ವ್ಯಕ್ತಿಯು ತಾನು ಇಚ್ಛಿಸಿದ ಯಾವುದಾದರೊಂದು ಹಂತವನ್ನು ಪ್ರವೇಶಿಸಬಹುದು. ಗೌತಮ ಧರ್ಮಸೂತ್ರ ಹೇಳುವುದೇನೆಂದರೆ, ವೇದವನ್ನು ಅಭ್ಯಸಿಸಿರುವಾತ ಯಾವ ಹಂತವನ್ನು ಪ್ರವೇಶಿಸಬೇಕೆಂಬುದನ್ನು ತಾನೇ ಆಯ್ದುಕೊಳ್ಳಬಹುದೆಂದು ಕೆಲವರು ಸಾರಿದ್ದಾರೆ. ನಾಲ್ಕು ಹಂತಗಳು ಆವುವು ಎಂದರೆ ಬ್ರಹ್ಮಚರ್ಯ, ಗೃಹಸ್ಥ, ಸನ್ಯಾಸ ಮತ್ತು ವಾನಪ್ರಸ್ಥ. ಮನುವು ಆಯ್ಕೆಯ ಸ್ವಾತಂತ್ರ್ಯವನ್ನು ತೆಗೆದು ಗೃಹಸ್ಥಾಶ್ರಮವನ್ನು ಕಡ್ಡಾಯಗೊಳಿಸಿದ್ದೇಕೆ? ಗೃಹಸ್ಥಾಶ್ರಮ ವಾನಪ್ರಸ್ಥ ಸ್ಥಿತಿಯ ಹಿಂದಿನ ಸ್ಥಿತಿಯಾಗಿರಬೇಕೆಂದು, ವಾನಪ್ರಸ್ಥವು ಸನ್ಯಾಸ ಸ್ಥಿತಿಯ ಹಿಂದಿನ ಸ್ಥಿತಿಯಾಗಿರಬೇಕೆಂದು ಷರತ್ತು ಹಾಕಿದ್ದೇಕೆ? ಜೀವನದ ಈ ನಾಲ್ಕು ಹಂತಗಳನ್ನು ಯಾವುದಾದರೂ ಮಹತ್ವದ ಉದ್ದೇಶಕ್ಕಾಗಿ ಯೋಜಿಸಲ್ಪಟ್ಟಿದ್ದರೆ ಶೂದ್ರರು ಮತ್ತು ಸ್ತ್ರೀಯರು ಈ ಹಂತಗಳಿಂದ ಹೊರಗೆ ಹಾಕಲ್ಪಟ್ಟರೇಕೆ ಎಂಬುದನ್ನು ಗ್ರಹಿಸುವುದು ಕಷ್ಟ. ಮನುವಿನ ಯೋಜನೆಯಂತೆ ಶೂದ್ರರು ಮತ್ತು ಸ್ತ್ರೀಯರು ಗೃಹಸ್ಥರಾಗಿರಬಹುದಷ್ಟೇ, ಅವರು ಬ್ರಹ್ಮಚಾರಿ, ವಾನಪ್ರಸ್ಥ ಅಥವಾ ಸನ್ಯಾಸಿಗಳಾಗಿರಬಾರದೇಕೆ? ಆಶ್ರಮ ಧರ್ಮದಲ್ಲಿ ಅವರಿಗೂ ಅವಕಾಶವಿದ್ದರೆ ಅವರಿಗಾಗಲಿ ಅಥವಾ ಸಮಾಜಕ್ಕಾಗಲಿ ಆಗುತ್ತಿದ್ದ ಹಾನಿ ಏನು?
ಆಶ್ರಮ ಧರ್ಮ ಪದ್ಧತಿಯಲ್ಲಿ ಇನ್ನೂ ಅನೇಕ ಬದಲಾವಣೆಗಳಿವೆ. ಮೊದಲನೆಯದು ಬ್ರಹ್ಮಚಾರಿಗಳಲ್ಲಿ ಮನುವು ಮಾಡಿರುವ ಭೇದ ಭಾವ. ಬ್ರಹ್ಮಚಾರಿಗಳು ಅವರ ಜಾತಿಗಳ ಆಧಾರದ ಮೇಲೆ ಕಪ್ಪು ಚಿಗರಿ, ಜಿಂಕೆ ಮತ್ತು ಹೋತನ ಚರ್ಮಗಳನ್ನು ಮೇಲಿನ ಉಡುಪುಗಳಾಗಿಯೂ, ಸೆಣಬು ಮತ್ತು ಉಣ್ಣೆಯಿಂದ ಮಾಡಿದ ಕೆಳಗಿನ ಉಡುಪುಗಳನ್ನು ಧರಿಸಬೇಕು. ಬ್ರಾಹ್ಮಣನು ನಡುಕಟ್ಟಿಗೆ ಮೂಂಗಾ ಹುಲ್ಲಿನ ಮೃದು ಮತ್ತು ನವಿರಾದ ಮೂರೆಳೆಯ ಉಡುದಾರವನ್ನು, ಕ್ಷತ್ರಿಯನು ಮುರುವಾದಾರದಿಂದ ಮಾಡಿದ ಉಡುದಾರವನ್ನು, ವೈಶ್ಯನು ಸೆಣಬಿನಿಂದ ಮಾಡಿದ ಉಡುದಾರವನ್ನು ಧರಿಸಬೇಕು. ಮೂಂಗಾ ಹುಲ್ಲು ದೊರೆಯದಿದ್ದರೆ ನಡುಕಟ್ಟನ್ನು ಕುಶ, ಅಸ್ಮಂತಕ ಮತ್ತು ಬಲ್ವಜ ಎಳೆಗಳಿಂದ ಒಂದೇ ಒಂದು ಮುಮ್ಮುಡಿ ಗಂಟು ಹಾಕಿ ಅಥವಾ ಕುಟುಂಬದ ಪದ್ಧತಿಯಂತೆ ಐದು ಗಂಟು ಹಾಕಿ ತಯಾರು ಮಾಡಬಹುದು. ಬ್ರಾಹ್ಮಣನು ಹತ್ತಿಯ, ಕ್ಷತ್ರಿಯ ಸೆಣಬಿನ ಹಾಗೂ ವೈಶ್ಯನು ಉಣ್ಣೆಯ ಯಜ್ಞೋಪವೀತವನ್ನು ಧರಿಸಬೇಕು. ಆ ಜನಿವಾರವು ಮೂರು ಎಳೆಯದ್ದಾಗಿರಬೇಕು ಹಾಗೂ ಬಲಕ್ಕೆ ಹುರಿ ಮಾಡಿದುದೂ ಆಗಿರಬೇಕು. ಪವಿತ್ರ ನಿಯಮದಂತೆ ಬ್ರಾಹ್ಮಣನು ಬಿಲ್ವ ಅಥವಾ ಪಲಾಶ ಮರದ ದಂಡವನ್ನು, ಕ್ಷತ್ರಿಯನು ವಟ ಅಥವಾ ಕದಿರಾ ಮರದ, ವೈಶ್ಯನು ಪಿಲು ಅಥವಾ ಔದುಂಬರ ಮರದ ದಂಡವನ್ನು ಧರಿಸಬೇಕು. ಬ್ರಾಹ್ಮಣನು ಹಿಡಿಯುವ ದಂಡವು ಅವನ ತಲೆ ಕೂದಲಿನ ತನಕ, ಕ್ಷತ್ರಿಯನ ದಂಡವು ಆತನ ಹಣೆಯ ತನಕ ಮತ್ತು ವೈಶ್ಯನದು ಆತನ ಮೂಗಿನ ತುದಿಯ ತನಕ ಉದ್ದವಾಗಿರಬೇಕು. ಎಲ್ಲಾ ದಂಡಗಳು ಡೊಂಕಿಲ್ಲದೆ ನೇರವಾಗಿ ನೋಡುವುದಕ್ಕೆ ಅಂದವಾಗಿ ಅವುಗಳ ತೊಗಟೆ ಪರಿಪೂರ್ಣವಾಗಿದ್ದು ಬೆಂಕಿಯಿಂದ ಸುಟ್ಟಿರದೆ ಜನರಿಗೆ ಭಯ ಉಂಟು ಮಾಡದಂತಿರಬೇಕು. ಬ್ರಹ್ಮಚಾರಿಯು ತನ್ನ ಆಯ್ಕೆಯಂತೆ ಒಂದು ದಂಡವನ್ನು ತೆಗೆದುಕೊಂಡು ಸೂರ್ಯನನ್ನ ಪೂಜಿಸಿ ಮತ್ತು ತನ್ನ ಬಲಗೈಯನ್ನು ಅಗ್ನಿಯ ಕಡೆ ತಿರುಗಿಸಿ ಪ್ರದಕ್ಷಿಣೆ ಮಾಡಿ ನಿಯಮವು ಗೊತ್ತು ಮಾಡಿರುವ ರೀತಿಯಲ್ಲಿ ಭಿಕ್ಷೆ ಬೀಳಬೇಕು. ಹೊಸದಾಗಿ ದೀಕ್ಷೆ ಪಡೆದ ಬ್ರಾಹ್ಮಣ ತನ್ನ ಬೇಡಿಕೆಯನ್ನು ಭವತಿ ಎಂಬ ಪದದಿಂದ ಪ್ರಾರಂಭಿಸಿ ಕ್ಷತ್ರಿಯನು ಭವತಿ ಎಂಬ ಪದವನ್ನು ಬೇಡಿಕೆಯ ಮಧ್ಯದಲ್ಲಿ ಸೇರಿಸಿ ವೈಶ್ಯನು ಆ ಪದವನ್ನು ಸೂತ್ರದ ಕೊನೆಯಲ್ಲಿಟ್ಟು ಭಿಕ್ಷೆ ಬೀಳಬೇಕು. ಬ್ರಹ್ಮಾಚಾರಿಗಳೆಲ್ಲ ದ್ವಿಜರಾಗಿ ಒಂದೇ ವರ್ಗಕ್ಕೆ ಸೇರಿದವರಾಗಿರುತ್ತಾರೆ. ಅವರ ಮೇಲಿನ ಉಡುಪಿನ ಪದಾರ್ಥದಲ್ಲಿ ಭಿನ್ನತೆ ಇರಬೇಕಾದ ಅಗತ್ಯವೇನು? ಅವರ ಪವಿತ್ರ ದಾರದ ಪದಾರ್ಥದಲ್ಲಿ ಭಿನ್ನತೆಯ ಅಗತ್ಯವೇನು? ಅವರು ಹಿಡಿಯುವ ದಂಡದಲ್ಲಿ ವ್ಯತ್ಯಾಸ ಮಾಡುವ ಅಗತ್ಯವೇನು? ಭಿಕ್ಷೆ ಬೇಡುವಾಗ ಉಚ್ಚರಿಸುವ ಸೂತ್ರದ ರಚನೆಯಲ್ಲಿ ಭಿನ್ನತೆ ಮಾಡುವ ಅಗತ್ಯವೇನು? ಬ್ರಾಹ್ಮಣ ಬ್ರಹ್ಮಚಾರಿಯು ಭವತಿ ಭಿಕ್ಷಾಂ ದೇಹಿ ಎನ್ನಬೇಕೇಕೆ? ಒಬ್ಬ ಕ್ಷತ್ರಿಯ ಬ್ರಹ್ಮಚಾರಿಯು ಭಿಕ್ಷಾಂ ಭವತಿ ದೇಹಿ ಎಂದು ಏಕೆ ಹೇಳಬೇಕು? ವೈಶ್ಯ ಬ್ರಹ್ಮಚಾರಿಯು ಭಿಕ್ಷಾಂ ದೇಹಿ ಭವತಿ ಎಂದು ಏಕೆ ಹೇಳಬೇಕು?

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
2: ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು.
3: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
4: ನಿಮ್ಮ ಮನೆ ಮನದ ಕೈ ರುಚಿ.
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ 1:00 ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

ಭಾವಗೀತೆಗಳ ಭಾವರಸ, ಭಕ್ತಿ ಗೀತೆಗಳ ಭಕ್ತಿಸುದೆ, ಚಿತ್ರಗೀತೆಗಳ ಸುಮಧುರ ಸಂಗೀತ, ಈ ಎಲ್ಲದರ ಸಂಗಮವಾಗಿರುವ ವಿಶೇಷ ಕಾರ್ಯಕ್ರಮ ಸಂಡೇ ಸ್ಪಾಟ್ಲೈಟ್. 28/6/2026 ಭಾನುವಾರ ಪ್ರಸಾರವಾಗಲಿರುವ ಈ ವಿಶೇಷ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ನಿಮ್ಮ

ನಮ್ಮೊಂದಿಗೆ ಇರಲಿದ್ದಾರೆ ಪ್ರತಿಭಾವಂತ ಸಂಗೀತ ಶಿಕ್ಷಕಿ ಸಿಎಸ್ ಅನಘ. ಇವರು ತಮ್ಮ ಮೆಚ್ಚಿನ ಹಾಡುಗಳು ಮತ್ತು ಸಂಗೀತದ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಹಾಗಾದರೆ ತಪ್ಪದೇ ಕೇಳಿ ಸಂಡೇ ಸ್ಪಾಟ್ಲೈಟ್ ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ನಾನ್ ವೆಜ್ ರೆಸಿಪಿಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಾನ್ ವೆಜ್ ರೆಸಿಪಿಗಳಂದರೆ ಆಹಾ, ಬಾಯಲ್ಲಿ ನೀರು ಬರುತ್ತೆ. ನಾನ್ ವೆಜ್ ತಿನ್ನುವಂತಹ ಪ್ರಿಯರಿಗೆ, ಈ ನಾನ್ ವೆಜ್ ತಿನ್ನೋರು ಸಾಮಾನ್ಯವಾಗಿ ಈ ವೆಜ್ ತರಕಾರಿಗಳನ್ನು ಅಷ್ಟಾಗಿ ಇಷ್ಟಪಡೋದಿಲ್ಲ. ನಾನ್ ವೆಜ್ಜನ್ನೇ ಹೆಚ್ಚಾಗಿ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಸೊ ಅಂತಹ ನಾನ್ ವೆಜ್ ಪ್ರಿಯರಿಗೆಲ್ಲ ಈ ದಿನ ಮಟನ್ ಚಾಪ್ಸ್, ಪೆಪ್ಪರ್ ಚಿಕನ್ ಜೊತೆಗೆ ಗ್ರೀನ್ ಚಿಕನನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಎಕ್ಸ್ಟ್ರಾ ಫ್ಲೇವರ್ಸ್ ರೋಷನ್ ಸರ್ ಅವರಿಂದ ತಿಳಿಸ್ತೀನಿ. ಸೊ ಹಾಗಾದರೆ ತಡ ಮಾಡೋದು ಬೇಡ, ಫಟಾಫಟ್ ಅಂತ ಈ ಮಟನ್ ಚಾಪ್ಸನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಈ ಮಟನ್ ಚಾಪ್ಸ್ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಯಾವ ಕ್ರಮದಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ರೋಷನ್ ಸರ್ ಅವರಿಂದ ಕೇಳೋಣ.
4: ಈ ಮಟನ್ ಚಾಪ್ಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು 600 ಗ್ರಾಮ್ನಷ್ಟು ಮಟನ್ನ ತಗೊಂಡಿದ್ದೀನಿ. ಅಕಸ್ಮಾತ್ ನಿಮಗೆ ಬರೀ ಚಾಪ್ಸ್ ಪೀಸ್ ಬೇಕು ಅಂತ ಹೇಳಿದರೆ ನೀವು ಅದನ್ನು ತಗೋಬಹುದು. ಇದನ್ನು ಇವಾಗ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಇದಕ್ಕೆ 1 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. 1/2 ಟೇಬಲ್ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಹಾಗೆಯೇ 1/4 ಟೀಸ್ಪೂನಷ್ಟು ಅರಿಶಿನನ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೀವು 3-4 ವಿಶಲ್ ಕೂಗಿಸ್ಕೋಬೇಕು. ಮಟನ್ ಬೇಯಕ್ಕೆ ಎಷ್ಟೊತ್ತು ಬೇಕೋ ನಿಮ್ಮ ಕುಕ್ಕರಲ್ಲಿ ಅಷ್ಟೊತ್ತು ನೀವು ಬೇಯಿಸ್ಕೋಬೇಕಾಗುತ್ತೆ. ಇದನ್ನು ಇವಾಗ ನಾನು ಚೆನ್ನಾಗಿ ಬೇಯಕ್ಕೆ ಇಡ್ತಾ ಇದ್ದೀನಿ. ಮಸಾಲ ಮಾಡ್ಕೊಳ್ಳೋದಕ್ಕೆ ಇಲ್ಲಿ 1 medium-sized ಈರುಳ್ಳಿನ ತಗೊಂಡಿದ್ದೀನಿ. ಹಾಗೆಯೇ 2 medium-sized ಟೊಮೆಟೊ, 1/4 ಭಾಗದಷ್ಟು ಮಾತ್ರ ತೆಂಗಿನ ತುರಿ ತಗೋಬೇಕು. ಇದನ್ನು ತಗೊಂಡು ಖಾರಕ್ಕೆ ತಕ್ಕಂತೆ ನಿಮಗೆಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಹಾಕಬೇಕು. ನಾನಿಲ್ಲಿ 6-7 ಹಸಿಮೆಣಸಿನಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಗಸಗಸೆ ನೋಡಿ, 1 teaspoonಷ್ಟು ಹಾಕ್ಕೋಬೇಕು. 1-2 ಏಲಕ್ಕಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಲವಂಗ, 1/4 ಲವಂಗ ಬೇಕಾಗುತ್ತೆ. ಹಾಗೆಯೇ 2-3 ತುಂಡು ಚಕ್ಕೆ ಬೇಕಾಗುತ್ತೆ. ಹಾಗೆಯೇ ನೀವು ಕೈ ಮುಷ್ಟಿಯಲ್ಲಿ ಹಿಡಿದ್ರೆ, ಗಟ್ಟಿಯಾಗಿ ಹಿಡಿದ್ರೆ 1 full muštiಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕು. ಅಕಸ್ಮಾತ್ ಎಲ್ಲಾದರೂ ನಿಮಗೆ ಪುದೀನ ಬೇಕು ಅಂದರೂ ಕೂಡ ಹಾಕೋಬಹುದು, ಬಟ್ ನಾನಿಲ್ಲಿ ಯಾವುದನ್ನು ಹಾಕ್ಕೊಳ್ತಾ ಇಲ್ಲ. ಬೆಳ್ಳುಳ್ಳಿ ಚೆನ್ನಾಗಿ ಸಿಪ್ಪೆ ತೆಗೆದಿರುವಂಥದ್ದು, 10-15 ಎಸಳು ಬೆಳ್ಳುಳ್ಳಿನ ಮಾತ್ರ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ 1 ಬಾಣಲೆಯನ್ನು ಬಿಸಿ ಮಾಡಿಕೊಂಡು ಇದಕ್ಕೆ 1-2 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ನೀವು ಎಣ್ಣೆ ಅಥವಾ ತುಪ್ಪ ನಿಮಗೇನು ಬೇಕೋ ಅದನ್ನು ಬಳಸ್ಬೋದು. ಹಾಗೆಯೇ ಕಟ್ ಮಾಡಿರುವಂತಹ ಆ ಈರುಳ್ಳಿ ಏನಿತ್ತು ನನ್ನ ಪ್ಲೇಟಲ್ಲಿ, ಅದನ್ನೇ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅದು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದ ಮೇಲೆ ನೀವು ಉಳಿದಿರುವಂತಹ ಪ್ಲೇಟಲ್ಲಿರುವಂತಹ ಸಾಮಗ್ರಿಗಳು ಏನಿದೆ ರುಬ್ಕೊಳ್ಳೋಕ್ಕೆ ನೀವು ತಗೊಂಡಿದ್ದೀರಾ ಅದನ್ನು ಸೇರಿಸ್ಕೋಬೇಕು. ಇವಾಗ ಎಲ್ಲದನ್ನು ಸೇರಿಸ್ಕೊಂಡು ಆ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಎಲ್ಲದನ್ನು ಸೇರಿಸ್ಕೊಂಡು ಇದನ್ನು 3-4 ನಿಮಿಷ ನಾನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಏನಕ್ಕಂತ ಹೇಳಿದರೆ ಆ ಗ್ರೇವಿಯಲ್ಲಿ ರುಚಿ ಹಾಗೆಯೇ ಆ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡ್ತಾ ಇದ್ದೀನಿ. ತುಂಬ ಜನ ಮಟನ್ ಚಾಪ್ಸ್ ಅಥವಾ ಮಟನ್ ಕರಿನ ಡಿಫ್ರೆಂಟಾಗಿ ಮಾಡ್ತೀರಾ, ಬಟ್ ಇವತ್ತು ನಾನು ಹೇಳಿರೋ ಥರ ಒಂದ್ಸಲ ಟ್ರೈ ಮಾಡಬೇಕು ನೀವು. ಇದನ್ನು ಇವಾಗ ತಣ್ಣಗಾಗೋಕ್ಕೆ ಬಿಡ್ತಾ ಇದ್ದೀನಿ ನಾನು. ಒಂದ್ಸಲ ತಣ್ಣಗಾದ ಮೇಲೆ ಇದನ್ನು 1 ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನೈಸ್ ಪೇಸ್ಟ್ ಮಾಡ್ಕೋಬೇಕು. ತರಿ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಗ್ರೇವಿ. ಇಲ್ಲಿ ಇದನ್ನು ನುಣ್ಣಗೆ ನೀವು ರುಬ್ಕೋಬೇಕಾಗುತ್ತೆ. ಇವಾಗ ಅದೇ ಪ್ಯಾನನ್ನು ಬಿಸಿ ಮಾಡಿಕೊಂಡು ಇದಕ್ಕೆ 3-4 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತೆ 1 ಈರುಳ್ಳಿನ ಕಟ್ ಮಾಡ್ಕೊಂಡು ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ನಿಮಗೆ ಈ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಮೀಡಿಯಂ ಸೈಜ್ 2 ಈರುಳ್ಳಿ ಹಾಗೆಯೇ 2 ಟೊಮೆಟೊ ಬೇಕಾಗುತ್ತೆ. ಈರುಳ್ಳಿನ ಹಾಕೊಂಡ ಮೇಲೆ ಯಾವ ಕಾರಣಕ್ಕೂ ನೀವು ಇದನ್ನು ಹೈ ಫ್ಲೇಮಲ್ಲಿ ಕಂದು ಬಣ್ಣ ಬರೋ ಥರ ಮಾಡ್ಕೋಬಾರ್ದು. ನೀವು ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಅದು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು, ಅಂದರೆ ಬಾಡಬೇಕು, ತುಂಬ ಚೆನ್ನಾಗಿ ಬಾಡಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು ಅದು ಬಾಡ್ತಾ ಬರ್ತಾ ಇದೆ. ಸೊ ಅದಕ್ಕೆ ಮತ್ತೆ ನಾನು 1/4 ಟೀಸ್ಪೂನಷ್ಟು ಅರಿಶಿನನ ಎಣ್ಣೆಗೆನೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಅರಿಶಿನ ಮೊದಲೇ ನಾನು ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಸ್ವಲ್ಪ ನಾನು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಕೂಡ ನಾವು ಆಲ್ರೆಡಿ ಸೇರಿಸ್ಕೊಂಡಿದ್ದೀವಿ. ಇವಾಗ 1 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿರುವಂಥದ್ದು, ಅದರದ್ದು ರುಚಿ ತುಂಬ ಅದ್ಭುತ ಇರುತ್ತೆ. ಮನೆಯಲ್ಲಿ ಮಾಡಿಕೊಂಡ್ರೆ ನೀವು ಅಂಗಡಿಯಿಂದ ತಂದರೆ ಆ ಟೇಸ್ಟ್ ಬರೋದಿಲ್ಲ. ಅದರದ್ದು ಹಸಿ ಸ್ಮೆಲ್ ಹೋದ ಮೇಲೆ ಇದಕ್ಕೆ ನಾವು ಮಾಡಿಕೊಂಡಿರುವಂತಹ ಪೇಸ್ಟ್ ಏನಿದೆ ಆ ಪೇಸ್ಟನ್ನು ಸೇರಿಸ್ಕೋಬೇಕಾಗುತ್ತೆ. ಇವಾಗ ನಾನು ಎಲ್ಲ ಪೇಸ್ಟನ್ನು ಸೇರಿಸ್ಕೊಂಡು ಇದೇ ಎಣ್ಣೆ ಜೊತೆ ಇದನ್ನು ಫಸ್ಟಿಗೆ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್, ಎಣ್ಣೆ ಜೊತೆ ಆ ಮಸಾಲ ಚೆನ್ನಾಗಿ ಮಿಕ್ಸ್ ಆಗಿ 1-2-3 ನಿಮಿಷ ನಾವು ಕುಕ್ಕಾಗಕ್ಕೆ ಬಿಡಬೇಕಾಗುತ್ತೆ. ಹಾಗೆಯೇ ಉಪ್ಪು ಮೊದಲಿಗೂ ಕೂಡ ಸೇರಿಸ್ಕೊಂಡಿದ್ದೀವಿ. ಸೊ ಹೊಸಬರು ಅಡುಗೆ ಮಾಡೋದಕ್ಕೆ ನೆನ್ಪಿಟ್ಕೊಂಡು ಉಪ್ಪನ್ನು ಮತ್ತೆ ಸೇರಿಸುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇವಾಗ ಇದನ್ನು ಮುಚ್ಚಳ ಮುಚ್ಚಿ 1-2-3 ನಿಮಿಷ ನಾನು ಮೀಡಿಯಂ ಫ್ಲೇಮಲ್ಲಿ ಕುಕ್ಕಾಗಕ್ಕೆ ಬಿಡ್ತಾ ಇದ್ದೀನಿ. 1-2-3 ನಿಮಿಷ ಆದಮೇಲೆ ನೋಡಿ ಆ ಗ್ರೇವಿಯಿಂದ ಎಣ್ಣೆ ಸ್ವಲ್ಪ ಸಪ್ರೇಟ್ ಆಗ್ತಾ ಇದೆ, ಅಂದರೆ ಗ್ರೇವಿ ಬೆಂದು ಬರ್ತಾ ಇದೆ ಅಂತ ಅರ್ಥ. ಸೊ ಎಲ್ಲ ಸೈಡಲ್ಲಿ ಅದು ಎಣ್ಣೆ ಬಿಡುವಾಗ ನಾವು ಏನು ಕುಕ್ ಮಾಡಿಟ್ಕೊಂಡಿದ್ದೀವಿ ಆ ಮಟನ್ನ ಸೇರಿಸ್ಕೋಬೇಕು. ಇಲ್ಲಿ ಮಟನ್ ಚಾಪ್ಸ್ ನಿಮಗೆ ಪೀಸ್ ಬೇಕಂದರೆ ನಾನು ಮೊದಲೇ ಹೇಳಿದೆ, ಅದನ್ನು ಮಾತ್ರ ನೀವು ಹಾಕ್ಕೋಬಹುದು. ಇದೇ ಗ್ರೇವಿಯಲ್ಲಿ ಮಟನ್ ಚಾಪ್ಸ್ ಮಾಡಿ ನೋಡಿ, ಭಾರಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಇದನ್ನು ಒಂದ್ಸಲ ಹಾಕ್ಕೊಂಡ್ಮೇಲೆ ಥಿಕ್ನೆಸ್ ನಿಮಗೆ ಬೇಕಾದಂತೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾರ್ ಥರ ಮಾಡ್ಕೋಬೇಡಿ, ಅಂದರೆ ತುಂಬ ನೀರಾಗಿ ಮಾಡ್ಕೋಬೇಡಿ ಯಾವ ಕಾರಣಕ್ಕೂ, ಯಾಕಂದರೆ ಅದು ಟೇಸ್ಟ್ ಬರೋದಿಲ್ಲ ಅಷ್ಟೊಂದು. ಸೊ ಒಂದ್ಸಲ ನೀವು ಅದಕ್ಕೆ ಮಟನ್ ಎಲ್ಲ ಸೇರಿಸಿದ ಮೇಲೆ ಆ ಮಟನ್ ಸ್ವಲ್ಪ ಗ್ರೇವಿನ ಎಳ್ಕೋಬೇಕು. ಅದಕ್ಕೋಸ್ಕರನೇ ಮೀಡಿಯಂ ಫ್ಲೇಮಲ್ಲಿ 3-4 ನಿಮಿಷ ನಾನು ಅದನ್ನು ಕುಕ್ ಆಗೋಕ್ಕೆ ಬಿಡ್ತಾ ಇದ್ದೀನಿ. ಸೊ ಇವಾಗ 3-4 ನಿಮಿಷ ಆಗಿದೆ, ಗ್ರೇವಿ ಕೂಡ ತುಂಬ ಚೆನ್ನಾಗಿ ಥಿಕ್ನೆಸ್ ಕೂಡ ಬಂದಿದೆ, ಹಾಗೆಯೇ ಟೆಕ್ಸ್ಚರ್ ಕೂಡ ಬಂದಿದೆ. ನೀವೇ ನೋಡ್ತಾ ಇದ್ದೀರಾ ಅದನ್ನು ಎಷ್ಟು ಚೆನ್ನಾಗಿ ಅದು ಕಾಣ್ತಾ ಇದೆ ಅಂತ. ಹಾಗೆಯೇ ರುಚಿ ಕೂಡ ತುಂಬಾ ಅದ್ಭುತವಾಗಿರುತ್ತೆ. ಸೊ ಇದಾಯಿತು ಮಟನ್ ಚಾಪ್ಸ್ ರೆಸಿಪಿ. ಸೊ ಇದನ್ನು ಒಂದ್ಸಲ ಟ್ರೈ ಮಾಡಿ, ಖಂಡಿತ ಹೇಳ್ತೀನಿ ಎಲ್ರಿಗೂ ಕೂಡ ಇಷ್ಟವಾಗುವಂತಹ ಒಂದು ಸೂಪರ್ ಡೂಪರ್ ರೆಸಿಪಿ ಇದು, ನನ್ನ ಪರ್ಸನಲ್ ಫೇವ್ರೇಟ್ ರೆಸಿಪಿ ಕೂಡ. ಸೊ ಇದನ್ನೇ ನೀವು ಚಿಕನಲ್ಲೂ ಮಾಡಬಹುದು ಅಥವಾ ಮಟನಲ್ಲಿ ಮಾಡಬಹುದು.
3: ಸ್ನೇಹಿತರೆ, ಮಟನ್ ಚಾಪ್ಸ್ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಎಕ್ಸ್ಟ್ರಾ ಫ್ಲೇವರ್ಸ್ ರೋಷನ್ ಸರ್ ಅವರು. ಇದ್ರೊಟ್ಟಿಗೆ ಪೆಪ್ಪರ್ ಚಿಕನ್ ಕೂಡ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಆ ಪೆಪ್ಪರ್ ಚಿಕನ್ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ರೋಷನ್ ಸರ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು ಮಟನ್ ಚಾಪ್ಸನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಹಾಗೆ ಅದರೊಟ್ಟಿಗೆ ಮತ್ತೊಂದು ಸ್ಪೆಷಲ್ ಸ್ನೇಹಿತರೆ, ಅದೇ ಪೆಪ್ಪರ್ ಚಿಕನ್. ಈ ಪೆಪ್ಪರ್ ಚಿಕನನ್ನು ಹೇಗೆ ಮಾಡ್ಕೊಳ್ಬೇಕು, ಅದರಲ್ಲೂ ಸ್ಪೆಷಲ್ಲಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ, ಈ ರೆಸ್ಟೋರೆಂಟ್ ಅಥವಾ ಹೋಟೆಲ್ ಸ್ಟೈಲಲ್ಲಿ ಮಾಡ್ಕೊಳ್ಬಹುದಾದಂತಹ ಪೆಪ್ಪರ್ ಚಿಕನ್ ಬಗ್ಗೆ ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಈ ಪೆಪ್ಪರ್ ಚಿಕನ್ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ರೋಷನ್ ಸರ್ ಅವರಿಂದ ಕೇಳೋಣ.
5: ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಂದರೆ ಹೋಟೆಲ್ಗಳಲ್ಲಿ ಪೆಪ್ಪರ್ ಚಿಕನ್ನ ಟೇಸ್ಟಿಯಾಗಿ ಹೇಗೆ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ನಾನು ಜಾಸ್ತಿ ಸಾಮಗ್ರಿಗಳನ್ನು ಯೂಸ್ ಮಾಡಿಲ್ಲ. ಹಾಗೆಯೇ ಕೆಲವು ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನು ಹಾಕಿ ಅತಿ ರುಚಿಯಾಗಿ ಪೆಪ್ಪರ್ ಡ್ರೈನ ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳಿದ್ದೀನಿ. ನೋಡಿ, ಮೊದಲಿಗೆ ಇಲ್ಲಿ ನಾನು ಒಂದು 600 ಗ್ರಾಮ್ ಚಿಕನ್ನ ತೊಗೊಂಡಿದ್ದೀನಿ. ಇದು ಸ್ಕಿನ್ ಔಟ್ ತೊಗೊಂಡಿದ್ದೀನಿ. ಯಾವಾಗಲೂ ಸ್ಕಿನ್ ಔಟ್ ಚಿಕನ್ ಇದ್ದರೆ ಪೆಪ್ಪರ್ ಡ್ರೈ ಎಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಲೆಗ್ ಪೀಸ್ ಎಲ್ಲ ಇದ್ದರೆ ಚೆನ್ನಾಗಿ ಅದಕ್ಕೆ ಕಟ್ಸ್ಗಳನ್ನು ಹಾಕ್ಕೊಳ್ಳಿ. ಹಾಗೆಯೇ ಅದರಲ್ಲಿ ಎಕ್ಸ್ಟ್ರಾ ಸ್ಕಿನ್ ಇದ್ದರೆ ಅದನ್ನೆಲ್ಲ ರಿಮೂವ್ ಮಾಡ್ಕೋಬೇಕು ನೀವು. ಅದು ಅಲ್ಲದೆ ಇದನ್ನು ಸ್ವಲ್ಪ ಹೊತ್ತು ನಾವು ಮ್ಯಾರಿನೇಟ್ ಮಾಡಿಡಬೇಕು. ಅದಕ್ಕೋಸ್ಕರ ಇಲ್ಲಿ ನೋಡಿ, ಒಂದು ಕಾಲು ಭಾಗದಷ್ಟು ನಾನು ನಿಂಬೆಹಣ್ಣನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಒಂದು 1/4 ಚಮಚದಷ್ಟು ಅರಿಶಿನ, ಹಾಗೆಯೇ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನೀವು ಇವಾಗ ಪೆಪ್ಪರ್ ಡ್ರೈ ಮಾಡೋತ್ತಿಗೆ ಚಿಕನ್ ಒಳಗಡೆ ಸಪ್ಪೆಯಾಗಿರಬಾರ್ದು. ಆ ಒಳಗಡೆ ಕೂಡ ನಿಮಗೆ ಚೆನ್ನಾಗಿ ಟೇಸ್ಟ್ ಇರಬೇಕಂದ್ರೆ ನೀವು ಮ್ಯಾರಿನೇಷನ್ ಮಾಡಿ ಒಂದು 1/2 ಗಂಟೆ ಆದರೂ ಅದನ್ನು ಬಿಟ್ಬಿಡಬೇಕು. ಇದರಿಂದ ಚಿಕನ್ ಒಳಗಡೆ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ, ಇಲ್ಲಾಂದರೆ ಸಪ್ಪೆ ಸಪ್ಪೆ ಫೀಲ್ ಆಗುತ್ತೆ ನಿಮಗೆ. ಓಕೆ, ಈಗ ಮ್ಯಾರಿನೇಟ್ ಮಾಡೋಕ್ಕೆ ನಾನು 1/2 ಗಂಟೆ ಇದನ್ನು ಬಿಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಪೌಡರ್ ಮಾಡ್ಕೊಳ್ಳೋದಕ್ಕೆ ನೋಡಿ, 2 ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಕರಿಮೆಣಸನ್ನು ತಗೊಂಡಿದ್ದೀನಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಕೊತ್ತಂಬರಿನ ಹಾಕ್ಕೊಂಡು ಇದನ್ನು ಒಂದು ಮೀಡಿಯಂ ಫ್ಲೇಮಲ್ಲಿ ನೀವು 4-5 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಆ ಕೊತ್ತಂಬರಿ ಎಲ್ಲ ಕಲ್ಲರ್ ಸ್ವಲ್ಪ ಬ್ರೌನಿಶ್ ಆಗಬೇಕು, ಹಾಗೆಯೇ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅಲ್ಲಿ ತನಕ ನೀವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ ಇವಾಗ. ಸೊ ಇದಕ್ಕೆ ಇವಾಗ ನಾನು 1/2 ಟೀಸ್ಪೂನಷ್ಟು ಸೋಂಪನ್ನು ಹಾಕ್ತಾ ಇದ್ದೀನಿ, ಹಾಗೆಯೇ 1/2 ಟೀಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು 1-2 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇವಾಗ ಪೂರ್ತಿಯಾಗಿ ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಆ ಜೀರಿಗೆ ಎಲ್ಲ ಸ್ವಲ್ಪ ಬ್ರೌನಿಶ್ ಆಗಿದೆ. ಸೊ ಇದನ್ನು ತಣ್ಣಗಾದ್ಮೇಲೆ ನಾವು ಪೌಡರ್ ಮಾಡ್ಕೋಬೇಕಾಗುತ್ತೆ. ಇವಾಗ ಪೌಡರ್ ಕೂಡ ರೆಡಿಯಾಗಿದೆ. ಇದನ್ನು ಪೂರ್ತಿ ಪೌಡರ್ ಮಾಡ್ಕೋಬೇಡಿ, ಸ್ವಲ್ಪ ತರಿತರಿಯಾಗಿ ಇರಲಿ, ಚಿಕನ್ಗೆ ಮೇಲೆ ನಿಮಗೆ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ಚಿಕನ್ ಕೂಡ ಇವಾಗ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ಒಂದು ಪ್ಯಾನ್ನ ತಗೊಂಡು ಅದಕ್ಕೆ ನಾನು 1/4 ಕಪ್ನಷ್ಟು ತೆಂಗಿನೆಣ್ಣೆನ ಹಾಕ್ತಾ ಇದ್ದೀನಿ. ಪೆಪ್ಪರ್ ಡ್ರೈಗೆ ಆದಷ್ಟು ತೆಂಗಿನೆಣ್ಣೆನ ಯೂಸ್ ಮಾಡಿ. 1/12 ಬೆಳ್ಳುಳ್ಳಿ ಹೆಸಳುಗಳನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಹಾಕಿದ್ದೀನಿ. ಹಾಗೆಯೇ 1/4 ಇಂಚಿನಷ್ಟು ಶುಂಠಿನ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಡಿ, ಈ ಥರನೇ ರಾ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಒಂದ್ಸಲ ಇದು ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ 2 ಮೀಡಿಯಂ ಗಾತ್ರದ ಈರುಳ್ಳಿಗಳನ್ನು ಹೆಚ್ಕೊಂಡು ಇದಕ್ಕೆ ಸೇರಿಸ್ಕೋಬೇಕು. ಇದನ್ನು ನೀವು ಬ್ರೌನಿಶ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಇದಕ್ಕೆ ಮಧ್ಯದಲ್ಲೇ ನಾನು ನೋಡಿ 1 ಹಸಿಮೆಣಸನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವಿನ ಎಲೆಗಳು ನೀವು ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಆ ಪೆಪ್ಪರ್ ಡ್ರೈ ಏನಿದೆ ಆ ಪರಿಮಳ ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ವಿದೌಟ್ ಹೆಸಿಟೇಷನ್ ಎಷ್ಟು ಬೇಕಾದರೂ ಹಾಕ್ಕೋಬಹುದು. ಹಾಕ್ಕೊಂಡು ಒಂದ್ಸಲ ಆ ಈರುಳ್ಳಿ ಬ್ರೌನಿಶ್ ಆಗೋ ತನಕ ನೀವು ಇದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಒಂದ್ಸಲ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಕೊಂಡಿರುವಂತಹ ಚಿಕನ್ನ ಸೇರಿಸ್ಕೋಬೇಕು. ಚಿಕನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಯಾವ ಕಾರಣಕ್ಕೂ ಮೊದಲಿಗೆನೆ ನೀವು ನೀರನ್ನು ಸೇರಿಸ್ಕೋಬೇಡಿ. ಆ ಚಿಕನ್ ನೀರನ್ನು ಬಿಡಬೇಕು ಅಲ್ಲಿ ತನಕ. ನೀವು ಹಾಗೆಯೇ ಮುಚ್ಚಳನ ಮುಚ್ಚಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ನೋಡಿ, ಇವಾಗ ಚಿಕನ್ ನೀರನ್ನು ಸ್ವಲ್ಪ ಬಿಟ್ಟಿದೆ. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪನ್ನು ಆಲ್ರೆಡಿ ನೀವು ಹಾಕಿರ್ತೀರ, ಸೊ ನೋಡಿಕೊಂಡು ಹಾಕಬೇಕು. ಹಾಗೆಯೇ ಒಂದು ಅರ್ಧ ಕಪ್ಪಿನಷ್ಟು ನಾನು ನೀರನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಚಿಕನ್ ಪೆಪ್ಪರ್ ಡ್ರೈ ಮಾಡೋದ್ರಿಂದ ಜಾಸ್ತಿ ನೀರನ್ನು ಇಲ್ಲಿ ಹಾಕೋಬಾರ್ದು. ಓಕೆ, ಇವಾಗ ಚಿಕನ್ ಕುಕ್ ಆಗೋ ತನಕ ನಾನು ಇದನ್ನು ಮುಚ್ಚಳನ ಮುಚ್ಚಿ ಕುಕ್ ಆಗಕ್ಕೆ ಬಿಡ್ತಾ ಇದ್ದೀನಿ. ಒಂದ್ಸಲ ಕುಕ್ ಆದಮೇಲೆ ಇದಕ್ಕೆ ಕೊನೆಗೆ ನೋಡಿ, 1.5 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ನಾನೇನು ಪೌಡರ್ ಮಾಡಿಟ್ಕೊಂಡಿದ್ದೀನೋ ಆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಪೌಡರ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೀವು ಜಾಸ್ತಿ ಅಂದರೆ 1-2-3 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೋಬಹುದು. ಜಾಸ್ತಿ ನೀರನ್ನು ಹಾಕ್ಕೋಬೇಡಿ. ಜಾಸ್ತಿ ನೀರು ಹಾಕಿದರೆ ಆ ಪೆಪ್ಪರ್ ಏನಿದೆ ಅದು ಮಸಾಲ ಆಗಿಬಿಡುತ್ತೆ, ಅದು ಚೆನ್ನಾಗಿರೋದಿಲ್ಲ. ನಿಮಗೆ ಮೇಲೆ ಆ ಪೌಡರ್ ಪೌಡರ್ ಇದ್ರೇ ಆ ಪೆಪ್ಪರ್ ಡ್ರೈ ತುಂಬ ಚೆನ್ನಾಗಿ ಟೇಸ್ಟ್ ಬರೋದು. ಹಾಗೆಯೇ ಇಲ್ಲಿ ತೆಂಗಿನೆಣ್ಣೆನ ಯೂಸ್ ಮಾಡಿರೋದ್ರಿಂದ ಪರಿಮಳ ಅಂತೂ ಅದ್ಭುತವಾಗಿರುತ್ತೆ. ಈ ಚಿಕನ್ ಪೆಪ್ಪರ್ ಡ್ರೈ ರೆಡಿಯಾಗುತ್ತೆ. ಇದನ್ನು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಂತ ಹೇಳಿದೆ, ಬಟ್ ಈ ಟೇಸ್ಟ್ ಇದೆಯಲ್ಲ ಅದಕ್ಕಿಂತ ಅದ್ಭುತವಾಗಿರುತ್ತೆ.
4: ಸ್ನೇಹಿತರೆ, ರೋಷನ್ ಸರ್ ಅವರು ತಿಳಿಸ್ಕೊಡ್ತಾ ಇರುವಂತಹ ರೆಸಿಪಿಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿದ್ದಾವೆ. ಪೆಪ್ಪರ್ ಚಿಕನ್ ಅನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಈ ಪೆಪ್ಪರ್ ಚಿಕನ್ ಮಾಡ್ಕೊಳ್ಲಿಕ್ಕೆ ಪೌಡರನ್ನು ಯಾವ ರೀತಿ ತಯಾರಿಸ್ಕೊಳ್ಬೇಕು ಅನ್ನೋದನ್ನು ತುಂಬ ಸರಳವಾಗಿ ಸಿಂಪಲ್ ಆಗಿ ತಿಳಿಸ್ಕೊಟ್ರು. ರೆಸ್ಟೋರೆಂಟ್ ಹೋಟೆಲ್ಗಳಲ್ಲಿ ಸಿಗುವಂತಹ ಪೆಪ್ಪರ್ ಚಿಕನ್ಗಿಂತ ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ಅಂತ ಕೂಡ ಹೇಳಿದರು. ಎಸ್ ಸ್ನೇಹಿತರೆ, ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡುವುದರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ರೆಸಿಪಿ ಗ್ರೀನ್ ಚಿಕನ್ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ, ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಎಕ್ಸ್ಟ್ರಾ ಫ್ಲೇವರ್ಸ್ ರೋಷನ್ ಸರ್ ಅವರಿದ್ದಾರೆ. ರೋಷನ್ ಸರ್ ಅವರು ಮಟನ್ ಚಾಪ್ಸನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸಿದ್ರು. ಜೊತೆಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪೆಪ್ಪರ್ ಚಿಕನ್ ಅನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಮಾಡುವುದರ ಮುಖಾಂತರ ಹೇಳ್ತಾ ಇದ್ದಾರೆ ರೋಷನ್ ಸರ್ ಅವರು. ಇದರೊಟ್ಟಿಗೆ ಮತ್ತೊಂದು ಚಿಕನ್ ಫ್ಲೇವರ್ ಬಗ್ಗೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ, ಅದೇ ಗ್ರೀನ್ ಚಿಕನ್. ಈ ಚಿಕನ್ನಲ್ಲಿ ಒಂದಲ್ಲ ಎರಡಲ್ಲ, ಸಾಕಷ್ಟು ಬಗೆ ಬಗೆಯಲ್ಲಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಕಳೆದ ಬಾರಿ ಕೂಡ ಈ ಚಿಕನನ್ನು ಬಳಸಿ ಸಾಕಷ್ಟು ರೆಸಿಪಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ರು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ. ಸೊ ಅದೇ ರೀತಿಯಾಗಿ ಈ ದಿನ ಗ್ರೀನ್ ಚಿಕನನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ರೋಷನ್ ಸರ್ ಅವರಿಂದ ಕೇಳೋಣ.
3: ಈ ಸ್ಪೆಷಲ್ ಆದಂತಹ ಚಿಕನ್ ಗ್ರೀನ್ ಮಸಾಲ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು 500 ಗ್ರಾಮ್ನಷ್ಟು ಚಿಕನ್ನ ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಸ್ಕಿನ್ ಔಟ್ ಚಿಕನ್ನ ತಗೊಂಡಿದ್ದೀನಿ. ಅಕಸ್ಮಾತ್ ಯಾರಿಗೆಲ್ಲ ಸ್ಕಿನ್ ಇಷ್ಟನೋ ಅವರು ವಿತ್ ಸ್ಕಿನ್ ಕೂಡ ತಗೋಬಹುದು. ಸೊ ಇದನ್ನ ನಾವು ಮ್ಯಾರಿನೇಟ್ ಮಾಡಿಡಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಂದು ಜಾರಿಗೆ ನಾನು 1-2 ಇಂಚಿನಷ್ಟು ಶುಂಠಿನ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಬೆಳ್ಳುಳ್ಳಿ ಹೆಸಲು 15 ಬೇಕಾಗುತ್ತೆ. ದೊಡ್ಡ ಬೆಳ್ಳುಳ್ಳಿ ಹೆಸಲುಗಳನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಆದರೆ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದೇ ತುಂಬ ರುಚಿ ಕೊಡುವಂಥದ್ದು ಈ ಗ್ರೀನ್ ಮಸಾಲಕ್ಕೆ. ಹಾಗೆಯೇ ಈರುಳ್ಳಿ, 3 ಸಣ್ಣ ಈರುಳ್ಳಿಗಳನ್ನು ತಗೊಂಡಿದ್ದೀನಿ. ನೀವೆಲ್ಲಾದರೂ ದೊಡ್ಡ ಗಾತ್ರದ ಈರುಳ್ಳಿ ತಗೊಳ್ಳೋದಾದರೆ 1 ಸಾಕು, ಮೀಡಿಯಂ ಸೈಜ್ ಆದರೆ 2 ಹಾಕ್ಕೋಬೇಕಾಗುತ್ತೆ. ಹಾಗೆಯೇ ಖಾರಕ್ಕೆ ತಕ್ಕಂತೆ ಹಸಿಮೆಣಸನ್ನು ಹಾಕಬೇಕು. ಇಲ್ಲಿ ನಾನು 7 ಹಸಿಮೆಣಸಿನಕಾಯಿನ ಹಾಕಿದ್ದೀನಿ. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ನೀವು ಜಾಸ್ತಿ ಸೇರಿಸ್ಕೋಬಹುದು. ಕೊತ್ತಂಬರಿ ಸೊಪ್ಪು ಇಲ್ಲಿ 1-2 ಮುಷ್ಟಿಯಷ್ಟು ಬೇಕಾಗುತ್ತೆ. ಕೊತ್ತಂಬರಿ ಸೊಪ್ಪೇ ತುಂಬ ಇಂಪಾರ್ಟೆಂಟ್. ಇಲ್ಲಿ ನಾವು ಪುದೀನ ಎಲ್ಲ ಹಾಕ್ಕೊಳ್ತಾ ಇಲ್ಲ. ಸೊ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೀವು ಯಾವ ಕಾರಣಕ್ಕೂ ತರಿತರಿಯಾಗಿ ಎಲ್ಲ ಮಾಡುವಂಥದ್ದು, ಅರ್ಜೆಂಟ್ ಮಾಡುವಂಥದ್ದೆಲ್ಲ ಮಾಡಬೇಡಿ. ಒಳ್ಳೆ ಪೇಸ್ಟನ್ನು ಮಾಡಿಕೊಂಡು ಇವಾಗ ಈ ಪೇಸ್ಟ್ ರೆಡಿಯಾಗಿದೆ. ಸೊ ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು 1/4 ಟೀಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಟೀಸ್ಪೂನಷ್ಟು ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಮೊಸರು 100 ml, 100-150 ml, ಹುಳಿ ಇಲ್ಲದೇ ಇರುವಂತಹ ಮೊಸರನ್ನು ಸೇರಿಸ್ಕೋಬೇಕು. ಹಾಗೆಯೇ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಆ ಪೇಸ್ಟನ್ನು ಕೂಡ ಇಲ್ಲಿ ಹಾಕ್ಕೊಳ್ಬೇಕು. ಇದನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿ ಇದನ್ನು ನೀವು ಎಲ್ಲದನ್ನು ಕಂಬೈನ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಮೊದಲೇ ನಿಮಗೆ ಮೆನ್ಷನ್ ಮಾಡಿದೆ, ಹುಳಿ ಇರುವಂತಹ ಅಂದರೆ ನೀವು ಓಪನ್ ಮಾಡಿಟ್ಟಿರುವಂತಹ ಮೊಸರನ್ನು ಯಾವ ಕಾರಣಕ್ಕೂ ಸೇರಿಸ್ಕೋಬೇಡಿ. ಫ್ರೆಶ್ ಆದಂತಹ ಮೊಸರನ್ನು ಸೇರಿಸ್ಕೋಬೇಕು, ಇಲ್ಲಾಂದರೆ ಆ ಗ್ರೇವಿ ಏನು ಮಾಡ್ತೀರಾ ಅದೆಲ್ಲ ಹುಳಿ ಬಂದುಬಿಡುತ್ತೆ, ಅದು ಚೆನ್ನಾಗಿರೋದಿಲ್ಲ. ಓಕೆ, ಇವಾಗ ಎಲ್ಲ ಮಿಕ್ಸ್ ಆಗಿದೆ. ನಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. 1/2 ಕೆಜಿಗೆ ಎಷ್ಟು ಗ್ರೇವಿ ಆಗುತ್ತೆ ಅಂಥೇಳಿ ನಾನು ತೋರಿಸ್ತೀನಿ ನಿಮಗೆ. ಸೊ ಈ ಗ್ರೇವಿಗೆ ಬೇಕಾದಂಥದ್ದು ಎಲ್ಲದನ್ನು ನಾವು ಚಿಕನಿಗೆ ಹಾಕಿ ಇಡ್ತಾ ಇದ್ದೀವಿ. ಸೊ ಇದನ್ನು ಇವಾಗ ಮಿನಿಮಮ್ 1/2 ಗಂಟೆ ಬಿಡಬೇಕು. ನೀವು ಮ್ಯಾಕ್ಸಿಮಮ್ ಎಷ್ಟು ಹೊತ್ತಾದರೂ ಬಿಡ್ಬೋದು. ನಾನು ಸುಮಾರು ಇದನ್ನು 2 ಗಂಟೆ ಅಷ್ಟೊತ್ತು ಚೆನ್ನಾಗಿ ಅದನ್ನು ಹೇಳ್ಕೊಳ್ಳೋದಕ್ಕೆ ಬಿಟ್ಟಿದ್ದೆ. ಇವಾಗ ಒಂದು ಬಾಣಲೆಯನ್ನು ಬಿಸಿ ಮಾಡಿಕೊಂಡು 3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ಸ್ಪೂನಷ್ಟು ತುಪ್ಪನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ತುಪ್ಪನೇ ಇಷ್ಟ ಅಂದರೆ ನೀವು ಜಾಸ್ತಿ ತುಪ್ಪನೂ ಹಾಕ್ಕೋಬಹುದು. ಸೊ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡು 1 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. 1/2 ಟೀಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಳ್ಳುವಾಗ ಯಾವ ಕಾರಣಕ್ಕೂ ನೀವು ಫ್ಲೇಮ್ನ ಜಾಸ್ತಿ ಇಟ್ಕೋಬಾರ್ದು. ಸಣ್ಣ ಉರಿಯಲ್ಲಿ ಇದನ್ನು ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ಅರಿಶಿನ ಸೇರಿಸ್ಕೋಬೇಕು. ಇದನ್ನು ಸೇರಿಸ್ಕೊಂಡು 10 ಸೆಕೆಂಡ್ ಇದನ್ನು ನೀವು ಮಿಕ್ಸ್ ಮಾಡಿದರೆ ಸಾಕು, ಜಾಸ್ತಿ ಹೊತ್ತೇನು ಬೇಡ. 10 ಸೆಕೆಂಡ್ ಮಿಕ್ಸ್ ಮಾಡಿ ಆದಮೇಲೆ ನಾವು ಏನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀವಿ ಆ ಚಿಕನ್ನ ಇದಕ್ಕೆ ಸೇರಿಸ್ಕೋಬೇಕು. ಹಾಗೆಯೇ ತುಂಬ ಜನ ಕೇಳ್ತೀರ ಸ್ಪ್ಯಾಚುಲ ಯೂಸ್ ಮಾಡಬೇಡಿ ಅಂತ, ಆದರೆ ವಿಡಿಯೋ ಮಾಡುವಾಗ ಈ ಥರ ಸ್ಪ್ಯಾಚುಲ ಯೂಸ್ ಮಾಡಿದರೆ ಮಾತ್ರ ನನಗೆ ಅದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಬೇಗ ನಿಮಗೆ ಆ ರೆಸಿಪಿನ ತೋರ್ಸೋಕ್ಕಾಗುತ್ತೆ. ಇಲ್ಲಾಂದರೆ ಆ ರೆಸಿಪಿ ತೋರಿಸೋದು ಚೆನ್ನಾಗಿ ತೋರ್ಸೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ನಾನ್ ಸ್ಟಿಕ್ ತವ ಆಗಲಿ ಅಥವಾ ನಾನ್ ಸ್ಟಿಕ್ ಏನೇ ಆಗಲಿ ಸ್ಪ್ಯಾಚುಲನ್ನೆಲ್ಲ ಯೂಸ್ ಮಾಡ್ತೀನಿ. ಓಕೆ, ಇದನ್ನು ಇವಾಗ ಚೆನ್ನಾಗಿ ನೀವು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಇವಾಗ ಹೈ ಇಟ್ಟು 1-2 ನಿಮಿಷ ಆ ಮಸಾಲನ್ನ ಓಪನ್ ಏರಲ್ಲೇ ನೀವು ಕುಕ್ ಆಗೋಕ್ಕೆ ಬಿಡಬೇಕು. ಆಮೇಲೆ ಮುಚ್ಚಳ ಮುಚ್ಚಿ ಇದನ್ನು 1-3 ನಿಮಿಷ ಫಸ್ಟು ನೀವು ಕುಕ್ ಮಾಡ್ಕೋಬೇಕಾಗುತ್ತೆ. 3 ನಿಮಿಷ ಆದಮೇಲೆ ಇದಕ್ಕೆ ನೀವು ಉಪ್ಪು ಬೇಕಾದರೆ ಉಪ್ಪನ್ನು ಹಾಕ್ಕೋಬೇಕು. ಈ ಥರ ಯಾಕೆ ಅಂತ ಹೇಳಿದರೆ ಇಲ್ಲಿ ಬೆಳ್ಳುಳ್ಳಿನ ನಾವು ಜಾಸ್ತಿ ಸೇರಿಸಿರೋದ್ರಿಂದ ನಿಮಗೆ ಫಸ್ಟಿಗೆ ಅದು ಗೊತ್ತಾಗೋದಿಲ್ಲ. ಚಿಕನ್ ಮಸಾಲ ಏನಿದೆ ಆ ಮಸಾಲ ಫಸ್ಟಿಗೆ ನಿಮ್ಗೆ ಗೊತ್ತಾಗೋದಿಲ್ಲ. ಅದು ಚೆನ್ನಾಗಿ ಬೆಂದರೆ ಮಾತ್ರ ನಿಮಗೆ ಎಷ್ಟು ಉಪ್ಪನ್ನು ಹಾಕಬೇಕು ಅಂತ ಅಂದಾಜಾಗುತ್ತೆ. ಸೊ ಉಪ್ಪನ್ನು ಹಾಕ್ಕೊಂಡು ಮತ್ತೆ ಮುಚ್ಚಳ ಮುಚ್ಚಿ ಚಿಕನ್ ಬೇಯೋ ತನಕ ಇದನ್ನು ಬಿಟ್ಬಿಡಬೇಕು. ಸೂಪರ್ ಆದಂತಹ ಚಿಕನ್ ಗ್ರೇವಿ ಇವಾಗ ರೆಡಿಯಾಗಿದೆ. ಈ ಚಿಕನ್ ಗ್ರೇವಿ ನಿಮಗೆ ಊಟಕ್ಕೆಲ್ಲ ಸೈಡ್ ಡಿಶ್ ಆಗಿ ಆಗುತ್ತೆ. ಯಾಕಂತ ಹೇಳಿದರೆ ಇಲ್ಲಿ ನಾವು ಯಾವುದೇ ತೆಂಗಿನಕಾಯಿ ಆಗಲಿ ಅಥವಾ ಬೇರೆ ಜಾಸ್ತಿ ಮಸಾಲೆಗಳನ್ನು ಉಪಯೋಗ ಮಾಡಿಲ್ಲ. ಅದಕ್ಕೋಸ್ಕರ ಇದರಲ್ಲಿ ಗ್ರೇವಿ ಸ್ವಲ್ಪ ಕಮ್ಮಿನೇ ಇರುತ್ತೆ. ಅದಕ್ಕೋಸ್ಕರ ನೀವು ಚಪಾತಿ ಅಥವಾ ದೋಸೆ ಇದೆಲ್ಲ ಮಾಡಿದಾಗ ಇದು ತುಂಬಾ ಒಳ್ಳೆ ಕಾಂಬಿನೇಷನ್. ಹಾಗೆಯೇ ಸೈಡ್ ಡಿಶ್ ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ಭಾರಿ ಚೆನ್ನಾಗಾಗುತ್ತೆ. ಅದೂ ಅಲ್ಲದೆ ನಾವು ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿರೋದ್ರಿಂದನೇ ಅದರದ್ದು ಪರಿಮಳ ಅದರದ್ದು ಘಮ ಮನೆಯೆಲ್ಲ ಹರಡಿರುತ್ತೆ. ಅಷ್ಟು ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ, ಅಷ್ಟು ಚೆನ್ನಾಗಿ ಪರಿಮಳ ಕೂಡ ಇರುತ್ತೆ. ಚಿಕನ್ ಅಂದರೆ ಯಾವಾಗಲೂ ಆ ಮಸಾಲ ಎಲ್ಲ ಚಿಕನಿಗೆ ಅಂಟಿರಬೇಕು. ಅದು ಎಲ್ಲಾದರೂ ಬಿಟ್ಟು ನೀರು ಥರ ಇದ್ದರೆ ಅದು ಚೆನ್ನಾಗಿರೋದಿಲ್ಲ. ಚಿಕನ್ ತೊಳೆದಿದ್ದ ಥರ ಇರಬಾರ್ದು. ಅದಕ್ಕೆ ಗ್ರೇವಿ ಅಂಟ್ಕೊಂಡಿದ್ರೆ ಆ ಚಿಕನ್ ತಿನ್ನೋದಕ್ಕೆ ಅಷ್ಟು ಮಜವಾಗಿರುತ್ತೆ. ನಾನು ಮೊದಲೇ ಹೇಳಿದೆ ಆ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದಾಯಿತು ಚಿಕನ್ ಗ್ರೀನ್ ಮಸಾಲ ರೆಸಿಪಿ. ಸೊ ಇದಕ್ಕೆ ಇಲ್ಲಿ ಎಲ್ಲೂ ನಾನು ಪುದೀನ ಆಗಲಿ ಅಥವಾ ಪಾಲಕ್ ಎಲೆ ಆಗಲಿ ಏನೂ ಸೇರಿಸಿಲ್ಲ. ಬರೀ ಕೊತ್ತಂಬರಿ ಸೊಪ್ಪಲ್ಲಿ ಮಾಡಿರೋವಂಥದ್ದು, ಭಾರಿ ರುಚಿ ಇರುತ್ತೆ. ಹಾಗೆಯೇ ಮಾಡೋದಕ್ಕೂ ನೀವೇ ನೋಡಿದ್ರಿ ಎಷ್ಟು ಸುಲಭವಾಗಿ ಮಾಡುವಂಥದ್ದು. ನೀಟಾಗಿ ನಾನು ಹೇಳಿದ್ದೀನಿ ಅಂದ್ಕೊಳ್ತೀನಿ. ಈ ರೆಸಿಪಿನೂ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ.
2: ಖಂಡಿತವಾಗ್ಲೂ ಸ್ನೇಹಿತರೆ, ಈ ಗ್ರೀನ್ ಚಿಕನ್ ಅನ್ನ ಮಾಡ್ಕೊಳ್ಳಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾವು ಕೂಡ ಎಕ್ಸ್ಟ್ರಾ ಫ್ಲೇವರ್ಸ್ ರೋಷನ್ ಸರ್ ಅವರಿಗೆ ನಿಮ್ಮ ಮೆಸೇಜನ್ನು ತಲುಪಿಸ್ತೀವಿ ಅಂತ ಹೇಳ್ತಾ, ಈ ದಿನ ರೋಷನ್ ಸರ್ ಅವರು ತಿಳಿಸ್ಕೊಟ್ಟಂತಹ ಈ ಮಟನ್ ಚಾಪ್ಸ್, ಪೆಪ್ಪರ್ ಚಿಕನ್ ಜೊತೆಗೆ ಚಿಕನ್ ಗ್ರೀನ್ ಮಸಾಲ ರೆಸಿಪಿಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೀವು ಕೂಡ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ರೋಷನ್ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಭಾವಗೀತೆಗಳ ಭಾವರಸ, ಭಕ್ತಿ ಗೀತೆಗಳ ಭಕ್ತಿ ಸುದೆ, ಚಿತ್ರಗೀತೆಗಳ ಸುಮಧುರ ಸಂಗೀತ, ಈ ಎಲ್ಲದರ ಸಂಗಮವಾಗಿರುವ ವಿಶೇಷ ಕಾರ್ಯಕ್ರಮ ಸಂಡೇ ಸ್ಪಾಟ್ಲೈಟ್. 28/6/2026 ಭಾನುವಾರ ಪ್ರಸಾರವಾಗಲಿರುವ ಈ ವಿಶೇಷ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇರಲಿದ್ದಾರೆ ಪ್ರತಿಭಾವಂತ ಸಂಗೀತ ಶಿಕ್ಷಕಿ ಸಿಎಸ್ ಅನಘ. ಇವರು ತಮ್ಮ ಮೆಚ್ಚಿನ ಹಾಡುಗಳು ಮತ್ತು ಸಂಗೀತದ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಹಾಗಾದರೆ ತಪ್ಪದೇ ಕೇಳಿ ಸಂಡೇ ಸ್ಪಾಟ್ಲೈಟ್, ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸುತ್ತಮುತ್ತ ಕಾರ್ಯಕ್ರಮ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಪರೀಕ್ಷೆ ತಯಾರಿ ಆಕಾಂಕ್ಷಿಗಳಿಗೆ ಸರ್ಜಿ ಫೌಂಡೇಶನ್, ಜೆಸಿಐ ಶಿವಮೊಗ್ಗ ಮಲೆನಾಡಿನಿಂದ ಉಚಿತ ತರಬೇತಿ ಮತ್ತು ಮಾರ್ಗದರ್ಶನ ಕಾರ್ಯಕ್ರಮವನ್ನು June 29 ಆನ್ಲೈನ್ ಮೂಲಕ ಹಮ್ಮಿಕೊಳ್ಳಲಾಗಿದೆ ಎಂದು ಸರ್ಜಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ಟ್ರಸ್ಟಿ ಡಾ. ಧನಂಜಯ ಸರ್ಜಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಜಿ ಫೌಂಡೇಶನ್ ನಿರಂತರವಾಗಿ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದೆ. ಇದೀಗ ಜೆಸಿಐ ಸಹಯೋಗದಲ್ಲಿ ಕಾಯಕ ಸೇತು, ಪರೀಕ್ಷಾ ಪಥ ಹೆಸರಿನಲ್ಲಿ ತರಬೇತಿ ನೀಡಲಿದ್ದೇವೆ. ಆಗಸ್ಟ್ನಲ್ಲಿ ಕೆಇಎ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಪರೀಕ್ಷೆ ನಡೆಸಲಿದೆ. ಈ ಹಿನ್ನೆಲೆಯಲ್ಲಿ 1 ತಿಂಗಳ ಉಚಿತ ಆನ್ಲೈನ್ ತರಬೇತಿ ಹಮ್ಮಿಕೊಂಡಿದ್ದೇವೆ ಎಂದರು. ತರಬೇತಿ ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳು ಕಾಯಕ ಸೇತು ಜಾಬ್ ಪೋರ್ಟಲ್ ಮೂಲಕ ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕು. June 29 ಆನ್ಲೈನ್ನಲ್ಲಿ ತರಗತಿಗಳು ಆರಂಭಗೊಳ್ಳಲಿವೆ. ಇದು ಪೊಲೀಸ್ ಹುದ್ದೆ ಆಕಾಂಕ್ಷಿಗಳಿಗೆ ಭವಿಷ್ಯಕ್ಕೆ ಅನುಕೂಲವಾಗಲಿದೆ. ತರಬೇತಿಯಲ್ಲಿ ವಿದ್ಯಾರ್ಥಿಗಳ ನಿರಂತರ ಮೌಲ್ಯಮಾಪನ ಹಾಗೂ ಸಮಯ ನಿರ್ವಹಣಾ ಕೌಶಲ ಹೆಚ್ಚಿಸಲು ಪ್ರತಿದಿನ ಮತ್ತು ವಾರಕ್ಕೊಮ್ಮೆ ಟೆಸ್ಟ್ ಸೀರೀಸ್ ನಡೆಸಲಾಗುತ್ತದೆ. ಅಭ್ಯರ್ಥಿಗಳಿಗೆ ಸುಲಭವಾಗಿ ಓದಲು ಅನುಕೂಲವಾಗುವಂತೆ ಕ್ಲಾಸ್ ನೋಟ್ಸ್ ಅನ್ನು ಡಿಜಿಟಲ್ ರೂಪದಲ್ಲಿ ಉಚಿತವಾಗಿ ನೀಡಲಾಗುತ್ತದೆ. ಗುಣಮಟ್ಟದ ತರಬೇತಿ ನೀಡುವ ಉದ್ದೇಶದಿಂದ ಮೊದಲು ನೋಂದಣಿ ಮಾಡಿಕೊಂಡ 1000 ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ನೀಡಲಾಗುವುದು. ಬಡ ಹಾಗೂ ಮಧ್ಯಮ ವರ್ಗದ ಗ್ರಾಮೀಣ ಅಭ್ಯರ್ಥಿಗಳಿಗೆ ದುಬಾರಿ ಶುಲ್ಕ ಪಾವತಿಸಿ ತರಬೇತಿ ಕೇಂದ್ರಗಳಿಗೆ ಹೋಗುವುದು ಹೊರೆಯಾಗುತ್ತದೆ. ಆದ ಕಾರಣ ಇದನ್ನು ಸರಿಪಡಿಸಲು ನೆರವು ನೀಡುವ ಉದ್ದೇಶದಿಂದ ಈ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು. June 8-13 ನಡೆದ ಕಾಯಕ ಸೇತು ಉದ್ಯೋಗ ಸಂದರ್ಶನಕ್ಕೆ ಶಿವಮೊಗ್ಗ ಜಿಲ್ಲೆ ಹಾಗೂ ಹೊರ ಜಿಲ್ಲೆಯ 600 ಹೆಚ್ಚು ಅಭ್ಯರ್ಥಿಗಳು ಪಾಲ್ಗೊಂಡಿದ್ದರು. ಅದರಲ್ಲಿ 404 ಅಭ್ಯರ್ಥಿಗಳು ಆಯ್ಕೆಯಾಗಿ ನೇಮಕಾತಿ ಪತ್ರವನ್ನು ಪಡೆದಿದ್ದಾರೆ ಎಂದು ತಿಳಿಸಿದರು. ಜೆಸಿಐ ಮಲ್ನಾಡ್ ಶಿವಮೊಗ್ಗ ಅಧ್ಯಕ್ಷ ಘನಶ್ಯಾಮ್ ಗಿರಿಮಾಜಿ ಮಾತನಾಡಿ, July 1 ಬೆಳಗ್ಗೆ 9 ಕುವೆಂಪು ರಂಗಮಂದಿರದಲ್ಲಿ ಆಫ್ಲೈನ್ ಮಿಷನ್ ಕಾಕಿ ಅವೇರ್ನೆಸ್ ಕಾರ್ಯಾಗಾರ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಕಾನ್ಸ್ಟೇಬಲ್ ಮಾದರಿ ಪ್ರಶ್ನೆ ಪತ್ರಿಕೆ, ನೆಗೆಟಿವ್ ಮಾರ್ಕಿಂಗ್, ಸಮಯ ನಿರ್ವಹಣೆ ಬಗ್ಗೆ ಮಾಹಿತಿ ನೀಡಲಿದ್ದೇವೆ ಎಂದರು. ಸ್ಪರ್ಧಾತ್ಮಕ ಪರೀಕ್ಷಾ ತಜ್ಞರಾದ ಸೋಮಪ್ಪ ದುಂಡಿಗೆರೆ ಹಾಗೂ ನಾಗರಾಜ್ ರೆಡ್ಡಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಲಿದ್ದಾರೆ. ಶಿವಮೊಗ್ಗದ ಜಿಲ್ಲಾ ರಕ್ಷಣಾಧಿಕಾರಿ ಬಿ ನಿಖಿಲ್ ಸಹ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶನ ಮಾಡಲಿದ್ದಾರೆ. ಡಾಕ್ಟರ್ ಧನಂಜಯ ಸರ್ಜಿ ಸೇರಿದಂತೆ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಅಚೀವರ್ಸ್ ಕೋಚಿಂಗ್ ಸೆಂಟರ್ ವರುಣ್ ಮಾತನಾಡಿ, ಆನ್ಲೈನ್ ತರಬೇತಿಯನ್ನು ಕೋಚಿಂಗ್ ಸೆಂಟರ್ನ ವೆಬ್ಸೈಟ್ ಮೂಲಕ ನೀಡಲಾಗುವುದು. ಒಟ್ಟು 150 ತರಬೇತಿ ನೀಡಲಿದ್ದೇವೆ. ಈ ತರಬೇತಿ ಮುಂದಿನ ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೂ ಅನುಕೂಲವಾಗಲಿದೆ ಎಂದರು. ಶಂಕರ್ ಸರ್ಜಿ, ಕಿರಣ್ ಕುಮಾರ್, ಹರ್ಷ ಕಾಮತ್, ಬಾಳೆಕಾಯಿ ಮೋಹನ್ ಮತ್ತಿತರರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಗಾಜನೂರಿನ ಜವಾಹರ್ ನವೋದಯ ವಿದ್ಯಾಲಯ 2026-27 ಸಾಲಿಗೆ 11 ತರಗತಿಯ ವಾಣಿಜ್ಯ ವಿಭಾಗದಲ್ಲಿ ಖಾಲಿ ಇರುವ ಸೀಟುಗಳ ಭರ್ತಿಗೆ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು 2025-26 ಸಾಲಿನಲ್ಲಿ 10 ತರಗತಿ ಉತ್ತೀರ್ಣರಾಗಿರಬೇಕು. ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಕನಿಷ್ಠ ಶೇಕಡ 50 ಅಂಕಗಳನ್ನು ಪಡೆದಿರಬೇಕು. ಆಸಕ್ತ ವಿದ್ಯಾರ್ಥಿಗಳು ವಿದ್ಯಾಲಯದ ಕಚೇರಿಗೆ June 30 ಒಳಗೆ ಎಲ್ಲ ದಾಖಲೆಗಳ ಜತೆಗೆ ಅರ್ಜಿ ಸಲ್ಲಿಸುವಂತೆ ನವೋದಯ ವಿದ್ಯಾಲಯದ ಪ್ರಾಂಶುಪಾಲರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಆನವಟ್ಟಿ ಭಾಗದಲ್ಲಿ ಮಕ್ಕಳಿಗೆ ಚಿಕಿತ್ಸೆ ನೀಡಲು ಶಿವಮಕ್ಕಳ ಆಸ್ಪತ್ರೆ ತೆರೆದಿರುವುದು ಸಂತಸದ ವಿಷಯ. ಆಸ್ಪತ್ರೆಯ ಸೇವೆಯನ್ನು ಜನರು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಜಡೆಮಠದ ಡಾಕ್ಟರ್ ಮಹಾಂತ ಸ್ವಾಮೀಜಿ ಹಾಗೂ ಶಾಂತಪುರ ಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಆನವಟ್ಟಿ ಪಟ್ಟಣದ ಸೊರಬ ರಸ್ತೆಯ ಪೊಲೀಸ್ ಠಾಣೆ ಎದುರು ಶಿವಮಕ್ಕಳ ಆಸ್ಪತ್ರೆ ಉದ್ಘಾಟಿಸಿ ಮಾತನಾಡಿದ ಅವರು, ಸುತ್ತಲ ಹಳ್ಳಿಯ ಜನರು ಮಕ್ಕಳ ಚಿಕಿತ್ಸೆಗೆ ಜಿಲ್ಲಾ ಕೇಂದ್ರಗಳಿಗೆ ಹೋಗಬೇಕಾಗಿತ್ತು. ಬಹು ವರ್ಷದಿಂದ ಇದ್ದ ಮಕ್ಕಳ ತಜ್ಞರ ಕೊರತೆ ಈಗ ನೀಗಿದಂತಾಗಿದೆ ಎಂದರು. ಮಕ್ಕಳ ತಜ್ಞ ಡಾಕ್ಟರ್ ಚಂದನ್ ಅವರು ನಗರ ಪ್ರದೇಶಗಳಿಗೆ ಹೋಗದೆ ಗ್ರಾಮೀಣ ಭಾಗದ ಮಕ್ಕಳ ಸೇವೆಗಾಗಿ ಆಸ್ಪತ್ರೆ ತೆರೆದು ಗುಣಮಟ್ಟದ ಚಿಕಿತ್ಸೆ ನೀಡಲು ಸಕಲ ವ್ಯವಸ್ಥೆ ಕಲ್ಪಿಸಿದ್ದಾರೆ ಎಂದರು. ಮಕ್ಕಳ ತಜ್ಞರಾದ ಡಾಕ್ಟರ್ ಚಂದನ್ ಆರ್, ಚೇತನ್ ಆರ್, ವೈದ್ಯರಾದ ಶಿವಾಜಿ, ವಿನಯ್ ಹಾಗೂ ಮುಖಂಡ ಮಹೇಶ್ ಪಾಟೀಲ್ ಇದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ರೆ ರೇಡಿಯೋ ಶೋ ಮುಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಹ್ಯಾದ್ರಿ ರಂಗತರಂಗ ಶಿವಮೊಗ್ಗ ನಮ್ಮ ನಾಡು ಪ್ರಾದೇಶಿಕ ದಿನಪತ್ರಿಕೆ ಸಹಯೋಗದಲ್ಲಿ 40ರ ಸಂಭ್ರಮ ನಾಟಕೋತ್ಸವ ಏರ್ಪಡಿಸಲಾಗಿದೆ. ಜುಲೈ ತಿಂಗಳ ದಿನಾಂಕ 4, 5, 6ರಂದು ಸಂಜೆ 6:45ಕ್ಕೆ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದೆ. ಈ ವಿಶೇಷ ನಾಟಕೋತ್ಸವದಲ್ಲಿ ದಿನಾಂಕ 4-7-2026ರ ಶನಿವಾರ ಸಹ್ಯಾದ್ರಿ ರಂಗತರಂಗ ಶಿವಮೊಗ್ಗ ಅರ್ಪಿಸುವ ಮಿತ್ತಬೈಲ್ ಯಮುನಕ್ಕ, ದಿನಾಂಕ 5-7-2026ರ ಭಾನುವಾರ ಲಿಟಲ್ ಥಿಯೇಟರ್ ತ್ರಿಚೂರು ಅರ್ಪಿಸುವ ಕುಹು, ದಿನಾಂಕ 6-7-2026ರ ಸೋಮವಾರ ಸಹ್ಯಾದ್ರಿ ರಂಗತರಂಗ ರಿಜಿಸ್ಟರ್ ಶಿವಮೊಗ್ಗ ಅರ್ಪಿಸುವ ತುಮ್ ತುಮ್ ತುಂಬಿ ಬಂದಿತ್ತ ನಾಟಕ ನಡೆಯಲಿದೆ. ಈ ವಿಶೇಷ ನಾಟಕೋತ್ಸವಕ್ಕೆ ಟಿಕೆಟ್ಗಳಿಗೆ ಸಂಪರ್ಕಿಸಲು 9448414752 ಅಥವಾ 9449284495 ಹಾಗೂ 9449925746 ಹಾಗೂ 9482215166 ಸಂಪರ್ಕಿಸಬಹುದು. ಮುಂದಿನ ವಿವರ. ಅಂತಾರಾಷ್ಟ್ರೀಯ ಮಾದಕ ವಸ್ತು ವ್ಯಸನ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನದ ಪ್ರಯುಕ್ತ ಪೊಲೀಸ್ ಇಲಾಖೆಯಿಂದ ಶಿವಮೊಗ್ಗ ನಗರದಲ್ಲಿ 5K ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿತ್ತು. ನಗರದ DAR ಪೊಲೀಸ್ ಮೈದಾನದಿಂದ ಆರಂಭಗೊಂಡ ಮ್ಯಾರಥಾನ್ಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಎನ್ ಹೇಮಂತ್ ಚಾಲನೆ ನೀಡಿದರು. ಅಶೋಕ ವೃತ್ತದಿಂದ AA ವೃತ್ತ, ನಂತರ ಟಿ ಸೀನಪ್ಪ ಶೆಟ್ಟಿ ವೃತ್ತದ ಮೂಲಕ ಸರ್ಕಿಟ್ ಹೌಸ್ವರೆಗೆ ನಡೆಯಿತು. ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್, ಹೆಚ್ಚುವರಿ ಎಸ್ಪಿ AG ಕಾರ್ಯಪ್ಪ, ಪೊಲೀಸ್ ಅಧಿಕಾರಿ, ಸಿಬ್ಬಂದಿ, ಸಾರ್ವಜನಿಕರು ಭಾಗವಹಿಸಿದ್ದರು. ಮುಂದಿನ ವಿವರ. ವಿಶೇಷ ಚೇತನ ಮಕ್ಕಳ ಅನುಕೂಲಕ್ಕಾಗಿ ವಿನೋಬನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿರ್ಮಿಸಿರುವ ಸುಲಭ ಪ್ರವೇಶ ಶೌಚಾಲಯವನ್ನು ಇನ್ನರ್ ವೀಲ್ ಕ್ಲಬ್ ಶಿವಮೊಗ್ಗ ಸೆಂಚುರಿ ಸಂಸ್ಥೆಯ ಮಾಜಿ ಅಧ್ಯಕ್ಷೆ ರಾಜೇಶ್ವರಿ ಸಿಂಗ್ ಉದ್ಘಾಟಿಸಿದರು. ನಾರಾಯಣ ಹೆಲ್ತ್ನ CSR ಯೋಜನೆಯಡಿ ಈ ಶೌಚಾಲಯ ನಿರ್ಮಿಸಲಾಗಿದೆ. ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಇದರ ನಿರ್ಮಾಣಕ್ಕೆ ಬೆಂಬಲ ನೀಡಿದೆ. ಇನ್ನರ್ ವೀಲ್ ಕ್ಲಬ್ ಶಿವಮೊಗ್ಗ ಸೆಂಚುರಿ ಸಂಸ್ಥೆ ಈ ಯೋಜನೆ ಅನುಷ್ಠಾನಕ್ಕೆ ತಂದಿದೆ. ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಉತ್ತಮ್ ಶರ್ಮಾ ಮಾತನಾಡಿ, ವಿಶೇಷ ಮಕ್ಕಳ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಿರುವ ಈ ಶೌಚಾಲಯ ವಿಶೇಷಚೇತನರಿಗೆ ಸುರಕ್ಷಿತ, ಸ್ವಚ್ಛ ಹಾಗೂ ಸುಲಭ ಬಳಕೆಯ ಅವಕಾಶ ನೀಡಲಿದೆ. ಶಾಲೆಯಲ್ಲಿ ವಿಶೇಷ ಅಗತ್ಯಗಳಿರುವ ವಿದ್ಯಾರ್ಥಿಗಳ ದೈನಂದಿನ ಚಟುವಟಿಕೆಗಳಿಗೆ ಇದು ನೆರವಾಗಲಿದೆ. ಅವರ ಸ್ವಾವಲಂಬನೆ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸಲು ಸಹಕಾರಿಯಾಗಲಿದೆ ಎಂದರು. NH ಆಸ್ಪತ್ರೆಯ ಮಾರ್ಕೆಟಿಂಗ್ ಮುಖ್ಯಸ್ಥ ರಾಜಸಿಂಗ್ ಮಾತನಾಡಿ, ಶಾಲಾ ಮಕ್ಕಳಿಗೆ ಸಮಾನ ಅವಕಾಶ ಮತ್ತು ಮೂಲ ಸೌಲಭ್ಯಗಳನ್ನು ಕಲ್ಪಿಸುವ ಉದ್ದೇಶದಿಂದ ನಾರಾಯಣ ಹೆಲ್ತ್ ಈ ಯೋಜನೆ ಕೈಗೊಂಡಿದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಒಳಗೊಳ್ಳುವಿಕೆ ಮತ್ತು ಪ್ರವೇಶ ಸಾಧ್ಯತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಮಹತ್ವ ಪಡೆದಿವೆ ಎಂದು ತಿಳಿಸಿದರು. NH ಮಾರ್ಕೆಟಿಂಗ್ ವಿಭಾಗದ ಡೆಪ್ಯುಟಿ ಜನರಲ್ ಮ್ಯಾನೇಜರ್ ಸಂತಕುಮಾರ್, ಇನ್ನರ್ ವೀಲ್ ಕ್ಲಬ್ ಶಿವಮೊಗ್ಗ ಸೆಂಚುರಿಯ ಸಂಸ್ಥೆ ಅಧ್ಯಕ್ಷೆ ಅನ್ನಪೂರ್ಣ ರಂಗರಾಜನ್, ಶಾಲೆ ಮುಖ್ಯ ಶಿಕ್ಷಕಿ ಕರಿಯಮ್ಮ, ಪ್ರಮುಖರಾದ ಸುಮಾ ಸತೀಶ್, ಬಸವರಾಜ, SN ಶೈಲೇಶ್ ಮತ್ತಿತರರು ಹಾಜರಿದ್ದರು. ಮುಂದಿನ ವಿವರ. ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ಪ್ರತಿಷ್ಠಿತ ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಂಸ್ಥೆಯ ಕೇಂದ್ರ ಸಮಿತಿಗೆ ಶಿವಮೊಗ್ಗ ವಿಭಾಗದಿಂದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಚುನಾವಣೆಯಲ್ಲಿ ಯಶವಂತ್ ನಾಯ್ಕ್ ನೇತೃತ್ವದ ಪ್ರಗತಿಪಥ 466 ಪ್ಯಾನೆಲ್ ಅಭೂತಪೂರ್ವ ಜಯ ಗಳಿಸಿದೆ. ತೀವ್ರ ಪೈಪೋಟಿಯಿಂದ ಕೂಡಿದ್ದ ಈ ಚುನಾವಣೆಯಲ್ಲಿ ಯಶವಂತ್ ನಾಯ್ಕ್ ತಂಡದ ಬಹುತೇಕ ಎಲ್ಲ ಅಭ್ಯರ್ಥಿಗಳ ಭರ್ಜರಿ ಬಹುಮತದ ಗೆಲುವಿನೊಂದಿಗೆ ವಿಜಯ ಪತಾಕೆಯನ್ನು ಹಾರಿಸಿದೆ. ಯಶವಂತ್ ನಾಯ್ಕ, ವಸಂತ ನಾಯ್ಕ, ಗೋಸಲ ಬಸವರಾಜ್, HM ಲೋಕೇಶ್, ಬಿ ಅಂಜನಪ್ಪ, ಸಿ ರಾಮಚಂದ್ರಪ್ಪ, ರಾಮಪ್ಪ ರಾಥೋಡ್, ಬಿ ಲಿಂಗರಾಜು ಮತ್ತಿತರರು ವಿಜಯೋತ್ಸವದ ಸಂಭ್ರಮವನ್ನು ಹಂಚಿಕೊಂಡರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ನ ಕೊಡ್ತೀವಿ. ಇಲ್ಲಿವರೆಗೆ ಕೇಳ್ತಾ ಇರಿ ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಕಳೆದ ಸಾಲಿನಲ್ಲಿ 17,446 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆದಿದ್ದು ಬೆಳೆ ಕಟಾವು ಮಾನದಂಡ ಪಾಲಿಸಿಲ್ಲ ಎಂಬ ಕಾರಣಕ್ಕೆ ಸರಿಯಾಗಿ ಮೌಲ್ಯಮಾಪನ ನಡೆಯದೆ ಬಾಧಿತ ರೈತರಿಗೆ ಬೆಳೆ ವಿಮೆ ಪಾವತಿಸಿಲ್ಲ. ಕೂಡಲೇ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಸಂಸದ ಬಿವೈ ರಾಘವೇಂದ್ರ ಸೂಚನೆ ನೀಡಿದರು. ಶಿವಮೊಗ್ಗ ನಗರದ ಜಿಲ್ಲಾ ಪಂಚಾಯಿತಿಯ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಬೆಳೆ ಹಾನಿ ಕುರಿತು ಏರ್ಪಡಿಸಿದ್ದ ಸಭೆಯಲ್ಲಿ ಮಾತನಾಡಿ, ಶಿವಮೊಗ್ಗ ಜಿಲ್ಲೆಯ ಬೆಳೆ ವಿಮೆಗಾಗಿ ಒಟ್ಟು 3.8 ಕೋಟಿ ರು ಮೊತ್ತವನ್ನು ರೈತರು ಪಾವತಿಸಿದ್ದಾರೆ. ಆದರೆ ವಿಮೆ ಪಾವತಿಸದೇ ಇರುವುದರಿಂದ ರೈತರಿಗೆ ಅನ್ಯಾಯವಾಗಿದೆ. ಕೂಡಲೇ ಅಧಿಕಾರಿಗಳು ಅಗತ್ಯ ಕ್ರಮಕ್ಕೆ ಮುಂದಾಗಬೇಕು ಎಂದು ತಿಳಿಸಿದರು. ಪ್ರತಿ ಪಂಚಾಯಿತಿಗೆ 4 ಕಡೆ ಬೆಳೆ ಕಟಾವು ಪ್ರಯೋಗಗಳನ್ನು ನಡೆಸಲಾಗುತ್ತಿದೆ. ಇದು ಸರಿಯಲ್ಲ. ಕನಿಷ್ಠ 10 ಕಡೆಗಳಲ್ಲಾದರೂ ಬೆಳೆ ಕಟಾವು ಪ್ರಯೋಗಗಳು ನಡೆಯುವಂತಾಗಬೇಕು. ಅದಕ್ಕಾಗಿ ಸಂಬಂಧಿತ ಇಲಾಖಾ ಅಧಿಕಾರಿಗಳು ಮಾರ್ಪಡಿಸಿದ ಸೂಚನೆಗಳೊಂದಿಗೆ ಬೆಳೆ ಕಟಾವು ಪ್ರಯೋಗಗಳನ್ನು ನಡೆಸುವಂತೆ ಸರ್ಕಾರಕ್ಕೆ ಮನವಿ ಮಾಡಬೇಕು. ಈ ಬಗ್ಗೆ ಕೃಷಿ ತಜ್ಞರ ಸಲಹೆ ಪಡೆಯಬೇಕು ಎಂದರು. ಕಳೆದ ಏಪ್ರಿಲ್ ಮತ್ತು ಮೇನಲ್ಲಿ ಸುರಿದ ಭಾರೀ ಮಳೆಯಿಂದ ಶಿವಮೊಗ್ಗ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಅಡಕೆ ಮರಗಳು ಪ್ರಕೃತಿ ವಿಕೋಪದಿಂದಾಗಿ ಹಾನಿಗೀಡಾಗಿವೆ. ಅವರಿಗೆ ಪರಿಹಾರ ಕ್ರಮವಾಗಿ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು. ಬೆಳೆ ಹಾನಿ ಕುರಿತು ಶಿವಮೊಗ್ಗ ಜಿಲ್ಲಾಡಳಿತ ಈಗಾಗಲೇ ಬಾಧಿತ ರೈತರಿಂದ ಮಾಹಿತಿ ಸಂಗ್ರಹಿಸಿ ಸರ್ಕಾರಕ್ಕೆ ನಿಯಮಾನುಸಾರ ಪರಿಹಾರ ಧನ ಬಿಡುಗಡೆಗೊಳಿಸುವಂತೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಶೇಕಡ 33%ಕ್ಕಿಂತಲೂ ಮೇಲ್ಪಟ್ಟು ಹಾನಿಗೊಳಗಾದ ತೋಟಗಾರಿಕೆ ಬೆಳೆಗೆ ಪ್ರತಿ ಹೆಕ್ಟೇರ್ಗೆ 22,000 ರು ಬಿಡುಗಡೆಗೊಳಿಸುವಂತೆಯೂ ಕೋರಿಕೆ ಸಲ್ಲಿಸಿರುವ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಕಳೆದ ಏಪ್ರಿಲ್ನಲ್ಲಿ ಮಳೆಯಿಂದಾಗಿ ಹಾನಿಗೊಳಗಾದ ಒಟ್ಟು 592 ಮನೆಗಳ ಪೈಕಿ 66 ಮನೆಗಳು ಸಂಪೂರ್ಣ ನಾಶಗೊಂಡಿವೆ. 526 ಮನೆಗಳು ಭಾಗಶಃ ಹಾನಿಗೊಳಗಾಗಿವೆ. ಮೇನಲ್ಲಿ 220 ಮನೆಗಳು ಹಾನಿಗೊಳಗಾಗಿದ್ದು 1 ಮನೆ ಪೂರ್ಣ ಪ್ರಮಾಣದಲ್ಲಿ ಹಾಗೂ 219 ಮನೆಗಳು ಭಾಗಶಃ ಹಾನಿಗೊಳಗಾಗಿವೆ. ಏಪ್ರಿಲ್ನಲ್ಲಿ 514 ಹೆಕ್ಟೇರ್ ಮತ್ತು ಮೇನಲ್ಲಿ 460 ಹೆಕ್ಟೇರ್ ಬೆಳೆ ನಾಶವಾಗಿದೆ. ಸಂತ್ರಸ್ತರಿಗೆ ಪರಿಹಾರ ದೊರಕಿಸಿಕೊಡದಿರುವುದು ನೋವಿನ ಸಂಗತಿ ಎಂದು ಬೇಸರ ವ್ಯಕ್ತಪಡಿಸಿದರು. ಬೆಳೆ ವಿಮೆ ಮೊತ್ತ ಪಾವತಿಸಲು ಮೆಕ್ಕೆಜೋಳ ಬೆಳೆಗಾರರಿಗೆ ಜುಲೈ 31, ಭತ್ತ ಮತ್ತು ರಾಗಿ ಬೆಳೆಗಾರರಿಗೆ ಆಗಸ್ಟ್ 14 ಕೊನೆಯ ದಿನವಾಗಿದೆ. ಮಳೆ ಕೊರತೆಯಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಬಿತ್ತನೆ ಕಾರ್ಯ ಆಗಿಲ್ಲ. ಅಧಿಕಾರಿಗಳು ರೈತರಿಗೆ ಮನೋಬಲ ನೀಡುವ ಕೆಲಸ ಮಾಡಬೇಕು. ಕಳೆದ ವರ್ಷ ಈ ಅವಧಿಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಶೇಕಡ 60% ಬಿತ್ತನೆ ಕಾರ್ಯ ಪೂರ್ಣಗೊಂಡಿತ್ತು. ಆದರೆ ಪ್ರಸಕ್ತ ಸಾಲಿನಲ್ಲಿ ಬಿತ್ತನೆ ಕಾರ್ಯ ಆರಂಭವಾಗಿಲ್ಲ ಎಂದರು. ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ, ಜಿಲ್ಲಾ ಪಂಚಾಯತ್ ಸಿಇಒ ಎನ್ ಹೇಮಂತ್ ಸೇರಿದಂತೆ ಕೃಷಿ, ತೋಟಗಾರಿಕೆ, ವಿಮೆ, ಕಂದಾಯ, ಪಂಚಾಯತ್ ರಾಜ್ ಹಾಗೂ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಪಶುವೈದ್ಯಕೀಯ ಕಾಲೇಜಿನ ವಿವಿಧ ವಿಭಾಗಗಳಲ್ಲಿ ಖಾಲಿ ಇರುವ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಭರ್ತಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದೆ. ಈ ನೇಮಕಾತಿ ಸಂಪೂರ್ಣ ಗುತ್ತಿಗೆ ಆಧಾರಿತವಾಗಿದ್ದು ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಜುಲೈ 4 ಬೆಳಗ್ಗೆ 10:30 ಡೀನ್ ಕಚೇರಿ, ಪಶುವೈದ್ಯಕೀಯ ಕಾಲೇಜು, ಶಿವಮೊಗ್ಗ ಇಲ್ಲಿ ನೇರ ಸಂದರ್ಶನ ನಡೆಯಲಿದೆ. ಪ್ರಾಣಿ ಆಹಾರಶಾಸ್ತ್ರ, ಪಶುವೈದ್ಯಕೀಯ ಔಷಧ ಮತ್ತು ವಿಷಶಾಸ್ತ್ರ, ರೋಗಶಾಸ್ತ್ರ ವಿಭಾಗ, ಪಶುವೈದ್ಯಕೀಯ ಪರೋಪಜಿ

0: ಜೀವಿಶಾಸ್ತ್ರ, ಜಾನುವಾರು ಸಾಕಣೆ ಸಂಕೀರ್ಣ, ಪಶುವೈದ್ಯಕೀಯ ಶರೀರ ಕ್ರಿಯಾ ಮತ್ತು ಜೀವರಾಸಾಯನಶಾಸ್ತ್ರ, ಪಶುವೈದ್ಯಕೀಯ ಸ್ತ್ರೀರೋಗ ಮತ್ತು ಪ್ರಸೂತಿಶಾಸ್ತ್ರ, ಚಿಕಿತ್ಸಾಶಾಸ್ತ್ರ ಮತ್ತು ಶಸ್ತ್ರಚಿಕಿತ್ಸೆ ವಿಭಾಗಗಳಲ್ಲಿ ನೇಮಕ ಮಾಡಿಕೊಳ್ಳಲಾಗುವುದು. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು 50,000 ರು ಸಂಭಾವನೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 08182200082 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಅಥವಾ ವಿಶ್ವವಿದ್ಯಾಲಯದ ಜಾಲತಾಣಕ್ಕೆ ಭೇಟಿ ನೀಡಬಹುದು. ಮುಂದಿನ ವಿವರ. ಕಳೆದ 15 ದಿನಗಳಿಂದ ನಾಪತ್ತೆಯಾಗಿದ್ದ ವರುಣ ಮಲೆನಾಡು ಪ್ರದೇಶದಲ್ಲಿ ಕೃಪೆ ತೋರಿದ್ದು ಸಾಧಾರಣ ಮಳೆಯಾಗುತ್ತಿದೆ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಮೋಡ ಮುಸುಕಿದ ವಾತಾವರಣ ಇದೆ. ತೀರ್ಥಹಳ್ಳಿ, ಸಾಗರ ಮತ್ತು ಹೊಸನಗರದಲ್ಲಿ ಸಾಧಾರಣ ಮಳೆಯಾದರೆ ಅರೆಮಲೆನಾಡಿನ ಸೊರಬ, ಶಿವಮೊಗ್ಗ, ಶಿಕಾರಿಪುರ ಮತ್ತು ಭದ್ರಾವತಿಗಳಲ್ಲಿ ಆಗಾಗ್ಗೆ ಸೋನೆ ಸುರಿದು ಮಾಯವಾಗುತ್ತಿದೆ. ಮೋಡ ಮುಸುಕಿದ ವಾತಾವರಣದಿಂದಾಗಿ ಉಷ್ಣಾಂಶ ಸ್ವಲ್ಪ ಇಳಿಕೆಯಾಗಿದೆ. ಸಾಗರದಲ್ಲಿ 29 mm, ಹೊಸನಗರ ತೀರ್ಥಹಳ್ಳಿಯಲ್ಲಿ ತಲಾ 16, ಸೊರಬದಲ್ಲಿ 12 mm ಮಳೆಯಾಗಿದೆ. ಹೊಸನಗರ ತಾಲೂಕು ಮಾಸ್ತಿಕಟ್ಟೆಯಲ್ಲಿ ಅತಿ ಹೆಚ್ಚು 64 mm ಮಳೆಯಾಗಿದೆ. ಇದರೊಂದಿಗೆ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ?
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
3: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
8: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
9: ಕೇಳು ಜಾಣ ಜಾಣ ಸುದ್ದಿಯ

0: ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳುತ್ತಿದ್ದೀರಿ, ಆರೋಗ್ಯ ಆಲಿಸುವ ಕಿವಿ, ಪಾರ್ಕಿನ್ಸನ್ ಕಾಯಿಲೆಗೆ ಔಷಧ, ಹೊಗೆ ಹಾಕುವುದು ಹಾಗೂ ವಾರದ ವಿಜ್ಞಾನಿ ಫಿಲಿಪ್ ಲೇಡರ್.
1: ಆರೋಗ್ಯ ಆಲಿಸುವ ಕಿವಿ, ನಿಮ್ಮ ಬಳಿ ಸ್ಮಾರ್ಟ್ಫೋನ್ ಇದೆಯಾ? ಇದೆಂತಹ ಪ್ರಶ್ನೆ! ಸ್ಮಾರ್ಟ್ಫೋನ್ ಇಲ್ಲದ ಅಕ್ಷರಸ್ಥರು ಇದ್ದಾರೆಯಾ ಅಂತ ಮರು ಪ್ರಶ್ನೆ ಕೇಳುತ್ತೀರಲ್ವೇ? ಸ್ಮಾರ್ಟ್ಫೋನ್ ಇದೆ ಅಂದ ಮೇಲೆ ಅದಕ್ಕೊಂದು ಹೆಡ್ಫೋನೋ ಇಯರ್ಫೋನೋ ಇರಲೇಬೇಕು. ಬೆಳಗ್ಗೆ ಜಾಗಿಂಗ್ ಹೋಗುವಾಗಲೋ, ಬಸ್ಸಿನಲ್ಲಿ ಪಯಣಿಸುವಾಗಲೋ, ಮೆಟ್ರೋಗೆ ಕಾಯುವಾಗಲೋ, ಬಟ್ಟೆ ಒಣಗಿಸುವಾಗಲೋ, ಕೊನೆಗೆ ಅಡುಗೆ ಮಾಡುವಾಗಲೂ ಇಯರ್ಫೋನ್ ಹಾಕಿಕೊಂಡು ಹಾಡು ಕೇಳುವವರನ್ನ ಕಂಡಿರುತ್ತೀರಿ. ಇದು ಈ ಚಿರಪರಿಚಿತ ಸಾಧನಕ್ಕೆ ಇನ್ನೊಂದು ಗರಿ ಮೂಡಲಿದೆಯಂತೆ. ಅಮೆರಿಕೆಯ ಸ್ಯಾಂಡಿಯಾಗೋದಲ್ಲಿರುವ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಜೈವಿಕ ಎಂಜಿನಿಯರ್ ಜರ್ಟ್ ಕ್ಯಾವೆನ್ಬರ್ಗ್ ಮತ್ತು ಸನ್ನಡಿಗರು ಕಿವಿಗೆ ಸಂಗೀತವನ್ನ ಕೇಳಿಸುವುದರ ಜೊತೆಗೆ ನಿಮ್ಮ ಮೆದುಳಿನ ಚಟುವಟಿಕೆಯನ್ನ ನಿರಂತರವಾಗಿ ಗಮನಿಸುವ ಹಾಗೂ ಬೆವರನ್ನ ವಿಶ್ಲೇಷಿಸುವ ಇಯರ್ಫೋನ್ ಒಂದನ್ನು ಸೃಷ್ಟಿಸಿದ್ದಾರಂತೆ. ಈ ಇಯರ್ಫೋನಿನ ತಯಾರಿಕೆ ಕ್ಷಮತೆಯ ಬಗ್ಗೆ ನಡೆಸಿದ ಪ್ರಯೋಗಗಳ ವಿವರಗಳನ್ನ ನೇಚರ್ ಬಯೋಮೆಡಿಕಲ್ ಎಂಜಿನಿಯರಿಂಗ್ ವರದಿ ಮಾಡಿದೆ. ಆರೋಗ್ಯದ ಮೇಲೆ ಕಣ್ಗಾವಲಿರುವ ವೇರಬಲ್ ಸಾಧನಗಳು, ಅರ್ಥಾತ್ ನಾವು ಮೈ ಮೇಲೆ ಧರಿಸಬಹುದಾದಂತಹ ಸಾಧನಗಳ ವಿಚಾರ ಹೊಸತೇನಲ್ಲ. ವಾಸ್ತವದಲ್ಲಿ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ದಂಡಿಯಾಗಿ ಸಿಗುತ್ತಿರುವ ಕೈ ಗಡಿಯಾರದಂತಹ ಹೆಲ್ತ್ ಬ್ಯಾಂಡ್ಗಳು ಹಾಗೂ ಸ್ಮಾರ್ಟ್ ವಾಚ್ಗಳಲ್ಲಿ ಈ ಸಾಮರ್ಥ್ಯವಿದೆ. ನೀವು ದಿನಕ್ಕೆ ಎಷ್ಟು ನಡಿಗೆ ನಡೆದಿದ್ದೀರಿ, ಎಷ್ಟು ಹೊತ್ತು ಮಲಗಿದ್ದೀರಿ, ನಿಮ್ಮ ಹೃದಯದ ಬಡಿತ ಈಗ ಎಷ್ಟಿದೆ ಎನ್ನುವುದರ ಜೊತೆಗೆ ಇತ್ತೀಚೆಗೆ ಹಾವಳಿ ಮಾಡಿದ ಕೋವಿಡ್ ನಂತರ ನಿಮ್ಮ ರಕ್ತದ ಆಕ್ಸಿಜನ್ ಒತ್ತಡವನ್ನು ಇವು ಅಳೆಯಬಲ್ಲವು. ಅಷ್ಟೇ ಅಲ್ಲ, ನಿಮ್ಮ ಆರೋಗ್ಯ ಸುಧಾರಿಸಬಲ್ಲು, ಇನ್ನೂ ಎಷ್ಟು ನಡೆಯಬೇಕು, ಎಷ್ಟು ನಿದ್ರಿಸಬೇಕು ಅಂತಲೂ ತಿಳಿಸಬಲ್ಲವು. ಅಂದ ಮೇಲೆ ಹೊಸ ವೇರಬಲ್ಗಳು ಬೇಕೇ? ಇದಲ್ಲವೇ ಪ್ರಶ್ನೆ. ಸ್ಮಾರ್ಟ್ ವಾಚ್ ಕೇವಲ ಸಾಮಾನ್ಯ ಆರೋಗ್ಯ ಸ್ಥಿತಿಯ ಬಗ್ಗೆ ಸೂಚನೆಯನ್ನು ನೀಡುತ್ತದಷ್ಟೇ. ಆದರೆ ಆರೋಗ್ಯದಲ್ಲಿ ವಿಶೇಷವಾದ ಏರುಪೇರು ಆದಾಗ ಅದನ್ನ ತಿಳಿಸುವ ವಿಶಿಷ್ಟ ಗುಣಗಳು ಇಂತಹ ಸಾಧನಗಳಲ್ಲಿ ಇರುವುದಿಲ್ಲ. ಉದಾಹರಣೆಗೆ, ಡಯಾಬಿಟಿಸ್ ರೋಗದಿಂದ ಬಳಲಿದವರಾದರೆ ಕ್ಷಣ ಕ್ಷಣಕ್ಕೂ ರಕ್ತದಲ್ಲಿರುವ ಗ್ಲೂಕೋಸಿನ ಪ್ರಮಾಣವನ್ನ ತಿಳಿಯುವುದು ಅವಶ್ಯಕವಾಗಬಹುದು. ಹಾಗೆಯೇ ಹೃದಯದ ತೊಂದರೆ ಇರುವವರಿಗೆ ಹೃದಯದ ಚಟುವಟಿಕೆಯನ್ನ ತೋರುವ ECG, ಹೃದಯದ ವಿದ್ಯುತ್ ಚಟುವಟಿಕೆಯ ಸ್ಥಿತಿಗತಿಯನ್ನ ತಿಳಿಯಬೇಕಾಗಬಹುದು. ಇಂತಹವಕ್ಕೆ ಒಂದೋ ಬೇರೊಂದು ಸಾಧನವನ್ನ ಬಳಸಬೇಕು, ಇಲ್ಲವೇ ವೈದ್ಯರ ಬಳಿ ಹೋಗಬೇಕಾಗುತ್ತದೆ. ಹಾಗೆಯೇ ಹೃದಯದ ತೊಂದರೆ ಇರುವವರಿಗೆ ಹೃದಯದ ಚಟುವಟಿಕೆಯನ್ನ ತೋರುವ ECG, ಹೃದಯದ ವಿದ್ಯುತ್ ಚಟುವಟಿಕೆಯ ಸ್ಥಿತಿಗತಿಯನ್ನ ತಿಳಿಯಬೇಕಾಗಬಹುದು. ಇಂತಹವಕ್ಕೆ ಒಂದು ಬೇರೊಂದು ಸಾಧನವನ್ನ ಬಳಸಬೇಕು, ಇಲ್ಲವೇ ವೈದ್ಯರ ಬಳಿ ಹೋಗಬೇಕಾಗುತ್ತದೆ. ಇವನ್ನು ಧರಿಸಿದಂತೆಯೇ ಮಾಡುವುದಾದರೆ ಎಷ್ಟು ಚೆನ್ನ. ಅಂತಹ ಸಾಧನಗಳನ್ನ ತಯಾರಿಸಲು ಬಯೋ ಎಂಜಿನಿಯರಿಂಗ್ ಅರ್ಥಾತ್ ಜೈವಿಕ ಎಂಜಿನಿಯರ್ಗಳು ಪ್ರಯತ್ನಿಸುತ್ತಲೇ ಇದ್ದಾರೆ. ತೆಳುವಾದ ಚರ್ಮದಂತಹ ಪೊರೆಯೊಳಗೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅನ್ನ ಹುದುಗಿಸಿ ಅದನ್ನು ಬ್ಯಾಂಡೇಜ್ನಂತೆ ಚರ್ಮಕ್ಕೆ ಅಂಟಿಸುವ ಉಪಾಯಗಳನ್ನು ಪರೀಕ್ಷಿಸಲಾಗಿದೆ. ಹಾಗೆಯೇ ಪುಟ್ಟದೊಂದು ಬೆಂಕಿ ಪೊಟ್ಟಣದಂತಹ ಸಾಧನವನ್ನ ಜೇಬಿನೊಳಗೆ ಇಲ್ಲವೇ ಎದೆಯ ಮೇಲೆ ಹಚ್ಚಿಕೊಂಡು ಸದಾ ಹೃದಯದ ವಿದ್ಯುತ್ ಚಟುವಟಿಕೆಗಳನ್ನ ಗಮನಿಸುವ ಸಾಧನದ ಬಗ್ಗೆಯೂ ವರದಿಯಾಗಿತ್ತು. ಹಾಗೆಯೇ ಪುಟ್ಟದೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನರ್ ಕೂಡ ತಯಾರಾಗಿದೆ. ಇಷ್ಟೆಲ್ಲ ಆದರೂ ಮಿದುಳಿನ ಚಟುವಟಿಕೆಗಳನ್ನ ಗಮನಿಸುವ ಸರಳ ಸಾಧನಗಳು ಇನ್ನೂ ಸಿಕ್ಕಿಲ್ಲ. ಮೆದುಳಿನ ಚಟುವಟಿಕೆಗಳ ಮೇಲೆ ಗಮನ ಇಡುವುದು ಕೂಡ ಅಗತ್ಯ. ಇತ್ತೀಚೆಗೆ ಮಾನಸಿಕ ಒತ್ತಡ, ಖಿನ್ನತೆಯಂತಹ ಕಾಯಿಲೆಗಳು ಹೆಚ್ಚಾಗಿ ವರದಿಯಾಗುತ್ತಿವೆ. ಇದಲ್ಲದೆ ಮೂಪಿನಲ್ಲಿ ಕಾಣಿಸುವ ಪಾರ್ಕಿನ್ಸನ್ ಕಾಯಿಲೆ ಹಾಗೂ ಅಲ್ಝೀಮರ್ ಕಾಯಿಲೆಗಳಂತಹ ನರರೋಗಗಳ ಸಂದರ್ಭದಲ್ಲಿಯೂ ಮೆದುಳಿನ ಚಟುವಟಿಕೆಗಳನ್ನ ಗಮನಿಸುವುದು ಅವಶ್ಯ. ಇಂತಹ ಸಂದರ್ಭಗಳಲ್ಲಿ ECG ಅಥವಾ ಎಲೆಕ್ಟ್ರೋ ಎನ್ಸೆಫಲೋಗ್ರಾಮ್ ತೆಗೆಯಲು ವೈದ್ಯರ ಬಳಿಗೆ ತೆರಳಬೇಕು. ಹಾಗೆಯೇ ಅತಿ ಒತ್ತಡವಿದೆ ಎನ್ನುವುದಾದರೆ ಅದನ್ನು ಮುಂದಾಗಿಯೇ ತಿಳಿಯಲು ಸಾಧ್ಯವೇ? ಈ ಪ್ರಶ್ನೆಗಳಿಗೆ ಉತ್ತರವಾಗಿ ಮಿದುಳಿನ ವಿದ್ಯುತ್ ಚಟುವಟಿಕೆಗಳನ್ನು ಗಮನಿಸುವ ಹಾಗೂ ದೇಹದ ಚಟುವಟಿಕೆಯಲ್ಲಿ ಒತ್ತಡದ ಸೂಚನೆಗಳನ್ನು ಗುರುತಿಸುವ ಸಾಧನಗಳು ಬೇಕು. ಕಿವಿಯೊಳಗೆ ಹುದುಗುವ ಹಾಗೂ ಮೆದುಳಿಗೆ ಅತಿ ಹತ್ತಿರವಾಗಿ ಇರುವಂತಹ ಇಯರ್ಫೋನಿನಷ್ಟು ಯುಕ್ತ ಸಾಧನ ಬಹುಶಃ ಬೇರೆ ಸಿಗಲಿಕ್ಕಿಲ್ಲ. ಹೀಗಾಗಿ ಇಯರ್ಫೋನ್ ಅನ್ನೇ ಮೆದುಳಿನ ಚಟುವಟಿಕೆಗಳು ಹಾಗೂ ಬೆವರಿನಲ್ಲಿರುವ ಲ್ಯಾಕ್ಟೇಟ್ ಅಂಶವನ್ನು ಗಮನಿಸಲು ಜರ್ಡ್ ಕ್ಯಾವೆನ್ಬರ್ಗ್ ತಂಡ ಆಲೋಚಿಸಿತು. ಹಾಗೊಂದು ಇಯರ್ಫೋನ್ ಅನ್ನು ವಿನ್ಯಾಸ ಮಾಡಿ ಪರೀಕ್ಷಿಸಿತು. ಸಾಮಾನ್ಯ ಇಯರ್ಫೋನಿನ ಹೊರಗೆ ಒಂದು ತೆಳು ಪೊರೆಯ ಹೊದಿಕೆಯನ್ನು ಹೊದಿಸಿ ಪೊರೆಯಲ್ಲಿ ವಿವಿಧ ಸಂವೇದಕಗಳನ್ನು ಹುದುಗಿಸಿದ್ದಾರೆ. ಈ ಸಂವೇದಕಗಳಲ್ಲಿ ಬೆವರು ಹರಿದಾಗ ಚರ್ಮದಲ್ಲಾಗುವ ವಿದ್ಯುತ್ ಬದಲಾವಣೆಗಳು, ಒಳಗಿವಿಯಲ್ಲಿ ಆಗುವ ವಿದ್ಯುತ್ ಬದಲಾವಣೆಗಳು ಹಾಗೂ ಬೆವರು ಸುರಿದಾಗ ಉತ್ಪತ್ತಿಯಾಗುವ ಲ್ಯಾಕ್ಟೇಟ್ ಅನ್ನು ಅಳೆಯುವ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳನ್ನು ಅಳವಡಿಸಿದ್ದಾರೆ. ಎಲ್ಲೆಲ್ಲಿ ಈ ಸಂವೇದಕಗಳು ಇರಬೇಕು ಎನ್ನುವುದನ್ನು ಪರೀಕ್ಷಿಸಿ ಇಯರ್ಫೋನಿನಲ್ಲಿ ಉತ್ತಮವಾಗಿ ಕೆಲಸ ಮಾಡಬಲ್ಲ ಜಾಗಗಳನ್ನು ಗುರುತಿಸಿದ್ದಾರೆ. ಅಲ್ಲಿಯೇ ಆಯಾ ಸಂವೇದಕಗಳನ್ನು ಕೂರಿಸಿದ್ದಾರೆ. ತಾನು ಗ್ರಹಿಸಿದ ಬದಲಾವಣೆಗಳನ್ನು ವಿದ್ಯುತ್ ಸಂಕೇತಗಳ ರೂಪದಲ್ಲಿ ಈ ಸಾಧನ ಬ್ಲೂಟೂತ್ ಮುಖಾಂತರ ಫೋನಿಗೆ ಇಲ್ಲವೇ ಕಂಪ್ಯೂಟರಿಗೆ ರವಾನಿಸುತ್ತದೆ. ತದನಂತರ ಐವರನ್ನು 20 ನಿಮಿಷಗಳ ಕಾಲ ವ್ಯಾಯಾಮ ಮಾಡಿಸಿ ಈ ಸಾಧನಗಳನ್ನು ಪರೀಕ್ಷಿಸಿದ್ದಾರೆ. ವ್ಯಾಯಾಮದ ವೇಳೆ ಮೆದುಳಿನಲ್ಲಿ ಸಾಮಾನ್ಯವಾಗಿ ತೋರುವ 3 ಬಗೆಯ ವಿದ್ಯುತ್ ಅಲೆಗಳಲ್ಲಿ ಥೀಟಾ ಎನ್ನುವುದು ಒಂದು ಹೆಚ್ಚಾಗುತ್ತದೆ. ಹಾಗೆಯೇ ಲ್ಯಾಕ್ಟೇಟ್ ಕೂಡ ಬೆವರಿನಲ್ಲಿ ಹೆಚ್ಚಿರುತ್ತದೆ. ಇವರು ವ್ಯಾಯಾಮ ಮಾಡುತ್ತಿದ್ದ ಹಾಗೆಯೇ ಇಯರ್ಫೋನ್ ತೋರಿದ ಬದಲಾವಣೆಗಳನ್ನು ಗಮನಿಸಿದ್ದಾರೆ. ಇದೇ ವ್ಯಕ್ತಿಗಳೇ ಇನ್ನೊಮ್ಮೆ ವ್ಯಾಯಾಮ ಮಾಡುವಾಗ ಸಾಮಾನ್ಯವಾದ ಇಇಜಿ ಬೆವರಿನ ಪರೀಕ್ಷೆಗಳಿಗೆ ಅವರನ್ನು ಒಡ್ಡಿದ್ದಾರೆ. ಈ ಎರಡೂ ಪರೀಕ್ಷೆಗಳನ್ನು ತಾಳೆ ನೋಡಿದಾಗ ಇಯರ್ಫೋನ್ ಸಾಮಾನ್ಯ ಪರೀಕ್ಷೆಯಲ್ಲಿ ಗುರುತಿಸಬಹುದಾದ ವ್ಯತ್ಯಾಸಗಳನ್ನು ಹೆಚ್ಚು ಕಡಿಮೆ ಅಷ್ಟೇ ಸ್ಪಷ್ಟವಾಗಿ ತೋರಿಸಿದೆಯಂತೆ. ಉದಾಹರಣೆಗೆ ಇಯರ್ಫೋನ್ ಕಳಿಸಿದ ಸಂದೇಶಗಳನ್ನು ಅನುಸರಿಸಿ ವ್ಯಾಯಾಮ ಮಾಡುತ್ತಿರುವವರು ಯಾವಾಗ ಕಣ್ಣು ಮುಚ್ಚಿದ್ದರು, ಯಾವಾಗ ತೆರೆದಿದ್ದರು ಎಂದು ಊಹಿಸಲು ಪ್ರಯತ್ನಿಸಿದ್ದಾರೆ. ಈ ಊಹೆ ಸರಿಯೋ ತಪ್ಪೋ ಎಂದು ವ್ಯಾಯಾಮದ ವೇಳೆ ತೆಗೆದ ವಿಡಿಯೋಗಳ ಜೊತೆಗೆ ತಾಳಿ ಮಾಡಿ ನೋಡಿದಾಗ 80-90% ಊಹೆಗಳು ನಿಖರವಾಗಿದ್ದವು. ಅಂದರೆ ಈ ಕಿವಿಯೊಳಗಿನ ಇಯರ್ಫೋನ್ ಮಿದುಳಿನ ಆರೋಗ್ಯವನ್ನು ಸರಿಯಾಗಿಯೇ ಆಲಿಸಬಲ್ಲದು ಅಂತಷ್ಟೇ. ಈ ಸಾಧನ ಯಾವಾಗ ಮಾರುಕಟ್ಟೆಗೆ ಬರುತ್ತದೋ ಗೊತ್ತಿಲ್ಲ. ಆಗ ಬಹುಶಃ ಈಗ ಯುವಕ ಯುವತಿಯರು ತಮ್ಮಂತಾವೇ ಮಾತನಾಡಿಕೊಳ್ಳುತ್ತಾ ನಡೆಯುವುದನ್ನು ನೋಡುವವರಿಗೆ ವಯಸ್ಸಾದವರು ಹಾಗೆಯೇ ಮಾಡುವುದನ್ನು ಕಾಣುವ ದಿನಗಳು ಬರಬಹುದು.
2: ಪಾರ್ಕಿನ್ಸನ್ ಕಾಯಿಲೆಗೆ ಔಷಧ. ಸಾವಾದರೂ ಬರಲಿ ಮುಪ್ಪು ಬೇಡಪ್ಪ ಎನ್ನುವ ಮಾತು ಕೇಳಿರುತ್ತೀರಿ. ಮುಪ್ಪು ತರುವ ಸಮಸ್ಯೆಗಳು ಇಂತಹ ಮಾತನ್ನು ಆಡಿಸುತ್ತವೆ. 60 ದಾಟಿದ ಕೂಡಲೇ ಮರೆವು ಬರುತ್ತದೆ, ಬೆನ್ನು ಬಾಗುತ್ತದೆ, ಚರ್ಮ ಸುಕ್ಕುಗಟ್ಟುತ್ತದೆ, ದೇಹ ಶಕ್ತಿಹೀನವಾಗುತ್ತದೆ. ಕೆಲವೊಮ್ಮೆ ಎಲ್ಲ ಕೆಲಸಕ್ಕೂ ಇನ್ನೊಬ್ಬರನ್ನು ಅವಲಂಬಿಸಬೇಕಾಗಬಹುದು. ಇವೆಲ್ಲವೂ ಸಹಜವಾದ ಬೆಳವಣಿಗೆಗಳು. ನಾವು ನಮ್ಮವರು ಸುಲಭವಾಗಿ ಒಗ್ಗಿಕೊಂಡು ಹೋಗಬಹುದಾದ ಸಂದರ್ಭಗಳು. ಆದರೆ ಮುಪ್ಪು ಇದಷ್ಟೇ ಅಲ್ಲ. 1-2% ಜನರನ್ನು ಇದು ಇನ್ನೂ ಕೆಟ್ಟ ಸ್ಥಿತಿಗೂ ದೂಡಬಹುದು. ಇವು ಡಯಾಬಿಟಿಸ್, ರಕ್ತದೊತ್ತಡ, ಹೃದಯ, ಮೂತ್ರಪಿಂಡದ ಕಾಯಿಲೆಗಳಲ್ಲ, ನೇರವಾಗಿ ಮಿದುಳನ್ನೇ ತಾಕುವ ಕಾಯಿಲೆಗಳು. ಇಂತಹ ಮುಪ್ಪಿನ ತೊಂದರೆಗಳು 2, ಪಾರ್ಕಿನ್ಸೋನಿಸಂ ಹಾಗೂ ಆಲ್ಝೈಮರ್ನ ಕಾಯಿಲೆ ಎಂದು ಇವನ್ನು ವೈದ್ಯರು ಗುರುತಿಸುತ್ತಾರೆ. 60 ಮೊದಲೇ ಕೆಲವರಲ್ಲಿ ಕಾಣಿಸಿಕೊಳ್ಳುವ ಈ ಕಾಯಿಲೆಗಳು ತಗುಲಿದವರು ಎಲ್ಲದಕ್ಕೂ ಇನ್ನೊಬ್ಬರನ್ನು ಅವಲಂಬಿಸುವುದು ಖಚಿತ. ಅಂತಹ ಪಾರ್ಕಿನ್ಸೋನಿಸಂ ಕಾಯಿಲೆಗೆ ಹೊಸದೊಂದು ಚಿಕಿತ್ಸೆಯ ಆಸೆ ಕಂಡಿದೆ. ಭಾರತದ ದೆಹಲಿ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನಿ ದಿವಾನ್ ರಾವತ್ ಅಮೆರಿಕದ ಸಹೋದ್ಯೋಗಿಗಳ ಜೊತೆ ಕೂಡಿ ಹೀಗೊಂದು ಹೊಸ ಔಷಧವನ್ನು ರೂಪಿಸಿದ್ದಾರೆ ಎಂದು ಇತ್ತೀಚೆಗೆ ನೇಚರ್ ಕಮ್ಯುನಿಕೇಷನ್ಸ್ ಪತ್ರಿಕೆ ವರದಿ ಮಾಡಿತ್ತು. ಈ ಔಷಧವನ್ನೀಗ ಕ್ಲಿನಿಕಲ್ ಪರೀಕ್ಷೆ ಅಂದರೆ ಮನುಷ್ಯರಲ್ಲಿ ಪರೀಕ್ಷೆ ಮಾಡಲು ಅಮೆರಿಕದಲ್ಲಿ ಸಿದ್ಧತೆ ನಡೆದಿದೆ. ಪಾರ್ಕಿನ್ಸೋನಿಸಂ ಹಾಗೂ ಅಲ್ಸೈಮರ್ನ ಕಾಯಿಲೆಗಳಿಗೆ ಔಷಧವಿಲ್ಲ, ಇವು ಗುಣವೂ ಆಗುವುದಿಲ್ಲ. ಪಾರ್ಕಿನ್ಸೋನಿಸಂ ಎನ್ನುವುದು ನರಗಳ ನಡುವಿನ ಸಂಪರ್ಕದಲ್ಲಾಗುವ ಏರುಪೇರುಗಳ ಫಲ. ಹೀಗಾಗಿ ಸಾಮಾನ್ಯವಾಗಿ ಮಿದುಳು ಹೇಳಿದಂತೆ ನಡೆದುಕೊಳ್ಳುವ ಸ್ನಾಯುಗಳು ದಿಕ್ಕು ಕೆಟ್ಟು ನಡೆದುಕೊಳ್ಳುತ್ತವೆ. ಕೈ ಕಾಲುಗಳ ನಡುವಿನ ಹೊಂದಾಣಿಕೆ ಕೆಡುತ್ತದೆ. ಸ್ಥಿರವಾಗಿರುವ ಕೈ ಸದಾ ಥರಥರನೆ ನಡುಗುತ್ತಿರುತ್ತದೆ. ಲೋಟದಿಂದ ಬಾಯಿಗೆ ನೀರು ಹೊಯ್ದುಕೊಳ್ಳುವುದು ಎವರೆಸ್ಟ್ ಹತ್ತಿದ ಸಾಹಸದಂತೆ ಕಷ್ಟವೆನಿಸಬಹುದು. ನಡೆಯುವಾಗ ಮನಸ್ಸು ಬಲಗಾಲು ಮುಂದಿಡು ಎಂದರೆ ಎಡಗಾಲು ಮುಂದಾಗುತ್ತಿರಬಹುದು. ಹೀಗೆ ನಡೆಯುವುದು ದುಸ್ತರವಾಗುತ್ತದೆ. ಈ ಕಾಯಿಲೆಗೆ ಕಾರಣ ಮಧ್ಯಮಿದುಳು ಎನ್ನುವ ಭಾಗದಲ್ಲಿರುವ ಒಂದು ಪುಟ್ಟ ಭಾಗದಲ್ಲಿ ಕಾಣುವ ದೋಷಗಳು. ಈ ಭಾಗವನ್ನು ಸಬ್ಸ್ಟಾನ್ಶಿಯಾ ನಿಗ್ರಾ ಎನ್ನುತ್ತಾರೆ. ಕೊರಳು ಶಿರವನ್ನು ಸೇರುವ ಜಾಗದಲ್ಲಿ ಮಿದುಳು ಬೆನ್ನುಹುರಿಯ ನರವನ್ನು ಮುಟ್ಟುವ ಸಂಧಿಯಲ್ಲಿ ಇದು ಇದೆ. ಮಿದುಳಿನ ಉಳಿದೆಲ್ಲ ಭಾಗವು ತೆಳು ಗುಲಾಬಿ ಅಥವಾ ಬಿಳಿ ಬಣ್ಣವಾದರೆ ಈ ಭಾಗದ ಎರಡೂ ಬದಿಯಲ್ಲಿ ಮೆಣಸಿನ ಕಾಳಿನಂತೆಯೇ ಕಪ್ಪಗಿನ ಭಾಗಗಳಿವೆ. ಈ ಜೋಡಿ ಮೆಣಸಿನ ಕಾಳಿನಂತಹ ಭಾಗದಲ್ಲಿಯೂ ಎರಡು ಪ್ರತ್ಯೇಕ ವಿಭಾಗಗಳನ್ನು ವೈದ್ಯರು ಗುರುತಿಸುತ್ತಾರೆ. ಮೊದಲನೆಯದು ಗಾಬಾ ಅಥವಾ ಗಾಮಾ ಅಮೈನೋ ಬ್ಯೂಟ್ರಿಕ್ ಆಮ್ಲ ಎನ್ನುವ ವಸ್ತುವೇ ಅಧಿಕವಾಗಿರುವ ನರಗಳ ಜಾಲ. ಇದು ಮೂಲತಃ ದೃಷ್ಟಿಯನ್ನು ಚಿಂತಿಸಿ ವಿಚಾರ ಮಾಡುವ ಮಿದುಳಿನ ವಿಭಾಗಗಳ ನಡುವೆ ಹೊಂದಾಣಿಕೆ ತರುವ ಜಾಗ. ಎರಡನೆಯದು ಡೋಪಮಿನ್ ಎನ್ನುವ ವಸ್ತುವೇ ಅಧಿಕವಾಗಿರುವ ನರವ್ಯೂಹ. ಇದು ನಮ್ಮ ಭಾವನೆಗಳು, ಕಲಿಕೆ ಹಾಗೂ ಸ್ನಾಯುಗಳ ನಿಯಂತ್ರಣಕ್ಕೆ ಸಂಬಂಧಿಸಿದ್ದು. ಪಾರ್ಕಿನ್ಸೋನಿಸಂ ಸಂದರ್ಭದಲ್ಲಿ ಈ ಭಾಗದಲ್ಲಿ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ಡೋಪಮಿನ್ ಪ್ರಮಾಣ ಕಡಿಮೆಯಾಗುತ್ತದೆ. ಇದರ ಬದಲಿಗೆ ಆಲ್ಫಾ ಸೈನ್ಯೂಕ್ಲೀನ್ ಎನ್ನುವ ವಸ್ತು ಕೂಡಿಕೊಳ್ಳುತ್ತದೆ. ಕೆಲವು ಪ್ರೋಟೀನುಗಳು ಒಟ್ಟಾಗಿ ಗಂಟು ಕಟ್ಟಿಕೊಂಡು ಯುವಿ ಬಾಡಿ ಎನ್ನುವ ಕಣಗಳಂತೆ ತೋರುತ್ತವೆ. ಇವೆಲ್ಲದರ ಪರಿಣಾಮವಾಗಿ ಕೈಕಾಲುಗಳ ನಡುಕ ಮರೆವು ನಿರ್ಭಾವುಕತೆ ನೆಲೆಸುತ್ತದೆ. ಬದುಕುವುದು ದುಸ್ತರವಾಗುತ್ತದೆ. ಪಾರ್ಕಿನ್ಸೋನಿಸಂ ಏಕೆ ಬರುತ್ತದೆ ಎಂಬುದಕ್ಕೆ ನಿಖರ ಕಾರಣಗಳಿಲ್ಲ. ಪರಿಸರ ಮಾಲಿನ್ಯದಿಂದ ಆಗಬಹುದು, ಅನುವಂಶೀಯವಾಗಿ ತೋರಬಹುದು, ಇತರೆ ಕಾಯಿಲೆಗಳ ಫಲವಾಗಿ ಉದ್ಭವಿಸಬಹುದು, ಅಥವಾ ಕೆಲಸ ಮುಗಿದ ಕೂಡಲೇ ಪ್ರೋಟೀನುಗಳನ್ನು ಅರಗಿಸಿ ಬಿಡುವ ಸಾಮರ್ಥ್ಯ ಕಡಿಮೆ ಆಗಿದ್ದರಿಂದಲೂ ಆಗಬಹುದು. ಜೀವಕೋಶಗಳ ಸ್ತರದಲ್ಲಿ ಪಾರ್ಕಿನ್ಸೋನಿಸಂ ಬಂದವರ ಮೆದುಳಿನಲ್ಲಿ ಕೆಲವು ವ್ಯತ್ಯಾಸಗಳನ್ನು ಕಾಣಬಹುದು. ಮೊದಲನೆಯದಾಗಿ ಸಬ್ಸ್ಟಾನ್ಶಿಯಾ ನಿಗ್ರಾದಲ್ಲಿರುವ ಡೋಪಮಿನ್ ನರಕೋಶಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಈ ಜಾಗದಲ್ಲಿ ಆಲ್ಫಾ ಸಿನ್ಯೂಕ್ಲೀನ್ ಎನ್ನುವ ವಿಷರಾಸಾಯನಿಕ ಒಟ್ಟಾಗಿರುತ್ತದೆ. ಕಾರಣ ಏನೇ ಇರಲಿ, ತೊಂದರೆ ಮಾತ್ರ ಒಂದೇ, ಅದಕ್ಕೆ ಸದ್ಯಕ್ಕೆ ಇರುವ ಚಿಕಿತ್ಸೆಯೂ ಒಂದೇ, ಡೋಪಮಿನ್ ಎನ್ನುವ ರಾಸಾಯನಿಕದಂತೆಯೇ ಇರುವ ಔಷಧ. ಈ ಹಿನ್ನೆಲೆಯಲ್ಲಿ ರಾವತ್ ಮತ್ತು ಅವರ ಅಮೆರಿಕನ್ ಸಹೋದ್ಯೋಗಿ ಹಾರ್ವರ್ಡ್ ವೈದ್ಯಕೀಯ ಸಂಸ್ಥೆಯ ಮ್ಯಾಕ್ಲೀನ್ ಆಸ್ಪತ್ರೆಯ ನರವಿಜ್ಞಾನಿ ಕ್ವಾಂಗ್ ಸೂ ಕಿಮ್ ಹೊಸದೊಂದು ಔಷಧದ ಶೋಧದಲ್ಲಿ ತೊಡಗಿದ್ದರು. ಡೋಪಮಿನ್ ನರಗಳ ಬೆಳವಣಿಗೆಯ ವೇಳೆ ಹಲವಾರು ರಾಸಾಯನಿಕ ಕ್ರಿಯೆಗಳ ಸರಪಳಿಯೇ ಜರುಗುತ್ತದೆ. ಇವೆಲ್ಲವನ್ನೂ ಗುರುತಿಸಲಾಗಿದೆ. ಇವುಗಳಲ್ಲಿ ಪ್ರಮುಖ ಎನಿಸಿದ ಎರಡು ಹಾದಿಗಳು ನ್ಯೂಕ್ಲಿಯರ್ ರಿಸೆಪ್ಟಾರ್ 1 ಎನ್ನುವ ಪ್ರೋಟೀನಿನಲ್ಲಿ ಬಂದು ಕೂಡುತ್ತವೆಯಾದ್ದರಿಂದ ನ್ಯೂರ್ 1 ಎಂದು ಕರೆದ ಈ ಪ್ರೋಟೀನ್ ಡೋಪಮಿನ್ ನರಗಳಿಗೆ ಬಲು ಮುಖ್ಯವಿರಬೇಕು ಎಂದು ಊಹಿಸಲಾಗಿತ್ತು. ಇದು ನರಕೋಶಗಳಲ್ಲಿ ಪ್ರೋಟೀನಿನ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ, ನರಗಳ ಹೊದಿಕೆಯಲ್ಲಿ ಅದು ಆಗದಂತೆ ತಡೆಯುತ್ತದೆ. ಹೀಗಾಗಿ ಇದರ ಚಟುವಟಿಕೆಯನ್ನು ಅಡ್ಡಗಟ್ಟುವ ಇಲ್ಲವೇ ಹೆಚ್ಚಿಸುವ ಔಷಧಗಳು ಪಾರ್ಕಿನ್ಸೋನಿಸಂ ಔಷಧಗಳಾಗಬಹುದು ಎಂಬುದು ಕಿಮ್ ಮತ್ತು ರಾವತ್ ತರ್ಕವಾಗಿತ್ತು. ಈ ತರ್ಕದ ಬೆನ್ನು ಹತ್ತಿದ ರಾವತ್ ತಂಡ ಅಮೆರಿಕದಲ್ಲಿ ಈಗ ಮಾರಾಟದಲ್ಲಿರುವ ಎಲ್ಲ ಔಷಧಗಳಲ್ಲಿ ಯಾವುದು ನ್ಯೂರ್ 1 ಅನ್ನು ತಾಕಬಹುದು ಎಂದು ಹುಡುಕಿದರು. ಔಷಧಗಳಲ್ಲಿ ನ್ಯೂರ್ 1ರಲ್ಲಿ ಚಟುವಟಿಕೆಯಿಂದ ಇರುವಂತಹ ಜಾಗವನ್ನು ಅಂಟಿಕೊಳ್ಳುವ ರಚನೆ ಇದೆಯೇ ಎಂದು ಪರಿಶೀಲಿಸಿದ್ದಾರೆ. ಇವು ನ್ಯೂರ್ 1ಕ್ಕೆ ಜೋಡಿಸಿಕೊಂಡು ಅದರ ಚಟುವಟಿಕೆಯನ್ನು ಬಾಧಿಸಬಹುದು. ಹೀಗೆ ಪರಿಶೀಲಿಸಿದ ಔಷಧಗಳಲ್ಲಿ 3 ನ್ಯೂರ್ 1ರ ತಯಾರಿಕೆಯನ್ನು ಹೆಚ್ಚಿಸಬಹುದು ಎಂದು ತಿಳಿಯಿತು. ಇವುಗಳಲ್ಲಿ ಒಂದು ಮಲೇರಿಯಾಗೆ ಬಳಸುವ ಕ್ಲೋರೋಕ್ವಿನ್, ಇದನ್ನು ಹಾಗೆಯೇ ಅಮೋಡಯಾಕ್ವಿನ್ ಎನ್ನುವ ಮತ್ತೊಂದು ಔಷಧವನ್ನು ತುಸು ಮಾರ್ಪಡಿಸಿ ನರಗಳೊಳಗೆ ಪ್ರೋಟೀನ್ ಅಥವಾ ಡೋಪಮಿನ್ ತಯಾರಿಕೆಯನ್ನು ಹೆಚ್ಚಿಸಬಹುದು. ಹೀಗೆ ಸುಮಾರು 570 ಮಾರ್ಪಡಿಸಿದ ಔಷಧಗಳನ್ನು ಪರೀಕ್ಷಿಸಿ ಅದರಲ್ಲಿ ಅತಿ ಹೆಚ್ಚು ಚಟುವಟಿಕೆಯನ್ನು ತೋರುವ ಔಷಧವನ್ನು ಪ್ರತ್ಯೇಕಿಸಿದ್ದಾರೆ. ಪಾರ್ಕಿನ್ಸೋನಿಸಮಿನಂತೆಯೇ ಕಾಯಿಲೆ ಬರುವ ಇಲಿಗಳಲ್ಲಿ ಈ ಔಷಧವನ್ನು ಚುಚ್ಚಿ ಪರೀಕ್ಷಿಸಿದ್ದಾರೆ. ಈ ಇಲಿಗಳಲ್ಲಿ ನರಗಳ ದೋಷಗಳು ಕಡಿಮೆಯಾಗಿದ್ದುವು. ನಡೆಯುವಾಗ ಬಾಲಾಡುವುದು ಕುಗ್ಗಿತ್ತು. ಆಲ್ಫಾಸಿನೋಕ್ಲೀನಿನ ಪ್ರಮಾಣ ಸಾಮಾನ್ಯದಂತೆ ಇತ್ತು. ಇಲಿಗಳು ಕೊಟ್ಟ ಕೆಲಸಗಳನ್ನು ನೆನಪಿಟ್ಟು ಮಾಡುವುದನ್ನು ಕಲಿತಿದ್ದುವು. ಇವೆಲ್ಲ ಅಂಶಗಳು ಔಷಧ ಪರಿಣಾಮಕಾರಿಯಾಗಿದೆ ಎಂದು ತಿಳಿಸಿದೆ. ಮನುಷ್ಯರಿಗೆ ಇದು ಅಪಾಯಕಾರಿಯೋ? ಮನುಷ್ಯರಲ್ಲಿಯೋ ಇಲಿಗಳಲ್ಲಿ ನರದ ಕಾಯಿಲೆಯನ್ನು ಗುಣಪಡಿಸಿದಂತೆಯೇ ಗುಣಪಡಿಸುತ್ತದೆಯೋ? ಎಷ್ಟು ಔಷಧ ಎಷ್ಟು ಬಾರಿ ನೀಡಬೇಕು, ಎಷ್ಟು ಕೊಟ್ಟರೆ ಪರಿಣಾಮಕಾರಿ, ಇವೆಲ್ಲವನ್ನೂ ಅಧ್ಯಯನ ಮಾಡಬೇಕಿದೆ. ಮನುಷ್ಯರಲ್ಲಿ ಇದನ್ನು ನಡೆಸಲು ಈಗ ಅನುಮತಿ ದೊರೆತಿದೆ ಎಂದು ಅಮೆರಿಕದ ಔಷಧ ಹಾಗೂ ಆಹಾರ ನಿಯಂತ್ರಣ ಪ್ರಾಧಿಕಾರ ವರದಿ ಮಾಡಿದೆ. ಈ ಪರೀಕ್ಷೆಗಳು ಸಫಲವಾದರೆ ಪಾರ್ಕಿನ್ಸೋನಿಸಂ ಗುಣಪಡಿಸುವ ಔಷಧ ದೊರೆಯಬಹುದು. ಅದಿಲ್ಲದಿದ್ದರೆ? ಈ ಅನುಮಾನ ಸಹಜವೇ. ಹೀಗಾಗಿಯೇ ಪಾರ್ಕಿನ್ಸೋನಿಸಂ ತರುವ ಸಂಕಟಗಳನ್ನು ದೂರಗೊಳಿಸಲು ವಿವಿಧ ಉಪಾಯಗಳನ್ನು ಹೂಡಲಾಗಿದೆ. ಇಂತಹವುಗಳಲ್ಲಿ ಮೆದುಳಿಗೆ ಸಣ್ಣ ಎಲೆಕ್ಟ್ರಾನಿಕ್ ಸಾಧನವನ್ನು ಜೋಡಿಸಿ ನರಗಳ ಚಟುವಟಿಕೆಯನ್ನು ನಿಯಂತ್ರಿಸುವುದು, ನರಗಳಲ್ಲಿ ಬೇಕೆಂದಷ್ಟು ವಿದ್ಯುತ್ ಚಟುವಟಿಕೆ ಹುಟ್ಟಿದರೆ ಬಹುಶಃ ನಡುಕವನ್ನುಂಟು ಮಾಡುವ ನಡಿಗೆಯ ಹೊಂದಾಣಿಕೆ ಸರಿ ಹೋಗಬಹುದು, ಅಂಗಾಂಗಗಳ ಚಲನೆ ಸುಗಮವಾಗಬಹುದು. ಈ ನಿಟ್ಟಿನಲ್ಲಿ 2 ವರ್ಷಗಳ ಹಿಂದೆ ಮಾರ್ಕ್ ಗಾತಿಯೇ ಎನ್ನುವ ಸುಮಾರು 30 ವರ್ಷಗಳಿಂದ ರೋಗದಿಂದ ನರಳಿದ್ದ ವ್ಯಕ್ತಿಯ ಬೆನ್ನ ಹುರಿಯಲ್ಲಿ ಒಂದು ಎಲೆಕ್ಟ್ರಾನಿಕ್ ಸಾಧನವನ್ನು ಸ್ವಿಟ್ಜರ್ಲ್ಯಾಂಡಿನ ವೈದ್ಯ ವಿಜ್ಞಾನಿ ಕೋರ್ಟಿನಿ ಎಂಬುವರ ತಂಡ ಅಳವಡಿಸಿತ್ತು. ಈಗ ಈತ ಯಾರ ನೆರವೂ ಇಲ್ಲದೆ ನಡೆಯುವಂತಾಗಿದೆ ಎಂದು ನೇಚರ್ ಮೆಡಿಸನ್ ಮೊನ್ನೆ ವರದಿ ಮಾಡಿತ್ತು. ಈತ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿಯೂ ಪ್ರಯೋಗಗಳು ನಡೆಯುತ್ತಿವೆ. ರೋಗಿಗಳ ಮೆದುಳಿಗೆ ಅಕರ ಕೋಶ ಅರ್ಥಾತ್ ಹೊಸ ಕೋಶಗಳನ್ನು ಹುಟ್ಟಿಸುವ ಸ್ಟೆಮ್ ಸೆಲ್ಗಳನ್ನು ಹುದುಗಿಸಿ ನಷ್ಟವಾಗಿರುವ ನರಕೋಶಗಳನ್ನು ತುಂಬಲು ಪ್ರಯತ್ನಿಸಲಾಗಿದೆ. ಇದು ಕೂಡ ಕೆಲವರಲ್ಲಿ ಆಶಾದಾಯಕ ಫಲವನ್ನು ನೀಡಿದೆ ಎಂದು ಟೈಮ್ಸ್ ಆಫ್ ಇಂಡಿಯಾ ಕೆಲವು ಸಮಯದ ಹಿಂದೆ ವರದಿ ಮಾಡಿತ್ತು. ಒಟ್ಟಾರೆ ಇವೆಲ್ಲವೂ ಉಪ್ಪು ಮರಣಕ್ಕಿಂತ ಒಳ್ಳೆಯದು ಎನ್ನಿಸುವಂತಾದರೆ ಸಾಕು. ಏನಂತೀರಿ?
3: ಹೊಗೆ ಹಾಕುವುದು. ಇತ್ತೀಚಿನ ಸಿನಿಮಾಗಳಲ್ಲಿ ಇಲ್ಲವೇ ಕಾಲೇಜ್ ಕ್ಯಾಂಪಸ್ನಲ್ಲಿ ಈ ಮಾತು ಕೇಳಿಯೇ ಇರ್ತೀರಿ. ಮಂಕು ಮಾಡುವುದು ಅಂತ ಇದರ ಅರ್ಥವಂತೆ. ಹೊಗೆಯಾಡುವುದು ಎನ್ನುವ ಇನ್ನೊಂದು ಮಾತಿದೆ. ದ್ವೇಷ ಅಸೂಯೆ ಮನೆ ಮಾಡುವುದು ಅಂತ ಅದರ ಅರ್ಥವಂತೆ. ಇವೆಲ್ಲ ಸೂಚ್ಯರ್ಥಗಳನ್ನು ಬಿಟ್ಟರೆ ಹೊಗೆಯಾಡುವುದು ಎಂದರೆ ಅಡುಗೆ ಮಾಡುವುದು ಎಂದರ್ಥ. ನೀವು ಗ್ಯಾಸಿನ ಒಲೆಯನ್ನು ಉಪಯೋಗಿಸಿದರೂ ಇಲೆಕ್ಟ್ರಿಕ್ ಸ್ಟೌವ್ ಉಪಯೋಗಿಸಿದರೂ ಹೊಗೆ ಆಡಿಸುವುದು ಅಂದರೆ ಅಡುಗೆ ಮಾಡುವುದು ಅಂತಲೇ. ಹೀಗೆ ಅಡುಗೆ ಮನೆಗೂ ಹೊಗೆಗೂ ಇರುವ ಸಂಬಂಧ ಬೆಂಕಿಯ ಬಳಕೆ ಶುರುವಾದಂದಿನಿಂದ ಇದೆ ಎನ್ನಬಹುದು. ಹೊಗೆ ಸಾಮಾನ್ಯವಾಗಿ ಸೌದೆ ಪುರುಳುಗಳು ಉರಿದಾಗ ಹುಟ್ಟುವ ಘಾಟಿನ ಅನಿಲ. ನಮ್ಮ ಸಾಹಿತ್ಯದ ಹಲವಾರು ಕಥೆಗಳಲ್ಲಿ ತಾಯಂದಿರು ಒಲೆಯ ಮುಂದೆ ಕುಳಿತು ಕಣ್ಣೀರು ಹಾಕುವುದನ್ನು ಓದಿರುತ್ತೇವೆ. ಅದು ದುಃಖದಿಂದಲೋ ಹೊಗೆಯಿಂದಲೋ ಅನ್ನುವುದು ಅರ್ಥವಾಗುವುದಿಲ್ಲ. ಹೊಗೆ ಹೀಗೆ ನೇರವಾಗಿ ಕಣ್ಣೀರು ಹಾಕಿಸುವುದಷ್ಟೇ ಅಲ್ಲ, ಪರೋಕ್ಷವಾಗಿಯೂ ಕಣ್ಣೀರಿಗೆ ದಾರಿ ಮಾಡುತ್ತದೆ ಅಂತಲೇ ಈಗ ಸೌದೆ ಒಲೆಗಳು ಕಡಿಮೆಯಾಗಿ ಎಲ್ಲ ಕಡೆ ಗ್ಯಾಸ್ ಸ್ಟೌವ್ ಮನೆ ಮಾಡಿದೆ. ಕೆಲವು ದಶಕಗಳ ಹಿಂದೆ ಅಡುಗೆ ಮನೆಯಲ್ಲಿರುವ ಹೊಗೆಯಿಂದಾಗಿ ಕ್ಯಾನ್ಸರ್ ಕಾಯಿಲೆ ಹೆಚ್ಚುತ್ತಿದೆ ಎನ್ನುವ ಸುದ್ದಿ ಪ್ರಚುರವಾಗಿತ್ತು. ಅಂದಿನಿಂದ ಸೌದೆಯ ಬಳಕೆ ಕಡಿಮೆ ಮಾಡಿ ಗ್ಯಾಸು ವಿದ್ಯುತ್ತು ಮೊದಲಾದ ಶುದ್ಧ ಇಂಧನದ ಬಳಕೆಯನ್ನು ಎಲ್ಲ ಸರ್ಕಾರಗಳು ಪ್ರೋತ್ಸಾಹಿಸುತ್ತಿವೆ. ಹೊಗೆ ಒಂದು ವಿಶಿಷ್ಟ ವಸ್ತು. ನೀರಿನಲ್ಲಿ ಕೊಬ್ಬಿನ ಕಣಗಳು ತೇಲುತ್ತಾ ಹಾಲಾಗುತ್ತದೆಯಷ್ಟೇ, ಹಾಗೆಯೇ ಹೊಗೆಯೂ ಕೂಡ. ಹರಿಯುವ ದ್ರವದಲ್ಲಿ ಹೀಗೆ ಕಣಗಳ ರೂಪದಲ್ಲಿ ತೇಲಾಡುವ ವಸ್ತುಗಳು ಇರುವುದನ್ನು ಕಲೀಲ ಅಥವಾ ಕೊಲಾಯಿಡ್ ಎನ್ನುತ್ತಾರೆ. ಹೊಗೆ ಇಂತಹುದೇ ಒಂದು ಕಲೀಲ. ಘನ, ಅನಿಲ ಹಾಗೂ ದ್ರವಗಳೆಲ್ಲವೂ ಇರುವ ಸ್ಥಿತಿ. ಹೀಗಾಗಿ ಇದು ಒಂದು ವಸ್ತುವಲ್ಲ. ಉರುವಲಿನ ಹೊಗೆ ಇನ್ನೂ ವಿಶಿಷ್ಟ. ಒಂದೊಂದು ಮರದ್ದು ಒಂದೊಂದು ರೀತಿಯ ಹೊಗೆ. ಜೊತೆಗೆ ಉರುವಲು ಹೇಗೆ ಉರಿಯುತ್ತಿದೆ ಎನ್ನುವುದು ಹೊಗೆ ಹೇಗಿರುತ್ತದೆ ಎನ್ನುವುದನ್ನು ನಿರ್ಧರಿಸುತ್ತದೆ. ಚೆನ್ನಾಗಿ ಗಾಳಿಯಾಡಿ ಉರಿಯುವ ಒಣಗಿದ ಮರದ ಹೊಗೆಗೂ ಹಸಿ ಮರದ ಹೊಗೆಗೂ ಇರುವ ವ್ಯತ್ಯಾಸ ಎಲ್ಲರಿಗೂ ತಿಳಿದಿರುವಂಥದ್ದೇ. ಗಾಳಿ ಚೆನ್ನಾಗಿ ಆಡಿದಷ್ಟು ಉರುವಲಿನಲ್ಲಿರುವ ಕಾರ್ಬಾನಿಕ್ ವಸ್ತುಗಳು ಸಂಪೂರ್ಣವಾಗಿ ಉರಿಯುತ್ತವೆ. ಸೌದೆ, ಬೆರಣಿ, ಸೀಮೆಎಣ್ಣೆಯಂತಹ ವಸ್ತುಗಳು ಸಂಪೂರ್ಣವಾಗಿ ಉರಿಯುವುದಿಲ್ಲ. ಅರೆಬರೆ ಉರಿಯುವ ಅವುಗಳಿಂದ ಅತಿ ಸೂಕ್ಷ್ಮವಾದ ಕಾರ್ಬನಿನ ಕಣಗಳಷ್ಟೇ ಅಲ್ಲ, ಕಾರ್ಬನ್ ಮಾನಾಕ್ಸೈಡಿನಂತಹ ವಿಷಾನಿಲವು ಉತ್ಪತ್ತಿಯಾಗುತ್ತದೆ. ಹೊಗೆಯಲ್ಲಿ ಏನಿಲ್ಲವೆಂದರೂ ನೂರಾದರೂ ವಿವಿಧ ವಸ್ತುಗಳು ಇರುತ್ತವೆ. ಇವುಗಳಲ್ಲಿ ಹಲವು ಉರುವಲು ಅರೆಬರೆ ಉರಿದಿದ್ದರಿಂದ ಹೊಗೆಯಲ್ಲಿ ಸೇರಿಕೊಂಡ ವಸ್ತುಗಳು, ಇನ್ನು ಕೆಲವು ಉರುವಲಿನಲ್ಲಿರುವ ವಿಶಿಷ್ಟ ಕಾರ್ಬನಿಕ್ ವಸ್ತುಗಳು ಉರಿದು ಹುಟ್ಟಿದ ಉಪ ಉತ್ಪನ್ನಗಳು, ಇನ್ನಷ್ಟು ಉರುವಲಿನಲ್ಲಿರುವ ನೀರಿನ ಆವಿ, ಕೊನೆಗೆ ಉರಿದು ಹುಟ್ಟಿದ ಇದ್ದಲಿನ ಸೂಕ್ಷ್ಮ ಕಣಗಳು ಅಥವಾ ಮಸಿ. ಸೌದೆಯಲ್ಲಿರುವ ನಾರು, ಮೇಣ, ಅರಗು ಉರಿದಾಗ ಪಾಲಿಫೀನಾಲುಗಳೆಂಬ ವಸ್ತುಗಳು ಉತ್ಪನ್ನವಾಗುತ್ತವೆ. ಇವು ಕ್ಯಾನ್ಸರ್ ಉಂಟು ಮಾಡಬಹುದು. ಹೀಗೆ ಸೌದೆಯ ಹೊಗೆ ನೋಡಲು ಒಂದೇ ತೆರನಾಗಿದ್ದರೂ ವಿಭಿನ್ನ ಪರಿಣಾಮವೂ ವಿಭಿನ್ನವಾಗಿರಬಹುದು. ಒಂದು ಕಾಲವಿತ್ತು, ಎಲ್ಲ ಮನೆಯ ಅಡುಗೆ ಕೋಣೆಯಲ್ಲಿಯೂ ಹೊಗೆ ಆಡುತ್ತಿತ್ತು. ಈಗದು ಕಡಿಮೆಯಾಗಿದೆ. ಇದಕ್ಕೆ ಕಾರಣ ಹೊಗೆ ಜನರ ಆರೋಗ್ಯದ ಮೇಲೆ ಬೀರುವ ದುಷ್ಪರಿಣಾಮ. ಕಣ್ಣು ಮಂಜಾಗುವಂತೆ ಮಾಡುವಲ್ಲಿ, ಕಣ್ಣಿನ ಪೊರೆ ಕಡಿಮೆ ವಯಸ್ಸಿನಲ್ಲಿಯೇ ಕಾಣಿಸಿಕೊಳ್ಳುವಂತೆ ಮಾಡುವಲ್ಲಿ ಹೊಗೆಯ ಪಾತ್ರವೂ ಇದೆ. ಮುಂಬಯಿಯ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಾಪ್ಯುಲೇಷನ್ ಸೈನ್ಸಸ್ನ ಆಶಿಷ್ ಕುಮಾರ್ ಉಪಾಧ್ಯಾಯ ಹಾಗೂ ಸಮರುಲ್ ಇಸ್ಲಾಂ ನಡೆಸಿದ ಅಧ್ಯಯನವೊಂದರ ಪ್ರಕಾರ, ಅಡುಗೆ ಮನೆಯಲ್ಲಿ ಬಳಸುವ ಇಂಧನಕ್ಕೂ 45ರ ನಂತರ ಕಾಣುವ ದೃಷ್ಟಿದೋಷಗಳಿಗೂ ನೇರ ಸಂಬಂಧವಿದೆ. ಕೆಲವು ದಶಕಗಳ ಹಿಂದೆ ಸೌದೆ ಒಲೆಯಿಂದ ಮಾಡಿದ ಅಡುಗೆಯನ್ನು ಅತಿಯಾಗಿ ಬಳಸುವವರ ಅಧ್ಯಯನ ನಡೆದಿತ್ತು. ಮಾಂಸವನ್ನು ಸೌದೆ ಅಥವಾ ಇದ್ದಿಲ ಮೇಲಿಟ್ಟು ಸುಡುವ ಪರಿಪಾಠವಿದ್ದು, ಅಂತಹ ಆಹಾರ ಪದ್ಧತಿ ಹೆಚ್ಚಿರುವ ಜನಾಂಗಗಳಲ್ಲಿ ಹೊಟ್ಟೆಯ ಹುಣ್ಣು ಹಾಗೂ ಜಠರದ ಕ್ಯಾನ್ಸರ್ ಹೆಚ್ಚಿರುವುದು ಕಂಡುಬಂದಿತ್ತು. ಹೀಗಾಗಿ ಸುಟ್ಟು ಬೇಯಿಸಿದ ಪದಾರ್ಥಗಳು, ಮುಖ್ಯವಾಗಿ ಮಾಂಸದ ಪದಾರ್ಥಗಳ ಬಳಕೆ ಕಡಿಮೆಯಾಗಿತ್ತು. ಆದರೆ ಸುಟ್ಟ ಗೆಣಸಿಗೂ ಬೇಯಿಸಿದ ಗೆಣಸಿಗೂ ರುಚಿಯಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆಯಷ್ಟೇ. ಮಾಂಸದ ಅಡುಗೆಯಲ್ಲಿಯೂ ಇದು ನಿಜವೇ. ಸುಟ್ಟ ಮಾಂಸದ ಸ್ವಾದ ಬೇಯಿಸಿದ್ದಕ್ಕೆ ಇರುವುದಿಲ್ಲ. ಸುಟ್ಟು ತಿನ್ನಬಾರದು ಎಂದಾದರೆ ಈ ಬಗೆಯ ಆಹಾರ ಪದಾರ್ಥಗಳಿಗೆ ತಿಲಾಂಜಲಿ ಕೊಡಬೇಕೆ? ಸುಟ್ಟ ಆಹಾರದ ಸ್ವಾದವಷ್ಟೇ ಅಲ್ಲ, ಹೊಗೆ ಅದರಲ್ಲಿರುವ ಕೆಲವು ರೋಗಕಾರಕ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಬಲ್ಲುದು ಎಂದು ಹಲವು ಪ್ರಯೋಗಗಳು ತೋರಿಸಿಕೊಟ್ಟಿವೆ. ಹೀಗಾಗಿ ಸುಟ್ಟ ಆಹಾರಕ್ಕೆ ಎಂದಿಗೂ ಬೇಡಿಕೆ ಇದೆ. ಆಹಾರ ಕಂಪನಿಗಳು ಇದಕ್ಕೊಂದು ಉಪಾಯವನ್ನು ಹುಡುಕಿವೆ, ಅದೇ ಹೊಗೆ ನೀರು ಅಥವಾ ಲಿಕ್ವಿಡ್ ಸ್ಮೋಕ್. ಹೊಗೆಯಲ್ಲಿ ನೂರಾರು ರಾಸಾಯನಿಕಗಳಿವೆಯಷ್ಟೇ, ಅವುಗಳಲ್ಲಿ ಹಲವು ಸ್ವಾದವನ್ನು ನೀಡುವ ರಾಸಾಯನಿಕಗಳು. ಇವು ಸುಲಭವಾಗಿ ಆವಿಯಾಗುವಂಥವು, ಅಂದರೆ ಸ್ವಲ್ಪ ಬಿಸಿಯಾದರೂ ಗಾಳಿಯಲ್ಲಿ ಬೆರೆತು ಹೋಗುತ್ತವೆ. ಇವನ್ನು ಮಾತ್ರ ಬಳಸುವಂತಾದರೆ ಹೊಗೆಯ ಪರಿಮಳವನ್ನು ಕೂಡಿಟ್ಟಂತೆಯೇ ತಾನೆ. ಹೊಗೆ ನೀರು ತಯಾರಾಗಿದ್ದು ಹೀಗೆ: ಹೊಗೆಯನ್ನು ಸೋಸಿ ಪಾಲಿಫೀನಾಲುಗಳಂತಹ ವಸ್ತುಗಳನ್ನು ತೆಗೆದರೆ ಉಳಿಯುವುದು ವಸ್ತುವಿನ ದ್ರವರೂಪ, ಒಂದು ರೀತಿಯಲ್ಲಿ ಹೊಗೆಯನ್ನೇ ಭಟ್ಟಿ ಮಾಡಿದಂತೆ. ಅಪಾಯಕಾರಿ ಪಾಲಿಫೀನಾಲುಗಳು ಇಲ್ಲದೆ ಸುಟ್ಟ ಆಹಾರವನ್ನು ತಯಾರಿಸಲು ಹೊಗೆ ನೀರು ನೆರವಾಗುತ್ತದೆ. ಸಿದ್ಧ ಆಹಾರವನ್ನು ತಯಾರಿಸುವ ಕಂಪನಿಗಳು ತಮ್ಮ ಆಹಾರದಲ್ಲಿ ಹೊಗೆಯ ಸ್ವಾದವನ್ನು ತುಂಬಲು ಮುಖ್ಯವಾಗಿ ಹೊಗೆ ನೀರನ್ನು ಬಳಸುತ್ತವೆ. ವಿಶೇಷವಾಗಿ ಹೋಟೆಲುಗಳಲ್ಲಿ ಬಾರ್ಬೆಕ್ಯೂ ಮಾಡುವಾಗ ಐಸ್ ಕ್ರೀಮ್, ಹಣ್ಣಿನ ರಸಗಳಲ್ಲಿ ಇವನ್ನು ಸೇರಿಸುತ್ತಾರೆ. ಮೀನು ಸಂಸ್ಕರಿಸುವಾಗಲೂ ಇದನ್ನು ಸೇರಿಸುವುದುಂಟು. ಶುದ್ಧವಾದ ಹೊಗೆ ನೀರಿನಲ್ಲಿ ಮಸಿಯಾಗಲಿ ಪಾಲಿಫೀನಾಲಿನಂತಹ ವಸ್ತುಗಳಾಗಲಿ ಇರುವುದಿಲ್ಲ. ನೀರಿನಂತೆಯೇ ಹೊಗೆ ನೀರು ನಿಚ್ಚಳವಾಗಿರುತ್ತದೆ, ಆದರೆ ಮೂಸಿದರೆ ಹೊಗೆಯ ವಾಸನೆ ಬರುತ್ತದೆ. ನಮ್ಮಲ್ಲಿ ಹೊಗೆಯಲ್ಲಿರುವ ಉರಿಯುವ ಅನಿಲಗಳನ್ನು ಬೇರ್ಪಡಿಸಿ ವುಡ್ ಗ್ಯಾಸ್ ಅಥವಾ ಮರದ ಅನಿಲವನ್ನು ತಯಾರಿಸಿ ಇಂಧನವಾಗಿ ಬಳಸುವ ಯೋಚನೆ ನಡೆದಿತ್ತು. ಆದರೆ ಮರಗಳೇ ಕಡಿಮೆಯಾಗುತ್ತಿರುವುದರಿಂದ ಅದು ಅಷ್ಟಕ್ಕೇ ನಿಂತಿದೆ. ಈ ಮಧ್ಯೆ ಈಗಲೂ ಮರಗಳಲ್ಲದಿದ್ದರೂ ತರಕೆಲೆಗಳಂತಹ ವಸ್ತುಗಳನ್ನು ಬಳಸಿಕೊಂಡು ವುಡ್ ಗ್ಯಾಸ್ ತಯಾರಿಸುವ ಪ್ರಯತ್ನಗಳು ನಡೆಯುತ್ತಲೇ ಇವೆ.
0: ವಾರದ ವಿಜ್ಞಾನಿ ಫಿಲಿಪ್ ಲೆಡರ್, ತಳಿ ಸಂಕೇತಗಳ ಪತ್ತೆದಾರ. ಫಿಲಿಪ್ ಲೆಡರ್ ಅಮೆರಿಕನ್ ವಿಜ್ಞಾನಿ. ತಳಿ ರಾಸಾಯನಿಕ ಡಿಎನ್ಎಯಲ್ಲಿ ವಾಕ್ಯದಲ್ಲಿರುವ ಅಕ್ಷರಗಳಂತೆ ಸರಮಾಲೆಯಾಗಿ ಜೋಡಿಸಿರುವ ನ್ಯೂಕ್ಲಿಯೋಟೈಡ್ ಎನ್ನುವ ನಾಲ್ಕು ಕ್ಷಾರ ವಸ್ತುಗಳ ಮೂರು ಮೂರು ಅಕ್ಷರಗಳು, ದೇಹದಲ್ಲಿರುವ ಪ್ರೋಟೀನುಗಳಲ್ಲಿ ಜೋಡಿಸಿರುವ ಅಮೈಲೋ ಆಮ್ಲಗಳು ಒಂದೊಂದನ್ನು ಪ್ರತಿನಿಧಿಸುತ್ತವೆ ಎಂದು ತಿಳಿಸಿದ ಸಂಶೋಧಕ. ಪ್ರಪಂಚದ ಎಲ್ಲೆಡೆ ಕ್ಯಾನ್ಸರ್ ಸಂಶೋಧಕರು ಪ್ರಯೋಗಗಳಲ್ಲಿ ಬಳಸುವಂತಹ ಅಂಕೋಮೋಸ್ ಎನ್ನುವ ವಿಶಿಷ್ಟ ಇಲಿಯ ತಳಿಯನ್ನು ಈತನೇ ಸೃಷ್ಟಿಸಿದ್ದು. ಫಿಲಿಪ್ ಲೆಡರ್ ಅಮೆರಿಕದಲ್ಲಿ ಹುಟ್ಟಿದ ಯಹೂದಿ. 1934 November 19 ಈತ ಅಮೆರಿಕೆಯ ರಾಜಧಾನಿ ವಾಷಿಂಗ್ಟನ್ ಡಿಸಿ ಪಟ್ಟಣದಲ್ಲಿ ಮಕ್ಕಳ ದಿರಿಸಿನ ವ್ಯಾಪಾರಿಯೊಬ್ಬನ ಏಕೈಕ ಮಗನಾಗಿ ಹುಟ್ಟಿದ. ಹೈಸ್ಕೂಲಿನಲ್ಲಿ ಈತ ತರಗತಿಯಲ್ಲಿಯೇ ಯಾವಾಗಲೂ ಪ್ರಥಮ ಸ್ಥಾನ ಪಡೆಯುತ್ತಿದ್ದ ಪ್ರತಿಭೆ. ಅನಂತರ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದ. ಪದವಿಗಾಗಿ ಈತ ತಳಿ ರಾಸಾಯನಿಕ ಡಿಎನ್ಎ ಜೊತೆಗೆ ಸ್ಟೀರಾಯ್ಡ್ ರಾಸಾಯನಿಕಗಳು ಹೇಗೆ ವರ್ತಿಸುತ್ತವೆ ಎಂಬುದನ್ನು ಅಧ್ಯಯನ ಮಾಡಬೇಕಿತ್ತು. ಆಗಷ್ಟೇ ಡಿಎನ್ಎ ರಾಸಾಯನಿಕ ರಚನೆ ಹೇಗಿದೆ ಎಂಬುದು ವರದಿಯಾಗಿ 3 ವರ್ಷಗಳಷ್ಟು ಆಗಿದ್ದುವು. ಅನಂತರ ಈತ ವೈದ್ಯಕೀಯದಲ್ಲಿ ಎಂಡಿ ಪದವಿಯನ್ನು ಗಳಿಸಿದ. ವೈದ್ಯನಾದರೂ ಚಿಕಿತ್ಸಕನಾಗದೆ ಜೈವ ರಾಸಾಯನಿಕ ಸಂಶೋಧನೆಗಳಲ್ಲಿ ತೊಡಗಿಸಿಕೊಂಡ. 1962 ತಾನು ಆ ಮೊದಲು ಸಂಶೋಧನೆ ನಡೆಸಿದ್ದಂತಹ ರಾಷ್ಟ್ರೀಯ ಆರೋಗ್ಯ ಸಂಶೋಧನಾ ಸಂಸ್ಥೆ ಎನ್ಐಎಚ್ ಸೇರಿ ಸಂಶೋಧಕನಾದ. ಆಗ ಎನ್ಐಎಚ್ ನಲ್ಲಿದ್ದ ಮಾರ್ಷಿನ್ ನೀರೆನ್ಬರ್ಗ್ ಡಿಎನ್ಎಯಲ್ಲಿ ತಳಿ ಮಾಹಿತಿ ಇರುವುದಾದರೆ ಯಾವ ಸ್ವರೂಪದಲ್ಲಿ ಅದು ಇರಬಹುದು ಎಂಬ ಬಗ್ಗೆ ಸಂಶೋಧನೆ ನಡೆಸುತ್ತಿದ್ದರು. ಸರದಲ್ಲಿ ಮಣಿಗಳು ಇರುವಂತೆ ಡಿಎನ್ಎಯಲ್ಲಿ ನ್ಯೂಕ್ಲಿಯೋಟೈಡ್ಗಳು ಒಂದರ ನಂತರ ಇನ್ನೊಂದು ಜೋಡಿಸಿರುತ್ತವೆ ಎಂಬುದು ಗೊತ್ತಿತ್ತು. ಈ ಸರಣಿಯಲ್ಲಿಯೇ ಪ್ರೋಟೀನುಗಳಲ್ಲಿನ ಅಮೈನೋ ಆಮ್ಲಗಳ ಜೋಡಣೆಯ ಮಾಹಿತಿಯೂ ಇದೆ ಎಂಬುದು ಅರ್ಥವಾಗಿತ್ತು. ಆದರೆ ಹೇಗೆ ಎಂಬುದು ಗೊತ್ತಿರಲಿಲ್ಲ. ಇದಕ್ಕಾಗಿ ನೀರೆನ್ಬರ್ಗ್ ಒಂದು ಸಂಶೋಧನೆ ಮಾಡಿದ್ದರು. ಒಂದೇ ಒಂದು ನ್ಯೂಕ್ಲಿಯೋಟೈಡ್ನ ಸರಮಾಲೆಯನ್ನು ತಯಾರಿಸಿ ಅದರಿಂದ ಯಾವ ರೀತಿಯ ಪ್ರೋಟೀನ್ ಹುಟ್ಟಬಹುದು ಎಂದು ಪರೀಕ್ಷಿಸಿದ್ದರು. ಯುರಾಸಿಲ್ ಎನ್ನುವ ಒಂದೇ ಒಂದು ನ್ಯೂಕ್ಲಿಯೋಟೈಡ್ ಅನ್ನೇ ಉದ್ದವಾಗಿ ಪೋಣಿಸಿ ಅದನ್ನು ಪ್ರೋಟೀನ್ ತಯಾರಿಸುವ ಪಾತ್ರೆಯಲ್ಲಿ ಇಟ್ಟಿದ್ದರು. ಪಾತ್ರೆಯಲ್ಲಿ 20 ಅಮೈನೋ ಆಮ್ಲಗಳು ಇದ್ದರೂ ಕೇವಲ ಫಿನೈಲ್ ಅಲನಿನ್ ಎನ್ನುವ ಅಮೈನೋ ಆಮ್ಲವಷ್ಟೇ ಸರಪಳಿಯಾಗಿ ಜೋಡಿಸಿಕೊಂಡಿತ್ತು. ಅಂದರೆ ನ್ಯೂಕ್ಲಿಯೋಟೈಡ್ಗಳ ಸರಮಾಲೆಯೇ ಅಮೈನೋ ಆಮ್ಲಗಳ ಸರಪಳಿಗೆ ಮೂಲ ಎಂಬುದು ಸ್ಪಷ್ಟವಾಗಿತ್ತು. ಆದರೆ ಹೇಗೆ, ಯಾವ ರೀತಿಯಲ್ಲಿ ಇವು ಸಂಕೇತಗಳಾಗುತ್ತವೆ, ಇದು ಗೊತ್ತಿರಲಿಲ್ಲ. ಇದನ್ನು ತಿಳಿಯಲು ನೀರೆನ್ಬರ್ಗ್ ಹಾಗೂ ಹಾರ್ವರ್ಡ್ನಲ್ಲಿದ್ದ ಸ್ಟಿವಿಯರೋ ಒಖೋವಾ ತಂಡಗಳು ಹಗಲಿರುಳು ಶ್ರಮಿಸುತ್ತಿದ್ದವು. ಈ ಸಂದರ್ಭದಲ್ಲಿಯೇ ನೀರೆನ್ಬರ್ಗ್ರ ತಂಡಕ್ಕೆ ಲೆಡರ್ ಬಂದು ಸೇರಿದ. ಒಖೋವಾ ತಂಡದೊಟ್ಟಿಗಿನ ಸ್ಪರ್ಧೆಯಲ್ಲಿ ತಾವೇ ಮೊದಲಾಗಬೇಕು ಎನ್ನುವ ಹಂಬಲದಿಂದ ನೀರೆನ್ಬರ್ಗ್ ತಂಡ ಹಗಲಿರುಳು ಶ್ರಮಿಸುತ್ತಿತ್ತು. ರಾತ್ರಿ ಮಲಗಿದಾಗಲೂ ಪ್ರಯೋಗಗಳದ್ದೇ ಚಿಂತೆ ಇರುತ್ತಿತ್ತು. ಹೀಗಾಗಿ ಬೆಳಿಗ್ಗೆ ಬೇಗನೆ ಎದ್ದು ಪ್ರಯೋಗಾಲಯಕ್ಕೆ ಓಡುತ್ತಿದ್ದವು ಎಂದು ಲೆಡರ್ ಒಂದು ಕಡೆ ಬರೆದುಕೊಂಡಿದ್ದಾನೆ. ನೀರೆನ್ಬರ್ಗ್ ಮಾಡಿದ ಉಪಾಯವನ್ನೇ ಮಾಡಿದರೂ ಫಲ ಸಿಗುವುದು ಖಾತ್ರಿ ಇರಲಿಲ್ಲ. ಏಕೆಂದರೆ 4 ನ್ಯೂಕ್ಲಿಯೋಟೈಡ್ಗಳ ಶುದ್ಧ ಸರಮಾಲೆ ಯುರಾಸಿಲ್ ಫಿನೈಲ್ ಅಲನಿನ ಗುಟ್ಟು ಬಿಟ್ಟುಕೊಟ್ಟಂತೆ ಹೆಚ್ಚು ಎಂದರೆ ಇನ್ನೂ 3 ಅಮೈನೋ ಆಮ್ಲಗಳನ್ನು ಪ್ರತಿನಿಧಿಸುವ ಸರಣಿಯನ್ನ ಸೂಚಿಸಬಹುದಿತ್ತು ಅಷ್ಟೇ. ಆದರೆ ಉಳಿದ 16 ಅಮೈನೋ ಆಮ್ಲಗಳನ್ನು ಸಂಕೇತಿಸುವುದು ಯಾವುದು? ಇದನ್ನು ಪರಿಹರಿಸಲು ಬೇರೆಯೇ ಪ್ರಯೋಗ ಮಾಡಬೇಕಿತ್ತು. ಅದನ್ನು ಸಾಧಿಸಿದವರು ಲೆಡರ್. ಕೇವಲ ನ್ಯೂಕ್ಲಿಯೋಟೈಡ್ಗಳ ಸರಪಳಿಯನ್ನು ಮಾಡುವ ಬದಲಿಗೆ ಅದರ ಮಾಹಿತಿಯನ್ನು ಕೊಂಡೊಯ್ಯುವ ಆರ್ಎನ್ಎಯನ್ನೇ ಬಳಸುವ ಯೋಚನೆ ಮಾಡಿದರು. ಆಗ 2 ನ್ಯೂಕ್ಲಿಯೋಟೈಡ್ಗಳನ್ನು ಕೂಡಿಸಿದ ರಾಸಾಯನಿಕಗಳು ದೊರೆಯುತ್ತಿದ್ದವು. ಅವನ್ನು ಕೊಂಡು ತಂದು ಆ 2 ಒಟ್ಟಿಗೆ ಒಂದೊಂದೇ ಹೊಸ ನ್ಯೂಕ್ಲಿಯೋಟೈಡ್ಗಳನ್ನು ಬೆಸೆದು ನೋಡಿದರೆ ಬಹುಶಃ ಪರಿಹಾರ ದೊರಕಬಹುದು ಎಂದು ತೀರ್ಮಾನಿಸಿದರು. ಪ್ರಯೋಗಕ್ಕೆಂದು ಹೊಸದೊಂದು ಉಪಕರಣವನ್ನು ಸೃಷ್ಟಿಸಿದರು. ಆರ್ಎನ್ಎಯನ್ನು ಅಮೈನೋ ಆಮ್ಲಗಳ ಮಿಶ್ರಣದ ಜೊತೆಗೆ ಇಟ್ಟಾಗ ಯಾವುದಾದರೂ ಒಂದು ಅಮೈನೋ ಆಮ್ಲವಷ್ಟೇ ಆಯ್ಕೆಯಾಗುತ್ತಿತ್ತು. ಹೀಗೆ ಅಮೈನೋ ಆಮ್ಲ ಹಾಗೂ ಆರ್ಎನ್ಎ ತಳುಕಿಕೊಂಡ ಅಣುವನ್ನಷ್ಟೇ ಸೋಸುವ ಸಾಧನ ಅದು. ಅದರ ಫಲವಾಗಿ ಒಟ್ಟು 64 ಬಗೆಯ ಸಂಕೇತಗಳಿವೆ ಎಂದು, ಇವು 20 ಅಮೈನೋ ಆಮ್ಲಗಳನ್ನು ಪ್ರತಿನಿಧಿಸುತ್ತವೆ ಎಂದು ಗೊತ್ತಾಯಿತು. ಜೀವಿಗಳ ಹೂರಣ ಹೀಗೆ ಬಯಲಾಯಿತು. ತಳಿವಿಜ್ಞಾನದ ಗತಿ ಪಲ್ಲಟಿಸಿತು. ನೀರಿನ್ ಬರ್ತಂಡ ಸ್ಪರ್ಧೆಯಲ್ಲಿ ಮೊದಲಾಯಿತು. ಲೇಡರ್ ಅನಂತರ ರಾಷ್ಟ್ರೀಯ ಕ್ಯಾನ್ಸರ್ ಸಂಶೋಧನಾಲಯವನ್ನು ಸೇರಿ ಅಲ್ಲಿಯೇ ಮುಂದಿನ ದಿನಗಳನ್ನು ಕಳೆದ. ಈ ಸಂದರ್ಭದಲ್ಲಿ ಕ್ಯಾನ್ಸರ್ನ ಬಗ್ಗೆ ಅಣುಸ್ತರದಲ್ಲಿ ಹಲವು ಸಂಶೋಧನೆಗಳನ್ನು ಕೈಗೊಂಡ. ಇವುಗಳಲ್ಲಿ ಪ್ರಮುಖವಾದದ್ದು ಜೀನುಗಳಲ್ಲಿರುವ ನ್ಯೂಕ್ಲಿಯೋಟೈಡ್ ಸರಮಾಲೆಯಲ್ಲಿ ಪ್ರೋಟೀನಿನ ಅಂಶವಲ್ಲದ ಭಾಗಗಳು ಇರುತ್ತವೆ ಎನ್ನುವುದು. ಇದು ಬಹಳ ಮುಖ್ಯವಾಗಿತ್ತು. ಇವುಗಳಲ್ಲಿ ಕೆಲವು ಜೀನಿನ ಚಟುವಟಿಕೆಯನ್ನು ನಿರ್ದೇಶಿಸುವಂತಹವು. ಆ ವೇಳೆಗೆ ಆಂಕೋಜೀನು ಅಥವಾ ಕ್ಯಾನ್ಸರ್ ಜೀನ್ ಎನ್ನುವ ಜೀನುಗಳು ಇರುತ್ತವೆ. ಅವು ಇದಕ್ಕಿದ್ದ ಹಾಗೆ ಎಚ್ಚರಗೊಂಡಾಗ ಕ್ಯಾನ್ಸರ್ ಉಂಟಾಗುತ್ತದೆ ಎಂಬುದು ಅರಿವಾಗಿತ್ತು. ಇವುಗಳನ್ನು ನಿಯಂತ್ರಿಸುವ ಬಗ್ಗೆಯನ್ನು ಲೆಡರ್ ಅಧ್ಯಯನ ಮಾಡಿದ್ದ. ಈ ಅಧ್ಯಯನವನ್ನೇ ಇಟ್ಟುಕೊಂಡು ಇಲಿಗಳಲ್ಲಿ ಸ್ತನದ ಕ್ಯಾನ್ಸರ್ ಅನ್ನು ಉಂಟು ಮಾಡುವ ಜೀನನ್ನು ಗುರುತಿಸಿದ. ಅದನ್ನು ನಿಯಂತ್ರಿಸುವ ಭಾಗವನ್ನು ಹೊಸದಾಗಿ ಸೇರಿಸಿ ಇಲಿಗಳಲ್ಲಿ ಬೇಕಿದ್ದಾಗ ಸ್ತನದ ಕ್ಯಾನ್ಸರ್ ಉಂಟು ಮಾಡಬಹುದು ಎಂದು ತೋರಿಸಿದ. ತದನಂತರ ಈ ಇಲಿಗಳನ್ನೇ ಬಳಸಿಕೊಂಡು ಸ್ತನದ ಕ್ಯಾನ್ಸರ್ ಅನ್ನು ಸರಾಗವಾಗಿ ಬೆಳೆಸಿಕೊಳ್ಳುವಂತಹ ಇಲಿಯ ತಳಿಯನ್ನು ಸೃಷ್ಟಿಸಿದ. ಈ ತಳಿಯೇ ಆಂಕೋಮೌಸ್ ಅಥವಾ ಕ್ಯಾನ್ಸರ್ ಇಲಿ. ಕ್ಯಾನ್ಸರ್ಗಳು ಹೇಗಾಗುತ್ತವೆ? ಕ್ಯಾನ್ಸರ್ನ ಸಂದರ್ಭದಲ್ಲಿ ಜೀವಕೋಶಗಳಲ್ಲಿ ಆಗುವ ಬದಲಾವಣೆಗಳೇನು, ಅದನ್ನು ನಿಯಂತ್ರಿಸುವ ಔಷಧಗಳ ಪರೀಕ್ಷೆ, ಹೀಗೆ ಹತ್ತು ಹಲವು ಕ್ಯಾನ್ಸರ್ ಸಂಬಂಧಿ ವಿಷಯಗಳನ್ನು ತಿಳಿಯಲು ಈ ತಳಿ ನೆರವಾಗಿದೆ. ಈ ತಳಿಯನ್ನು ಲೆಡರ್ ಪೇಟೆಂಟ್ ಕೂಡ ಮಾಡಿದ್ದ. ಇಂತಹ ಲೆಡರ್ ಹುಟ್ಟಿದ ದಿನ ಇಂದು ನವೆಂಬರ್ 19. ಇದು ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣಧ್ವನಿ ಶ್ರೀಮತಿ ಗೀತಾಕಿಣಿ, ಶ್ರೀಮತಿ ಭಾರತಿ, ಶ್ರೀಮತಿ ವೇದಾ ಭದ್ರಾವತಿ ಮತ್ತು ಕೊಳ್ಳೇಗಾಲ ಶರ್ಮಾ. ಜಾಣಸುದ್ದಿ ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಯಾರ ಜೊತೆಗೆ ಬೇಕಾದರೂ ಹಂಚಿಕೊಳ್ಳಬಹುದು. ಜಾಣಸುದ್ದಿಗೆ ಸಲಹೆ, ಸಂದೇಹ, ಪ್ರಶ್ನೆಗಳನ್ನು ಕಳಿಸುವುದಿದ್ದರೆ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
4: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
5: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
6: 437ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಟೊಬ್ಯಾಕೋ, ಕನ್ನಡದಲ್ಲಿ ತಂಬಾಕು, ಹೊಗೆ ಸೊಪ್ಪು. ಸೋಲನೇಸೆ ಎಂಬ ಕುಟುಂಬಕ್ಕೆ ಸೇರಿದ ಸಸ್ಯ. ಇದರ ಸಸ್ಯ ಶಾಸ್ತ್ರೀಯ ಹೆಸರು ನಿಕೋಶಿಯಾನ ಟಬಾಕಂ. ಕೆಲವೊಮ್ಮೆ ಈ ಸಸ್ಯದ ಒಣಗಿದ ಎಲೆಗೆ ಮಾತ್ರ ತಂಬಾಕು ಎನ್ನುವುದುಂಟು. ಹೊಗೆ ಸೊಪ್ಪು ಒಂದು ವಾಣಿಜ್ಯ ಬೆಳೆ, ಎಕನಾಮಿಕ್ ಕ್ರಾಪ್ಸ್. ಈ ಬೆಳೆಯ ಎಲೆಗಳನ್ನು ಒಣಗಿಸಿ ಬಳಸುತ್ತಾರೆ. ಇದನ್ನು ಉರಿಸಿದಾಗ ಹೊರಬರುವ ಧೂಮವು ನರ ಉತ್ತೇಜನಕವಾಗಿರುತ್ತದೆ.

ಇದರಿಂದ ಮನಸ್ಸು ಆಹ್ಲಾದಗೊಳ್ಳಬಹುದು. ಕೆಲವೊಂದು ಕಡೆ ತಂಬಾಕನ್ನು ನಿದ್ರಾಜನಕ ನಾರ್ಕೋಟಿಕ್ ಎನ್ನಲಾದರೂ ನಿದ್ರಾಜನಕವೆನ್ನುವ ಪದವನ್ನು ತಪ್ಪಾಗಿ ನಿದ್ರಾಜನಕ ಮದ್ದುಗಳಿಗೆ ಹಾಗೂ ನರ ಉತ್ತೇಜಕ ಮದ್ದುಗಳೆರಡಕ್ಕೂ ಬಳಸುತ್ತಾರೆ. ತಂಬಾಕು ನರ ಉತ್ತೇಜಕವೇ ಸರಿ. ಈ ಕಾರಣದಿಂದ ಪ್ರಪಂಚದಾದ್ಯಂತ ತಂಬಾಕು ಎಲೆಗಳನ್ನು ಬಳಸುವುದು ದಿನೇ ದಿನೇ ಹೆಚ್ಚಾಗುತ್ತಿದೆ. ಇದರಿಂದ ತಂಬಾಕು ಕೃಷಿ ಭೂಮಿಯು ವಿಸ್ತರಿಸುತ್ತಿದೆ. ಬೀಡಿ, ಸಿಗರೇಟ್, ಸಿಗರ್, ಹುಕ್ಕ, ನಶ್ಯ ಮುಂತಾದವುಗಳಲ್ಲಿ ಒಣಗಿಸಿದ ತಂಬಾಕು ಎಲೆಗಳನ್ನು ಸುತ್ತಿ ನೇರವಾಗಿ ಬಳಸುತ್ತಾರೆ, ಇಲ್ಲವೇ ಪುಡಿಯಾದ ರೂಪದಲ್ಲಿ ಬಳಸುತ್ತಾರೆ. ನಶ್ಯ ಮತ್ತು ಜಗಿವಿಯ ತಂಬಾಕುಗಳು ಹೊರತಾಗಿ ತಂಬಾಕಿನ ಇತರ ಉತ್ಪನ್ನಗಳನ್ನು ಉರಿಸಿ ಹೊಗೆಯನ್ನು ಶರೀರದ ಒಳಗೆಳೆದುಕೊಳ್ಳಲಾಗುತ್ತದೆ. ನಶ್ಯವನ್ನು ಪುಡಿಯ ರೂಪದಲ್ಲಿ ನೇರವಾಗಿ ಮೂಗಿಗೇರಿಸಿಕೊಳ್ಳುತ್ತಾರೆ. ಇಂದು ಬೀಡಿ, ಸಿಗರೇಟ್, ಸಿಗರ್, ನಶ್ಯಗಳ ಸಾವಿರಾರು ವಿಧಗಳು ಮಾರುಕಟ್ಟೆಯಲ್ಲಿ ಲಭ್ಯವಿವೆ. ಮರಳು ಮಿಶ್ರಿತ ಜಿಡಿ ಮಣ್ಣು, 28 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆ ಹಾಗೂ 50 ರಿಂದ 100 ಸೆಂಟಿಮೀಟರ್ ಮಳೆ ಹೊಗೆಸೊಪ್ಪಿನ ಕೃಷಿಗೆ ಅತ್ಯಂತ ಸೂಕ್ತವಾದುದು. ಇಳುವರಿ ಹಾಗೂ ಗುಣಮಟ್ಟ, ಉತ್ತಮ ಗುಣಮಟ್ಟ ಹೊಗೆಸೊಪ್ಪಿನ ಬೆಳೆಯಲ್ಲಿ ಮುಖ್ಯ. ಇವು ತಳಿ ಆಯ್ಕೆ, ವಾತಾವರಣ, ಮಣ್ಣಿನ ಮಾದರಿ, ಬೇಸಾಯ ವಿಧಾನಗಳನ್ನು ಅವಲಂಬಿಸಿವೆ. ನಿಕೋಷಿಯಾನ ಕುಲದಲ್ಲಿ ಸುಮಾರು 60 ಜಾತಿಗಳಿವೆ. ಭಾರತದಲ್ಲಿ 2 ಜಾತಿಗಳನ್ನು ನಿಕೋಷಿಯಾನ ಟಬಾಕಂ ಮತ್ತು ನಿಕೋಷಿಯಾ ರಸ್ಟಿಕಾ ವಾಣಿಜ್ಯ ಉದ್ದೇಶಗಳಿಗಾಗಿ ಬೆಳೆಯುತ್ತಿದ್ದಾರೆ. 1990ರ ದಶಕದ ಅಧ್ಯಯನದ ಪ್ರಕಾರ ಭಾರತದಲ್ಲಿ ಸುಮಾರು 445,000 ಹೆಕ್ಟೇರ್ಗಳಷ್ಟು ಹೊಗೆಸೊಪ್ಪಿನ ಕೃಷಿಯನ್ನು ಮಾಡುತ್ತಾರೆ. ವರ್ಷಕ್ಕೆ ಸುಮಾರು 380 ಮಿಲಿಯನ್ ಕಿಲೋಗ್ರಾಂನಷ್ಟು ತಂಬಾಕು ಬೆಳೆ ಉತ್ಪಾದಿಸಲಾಗುತ್ತದೆ. ಈ ಉತ್ಪಾದನೆಯ 90% ಭಾಗ ಆಂಧ್ರಪ್ರದೇಶ, ಗುಜರಾತ್, ತಮಿಳುನಾಡು, ಕರ್ನಾಟಕ, ಬಿಹಾರ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶಗಳಲ್ಲಿ ದೊರೆಯುತ್ತವೆ. ಕರ್ನಾಟಕದಲ್ಲಿ ಹೊಗೆಸೊಪ್ಪನ್ನು ಅರೆ ಮಲೆನಾಡು ಪ್ರಾಂತಗಳಲ್ಲಿ ಮಳೆಯಾಶ್ರಯದಲ್ಲಿ 35,000 ರಿಂದ 40,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ. ಸುಮಾರು 20,000 ಕೃಷಿಕರು ಹೊಗೆಸೊಪ್ಪು ಬೆಳೆಯಲ್ಲಿ ನಿರತರಾಗಿದ್ದಾರೆ. ಇದರಿಂದ ವರ್ಷಕ್ಕೆ ಸುಮಾರು 45 ಮಿಲಿಯನ್ ಕಿಲೋಗ್ರಾಂಗಳಷ್ಟು ಉತ್ಪಾದನೆ ದೊರಕುತ್ತದೆ. ಈ ಉತ್ಪಾದನೆಯ 70% ವಿದೇಶಗಳಿಗೆ ರಫ್ತಾಗುತ್ತದೆ. ಇದರಿಂದ ವಿದೇಶಿ ವಿನಿಮಯ ಹೆಚ್ಚಿದೆ. ಸುಮಾರು 50ಕ್ಕೂ ಹೆಚ್ಚು ತಂಬಾಕು ತಳಿಗಳನ್ನು ಹೊರತರಲಾಗಿದೆ. ಬೀಡಿ, ಸಿಗರೇಟ್, ಹುಕ್ಕ, ಜಗಿವಿಯ ತಂಬಾಕು ಮುಂತಾದ ಉಪಯೋಗಗಳಿಗೆ ಸೂಕ್ತವಾದ ತಳಿಗಳನ್ನು ಬೆಳೆಸಲಾಗುತ್ತದೆ. ತಂಬಾಕು ಎಲೆಗಳ ಸಂಸ್ಕರಣ ಚೂರಿಂಗ್ಗೆ ಹೆಚ್ಚು ಶಕ್ತಿ ಬೇಕು. ಬಲಿತ ಎಲೆಗಳನ್ನು ಕೊಯ್ದು ಒಣಗಿಸುವುದು ಒಂದು ದೀರ್ಘ ಪ್ರಕ್ರಿಯೆ. 7 ರಿಂದ 8 ಕಿಲೋಗ್ರಾಂನಷ್ಟು ಹಸಿ ಎಲೆಗಳನ್ನು ಒಣಗಿಸಲು 3 ರಿಂದ 4 ಕಿಲೋಗ್ರಾಂನಷ್ಟು ಉರುವಲ ಇಂಧನ ಬೇಕಾಗುತ್ತದೆ. ಇದರಿಂದ ದೊರಕುವ ಸಂಸ್ಕರಿಸಿದ ಎಲೆಗಳ ಪ್ರಮಾಣ ಕೇವಲ 1 ಕಿಲೋಗ್ರಾಂ. ದಕ್ಷವಲ್ಲದ ಸಾಂಪ್ರದಾಯಿಕ ಒಲೆಗಳನ್ನು ತಂಬಾಕು ಎಲೆಗಳ ಸಂಸ್ಕರಣಕ್ಕೆ ಬಳಸುವುದರಿಂದ ಶಕ್ತಿಯು ಅಪಾರ ವ್ಯಯವಾಗುತ್ತದೆ. ತಂಬಾಕು ಎಲೆಗಳ ಸಂಸ್ಕರಣಕ್ಕೆ ದಕ್ಷ ಒಲೆಗಳನ್ನು ನಿರ್ಮಿಸುವ ಪ್ರಯತ್ನಗಳು ನಡೆದಿವೆ. ತಂಬಾಕ್ನ ಧೂಮವನ್ನು ಸುಮಾರು 4,000 ವಿವಿಧ ರಾಸಾಯನಿಕಗಳನ್ನು ಗುರುತಿಸಲಾಗಿದೆ. ಇವುಗಳಲ್ಲಿ ಹೆಚ್ಚಿನವು ಕ್ಯಾನ್ಸರ್ ಕಾರಕಗಳು. ಇವುಗಳಲ್ಲಿ ಅತಿ ಮುಖ್ಯವಾದ ರಾಸಾಯನಿಕವೆಂದರೆ ನಿಕೋಟಿನ್. ನಿಕೋಟಿನನ್ನು ಅಧಿಕ ಪ್ರಮಾಣದಲ್ಲಿ ಸೇವಿಸಿದರೆ ವಾಂತಿ, ಭೇದಿ, ತಲೆಸುತ್ತುವಿಕೆ, ನಡುಕ, ಶ್ವಾಸಕೋಶದ ತೊಂದರೆಗಳುಂಟಾಗುತ್ತವೆ. ಸುಮಾರು 75 ಮಿಲಿಗ್ರಾಂನಷ್ಟು ನಿಕೋಟಿನ್ ಸೇವನೆಯಿಂದ, ಅಂದರೆ 35 ಸಿಗರೇಟ್ ಪ್ಯಾಕ್ಗಳ ನಿರಂತರ ಸೇವನೆಯಿಂದ ಸಾವು ಸಂಭವಿಸಬಹುದು. ಧೂಮಪಾನವು ಶ್ವಾಸಕೋಶದ ಕ್ಯಾನ್ಸರ್, ಹೃದಯ ಹಾಗೂ ರಕ್ತ ಪರಿಚಲನೆಯಲ್ಲಿ ತೊಂದರೆ ಇತ್ಯಾದಿಗಳನ್ನು ಹುಟ್ಟು ಹಾಕಬಹುದು. ಚರ್ಮವು ಬೇಗ ಮುಪ್ಪಾಗುವುದು, ಜನನ ಸಂದರ್ಭಗಳಲ್ಲಿ ಸಮಸ್ಯೆಗಳು ಮುಂತಾದವುಗಳನ್ನು ಉಂಟು ಮಾಡಬಹುದು. ಹೊಗೆಸೊಪ್ಪಿನ ಧೂಮವು ಅತ್ಯಂತ ವಿಷಕರ ವಾಯುಮಾಲಿನ್ಯಕರಗಳ ಮೂಲವೆನ್ನಲಾಗಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಧೂಮಪಾನದಿಂದ ಪ್ರತಿ ವರ್ಷವೂ ಸುಮಾರು

150,000 ಜನರು ಸಾವಿಗೀಡಾಗುತ್ತಾರೆ. ಇಲ್ಲಿನ ಸುಮಾರು 90% ಶ್ವಾಸಕೋಶ ಕ್ಯಾನ್ಸರ್ಗೆ ಧೂಮಪಾನವೇ ಕಾರಣವೆಂದು ನಂಬಲಾಗಿದೆ. ಈ ಸಂಖ್ಯೆ ಅಲ್ಲಿನ ವಾಹನ ಅಪಘಾತಗಳಿಗಿಂತ ಹೆಚ್ಚು. ತಂಬಾಕ್ನ ಧೂಮವು ಶ್ವಾಸನಾಳಗಳ ಮತ್ತು ಶ್ವಾಸಗಳ ಒಳಪದರಗಳನ್ನು ಉದ್ರೇಕಿಸಿ ಅಲ್ಲಿರುವ ರೋಮಕಗಳನ್ನು ನಾಶಪಡಿಸುತ್ತದೆ. ಇದರಿಂದ ಹೆಚ್ಚು ಹೊಗೆ, ಧೂಳು ಮತ್ತು ರಾಸಾಯನಿಕಗಳು ಶ್ವಾಸದ ಮೂಲಕ ಕೂಪಿಕೆ ಅಲುವೆಲ್ಗಳನ್ನು ಸೇರುತ್ತವೆ. ಧೂಮಪಾನಿಗಳಲ್ಲಿ ಬರುವ ಎಡೆಬಿಡದ ಕೆಮ್ಮು ಶ್ವಾಸ ವ್ಯವಸ್ಥೆಯ ಶ್ವಾಶುದ್ಧೀಕರಣದ ಒಂದು ಪ್ರಯತ್ನ. ಕ್ರಮೇಣ ಕೂಪಿಕೆಗಳು ಪಡಸಾಗಿ ಎಂಫೋಸೀಮಾ ಅಥವಾ ಗಾಳಿಗೂಡಿಕೆ ಎಂಬ ರೋಗವು ಬರುತ್ತದೆ. ಪಡೆಸಾದ ಕೂಪಿಕಗಳು ಒಡೆದು ಶ್ವಾಸಕೋಶದ ವಾಯು ವಿನಿಮಯ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಬರಬರುತ್ತಾ ಉಸಿರಾಟ ಕಷ್ಟವಾಗುತ್ತದೆ. ಇದರಿಂದ ಹೃದಯದ ಕೆಲಸ ಹೆಚ್ಚಾಗಿ ಇದು ಹೃದಯ ಕಾಯಿಲೆಗಳನ್ನು ತರುತ್ತದೆ. ಶ್ವಾಸಕೋಶ ಕ್ಯಾನ್ಸರ್ ಧೂಮಪಾನಕ್ಕೆ ಅಂಟಿಕೊಂಡ ಭಯಂಕರ ಕಾಯಿಲೆ ಎಂದರೆ ತಪ್ಪಲ್ಲ. ಆದ್ದರಿಂದಲೇ ಇತ್ತೀಚಿನ ದಿನಗಳಲ್ಲಿ ಸಿಗರೇಟ್ ಪ್ಯಾಕ್ಗಳ ಮೇಲೆ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಚಿತ್ರವನ್ನು ಹಾಕಿರುತ್ತಾರೆ. ಆದರೂ ಸಹ ಸಿಗರೇಟ್ ಸೇವನೆಯು ಕಡಿಮೆಯಾಗಿಲ್ಲ. ಇದು ರೋಗಿಗಳಿಗೆ ಸಾವಿಗೆ ಕಾರಣವಾಗುತ್ತದೆ. ಧೂಮಪಾನಿಗಳಲ್ಲದೆ ಅವರ ಸಮೀಪದಲ್ಲಿರುವವರನ್ನು ತಂಬಾಕಿನ ಹೊಗೆ ಕಾಡಿಸುತ್ತದೆ. ಹಾಗಾಗಿಯೇ ಸರ್ಕಾರದ ನಿಯಮದ ಪ್ರಕಾರ ಸಾರ್ವಜನಿಕ ಸ್ಥಳಗಳಲ್ಲಿ, ರೈಲ್ವೆಗಳಲ್ಲಿ, ಏರೋಪ್ಲೇನ್ಗಳಲ್ಲಿ, ಬಸ್ಗಳಲ್ಲಿ ಸಿಗರೇಟ್ ಸೇವನೆಯನ್ನು ಮಾಡಬಾರದು ಎಂದು ನಿಯಮವನ್ನು ಹಾಕಿರುತ್ತಾರೆ. ಧೂಮಪಾನ ಒಂದು ಚಟ. ಈ ಚಟದಿಂದ ಮುಕ್ತಗೊಳ್ಳಲು ಹಲವು ಅಹಿತಕಾರಿ ವರ್ತನೆಗಳು ಕಂಡುಬರುತ್ತವೆ. ಈ ಕುಡಿತದ ಹಾಗೂ ಸಿಗರೇಟಿನ ಚಟವನ್ನು ಬಿಡಿಸಲು ಸಹ ಸರ್ಕಾರದ ಕೆಲವು ಸಂಸ್ಥೆಗಳು ಕೆಲಸ ಮಾಡುತ್ತವೆ. ಹೊಗೆರಹಿತ ತಂಬಾಕುಗಳಾದ ಜಗಿಯುವ ತಂಬಾಕು, ಎಲೆ ಅಡಿಕೆಯ ಜೊತೆಗೆ ಜಗಿಯಲಾಗುತ್ತದೆ, ನಶ್ಯ ಮುಂತಾದವು ಅಪಾಯಕಾರಿಗಳೇ. ಇವುಗಳಿಂದ ಕ್ಯಾನ್ಸರ್ ಬರುತ್ತದೆ ಎಂದು ನಂಬಲಾಗಿದೆ. ಬಾಯಿಯ ಕ್ಯಾನ್ಸರ್ಗೆ ತಂಬಾಕಿನ ಅಗಿಯುವಿಕೆಯೇ ಮುಖ್ಯ ಕಾರಣವೆಂದು ಅಧ್ಯಯನಗಳು ತಿಳಿಸುತ್ತವೆ. ಹಳ್ಳಿಗಳಲ್ಲಿ ಹೆಚ್ಚಾಗಿ ಎಲೆ ಅಡಿಕೆಯ ಜೊತೆ ತಂಬಾಕನ್ನು ಸಹ ಉಪಯೋಗಿಸುತ್ತಾರೆ. ಈ ತಂಬಾಕು ಸೇವನೆಯಿಂದ ಅವರಿಗೆ ನಶೆ ಥರದ ಒಂದು ಕಿಕ್ ಬರುತ್ತದೆ ಹಾಗೂ ಚಳಿಗಾಲದಲ್ಲಿ ಬಾಡಿಯು ಬಿಸಿಯಾಗುತ್ತದೆ. ಇದರಿಂದಾಗಿ ಅವರು ಈ ತಂಬಾಕಿಗೆ ಅಡಿಕ್ಟ್ ಆಗಿ ಬಿಡುತ್ತಾರೆ. ಇಷ್ಟಾದರೂ ತಂಬಾಕು ಸೇವನೆಯು ಸರ್ಕಾರದ ಸಮ್ಮತಿಯಿಂದ ಜಾಹೀರಾತುಗಳ ಮೂಲಕ ಪ್ರತ್ಯೇಕಿಸುವುದು ಒಂದು ವಿಪರ್ಯಾಸವೇ ಸರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ತಂಬಾಕಿಗೆ ಸಂಬಂಧಪಟ್ಟ ಯಾವುದೇ ಜಾಹೀರಾತುಗಳನ್ನು ಹಾಕುವಂತಿಲ್ಲ ಎಂದು ಸೂಚಿಸಲಾಗಿದೆ ಅಥವಾ ನಿಬಂಧನೆಯನ್ನು ವಿಧಿಸಿದೆ. ಹಾಗಾಗಿ ತಂಬಾಕಿನ ಯಾವುದೇ ಅಡ್ವರ್ಟೈಸ್ಮೆಂಟ್ಗಳು ಸಹ ಬರುವುದಿಲ್ಲ. 2001 ಫೆಬ್ರವರಿ 6 ಭಾರತದ ಕೇಂದ್ರ ಸಚಿವ ಸಂಪುಟವು ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡಕೂಡದು ಎಂಬ ಕಟ್ಟುನಿಟ್ಟಾದ ನಿಷೇಧಾಜ್ಞೆಯನ್ನು ಹೊರಡಿಸಿದೆ. ಇದರೊಂದಿಗೆ ತಂಬಾಕಿನ ಯಾವುದೇ ವಿಧದ ಉತ್ಪನ್ನಗಳ ಬಳಕೆಯನ್ನು ಕಡಿಮೆ ಮಾಡಬೇಕೆಂದು ಎಚ್ಚರಿಕೆ ಇತ್ತಿದೆ. ಇದಕ್ಕಾಗಿ ತಂಬಾಕು ಉತ್ಪನ್ನಗಳ ಬಿಲ್ 2000 ನಿಯಮ ಜಾಹೀರಾತು ನಿಷೇಧ ಮತ್ತು ನಿಯಂತ್ರಣವನ್ನು ಬೇಗನೆ ಜಾರಿಗೊಳಿಸಿದೆ. ಈಗಿರುವ 1975 ಸಿಗರೇಟು ನೀತಿಗೆ ಬದಲಾಗಿ ಈ ನಿಯಮ ಜಾರಿಗೆ ಬರುತ್ತದೆ. ಈ ನಿಯಮವನ್ನು ಸರ್ಕಾರವು ಎಷ್ಟರ ಮಟ್ಟಿಗೆ ಜಾರಿಗೊಳಿಸುವುದೆಂಬುದನ್ನು ಕಾದು ನೋಡಬೇಕು. ಆಹಾರವನ್ನು ಬೆಳೆಯುವ ಕೃಷಿ ಭೂಮಿಗಳನ್ನು ವೇಗವಾಗಿ ಆಕ್ರಮಿಸಿಕೊಳ್ಳುತ್ತಿರುವ, ಸಂಸ್ಕರಣಕ್ಕೆ ಅಧಿಕ ಶಕ್ತಿಯನ್ನು ಬಳಸುವ ಹಾಗೂ ಮಾನವರಲ್ಲಿ ಮಾರಕ ರೋಗಗಳನ್ನುಂಟು ಮಾಡುವ ತಂಬಾಕು ಪರಿಸರಕ್ಕೆ ಹಾನಿಯನ್ನುಂಟು ಮಾಡಬಹುದು. ವಾಣಿಜ್ಯ ಬೆಳೆ ತಂಬಾಕನ್ನು ಕೀಟನಾಶಕವಾಗಿ ಬಳಸುವುದೂ ಉಂಟು. ಟಿಶ್ಯೂ, ಊತಕ ಅಥವಾ ಅಂಗಾಂಶ, ಒಂದು ವಿಧದ ರಚನೆಯುಳ್ಳ ಹಾಗೂ ಒಂದೇ ರೀತಿಯ ಕಾರ್ಯಗಳನ್ನು ನಿರ್ವಹಿಸುವ ಜೀವಕೋಶಗಳ ಗುಂಪು. ಇಲ್ಲಿ ಎಲ್ಲ ಜೀವಕೋಶಗಳು ಸಂಯೋಜಿತವಾಗಿ ಒಂದೇ ವಿಶಿಷ್ಟ ಕಾರ್ಯವನ್ನು ನಿರ್ವಹಿಸುತ್ತವೆ. ಜೀವಕೋಶಗಳ ನಡುವೆ ಕಂಡುಬರುವ ಅವಕಾಶಗಳಲ್ಲಿರುವ ಪದಾರ್ಥಗಳು ಒಂದೇ ವಿಧದ ಜೀವಕೋಶಗಳನ್ನು ಒಟ್ಟಿಗೆ ಹಿಡಿದಿಟ್ಟಿರುತ್ತವೆ. ಕೆಲವೊಮ್ಮೆ ಊತಕಗಳು ಅಥವಾ ಟಿಶ್ಯೂಸ್ ದ್ರವರೂಪದಲ್ಲಿಯೂ ಇರಬಹುದು.

0: ಉದಾಹರಣೆಗೆ ರಕ್ತ, ಟಾಲರೆನ್ಸ್ ತಾಳಿಕೆ, ಸೈರಣೆ. ಟಾಲರೆನ್ಸ್ ಲಿಮಿಟ್ ಎಂದು ಪರಿಸರ ವಿಜ್ಞಾನದಲ್ಲಿ ಬರುತ್ತದೆ. ಅಂದರೆ ತಾಳಿಕೆಯ ಮಿತಿ ಅಥವಾ ಸೈರಣೆಯ ಮಿತಿ, ಟಾಲರೆನ್ಸ್ ಲಿಮಿಟ್ ಎಂದರೆ. ಸೊ ಜೀವಶಾಸ್ತ್ರದಲ್ಲಿ ರೋಗಕಾರಕಗಳ ಜೀವಿಗಳಿಂದ ಬಾಧೆಗೊಳಪಟ್ಟಿದ್ದರೂ ಇದರಿಂದ ತಮ್ಮ ಉತ್ಪಾದನೆಯಲ್ಲಿ ಉಂಟಾಗಬಹುದಾದ ನಷ್ಟವನ್ನು ಕಡಿಮೆಗೊಳಿಸುವ ಅಥವಾ ನಷ್ಟವನ್ನು ಸಂಪೂರ್ಣವಾಗಿ ತೊಡೆದುಹಾಕುವ ಅತಿಥೀಯ ಜೀವಿಗಳ ಸಾಮರ್ಥ್ಯ, ಟಾಲರೆನ್ಸ್. ಎರಡನೇ ಅರ್ಥ, ಜೀವಿ ಪರಿಸ್ಥಿತಿ ಶಾಸ್ತ್ರದಲ್ಲಿ ಸೂಕ್ತ ಹೊಂದಾಣಿಕೆಯಿಂದ ತನ್ನ ಜೈವಿಕ ಅಥವಾ ಭೌತಿಕ ಪರಿಸರ ಬದಲಾವಣೆಗಳನ್ನು ಸಹಿಸಿಕೊಂಡು ಬದುಕುವ ಜೀವಿಯೊಂದರ ಸಾಮರ್ಥ್ಯ. ಟಾಲರೆನ್ಸ್ ಅಂದರೆ ಸಾಮರ್ಥ್ಯ ಅಥವಾ ತಾಳಿಕೆ ಅಥವಾ ಸೈರಣೆ. ಉತ್ತಮ ಸಂತಾನಗಳನ್ನು ಪಡೆಯುವ ಸಾಮರ್ಥ್ಯವು ಇಲ್ಲಿ ಸೇರಿದೆ. ಟೋಪೋಗ್ರಫಿ ಭೂಮೈ ವಿವರ, ಸ್ಥಳಾಕೃತಿ ಕನ್ನಡದಲ್ಲಿ, ಒಂದು ಭೂಪ್ರದೇಶದ ನೈಸರ್ಗಿಕ ಅಥವಾ ಕೃತಕ ಲಕ್ಷಣಗಳ ವಿವರಣೆ. ಪ್ರದೇಶದ ಮೇಲ್ಮೈ ಲಕ್ಷಣಗಳು, ರಚನೆ, ಆಕಾರ, ಇಳಿಜಾರು, ಸರ್ವೋಚ್ಚ ರೇಖೆಗಳು, ಪರ್ವತಗಳು, ಕಣಿವೆಗಳು, ಮಾನವರ ವಸತಿ, ಸಸ್ಯ ಸಮುದಾಯಗಳ ಹಂಚಿಕೆ, ನದಿಯ ಹರಿವು, ರಸ್ತೆ, ಸಾರಿಗೆ, ಹೀಗೆ ಈ ಪ್ರದೇಶದ ಮೇಲ್ಮೈಯಲ್ಲಿರುವ ಪ್ರತಿಯೊಂದು ಲಕ್ಷಣವನ್ನು ಇಲ್ಲಿ ಅಭ್ಯಾಸಿಸಲಾಗುತ್ತದೆ. ಭೂ ಬಳಕೆ, ಭೂ ವಿವರಣಾ ಮುಂತಾದವುಗಳಿಗೆ ಭೂ ಮೈ ವಿವರದ ಅಧ್ಯಯನ ಅತ್ಯಗತ್ಯ. ಇಲ್ಲಿಗೆ 437ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 25ನೆಯ ಪದ್ಯ. ಆ ಪದ್ಯ ಹೀಗಿದೆ. ಅಡವಿಯೊಳನ್ನು ಮನೆನ್ನಿ ನಡಪಿದ ಶಿಶುಗಳ ಮನಿರಿಸಿ ನೀಂಪೇಳದೆ ಪೋದೊಡಮೇನೋ ನಿನ್ನ ಬಳಿಯನೆ ನಡೆದರ್ಪೆಂ ನಿನ್ನ ರಸ ಬಿಸುಟು ಎಂತಿರ್ಪೆಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಅಡವಿಯೊಳು ಎನ್ನು ಮಂ ಎನ್ನಿ ನಡಪಿದ ಶಿಶುಗಳಂ ಇರಿಸಿ ನೀಂಪೇಳದೆ ಪೋದೊಡೆ ಏನೋ ನಿನ್ನ ಬಳಿಯನೆ ನಡೆದರ್ಪೆಂ ನಿನ್ನಂ ಅರಸ ಬಿಸುಟು ಎಂತು ಇರ್ಪೆಂ. ಕುಂತಿ ಒಂದು ತೀರ್ಮಾನಕ್ಕೆ ಬಂದು ಈಗ ಹೀಗೆ ಹೇಳ್ತಾಳೆ. ಅಡವಿಯಲ್ಲಿ ನನ್ನನ್ನು ಮತ್ತು ನಾನು ಸಾಕಿದಂತಹ ಎನ್ನಿ ನಡಪಿದ ಶಿಶುಗಳು ನಾನು ಸಾಕಿದಂಥ ಈ ಮಕ್ಕಳನ್ನು ಬಿಟ್ಟು ಇರಿಸಿ ನೀನು ಬೆಳೆದೆ ಹೋದೆ. ನನಗೊಂದು ಮಾತು ಹೇಳದೆ ಕೂಡ ನೀನು ಹೊರಟು ಹೋದೆ. ಆದ್ರೇನು ಏನೋ ನಿನ್ನ ಬಳಿಯೇನೆ ನಡೆತರ್ಪೆಂ ನಾನು ಕೂಡ ನಿನ್ನ ಜೊತೆಗೆ ಬರುತ್ತೇನೆ. ನಿನ್ನ ರಸ ನಿನ್ನನ್ನು ಅರಸ ಎನ್ನ ಗಂಡನೇ ಬಿಸುಟು ಬಿಟ್ಟು ಹೇಗೆ ಇರಲಿ ನಾನು ಕೂಡ ನಿನ್ನ ಜೊತೆಗೇ ಬರ್ತಾ ಇದ್ದೆ ನಾನು ಕೂಡ ಮರಣವನ್ನು ಹೊಂದುತ್ತೇನೆ ಎಂದು ಕುಂತಿ ಅಲ್ಲಿ ಅಳುತ್ತಾ ಹೇಳ್ತಾಳೆ. ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 26ನೆಯ ಪದ್ಯ. ಆ ಪದ್ಯ ಹೀಗಿದೆ. ಎನಗಿಂದಿನೊಂದು ಸೂಳು ಮಾನಿನಿಯಂ ದಯಗೈದನೆನ್ನ ಸೂಳಂ ನಿನಗಾನಿನಿತಾದೊಡಂ ಈವೆನೇ ಮತ್ತನಯರ್ ಕೈಯಡೆ ಪಲುಮದಿರ್ ಪೆರಪೆರವಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಎನಗೆ ಇಂದಿನೊಂದು ಸೂಳುಮಂ ಇನಿಯಂ ದಯಗೈದನ್ ಎನ್ನ ಸೂಳಂ ಸೂಳಂ ನಿನಗಾಂ ಎನಿತಾದೊಡಂ ಈವೆನೇ ಮತ್ತನಯರ ಮತ್ತನಯರ್ ಕೈಯಡೆ ಪಲುಮದಿರ್ ಪೆರಪೆರವಂ. ಮಾದ್ರಿ ಹೇಳ್ತಾಳೆ ಕುಂತಿಗೆ, ಎನಗೆ ಇಂದಿನೊಂದು ಸೂಳುಮಂ ನನಗೆ ಇವತ್ತು ಒಂದು ಸೂಳ್ ಸರದಿ ಬಂದಿದೆ. ಎನಗೆ ಇಂದಿನೊಂದು ಸುಳಂ ಇನಿಯಂ ದಯಗೈದ ಅದನ್ನು ನನ್ನ ಗಂಡನೇ ನನಗೆ ಕೊಟ್ಟ. ಎನ್ನ ಸೂಳಂ ನಿನಗ ಎನಿತಾದೊಡಂ ಈವೇನೆ ನನ್ನ ಸರದಿಯನ್ನು ನನ್ನ ಆಯ್ಕೆಯನ್ನು ನನ್ನ ಅವಕಾಶವನ್ನು ನಿನಗೆ ಆಮ್ ಎನಿತಾದೊಡಂ ಈವೇನೆ ನಾನು ನಿನಗೆ ಕೊಡುವೆನೆ. ಮತ್ತನಯರು ನನ್ನ ತನಯರು ಮತ್ತನಯರು ನನ್ನ ಮಕ್ಕಳು ಕೈಯೆಡೆ ನಿನ್ನ ಕೈಗೆ ಒಪ್ಪಿಸಿದೆ. ಪಲುಮದಿರು ಪೆರಪೆರವನು ಬೇರೆ ಯಾವ ರೀತಿಯಲ್ಲಿ ಕೂಡ ನೀನು ಅಲುಬದಿರು ಅಂತ ಮಾದ್ರಿ ಹೇಳ್ತಾಳೆ. ಅಂದರೆ ಮತ್ತನಯರ್ ಕೈಯೆಡೆ ನನ್ನ ಮಕ್ಕಳು ನಿನಗೆ ಮಕ್ಕಳನ್ನು ನಾನು ನಿನಗೆ ಸಾಲವಾಗಿ ಕೊಟ್ಟಿದ್ದೇನೆ ಅಡವಾಗಿಟ್ಟಿದ್ದೇನೆ. ಕೈಯೆಡೆ ಅಂದರೆ ಅಡವು ಎನ್ನುವುದರ್ಥ.

0: ಗಮನಿಸಬೇಕು. ಮೊದಲ ಬಾರಿಗೆ ನಮಗೆ ಐತಿಹಾಸಿಕವಾಗಿ ಈ ಮಹಾಭಾರತದಲ್ಲಿ ಈ ಸಹಗಮನ ಎನ್ನುವಂಥ ಪದ್ಧತಿ ಕಂಡುಬರುತ್ತದೆ. ಅಂದರೆ ಗಂಡನ ಜೊತೆಗೆ ಸಾಯುವುದು, ಅಂದರೆ ಗಂಡ ಸತ್ತಾಗ ಹೆಂಡತಿ ಜೀವಂತವಾಗಿರದೆ ಆತನ ಜೊತೆಗೆ ಚಿತೆಯನ್ನೇರಿ ಸಾಯುವಂಥ ಒಂದು ಸ್ಥಿತಿ ಭಾರತದಲ್ಲಿ ಇತ್ತು ಎನ್ನುವುದಕ್ಕೆ ಬೇರೆ ಬೇರೆ ಪ್ರವಾಸಿಗರು ಮತ್ತು ಬೇರೆ ಬೇರೆ ಇತಿಹಾಸಕಾರರು ಬೇರೆ ಬೇರೆ ದಾಖಲೆಗಳನ್ನು ಕೊಡ್ತಾರೆ. ಇತಿಹಾಸ ಪೂರ್ವದ ದಾಖಲೆ ಅಂತ ನಾವು ಪರಿಗಣಿಸಬಹುದಾದರೆ ಅದಕ್ಕೆ ಈ ಮಹಾಭಾರತದ ಒಂದು ಆಧಾರ. ಇದು ಪಂಪನಲ್ಲೂ ಬರ್ತದೆ, ವ್ಯಾಸರ ಮಹಾಭಾರತದಲ್ಲಿಯೂ ಕೂಡ ಬರ್ತದೆ. ಅಂದರೆ ಪಾಂಡು ಚಕ್ರವರ್ತಿ ಸತ್ತಾಗ ಮಾದ್ರಿ ಸಹಗಮನವನ್ನು ಹೊಂದುತ್ತಾಳೆ ಮತ್ತು ಅದಕ್ಕೆ ಋಷಿಗಳು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾರೆ. ಇದೊಂದು ಆಶ್ಚರ್ಯಕರವಾದಂಥ ವಿಷಯ, ಯಾಕಂದರೆ ಇದಕ್ಕಿಂತ ಹಿಂದಿನದೊಂದು ಭಾವಿಸಲಾಗುವಂಥದಲ್ಲಿ ಈ ಚಿತ್ರಣ ಕಂಡು ಬರುವುದಿಲ್ಲ. ಉದಾಹರಣೆಗೆ ದಶರಥ ಚಕ್ರವರ್ತಿ ಸತ್ತಾಗ ದಶರಥ ಚಕ್ರವರ್ತಿಯ ಮೂವರು ಹೆಂಡತರಲ್ಲಿ ಯಾರೂ ಕೂಡ ಸಾಯುವುದಿಲ್ಲ. ಹಾಗೆಯೇ ರಾವಣ ಸತ್ತಾಗ ರಾವಣನ ಹೆಂಡತಿ ಮಂಡೋದರಿಯಾದಿ ಯಾರೂ ಕೂಡ ಸಹಗಮನವನ್ನು ಮಾಡುವುದಿಲ್ಲ. ಹಾಗಾದರೆ ಸಹಗಮನ ಎನ್ನುವುದು ಅತ್ಯಂತ ಪ್ರಾಚೀನವಾದ ಒಂದು ಪದ್ಧತಿ ಅಲ್ಲ ಎನ್ನುವುದು ಇದರಿಂದ ಸ್ಪಷ್ಟವಾಗ್ತದೆ. ವೇದಗಳಲ್ಲಿಯೂ ಕೂಡ ಸಹಗಮನದ ಉಲ್ಲೇಖ ಇಲ್ಲ. ಹಾಗಿದ್ದಾಗ ಇದು ಎಲ್ಲಿಂದ ಬಂತು ಮತ್ತು ಯಾಕೆ ಬಂತು ಎನ್ನುವುದು ಬಹಳ ಆಶ್ಚರ್ಯಕರವಾದ ಸಂಗತಿ. ಇದಕ್ಕೆ ನಾವು ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದಂತು ಸ್ಪಷ್ಟ, ವೇದಗಳಲ್ಲಿ ಮತ್ತು ರಾಮಾಯಣದಲ್ಲಿ ಸಹಗಮನದ ಉಲ್ಲೇಖ ಎಲ್ಲೂ ಕಂಡುಬರುವುದಿಲ್ಲ. ಆದರೆ ಮಹಾಭಾರತಕ್ಕೆ ಬಂದಾಗ ಆ ಉಲ್ಲೇಖ ಕಂಡುಬರ್ತದೆ. ಇದು ಕಾಲದ ಒತ್ತಡವೋ ಅಥವಾ ಅನಿವಾರ್ಯತೆ ಇತ್ತೋ ನಮಗೆ ಗೊತ್ತಾಗುವುದಿಲ್ಲ. ಆದರೆ ಮಹಾಭಾರತದ ಕಾಲವನ್ನು ಗಮನಿಸಿದರೆ ಅಷ್ಟೊತ್ತಿಗೆ ಭಾರತೀಯ ಸಮಾಜದಲ್ಲಿ ಅನೇಕ ಪಲ್ಲಟಗಳು ಉಂಟಾಗಿದ್ದವು ಮತ್ತು ಈ ದೇಶಕ್ಕೆ ವಿದೇಶಿಯರ ಆಕ್ರಮಣ ಮತ್ತು ದಾಳಿ ಆಗಾಗ ಆಗ್ತಾ ಇತ್ತು. ಹಾಗೆ ಆದಂತಹ ವಿದೇಶಿಗರು ಮಹಾರಾಜನನ್ನು ಅಥವಾ ರಾಜನನ್ನು ಕೊಂದಾಗ ಆತನ ಹೆಂಡತಿಯನ್ನು ಬಲತ್ಕಾರವಾಗಿ ಅಪಹರಿಸ್ತಾ ಇದ್ದರು ಎನ್ನುವುದಕ್ಕೂ ಕೂಡ ನಮಗೆ ದಾಖಲೆಗಳು ಸಿಗ್ತವೆ. ಇಂತಹ ಒಂದು ಸಂದರ್ಭದಲ್ಲಿ ಮಹಾರಾಣಿಯಾಗಿ ಬದುಕಿದಂತಹ ಹೆಣ್ಣುಮಕ್ಕಳು ಯಾವುದೋ ಒಬ್ಬ ರಾಜನ ಅಂತಃಪುರದಲ್ಲಿ ದಾಸಿಯರಾಗಿಯೋ ಅಥವಾ ಸೂಳೆಯರಾಗಿ ಇರುವುದು ಅಪಮಾನಕರ ಎಂದು ಭಾವಿಸಿ ಅದಕ್ಕಿಂತ ಸಾವುದೇ ಲೇಸು ಎನ್ನುವ ಒಂದು ತೀರ್ಮಾನಕ್ಕೆ ಬಂದು ನಿಧಾನಕ್ಕೆ ಈ ಸಹಗಮನ ಪದ್ಧತಿ ಒಂದು ಸಮಾಜದ ಭಾಗವಾಗಿ ಬಂದಿರಬೇಕು ಎಂದು ಅನಿಸ್ತದೆ. ಯಾಕಂತಂದರೆ ಸುಮಾರು ಅನಂತರದ ಅಂದರೆ 10-12 ಶತಮಾನಕ್ಕೆ ಬಂದಾಗ ಮಾಸ್ತಿಕಲ್ಲುಗಳು ವಿಪರೀತವಾಗಿ ಕರ್ನಾಟಕದಲ್ಲಿ ಕಂಡುಬರ್ತವೆ. ಈ ಪ್ರಮಾಣದಲ್ಲಿ ಪ್ರಾಚೀನ ಭಾರತದ ಕಾವ್ಯಗಳಲ್ಲಿ ಎಲ್ಲೂ ಸಿಗುವುದಿಲ್ಲ. ಅದೇ ರಾಮಾಯಣದಲ್ಲಿ ಸಿಗುವುದಿಲ್ಲ, ಮಹಾಭಾರತದಲ್ಲಿಯೂ ಕೂಡ ಇದರ ಉಲ್ಲೇಖ ಇಲ್ಲಿ ಬಿಟ್ಟರೆ ಆಮೇಲೆ ಅಷ್ಟೇನು ಸಿಗುವುದಿಲ್ಲ. ಆಮೇಲೆ ಮಹಾಭಾರತದ ಯುದ್ಧದಲ್ಲಿ ಕೆಲವರು ಶತ್ರು ಎನ್ನುವಂಥ ಸಂದರ್ಭ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಬರುವುದಿಲ್ಲ. ಆದರೆ ಆಧುನಿಕ ಅಂದರೆ ಬ್ರಿಟಿಷ್ ಪೂರ್ವ ಭಾರತದಲ್ಲಿ ಸಹಗಮನ ಅಥವಾ ಮಾಸ್ತಿಕಲ್ಲುಗಳು ಉಲ್ಲೇಖ ತುಂಬ ಕಂಡುಬರ್ತದೆ. ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ನೋಡಿದಾಗ ಭಾರತದ ಸಂಸ್ಕೃತಿಗೆ ಸಹಜವಾದಂಥ ಒಂದು ಸಾವು ಇದಲ್ಲ. ಯಾವುದೋ ಕಾಲದ ಒತ್ತಡದಲ್ಲಿ ಅಥವಾ ಯಾವುದೋ ಪರಿಸ್ಥಿತಿಯ ಒತ್ತಡದಲ್ಲಿ ಮಧ್ಯೆ ಕಂಡು ಬಂದಂಥ ಒಂದು ಪದ್ಧತಿ ಇದು ಆಗ್ತದೆ ಅಂತ ಅನಿಸ್ತದೆ. ನಮಗೀಗ ಸಿಗುವ ಹಾಗೆ ಮಾದರಿಯೇ ಮೊದಲ ಬಾರಿಗೆ ಸಹಗಮನವನ್ನು ಹೊಂದಿದಂಥ ಒಬ್ಬ ಕನ್ಯೆ ಎಂದು ನಾವು ಈಗ ಹೇಳಬಹುದು.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ವೈ ಪದನ ಬಳಸಿ ಒಂದಷ್ಟು ಪ್ರಶ್ನೆ ಮಾಡೋದು ಹೇಗೆ, ಮತ್ತು ಹೂ ವಿಚ್

0: ಅನ್ನೋ ಪದದ ವ್ಯತ್ಯಾಸ ಏನು, ಯಾರಿಗಾಗಿ ಇದನ್ನು ನಾವು ಬಳಸ್ತೀವಿ ಅನ್ನೋದು ತಿಳ್ಕೊಂಡ್ವಿ. ಅದರ ಜೊತೆಯಲ್ಲಿ ದಿನನಿತ್ಯದ ಸಂಭಾಷಣೆಯಲ್ಲಿ ಒಂದು ಸಿಂಪಲ್ ಆಗಿರೋ ಸಣ್ಣ ಸಣ್ಣ ವಾಕ್ಯಗಳು ಅಂದರೆ ಸಹಾಯಕ ಕ್ರಿಯಾಪದಗಳನ್ನು ಬಳಸಿ ಹೀಗೆಲ್ಲ ವಾಕ್ಯಗಳನ್ನು ಪ್ರಶ್ನೆ ನಾನು ಮಾಡಬಹುದು ಅನ್ನೋದನ್ನು ಹೇಳಿದೆ. ಈಗ ಅಷ್ಟಕ್ಕೆ ಒಂದೇ ದಿವಸಕ್ಕೆ ಮುಗಿಯಲ್ಲಲ್ವಾ, ಪ್ರತಿ ದಿವಸ ನಾವು ಬೇಕಷ್ಟು ವಿಷಯಗಳನ್ನು ಮಾತಾಡ್ತೀವಿ. ಇದನ್ನು ನಾನು ಇನ್ನೊಂದು ಸಲ ಎಲ್ಲ ಹೇಳ್ತಾ ಹೋದಾಗ ನೀವು ಕೇಳಿಸ್ಕೊಂಡಾಗ ನೀವು ಕೂಡ ತುಂಬ ಸುಲಭವಾಗಿ ಇಂಗ್ಲೀಷ್ ಮಾತಾಡೋದನ್ನು ಕಲಿಬಹುದು ಅಂತ ನಾನು ಭಾವಿಸ್ತೀನಿ. ಇಲ್ಲಿ ನಾನು ಯಾವುದೇ ಸಿಚುವೇಶನ್ನ ಹೇಳೋದಿಕ್ಕೆ ಹೋಗಲ್ಲ, ಯಾಕಂದರೆ ಈಗ ನಾನು ಹೇಳ್ತಾ ಇರೋ ಪ್ರಶ್ನೆಗಳೆಲ್ಲ ಪ್ರತಿನಿತ್ಯ ಎಲ್ಲಿ ಬೇಕಾದರೂ ನಡೆಯುತ್ತೆ. ಒಂದಷ್ಟು ಸ್ನೇಹಿತರು ಕೂತಿರ್ಬೋದು, ಸ್ಕೂಲ್ಗಳಲ್ಲಿದ್ದಿರ್ಬೋದು, ಮನೆಯಲ್ಲಿದ್ದಿರ್ಬೋದು, ಎಲ್ಲಿ ಬೇಕಾದರೂ ಈ ವಾಕ್ಯಗಳ ರಚನೆ ಆಗತ್ತೆ, ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ಅದೇ ಸಿಚುವೇಶನ್ ಅನ್ನು ಹೇಳಿದಲೆ ಸೀದಾ ಪ್ರಶ್ನೆನ ಮಾತ್ರ ಹೇಳ್ತೀನಿ. ನಾನು ಕನ್ನಡದಲ್ಲಿ ಹೇಳಿದ ತಕ್ಷಣ ನೀವು ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಪ್ರಯತ್ನ ಪಡಿ, ಆಗ ಮಾತ್ರ ಬರುತ್ತೆ ನಿಮಗೂ. ನಾನು ಏನು ಕಲಿತೆ, ಏನು ಕಲಿತಾ ಇದ್ದೀನಿ, ಈ ಕ್ಲಾಸಿಂದ ನನಗೆ ಏನು ಯೂಸ್ ಆಯಿತು ಅನ್ನೋದು ನಿಮಗೆ ಸಹ ಅರ್ಥ ಆಗುತ್ತೆ. ಏನು ತೊಂದರೆ ನಿನಗೆ ಅಂತ ಕೇಳ್ತೀವಲ್ವಾ, ಏನೋ ಒಂದು ತೊಂದರೆ ಆಗಿರುತ್ತೆ. ಏನು ತೊಂದರೆ, ಏನು ಸಮಸ್ಯೆ? ವಾಟ್ಸ್ ಇಸ್ ದ ಟ್ರಬಲ್, ವಾಟ್ಸ್ ದ ಟ್ರಬಲ್, ನಿನಗೇನು ತೊಂದರೆ ಅನ್ನೋದಕ್ಕೆ ವಾಟ್ಸ್ ದ ಟ್ರಬಲ್. ನಿನಗೆ ಕೋಪನಾ? ಆರ್ ಯು ಆ್ಯಂಗ್ರಿ? ನಿನಗೆ ಕೋಪನಾ? ಆರ್ ಯು ಆ್ಯಂಗ್ರಿ? ನಿಮ್ಮ ಫ್ಯಾಮಿಲಿ, ಕುಟುಂಬದವರೆಲ್ಲ ಕ್ಷೇಮವಾಗಿದ್ದಾರಲ್ಲ? ಹೌ ಈಸ್ ದ ಫ್ಯಾಮಿಲಿ? ನಿಮ್ಮ ಕುಟುಂಬದವರೆಲ್ಲ ಹೇಗಿದ್ದಾರೆ, ಕ್ಷೇಮವಾಗಿದ್ದಾರಾ? ಇದಾ ಪ್ರಶ್ನೆ ಕೇಳೋದಕ್ಕೆ ಹೌ ಈಸ್ ದ ಫ್ಯಾಮಿಲಿ? ನನ್ನಿಂದ ನಿಂಗೇನಾದರೂ ಆಗಬೇಕಾ, ನನ್ನಿಂದ ನಿನಗೇನಾದರೂ ಆಗಬೇಕಾ ಅನ್ನೋದಕ್ಕೆ ವಾಟ್ ಕ್ಯಾನ್ ಐ ಡೂ ಫಾರ್ ಯು, ವಾಟ್ ಕ್ಯಾನ್ ಐ ಡೂ ಫಾರ್ ಯು, ನನ್ನಿಂದ ನಿಂಗೇನಾದರೂ ಆಗಬೇಕಾ ಅನ್ನೋದಕ್ಕೆ ವಾಟ್ ಕ್ಯಾನ್ ಐ ಡೂ ಫಾರ್ ಯು. ನಾವೀಗ ಎಲ್ಲಿದ್ದೀವಿ, ವೇರ್ ಆರ್ ವಿ ನೌ? ನಾವು ಈಗ ಎಲ್ಲಿದ್ದೀವಿ, ವೇರ್ ಆರ್ ವಿ ನೌ? ನೀನು ಇಲ್ಲಿಗೆ ಯಾಕೆ ಬಂದೆ, ವಾಟ್ ಬ್ರಿಂಗ್ಸ್ ಯು ಹಿಯರ್? ನೀನು ಇಲ್ಲಿಗೆ ಯಾಕೆ ಬಂದೆ, ವಾಟ್ ಬ್ರಿಂಗ್ಸ್ ಯು ಹಿಯರ್? ಅವನ ಹತ್ರ ಕಾರ್ ಇದೆಯಾ, ಹ್ಯಾಸ್ ಹಿ ಗಾಟ್ ಅ ಕಾರ್? ಅವನ ಹತ್ರ ಕಾರ್ ಇದೆಯಾ, ಹ್ಯಾಸ್ ಹಿ ಗಾಟ್ ಅ ಕಾರ್? ನನ್ನ ಹತ್ರ ನಿನಗೇನಾದರೂ ಕೆಲಸ ಇದೆಯಾ, ಹ್ಯಾವ್ ಯು ಎನಿ ಬಿಸ್ನೆಸ್ ವಿತ್ ಮೀ? ನನ್ನ ಹತ್ರ ನಿಂಗೇನಾದ್ರು ಕೆಲಸ ಇದೆಯಾ, ಹ್ಯಾವ್ ಯು ಎನಿ ಬಿಸ್ನೆಸ್ ವಿತ್ ಮೀ? ಯಾರು ಬರ್ತಾರೆ, ಹೂ ಇಸ್ ಕಮಿಂಗ್? ಯಾರು ಬರ್ತಾರೆ, ಹೂ ಇಸ್ ಕಮಿಂಗ್? ರಾತ್ರಿ ಊಟದಲ್ಲಿ ಏನಿದೆ, ವಾಟ್ಸ್ ದ ಮೆನು ಫಾರ್ ಡಿನ್ನರ್? ರಾತ್ರಿ ಊಟದಲ್ಲಿ ಏನಿದೆ, ವಾಟ್ಸ್ ದ ಮೆನು ಫಾರ್ ಡಿನ್ನರ್? ವಾಟ್ಸ್ ದ ಮೆನು ಫಾರ್ ಡಿನ್ನರ್ ಈ ಥರ ಕೂಡ ಹೇಳ್ಬೋದು. ವಾಟ್ಸ್ ದ ಅಥವಾ ವಾಟ್ ಈಸ್ ದ ಅಂತ ಕೂಡ ಹೇಳ್ಬೋದು. ಇದು ಯಾರ ಟೆಲಿಫೋನ್ ಸಂಖ್ಯೆ, ಇರೋದು ಫೋನ್ ನಂಬರ್ ಸಿಕ್ಕಿರುತ್ತೆ, ನೀವು ಕೇಳ್ತಿದ್ದೀರಾ. ಇದು ಯಾರ ಟೆಲಿಫೋನ್ ಸಂಖ್ಯೆ, ಹೂಸ್ ಟೆಲಿಫೋನ್ ನಂಬರ್ ಈಸ್ ದಿಸ್, ಹೂಸ್ ಟೆಲಿಫೋನ್ ನಂಬರ್ ಈಸ್ ದಿಸ್? ನಾವು ಎಲ್ಲಿ ಭೇಟಿಯಾಗೋಣ, ವೇರ್ ಶಾಲ್ ವಿ ಮೀಟ್? ನಾವು ಎಲ್ಲಿ ಭೇಟಿಯಾಗೋಣ, ವೇರ್ ಶಾಲ್ ವಿ ಮೀಟ್? ನೀನು ವಾಪಸ್ ಹೇಗೆ ಬಂದೆ, ಹೌ ಹ್ಯಾವ್ ಯು ಕಮ್ ಬ್ಯಾಕ್? ನೀನು ವಾಪಸ್ಸು ಹೇಗೆ ಬಂದೆ, ಹೌ ಹ್ಯಾವ್ ಯು ಕಮ್ ಬ್ಯಾಕ್? ನೀನು ಓದೋದನ್ನು ಯಾಕೆ ಬಿಟ್ಬಿಟ್ಟೆ, ವೈ ಹ್ಯಾವ್ ಯು ಡ್ರಾಪ್ಡ್ ಯುವರ್ ಸ್ಟಡೀಸ್? Why have you dropped your studies? ನೀನು ಓದೋದನ್ನು ಯಾಕೆ ಬಿಟ್ಬಿಟ್ಟೆ, ವೈ ಹ್ಯಾವ್ ಯು ಡ್ರಾಪ್ಡ್ ಯುವರ್ ಸ್ಟಡೀಸ್? ನಿಮ್ಮ ತಾಯಿ ಈಗ ಹೇಗಿದ್ದಾರೆ, ಹೌ ಈಸ್ ಯುವರ್ ಮದರ್ ನೌ? ನಿಮ್ಮ ತಾಯಿ ಈಗ ಹೇಗಿದ್ದಾರೆ, ಹೌ ಈಸ್ ಯುವರ್ ಮದರ್ ನೌ? ನೀವು ಹೇಗಿದ್ದೀರಾ, ಹೌ ಡು ಯು ಡೂ? ನೀವು ಹೇಗಿದ್ದೀರಾ ಅಂತ ಕೇಳೋದಕ್ಕೆ How do you do? ಇಲ್ಲಿ ಒಳ್ಳೆ ಹೋಟೆಲ್ ಯಾವುದು, Which is the best hotel here? ಇಲ್ಲಿ ಒಳ್ಳೆ ಹೋಟೆಲ್ ಯಾವುದು, Which is the best hotel here? ಈ ವ್ಯಕ್ತಿ ಯಾರು, Who is this? ಈ ವ್ಯಕ್ತಿ ಯಾರು, Who is this ಅನ್ಬೋದು ಅಥವಾ Who's this ಅಂತ ಕೂಡ ಹೇಳ್ಬೋದು. Who's this ಅಂತ ಕೂಡ ಹೇಳ್ಬೋದು, ಈ ವ್ಯಕ್ತಿ ಯಾರು ಅನ್ನೋದಕ್ಕೆ Who is this or Who's this? ವಾಗೀಶ್ ಎಲ್ಲಿದ್ದಾನೆ, ವೇರ್ ಈಸ್ ವಾಗೀಶ್? ವಾಗೀಶ ಎಲ್ಲಿದ್ದಾನೆ, ವೇರ್ ಈಸ್ ವಾಗೀಶ್? ಏನು ಸಮಾಚಾರ, ವಾಟ್ಸ್ ದ ನ್ಯೂಸ್, ವಾಟ್ ಈಸ್ ದ ನ್ಯೂಸ್ ಆರ್ ವಾಟ್ಸ್ ದ ನ್ಯೂಸ್, ಏನು ಸಮಾಚಾರ ಅನ್ನೋದಕ್ಕೆ ವಾಟ್ಸ್ ದ ನ್ಯೂಸ್. ನಾವು ಪುನಃ ಯಾವಾಗ ಭೇಟಿ ಮಾಡೋಣ ಅನ್ನೋದಕ್ಕೆ ವ್ಯಾನ್ ಶಾಲ್ ವಿ ಮೀಟ್ ಅಗೇನ್, ವ್ಯಾನ್ ಶಾಲ್ ವಿ ಮೀಟ್ ಅಗೇನ್. ನಿಮ್ಮ ವಯಸ್ಸೆಷ್ಟು? ಹೌ ಓಲ್ಡ್ ಆರ್ ಯು? ನಿಮ್ಮ ವಯಸ್ಸೆಷ್ಟು? ಹೌ ಓಲ್ಡ್ ಆರ್ ಯು? ನಿಮ್ಮ ಈ ಸೂಟಿಗೆ ಅಥವಾ ಕೋಟಿಗೆ ಎಷ್ಟು ಖರ್ಚಾಯಿತು? ಹೌ ಮಚ್ ಡಿಡ್ ದಿಸ್ ಕೋಟ್ ಕಾಸ್ಟ್ ಯು? ಈ ಕೋಟ್ಗೆ ಎಷ್ಟು ಖರ್ಚಾಯಿತು? ಹೌ ಮಚ್ ಡಿಡ್ ದಿಸ್ ಕೋಟ್ ಕಾಸ್ಟ್ ಯು? ನೀವು ಯಾವಾಗಿಂದ ಇಲ್ಲಿದ್ದೀರಾ? ಫಾರ್ ಹೌ ಲಾಂಗ್ ಹ್ಯಾವ್ ಯು ಬೀನ್ ಹಿಯರ್? ನೀವು ಯಾವಾಗಿನಿಂದ ಇಲ್ಲಿದ್ದೀರಿ ಅನ್ನೋದಕ್ಕೆ ಫಾರ್ ಹೌ ಲಾಂಗ್ ಹ್ಯಾವ್ ಯು ಬೀನ್ ಹಿಯರ್. ಇದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ? ಹೌ ಲಾಂಗ್ ವಿಲ್ ಇಟ್ ಟೇಕ್? ಇದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ? ಹೌ ಲಾಂಗ್ ವಿಲ್ ಇಟ್ ಟೇಕ್? ಯಾಕೆ ತೊಂದರೆ ತಗೊಳ್ತೀರಾ? ವೈ ಡು ಯು ಟ್ರಬಲ್ ಯುವರ್ ಸೆಲ್ಫ್? ಯಾಕೆ ತೊಂದರೆ ತಗೊಳ್ತೀರಾ? ವೈ ಡು ಯು ಟ್ರಬಲ್ ಯುವರ್ ಸೆಲ್ಫ್? ಈ ರಸ್ತೆ ಯಾಕೆ ಮುಚ್ಚಿದೆ? ವೈ ಈಸ್ ದ ರೋಡ್ ಕ್ಲೋಸ್ಡ್? ಈ ರಸ್ತೆ ಯಾಕೆ ಮುಚ್ಚಿದೆ? ವೈ ಈಸ್ ದ ರೋಡ್ ಕ್ಲೋಸ್ಡ್? ಇವತ್ತು ಯಾವ ಸಿನಿಮಾ ನಡೀತಾ ಇದೆ? ವಾಟ್ ಮೂವಿ ಈಸ್ ಆನ್ ಟುಡೇ? ಇಂದು ಯಾವ ಸಿನಿಮಾ ನಡೀತಾ ಇದೆ? ವಾಟ್ ಮೂವಿ ಈಸ್ ಆನ್ ಟುಡೇ? ನೀವು ಏನು ನೋಡ್ತಾ ಇದ್ದೀರಾ? ನೀವೇನು ನೋಡ್ತಿದ್ದೀರಿ? ವಾಟ್ ಆರ್ ಯು ಲುಕಿಂಗ್ ಫಾರ್? ನೀವೇನು ನೋಡ್ತಾ ಇದ್ದೀರಿ ಅಂತ ಕೇಳೋದಕ್ಕೆ ವಾಟ್ ಆರ್ ಯು ಲುಕಿಂಗ್ ಫಾರ್ ಅಂತ ಹೇಳಬೇಕು. ಯಾಕೆ ನೀವು ಇಷ್ಟೊಂದು ಗಂಭೀರವಾಗಿದ್ದೀರಾ? ವೈ ಆರ್ ಯು ಸೋ ಸೀರಿಯಸ್? ಯಾಕೆ ನೀವು ಇಷ್ಟೊಂದು ಗಂಭೀರವಾಗಿ ಇದ್ದೀರಾ? ವೈ ಆರ್ ಯು ಸೋ ಸೀರಿಯಸ್? ನಾನು ಈ ದಿವಸದ ಪಾರ್ಟಿಗೆ ಯಾವ ರೀತಿಯ ಬಟ್ಟೆನ ಧರಿಸಲಿ? ವಾಟ್ ಶುಡ್ ಐ ವೇರ್ ಇನ್ ದ ಪಾರ್ಟಿ ಟು ನೈಟ್? ನಾನು ಈ ದಿವಸ ಪಾರ್ಟಿಗೆ ಯಾವ ರೀತಿಯ ಬಟ್ಟೆನ ಧರಿಸಲಿ? ವಾಟ್ ಶುಡ್ ಐ ವೇರ್ ಇನ್ ದ ಪಾರ್ಟಿ ಟು ನೈಟ್? ನಾನು ನಿಮ್ಮನ್ನು ಎಲ್ಲಿ ಭೇಟಿ ಮಾಡಲಿ? ವೇರ್ ಶುಡ್ ಐ ಕಾಂಟ್ಯಾಕ್ಟ್ ಯು? ನಾನು ನಿಮ್ಮನ್ನು ಎಲ್ಲಿ ಭೇಟಿ ಮಾಡಲಿ? ವೇರ್ ಶುಡ್ ಐ ಕಾಂಟ್ಯಾಕ್ಟ್ ಯು? ಅಲ್ಲೇನಾದರೂ ತೊಂದರೆ ಇದೆಯಾ? ಈಸ್ ದೇರ್ ಎನಿ ಪ್ರಾಬ್ಲಮ್? ಅಲ್ಲಿ ಏನಾದರೂ ತೊಂದರೆ ಇದೆಯಾ? ಈಸ್ ದೇರ್ ಎನಿ ಪ್ರಾಬ್ಲಮ್? ಈ ರಾತ್ರಿ ನೀವು ತಡವಾಗಿ ಹೋಗ್ತೀರಾ? ಆರ್ ಯು ಗೋಯಿಂಗ್ ಟು ಬಿ ಲೇಟ್ ಟು ನೈಟ್? ಈ ರಾತ್ರಿ ನೀವು ತಡವಾಗಿ ಹೋಗ್ತೀರಾ? ಆರ್ ಯು ಗೋಯಿಂಗ್ ಟು ಬಿ ಲೇಟ್ ಟು ನೈಟ್? ನಾನು ನಿಮ್ಮ ಜೊತೆ ಡ್ಯಾನ್ಸ್ ಮಾಡಬಹುದಾ, ನೃತ್ಯ ಮಾಡಬಹುದಾ? ಮೇ ಐ ಹ್ಯಾವ್ ಅ ಡ್ಯಾನ್ಸ್ ವಿತ್ ಯು? ನಾನು ನಿಮ್ಮ ಜೊತೆ ನೃತ್ಯ ಮಾಡಬಹುದಾ? ಮೇ ಐ ಹ್ಯಾವ್ ಅ ಡ್ಯಾನ್ಸ್ ವಿತ್ ಯು? ನೀವು ನಮ್ಮ ಜೊತೆ ಸೇರೋದಕ್ಕೆ ಇಷ್ಟಪಡ್ತೀರಾ? ವುಡ್ ಯು ಲೈಕ್ ಟು ಜಾಯ್ನ್ ಅಸ್? ನೀವು ನಮ್ಮ ಜೊತೆ ಸೇರ್ತೀರಾ, ಸೇರೋದಕ್ಕೆ ಇಷ್ಟಪಡ್ತೀರಾ? ಈ ಥರ ಪ್ರಶ್ನೆ ಇದ್ದಾಗ ವುಡ್ ಯು ಲೈಕ್ ಟು ಜಾಯ್ನ್ ಅಸ್? ಈಗ ನಾನೇನು ಮಾಡಬೇಕು? ವಾಟ್ ಶುಡ್ ಐ ಡೂ ನಾವ್? ಈಗ ನಾನೇನು ಮಾಡಬೇಕು? ವಾಟ್ ಶುಡ್ ಐ ಡೂ ನಾವ್? ನೀನು ನನ್ನ ಮಾತು ಯಾಕೆ ಕೇಳ್ತಾ ಇಲ್ಲ? ವೈ ಡೋಂಟ್ ಯು ಲಿಸನ್ ಟು ಮೀ? ನೀನು ನನ್ನ ಮಾತನ್ನು ಯಾಕೆ ಕೇಳ್ತಾ ಇಲ್ಲ? ವೈ ಡೋಂಟ್ ಯು ಲಿಸನ್ ಟು ಮೀ? ಈ ಎರಡರಲ್ಲಿ ಯಾವ ಡ್ರೆಸ್ ನನಗೆ ಸರಿ ಹೊಂದುತ್ತೆ? ವಿಚ್ ಆಫ್ ದೀಸ್ ಟೂ ಡ್ರೆಸ್ಸಸ್ ವಿಲ್ ಸೂಟ್ ಮೀ ಬೆಟರ್? ಈ ಎರಡರಲ್ಲಿ ಯಾವ ಬಟ್ಟೆ ನನಗೆ ಸರಿ ಹೊಂದುತ್ತೆ? ವಿಚ್ ಆಫ್ ದೀಸ್ ಟೂ ಡ್ರೆಸ್ಸಸ್ ವಿಲ್ ಸೂಟ್ ಮೀ ಬೆಟರ್? ನಾನು ಅವನನ್ನು ಎಲ್ಲಿ ಹುಡುಕ್ಬೇಕು? ವೇರ್ ಶುಡ್ ಐ ಲುಕ್ ಫಾರ್ ಹಿಮ್? ನಾನು ಅವನನ್ನು ಎಲ್ಲಿ ಹುಡುಕ್ಬೇಕು? Where should I look for him? ನಾನು ನಿಮಗಾಗಿ ಏನು ಸಹಾಯ ಮಾಡ್ಬೋದು? What can I do for you? ನಾನು ನಿಮಗಾಗಿ ಏನು ಸಹಾಯ ಮಾಡಬಹುದು? What can I do for you? ನಾನು ನಿಮ್ಮ ಫೋನನ್ನು ಬಳಸಬಹುದಾ? May I use your phone? ನಾನು ನಿಮ್ಮ ಫೋನನ್ನು ಬಳಸಬಹುದಾ? May I use your phone? ನೀವು ಅವನನ್ನು ಗುರುತಿಸ್ತೀರಾ? Do you recognize him? ನೀವು ಅವನನ್ನು ಗುರುತಿಸ್ತೀರಾ? ಡು ಯು ರಿಕಗ್ನೈಸ್ ಹಿಮ್? ನೋಡಿ, ನಿಮ್ಮ ಪ್ರಾಕ್ಟೀಸ್ಗಾಗಿ ಎಷ್ಟೊಂದು ಪ್ರಶ್ನೆಗಳನ್ನು ನಾನು ಹೇಳಿದೆ, ಇವನ್ನೆಲ್ಲ ನೀವು ಅಭ್ಯಾಸ ಮಾಡಬೇಕು. ಈಗ ಒಂದಷ್ಟು ನೆನಪಿಡಬೇಕಾಗಿರೋ ಅಂಶನ ಹೇಳ್ತೀನಿ. ಈಸ್, ಆಮ್, ಆರ್, ವಾಸ್, ವರ್, ಹ್ಯಾಡ್, ವಿಲ್, ವುಡ್, ಶಲ್, ಶುಡ್, ಕ್ಯಾನ್, ಕುಡ್, ಮೇ, ಮೈಟ್, ಇವು ಇಂಥವೆಲ್ಲ ಪದಗಳು ಬಂತಲ್ವಾ ಈಗ ಪ್ರಶ್ನೆ ಮಾಡಿದಾಗ. ಈ ಥರದ ಒಂದು ಶಬ್ದಗಳು ವಾಕ್ಯದ ಪ್ರಾರಂಭದಲ್ಲೇ ಬಂದರೆ ಅದು ಪ್ರಶ್ನಾರ್ಥಕ ವಾಕ್ಯ ಆಗುತ್ತೆ. ಅದೇ ಮಧ್ಯದಲ್ಲಿ ಅಂದರೆ ಸಬ್ಜೆಕ್ಟ್ನ ನಂತರ ಬಂದರೆ ಅದೊಂದು ಸಾಧಾರಣ ವಾಕ್ಯ ಆಗತ್ತೆ. ಫಾರ್ ಎಕ್ಸಾಂಪಲ್, ಆಮ್ ಐ ಅ ಫೂಲ್? ನೋಡಿ ಪ್ರಶ್ನೆ ಆಯಿತು. ಐ ಆಮ್ ನಾಟ್ ಅ ಫೂಲ್, ಸಾಮಾನ್ಯ ವಾಕ್ಯ ಆಯಿತು. ವರ್ ದೋಸ್ ಯುವರ್ ಬುಕ್ಸ್? ಅವು ನಿನ್ನ ಪುಸ್ತಕನ? ಪ್ರಶ್ನೆ ಆಯಿತು. ದೋಸ್ ವರ್ ಯುವರ್ ಬುಕ್ಸ್, ಅದೊಂದು ಸಾಮಾನ್ಯ ವಾಕ್ಯ ಸ್ಟೇಟ್ಮೆಂಟ್ ಆಯಿತು. ಹ್ಯಾಡ್ ಯು ಗೋನ್ ದೇರ್? ಅಲ್ಲಿಗೆ ಹೋದ್ಯಾ? ಹ್ಯಾಡ್, ಪ್ರಶ್ನೆ. ಯು ಹ್ಯಾಡ್ ಗೋನ್ ದೇರ್, ನೀನು ಅಲ್ಲಿ ಹೋದೆ, ಜಸ್ಟ್ ಅ ಸ್ಟೇಟ್ಮೆಂಟ್ ಆಯಿತು. ಕ್ಯಾನ್ ಐ ವಾಕ್ ಫಾರ್ ಅ ವೈಲ್? ನಾನು ವಾಕ್ ಮಾಡ್ಬೋದಾ? ಕ್ಯಾನ್ ಸ್ಟಾರ್ಟಿಂಗ್ ಬಂತು ನೋಡಿ, ಪ್ರಶ್ನೆ ಆಯಿತು. ಐ ಕ್ಯಾನ್ ವಾಕ್ ಫಾರ್ ಅ ವೈಲ್, ಒಂದು ಸಾಮಾನ್ಯ ಸೆಂಟೆನ್ಸ್ ಆಯಿತು. ಮೇ ಐ ಕಮ್ ಇನ್? ಪ್ರಶ್ನೆ ಆಯಿತು. ಐ ಮೇ ಕಮ್ ಇನ್, ಸ್ಟೇಟ್ಮೆಂಟ್ ಆಯಿತು. ಈ ಥರ ಪ್ರಶ್ನೆ ಮಾಡಬೇಕು ಅಂದರೆ ಹೇಗಿರಬೇಕು, ಅಥವಾ ನಾವು ಸುಮ್ಮನೆ ಅದನ್ನು ಹೇಳಬೇಕು ಸಾಮಾನ್ಯ ವಾಕ್ಯದಲ್ಲಿ ಅಂತ ಸ್ಟೇಟ್ಮೆಂಟನ್ನು ಅಂತ ಬಳಸಬೇಕು ಅಂತಿದ್ದಾಗ ಹೇಗೆ ಮಾಡಬೇಕು ಅನ್ನೋದು ಕೂಡ ಅರ್ಥ ಮಾಡ್ಕೊಂಡ್ರಿ. ಈಗ ನೋಡಿ, ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ನಾನು ಬೆಳಿಗ್ಗೆ ಬೇಗ ಹೇಳ್ತೀನಿ. ಐ ಗೋಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ನಾನು ಬೆಳಿಗ್ಗೆ ಬೇಗ ಎದ್ದೆ. ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂದರೆ ಹೇಳ್ತೀನಿ, ಗೋಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂದರೆ ಎದ್ದೆ ನಾನು ಅನ್ನೋದು. ಈಗ ಇದನ್ನೇ ನೆಗೆಟಿವ್ ವಾಕ್ಯ ಮಾಡೋಣ. ಐ ಡು ನಾಟ್ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಐ ಡಿಡ್ ನಾಟ್ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ನಾನು ಬೆಳಿಗ್ಗೆ ಬೇಗ ಹೇಳೋದಿಲ್ಲ, ನಾನು ಬೆಳಿಗ್ಗೆ ಬೇಗ ಹೇಳಲಿಲ್ಲ ಅನ್ನೋ ಅರ್ಥ ಬಂತು. ನಕಾರಾತ್ಮಕ ವಾಕ್ಯನ ರಚಿಸೋದಕ್ಕೆ ಡೂ ಮತ್ತು ಡಿಡ್ಡನ್ನು ಸೇರಿಸಬೇಕು ಅನ್ನೋದು ನಿಮಗೀಗ ಅರ್ಥ ಆಯಿತು. ಪ್ರಶ್ನಾರ್ಥಕ ವಾಕ್ಯನ ರಚಿಸೋದಕ್ಕೆ ಡೂ ಅಥವಾ ಡಿಡ್ ಶಬ್ದ ಎಲ್ಲಕ್ಕಿಂತ ಮೊದಲು ಬರುತ್ತೆ ಅನ್ನೋದು ಗೊತ್ತಾಗಿದೆ ಅಂದ್ಕೊಳ್ತೀನಿ. ಡೂ ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ನೋಡಿ ಡೂ ಮೊದಲು ಬಂತು. ಡಿಡ್ ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ಡಿಡ್ ಮೊದಲು ಬಂತು. ಮೊದಲು ಬಂದರೆ ಅದು ಪ್ರಶ್ನೆ ಆಗತ್ತೆ. ಈ ಥರ ತುಂಬ ವಾಕ್ಯಗಳನ್ನು ಪ್ರತಿನಿತ್ಯ ರಚಿಸಿದಾಗ ನಿಮಗೆ ತುಂಬ ಸುಲಭದಲ್ಲಿ ವಾಕ್ಯ ರಚನೆನ ಕಲಿತೀರಾ. ಇನ್ನೂ ಹೇಳೋದಕ್ಕೆ ಬೇಕಾದಷ್ಟಿದೆ, ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೆ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
3: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
3: ಹಂಗ ಅದ್ಯಾಕಂತೆ? ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾಕೆ ಹೋಗ್ತೀರಿ?
1: ನಗೆಯು ಬರುತ್ತಿದೆ ನನಗೆ, ನಗೆಯು ಬರುತ್ತಿದೆ.
0: ಐ ನೋ ಯುವರ್ ಚೆಸ್ಟ್. ಕಮ್ ಆನ್ ಫ್ರೆಂಡ್ಸ್, ನೌ ಲಿಸನ್.

0: ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನೀವು ಉದ್ದಿಮೆದಾರರ, ನೀವು ವ್ಯಾಪಾರಸ್ಥರ, ನೀವು ರೈತೋದ್ಯಮಿಗಳೇ,
1: ನಿಮ್ಮದು ಸ್ಟಾರ್ಟ್ಅಪ್ ಬಿಸ್ನೆಸ್, ನಿಮ್ಮ ಮಾರುಕಟ್ಟೆ ವಿಸ್ತಾರವಾಗಬೇಕೆ,
0: ಇದಕ್ಕೆಲ್ಲ ರೇಡಿಯೋ ಶಿವಮೊಗ್ಗ ವೇದಿಕೆಯಾಗಲಿದೆ. ನಿಮ್ಮ ವಾಣಿಜ್ಯ ಪ್ರಕಟಣೆಗಳು, ಜಾಹೀರಾತುಗಳು, ವಾಣಿಜ್ಯ ವಿಚಾರಗಳ ವಿನಿಮಯಕ್ಕೆ ರೇಡಿಯೋ ಶಿವಮೊಗ್ಗವನ್ನ ಸಂಪರ್ಕಿಸಿ. ಕಾಂಟ್ಯಾಕ್ಟ್ 7259176279. ಸಂಖ್ಯೆ ಮತ್ತೊಮ್ಮೆ 7259176279.
2: Hey, are you an entrepreneur? Are you a businessman? Are you an agro entrepreneur? Is your startup business? Want to expand your market?
3: Radio Shivamogga is the platform for all this. Contact Radio Shivamogga for your commercials, advertisements, trade ideas. Contact 7259176279.
2: That is 7259176279.
4: ಕೇಳಿರಿ ಪ್ರತಿ ಕ್ಷಣ ಕ್ಷಣದದು ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
5: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
6: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
5: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
6: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
4: ಕೇಳಿರಿ ಪ್ರತಿ ಕ್ಷಣ ಕ್ಷಣದದು ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000 ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
0: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸಿನಿ ಕಹಾನಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಸೊ ಶುಕ್ರವಾರ ಆಯಿತು ಅಂತ ಅಂದರೆ ಸಿನಿಮಾಗಳ ಬಗ್ಗೆ ಮಾತಾಡುವಂಥ ಕಾರ್ಯಕ್ರಮ. ಯಾವ ಸಿನಿಮಾ ಬಿಡುಗಡೆಯಾಗಿದೆ, ಯಾವ ಸಿನಿಮಾ ಬಿಡುಗಡೆಗೆ ತಯಾರಾಗಿದೆ, ಹಾಗೆ ಯಾವ ಸಿನಿಮಾ ಶೂಟಿಂಗ್ ನಡೀತಾ ಇದೆ, ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀನಿ. ಹಾಗೆ ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಒಂದು ವಿಷಯವನ್ನು ಕೂಡ ತೆಗೆದುಕೊಂಡು ಬರ್ತೀನಿ. ಹಾಗೆದ ಮೇಲೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸಿನಿ ಕಹಾನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಕೇಳಿದ್ರೆ, ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗಿದೆ ಆಯ್ತಾ. ಆ ಒಂದು ಸಿನಿಮಾದ ಹೆಸರು ಬಲರಾಮನ ದಿನಗಳು ಅಂತ. ಇವತ್ತು ನಮ್ಮ ಕನ್ನಡ ಚಿತ್ರ ಒಂದು ಬಿಡುಗಡೆ ಆಗಿದೆ. ಈ ಒಂದು ಸಿನಿಮಾ ಇವತ್ತು ಥಿಯೇಟ್ರಲ್ಲಿ ಎಲ್ಲ ಕಡೆ ಪ್ರದರ್ಶನಗೊಳ್ತಾ ಇದೆ. ಸೊ ಈ ಸಿನಿಮಾದಲ್ಲಿ ಮುಖ್ಯವಾಗಿ ನಮ್ಮ ವಿನೋದ್ ಪ್ರಭಾಕರ್ ಅವರು ಅಭಿನಯಿಸಿದ್ದಾರೆ. ಹಾಗೆ ಈ ಸಿನಿಮಾ ನೋಡುವಾಗ, ಅಂದರೆ ಟ್ರೈಲರ್ ಕೇಳುವಾಗ, ಓಕೆ, ಏನೋ ಒಂದು ಡಿಫ್ರೆಂಟ್ ಸ್ಟೋರಿ ಇರ್ಬೋದೇನೋ, ಈ ಸಿನಿಮಾ ಒಂದ್ಸರಿ ಹೋಗಿ ನೋಡಬೇಕು ಅಂತ ಅನಿಸುತ್ತೆ. ಆ ರೀತಿ ಒಂದು ಸಿನಿಮಾ ಬಿಡುಗಡೆ ಆಗಿದೆ. ಹಾಗೆ ಈ ಸಿನಿಮಾಗಳ ಬಗ್ಗೆ ಮತ್ತಷ್ಟು ಮಾಹಿತಿನ ನಿಮಗೆ ಹಂಚ್ಕೊಳ್ತೀನಿ. ವಿಶೇಷವಾಗಿ ಇವತ್ತು ನಿಮಗಾಗಿ ಒಂದು ಟಾಪಿಕ್ ಕೂಡ ತಯಾರಿಯಾಗಿದೆ. ಏನಪ್ಪ ಅಂತಂದರೆ, ಈಗ ನಮ್ಮ ಕನ್ನಡ ಸಿನಿಮಾದಲ್ಲಿ, ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಕೆಲವೊಂದಿಷ್ಟು ಜೋಡಿಗಳಿದೆ ಆಯ್ತಾ. ಆ ಜೋಡಿಗಳು ಅಂದರೆ ಹೀರೋ ಹೀರೋಯಿನೇ ಆಗಿರಬೇಕು ಅಂತೇನಿಲ್ಲ. ಇಬ್ರು ದೋಸ್ತ್, ಇಬ್ರು ಹೀರೋ ಆಗಿರ್ಬೋದು, ಅಥವಾ ಇಬ್ರು ಕಾಮಿಡಿಯನ್ ಆಗಿರ್ಬೋದು. ಇವರಿಬ್ರು ತೆರೆ ಮೇಲೆ ಬಂದರೆ ನೋಡೋಕ್ಕೆ ಒಂದು ರೀತಿ ಖುಷಿ ಅಂತ ಅನಿಸ್ಬೋದು. ಈಗ NS ರಾವ್ ಅವರು ಹಾಗೆ ಉಮೇಶ್ರೀ ಅವರು ಒಟ್ಟಿಗೆ ತೆರೆ ಮೇಲೆ ಬಂದರು ಅಂದರೆ ಅಲ್ಲಿ ನಗು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು, ಅಷ್ಟು ಕಾಮಿಡಿ ಆಗಿರುತ್ತೆ. ಹಾಗೆ ನಮ್ಮ ವಿಷ್ಣುವರ್ಧನ್ ಅವರು, ಅಂಬರೀಶ್ ಅವರು ತೆರೆ ಮೇಲೆ ಒಟ್ಟಿಗೆ ಕಂಡ್ರು ಅಂದರೆ ಆಹಾ, ಸ್ನೇಹಿತ ಅಂದರೆ ಹಿಂಗಿರ್ಬೇಕಪ್ಪ ಪಾಪ ಅಂತ ಅನ್ಸುತ್ತೆ. ಸೊ ಹೀರೋ ಹೀರೋಯಿನ್ ಒಂದ್ ಕಡೆ ಮೋಡಿ ಮಾಡಿದ್ರೆ ಈ ರೀತಿ ಜೋಡಿಗಳು ಮತ್ತೊಂದು ಮೋಡಿಯನ್ನ ಮಾಡುತ್ತೆ. ಹಾಗಿದ್ಮೇಲೆ ನಿಮಗೆ ತುಂಬಾ ಇಷ್ಟ ಆಗುವಂತಹ ಮೋಡಿ ಮಾಡಿದಂತಹ ಸಹ ಕಲಾವಿದರು ಅಥವಾ ಪೋಷಕ ಪಾತ್ರದ ಕಲಾವಿದರು ಯಾರು ಅಂತ ನೀವು ನನ್ನೊಟ್ಟಿಗೆ ಮಾತನಾಡಬಹುದು. ಸೊ ನೀವು ಕರೆ ಮಾಡಿ ಮಾತನಾಡಬೇಕಾಗಿರುವಂತಹ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಕರೆ ಮಾಡಿ, ಹಾಗೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಹಾಗೇನೆ ಫೋನ್ ಮಾಡಿದಾಗ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಮಾತಾಡಿ. ಓಕೆನಾ? ಈ ಎಲ್ಲ ಕಂಡೀಷನ್ಗೆ ಓಕೆ ಇದ್ದು ನೀವು ಕರೆ ಮಾಡಬೇಕಂದ್ರೆ ನಾನು ನಿಮ್ಮೊಟ್ಟಿಗೆ ಮಾತಾಡೋಕ್ಕೆ ತಯಾರಾಗಿದ್ದೀನಿ. ಸೊ ನಮ್ಮ ಫಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಹಲೋ
12: ಹಲೋ, ನಮಸ್ಕಾರ.
11: ಹಲೋ ನಮಸ್ಕಾರ.
12: ನಿಮ್ಮ ಕಂಡೀಷನ್ಗೆ ರೆಡಿ ಆಗ್ತಾ ಇದೀವಿ.
11: ನಮ್ಮ ಕಂಡೀಷನ್ಗೆ ರೆಡಿನಾ? ಸೂಪರ್. ರೇಡಿಯೋ ವಾಲ್ಯೂಮ್ ಕಡಿಮೆ ಆಯ್ತಾ? ಹಾಗಿದ್ರೆ
12: ಟವರ್ ಜಾಗಕ್ಕೆ ಬರ್ತಾ ಇದೀವಿ.
11: ನೆಟ್ವರ್ಕ್ ಇರುವಂತ ಜಾಗಕ್ಕೆ ಬರ್ತಾ ಇದೀರಾ?
12: ಹಾ, ಬಂದಾಯ್ತು.
11: ಸೊ ಕಂಡೀಷನ್ ಅಪ್ಲೈ ಆಗಿದೆ. ಹಾಗಿದ್ರೆ ಈಗ ಮಾತುಕತೆಯನ್ನ ಶುರು ಮಾಡೋದೆ.
12: ನಮಗೆ ನರಸಿಂಹರಾಜು ಮತ್ತೆ ಡಾಕ್ಟರ್ ರಾಜಕುಮಾರ್ ನಟಿಸಿದ ಚಿತ್ರಗಳಂದ್ರೆ
11: ಏ ಸೂಪರ್
12: ಸೂಪರ್. ಆ ರಾಜ್ಕುಮಾರ್ ಜೊತೆಗೆ ಆಕ್ಟಿಂಗ್ ಮಾಡ್ತಲ್ಲ ನಮ್ಮ ಸತ್ಯಹರಿ ಸುಂದರ ಪಿಕ್ಚರ್ ಅಲ್ಲಿ.
11: ಗೊತ್ತಾಯ್ತು ನರಸಿಂಹರಾಜ್ ಅವ್ರು ಯಾರು ಅಂತ.
12: ಅಂದ್ ಬಹಳ ಖುಷಿ ಆಗತ್ತ ಆಕ್ಟಿಂಗ್ ಗಳನ್ನೆಲ್ಲ ನೋಡ್ಬೇಕಂದ್ರೆ ನಮಗೆ ಬಹಳ ಇಷ್ಟ ಆಗತ್ತೆ. ಹೇಳಿ, ಮುಂದಕ್ಕೆ ಏನ್ ಹೇಳ್ಬೇಕು?
11: ಯಾವ ಸಿನಿಮಾ ನಿಮ್ಗೆ ತುಂಬಾ ಇಷ್ಟ ಆಗತ್ತೆ ಅವ್ರಿಬ್ರುದು?
12: ನಾನು ಅವ್ರ ಆಲ್ರೆಡಿ ಎಷ್ಟು ಪಿಕ್ಚರ್ ಎಲ್ಲ ನೋಡಿದೀನಿ, ಎಲ್ಲಾದ್ರು ತುಂಬಾ ಇಷ್ಟ ಇದೆ.
11: ಓಹೋ, ಎಲ್ಲ ಸಿನಿಮಾಗಳು ತುಂಬಾ ಇಷ್ಟ ಆಗುತ್ತೆ.
12: ಅವಾಗಿಂದಲ್ಲ ಫಸ್ಟ್ ಡಾಕ್ಟರ್ ರಾಜಕುಮಾರ್ ಅಭಿಮಾನಿಯನ್ನು
11: ಅಭಿಮಾನಿ.
12: ಹೌದು, ಅವರ ಫಿಲಮ್ ಗಳನ್ನ ಅವಾಗಿಂದಲ್ಲ ನನ್ನ ಬುದ್ಧಿ ಬಂದಾಗಿಂದ ಪಿಕ್ಚರ್ಗಳನ್ನ ಯಾವ ಬಿಟ್ಟಿಲ್ಲ.
11: ಓ ಸೂಪರ್ ಸರ್.
12: ಎಲ್ಲಾ ಪಿಕ್ಚರ್ಗಳನ್ನು ನೋಡಿದೀನಿ.
11: ನೋಡಿ, ಈಗ ಹೀರೋ ಹೀರೋಯಿನ್ ಒಂದ್ ರೀತಿ ಮೋಡಿ ಮಾಡಿದ್ರೆ ಈ ರೀತಿ ಜೋಡಿಗಳು ಮತ್ತೊಂದ್ ರೀತಿ ಮೋಡಿ ಮಾಡ್ತಾರೆ ಅಲ್ವಾ?
12: ಹೌದೌದು.
11: ಸೊ ನಿಮಗೂ ಕೂಡ ನಮ್ಮ ರಾಜ್ಕುಮಾರ್ ಅವರು, ನರಸಿಂಹರಾಜ್ ಅವರು ತುಂಬಾ ಇಷ್ಟ ಆಗ್ತಾರೆ. ಸೂಪರ್ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
12: ಧನ್ಯವಾದಗಳು.
11: ಧನ್ಯವಾದ. ಓಕೆ, ನಮ್ಮ ಫಸ್ಟ್ ಕಾಲರ್ ಕಂಡೀಷನ್ ನ ಒಪ್ಕೊಂಡು ಕರೆ ಮಾಡಿ ಚೆನ್ನಾಗಿ ಮಾತಾಡಿದ್ರು, ಹಾಗೆ ಅವ್ರಿಗೆ ಇಷ್ಟವಾದಂತಹ ಜೋಡಿ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನ ಹಂಚಿಕೊಂಡ್ರು. ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ
13: ಹಲೋ, ನಮಸ್ತೆ ರೀ ಮೇಡಮ್.
11: ಹಲೋ ನಮಸ್ತೆ ರೀ ಸರ.
13: ಆರಾಮದಿರಿ ಮೇಡಮ್?
11: ನಾನ್ ಚಲೋ ಇದೀನ್ರಿ, ನೀವ್ ಹೇಗಿದ್ದೀರಿ?
13: ನಾವು ಆರಾಮದಿರಿ ಮೇಡಮ್. ಕಾರ್ಯಕ್ರಮ ಕೇಳಕತ್ತೇವ್ರಿ, ಕಾರ್ಯಕ್ರಮ ಚಲೋ ಮುಡಿ ಬರಕತ್ತೇವ್ರಿ ಮೇಡಮ್. ಎಲ್ಲಾ ಜೋಡಿಗಳ ಬಗ್ಗೆ ಹೇಳಕತ್ತೀರಿ, ಆದ್ರ ನಮ್ ಜೋಡಿ ನೋಡ್ರಿ ಮೇಡಮ್. ಇವತ್ತ ನಮ್ಮ ದ್ವಾರಕೀಶ ಹಾಗೂ ವಿಷ್ಣುವರ್ಧನ್ ರೀ.
11: ಏ ಸೂಪರ್ ಜೋಡಿ, ಕಳ್ಳ ಕುಳ್ಳನ ಜೋಡಿ.
13: ಹಾ, ಕಳ್ಳ ಕುಳ್ಳ ಜೋಡಿ ರೀ, ಕಿಟ್ಟು ಪುಟ್ಟು ಜೋಡಿ.
11: ಹೌದೌದು, ರಾಜಾ ಕುಳ್ಳ
13: ಸಿಂಗಾಪುರ್ನಲ್ಲಿ ರಾಜಾ ಕುಳ್ಳ ಇಂತಾವ್ ಬಹಳ ಅದಾವ್ರಿ ಮೇಡಮ್. ಬಹಳ ಬೆಸ್ಟ್ ನಡ್ಸ್ಯಾರ ಅವ್ರ ಇಬ್ರು ಜೋಡಿ ನೋಡ್ಬೇಕಾದ್ರೆ ನೋಡ್ತಕ್ಕಂತ ಜೋಡಿ ರೀ ಮೇಡಮ್.
11: ಹೌದ್ರಿ, ಅಂದ್ರ ಜೋಡಿ ಅಂದ್ರೆ ಸೂಪರ್ ಅಂದ್ರೆ ಅವ್ರಿಬ್ರು ಒಳ್ಳೆ ಫ್ರೆಂಡ್ಸ್ ಕೂಡ ಆಗಿದ್ರು.
13: ಫ್ರೆಂಡ್ಸ್ ಬಾಡ್ರಿ ಅವ್ರಿ ಬಾಡ್ರಿ.
11: ನಿಜ ನಿಜ,
13: ಅವ್ರ ಬಗ್ಗೆ
11: ಯಾಕಂದ್ರೆ
13: ಇಬ್ರು ಆಕ್ಟಿಂಗ್ ಅವತ್ತ ಹಾಡ ಹಾಡ್ಲಾಕ ಆಗ್ಲಿ ಯಾವಾಗೇ ಇವತ್ತ ಆಕ್ಟಿಂಗ್ ಮಾಡ್ಬೇಕಾದ್ರಿ.
11: ಹೌದು,
13: ಪ್ರತಿ ಒಂದಕ್ಕ ಅವರು ಇದು ಸೂಪರ್ ಹಿಟ್ ರೀ ಈಗಿನ ವಾತಾವರಣದಾಗ.
11: ನಿಜ ನಿಜ,
13: ಹ್ಞೂನ್ರಿ ಮೇಡಮ್.
11: ಸಿನಿಮಾದಲ್ಲಿ ಒಂದು ಸಾಂಗ್ ಕೂಡ ಇದೆ ಇವ್ರದ್ದು, ಕಾಲವನ್ನು
13: ತಡೆಯೋದು.
11: ನಮ್ಮ ಕರ್ನಾಟಕದ ಕಳ್ಳ ಕುಳ್ಳ ಜೋಡಿ ಅಂತ ಹೇಳಿದ್ರೆ ಅದು ಬಹುಶಃ ನಮ್ಮ ವಿಷ್ಣುವರ್ಧನ್ ಅವರು, ಹಾಗೆ ದ್ವಾರಕೀಶ್ ಅವರು ಅಲ್ವಾ?
13: ದ್ವಾರಕೀಶ್ ಅವ್ರ ಜೋಡಿ ರೀ ಮೇಡಮ್. ಹೌದ್ರಿ ಮೇಡಮ್.
11: ಓಕೆ, ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ, ಹಾಗೆ ನಮ್ಮ ವಿಷ್ಣುವರ್ಧನ್ ಅವರು ನಿರ್ಮಾಣ ಮಾಡಿರುವಂತಹ ಸಾಕಷ್ಟು ಸಿನಿಮಾಗಳಿಗೆ ನಮ್ಮ ವಿಷ್ಣುವರ್ಧನ್ ಸರ್ ಆಕ್ಟ್ ಮಾಡಿದ್ದಾರೆ. ದ್ವಾರಕೀಶ್ ಅವರು ನಿರ್ಮಾಣ ಮಾಡಿದ್ದಕ್ಕೆ
13: ಮಾಡ್ಯಾರಲ್ರಿ ಮೇಡಮ್. ಪ್ರತಿ ಒಂದಕ್ಕೆ ಅವ್ರವ್ರಿಗೆ ಮತ್ತೆ ಹಾಡಾನು ಬಹಳ ಹಾಡ್ಯಾರ್ರಿ ಮೇಡಮ್ ಅವ್ರು.
11: ಹೌದು. ಸೊ ನೀವು ತುಂಬಾ ಇಷ್ಟಪಟ್ಟಂತ ಸಿನಿಮಾ
13: ಯಾಕಪ್ಪಾಂತಂದ್ರೆ ಜೋಡಿ ಹಂಗೆ ಬೆಳ್ಕೋತ ಬಂದುದು, ಹಂಗೆ ಬೆಳೆತೆ ಬೆಳ್ಕೋತೆ ಬರ್ತೀರಿ ಮೇಡಮ್. ಅದು
11: ಹೌದು, ಹಂತ ಹಂತವಾಗಿ ಬೆಳೆದು
13: ಬಂದ್ರಿ.
11: ಸೊ ಯಾವ ಸಿನಿಮಾ ನೀವೀಗ ನೆನ್ಪ್ ಮಾಡ್ಕೊಳಕ್ ಇಷ್ಟ ಪಡ್ತೀರಾ?
13: ನಮ್ಗೆ ನೋಡ್ರಿ ಮೇಡಮ್, ಅದು ನಮ್ಗೆ ನೋಡ್ರಿ ಸದ್ಯ ಅದು ಕಳ್ಳ ಕುಳ್ಳ ಬಹಳ ಬೆಸ್ಟ್ ರೀ ಮೇಡಮ್.
11: ಕಳ್ಳ ಕುಳ್ಳ ಇಷ್ಟ ಆಗತ್ತೆ. ಸೂಪರ್ ಸೂಪರ್ ಸರ್, ಚಲೋ ಮಾತಾಡಿದ್ರಿ ಸರ್, ಕರೆ ಮಾಡಿದಕ್ಕೆ ಧನ್ಯವಾದಗಳ್ರಿ.
13: ಧನ್ಯವಾದ. ನಮಸ್ತೆ
11: ನಮಸ್ತೆ ನಮಸ್ತೆ. ಓಕೆ, ನವಾಜ್ ಸರ್ ಕರೆ ಮಾಡಿದ್ರು ಬಿಜಾಪುರದಿಂದ. ಅವ್ರು ಹೇಳ್ತಾ ಇದ್ರು ವಿಷ್ಣುವರ್ಧನ್ ಅವರು ಹಾಗೆ ದ್ವಾರಕೀಶ್ ಅವರು ಅಂತ. ನಿಜ, ಅವರಿಬ್ರು ಸಿಕ್ಕಾಪಟ್ಟೆ ಸಕ್ಕತ್ ಜೋಡಿ, ಹಿಟ್ ಜೋಡಿ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ನಾನಾಗ್ಲೇ ಹೇಳ್ತಾ ಇದ್ದೆ, ದ್ವಾರಕೀಶ್ ಅವರು ನಿರ್ಮಾಣ ಮಾಡಿದಂತ ಸಾಕಷ್ಟು ಸಿನಿಮಾಗಳಲ್ಲಿ ಸ್ವತಃ ವಿಷ್ಣುವರ್ಧನ್ ಅವರೇ ಅಭಿನಯಿಸ್ತಾ ಇದ್ರು. ಅವರಿಬ್ರು ಸ್ನೇಹ ಅಂತದ್ದು, ನಾನ್ ನಿರ್ಮಾಣ ಮಾಡ್ತೀನಿ ನೀನ್ ಆಕ್ಟ್ ಮಾಡ್ಬೇಕು ಅಂತ ಹೇಳಿ ಅಷ್ಟು ಫ್ರೆಂಡ್ಲಿ ಆಗಿ ಇಬ್ರು ಮಾತಾಡ್ತಾ ಇದ್ರು. ಹಾಗಿದ್ರೆ ಇವರಿಬ್ರು ಜೋಡಿ ಕೂಡ ತುಂಬಾ ಮೋಡಿ ಮಾಡಿದ್ದು. ನಿಮಗೆ ಯಾವ ಜೋಡಿ ಮೋಡಿ ಮಾಡ್ತು ಅಂತ ನೀವು ನನಗೆ ಹೇಳ್ಬೋದು? ನಿನ್ ನೆಕ್ಸ್ಟ್ ಕರೆ ಕೂಡ ಸಿದ್ಧವಾಗಿದೆ, ಯಾರು ಕೇಳೋಣ? ಹಲೋ
14: ಮೇಡಮ್, ನಮಸ್ತೆ.
11: ನಮಸ್ತೆ ಸರ್.
14: ಇವತ್ತು ಹೀರೋ ಹೀರೋನ್ ಬಿಟ್ಟು ಜೋಡಿಗಳನ್ನ ತೆಗೆದುಕೊಂಡಿದ್ರಿ, ಇದೊಂದು ವಿಶೇಷವಾಗಿದೆ ಮೇಡಮ್. ನಿಜ?
11: ಹೌದೌದು ಸರ್, ಯಾಕಂದ್ರೆ ಹೀರೋ ಹೀರೋಯಿನ್ ಜೋಡಿ ಅಂತ ತಕ್ಷಣ ಬರೀ ಹೀರೋ ಹೀರೋನ್ ಅನ್ಕೊಬಿಡ್ತಾರೆ.
14: ಹೌದೌದು,
11: ಬಟ್ ಕೆಲವೊಮ್ಮೆ ಹೀರೋಯಿನ್ ಇಲ್ಲ ಅಂದ್ರೂ ಸಿನಿಮಾ ನಡೆಸ್ತಾರೆ.
14: ನಡೀತಾ, ಹೌದು, ಇದು ವಿಶೇಷವಾಗಿದೆ. ನಿಜ, ನಾನು ಹಂಗಂತ ನನಗೆ ತಟ್ಟನೆ ನೀವು ಹೇಳಿದ ಕೂಡಲೇ ನೆನಪು ಬಂದದ್ದು ವಿಷ್ಣು ದ್ವಾರಕಿ ಜೋಡಿ ಮೇಡಮ್.
11: ಸೂಪರ್, ಈಗ ನವಾಜ್ ಸರ್ ಕೂಡ ಅದೇ ಹೇಳ್ತಾ ಇದ್ರು.
14: ಹೌದಾ? ನಾನು ಮೊದಲು ನೋಡಿದ್ದು ಮೇಡಮ್ ಇವರ ಜೋಡಿ ಸಿನಿಮಾ ಅಂತ ಅಂದ್ರೆ ಸಿಂಗಾಪುರ್ ಅಲ್ಲಿ ರಾಜಕುಳ.
11: ಓಕೆ,
14: ಏನ್ ಹೀರೋಗೆ ಹಾಡು ಇರುತ್ತಲ್ಲ, ಅವ್ರ ಜೊತೆ ಇರೋ ನೋಡ್ರಿ ಹಾಡು, ಅವ್ರಿಗೂ ಇತ್ತು ಯಾರೋ ದ್ವಾರಕೀಶ್ ಅವ್ರಿಗೆ.
11: ನಿಜ ನಿಜ ಸರ್, ಅವ್ರಿಗೂ ಇತ್ತು.
14: ಯಾಂಚಿ ಕ್ವಾಂಚಿನಿ ಲೇ ಲೇ ಅಂತ ಏನೋ ಹಾಡು ಒಂದು ದ್ವಾರಕೀಶ್ ಅವ್ರಿಗೆ. ನಿಜ ಮೇಡಮ್. ಆಮೇಲೆ ಅವ್ರ ಜೋಡಿ ಒಳ್ಳೆ ಸಿನಿಮಾಗಳು ಮೇಡಮ್, ಕಳ್ಳಕುಳ್ಳ ಇರ್ಬೋದು, ಮತ್ ಕಿಟ್ಟು ಪುಟ್ಟು, ಆಮೇಲೆ ಆಪ್ತ ಮಿತ್ರ, ಆಮೇಲೆ ಕಿಲಾಡಿಗಳು ಅಂತ ಒಂದ್ ಸಿನಿಮಾ, ರಾಯರು
11: ಬಂದರು ಮಾವನ ಮನೆಗೆ, ತುಂಬಾ ಚೆನ್ನಾಗಿದೆ ಸರ್ ಮೂವಿ.
14: ತುಂಬಾ ಸಿನಿಮಾಗಳು ಜೊತೆ ಜೊತೆಲ್ಲೇ ಮಾಡಿದ್ರು. ವಿಷ್ಣು ಮತ್ತೆ ದ್ವಾರಕಿ ಅಂತ ಅಂದ್ರೆ ಅವರು ಆಪ್ತ ಮಿತ್ರರೇ ಮೇಡಮ್.
11: ಹೌದು, ಆಪ್ತ ಮಿತ್ರ ಫಿಲ್ಮ್ ಅಲ್ಲಿ ಕೂಡ ಒಟ್ಟಿಗೆ ಅಭಿನಯಿಸಿದಾರಲ್ಲ.
14: ಆಪ್ತ ಮಿತ್ರರು ಸ್ವಲ್ಪ ಮನಸ್ತಾಪಗಳು ಬರ್ತಾ ಇತ್ತು ಹಾಗಾಗಿ, ಆಮೇಲೆ ಒಂದ್ ಸ್ವಲ್ಪ ದೂರ ಇರೋದು ಮತ್ತೆ ಒಂದಾಗೋದು. ನಾನು ತಿಳಿದ ಮಟ್ಟಿಗೆ ಮೇಡಮ್ ಅವರು ತುಂಬಾ ಹಣ ಕಲ್ಕೊಂಡು ಸಾಲ ಮಾಡ್ಬಿಟ್ಟಿದ್ರಂತ ವಿಷ್ಣು, ಇವರು ದ್ವಾರಕೀಶ್ ಅವರು.
11: ಹೌದು ಹೌದು ಸರ್.
14: ಆ ಸಮಯದಲ್ಲಿ ಕಾಲ್ ಶೀಟ್ ಕೊಟ್ಟು ವಿಷ್ಣುವರ್ಧನ್ ಅವರು ಆಪ್ತ ಮಿತ್ರ ಸಿನಿಮಾ ಮಾಡಿದಾಗ ಅವ್ರ ಸಾಲ ಎಲ್ಲ ತೀರಿ ಒಂದು ಹೊಸ ಮನೆ ತಗೊಂಡ್ ಬಂತು ನೋಡ್ರಿ.
11: ನಿಜ, ಒಳ್ಳೆ ಹಿಟ್ ಆಯ್ತಲ್ಲ ಸರ್ ಆ ಸಿನಿಮಾ.
14: ಒಳ್ಳೆ ಹಿಟ್ ಆಯ್ತು, ಹಾಗಾಗಿ ಆ ಜೋಡಿ ತುಂಬಾ ಚೆನ್ನಾಗಿತ್ತು. ಇನ್ನು ಬೇರೆ ಬೇರೆ ಇದೆ ಮೇಡಮ್, ಅದು ಬೇರೆ ಬಿಟ್ಬೋಣ, ಯಾಕೆಂದ್ರೆ ಒಬ್ರು ಒಂದ್ ಜೋಡಿ ಮಾತಾಡಕ್ ಅವಕಾಶ ಇದೆ ಅಂದ್ರೆ ತುಂಬಾ ಒಳ್ಳೇದದು.
11: ಖಂಡಿತ ಖಂಡಿತ, ಎಲ್ರಿಗೂ ಅವಕಾಶ ಸಿಗುತ್ತೆ.
14: ಹೌದೌದು, ಹಾಗಾಗಿ ಇವ್ರದ್ದು ಕಳ್ಳ ಕುಳ್ಳ ಅನ್ನೋ ಜೋಡಿ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು. ಅದಕ್ಕೆ ಅವರು ವಿಷ್ಣುವರ್ಧನ್ ಬಿಟ್ಮೇಲೆ ಹೊಸ ಕಳ್ಳ ಹಳೆ ಅಲ್ಲ ಹಳೆ ಕುಳ್ಳ ಹೊಸ ಕಳ್ಳ ಅಂತ ಏನೋ ಸಿನಿಮಾ ಮಾಡಿದ್ರು ಅವರು ಶಶಿಕುಮಾರ್ ಹಾಕೊಂಡು. ಆಮೇಲೆ ಮತ್ತೆ ವಿಷ್ಣುವರ್ಧನ್ ಅವ್ರ ಸಹಚರ್ಯದಿಂದ ಒಳ್ಳೊಳ್ಳೆ ಸಿನಿಮಾ ತೆಗೆದ್ರು. ಒಂದು ಒಳ್ಳೆ ಜೋಡಿ ಮೇಡಮ್ ಇದು ಕೂಡ.
11: ಹೌದು, ಆಪ್ತ ಮಿತ್ರ ಫಿಲ್ಮ್ ಅಲ್ಲಿ ಒಂದು ಕೊನೆದಾಗ ಡೈಲಾಗ್ ಹೇಳ್ತಾರೆ ದ್ವಾರಕೀಶ್ ಅವ್ರು, ನೀನೆಲ್ಲೋ ನಾನಲ್ಲೇ ನಿನ್ ಬಿಟ್ಟು ನಾನಿಲ್ಲ ಕಣೋ ಅಂತ. ಆ ಡೈಲಾಗ್ ಫಿಲ್ಮ್ ಅಲ್ಲಿ ಕೂಡ ಇದೆ ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ.
14: ಧನ್ಯವಾದಗಳು.
11: ಸೋಮಶೇಖರ್ ಸರ್ ಕರೆ ಮಾಡಿದ್ರು, ಅವರು ಕೂಡ ವಿಷ್ಣುವರ್ಧನ್ ಅವರು ದ್ವಾರಕೀಶ್ ಜೋಡಿ ಬಗ್ಗೆ ಮಾತಾಡ್ತಿದ್ರು. ನಮ್ಮ ಮುಂದಿನ ಕರೆ ತಯಾರಾಗಿದೆ, ಕೇಳೋಣ. ಹಲೋ.
15: ಹಲೋ,
11: ನಮಸ್ತೆ.
15: ನಮಸ್ತೆ. ನಮಸ್ತೆ ಅಮ್ಮ,
11: ಹೇಗಿದ್ದೀರಾ ಸರ್?
15: ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀವಿ. ಮಳೆ ಇಲ್ಲ.
11: ಮಳೆ ಇಲ್ವಾ? ಮಳೆ ಆಗ್ತಿದ್ಯಾ?
15: ಇಲ್ಲ, ಮಳೆ ಇಲ್ಲ.
11: ಮಳೆ ಇಲ್ಲ, ಮಳೆ ಇಲ್ಲ ಅಂದ್ರೆ ಬೆಳೆನೂ ಇಲ್ಲ.
15: ನಿನ್ನೆ ಮೊನ್ನೆ ಸ್ವಲ್ಪ ಮಳೆ ಹೋಯ್ತು, ಸಣ್ಣಕ್ ಮಳೆ ಆಯ್ತು, ಆದ್ರೆ ಏನೇನು ಸಾಕಾಗಲ್ಲ, ಅದು ಬರೀ ನೀರ್ ಕುಡಿದ್ರೆ ಹೊಟ್ಟೆ ತುಂಬ್ತದನ್ರಿ?
11: ಇಲ್ಲ ಇಲ್ರಿ, ನೀರು ತುಂಬಾನೇ ಬೇಕು, ಅವಶ್ಯಕತೆ ಇದೆ, ಎಲ್ಲದಕ್ಕೂ ಕೂಡ ಅವಶ್ಯಕತೆ ಇದೆ.
15: ಹೌದು, ಖಂಡಿತ ಹೌದು, ನೀರಿಲ್ದೆ ಯಾವ್ದು ಇಲ್ಲಲ್ಲಮ್ಮ, ಜಗತ್ತು ಶೂನ್ಯ, ನೀರಿಲ್ದಿದ್ರೆ ಜಗತ್ತು ಶೂನ್ಯ.
11: ಹೌದು, ಎಲ್ಲ ಶೂನ್ಯ ಶೂನ್ಯ. ಖಂಡಿತ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸಿನಿಮಾದಲ್ಲಿ ಎಲ್ರಿಗೂ ಇಷ್ಟ ಆಗುವಂತಹ ಜೋಡಿಗಳ ಬಗ್ಗೆ ಮಾತಾಡ್ತಿದ್ದೆ. ಅಂದ್ರೆ ಹೀರೋ ಹೀರೋಯಿನ್ ಅಲ್ಲ, ಅವರಿಬ್ರು ಕಾಮಿಡಿ ಆಕ್ಟರ್ಸ್ ಆಗಿರ್ಬೋದು ಅಥವಾ ವಿಲನ್ ಆಗಿರ್ಬೋದು. ಈಗ ಇಂಥ ಹೀರೋಗೆ ಇಂಥ ವಿಲನ್ ಬಂದ್ರೇನೆ ಚಂದ ಅಪ್ಪಾಯ ಸಿನಿಮಾ ಅಂತ ಅನ್ಸುವಂತಹ ಜೋಡಿಗಳ ಬಗ್ಗೆ ಯಾರ ಬಗ್ಗೆ ಮಾತಾಡ್ತೀರಾ ಸರ್ ಇವತ್ತು?
15: ಇತ್ತೀಚೆಗೆಲ್ಲ ಇವರು ಎಂತದ್ದು ಬಿಡಿ, ಅದು ನಮಗೆ ಸರಿಯಾಗಿ ನೆನಪಾಗಲ್ಲ. ಹಳೆ ಸಿನಿಮಾಗಳ ವಿಚಾರದಲ್ಲಿ ರಾಜ್ಕುಮಾರ್ ಮತ್ತು ನರಸಿಂಹರಾಜ್, ಆ ಗಂಧದ ಗುಡಿಯ ಒಂದು ಸನ್ನಿವೇಶ ಇದೆ ನೋಡಿ.
11: ಹೌದ್ ಹೌದು ಸರ್.
15: ಅಯ್ಯೋ, ಇವರು ಫಾರೆಸ್ಟ್ ಆಫೀಸರ್, ಇವರು ರಾತ್ರಿ ಹೋಗಿ ಅವ್ರನ್ನ ಎಬ್ಬಿಸ್ತಾರೆ, ಅಯ್ಯೋ ಮೋಹಿನಿ ಕಾಟ.
11: ಅವರ ಹಾವ ಭಾವ ಎಲ್ಲ ಹೇಗಿರ್ತಾ ಇತ್ತು ಅಲ್ವಾ ಸರ್?
15: ಇನ್ನೊಂದು ಬಂಗಾರದ ಮನಸ್ಸಲ್ಲಿ ದ್ವಾರಕೀಶ್ ರಾಜ್ಕುಮಾರ್ ಅವರು ನಾನ್ ನೀರಿ ಯಾರು ಕೊಡ್ತೀನಿ ಅಂತ ಹೋಗಿರ್ತಾರೆ ನೋಡಿ.
11: ಹೌದು ಹೌದು,
15: ನಾ ಪ್ರಾಣ ತಕ್ಕಿಬಿಡ್ತೀನಿ ಅಂತ. ಇವರು ಕಾರಲ್ಲಿ ಹೋಗ್ತಾರೆ, ಏನಪ್ಪಾ ಇಷ್ಟು ಹೊತ್ತಿನಾಗ ಕಾಯ್ತಾ ಇದೆಯಲ್ಲ, ಏನಾಗಿದೆ ನಿನ್ಗೆ ಅಂತ ಹೇಳ್ತಾರೆ. ನಾನ್ ಆತ್ಮಹತ್ಯೆ ಮಾಡ್ಕೋಬೇಕು, ಮತ್ತೆ ಯಾಕೆ ಸುಮ್ಮನೆ ಇದೀಯ ಅಂದ್ರೆ, ಇಲ್ಲ ನೀರ್ ಕಾಯಿಲೆ ಅಂತ ಕಾಯ್ತಾ ಇದೀನಿ ಅಂತ ಹೇಳ್ತಾರೆ.
11: ಹೌದೌದು ನೋಡಿ ಹೇಗ್ ನೆಪ ಹೇಳ್ತಾರೆ.
15: ಹೌದು ಇವೆಲ್ಲ ಒಂಥರ ಮಜಾ ಇರ್ತಿತ್ತಲ್ವಾ.
11: ನಿಜ ನಿಜ ಸರ್, ಆಗಿನ ಕಾಲ ಸಿನಿಮಾಗಳೇ ಒಂದ್ ರೀತಿ ಮಜಾ ಸರ್, ಎವರ್ ಗ್ರೀನ್ ಸಿನಿಮಾಗಳು ಅವೆಲ್ಲ.
15: ಖಂಡಿತ ಖಂಡಿತ ಖಂಡಿತ, ನಾವೆಂತೂ ಮರೆಯಕ್ಕಾಗಲ್ಲ. ಇನ್ನೂ ಅನೇಕ ಸಿನಿಮಾಗಳು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಆಗ್ಬರ್ತವೆ. ಸಿನಿಮಾ ನೋಡದೆ ಒಂದು ಹಬ್ಬ ಆಗಿತ್ತಲ್ಲಮ್ಮ ಅವಾಗ.
11: ಹೌದ್ ಹೌದ್ ಸರ್, ಟೆಂಟ್ ಅಂತ ಬರ್ತಿತ್ತು, ಟೆಂಟ್ ಅಲ್ಲಿ ಕೂತ್ಕೊಂಡೆ ಸಿನಿಮಾ ನೋಡ್ತಾ ಇದ್ರು ತುಂಬಾ ಜನ.
15: ಖಂಡಿತ ಖಂಡಿತ, ನಮ್ಮ ಸಾಗರದಿಂದ ಶಿವಮೊಗ್ಗ ವೀರಭದ್ರೇಶ್ವರ ಸಿನಿಮಾ ಟಾಕೀಸ್ ಹೋಗಿ ಜನ ನೋಡ್ಕೊಂಡ್ ಬರೋರು ಅವಾಗ.
11: ಓಹೋ ಸೂಪರ್. ಹೌದು ತುಂಬಾ ಇತಿಹಾಸ ಇದೆ ಸರ್, ತುಂಬಾ
15: ರಿಲೀಸ್ ಸಿನಿಮಾಗಾಗಿ ಕಾಯ್ತಾ ಕುತ್ಕೊಂಡಿರೋರು ಶಿವಮೊಗ್ಗವಾಗಿ ನೋಡ್ಕೊಂಡು ಬರೋರ್ರಿ.
11: ಸಾಗರದಿಂದ ಶಿವಮೊಗ್ಗ ಬಂದ್ ಸಿನಿಮಾ ನೋಡ್ತಾ ಇದ್ರು, ಅಷ್ಟು ಅಭಿಮಾನ ಇರ್ತಿತ್ತು ಸಿನಿಮಾಗಳ ಬಗ್ಗೆ.
15: ಹೌದು ಹೌದು, ರಿಲೀಸ್ ಸಿನಿಮಾ ಬರೋದು ಯಾವಾಗ ಇದಕ್ಕೆ ವೀರಭದ್ರೇಶ್ವರಕ್ಕೆ
11: ಶುಕ್ರವಾರ ಆದ್ರೆ ಸಾಕು ಸಿನಿಮಾ ಬಿಡುಗಡೆ.
15: ಓ ಬಿಡುಗಡೆ ಬಿಡುಗಡೆ ಆಗೋ ಬಹಳ ಮಜಾ, ಬಹಳ ಮಜಾ ಇರೋದು.
11: ಅದಕ್ಕಾಗಿ ನಾವು ಶುಕ್ರವಾರನೇ ಆಯ್ಕೆ ಮಾಡ್ಕೊಂಡಿದೀವಿ ಸಿನಿ ಕಹಾನಿ ಕಾರ್ಯಕ್ರಮ ಮಾಡೋದಕ್ಕೆ.
15: ಖಂಡಿತ ಖಂಡಿತ ಒಳ್ಳೆ ಕಾರ್ಯಕ್ರಮ ತಂದಿರಿ, ಅದನ್ನೆಲ್ಲ ಒಂದ್ ನೆನಪು ಮಾಡ್ಕೊಡ್ತಾ ಇದ್ರು ನೋಡಿ.
11: ನಿಜ ನಿಜ ಸರ್, ನೀವು ಕೂಡ ಅಷ್ಟೇ ಚೆನ್ನಾಗಿ ಮಾತಾಡಿದ್ರಿ, ಖುಷಿ ಆಯ್ತು ನಿಮ್ ಒಟ್ಟಿಗೆ ಮಾತಾಡಿ. ಧನ್ಯವಾದಗಳು ಸರ್,
15: ತುಂಬಾ ಸಂತೋಷ ಅಮ್ಮ, ಅವಕಾಶಕ್ಕೆ ಅಭಿನಂದನೆಗಳು.
11: ಓಕೆ ಸರ್. ಎಸ್, ಸಾಗರದಿಂದ ನಾರಾಯಣ ಪೋರ್ ಕರೆ ಮಾಡಿದ್ರು, ಹಾಗೆ ಮುಂದಿನ ಕರೆ ಯಾರು ಕೇಳುವ? ಹಲೋ.
16: ಹಲೋ ನಮಸ್ಕಾರ ಮೇಡಮ್, ಗುಡ್ ಆಫ್ಟರ್ನೂನ್.
11: ನಮಸ್ತೆ ಸರ್, ಗುಡ್ ಈವ್ನಿಂಗ್, ಹೇಳಿ ಸರ್, ಹೇಗಿದ್ದೀರಾ?
16: ನಾನು ಬ್ರಹ್ಮಾನಂದ ಅಂಡೆ ವಿದ್ಯಾನಗರ ಶಿವಮೊಗ್ಗ. ಚೆನ್ನಾಗಿದ್ದೀನಿ ಮೇಡಮ್, ತಾವ್ ಹೇಗಿದ್ದೀರಾ?
11: ನಾನು ಸೂಪರ್ ಆಗಿದ್ದೀನಿ ಸರ್.
16: ಮೇಡಮ್ ಇವತ್ತೇನ್ ಟಾಪಿಕ್?
11: ಇವತ್ತು ಟಾಪಿಕ್ ಏನಂದ್ರೆ, ಕನ್ನಡ ಸಿನಿಮಾದಲ್ಲಿ ಮೋಡಿ ಮಾಡಿದಂತ ಜೋಡಿಗಳ ಬಗ್ಗೆ ಮಾತಾಡ್ತಿದ್ದೆ. ಆದ್ರೆ ಜೋಡಿ ಅಂದ್ರೆ ಹೀರೋ ಹೀರೋಯಿನ್ ಅಲ್ಲ.
16: ಮತ್ತೆ
11: ಹೀರೋ ಅಥವಾ ವಿಲನ್ ಆಗಿರ್ಬೋದು, ಕಾಮಿಡಿ ಆಕ್ಟರ್ಸ್ ಆಗಿರ್ಬೋದು, ಇಬ್ರು ಹೀರೋಗಳು ತೆರೆ ಮೇಲೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಆ ತರ ಜೋಡಿಗಳು.
16: ಆತರ ಜೋಡಿಗಳು ಆತರ ತುಂಬಾ ಜೋಡಿಗಳಿದಾವೆ.
11: ನಿಮಗೆ ಇಷ್ಟ ಆಗುವಂತ ಜೋಡಿ ಹೇಳಿ ಸರ್.
16: ನನಗೆ ಇಷ್ಟ ಆಗ್ತಕ್ಕಂಥದ್ದು ಇವ್ರು ವಿಷ್ಣುವರ್ಧನ್ ಮತ್ತೆ ದ್ವಾರಕೀಶ್ ಅವ್ರದ್ದು.
11: ಓ ನೀವು ಕೂಡ ವಿಷ್ಣುವರ್ಧನ್ ದ್ವಾರಕೀಶ್ ಅವರ ಅಭಿಮಾನಿ?
16: ಹೌದು ಮೇಡಮ್. ಅದ್ರ ಜೊತೆಗೆ ನನ್ಗೆ ಹಳೆ ಪಿಕ್ಚರ್ ಅಲ್ಲಿ ಬಾಲಕೃಷ್ಣ ನರಸಿಂಹರಾಜು,
11: ಬಾಲಕೃಷ್ಣ ನರಸಿಂಹರಾಜು ಪೈಪೋಟಿ
16: ಒಂಥರ ಬಹಳ ಚೆನ್ನಾಗಿ, ಒಬ್ರಿಗಿಂತ ಒಬ್ರ ಆಸೆಯ ಚೆನ್ನಾಗಿರ್ತಿತ್ತು, ತುಂಬಾ ಖುಷಿ ಆಗ್ತಿತ್ತು ಅವ್ರದ್ದು ಜೋಕ್ಗಳಾಗ್ಲಿ ಮಾತುಗಳಾಗ್ಲಿ, ಪ್ರತಿಯೊಂದು ಆಕ್ಟಿಂಗ್ ತುಂಬಾ ಖುಷಿ ಆಗ್ತಿತ್ತು ಬಾಲಕೃಷ್ಣ ಮತ್ತೆ ನರಸಿಂಹರಾಜ್ ಅವ್ರದ್ದು.
11: ನಿಜ ನಿಜ ಸರ್.
16: ಹೌದೌದು, ಇವ್ರ ಅಳಿಯನ್ ಪಾತ್ರ ಮಾಡಿದ್ರೆ ಅವ್ರ ಮಾವನ್ ಪಾತ್ರ ಮಾಡ್ತಿದ್ರು.
11: ಒಂದೊಂದು ಡೈಲಾಗ್ ಹೇಳ್ಬೋದಾ?
16: ಯಾವ್ದು ಮೇಡಮ್?
11: ನರಸಿಂಹರಾಜ್ ಅವ್ರದ್ದಾಗಿರ್ಬೋದು.
16: ಅದು ಯಾವ್ದು ನೆನಪ ಬರ್ತಾ ಇಲ್ಲ ಮೇಡಮ್.
11: ಅಂದ್ರೆ
16: ಅವ್ರು ಯಾವಾಗ ಮಾತಾಡಿದ್ರು ಖುಷಿ ಆಗ್ತಿತ್ತು, ಇಬ್ರದ್ದು ಒಂಥರ ವಿಶೇಷವಾಗಿರ್ತಿತ್ತು.
11: ಹೌದೌದು, ಧ್ವನಿ ಕೂಡ ಡಿಫ್ರೆಂಟ್ ಆಗಿದೆ, ಯುನಿಕ್ ವಾಯ್ಸ್.
16: ಹೌದು, ಅದ್ರ ಜೊತೆಗೆ ವಿಷ್ಣುವರ್ಧನ್ ಮತ್ತೆ ಇವ್ರದ್ದು ಇದೆಯಲ್ಲ ನಮ್ಮ ದ್ವಾರಕೀಶ್, ಅದಂತೂ ಬಿಡಿ ಒಂಥರ ಅನ್ನ ತಮ್ಮ ಇದ್ದಂಗೆ ಇದ್ರು ಅವರು.
11: ಹೌದೌದು ಸರ್.
16: ಹೌದು ಮೇಡಮ್, ಕಾಲವನ್ನು ತಡೆಯವರು ಯಾರು ಇಲ್ಲ ಅಂತ ಹಾಡಿದೆಯಲ್ಲ
11: ಅದು
16: ಯಾವಾಗ. ಆಮೇಲೆ ನಾ ಹಾಡಲು ನೀವು ಹಾಡಬೇಕು, ಹಾಡು ಯಾವಾಗ ಹಾಕಿದ್ರು ಖುಷಿ ಆಗತ್ತೆ ಮೇಡಮ್.
11: ಸ್ನೇಹ ಪ್ರೀತಿ ನನ್ನು ಸಿರು,
16: ಸ್ನೇಹ ಪ್ರೀತಿ ನನ್ನು ಸಿರು, ನ್ಯಾಯ ಪ್ರೀತಿ ಸಿರು, ಈ ಹಾಡು ಕೂಡ ತುಂಬಾ ಚೆನ್ನಾಗಿರುತ್ತೆ ಮೇಡಮ್.
11: ಓಕೆ ಸರ್, ತುಂಬಾ ಚೆನ್ನಾಗಿ ಮಾತಾಡ್ತೀವಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
16: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
11: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಎಲ್ರು ಕೂಡ ಆಲ್ಮೋಸ್ಟ್, ನಮ್ಮ ನರಸಿಂಹರಾಜ್ ಅವರು, ರಾಜ್ಕುಮಾರ್ ಅವರು, ಹಾಗೆ ವಿಷ್ಣುವರ್ಧನ್ ದ್ವಾರಕೀಶ್ ಜೋಡಿ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಇನ್ನು ಕಾಮಿಡಿ ಅಂದ್ರೆ ಉಮಾಶ್ರೀ ಅವರು ಹಾಗೆ ನರಸಿಂಹರಾಜ್ ಅವರು ಕೂಡ ಅಂದ್ರೆ ಎನ್ ಎಸ್ ರಾವ್ ಅವರು ತುಂಬಾ ಒಳ್ಳೆ ಕಾಂಬಿನೇಷನ್. ಅವರಿಬ್ರು ತೆರೆ ಮೇಲೆ ಬಂದ್ರು ಅಂದ್ರೆ ಸಿಕ್ಕಾಪಟ್ಟೆ ಕಾಮಿಡಿ ಅಂತಾನೆ ಹೇಳ್ಬೋದು. ಆ ಜೋಡಿಗಳು ಕೂಡ ತುಂಬಾ ಚೆನ್ನಾಗಿ ಮೋಡಿ ಮಾಡಿದ್ರು. ಹಾಗೆ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ ನಮಸ್ತೆ,
17: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
11: ಹೇಗಿದ್ದೀರಾ ಸುಬ್ರಹ್ಮಣ್ಯ ಅವರೇ?
17: ನಾವು ಸೂಪರ್ ಆಗಿದ್ದೀವಿ ಮೇಡಮ್.
11: ಸೂಪರ್ ಆಗಿದ್ದೀರಾ? ಮಧ್ಯಾಹ್ನದ ಊಟ ಆಯ್ತಾ? ಸಂಜೆ ಕಾಫಿ ಆಯ್ತಾ?
17: ಕಾಫಿ ಇನ್ನೇ ಇಲ್ಲ ಮೇಡಮ್, ಊಟ ಆಯ್ತು ಮೇಡಮ್.
11: ಊಟ ಆಯ್ತು. ಸರಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೋಡಿ ಮಾಡಿದಂತಹ ಜೋಡಿಗಳ ಬಗ್ಗೆ ಮಾತನಾಡ್ತಿದ್ದೆ. ಸೊ ನಿಮಗೆ ಯಾವ ಜೋಡಿ ಇಷ್ಟ ಆಗುತ್ತೆ ಸರ್?
17: ನಮ್ಗೆ ಇದ ವಿಷ್ಣುವರ್ಧನ್ ಮತ್ತೆ ದ್ವಾರಕೀಶ ಜಾಸ್ತಿ ಇಷ್ಟ. ನಂತರ ಚಿತ್ರಗಳಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತೆ ರಂಗಾಯಣ ರಘು.
11: ಅವರಿಬ್ರದ್ದು ಕಾಂಬಿನೇಷನ್ ಚೆನ್ನಾಗಿದೆ ಸರ್.
17: ರಾಜ್ಕುಮಾರ್ ಇಲ್ಲ ಇಲ್ಲ, ಚೆನ್ನಾಗಿದೆ ಮೇಡಮ್. ಅದು
11: ಚೆನ್ನಾಗಿದೆ,
17: ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಮೇಡಮ್ ಅದ್ರಲ್ಲಿ.
11: ನಿಜ ನಿಜ ಸರ್.
17: ಹಂಗಾಗಿ ಇದು ಇಷ್ಟ ಆಗುತ್ತೆ ನಮ್ಗೆ, ತುಂಬಾ ಇಷ್ಟ ಆಗಿದೆ ಅಂತ ಹೇಳಿದ್ರೆ ವಿಷ್ಣುವರ್ಧನ್ ಚಿತ್ರಗಳು ಬಹಳಷ್ಟು ನೋಡಿದೆ. ಅದ್ರಲ್ಲಿ ದ್ವಾರಕೀಶ್ ಮತ್ತೆ ವಿಷ್ಣುವರ್ಧನ್ ತುಂಬಾ ಇಷ್ಟ ಆಗ್ತಾ ಇದ್ರು. ನಂತರ ದಿನಗಳಲ್ಲಿ ಇನ್ನೊಂದ್ ಏನು ಗೊತ್ತಾ ಮೇಡಮ್, ಇದು ನಟನೆ ಯಾರನ್ನ ಮಾಡ್ಬೋದು, ಯಾಸ್ಯ ಮಾಡೋದಿದೆಯಲ್ಲ ತುಂಬಾನೇ ಕಷ್ಟ ಮೇಡಮ್.
11: ಅದೇ
17: ಯಾಕಂದ್ರೆ ಥಿಯೇಟರ್ಗಳನ್ನೆಲ್ಲ ಥಿಯೇಟರ್ಗಳಲ್ಲಿ ನಕ್ಸ ಅಂತ ಇದೆಯಲ್ಲ ಅದು ಸುಮ್ನೆ ಮಾತಲ್ಲ ಮೇಡಮ್.
11: ಹೌದು, ಈಗ ಫಿಲಮ್ ತುಂಬಾ ಸೀರಿಯಸ್ ಆಗಿ ನೋಡಿರ್ತೀವಿ ಆಮೇಲೆ ಬೋರ್ ಆಗ್ಬಿಡುತ್ತೆ, ಆದ್ರೆ ಮಧ್ಯ ಮಧ್ಯ ನಗೆ ಚಟಾಕಿ ಹಾಸ್ಯ ದೃಶ್ಯಗಳು ಬಂತು ಅಂದ್ರೆ ಸಿನಿಮಾ ನೋಡೋಕ್ಕೂ ಮತ್ತಷ್ಟು ಖುಷಿ ಆಗುತ್ತೆ, ಜೋಶ್ ಬರುತ್ತೆ.
17: ಹೌದು, ಆಮೇಲೆ ನಂತರ ಇದು ಸೂರ್ಯವಂಶದಲ್ಲಿ
11: ಮುಖ್ಯಮಂತ್ರಿ ಚಂದ್ರು ದೊಡ್ಡಣ್ಣ ಅವರು,
17: ಹೌದು ಕಂಪ್ಯೂಟರ್ ಓದ್ತಾನೆ ಅಂತ ಇದೀನಿ, ಇಂಜಿನಿಯರಿಂಗ್
11: ಮಾಡ್ತಾರೆ, ಎಂಬಿಬಿಎಸ್ ಮಾಡಿಸ್ಕೋ ಬರ್ತಾರಲ್ಲ ಸರ್.
17: ಅದು ಚೆನ್ನಾಗಿದೆ ಮೇಡಮ್.
11: ನಿಜ ನಿಜ ಸರ್. ಸೊ ಒಳ್ಳೆ ಜೋಡಿಗಳ ಬಗ್ಗೆ ಮಾತಾಡಿದ್ರಿ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
17: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
11: ಓಕೆ, ಸೊ ಸುಬ್ರಹ್ಮಣ್ಯ ಅವರು ಕಾಲ್ ಮಾಡಿದ್ರು, ಅದೇ ಹೇಳ್ತಾ ಇದ್ರಲ್ಲ ಫಿಲ್ಮಲ್ಲಿ ಕಾಮಿಡಿ ಆಕ್ಟರ್ಸ್ ಗಳು ಕೂಡ ತುಂಬಾ ಖುಷಿ ಕೊಡ್ತಾರೆ. ಇನ್ನು ನಮ್ಮ ದೊಡ್ಡಣ್ಣ ಅವರು ಹಾಗೆ ಸಾಧು ಅವರು, ಅವರಿಬ್ರು ಕಾಂಬಿನೇಷನ್ ಒಂಥರ ಕಾಮಿಡಿ ಆಗಿರುತ್ತೆ. ಸಾಕಷ್ಟು ಸಿನಿಮಾಗಳಲ್ಲಿ ಅವರಿಬ್ರು ಒಟ್ಟಿಗೆ ಅಭಿನಯಿಸ್ತಾರೆ. ನೀವು ಇವದೋಪು ಅಂತ ಒಂದು ದೃಶ್ಯವನ್ನ ಕೇಳಿರ್ಬೋದು, ಆ ಒಂದು ಹೋಟೆಲ್ ಮಾಲೀಕನಾಗಿ ದೊಡ್ಡಣ್ಣ ಅವರು ಇದ್ರೆ ಹೋಟೆಲ್ ಕಸ್ಟಮರ್ ಆಗಿ ಸಾಧು ಕೋಕಿಲ ಅವ್ರು ಹೋಗ್ತಾರೆ. ಆ ಒಂದು ಕಾಂಬಿನೇಷನ್ ಕೂಡ ತುಂಬಾ ನಗು ಬರುತ್ತೆ. ಇನ್ನು ಸಾಧು ಕೋಕಿಲ ಅವರು ರೇಖಾ ಅವರು ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಕಾಮಿಡಿ ಅನ್ವಾಗ ಈ ರೀತಿ ಜೋಡಿಗಳ ಬಗ್ಗೆ ನೀವು ಕೂಡ ಮಾತನಾಡಬಹುದು. ಹಾಗೆ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಯಾವ ಜೋಡಿಯ ಬಗ್ಗೆ ಮಾತಾಡ್ತಾರೆ ಕೇಳಿ ತಿಳ್ಕೊಳ್ಳೋಣ. ಹಲೋ,
18: ನಮಸ್ತೆ ಮೇಡಮ್.
11: ನಮಸ್ತೆ ಮೇಡಮ್, ಹೇಗಿದ್ದೀರಾ? ಈಗ ನಾಲ್ಕರಿಂದ ಐದು ಗಂಟೆ ಮಾತಿನ ಮಳೆ,
18: ಮಾತಿನ ಮಳೆ. ಈಗ ಅದನ್ ನನ್ಗ ಅನ್ಕೊಂಡೆ ನನ್ ಮಳಿ ಒಳಗೆ ನನಗ ಆಕಾಶವಾಣಿ ರೇಡಿಯೋ ಕೇಳ್ತಾ ಇಲ್ಲ ಅಂತ ಅನ್ಕೊಂಡೆ, ಮತ್ತು ಅಂತೂ ನನಗ ಕರೆ ಸಿಕ್ತು ರೀ.
11: ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
18: ಎಲ್ಲರೂ ಹೇಳಿದ್ ಕೇಳಿಸ್ಕೊಂಡೆ ರೀ ನಾನು ಕೂಡ.
11: ಸೊ ನೀವು ಹೇಳಿ, ಯಾವ ಜೋಡಿಯ ಬಗ್ಗೆ ಮಾತಾಡ್ತೀರಾ?
18: ಎಲ್ಲ ಜೋಡಿಗಳು ತುಂಬಾ ಚೆನ್ನಾಗಿ ಮಾಡ್ತಿರ್ತಾರಿ. ಅದರಲ್ಲಿ ಶಂಕರ್ ನಾಗು ಮತ್ತು ರಾಜ್ಕುಮಾರ್ ಕಾಮಣಬಿಲ್ಲು ಬಹಳ ಇಷ್ಟವಾದ ಜೋಡಿ ಅದು. ಕಾಮಣಬಿಲ್ಲು ಫಿಲ್ಮ್ ಅಲ್ಲಿ ಏನಾಗ್ತೈತಪ್ಪ ಅಂದ್ರೆ
11: ರಾಜ್ಕುಮಾರ್ ಅವರ,
18: ಹಾ ಶಂಕರ್ ನಾಗು
11: ರಾಜ್ಕುಮಾರ್ ಕಾಮನಬಿಲ್ಲು ಅಲ್ರಿ.
18: ಅಂದ್ರ ಅವರು ಸರಿತಾ ಮೇಡಮ್ ಮದ್ವೆ ಆಗಕ್ ತಯಾರಾಗಿರ್ತಾರ ರಾಜ್ಕುಮಾರ್
11: ಸಂಗಮ ಅಲ್ವಾ?
18: ಅಲ್ಲ ಮೇಡಮ್, ಕಾಮನಬಿಲ್ಲು.
11: ಕಾಮನಬಿಲ್ಲಲ್ಲಿ ಇರೋದು ರಾಜ್ಕುಮಾರ್ ಅವರು ಹಾಗೆ ಅನಂತ್ ನಾಗ್ ಅವರು.
18: ಹಾ ಇರ್ಬೋದು, ಆದ್ರ ಸರಿ ತನ್ನ ಅವರು ಲಾಸ್ಟ್ ಏನಾಗ್ತೈತೆ ಅಂಗಡಿ ಮದ್ವೆ ಮಾಡ್ಕೊತಾರು.
11: ಅಲ್ಲಿ ಶಂಕರ್ ನಾಗ್ ಅವರಲ್ಲ ಅನಂತ್ ನಾಗ್ ಅವ್ರು ಇರೋದು, ಅಲ್ಲಿ ರಾಜ್ಕುಮಾರ್ ಅವರು ಸರಿತಾ ಅವರು ಇಷ್ಟ ಪಡ್ತಾ ಇರ್ತಾರೆ, ಆದ್ರೆ ಸರಿತಾ ಅವ್ರಿಗೆ ಅನಂತ್ ನಾಗ್ ಅವ್ರ ಜೊತೆ ಮದ್ವೆ ಮಾಡ್ತಾರೆ. ಸೊ ಅದಕ್ಕೆ ರಾಜ್ಕುಮಾರ್ ಅವರು ಒಂದು ಅಂಗಲವಿಕಲ ಹುಡುಗಿನ ಮದ್ವೆ ಆಗ್ತಾರೆ. ಅದು
18: ಅಲ್ಲಿ ಹೇಳ್ತಿದ್ರು ಮೇಡಮ್, ಅವ್ರು ಮದ್ವೆ ಆಗದಂತ ಹುಡುಗಿ ನಿಜವಾಗ್ಲೂ ಅಂಗಲವಿಕಲಂತ ಅವಕ್ಕೆ ಚಾನ್ಸ್ ಕೊಟ್ಟವ್ರಂತ.
11: ಹೌದು,
18: ಅವ್ರ ನಟನೆ ಮಾಡ್ಲಕ್ ಅವ್ರನ್ನೇ ಕರ್ಕೊಂಡ್ ಬಂದ್ರ ಅಂತ ಹೇಳ್ತಿದ್ರು.
11: ನಿಜ ನಿಜ,
18: ಚೆನ್ನಾಗಿತ್ತು ರೀ ಮೇಡಮ್. ಅದ್ರೊಳಗ ಮನೆ ಮನೆ ರಾಮಾಯಣ ಯಾರ್ದು ರೀ ಅದು ವಿಷ್ಣುವರ್ಧನ್ ಮತ್ತು ಡಾರ್ಕೇಶನ್ ಬಹಳ ನಗ್ಸಿದ್ರಿ ಅದು. ಯಾಕಂದ್ರ ಗಂಡ ಹೆಂಡತಿ ಅತ್ತಿ ಸಸಿ ನಗ್ಲಿಸ್ಬೇಕಂತ ಇವ್ರು ಪ್ರಯತ್ನ ಮಾಡ್ತಿರ್ತಾರ, ತಾವೇ ಸಿಗ್ಬಿಡ್ತಿರ್ತಾರು.
11: ಹೌದೌದು, ಚೆನ್ನಾಗಿದೆ ಆ ಫಿಲಂ ಕೂಡ. ಕರೆ ಮಾಡಿದಕ್ಕೆ
18: ಓಕೆ ಮೇಡಮ್.
11: ಎಸ್ ಸೌಮ್ಯ ಮ್ಯಾಮ್ ಕರೆ ಮಾಡಿದ್ರು, ಅದ್ರ ಸ್ವಲ್ಪ ಕನ್ಫ್ಯೂಷನ್ ಆದ್ರು ಕಾಮನಬಿಲ್ಲು ಸಿನಿಮಾಗೂ ಅಪೂರ್ವ ಸಂಗಮಕ್ಕೂ. ಆದ್ರೆ ರಾಜ್ಕುಮಾರ್ ಅವರು ಜೊತೆಗೆ ಶಂಕರ್ ನಾಗ್ ಅವರು ಒಟ್ಟಿಗೆ ಅಭಿನಯಿಸಿದ್ದು ಅಪೂರ್ವ ಸಂಗಮ, ಇನ್ನು ರಾಜ್ಕುಮಾರ್ ಅವರು ಅನಂತ್ ನಾಗ್ ಅವರು ಅಭಿನಯಿಸಿದ್ದು ಕಾಮನಬಿಲ್ಲು, ಆ ಸಿನಿಮಾದಲ್ಲಿ ಸರಿತಾ ಅವರು ಕೂಡ ಇದ್ದಾರೆ. ಹಾಗಿದ್ರೆ ಕೇಳುಗರೆ, ಸಿನಿ ಕಹಾನಿ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ, ನಾನು ನಿಮಗಾಗಿ ಇಲ್ಲೇ ಕಾಯ್ತಾ ಇರ್ತೀನಿ. ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
19: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
20: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
19: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
21: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
22: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ,
21: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
22: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
21: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
22: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
21: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
22: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
21: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.

0: எஸ் வெல்கம் பேக். நீ கேட்டா இருக்கிற ரேடியோ சிவமுக்க 90.8 FM சமுதாய வானொலி. பரவசிகாகி பவிஷ்யக்காகி நம்ம வானொலி ಇದು ಸಿನಿ ಕಹಾನಿ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳುಗರೆ, ಈಗ ತಾನೇ ಒಂದು ಹೊಸ ಸಿನಿಮಾದ ಗೀತೆಯನ್ನ ಕೇಳ್ಕೊಳ್ಬಂದ್ರಿ. ಲಕ್ಷ್ಮೀ ಪುತ್ರ ಸಿನಿಮಾದ ಗೀತೆ ಆಗಿದ್ದು. ಈ ಸಿನಿಮಾದಲ್ಲಿ ಚಿಕ್ಕಣ್ಣ ಅವರು ನಾಯಕ ನಟನಾಗಿ ಅಭಿನಯಿಸ್ತಾ ಇದಾರೆ. ಸೊ ಚಿಕ್ಕಣ್ಣ ಅವರು ಫಸ್ಟ್ ಕಾಮಿಡಿ ಆಕ್ಟರ್ ಆಗಿ ಬಂದರು, ಈಗ ಪರಿಪೂರ್ಣವಾಗಿ ಹೀರೋ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಎ ಪಿ ಅರ್ಜುನ್ ಅವರು ಈ ಸಿನಿಮಾದ ಡೈರೆಕ್ಟರ್ ಆಗಿದ್ದು. ಅರ್ಜುನ್ ಜನ್ಯ ಅವರ ಸಂಗೀತ ಇದೆ ಈ ಹಾಡಿಗೆ. ಇನ್ನು ಅರ್ಜುನ್ ಜನ್ಯ ಅವರು ಒಳ್ಳೊಳ್ಳೆ ಗೀತೆಗಳಿಗೆ ಮ್ಯೂಸಿಕ್ ಅನ್ನ ನೀಡ್ತಾ ಇದ್ದಾರೆ. ಸೊ ವಿಜಯ ಎಸ್ ಸ್ವಾಮಿಯವರು ಈ ಸಿನಿಮಾದ ನಿರ್ದೇಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಹಾಡನ್ನ ದರ್ಶನ್ ಹಾಗೆ ಪೃಥ್ವಿ ಭಟ್ ಅವರು ಹಾಡಿರುವಂಥದ್ದು. ಕೇಳುಗರೆ, ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸೂಪರ್ ಜೋಡಿಗಳ ಬಗ್ಗೆ ಮಾತನಾಡ್ತಾ ಇದ್ದೆ. ಸೊ ಸೂಪರ್ ಜೋಡಿ ಅನ್ನುವಾಗ ನಮಗೆ ಈ ಒಂದು ಚಿಕ್ಕಣ್ಣ ಅವರು ಹಾಗೆ ಶರಣ್ ಅವರು ಇವರಿಬ್ಬರು ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲೂ ಅಧ್ಯಕ್ಷ ಉಪಾಧ್ಯಕ್ಷ ಸಿನಿಮಾಗಳಲ್ಲಿ ಒಟ್ಟಿಗೆನೇ ಅಭಿನಯಿಸಿದ್ದಾರೆ. ಆ ಒಂದು ಕೋಆರ್ಡಿನೇಷನ್, ಕಾಮಿಡಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಅಧ್ಯಕ್ಷ ಸಿನಿಮಾ ಅಂತೂ ಎಷ್ಟು ಸರಿ ನೋಡಿದ್ರೂ ಬೇಜಾರಾಗಲ್ಲ. ಆ ರೀತಿ ಸಿನಿಮಾಗಳನ್ನ ಮತ್ತೆ ಮತ್ತೆ ನೋಡ್ಬೇಕನ್ಸುತ್ತೆ. ಅದರಲ್ಲಿ ಹೀರೋ ಹೀರೋನ್ಗಿಂತ ಹೀರೋ ಹಾಗೆ ಸಪೋರ್ಟಿಂಗ್ ರೋಲ್ ಕ್ಯಾರೆಕ್ಟರು ತುಂಬಾ ಇಷ್ಟ ಆಗುತ್ತೆ ಅಲ್ವಾ. ಸೊ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ, ಯಾವ ಜೋಡಿಯ ಬಗ್ಗೆ ಮಾತಾಡ್ತಾರೆ ಕೇಳೋಣ. ಸೊ ನೀವು ಕರೆ ಮಾಡಿ ಮಾತನಾಡಬೇಕಾದ್ರೆ ನಮ್ಮ ಸಂಖ್ಯೆ 9686960926279. ಸೊ ನೆಕ್ಸ್ಟ್ ಕಾಲರ್, ಹಲೋ ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್,
0: ಹೇಗಿದ್ದೀರಾ ಸರ್? ನಾನು ಸೂಪರ್ ಆಗಿದ್ದೀನಿ ಸರ್. ಏನ್ ಮಾಡ್ತಿದ್ದೀರಾ? ಕಾಫಿ ಆಯ್ತು. ನಿಮ್ದು?
1: ನಮ್ದು ಆಯ್ತು ಮೇಡಮ್.
0: ನಿಮ್ ಹೆಸರು?
1: ಮೇಡಮ್ ನಾನು ಪರಶುರಾಮ್ ಮಾತಾಡ್ತಿರೋದು.
0: ಪರಶುರಾಮ್ ಅವರು?
1: ಹೌದು ಮೇಡಮ್.
0: ಸರಿ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
1: ಹಾ ಮೇಡಮ್, ಗೊತ್ತಾಯ್ತು.
0: ಸೊ ಹೇಳಿ, ನೀವು ಇಷ್ಟಪಡುವಂತ ಸೂಪರ್ ಜೋಡಿಗಳು ಯಾರು, ಯಾವ ಸಿನಿಮಾದ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀರಾ?
1: ಮೇಡಮ್ ನಾನು ಸೂಪರ್ ಜೋಡಿ ಸಿನಿಮಾ ಇಷ್ಟಪಡ್ಬೇಕಂದ್ರೆ ಬಹಳ ಅದ್ಭುತವಾದ ಸಿನಿಮಾ ಅಂದ್ರೆ ಚಿಕ್ಕ ಸುದೀಪ್ ಅವರು ಮತ್ತೆ ರಾಗಿಣಿ ಅವರು, ಕೆಂಪೇಗೌಡ ಸಿನಿಮಾ.
0: ಸರಿ, ಏನ್ ಗೊತ್ತಾ, ಇವತ್ತು ಹೀರೋ ಹೀರೋಯಿನ್ ಬಗ್ಗೆ ಮಾತಾಡ್ತಿಲ್ಲ. ಹೀರೋ ಮತ್ತೆ ಪೋಷಕ ಪಾತ್ರ ಅಥವಾ ಇಬ್ರು ಹೀರೋಗಳಿರ್ಬೋದು, ಹೀರೋ ಮತ್ತೆ ಕಾಮಿಡಿ ರೋಲರು ವಿಲನ್ ಆತರ ಮಾತಾಡ್ತಾ ಇದ್ವಿ.
1: ಹೇಳ್ಬೇಕಾದ್ರೆ ಮೇಡಮ್ ವಿಷ್ಣುವರ್ಧನ್ ಮತ್ತು ಅಂಬರೀಶ್.
0: ವಿಷ್ಣುವರ್ಧನ್ ಅವರು, ಅಂಬರೀಶ್ ಅವರು. ಯಾವ ಸಿನಿಮಾ ತುಂಬಾ ಇಷ್ಟ ಆಗತ್ತೆ ಅವ್ರ ಇಬ್ರುದು?
1: ದಿಗ್ಗಜರು.
0: ಓಕೆ, ಆ ತರ ಜೋಡಿಗಳನ್ನ ಮತ್ತೆ ಮತ್ತೆ ಸ್ಕ್ರೀನ್ ಮೇಲೆ ನೋಡ್ಬೇಕಂತ ಆಸೆ ಆಗತ್ತಲ್ವಾ? ಖಂಡಿತ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಪರಶುರಾಮ್ ಅವರೇ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಓಕೆ, ಎಸ್. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಕೇಳುವ? ಹಲೋ ಹಲೋ
2: ಹಲೋ
0: ನಮಸ್ತೆ
2: ಮೇಡಮ್. ನಮಸ್ಕಾರ, ಹೇಗಿದ್ದೀರಾ?
0: ನಾನ್ ಸೂಪರ್ ಆಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೀವಿ ಮೇಡಮ್.
0: ಹೌದಾ, ನಿಮ್ ನಗು ತುಂಬಾ ಖುಷಿ ಕೊಡೋದು ಸರ್, ನೀವ್ ನಕ್ಕರೆ ಚಂದ ನೋಡಿ.
2: ಹೌದು, ನಕ್ಕರೆ ಅದೇ ಸ್ವರ್ಗ ಮೇಡಮ್.
0: ಅದೇ ನಕ್ಕರೆ ಅದೇ ಸ್ವರ್ಗ. ಮತ್ತೆ ಮಧ್ಯಾಹ್ನ ಊಟ, ಸಂಜೆ ಕಾಫಿ ಎಲ್ಲ ಆಯ್ತಾ?
2: ಮಧ್ಯಾಹ್ನದ ಊಟ ಮುಗಿತ್ರಿ ಮೇಡಮ್, ಸಂಜೆದ ಕಾಫಿ ಏನ್ ಆಗಿಲ್ರಿ. ಇನ್ನು
0: ಕಾಫಿ ಆಗಿಲ್ಲ, ಮಾಡ್ಬೇಕು. ನಾವು ಬಂದ್ರೆ ನಮಗೂ ಕಾಫಿ ಸಿಗುತ್ತಾ?
2: ಖಂಡಿತವಾಗ್ಲು, ಏನ್ರಿ ನೀವು ಕೇಳ್ಬೇಕ.
0: ಖಂಡಿತ ಖಂಡಿತ,
2: ನಾವು ಕೊಡೋದು ರೀ ಮೇಡಮ್.
0: ಅದೇ ಮತ್ತೆ ನನಗೆಲ್ಲ ನಮ್ಮ ಎಫ್ ಎಂ ಟೀಮ್ ನ ಕರ್ಕೊಂಡು ನಿಮ್ ಮನೆಗೆ ಬರ್ತೀವಿ ಆಯ್ತಾ?
2: ಬರ್ರಿ ಮೇಡಮ್, ಅದು ಏನ್ ಬಾರಿ ದೂರ ಇಲ್ಲ, ಎರಡರಿಂದ ಎರಡೂವರೆ ಕಿಲೋಮೀಟರ್ ಹತ್ರದಲ್ಲಿದೆ, ಬರ್ರಿ ನೀವು ಯಾವಾಗ ಬೇಕಾದ್ರು ಬರ್ರಿ.
0: ಆಯ್ತಾಯ್ತು ಸರ್, ಬರ್ತೀವಿ. ಸೊ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ ಸರ್?
2: ಜೋಡಿ.
0: ಹೌದು, ಮೋಡಿ ಮಾಡಿದಂತ ಜೋಡಿಗಳು ಅಂದ್ರೆ ಹೀರೋ ಹೀರೋಯಿನ್ ಅಲ್ಲ.
2: ಅದೇ ಗೊತ್ತಾಯ್ತು, ಕಾರ್ಯಕ್ರಮ ಕೇಳ್ತಾ ಇದ್ದೆ ಮೇಡಮ್.
0: ಹೇಳಿ ಸರ್. ಹಾಗಿದ್ರೆ
2: ನಮಗೆ ಇಷ್ಟವಾದ ಒಂದು ಜೋಡಿ ಅಂತಂದ್ರೆ ಎನ್ ಎಸ್ ರಾವ್ ಉಮಾಶ್ರೀ ಜೋಡಿ.
0: ಸೂಪರ್ ಜೋಡಿ ಬಿಡಿ, ಎನ್ ಎಸ್ ರಾವ್ ಉಮಾಶ್ರೀ ಅಂದ್ರೆ ಅಯ್ಯಯ್ಯಪ್ಪೋ ಸಾಕಷ್ಟು ಇಷ್ಟ ಆಗುತ್ತೆ.
2: ಅದು ಏನ್ ಧ್ವನಿ ಇದೆಯಲ್ಲ, ಅಯ್ಯಪ್ಪೋ ಕಿಲ ಕಿಲ ಅಂತನಲ್ಲ, ಧ್ವನಿ ಕೇಳಿದ್ರೆ ಚಂದ ಹಾಕಂಡ್ರಿ. ಆಮೇಲೆ ಉಮಾಶ್ರೀ ಅವ್ರ ಆದ್ರೂ ಅಷ್ಟೇನೆ, ಅವ್ರು ಏನೋ ಒಂಥರ ವಾಯ್ಸ್ ಚೇಂಜ್ ಮಾಡ್ಕೊಂಡು ಅವ್ರು ಮಾತಾಡೋ ಸ್ಟೈಲೇ ಬೇರೆ ಇರುತ್ತೆ. ಆ ಸಿನಿಮಾದಲ್ಲಿ ಎಷ್ಟೇ ಒಂದು ದುಃಖ ಆಗಿರ್ಲಿ ಏನೇ ಆಗಿರ್ಲಿ, ಅವ್ರ ಬಂದ ತಕ್ಷಣನೆ ಅದೆಲ್ಲ ಮರ್ತು ಫುಲ್ ಹೊಟ್ಟೆ ಉಣ್ಣಾಗೋಷ್ಟನ್ನ ಕೂಡ್ತಾರೆ ಕಣ್ರಿ ಎಲ್ಲರು. ಅಷ್ಟು ಒಂದು ಅವರಲ್ಲಿ ಹಾಸ್ಯ ಒಂದು ಇದು ಇದೆ, ಒಂದು ಮೋಡಿ ಇದೆ.
0: ಏನ್ ಗೊತ್ತಾ, ಈ ಒಂದು ಸಿನಿಮಾ ಸೀರಿಯಸ್ ಹೋಗ್ತಾ ಇರುತ್ತೆ, ಒಂದೇ ಸರಿ ಇವರಿಬ್ರು ಎಂಟ್ರಿ ಆದ್ರೆ ಆ ಸೀರಿಯಸ್ನೆಸ್ ಎಲ್ಲ ಹೋಗಿ ನಗು ಬರುತ್ತೆ.
2: ಖಂಡಿತವಾಗ್ಲೂ ಅವರು ಅವರು ಒಂದು ನಟನೆ ಆಗಿರ್ಬೋದು, ಅವ್ರ ಹಾಸ್ಯದ ಮಾತುಗಳು ನಿಜಕ್ಕೂ ತುಂಬಾ ಖುಷಿ ಕೊಡ್ತಾ ಇವತ್ತು ಎನ್ ಎಸ್ ರಾವ್ ಅವ್ರು ಇರ್ಬೇಕಾಗಿತ್ತು ಇನ್ನೂ ಚೆನ್ನಾಗಿರೋದು. ಆದ್ರೆ ಅವರು ಇಲ್ಲ, ಅವರು ಅವರು ಅವ್ರ ಆತ್ಮಕ್ಕೆ ಇನ್ನೂ
0: ಕಲಾವಿದ್ರು ಒಂಥರ ವಿಶೇಷ ಸರ್. ಕಲಾವಿದ್ರು ಇಲ್ಲ ಅಂದ್ರೂ ಕಲಾ ಕಲೆ ಯಾವಾಗ್ಲೂ ಬೆಲೆ ಇದ್ದೇ ಇರುತ್ತೆ ಕಲೆಗೆ.
2: ಹೌದು ಮೇಡಮ್, ಅವರೇ ಖಂಡಿತ
0: ಕಲೆ ಜೀವಂತವಾಗಿರುತ್ತೆ ನೋಡಿ. ಅವ್ರಿಗ್ ನಮ್ಮ ಒಟ್ಟಿಗೆ ಇಲ್ದೇ ಇರ್ಬೋದು, ಅವ್ರು ನಟಿಸಿದಂತ ಸಿನಿಮಾಗಳು ಅವ್ರನ್ನ ನೋಡಿ ನೋಡಿ ಮತ್ತೆ ನೆನಪು ಮಾಡ್ಕೊಳ್ತಾ ಇರ್ತೀವಿ.
2: ಖಂಡಿತವಾಗ್ಲೂ ಖಂಡಿತವಾಗ್ಲೂ ಇರ್ತಾರೆ ನಮ್ಮ ಚಿತ್ರಗಳ ಜೊತೆಗೆ.
0: ನಿಜ ಸರ್, ಅದಕ್ಕೆ ಹೇಳ್ತಾರೆ ಕಲಾವಿದನಿಗೆ ಸಾವಿರ್ಬೋದು ಆದ್ರೆ ಕಲೆಗೆ ಎಂದಿಗೂ ಸಾವಿಲ್ಲ ಅಂತ.
2: ಹೌದು ಹೌದು, ಖಂಡಿತವಾಗ್ಲೂ ಮೇಡಮ್ ಅವರೇ, ಖಂಡಿತವಾಗ್ಲೂ.
0: ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ.
2: ಧನ್ಯವಾದಗಳು ಮೇಡಮ್ ಅವರೇ, ಆದಷ್ಟು ಬೇಗ ನಮ್ಮ ಮನೆಗೆ ಟೀಗೆ ಬನ್ರಿ.
0: ಬರ್ತೀವಿ ಬರ್ತೀವಿ ಸರ್, ಖಂಡಿತ ಬರ್ತೀವಿ.
2: ಓಕೆ,
0: ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
2: ಓಕೆ ಓಕೆ.
0: ಎಸ್, ಚಿಕ್ಕಪ್ಪ ಅವ್ರು ಕರೆ ಮಾಡಿದ್ರು, ಅವ್ರಿಗೆ ಎನ್ ಎಸ್ ರಾವ್ ಅವರು ಹಾಗೆ ಉಮಾಶ್ರೀ ತುಂಬಾ ಇಷ್ಟ ಅಂತ ಹೇಳಿದ್ರು. ನೆಕ್ಸ್ಟ್ ಕಾಲರ್ ಯಾರು ಕೇಳುವಾ? ಹಲೋ ಹಲೋ
3: ಹಲೋ,
0: ನಮಸ್ಕಾರ ಮೇಡಮ್. ನಮಸ್ತೆ.
3: ನಮಸ್ಕಾರ ಮೇಡಮ್.
0: ಯಾರಿದು?
3: ನಾವ್ ಚಿಕ್ಕೋಡೆಯಿಂದ ಕೆಂಪಣ್ಣ ವಾಡಪ್ಪಗೋಳ್ ಮೇಡಮ್.
0: ಕೆಂಪಣ್ಣ ಅವರು?
3: ಹೌದು ಮೇಡಮ್.
0: ಹೇಗಿದ್ರ ಕೆಂಪಣ್ಣ ಅವರೇ?
3: ಹಾ, ಆರಾಮಾಗಿದ್ದು ಮೇಡಮ್. ತಾವು ಮೇಡಮ್?
0: ನಾನು ಆರಾಮಾಗಿದ್ದೀನಿ ಸರ್. ನೀವು ನೋಡಕ್ ತುಂಬಾ ಕೆಂಪಗಿದ್ದೀರಾ, ಹೇಗೆ?
3: ಹಾ ಮೇಡಮ್,
0: ಕೆಂಪಣ್ಣ ಅಂತ ಹೆಸರಿಟ್ಕೊಂಡಿದಿರಲ್ಲ ಸರ್, ಅದಕ್ಕೆ.
3: ಹೌದ್ರಿ ಮೇಡಮ್.
0: ಕೆಂಪಗಿದ್ದೀರಾ ಹಂಗಾದ್ರೆ?
3: ಹಾ ಮೇಡಮ್.
0: ಏ ಸೂಪರ್ ಸರ್, ಏನ್ ಮಾಡ್ತಿರೋದು ನೀವು?
3: ನಾವು ರಿಟೈರ್ಡ್ ಆಗಿದ್ದೀವಿ ಮೇಡಮ್. ಈಗ
0: ರಿಟೈರ್ಡ್ ಆಗಿದ್ದೀರಾ? ಯಾವ ಹುದ್ದೆಲಿ ಇದ್ರಿ ಸರ್?
3: ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದೀವಿ ಮೇಡಮ್. ಈಗ
0: ಓಕೆ, ಫಾರೆಸ್ಟ್ ಆಫೀಸರ್. ಫಾರೆಸ್ಟ್ ಅಲ್ಲಿ ಇದ್ರಿ, ಈಗ ರಿಟೈರ್ಡ್ ಆಗಿದ್ದೀರಾ?
3: ಹೌದು ಮೇಡಮ್.
0: ಸೂಪರ್ ಸರ್. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತ ಸರ್?
3: ಹಾ ಗೊತ್ತಾಯ್ತು ಮೇಡಮ್.
0: ಸೊ ಹೇಳಿ, ನಿಮಗೆ ನಮ್ಮ ಕನ್ನಡ ಸಿನಿಮಾದಲ್ಲಿ ಮೋಡಿ ಮಾಡುವಂತ ಜೋಡಿ ಯಾರು ಇಷ್ಟ ಆಗ್ತಾರೆ?
3: ನಮಗೆ ಶಂಕರ್ ನಾಗ್ ಮತ್ತು ಅನಂತ್ ನಾಗ್ ಅವರು ಮತ್ತೆ ಜೋಡಿ ಚೆನ್ನಾಗಿದೆ ಮೇಡಮ್.
0: ಓಕೆ, ಶಂಕರ್ ನಾಗ್ ಅವರು ಹಾಗೆ ಅನಂತ್ ನಾಗ್ ಅವರು, ಅವರಿಬ್ರು ಅಭಿನಯಿಸಿದ ಯಾವ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ?
3: ಅದು ಅವರ ಜನ್ಮ ಜನ್ಮದ ಅನುಬಂಧ ಮತ್ತು ಮಿಂಚಿನ ಓಟ ಹಾಗೂ ನೋಡಿ ಸ್ವಾಮಿ ನಾವು ಇರೋದಿಗೆ ಎಲ್ಲ ಜೋಡಿ ಚೆನ್ನಾಗಿದೆ ಮೇಡಮ್. ಮತ್ತ ಅವರು ಅನಂತ್ ನಾಗನವರು ಮರುಜನ್ಮ ಪಡೆದು ಪುನರ್ಜನ್ಮ ಪಡೆದು ಅವ್ರನ್ನ ಇದನ್ ಮಾಡ್ತಾರಲ್ಲ ಮೇಡಮ್.
0: ಹೌದ್ ಹೌದ್ ಸರ್.
3: ಶಂಕರ್ ನಾಗ್ ಅವರಿಗೆ ತಂದೆಯಾಗಿ ಬರ್ತಾರೆ. ಅದ ಅವರು ಮತ್ತು ಸುಂದರ ಕೃಷ್ಣ ಸರ್ ಮತ್ತೆ ಪುನರ್ಜನ್ಮ ಹೊಂದಿ
0: ಜನ್ಮ ಜನ್ಮಾಂತರ
3: ನಮಗೆ ಬಹಳ ಇಷ್ಟ ಆಗಿದೆ ಮೇಡಮ್.
0: ಅದೇ ಜನ್ಮ ಜನ್ಮಾಂತರ ಅಲ್ವಾ?
3: ಹಾ, ಜನ್ಮ ಜನ್ಮದ ಅನುಬಂಧ ಚಿತ್ರದಲ್ಲಿ.
0: ಕರೆಕ್ಟ್ ಕರೆಕ್ಟ್. ಸೂಪರ್ ಸೂಪರ್ ಸರ್.
3: ಮತ್ತೆ ಇದಕ್ಕಿಂತ ನೋಡಿ ಸ್ವಾಮಿ ನಾವು ಇರೋದಿಗೆ
0: ಬಾರಿ,
3: ಹಾ ಅದು ಒಳ್ಳೆ ಚಿತ್ರ ಮೇಡಮ್.
0: ನಿಜ ನಿಜ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದಕ್ಕೆ. ನಮಸ್ಕಾರ. ಓಕೆ, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾರ್ಯನಿರ್ವಹಿಸಿದಂತಹ ಕೆಂಪಣ್ಣ ಅವರು ನಮ್ಮ ಒಟ್ಟಿಗೆ ಕರೆ ಮಾಡಿ ಮಾತಾಡಿದ್ರು, ತುಂಬಾ ಖುಷಿ ಆಯ್ತು. ಹಾಗೆ ಅವ್ರು ಹೇಳ್ತಿದ್ರು ಅನಂತ್ ನಾಗ್ ಅವರು ಶಂಕರ್ ನಾಗ್ ಅವ್ರ ಜೋಡಿ ತುಂಬಾ ಇಷ್ಟ ಅಂತ. ಮತ್ತೊಂದು ಜೋಡಿ ಯಾವ್ದು ಗೊತ್ತಾ, ಈಗ ರಮೇಶ್ ಭಟ್ ಅವರು. ಏನಪ್ಪಾ ಅಂದ್ರೆ ಅವರು ವಿಷ್ಣುವರ್ಧನ್ ಅವ್ರ ಜೊತೆ ತುಂಬಾ ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯಿಸಿದ್ದಾರೆ, ಹಾಗೆ ಶಂಕರ್ ನಾಗ್ ಅವ್ರ ಜೊತೆ ಕೂಡ ತುಂಬಾ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ರಮೇಶ್ ಭಟ್ ಅವ್ರಿಗೂ ಹಾಗೆ ಶಂಕರ್ ನಾಗ್ ಅವ್ರಿಗೂ ಒಂದು ಒಳ್ಳೆ ಅವಿನಾಭಾವ ಸಂಬಂಧ ಆಯ್ತು. ಇನ್ನು ಶಂಕರ್ ನಾಗ್ ಅವರು ತಮ್ಮ ಕೊನೆ ಸಮಯದಲ್ಲಿ ಕೂಡ ರಮೇಶ್ ಭಟ್ ಅವ್ರ ಹತ್ರ ಫೋನಲ್ಲಿ ಮಾತಾಡಿ ನಂತರದಲ್ಲಿ ಅವರು ಈ ಲೋಕದಿಂದ ತಿಳಿಸಬೇಕಾಯ್ತು. ಅಷ್ಟು ಒಂದು ಒಳ್ಳೆ ಬಾಂಡಿಂಗ್ ಇತ್ತು. ಇನ್ನು ನಮ್ಮ ವಿಷ್ಣು ಸರ್ ಜೊತೆ ಕೂಡ ರಮೇಶ್ ಭಟ್ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಹೀಗೆಲ್ಲ ಸಪೋರ್ಟಿಂಗ್ ರೋಲ್ ಬಗ್ಗೆ ಮಾತಾಡಬೇಕು ಅಂದ್ರೆ ಅವಿನಾಶ್ ಅವರು ಕೂಡ ತುಂಬಾ ಒಳ್ಳೆ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಹೀರೋಗೆ ಒಬ್ಬ ಸಪೋರ್ಟಿಂಗ್ ರೋಲ್ ಅಂದ್ರೆ ಅವಿನಾಶ್ ಅವರು. ನಾವು ಆಪ್ತ ಮಿತ್ರ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ವಿ, ವಿಷ್ಣುವರ್ಧನ್ ಅವರು, ದ್ವಾಕೇಶ್ ಅವರು ಒಳ್ಳೆ ಪೇರ್ ಅಂತ. ಅದ್ರೊಟ್ಟಿಗೆ ನಮಗೆ ಅವಿನಾಶ್ ಅವ್ರನ್ನ ಕೂಡ ಆ ಸಿನಿಮಾದಲ್ಲಿ ಮರೆಯೋಕ್ಕಾಗಲ್ಲ ಅಲ್ವಾ? ಆ ಒಂದು ಕ್ಯಾರೆಕ್ಟರು, ಆ ಒಂದು ಡೈಲಾಗ್ ಡೆಲಿವರಿ ಎಷ್ಟು ಚೆನ್ನಾಗಿರ್ತಿತ್ತು ಅಂದ್ರೆ ನಿಜಕ್ಕೂ ತುಂಬಾ ಖುಷಿಯಾಗುತ್ತೆ. ಸೊ ಹಾಗೆಯೇ ಎಷ್ಟೋ ಜನ ಸಹ ಕಲಾವಿದರಿಂದನೇ ಮುಖ್ಯ ಕಲಾವಿದರಿಗೆ ಮತ್ತಷ್ಟು ಮೆರಗು ನೀಡುವಂಥದ್ದು. ಈಗ ಬರೀ ಸಿನಿಮಾ ಪೂರ್ತಿ ಹೀರೋ ಒಬ್ಬ ಇತ್ರ ಇದ್ರೆ ಆ ಸಿನಿಮಾ ನೋಡ್ಲಿಕ್ಕೆ ಅಷ್ಟು ಖುಷಿ ಕೊಡಲ್ಲ. ಆದ್ರೆ ಅವನೊಟ್ಟಿಗೆ ಯಾರೋ ಒಬ್ರು ಫ್ರೆಂಡ್ ಇರ್ತಾರೋ ಅಥವಾ ಒಬ್ಬ ಅಣ್ಣನು ತಮ್ಮನು ಆ ಕ್ಯಾರೆಕ್ಟರ್ಗಳಿದ್ದಾಗ ಹೀರೋಗೆ ಹೆಚ್ಚು ತೂಕ ಬರುತ್ತೆ ಆ ಪಾತ್ರಕ್ಕೆ. ಈ ರೀತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಹ ಕಲಾವಿದರಿದ್ದಾರೆ. ಆ ಕಲಾವಿದರನ್ನೆಲ್ಲ ಕೂಡ ಒಮ್ಮೆ ನಾವು ಇವತ್ತು ನೆನಪು ಮಾಡಿಕೊಳ್ಳಬೇಕು. ಯಾಕಪ್ಪ ಅಂದರೆ ಆ ಸಪೋರ್ಟಿಂಗ್ ರೋಲ್ಗಳು ಇರಲಿಲ್ಲ ಅಂದರೆ ಬಹುಶಃ ಈ ಸಿನಿಮಾಗಳಲ್ಲಿ ಇಷ್ಟೊಂದು ಒಂದು ಖುಷಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಲ್ವಾ. ಹಾಗಿದ್ರೆ ಕೇಳುಗರೆ, ಈ ಸಪೋರ್ಟಿಂಗ್ ರೋಲ್ಗಳ ಬಗ್ಗೆ ಅಥವಾ ಸೂಪರ್ ಜೋಡಿಗಳ ಬಗ್ಗೆ ಮಾತುಕತೆಯನ್ನು ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ನಿಮಗಾಗಿ ರೆಡಿ ಆಗಿದೆ. ಸಾಂಗ್ ಅನ್ನ ಕೇಳಿಕೊಂಡು ವಾಪಸ್ ಬನ್ನಿ, ನಾನು ನಿಮಗಾಗಿ ಇಲ್ಲೇ ಕಾಯ್ತಾ ಇರ್ತೀನಿ. ಸೊ ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಕೇಳುಕರೆ, ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲೂ ಈ ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ಆಕ್ಟರ್ ಅಥವಾ ಈ ಸೂಪರ್ ಜೋಡಿ ಅಂತ ಏನು ಕರೆಸ್ಕೊಳ್ತೀವಿ, ಅದರಲ್ಲಿ ಹೀರೋ ಹಾಗೆ ಮತ್ತೊಬ್ಬರು ಸಪೋರ್ಟಿಂಗ್ ಹೀರೋ ಆಗಿರ್ಬೋದು, ಅಥವಾ ಹೀರೋ ವಿಲನ್ ಆಗಿರ್ಬೋದು, ಹೀರೋ ಅಥವಾ ಕಾಮಿಡಿ ಆಕ್ಟರ್ ಆಗಿರ್ಬೋದು, ಹೀರೋ ಜೊತೆ ಸಪೋರ್ಟಿಂಗ್ ಆಕ್ಟರ್ ಆಗಿರ್ಬೋದು, ಇವ್ರಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಹಾಗೆ ಬ್ರೇಕ್ಗಿಂತ ಮುಂಚೆ ಒಂದು ಸೊಗಸಾದ ಗೀತೆಯನ್ನು ಕೇಳ್ಕೊಬಂದ್ರಿ, ಅದು ಅಯೋಗ್ಯ ಸಿನಿಮಾದ ಸಾಂಗ್ ಅಯೋಗ್ಯ 2. ನೋಡಿ, ಅಯೋಗ್ಯ Part 1 ಅಂತ ಬಂತು, ಈಗ ಅಯೋಗ್ಯ Part 2 ಅಂತ ಬರ್ತಿದೆ. ಅದು ಸತೀಶ್ ಅವರು ಹಾಗೆ ನಮ್ಮ ರಚಿತಾ ರಾಮ್ ಅವರು ಒಟ್ಟಿಗೆ ಅಭಿನಯಿಸಿರೋದು. ನಿನಾಸಂ ಸತೀಶ್ ಅವರು ಹಾಗೆ ನಮ್ಮ ರಚಿತಾ ಅವರು, ಜೊತೆಗೆ ಈ ಒಂದು ಸಿನಿಮಾ ಕೂಡ ಬಿಡುಗಡೆಗೆ ತಯಾರಾಗಿದ್ದು, ಸಿನಿಮಾಗಳು ಕೂಡ ಸಿನಿಮಾದ ಸಾಂಗ್ಸ್ಗಳು ಎಲ್ಲ ಕಡೆ ಭರ್ಜರಿಯಾಗಿ ಪ್ರದರ್ಶನಗೊಳ್ತಾ ಇದೆ, ಎಲ್ರಿಗೂ ಮೆಚ್ಚುಗೆಯನ್ನು ಪಡ್ಕೊಳ್ತಾ ಇದೆ. ಹಾಗೆ ಈ ಒಂದು ಹಾಡಿಗೆ ಸಂಗೀತವನ್ನು ನೀಡಿರೋರು ಅರ್ಜುನ್ ಜನ್ಯ ಅವರು, ಚೇತನ್ ಕುಮಾರ್ ಅವರ ಸಾಹಿತ್ಯ ಕೂಡ ಇದೆ. ಇನ್ನು ಸಿದ್ ಶ್ರೀರಾಮ್ ಅವರು ಜೊತೆಗೆ ಪೃಥ್ವಿ ಭಟ್ ಅವರು ಸಿನಿಮಾದ ಹಾಡನ್ನು ಹಾಡಿದ್ದಾರೆ. ಹಾಗೆ ಕೇಳುಗರೆ, ನೀವು ಕೂಡ ಸೂಪರ್ ಜೋಡಿಯ ಬಗ್ಗೆ ಮಾತನಾಡಬೇಕು ಅಂದರೆ ನಮ್ಮ ಸಂಖ್ಯೆ 9686609926 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಮಾತನಾಡ್ಬೋದು ಅಂತ ತಿಳಿಸ್ತಾ. ಸೊ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ, ಹಲೋ, ಓಕೆ, ಕರೆ ಕಟ್ ಆಯಿತು. ನೆಕ್ಸ್ಟ್ ಟೈಮ್ ಕರೆ ಮಾಡಬೇಕಾದ್ರೆ ನೆಟ್ವರ್ಕ್ ಇರುವಂಥ ಜಾಗದಲ್ಲಿ ಕರೆ ಮಾಡಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ?
4: ಹಲೋ, ನಮಸ್ತೆ.
0: ನಮಸ್ತೆ, ನಮಸ್ತೆ ಸರ್, ಕರೆ ಮಾಡಿ, ಎಲ್ಲಿ ಕಳೆದೋಗಿದ್ದೀರಾ?
4: ಓಕೆ, ಕಾಫಿ ಆಯ್ತಾ ಮೇಡಮ್?
0: ಕಾಫಿ ಆಗಿಲ್ಲ ಸರ್, ವೇಟ್ ಮಾಡ್ತಾ ಇದ್ದೀನಿ, ಕಾಫಿ ಕುಡಿಯೋಣ ಅಂತ. ಕಾರ್ಯಕ್ರಮ ಮುಗಿದ್ಮೇಲೆ ಕಾಫಿ ಕುಡಿಯೋದೆ. ಮಸಾಲ ದೋಸೆ ಕಾಫಿ ಏನಿಲ್ಲ, ಬರೀ ಕಾಫಿ.
4: ಬರೀ ಕಾಫಿಯಾ?
0: ಹೌದು. ಮತ್ತೆ ಹೇಗಿದ್ದೀರಾ ಸರ್?
4: ನಾವು ಚೆನ್ನಾಗಿದ್ದೀವಿ. ಮಳೆ 2 ದಿನ ಬಂತು, ಇವಾಗ ಮಳೆ ಇಲ್ಲ.
0: 2 ದಿನ ಬರುತ್ತೆ ಬರ್ತಾ ಇಲ್ಲ, ಸರಿಯಾಗಿ ಮಳೆ ಆಗ್ತಾ ಇಲ್ಲ.
4: ಈ ಸಲ ಮಳೆ ಕಡಿಮೆ ಅಂತಲ್ಲ.
0: ಹೌದು ಸರ್, ಮಳೆ ಕಡಿಮೆ ಅಂತಿದ್ದಾರೆ, ನೋಡ್ಬೇಕು.
4: ಅಲ್ಲೆಲ್ಲ ಭೂಕಂಪ ಆಗಿದೆ.
0: ಹೌದು, ಹೌದು ಸರ್. ಏನ್ ಗೊತ್ತಾ, ಇದಕ್ಕೆಲ್ಲ ಕಾರಣ ಮುಖ್ಯವಾಗಿ ಮನುಷ್ಯರೇ. ಮನುಷ್ಯನ ಸ್ವಾರ್ಥ ತನ ಒಂದ್ ಕಡೆ, ಅಭಿವೃದ್ಧಿ ಆಗ್ಬೇಕು ಅನ್ನೋ ದುರಾಸೆ ಮತ್ತೊಂದ್ ಕಡೆ, ಇದ್ರಿಂದ ಪರಿಸರ ನಾಶ ಮಾಡ್ತಾ ಇದೀವಿ. ಪರಿಸರ ಮುನಿಸ್ಕೊಂಡ್ರೆ ನಾವ್ ಯಾರು ಇರ್ಲಿಕ್ಕೆ ಆಗಲ್ಲ ಅಲ್ಲ ಸರ್. ಹಾಗಾಗಿ ಅದಕ್ಕೆ ಈಗಿಂದ ನಾನು ಸ್ವಲ್ಪ ಎಚ್ಚೆತ್ಕೋಬೇಕಾಗಿದೆ. ನಾವು ಗಿಡ ಮರಗಳನ್ನ ಉಳಿಸ್ಬೇಕಾಗಿದೆ, ಬೆಳೆಸ್ಬೇಕಾಗಿದೆ ಅಲ್ವಾ?
4: ಎಲ್ಲರೂ ಕೈ ಜೋಡಿಸಿದ್ರೆ.
0: ಅದು ನಿಜ ಸರ್, ಖಂಡಿತವಾದ ಮಾತು. ಈಗ ನಾನು ಒಬ್ಳೆ ಎಲ್ಲ ಮಾಡ್ತೀನಿ ಅಂದ್ರೆ ಆಗಲ್ಲ, ಅಥವಾ ನೀವು ಒಬ್ರೆ ಮಾಡ್ತೀರಾ ಅಂದ್ರೆ ಆಗಲ್ಲ. ಪ್ರತಿಯೊಬ್ರು ಆ ರೀತಿ ಒಂದು ನಿಜ ನಿಜ ಸರ್. ಒಂದು ಕೈಯಲ್ಲಿ ಹೊಡೆಯೋ ಚಿಟಿಕೆಗಿಂತ ಎರಡು ಕೈಯಿಂದ ಬಾರಿಸುವಂತ ಚಪ್ಪಾಳೆಯಲ್ಲಿ ಸದ್ದು ಜಾಸ್ತಿ ಇರುತ್ತೆ. ಖಂಡಿತ ಅಲ್ವಾ? ಸೊ ಹಾಗಿದ್ರೆ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
4: ಜೋಡಿ ಹೀರೋಗಳ.
0: ಜೋಡಿ ಹೀರೋಗಳು ಅಂದ್ರೆ ಅದರಲ್ಲಿ ಹೀರೋನೇ ಇರಬೇಕು ಅಂತ ಇಲ್ಲ, ವಿಲನ್ ಆದ್ರೂ ಪರವಾಗಿಲ್ಲ.
4: ಕಾಮಿಡಿ
0: ಒಂದು ಆ ಜೋಡಿ ತೆರೆ ಮೇಲೆ ಬಂದ್ರೆ ಒಂದು ಒಳ್ಳೆ ಮೋಡಿ ಮಾಡುತ್ತಪ್ಪ ಅಂತ ಅನ್ಸುತ್ತಾದ್ರೆ ಯಾವ ಜೋಡಿ?
4: ಹೆಚ್ಚಾಗಿ ವಿಷ್ಣು ದ್ವಾರಕೇಶ್.
0: ವಿಷ್ಣು ದ್ವಾರಕೇಶ್ ಅವರು.
4: ಮತ್ತೆ ವಿಷ್ಣು ಚಿತ್ರದಲ್ಲಿ ಮತ್ತೆ ಪ್ರಭಾಕರ್ ಯಾವಾಗಲೂ ಇರೋರು.
0: ಹೌದ್ ಹೌದು, ಪ್ರಭಾಕರ್ ಅವರ.
4: ಹಳೆ
0: ಫಿಲ್ಮ್ ಅಲ್ಲಿ ಓಕೆ.
4: ವಿಷ್ಣು ಜೊತೆ ಒಂದು ಪ್ರಭಾಕರ್ ಫೈಟ್ ಇದ್ರೆ ಬಾರಿ ಮಜ ಕೆಲವರಿಗೆ. ಅವರಿವರು ಜೋಡಿ ವಿಚಾರ ನೋಡೋರು ಇದ್ರಂತೆ ಆ ಕಾಲದಲ್ಲಿ, ಬೆಂಗಳೂರಲ್ಲಿ ಹೇಳ್ತಿದ್ರು. ಮತ್ತೆ ದ್ವಾರಕೇಶ್ ವಿಷ್ಣು ಅದನ್ನು ದ್ವಾರಕೇಶ್ ಕಾಮಿಡಿ ಮಾಡಿದ್ದಾರೆ, ಅವ್ರ ಜೊತೆ ಸರಿ ಸಮ ಹೀರೋ ಮಾಡಿದ್ದಾರೆ. ಅವರಿಬ್ಬರು ತುಂಬಾ ಇದಾಗುತ್ತೆ.
0: ನಿಜ ನಿಜ ಸರ್.
4: ಹಾಗೆ ವಿಷ್ಣು ಅಂಬರೀಷ್ ಇಷ್ಟ ಆಗಿದೆ ಬಿಡಿ.
0: ವಿಷ್ಣು ಅವರು ಅಂಬರೀಷ್ ಅವ್ರು ಕೂಡ ಇಷ್ಟ ಆಗ್ತಾರೆ.
4: ಕೆಲ ಪಿಕ್ಚರ್ ಅಲ್ಲಿ ಹೆಚ್ಚು ಪಿಕ್ಚರ್ ಕೊಟ್ಟಿದ್ದಾರೆ. ಹಾಗೆ
0: ಓಕೆ.
4: ಆ ಕಾಲದಲ್ಲಿ ರಾಜ್ಕುಮಾರ್, ನರಸಿಂಹರಾಜ್, ರಾಜ್ಕುಮಾರ್, ರಾಕೇಶ್.
0: ಹೌದು, ಅದೆಲ್ಲ ಒಂಥರ ಕಾಂಬಿನೇಷನ್ ಚಂದ.
4: ಕಾಂಬಿನೇಷನ್ ಚಂದ ಇರ್ತಿ.
0: ನಿಜ ನಿಜ ಸರ್. ಸೊ ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಸರ್, ಧನ್ಯವಾದಗಳು ನಿಮ್ಮ ನೆಚ್ಚಿನ ಜೋಡಿಯ ಬಗ್ಗೆ ಮಾಹಿತಿಯನ್ನ ನೀಡಿದಕ್ಕೆ. ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ. ಓಕೆ. ಎಸ್, ವಿಶ್ವನಾಥ್ ಅವ್ರು ಕರೆ ಮಾಡಿದ್ರು, ಅವ್ರಿಗೂ ಕೂಡ ನಮ್ಮ ದ್ವಾರಕೇಶ್ ಅವರು ವಿಷ್ಣುವರ್ಧನ್ ಅವರು ತುಂಬಾ ಇಷ್ಟ ಆಗ್ತಾರೆ ಅಂತ ಹೇಳ್ತಿದ್ರು. ಸೊ ನಮ್ಮೊಟ್ಟಿಗೆ ಕರೆ ಮಾಡಿದಂತ ಸಾಕಷ್ಟು ಜನ ಕೇಳುಗರಲ್ಲಿ ಹೆಚ್ಚಿಗೆನೆ ಹೇಳಿದವರು ಯಾರಪ್ಪ ಅಂದ್ರೆ ನಮ್ಮ ವಿಷ್ಣುವರ್ಧನ್ ಅವರು, ದ್ವಾರಕೇಶ್ ಅವರು ಇಷ್ಟ ಆಗ್ತಾರೆ, ಅವರಿಬ್ಬರ ಜೋಡಿ ತುಂಬಾನೇ ಸೂಪರ್ ಆಗಿರುತ್ತೆ ಅಂತ. ಖಂಡಿತ. ಇನ್ನು ಈಗಿನ ಒಂದು 2001 ಅಥವಾ 1995 ಮೇಲೆ ನೋಡಕ್ ಹೋದಾಗ ನಮ್ಮ ಕನ್ನಡದಲ್ಲಿ ಒಂದಿಷ್ಟು ಜೋಡಿಗಳು ಮೋಡಿ ಮಾಡ್ತು. ಅದರಲ್ಲಿ ನಾವು ಮಾಸ್ಟರ್ ಮಂಜುನಾಥ್ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಅವರು ಮತ್ತೆ ರವಿಚಂದ್ರನ್ ಅವ್ರದ್ದು ಇಬ್ಬರದ್ದು ಒಳ್ಳೆ ಕಾಂಬಿನೇಷನ್ ಆಯ್ತಾ. ಅವರಿಬ್ರು ಏನೋ ಅಂದ್ರೆ ಸಖತಪ್ಪ, ಅವರಿಬ್ರು ಮಾತಾಡೋದಾಗಿರ್ಬೋದು ನಗೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹಾಗೆ ಮಾಸ್ಟರ್ ಮಂಜುನಾಥ್ ಅವರು ಶಂಕರ್ ನಾಗೊರಟಿಗೆ ಕೂಡ ಒಂದು ಒಳ್ಳೆ ಒಡನಾಟವನ್ನ ಇಟ್ಕೊಂಡಿದ್ರು. ನಾವು ಈ ಎಸ್ ಪಿ ಸಾಂಗ್ಲಿಯನ್ನ ಸಿನಿಮಾ ಎಲ್ಲ ನೋಡ್ಬೇಕಾದ್ರೆ ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರೆ. ಅದಾದ ನಂತರ ಈಗ ಉಮಾಶ್ರೀ ಅವರು, ರವಿಚಂದ್ರನ್ ಅವರು ತಾಯಿ ಮಗ ಅಂದ್ರೆ ಅಥವಾ ಈ ರೀತಿನೇ ಇರ್ತಾರೇನೋ ಅಂತ ಒಂದು ಅನ್ಸುತ್ತೆ. ಅಷ್ಟು ಒಳ್ಳೆ ಸಿನಿಮಾವನ್ನ ಮಾಡಿದ್ದಾರೆ. ಮತ್ತಷ್ಟು ಜೋಡಿಗಳ ಬಗ್ಗೆ ಮಾತಾಡ್ತೀನಿ, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ,
5: ನಮಸ್ತೆ ಮೇಡಮ್.
0: ನಮಸ್ತೆ.
5: ಹಲೋ.
0: ಹಲೋ, ನಮಸ್ತೆ ಸರ್, ಹೇಗಿದ್ದೀರಾ? ಊಟ ಆಯ್ತು ಸರ್, ನಿಮ್ದು? ಸರ್, ಇವತ್ತು ಜೋಡಿಗಳ ಬಗ್ಗೆ ಮಾತನಾಡ್ತಿದ್ದೆ. ಜೋಡಿ ಅಂದ್ರೆ ಹೀರೋ ಹೀರೋಯಿನ್ ಅಲ್ಲ. ಸೊ ಇಬ್ರು ಹೀರೋ ಆಗಿರ್ಬೋದು ಅಥವಾ ಪೋಷಕ ನಟರ್ ಆಗಿರ್ಬೋದು, ಕಾಮಿಡಿ ಆಕ್ಟರ್, ವಿಲನ್ ಆಕ್ಟರ್, ಆ ತರ. ಸೊ ಇಬ್ರು ಇದ್ರೆ ಸಿನಿಮಾ ನೋಡಕ್ ಚಂದ ಅಂದ್ರೆ ಯಾವ್ದಿರ್ಬೋದು? ಸೂಪರ್ ಸರ್, ಬ್ಯಾಂಕ್ ಜನಾರ್ದನ್ ಅವರು, ಸಾಧು ಕೋಕಿಲ ಅವರು. ಹೌದೌದು,
5: ಅವನು ಬ್ಯಾಂಕ್ ಜನಾರ್ದನ್ ಪೋಸ್ಟ್ ಆಫೀಸರ್ ಅಲ್ಲಿ ಹಾಕಿರ್ತಾರೆ.
0: ಓನನ್ನಲ್ಲೇ ಇರ್ಬೇಕಾ ಸಿನಿಮಾ?
5: ಕರೆಕ್ಟ್ ಮಾ, ಓನನ್ನಲ್ಲೇ. ತುಂಬಾ ಕಾಮಿಡಿ ಮಾತ್ರ, ಬುಲೆಟ್ ಪ್ರಕಾಶ್ ಬೇರೆ ಇದೆ ಅದ್ರಲ್ಲಿ.
0: ಹೌದು,
5: ತುಂಬಾ ಕಾಮಿಡಿ, ಎಷ್ಟು ಸರಿ ನೋಡಿದ್ರು ಬೇಜಾರ ಆಗಲ್ಲ. ಮಾಡಿನ ದಬ ದಬ ದಬ ಸೈಕಲ್ ಬಿಟ್ಟು ಬಂದ್ ಹೊಡಿತಾನೆ ಇರ್ತೀನಿ.
0: ನಿಜ ನಿಜ ಸರ್,
5: ಅದೆಷ್ಟು ಸರಿ ಮೆಚ್ಚಿನಕ್ಕೆ ಬಿಡೋದು ಮೇಡಮ್ ಕಾಮಿಡಿ. ಅದು ಮತ್ತೆ ಇವ್ರು ಮೇಡಮ್ ಯಜಮಾನ ಸಿನಿಮಾ, ಇವರು ಮುಖ್ಯಮಂತ್ರಿ ಚಂದ್ರ ಮತ್ತೆ ದೊಡ್ಡಣ್ಣ ಮೇಡಮ್.
0: ಅದು ಯಜಮಾನ ಅಲ್ಲ, ಸೂರ್ಯವಂಶ.
5: ಸೂರ್ಯ ಅದೇ ಮೇಡಮ್, ಐರನ್ ಮಾಡ್ಕೊಂಡ್ ಬರ್ತೀನಿ ಮೇಡಮ್.
0: ಅದು ಸೂರ್ಯವಂಶ ಸಿನಿಮಾ, ಯಜಮಾನ ಅಲ್ಲ.
5: ಸೂರ್ಯ ಸೂರ್ಯವಂಶ.
0: ಹೌದು ಹೌದು. ಸೊ ಸೂರ್ಯವಂಶ ಸಿನಿಮಾದಲ್ಲೂ ಕೂಡ ಚೆನ್ನಾಗಿದೆ ಸರ್ ಅವ್ರಿಬ್ರು ಕಾಮಿಡಿ ರೋಲ್.
5: ಅವರಿಬ್ರು ಬಹಳ ಚೆನ್ನಾಗಿದೆ ಕಾಮಿಡಿ.
0: ನಿಜ ನಿಜ ಸರ್. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
5: ಧನ್ಯವಾದಗಳು.
0: ಎಸ್, ಉಲ್ಲಾಸ್ ಅವ್ರು ಕರೆ ಮಾಡಿದ್ರು, ಅವ್ರಿಗೂ ಕೂಡ ಇಷ್ಟವಾದ ಜೋಡಿಯ ಬಗ್ಗೆ ಮಾತಾಡ್ತಾ ಇದ್ರು. ಇನ್ನು ಈ ದರ್ಶನ್ ಅವರು ಹಾಗೆ ಬುಲೆಟ್ ಪ್ರಕಾಶ್ ಅವರು, ಅವರಿಬ್ರು ಕಾಮಿಡಿ ಕೂಡ ಚೆನ್ನಾಗಿರ್ತಿತ್ತು. ಹಾಗೆ ದರ್ಶನ್ ಅವರು ಸಾಧು ಕೋಕಿಲ ಅವರು ಕೂಡ ಆ ಕಾಂಬಿನೇಷನ್ ಚೆನ್ನಾಗಿರ್ತಿತ್ತು. ಹಾಗೆ ಗಣೇಶ್ ಅವ್ರ ಸಿನಿಮಾದ ಬಗ್ಗೆ ಮಾತಾಡಕ್ ಹೋದ್ರೆ, ಗಣೇಶ್ ಅವ್ರ ಸಿನಿಮಾದಲ್ಲಿ ರಂಗಣ್ಣನ ಗೌರವ ಪಾತ್ರ ಒಂದ್ ರೀತಿ ಮಜಾ ಕೊಡುವಂತಹ ಪಾತ್ರ. ಅವರಿಬ್ರು ಕೂಡ ಕಾಂಬಿನೇಷನ್ ಚೆನ್ನಾಗಿದೆ. ಇನ್ನು ಗಾಳಿಪಟ ಸಿನಿಮಾದಲ್ಲಿ ಕೂಡ ಅಪ್ಪ ಮಗನ ಪಾತ್ರದಲ್ಲಿ ಅಭಿನಯಿಸ್ತಾರೆ. ಅಪ್ಪ ಮಗ ಹೀಗೂ ಇರಬಹುದಾ ಅಂತ ಒಂದು ಡೌಟ್ ಕಾಡುತ್ತೆ. ಆ ರೀತಿ ಒಂದು ಆಕ್ಟಿಂಗ್ ಮಾಡಿದ್ದಾರೆ. ಎಷ್ಟೋ ಕಲಾವಿದರು ಹೀಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರೆ ನಮ್ಮ ಹೀರೋಗಳಿಗೆ, ಹೀರೋಯಿನ್ಗಳಿಗೆ. ಆ ರೀತಿ ಎಲ್ಲ ಇದ್ದಾಗ ಚೆನ್ನಾಗಾಗುತ್ತೆ ಅಲ್ವಾ? ಏನು ಲಕ್ಷ್ಮಿ ಅವರು ಹೀರೋಯಿನ್ ಆಗಿದ್ದು ಓಕೆ, ಅದಾದ ನಂತರ ಬರ್ತಾ

0: ಈಗ ಅದಕ್ಕೆ ಟ್ರೈ ಮಾಡೋಣ ಲಾಸ್ಟ್ ಒಂದ್ಸರಿ ಅಂತ ಮಾಡಿದೆ.
1: ಸಿಗ್ತಲ್ಲ
0: ರಾಜ್ಕುಮಾರ್ ನರಸಿಂಹರಾಜ್ ಜೋಡಿ ತುಂಬಾ ಚೆನ್ನಾಗಿದೆ ಅವಾಗ.
1: ರಾಜ್ಕುಮಾರ್ ನರಸಿಂಹ ಹಳೆಯದು ಸೂಪರ್.
0: ಅವರಿಲ್ಲ ಅಂತಂದ ಹೇಳಿದ್ರೆ ಅದೊಂದು ಒಂದ್ ಕಾಮಿಡಿ ಇದೆಯಲ್ಲ ಮೇಡಮ್, ದಾನ ಕೊಡ್ಬೇಕು ದಾನ ಕೊಡ್ಬೇಕು ಅಂತಂದೇಳಿ ನಮ್ಮ ಮಾಡ್ನ ಬಗರಿಸ್ಕೊಂಡು ಅಂತಂದೇಳಿ ಬರ ಇಡ್ತಾರಲ್ಲ ನರಸಿಂಹರಾಜ್ ಯಾವ್ದೋ ಒಂದ್ ಪಿಕ್ಚರ್ ಇಂದ ಅದು ಒಂಥರ ತುಂಬಾ ಚೆನ್ನಾಗಿದೆ. ಅದು ಒಂಥರ ಕಾಳಿದಾಸ ಅನ್ಸತ್ತ ಅದೊಂಥರ
1: ಕಾಳಿದಾಸ
0: ಹಳೆ ಹಳೇದು
1: ಇಲ್ಲ ಶ್ರೀಕೃಷ್ಣ
0: ಹಳೇದು ಯಾವ್ದೋ ಒಂದಿದೆ ಅದು ರಾಜ್ಕುಮಾರ್ ನರಸಿಂಹರಾಜದ ಅದು ಕಾಂಬಿನೇಷನ್ ಇಂದು
1: ದಾನ ಮಾಡ್ತಾರೆ.
0: ಹ ದ್ವಾರಕೆ ಅಶೋಕ ಗುರು ಶಿಷ್ಯರು ಅದಂತೂ ಸಖತ್ತಾಗಿದೆ.
1: ಹೌದು ನೋಡಿ ಆ ಸಿನಿಮಾದಲ್ಲಿ ಕೂಡ ವಿಷ್ಣುವರ್ಧನ್ ಅವರು ಒಂದು ಸ್ಪೆಷಲ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ.
0: ಹೌದು ಮೇಡಮ್
1: ರಾಜನ ಪಾತ್ರದಲ್ಲಿ.
0: ಹೌದು ಮೇಡಮ್ ದ್ವಾರಕೆಶಿನ್ ಅಂತೂ ತುಂಬಾ ಚಂದ ಇದೆ
1: ಮೇಡಮ್.
0: ಈಗ್ಲಿಂದೆಲ್ಲ ಈಗ ಮಾಡ್ತಾರೆ ಅಷ್ಟು ಇದಿರಲ್ಲ, ಮೊದ್ಲಿಂದ ನಟರುಗಳೇ ಸ್ವಲ್ಪ ಶ್ರೇಷ್ಠ ನೆನೆಸ್ಕೊಂಬೋದು.
1: ನಿಜ ನಿಜ ಅವರವರ ನಟರು ನೆಚ್ಚಿನವರಾಗಿರ್ತಾರೆ ಮೇಡಮ್.
0: ಹೌದು ಮೇಡಮ್ ಈಗೆಲ್ಲ ಚಿಕ್ಕಣ್ಣ ಬುಲೆಟ್ ಪ್ರಕಾಶ್ ಇವರೆಲ್ಲ ಇದಾರೆ, ಆದ್ರೂ ಮೊದ್ಲಿನ ನಟರುಗಳೇ ತುಂಬಾ ಚಂದ.
1: ನಿಜ
0: ಅವ್ರದ್ದು ಗತ್ತೇನು ಒಂಥರ ಗಮ್ಮತ್ತು ಒಂಥರ ಹಾಸ್ಯ ಕೇಳ್ತಾ ಕೇಳ್ತಾ ಇದೆ ಇನ್ನು ನಗುನೇ ಬರುತ್ತೆ ಮೇಡಮ್ ಅವೆಲ್ಲ.
1: ಹೌದೌದು
0: ನೆನೆಸ್ಕೊಂಡ್ರು
1: ಶೋಭರಾಜ್ ಅವರು ಕೂಡ ಸಾಕಷ್ಟು ನಟರಿಗೆ ಸಪೋರ್ಟಿಂಗ್ ರೋಲ್ ಆಗಿ.
0: ಹೌದು
1: ಆ ರೀತಿ ಎಷ್ಟೋ ಜನ ಕಲಾವಿದರಿದ್ದಾರೆ ಮೇಡಮ್ ನಾಯಕನಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುವಂತಹ ಕ್ಯಾರೆಕ್ಟರ್
0: ನಟರು ಅಂತಂದೇಳಿನೆ ಅವರು ಎಲ್ಲ ಸ್ವಲ್ಪ ಚೆನ್ನಾಗಿ ಇದಾಗಿದ್ದಾರೆ. ಹೀರೋ ಆಗಿಲ್ಲ ಅಂತ ನಾವು ಬೇಜಾರ್ ಮಾಡ್ಕೊಂಡು ಇದ್ ಮಾಡಿದ ಅಂತಕ್ಕಿಂತ ಹಾಸ್ಯ ನಟರುಗಳಲ್ಲೇ ಹೆಸರು ಮಾಡಿದಾರೆ.
1: ನಿಜ ನಿಜ ಯಾಕಂದ್ರೆ ಒಂದ್ ಸಿನಿಮಾ ಅಂದಾಗ ಅಲ್ಲಿ ಹಾಸ್ಯನು ಬೇಕು ಸೆಂಟಿಮೆಂಟು ಬೇಕು ಪ್ರೀತಿನೂ ಇರಬೇಕು ಎಲ್ಲದೂ ಇರಬೇಕು. ಅವಾಗ ಒಂದು ಸಿನಿಮಾ ಒಟ್ಟಾರೆ ಒಂದು ಒಳ್ಳೆ ಹಬ್ಬದ ಊಟ ಇರುತ್ತೆ
0: ಅಲ್ವಾ.
1: ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಥ್ಯಾಂಕ್ ಯು ಮೇಡಮ್ ಕರೆ
0: ಮಾಡಿದ್ರಿ.
1: ಎಸ್ ಉಮಾ ಮ್ಯಾಮ್ ಕರೆ ಮಾಡಿದ್ರು, ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಹಾಗೆ ನಿಮ್ಮೊಟ್ಟಿಗೆ ಮಾತಾಡ್ತಾ ಮಾತಾಡ್ತಾ ಕಾರ್ಯಕ್ರಮ ಸಾಗಿದ್ ಕೂಡ ಗೊತ್ತಾಗಿಲ್ಲ. ಇವತ್ತು ಯಾರೆಲ್ಲ ಕರೆ ಮಾಡಿದ್ರು ಅವರೆಲ್ಲರಿಗೂ ಕೂಡ ಮನಸಾರಿ ಧನ್ಯವಾದನ ತಿಳಿಸ್ತಾ, ಜೊತೆಗೆ ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686609629 ಈ ಸಂಖ್ಯೆ ಕಳಿಸ್ಬೋದು ಅಂತ ತಿಳಿಸ್ತಾ, ಜೊತೆಗೆ ನಮ್ಮ ಕನ್ನಡದಲ್ಲಿ ಸಾಕಷ್ಟು ಸಪೋರ್ಟಿಂಗ್ ರೋಲ್ ಹೀರೋ ಆಗಿರ್ಬೋದು ಹೀರೋ ಜೊತೆ ವಿಲನ್ ಆಗಿರ್ಬೋದು ಕಾಮಿಡಿ ಆಕ್ಟರ್ ಆಗಿರ್ಬೋದು ಅವರೆಲ್ಲರೂ ಕೂಡ ಒಂದು ಫಿಲ್ಮ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಎಲ್ಲಾ ಕಲಾವಿದರನ್ನು ಒಮ್ಮೆ ನೆನಪು ಮಾಡ್ಕೊಳ್ತಾ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಏನು ಅವಾಗಿಂದ ಕೂಡ ಎಲ್ಲರೂ ಕೂಡ ನಮ್ಮ ವಿಷ್ಣುವರ್ಧನ್ ಅವರು ದ್ವಾರಕೀಶ್ ಅವ್ರ ಬಗ್ಗೆನೇ ಮಾತಾಡ್ತಿದ್ರು. ಹಾಗಾಗಿ ಎಲ್ಲಾ ಕೇಳುಗರಿಗಾಗಿ ವಿಷ್ಣುವರ್ಧನ್ ಅವರು ದ್ವಾರಕೀಶ್ ಸಾಂಗ್ನ ಪ್ರಸಾರ ಮಾಡ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸೊ ನಾನು ನಿಮ್ಮ ಆರ್ಜೆ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೆಯೇ ಯಾವಾಗಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೇಡಿಯೋ ಕೇಳಕ್ಕೆ ಈಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
0: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಭಾರತದ ಪ್ರತಿ 2ನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
3: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
6: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, NT ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986759661. ಸಂಖ್ಯೆ ಮತ್ತೊಮ್ಮೆ 9986759661.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. JCI ಇಂಡಿಯಾದ ವಲಯ 24ರ ಮಧ್ಯವಾರ್ಷಿಕ ಸಮ್ಮೇಳನ ವೈಭವ 2026ರಲ್ಲಿ JCI ಶಿವಮೊಗ್ಗ ವಿವೇಕ್ ವಿವಿಧ ವಿಭಾಗಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ಹಲವಾರು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡು ಘಟಕಕ್ಕೆ ಹೆಮ್ಮೆಯ ಕೀರ್ತಿಯನ್ನು ತಂದಿದೆ. ಈ ಯಶಸ್ಸಿನ ಪಯಣಕ್ಕೆ ಸ್ಫೂರ್ತಿ, ಮಾರ್ಗದರ್ಶನ ಹಾಗೂ ಪ್ರೋತ್ಸಾಹ ನೀಡಿದ JCI ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರಾದ ಭರತ್ ಎನ್ ಆಚಾರ್ಯ ಹಾಗೂ ನಿರಂತರ ಬೆಂಬಲ ಮತ್ತು ಸಹಕಾರ ನೀಡಿದ ವಲಯ ಅಧ್ಯಕ್ಷರಾದ JFS ಮಧುಸೂದನ್ ನಾವುಡ ಮತ್ತು ವಲಯ ಉಪಾಧ್ಯಕ್ಷರಾದ JCI ಸೆನೆಟರ್ KGR ಗಣೇಶ್ ಪೈ ಅವರಿಗೆ ವಿಶೇಷ ಧನ್ಯವಾದಗಳನ್ನು ಅರ್ಪಿಸಲಾಯಿತು. ಎಲ್ಲ ಪ್ರಶಸ್ತಿಗಳು JCI ಶಿವಮೊಗ್ಗ ವಿವೇಕ್ನ ಪ್ರತಿಯೊಬ್ಬ ಸದಸ್ಯರಿಗೆ ಸಮರ್ಪಣೆ. ಸೇವಾ ಮನೋಭಾವ, ನಾಯಕತ್ವ ಹಾಗೂ ತಂಡದ ಕಾರ್ಯಕ್ಷಮತೆಗೆ ಸಂದ ಗೌರವವಾಗಿದೆ. ಈ ಯಶಸ್ಸಿನ ಹಿಂದೆ JCI ಶಿವಮೊಗ್ಗ ವಿವೇಕ್ನ ಎಲ್ಲ ಪೂರ್ವಾಧ್ಯಕ್ಷರು, 2026ರ ಕಾರ್ಯಕಾರಿ ಮಂಡಳಿ ಸದಸ್ಯರು ಹಾಗೂ ಪ್ರತಿಯೊಬ್ಬ ಸದಸ್ಯರ ಅಮೂಲ್ಯ ಸಹಕಾರ, ಮಾರ್ಗದರ್ಶನ ಮತ್ತು ನಿರಂತರ ಬೆಂಬಲ ಪ್ರಮುಖ ಪಾತ್ರ ವಹಿಸಿದೆ. ಅವರೆಲ್ಲರ ಸಹಯೋಗ, ಸಂಘಟನೆಯ ಮೇಲಿನ ಬದ್ಧತೆ ಮತ್ತು ಸೇವಾ ಮನೋಭಾವದಿಂದಲೇ ಈ ಸಾಧನೆ ಸಾಧ್ಯವಾಗಿದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷೆ JC ವಿಜಯಲಕ್ಷ್ಮಿಯು ಕಡಂಬ ಹಾಗೂ JVC ವಲಯ 24 ಉದಯ್ ಕದಂಬ, ಜೆಕಾಂ ಚೇರ್ಮನ್ ಚಂದ್ರಹಾಸ ಶೆಟ್ಟಿ, ರೀಜನಲ್ ಸೆಕ್ರೆಟರಿ JC ಜಗದೀಶ್, BN ಫಸ್ಟ್ ಝೋನ್ ಆಫೀಸರ್ ಭಾರತಿ, JC ಜಯಕುಮಾರ್, JC ರಾಘವೇಂದ್ರ ಶೆಟ್ಟಿ, JC ಶ್ಯಾಮಲತಾ, JC ಅನನ್ಯ, ಜೂನಿಯರ್ JC ಅದ್ವಿಕ್ ಮತ್ತು ಆರ್ಬಿಕಾ ಹಾಗೂ ಕಾರ್ಯಕಾರಿ ಮಂಡಳಿಯ ಎಲ್ಲ ಸದಸ್ಯರು ಈ ವೈಭವ ಅರ್ಧವಾರ್ಷಿಕ ಸಮ್ಮೇಳನದಲ್ಲಿ ಭಾಗವಹಿಸಿ ಸಂಭ್ರಮಕ್ಕೆ ಸಾಕ್ಷಿಯಾದರು. ಮುಂದಿನ ವಿವರ. ವಿಶ್ವ ರಕ್ತದಾನಿಗಳ ದಿನಾಚರಣೆ 2026 ಪ್ರಯುಕ್ತ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕರ್ನಾಟಕ ರಾಜ್ಯ ಶಾಖೆ ಬೆಂಗಳೂರು ಇವರು ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಕಾರ್ಯದರ್ಶಿಯಾದ ಎಎಂ ಸುರೇಶ್ ಅವರಿಗೆ ಅಪರೂಪದ ಎಬಿ ನೆಗೆಟಿವ್ ರಕ್ತದ ಗುಂಪು 92 ಬಾರಿ ರಕ್ತದಾನ ಮಾಡಿ ಅನೇಕರ ಪ್ರಾಣ ಉಳಿಯಲು ಸಹಕಾರಿಯಾಗಿದ್ದಾರೆ, ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುತ್ತಾರೆ. ನಿಮ್ಮ ಈ ಸಾಧನೆ ಅನೇಕ ರಕ್ತದಾನಿಗಳಿಗೆ ಸ್ಫೂರ್ತಿದಾಯಕವಾಗಿರುತ್ತದೆ. ನಿಮ್ಮ ಈ ರಕ್ತದಾನದ ಸಿವಿ ಶತಕ ದಾಟಲಿ ಎಂದು ಶುಭ ಹಾರೈಸಿದರು. ಈ ಪ್ರಶಸ್ತಿ ಸ್ವೀಕರಿಸಿದ ಶ್ರೀಯುತರಿಗೆ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಹಾಗೂ ಭಾರತೀಯ ರೆಡ್ ಕ್ರಾಸ್ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸಲಾಯಿತು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಸಾಲಿನಲ್ಲಿ 17,446 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆದಿದ್ದು, ಬೆಳೆ ಕಟಾವು ಮಾನದಂಡ ಪಾಲಿಸಿಲ್ಲ ಎಂಬ ಕಾರಣಕ್ಕೆ ಸರಿಯಾಗಿ ಮೌಲ್ಯಮಾಪನ ನಡೆಯದೆ ಬಾಧಿತ ರೈತರಿಗೆ ಬೆಳೆ ವಿಮೆ ಪಾವತಿಸಿಲ್ಲ. ಕೂಡಲೇ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಸಂಸದ ಬಿವೈ ರಾಘವೇಂದ್ರ ಸೂಚನೆ ನೀಡಿದರು. ಶಿವಮೊಗ್ಗ ನಗರದ ಜಿಲ್ಲಾ ಪಂಚಾಯಿತಿಯ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಬೆಳೆ ಹಾನಿ ಕುರಿತು ಏರ್ಪಡಿಸಿದ್ದ ಸಭೆಯಲ್ಲಿ ಮಾತನಾಡಿ, ಶಿವಮೊಗ್ಗ ಜಿಲ್ಲೆಯ ಬೆಳೆ ವಿಮೆಗಾಗಿ ಒಟ್ಟು 3.8 ಕೋಟಿ ರು ಮೊತ್ತವನ್ನು ರೈತರು ಪಾವತಿಸಿದ್ದಾರೆ. ಆದರೆ ವಿಮೆ ಪಾವತಿಸದೇ ಇರುವುದರಿಂದ ರೈತರಿಗೆ ಅನ್ಯಾಯವಾಗಿದೆ. ಕೂಡಲೇ ಅಧಿಕಾರಿಗಳು ಅಗತ್ಯ ಕ್ರಮಕ್ಕೆ ಮುಂದಾಗಬೇಕು ಎಂದು ತಿಳಿಸಿದರು. ಪ್ರತಿ ಪಂಚಾಯಿತಿಗೆ 4 ಕಡೆ ಬೆಳೆ ಕಟಾವು ಪ್ರಯೋಗಗಳನ್ನು ನಡೆಸಲಾಗುತ್ತಿದೆ. ಇದು ಸರಿಯಲ್ಲ. ಕನಿಷ್ಠ 10 ಕಡೆಗಳಲ್ಲಾದರೂ ಬೆಳೆ ಕಟಾವು ಪ್ರಯೋಗಗಳು ನಡೆಯುವಂತಾಗಬೇಕು. ಅದಕ್ಕಾಗಿ ಸಂಬಂಧಿತ ಇಲಾಖಾ ಅಧಿಕಾರಿಗಳು ಮಾರ್ಪಡಿಸಿದ ಸೂಚನೆಗಳೊಂದಿಗೆ ಬೆಳೆ ಕಟಾವು ಪ್ರಯೋಗಗಳನ್ನು ನಡೆಸುವಂತೆ ಸರ್ಕಾರಕ್ಕೆ ಮನವಿ ಮಾಡಬೇಕು. ಈ ಬಗ್ಗೆ ಕೃಷಿ ತಜ್ಞರ ಸಲಹೆ ಪಡೆಯಬೇಕು ಎಂದರು. ಕಳೆದ ಏಪ್ರಿಲ್ ಮತ್ತು ಮೇನಲ್ಲಿ ಸುರಿದ ಭಾರೀ ಮಳೆಯಿಂದ ಶಿವಮೊಗ್ಗ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಅಡಕೆ ಮರಗಳು ಪ್ರಕೃತಿ ವಿಕೋಪದಿಂದಾಗಿ ಹಾನಿಗೀಡಾಗಿವೆ. ಅವರಿಗೆ ಪರಿಹಾರ ಕ್ರಮವಾಗಿ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು. ಬೆಳೆ ಹಾನಿ ಕುರಿತು ಶಿವಮೊಗ್ಗ ಜಿಲ್ಲಾಡಳಿತ ಈಗಾಗಲೇ ಬಾಧಿತ ರೈತರಿಂದ ಮಾಹಿತಿ ಸಂಗ್ರಹಿಸಿ ಸರ್ಕಾರಕ್ಕೆ ನಿಯಮಾನುಸಾರ ಪರಿಹಾರ ಧನ ಬಿಡುಗಡೆಗೊಳಿಸುವಂತೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಶೇಕಡ 33%ಕ್ಕಿಂತಲೂ ಮೇಲ್ಪಟ್ಟು ಹಾನಿಗೊಳಗಾದ ತೋಟಗಾರಿಕೆ ಬೆಳೆಗೆ ಪ್ರತಿ ಹೆಕ್ಟೇರ್ಗೆ 22,000 ರು ಬಿಡುಗಡೆಗೊಳಿಸುವಂತೆಯೂ ಕೋರಿಕೆ ಸಲ್ಲಿಸಿರುವ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಕಳೆದ ಏಪ್ರಿಲ್ನಲ್ಲಿ ಮಳೆಯಿಂದಾಗಿ ಹಾನಿಗೊಳಗಾದ ಒಟ್ಟು 592 ಮನೆಗಳ ಪೈಕಿ 66 ಮನೆಗಳು ಸಂಪೂರ್ಣ ನಾಶಗೊಂಡಿವೆ. 526 ಮನೆಗಳು ಭಾಗಶಃ ಹಾನಿಗೊಳಗಾಗಿವೆ. ಮೇನಲ್ಲಿ 220 ಮನೆಗಳು ಹಾನಿಗೊಳಗಾಗಿದ್ದು, 1 ಮನೆ ಪೂರ್ಣ ಪ್ರಮಾಣದಲ್ಲಿ ಹಾಗೂ 219 ಮನೆಗಳು ಭಾಗಶಃ ಹಾನಿಗೊಳಗಾಗಿವೆ. ಏಪ್ರಿಲ್ನಲ್ಲಿ 514 ಹೆಕ್ಟೇರ್ ಮತ್ತು ಮೇನಲ್ಲಿ 460 ಹೆಕ್ಟೇರ್ ಬೆಳೆ ನಾಶವಾಗಿದೆ. ಸಂತ್ರಸ್ತರಿಗೆ ಪರಿಹಾರ ದೊರಕಿಸಿ ಕೊಡದಿರುವುದು ನೋವಿನ ಸಂಗತಿ ಎಂದು ಬೇಸರ ವ್ಯಕ್ತಪಡಿಸಿದರು. ಬೆಳೆ ವಿಮೆ ಮೊತ್ತ ಪಾವತಿಸಲು ಮೆಕ್ಕೆಜೋಳ ಬೆಳೆಗಾರರಿಗೆ ಜುಲೈ 31, ಭತ್ತ ಮತ್ತು ರಾಗಿ ಬೆಳೆಗಾರರಿಗೆ ಆಗಸ್ಟ್ 14 ಕೊನೆಯ ದಿನವಾಗಿದೆ. ಮಳೆ ಕೊರತೆಯಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಬಿತ್ತನೆ ಕಾರ್ಯ ಆಗಿಲ್ಲ. ಅಧಿಕಾರಿಗಳು ರೈತರಿಗೆ ಮನೋಬಲ ನೀಡುವ ಕೆಲಸ ಮಾಡಬೇಕು. ಕಳೆದ ವರ್ಷ ಈ ಅವಧಿಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಶೇಕಡ 60% ಬಿತ್ತನೆ ಕಾರ್ಯ ಪೂರ್ಣಗೊಂಡಿತ್ತು. ಆದರೆ ಪ್ರಸಕ್ತ ಸಾಲಿನಲ್ಲಿ ಬಿತ್ತನೆ ಕಾರ್ಯ ಆರಂಭವಾಗಿಲ್ಲ ಎಂದರು. ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ, ಜಿಲ್ಲಾ ಪಂಚಾಯತ್ ಸಿಇಒ ಎನ್ ಹೇಮಂತ್ ಸೇರಿದಂತೆ ಕೃಷಿ, ತೋಟಗಾರಿಕೆ, ವಿಮೆ, ಕಂದಾಯ, ಪಂಚಾಯತ್ ರಾಜ್ ಹಾಗೂ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಪಶುವೈದ್ಯಕೀಯ ಕಾಲೇಜಿನ ವಿವಿಧ ವಿಭಾಗಗಳಲ್ಲಿ ಖಾಲಿ ಇರುವ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಭರ್ತಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದೆ. ಈ ನೇಮಕಾತಿ ಸಂಪೂರ್ಣ ಗುತ್ತಿಗೆ ಆಧಾರಿತವಾಗಿದ್ದು, ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಜುಲೈ 4 ಬೆಳಗ್ಗೆ 10:30 ಡೀನ್ ಕಚೇರಿ, ಪಶುವೈದ್ಯಕೀಯ ಕಾಲೇಜು, ಶಿವಮೊಗ್ಗ ಇಲ್ಲಿ ನೇರ ಸಂದರ್ಶನ ನಡೆಯಲಿದೆ. ಪ್ರಾಣಿ ಆಹಾರಶಾಸ್ತ್ರ, ಪಶುವೈದ್ಯಕೀಯ ಔಷಧ ಮತ್ತು ವಿಷಶಾಸ್ತ್ರ, ರೋಗಶಾಸ್ತ್ರ ವಿಭಾಗ, ಪಶುವೈದ್ಯಕೀಯ ಪರೋಪಜೀವಿಶಾಸ್ತ್ರ, ಜಾನುವಾರು ಸಾಕಣೆ ಸಂಕೀರ್ಣ, ಪಶುವೈದ್ಯಕೀಯ ಶರೀರ ಕ್ರಿಯಾ ಮತ್ತು ಜೀವರಾಸಾಯನಶಾಸ್ತ್ರ, ಪಶುವೈದ್ಯಕೀಯ ಸ್ತ್ರೀರೋಗ ಮತ್ತು ಪ್ರಸೂತಿಶಾಸ್ತ್ರ, ಚಿಕಿತ್ಸಾಶಾಸ್ತ್ರ ಮತ್ತು ಶಸ್ತ್ರಚಿಕಿತ್ಸೆ ವಿಭಾಗಗಳಲ್ಲಿ ನೇಮಕ ಮಾಡಿಕೊಳ್ಳಲಾಗುವುದು. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು 50,000 ರು ಸಂಭಾವನೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 0818220082 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಅಥವಾ ವಿಶ್ವವಿದ್ಯಾಲಯದ ಜಾಲತಾಣಕ್ಕೆ ಭೇಟಿ ನೀಡಬಹುದು. ಮುಂದಿನ ವಿವರ. ಕಳೆದ 15 ದಿನಗಳಿಂದ ನಾಪತ್ತೆಯಾಗಿದ್ದ ವರುಣ ಮಲೆನಾಡು ಪ್ರದೇಶದಲ್ಲಿ ಕೃಪೆ ತೋರಿದ್ದು ಸಾಧಾರಣ ಮಳೆಯಾಗುತ್ತಿದೆ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಮೋಡ ಮುಸುಕಿದ ವಾತಾವರಣ ಇದೆ.
ತೀರ್ಥಹಳ್ಳಿ, ಸಾಗರ ಮತ್ತು ಹೊಸನಗರದಲ್ಲಿ ಸಾಧಾರಣ ಮಳೆಯಾದರೆ ಅರೆಮಲೆನಾಡಿನ ಸೊರಬ, ಶಿವಮೊಗ್ಗ, ಶಿಕಾರಿಪುರ ಮತ್ತು ಭದ್ರಾವತಿಗಳಲ್ಲಿ ಆಗಾಗ್ಗೆ ಸೋನೆ ಸುರಿದು ಮಾಯವಾಗುತ್ತಿದೆ. ಮೋಡ ಮುಸುಕಿದ ವಾತಾವರಣದಿಂದಾಗಿ ಉಷ್ಣಾಂಶ ಸ್ವಲ್ಪ ಇಳಿಕೆಯಾಗಿದೆ. ಸಾಗರದಲ್ಲಿ 29 ಮಿಲಿಮೀಟರ್, ಹೊಸನಗರ ತೀರ್ಥಹಳ್ಳಿಯಲ್ಲಿ ತಲಾ 16, ಸೊರಬದಲ್ಲಿ 12 ಮಿಲಿಮೀಟರ್ ಮಳೆಯಾಗಿದೆ. ಹೊಸನಗರ ತಾಲೂಕು ಮಾಸ್ತಿಕಟ್ಟೆಯಲ್ಲಿ ಅತಿ ಹೆಚ್ಚು 64 ಮಿಲಿಮೀಟರ್ ಮಳೆಯಾಗಿದೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗಾರಾಣಿ ಪುರಂಡ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಹ್ಯಾದ್ರಿ ರಂಗತರಂಗ ಶಿವಮೊಗ್ಗ ನಮ್ಮ ನಾಡು ಪ್ರಾದೇಶಿಕ ದಿನಪತ್ರಿಕೆ ಸಹಯೋಗದಲ್ಲಿ 40ರ ಸಂಭ್ರಮ ನಾಟಕೋತ್ಸವ ಏರ್ಪಡಿಸಲಾಗಿದೆ. ಜುಲೈ ತಿಂಗಳ ದಿನಾಂಕ 4, 5, 6ರಂದು ಸಂಜೆ 6:45ಕ್ಕೆ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದೆ. ಈ ವಿಶೇಷ ನಾಟಕೋತ್ಸವದಲ್ಲಿ ದಿನಾಂಕ 4-7-2026ರ ಶನಿವಾರ ಸಹ್ಯಾದ್ರಿ ರಂಗತರಂಗ ಶಿವಮೊಗ್ಗ ಅರ್ಪಿಸುವ ಮಿತ್ತಬೈಲ್ ಯಮುನಕ್ಕ, ದಿನಾಂಕ 5-7-2026ರ ಭಾನುವಾರ ಲಿಟಲ್ ಥಿಯೇಟರ್ ತ್ರಿಚೂರು ಅರ್ಪಿಸುವ ಕುಹು, ದಿನಾಂಕ 6-7-2026ರ ಸೋಮವಾರ ಸಹ್ಯಾದ್ರಿ ರಂಗತರಂಗ ರಿಜಿಸ್ಟರ್ ಶಿವಮೊಗ್ಗ ಅರ್ಪಿಸುವ ತುಮ್ ತುಮ್ ತುಂಬಿ ಬಂದಿತ್ತ ನಾಟಕ ನಡೆಯಲಿದೆ. ಈ ವಿಶೇಷ ನಾಟಕೋತ್ಸವಕ್ಕೆ ಟಿಕೆಟ್ಗಳಿಗೆ ಸಂಪರ್ಕಿಸಲು 9448414752 ಅಥವಾ 9449284495 ಹಾಗೂ 9449925746 ಹಾಗೂ 9408022156 ಸಂಪರ್ಕಿಸಬಹುದು. ಮುಂದಿನ ವಿವರ. ಅಂತಾರಾಷ್ಟ್ರೀಯ ಮಾದಕ ವಸ್ತು ವ್ಯಸನ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನದ ಪ್ರಯುಕ್ತ ಪೊಲೀಸ್ ಇಲಾಖೆಯಿಂದ ಶಿವಮೊಗ್ಗ ನಗರದಲ್ಲಿ 5K ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿತ್ತು. ನಗರದ DAR ಪೊಲೀಸ್ ಮೈದಾನದಿಂದ ಆರಂಭಗೊಂಡ ಮ್ಯಾರಥಾನ್

ಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಎನ್ ಹೇಮಂತ್ ಚಾಲನೆ ನೀಡಿದರು. ಅಶೋಕ ವೃತ್ತದಿಂದ ಎಎ ವೃತ್ತ, ನಂತರ ಟಿಸೀನಪ್ಪ ಶೆಟ್ಟಿ ವೃತ್ತದ ಮೂಲಕ ಸರ್ಕಿಟ್ ಹೌಸ್ವರೆಗೆ ನಡೆಯಿತು. ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್, ಹೆಚ್ಚುವರಿ ಎಸ್ಪಿ ಎಜಿ ಕಾರ್ಯಪ್ಪ, ಪೊಲೀಸ್ ಅಧಿಕಾರಿ, ಸಿಬ್ಬಂದಿ, ಸಾರ್ವಜನಿಕರು ಭಾಗವಹಿಸಿದ್ದರು. ಮುಂದಿನ ವಿವರ. ವಿಶೇಷ ಚೇತನ ಮಕ್ಕಳ ಅನುಕೂಲಕ್ಕಾಗಿ ವಿನೋಬನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿರ್ಮಿಸಿರುವ ಸುಲಭ ಪ್ರವೇಶ ಶೌಚಾಲಯವನ್ನು ಇನ್ನರ್ವೀಲ್ ಕ್ಲಬ್ ಶಿವಮೊಗ್ಗ ಸೆಂಚುರಿ ಸಂಸ್ಥೆಯ ಮಾಜಿ ಅಧ್ಯಕ್ಷೆ ರಾಜೇಶ್ವರಿ ಸಿಂಗ್ ಉದ್ಘಾಟಿಸಿದರು. ನಾರಾಯಣ ಹೆಲ್ತ್ನ ಸಿಎಸ್ಆರ್ ಯೋಜನೆಯಡಿ ಈ ಶೌಚಾಲಯ ನಿರ್ಮಿಸಲಾಗಿದೆ. ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಇದರ ನಿರ್ಮಾಣಕ್ಕೆ ಬೆಂಬಲ ನೀಡಿದೆ. ಇನ್ನರ್ವೀಲ್ ಕ್ಲಬ್ ಶಿವಮೊಗ್ಗ ಸೆಂಚುರಿ ಸಂಸ್ಥೆ ಈ ಯೋಜನೆ ಅನುಷ್ಠಾನಕ್ಕೆ ತಂದಿದೆ. ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಉತ್ತಮ್ ಶರ್ಮಾ ಮಾತನಾಡಿ, ವಿಶೇಷ ಮಕ್ಕಳ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಿರುವ ಈ ಶೌಚಾಲಯ ವಿಶೇಷ ಚೇತನರಿಗೆ ಸುರಕ್ಷಿತ, ಸ್ವಚ್ಛ ಹಾಗೂ ಸುಲಭ ಬಳಕೆಯ ಅವಕಾಶ ನೀಡಲಿದೆ. ಶಾಲೆಯಲ್ಲಿ ವಿಶೇಷ ಅಗತ್ಯಗಳಿರುವ ವಿದ್ಯಾರ್ಥಿಗಳ ದೈನಂದಿನ ಚಟುವಟಿಕೆಗಳಿಗೆ ಇದು ನೆರವಾಗಲಿದೆ. ಅವರ ಸ್ವಾವಲಂಬನೆ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸಲು ಸಹಕಾರಿಯಾಗಲಿದೆ ಎಂದರು. ಎನ್ಎಚ್ ಆಸ್ಪತ್ರೆಯ ಮಾರ್ಕೆಟಿಂಗ್ ಮುಖ್ಯಸ್ಥ ರಾಜಸಿಂಗ್ ಮಾತನಾಡಿ, ಶಾಲಾ ಮಕ್ಕಳಿಗೆ ಸಮಾನ ಅವಕಾಶ ಮತ್ತು ಮೂಲ ಸೌಲಭ್ಯಗಳನ್ನು ಕಲ್ಪಿಸುವ ಉದ್ದೇಶದಿಂದ ನಾರಾಯಣ ಹೆಲ್ತ್ ಈ ಯೋಜನೆ ಕೈಗೊಂಡಿದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಒಳಗೊಳ್ಳುವಿಕೆ ಮತ್ತು ಪ್ರವೇಶ ಸಾಧ್ಯತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಮಹತ್ವ ಪಡೆದಿವೆ ಎಂದು ತಿಳಿಸಿದರು. ಎನ್ಎಚ್ ಮಾರ್ಕೆಟಿಂಗ್ ವಿಭಾಗದ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಸಂತಕುಮಾರ್, ಇನ್ನರ್ವೀಲ್ ಕ್ಲಬ್ ಶಿವಮೊಗ್ಗ ಸೆಂಚುರಿಯ ಸಂಸ್ಥೆ ಅಧ್ಯಕ್ಷೆ ಅನ್ನಪೂರ್ಣ ರಂಗರಾಜನ್, ಶಾಲೆ ಮುಖ್ಯ ಶಿಕ್ಷಕಿ ಕರಿಯಮ್ಮ, ಪ್ರಮುಖರಾದ ಸುಮಾ ಸತೀಶ್, ಬಸವರಾಜ, ಎಸ್ಎನ್ ಶೈಲೇಶ್ ಮತ್ತಿತರರು ಹಾಜರಿದ್ದರು. ಮುಂದಿನ ವಿವರ. ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ಪ್ರತಿಷ್ಠಿತ ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಂಸ್ಥೆಯ ಕೇಂದ್ರ ಸಮಿತಿಗೆ ಶಿವಮೊಗ್ಗ ವಿಭಾಗದಿಂದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಚುನಾವಣೆಯಲ್ಲಿ ಯಶವಂತ್ ನಾಯ್ಕ್ ನೇತೃತ್ವದ ಪ್ರಗತಿಪಥ 466 ಪ್ಯಾನೆಲ್ ಅಭೂತಪೂರ್ವ ಜಯ ಗಳಿಸಿದೆ. ತೀವ್ರ ಪೈಪೋಟಿಯಿಂದ ಕೂಡಿದ್ದ ಈ ಚುನಾವಣೆಯಲ್ಲಿ ಯಶವಂತ್ ನಾಯ್ಕ್ ತಂಡದ ಬಹುತೇಕ ಎಲ್ಲ ಅಭ್ಯರ್ಥಿಗಳ ಭರ್ಜರಿ ಬಹುಮತದ ಗೆಲುವಿನೊಂದಿಗೆ ವಿಜಯ ಪತಾಕೆಯನ್ನು ಹಾರಿಸಿದೆ. ಯಶವಂತ್ ನಾಯ್ಕ, ವಸಂತ ನಾಯ್ಕ, ಗೋಸಲ ಬಸವರಾಜ್, ಎಚ್ಎಂ ಲೋಕೇಶ್, ಬಿ ಅಂಜನಪ್ಪ, ಸಿ ರಾಮಚಂದ್ರಪ್ಪ, ರಾಮಪ್ಪ ರಾಥೋಡ್, ಬಿ ಲಿಂಗರಾಜು ಮತ್ತಿತರರು ವಿಜಯೋತ್ಸವದ ಸಂಭ್ರಮವನ್ನು ಹಂಚಿಕೊಂಡರು. ಇದರೊಂದಿಗೆ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
1: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
2: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
3: ನಂದಿನಿ ಪರಿಶುದ್ಧತೆಯ ಪ್ರತೀಕ.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
5: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನ ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಲೈಫ್ ಒಂಥರ ರೇಸ್ ಅಲ್ವಾ? ಓಟ, ಕನಸುಗಳು, ಸಾಧನೆ. ಹೌದು, ಈ ಓಟದಲ್ಲಿ ನಾವೆಲ್ಲರೂ ಗೆಲ್ಲಲೇಬೇಕು. ಆದ್ರೆ ಸ್ನೇಹಿತರೆ, ಈ ಗೆಲುವಿನ ಹಾದಿಯಲ್ಲಿ ನಮಗೆ ಗೊತ್ತಿಲ್ಲದಂತೆ ನಮ್ಮ ಕಾಲು ಎಳೆಯೋಕೆ ಕೆಲವೊಂದು ಕಾದಿವೆ. ಇವತ್ತು ನಾವಿಲ್ಲಿ ಮಾತಾಡ್ತಿರೋದು ನಮ್ಮ ಲೈಫ್ ಅನ್ನು ಹಾಳ್ ಮಾಡೋ ಆ 3 ಕಿರಾತಕರ ಬಗ್ಗೆ. ಯಾರು ಅಂತೀರಾ? ಎಸ್, ಅದೇ ಡ್ರಗ್ಸ್, ಡ್ರಿಂಕ್ಸ್ ಅಂಡ್ ಸ್ಮೋಕಿಂಗ್ ಬಗ್ಗೆ. ಹೌದು ಸ್ನೇಹಿತರೆ, ಕೈಲಿ ಒಂದು ಸಿಗರೇಟ್ ಹಿಡಿದ್ರೆ ಹೀರೋ ಅನ್ಕೊಳ್ತಾರೆ ಅಂತ ಅವರು ಅನ್ಕೊಳ್ತಾರೆ. ಆದ್ರೆ ನೆನ್ಪಿಡಿ, ಆ ಹೊಗೆ ನಿಮ್ಮ ಲಂಗ್ಸ್ ಮಾತ್ರ ಅಲ್ಲ, ನಿಮ್ಮ ಫ್ಯೂಚರ್ ಅನ್ನೇ ಕಪ್ಪಾಗಿಸುತ್ತೆ. ಒಂದೇ ಒಂದು ಪಫ್ ಅಂತ ಶುರುವಾಗಿ ಆಮೇಲೆ ಅದು ಅಡಿಕ್ಷನ್ ಆಗುತ್ತೆ. ನಿಮ್ಮ ಸ್ಟ್ಯಾಮಿನಾ ಕಡಿಮೆ ಮಾಡುತ್ತೆ, ಹಲ್ಲು ಹಳದಿಯಾಗಿಸುತ್ತೆ. ಅಷ್ಟೇ ಯಾಕೆ, ಕ್ಯಾನ್ಸರ್ ಅನ್ನೋ ಮಹಾಮಾರಿ ನಿಮ್ಮ ಮನೆಗೆ ಬರೋಕೆ ನೀವೇ ರೆಡ್ ಕಾರ್ಪೆಟ್ ಹಾಕಿದ ಹಾಗೆ ಆಗುತ್ತೆ. ಏನ ಧೂಮಪಾನ ಕುಡ್ದಾಗ ಒಂದ್ ಕ್ಷಣ ಕಿಕ್ ಕೊಡಬಹುದು ಸ್ನೇಹಿತರೆ, ಆದ್ರೆ ಮಾರನೇ ದಿನ ನಿಮ್ಮ ಲಿವರ್ ಮತ್ತು ಲೈಫ್ ಎರಡೂ ಡಲ್ ಆಗಿರುತ್ತೆ. ಗೆಳೆಯರ ಜೊತೆ ಪಾರ್ಟಿ ಮಾಡೋದಕ್ಕೆ ಹಾಟ್ ಡ್ರಿಂಕ್ಸ್ ಬೇಕಾಗಿಲ್ಲ, ಒಳ್ಳೆ ಕಾನ್ವರ್ಸೇಷನ್ ಇದ್ರೆ ಸಾಕು ಅಲ್ವಾ? ಇವೆರಡರ ಜೊತೆಗೆ ಇನ್ನೊಂದು ದೊಡ್ಡ ಕಿರಾತಕ ಇದೆ, ಅದ್ಯಾವುದು ಅಂತೀರಾ? ಎಸ್, ಅದೇ ಡ್ರಗ್ಸ್. ಇತ್ತೀಚೆಗೆ ಸಿಟಿಗಳಲ್ಲಿ ಇದು ದೊಡ್ಡ ಪಿಡುಗಾಗಿದೆ. ಒಂದು ಮಾತ್ರೆ ಅಥವಾ ಒಂದು ಇಂಜೆಕ್ಷನ್ ನಿಮ್ಮನ್ನ ಸ್ವರ್ಗಕ್ಕೆ ಕಳಿಸುತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ನಂಬಬೇಡಿ, ಅದು ನಿಮ್ಮನ್ನ ಸ್ಮಶಾನಕ್ಕೆ ಕಳಿಸೋ ಸುಲಭ ದಾರಿ ಅಂತಾನೆ ಹೇಳ್ಬಹುದು. ಡ್ರಗ್ಸ್ ತಗೊಂಡ್ರೆ ಮೆದುಳು ಕೆಲಸ ಮಾಡೋದು ನಿಲ್ಸುತ್ತೆ, ಸರಿಯಾಗಿ ಯೋಚನೆ ಮಾಡೋ ಶಕ್ತಿ ಇರೋದಿಲ್ಲ. ನೀವು ಡ್ರಗ್ಸ್ ತಗೊಂಡಾಗ ನರಳೋದು ನೀವೊಬ್ರೇ ಅಲ್ಲ ಸ್ನೇಹಿತರೆ, ನಿಮ್ಮ ತಂದೆ ತಾಯಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಹಾಗೆ ನಿಮ್ಮ ಒಂದು ತಪ್ಪು ನಿರ್ಧಾರದಿಂದ ಅವರು ಜೀವನ ಪೂರ್ತಿ ಕಣ್ಣೀರು ಹಾಕ್ಬೇಕಾಗುತ್ತೆ. ಇದು ನಿಮ್ಗೆ ಬೇಕಾ? ಸೊ ಸ್ನೇಹಿತರೆ, ಇವುಗಳ ವಿರುದ್ಧ ನಾವು ವ್ಯಕ್ತಿಗತವಾಗಿ ಮತ್ತು ಸಾಮಾಜಿಕವಾಗಿ ಹೇಗೆ ಹೋರಾಡಬಹುದು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಯೋಣ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ನಮ್ಮ ಲೈಫ್ ಅನ್ನೇ ಹಾಳು ಮಾಡುವಂತಹ ಮೂರು ಕಿರಾತಕರ ಬಗ್ಗೆ, ಅಂದ್ರೆ ಡ್ರಗ್ಸ್ ಆಗಿರಬಹುದು, ಡ್ರಿಂಕ್ಸ್ ಆಗಿರ್ಬೋದು, ಹಾಗೆ ಸ್ಮೋಕಿಂಗ್ ಆಗಿರ್ಬೋದು, ಇವುಗಳಿಗೆ ಬಲಿಯಾಗಬೇಡಿ ಅಂತ ತಿಳಿಸ್ತಾ ಇದೆ. ಹಾಗಾದ್ರೆ ಈಗ ಈ ಮಾದಕ ವಸ್ತುಗಳ ವಿರುದ್ಧ ನಾವು ವ್ಯಕ್ತಿಗತವಾಗಿ ಮತ್ತು ಸಾಮಾಜಿಕವಾಗಿ ಹೇಗೆ ಹೋರಾಡಬಹುದು ಅನ್ನೋದ್ರ ಬಗ್ಗೆ ನಾನೀಗ ತಿಳಿಸ್ತೀನಿ. ಸ್ನೇಹಿತರೆ, ಲೈಫ್ ಅನ್ನೋದು ಒಂದು ಕ್ರಿಕೆಟ್ ಮ್ಯಾಚ್ ಇದ್ದ ಹಾಗೆ ಅಲ್ವಾ? ಇಲ್ಲಿ ಸಿಕ್ಸರ್ ಬಾರಿಸೋದಕ್ಕೆ ನಮ್ಗೆ ಗೊತ್ತು, ಆದ್ರೆ ಈ ಡ್ರಗ್ಸ್, ಡ್ರಿಂಕ್ಸ್ ಅಂಡ್ ಸ್ಮೋಕಿಂಗ್ ಅನ್ನೋ ಗೂಗ್ಲಿ ಬಾಲ್ಗಳು ನಮ್ಮ ವಿಕೆಟ್ ತೆಗಿಯೋಕೆ ಕಾಯ್ತಾ ಇರ್ತವೆ. ಇವತ್ತು ನಾವು ಅದ್ರ ಬಗ್ಗೆ ಕೇಳಿ ಅಯ್ಯೋ ಇದು ಕೆಟ್ಟದ್ದು ಅಂತ ಅನ್ಕೊಂಡು ಕೂರೋದಲ್ಲ ಸ್ನೇಹಿತರೆ, ಇದರ ಬಗ್ಗೆ ಧ್ವನಿ ಎತ್ತೋಣ, ಹೋರಾಡೋಣ. ಏನಂತೀರಾ? ಅತಿ ದೊಡ್ಡ ಹೋರಾಟ ಶುರುವಾಗೋದು ನಮ್ಮ ಒಳಗಡೆಯಿಂದನೆ. ಯಾರೋ ಒಬ್ಬ ಫ್ರೆಂಡ್ ಬಂದು ಓ ಬಾರೋ ಒಂದ್ ಪಫ್ ತಗೊಳ್ಳೋಣ, ಎಲ್ಲಾ ಟೆನ್ಷನ್ ಮರ್ತು ಹೋಗುತ್ತೆ ಅಂತಂದಾಗ ಆಗ ನೀವು ನಿಮ್ಮ ಸ್ನೇಹಿತನ ಮುಂದೆ ಹೀರೋಯಿಸಂ ತೋರಿಸಿ, ಇವುಗಳನ್ನ ತಗೊಂಡ್ರೆ ಏನ್ ಆಗುತ್ತೆ ಅನ್ನೋ ಅರಿವನ್ನ ಮೂಡಿಸಿ ಸ್ನೇಹಿತರೆ. ಇದನ್ನ ಪಿಯರ್ ಪಿಯರ್ ಪ್ರೆಷರ್ ಅಂತ ಹೇಳ್ತೀವಿ. ನೋ ಅಂದ್ರೆ ನೋ. ಸಿಗರೇಟ್ ಸೇರದೆ ಹೋದ್ರೆ ನೀವೇನು ದಡ್ಡರಲ್ಲ, ಬದಲಿಗೆ ನೀವು ಬುದ್ಧಿವಂತರು ಅಂತ ಅರ್ಥ ಆಗುತ್ತೆ. ನಿಮ್ಮ ಬಗ್ಗೆ ನಿಮಗೆ ಕ್ಲಾರಿಟಿ ಇರ್ಲಿ ಸ್ನೇಹಿತರೆ. ನನಗೆ ನನ್ನ ಲಂಗ್ಸ್ ಇಷ್ಟ, ನನ್ನ ಲೈಫ್ ಇಷ್ಟ ಅನ್ನೋ ಒಂದು ಕ್ಲಾರಿಟಿ ನಿಮ್ಮಲ್ಲಿದ್ರೆ ಯಾವ ಮಾದಕ ವಸ್ತುವು ನಿಮ್ಮ ಹತ್ತಿರ ಸುಳಿಯೋದಿಲ್ಲ. ನಿಮ್ಮನ್ನ ನೀವು ಪ್ರೀತಿಸೋದೇ ಮೊದಲ ಹೋರಾಟ. ಏನಂತೀರಾ? ಹೌದಲ್ವಾ? ಇನ್ನ ಎರಡನೇ ಹೋರಾಟ ಏನಪ್ಪಾ ಅಂತಂದ್ರೆ ಗೆಳೆಯರ ಬಳಗದಲ್ಲಿ ನೀವು ಜಾಗೃತರಾಗಿರಿ. ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಯಾರಾದ್ರೂ ಈ ದಾರಿಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಸುಮ್ನೆ ಕೂರ್ಬೇಡಿ ಸ್ನೇಹಿತರೆ. ಅದು ಚಾಡಿ ಹೇಳೋದಲ್ಲ, ಅವರ ಜೀವನ ಉಳಿಸೋದಾಗಿರುತ್ತೆ. ಅವರನ್ನ ದೂರ ಇಡ್ಬೇಡಿ, ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಅವರಿಗೆ ಯಾವುದೋ ನೋವಿರಬಹುದು ಅಥವಾ ಕುತೂಹಲ ಇರಬಹುದು, ಅವರಿಗೆ ಸರಿಯಾದ ದಾರಿ ತೋರಿಸೋದು ಸ್ನೇಹಿತನ ಕರ್ತವ್ಯವಾಗಿರುತ್ತೆ. ಹಾಗೆ ಅವರಿಗೆ ಸ್ಮೋಕಿಂಗ್ ಮಾಡ್ಬೇಕು ಅನ್ಸ್ದಾಗ ಬಾರೋ ಗೆಳೆಯ ಒಂದು ರೌಂಡ್ ಫುಟ್ಬಾಲ್ ಆಡೋಣ ಅಂತನೋ ಅಥವಾ ಒಂದು ಒಳ್ಳೆ ಸಿನಿಮಾ ನೋಡೋಣ ಅಂತ ಡೈವರ್ಟ್ ಮಾಡಿ. ಒಬ್ಬ ಗೆಳೆಯನನ್ನ ವ್ಯಸನದಿಂದ ಹೊರತರೋದು ಒಂದು ದೊಡ್ಡ ಯುದ್ಧ ಗೆದ್ದ ಹಾಗೆ. ಇನ್ನು ಮೂರನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ ಸಮಾಜದ ಜವಾಬ್ದಾರಿ. ನಮ್ಮ ಏರಿಯಾದಲ್ಲಿ ಅಥವಾ ಸ್ಕೂಲು ಕಾಲೇಜು ಹತ್ತಿರ ಯಾರಾದ್ರೂ ಇವುಗಳನ್ನ ಮಾರ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಏನ್ ಮಾಡ್ಬೇಕು ಅಂತ ನೀವು ಕೇಳೋದಾದ್ರೆ ಪೊಲೀಸ್ ಇಲಾಖೆಗೆ ಅಥವಾ ಹೆಲ್ಪ್ ಲೈನ್ ಸಂಖ್ಯೆಗಳಿಗೆ ಮಾಹಿತಿ ನೀಡಿ. ಹೆದರಬೇಡಿ ಸ್ನೇಹಿತರೆ, ನಿಮ್ಮ ಹೆಸರು ಗೌಪ್ಯವಾಗಿರುತ್ತೆ. ಹಾಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಿರಲ್ವಾ, ಅಲ್ಲಿ ಈ ವ್ಯಸನಗಳ ದುಷ್ಪರಿಣಾಮದ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿ. ಸ್ಟೈಲ್ ಅಂದ್ರೆ ಸಿಗರೇಟ್ ಅಲ್ಲ, ಸ್ಟೈಲ್ ಅಂದ್ರೆ ಸಿಕ್ಸ್ ಪ್ಯಾಕ್ ಮತ್ತು ಹೆಲ್ದಿ ಬಾಡಿ ಅಂತ ತೋರಿಸ್ಕೊಡಿ. ಇನ್ನ ನಾಲ್ಕನೇ ಹೋರಾಟ ಏನಪ್ಪಾ ಅಂತಂದ್ರೆ ಸಹಾಯ ಹಸ್ತ ಚಾಚುವುದು. ಒಂದ್ ವೇಳೆ ಯಾರಾದ್ರೂ ಆಲ್ರೆಡಿ ಈ ಸುಳಿಗೆ ಸಿಕ್ಕಾಕೊಂಡಿದ್ದಾರೆ ಅಂತಂದ್ರೆ ಅವರನ್ನ ಅಪರಾಧಿ ತರ ನೋಡಬೇಡಿ. ಅವರಿಗೆ ಚಿಕಿತ್ಸೆ ಬೇಕು. ಸರ್ಕಾರಿ ಮತ್ತು ಖಾಸಗಿ ಪುನರ್ವಸತಿ ಕೇಂದ್ರಗಳ ಸಹಾಯ ಪಡೆಯಿರಿ, ಕೌನ್ಸಿಲಿಂಗ್ ಕೊಡಿಸಿ. ಹಾಗೆ ಕುಟುಂಬದವರು ಪ್ರೀತಿಯಿಂದ ಮಾತ್ರ ಇದನ್ನ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಅವರನ್ನ ಒಂಟಿ ಮಾಡಬೇಡಿ ಸ್ನೇಹಿತರೆ. ಸ್ನೇಹಿತರೆ, ಈ ಒಂದು ಮಾದಕ ವಸ್ತುಗಳ ವಿರುದ್ಧ ನಾವು ವ್ಯಕ್ತಿಗತವಾಗಿ ಮತ್ತು ಸಾಮಾಜಿಕವಾಗಿ ಹೇಗೆ ಹೋರಾಡಬಹುದು ಅನ್ನೋ ವಿಷಯವನ್ನ ತಿಳಿಸಿದ್ದಾಯ್ತು. ಹಾಗಾದ್ರೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಹೊಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ, ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈ ಮಾದಕ ವಸ್ತುಗಳ ವಿರುದ್ಧ ನಾವು ವ್ಯಕ್ತಿಗತವಾಗಿ ಮತ್ತು ಸಾಮಾಜಿಕವಾಗಿ ಹೇಗೆ ಹೋರಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸಿದ್ದಾಯ್ತು. ಈಗ ಅದರ ಬಗ್ಗೆ ಒಂದಿಷ್ಟು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದ್ರೆ, ಅತಿ ದೊಡ್ಡ ಹೋರಾಟ ಶುರುವಾಗೋದು ನಮ್ಮೊಳಗೆ ಇಂದ ಅಂತ ನನ್ನ ಆಗ್ಲೇ ತಿಳಿಸಿದ್ದಾಯ್ತು. ಸೊ ಸ್ನೇಹಿತರೆ, ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು, ಹಾಗೆ ಡ್ರಗ್ಸ್ ತಗೊಳ್ಳೋದು ಇದೆಯಲ್ಲ, ಇವುಗಳನ್ನ ಅಭ್ಯಾಸ ಮಾಡ್ಕೊಳ್ಳೋದು ತಪ್ಪು ಅಂತ ಗೊತ್ತು. ಆದ್ರೆ ಇದರಿಂದ ದೂರ ಇರೋದು ಹೇಗೆ? ಇದಕ್ಕೆ ಸಿಂಪಲ್ ಟಿಪ್ಸ್ ಅನ್ನ ಕೇಳಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಫೋರ್ಸ್ ಮಾಡಿದ್ರೆ ಧೈರ್ಯವಾಗಿ ಬೇಡ ಅಂತ ಹೇಳಿ. ನಿಜವಾದ ಫ್ರೆಂಡ್ಸ್ ನಿಮ್ಮನ್ನ ಅಪಾಯಕ್ಕೆ ದೂಡೋದಿಲ್ಲ. ಜಿಮ್ಗೆ ಹೋಗಿ, ಸ್ಪೋರ್ಟ್ಸ್ ಆಡಿ, ಯಾವ್ದಾದ್ರೂ ಮ್ಯೂಸಿಕ್ ನ ಕಲಿಯಿರಿ, ಹಾಗೆ ನಿಮ್ಮ ಎನರ್ಜಿ ಪಾಸಿಟಿವ್ ಕಡೆಗೆ ತಿರುಗಿಸಿ. ನಂತರ ನಿಮಗೇನಾದ್ರೂ ಟೆನ್ಷನ್ ಇದ್ರೆ, ಲೈಫ್ ಬೋರ್ ಆಗಿದ್ರೆ ನಿಮ್ಮ ಅಮ್ಮ ಅಥವಾ ಅಪ್ಪನ ಜೊತೆ ಶೇರ್ ಮಾಡಿ. ಅದಕ್ಕೆ ಮದ್ದು ಇರೋದು ನಶೆಯಲ್ಲಿದೆ ಅಂತ ಮಾತ್ರ ಅನ್ಕೋಬೇಡಿ. ಸೊ ಸ್ನೇಹಿತರೆ, ಲೈಫ್ ಅನ್ನೋದು ಒಮ್ಮೆ ಮಾತ್ರ ಸಿಗೋ ಗಿಫ್ಟ್. ಇದನ್ನ ಹೊಗೆಯಲ್ಲೋ ಅಥವಾ ಬಾಟ್ಲಿಯಲ್ಲೋ ಕಳೆದ್ಕೊಳ್ಬೇಡಿ. ನಿಮ್ಮ ಅಮ್ಮನ ಮುಖದ ಮೇಲಿರೋ ಆ ನಗು ಆ ಬಾಟ್ಲಿಗಿಂತ ದೊಡ್ಡ ಕಿಕ್ ಕೊಡುತ್ತೆ. ನಿಮ್ಮ ಕನಸು ನನಸಾದಾಗ ಸಿಗೋ ಖುಷಿ ಇದೆಯಲ್ಲ, ಯಾವ ಡ್ರಗ್ಸ್ಗಿಂತಲೂ ದೊಡ್ಡದು ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಇವತ್ತಿನಿಂದನೇ ನಮ್ಮ ಈ ಯುದ್ಧ ಶುರುವಾಗ್ಲಿ. ನಿಮ್ಮ ಕನಸುಗಳನ್ನು ಸುಡೋದು ಬೇಡ. ಡ್ರಗ್ಸ್ ಮಾತ್ರೆಯಲ್ಲಿ ನಿಮ್ಮ ಭವಿಷ್ಯವನ್ನ ಕರಗಿಸೋದು ಬೇಡ. ನಿಮ್ಮ ಕೈಗಳು ದೇಶ ಕಟ್ಟೋಕೆ ಇರಲಿ, ವ್ಯಸನಕ್ಕೆ ಬಲಿಯಾಗೋಕೆ ಅಲ್ಲ ಸ್ನೇಹಿತರೆ. ಸೊ ಈ ಒಂದು ಟಿಪ್ಸ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ, ಹಾಗೆ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡದೇನೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೆ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686-8609-9629 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನಮಗೆಲ್ಲ ಗೊತ್ತಿದೆ, ಜಗತ್ತಿನಾದ್ಯಂತ ಬಹಳಷ್ಟು ಜೀವಿಗಳು ವಾಸ ಮಾಡ್ತಾ ಇದ್ದಾವೆ, ಅದರಲ್ಲಿ ಮನುಷ್ಯನು ಕೂಡ ಒಬ್ಬ. ಹಾಗೆ ಜೀವಿಗಳು ಅಂತ ಬಂದಾಗ ನಮಗೆ ಒಂದೊಂದು ಜೀವಿ ಕೂಡ ಒಂದೊಂದು ವಿಶೇಷತೆಯನ್ನು ಇಟ್ಕೊಂಡಿದೆ ಅಂತ ಹೇಳ್ಬೋದು. ಅಂತಹದರಲ್ಲಿ ನಾವು ಮಾನವರು ಬುದ್ಧಿಜೀವಿಗಳು ಅಂತ ಹೇಳ್ತಾರೆ. ಸೊ ಇದರ ಜೊತೆಗೆ ಬೇರೆ ಬೇರೆ ಪಕ್ಷಿಗಳಲ್ಲಿ, ಬೇರೆ ಬೇರೆ ಪ್ರಾಣಿಗಳಲ್ಲಿ ಕೂಡ ನಾವು ವಿಶೇಷತೆಯನ್ನು ನೋಡ್ತೀವಿ ಅಂತ ಹೋದರೆ ಬಹಳಷ್ಟು ಕಾಣಿಸ್ಕೊಳ್ಳುತ್ತೆ. ಈಗ ನಮಗೆಲ್ಲ ಏನಾಗುತ್ತೆ, ಹಗಲಿನ ಸಮಯದಲ್ಲಿ ಕಾಣುವಂತಹ ಏನು ವಸ್ತುಗಳಾಗಿರ್ಬೋದು, ಅವುಗಳನ್ನು ರಾತ್ರಿ ಸಮಯದಲ್ಲಿ ನೋಡೋಕ್ಕೆ ಬಹಳ ಕಷ್ಟ ಅಂತಲೇ ಹೇಳ್ಬೋದು. ಯಾಕೆಂದರೆ ರಾತ್ರಿ ಸಮಯದಲ್ಲಿ ನಮಗೆ ಕಾಣಿಸೋದು ತುಂಬಾ ಕಡಿಮೆ, ಅಂದರೆ ಬೆಳಕು ಇದ್ದಾಗ ಮಾತ್ರ ನಮಗೆ ಸ್ಪಷ್ಟವಾಗಿ ಕಾಣಿಸುವಂಥದ್ದು. ಆ್ಯಂಡ್ ನಮ್ಮ ಕಣ್ಣಿನ ಲೆನ್ಸ್ ಏನಿದೆ ಇದು ತುಂಬಾ ಕ್ಲಿಯರ್ ಲೆನ್ಸ್ ಅಂತ ಹೇಳ್ಬೋದು. ನಾವು ನೋಡುವಂತಹ ಪ್ರತಿಯೊಂದು ವಸ್ತುವನ್ನು ಕೂಡ ಇಂಥ ಇಂಥದ್ದೇ ಹೀಗೆ ಇದೆ ಅಂಥೇಳಿ ಅಕ್ಯುರೇಟ್ ಆಗಿ ಹೇಳುವಂತಹ ಒಂದು ಲೆನ್ಸ್ ನಮ್ಮದು ಅಂತಲೇ ಹೇಳ್ಬೋದು. ಹಾಗೆ ಬೇರೆ ಬೇರೆ ಪ್ರಾಣಿಗಳಲ್ಲಿ ಬೇರೆ ಬೇರೆ ಪಕ್ಷಿಗಳಲ್ಲಿ ಕೂಡ ಕಣ್ಣು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಈಗ ಹಗಲೊತ್ತಲ್ಲಿ ನಮಗೆ ಕಾಣುವಂಥದ್ದು ರಾತ್ರಿ ಹೊತ್ತಲ್ಲಿ ಕಾಣೋದಿಲ್ಲ, ಆದರೆ ರಾತ್ರಿ ಹೊತ್ತಲ್ಲಿ ಕೂಡ ತನ್ನ ಬೇಟೆಯನ್ನು ಆಡೋದಕ್ಕೆ ಕಣ್ಣನ್ನು ಬಳಸ್ಕೊಳ್ಳುವಂತಹ ಜೀವಿಗಳು ಸಹ ಇದ್ದಾವೆ. ಸೊ ಅಂತಹದ್ರಲ್ಲಿ ನಮಗೆಲ್ಲ ಗೊತ್ತೇ ಇದೆ, ಗೂಬೆ ಅಂಥೇಳಿ ಕೆಲವೊಂದಷ್ಟು ಜನ ಈ ಹೆಸರನ್ನು ಬಯೋದಕ್ಕೂ ಕೂಡ ಬಳಸ್ಕೊಳ್ತಾರೆ. ಎನಿವೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇರೋದು ಈ ಗೂಬೆಗಳಿಗೆ ರಾತ್ರಿ ಹೊತ್ತಲ್ಲಿ ಕಣ್ಣು ಹೇಗೆ ಕಾಣುತ್ತೆ ಮತ್ತು ಇದರ ಸ್ಪೆಷಾಲಿಟಿ ಏನಿದೆ ಅನ್ನೋದ್ರ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಿಮ್ಮ ಜೊತೆ ನಾನು ಕೂಡ ಮಾತಾಡ್ತಾ ಇವತ್ತಿನ ಶೋನಲ್ಲಿ ಈ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಹೇಳ್ತಾ ಇದ್ದೀನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಒಂದು ಇಂಟ್ರೆಸ್ಟಿಂಗ್ ವಿಷಯ ತುಂಬಾ ಚೆನ್ನಾಗಿದೆ ಅಂತೇಳಿ. ನಾವು ಹಗಲಿನ ಹೊತ್ತಲ್ಲಿ ಏನೇ ನೋಡಿದ್ರು ಕೂಡ ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ, ಆದರೆ ರಾತ್ರಿ ಆಗ್ತಾ ಇದ್ದ ಹಾಗೆ ನಮಗೆ ಬೆಳಕಿನ ಅವಶ್ಯಕತೆ ತುಂಬಾ ಬೇಕಾಗುತ್ತೆ. ಆದರೆ ಜಗತ್ತಿನಲ್ಲಿರುವಂತಹ ವಿಶೇಷವಾದಂತಹ ಜೀವಿಗಳಲ್ಲಿ ಅಥವಾ ಪಕ್ಷಿಗಳಲ್ಲಿ ತುಂಬಾ ಡಿಫ್ರೆಂಟ್ ಅಂತಂದರೆ ಈ ಒಂದು ಗೂಬೆ ಅಂತ ಹೇಳ್ಬೋದು. ಇವತ್ತು ಗೂಬೆಗೆ ರಾತ್ರಿ ಸಮಯದಲ್ಲಿ ಕಣ್ಣು ಕಾಣುತ್ತೆ ಅಂತೇಳಿ ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ಅದಕ್ಕೆ ಏನಪ್ಪ ಕಾರಣ, ಯಾಕೆ ಗೂಬೆಗಳಿಗೆ ಹಗಲಿಗಿಂತ ರಾತ್ರಿ ಹೊತ್ತು ಚೆನ್ನಾಗಿ ಕಣ್ಣು ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ನೀವು ಕೂಡ ತಿಳ್ಕೊಳ್ಬೇಕು ಅಂತಂದರೆ ನಮ್ಮ ಶೋನ ಫುಲ್ ಆಗಿ ಕೇಳಿಸ್ಕೊಳ್ಳಿ. ಹಾಗೆ ನೀವು ಸಹ ನಿಮ್ಮ ಒಪಿನಿಯನ್ಗಳನ್ನು ನಮ್ಮ ಸಂಖ್ಯೆ 9686960926 8607962792 ಈ ಸಂಖ್ಯೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಿದ್ದ ಹಾಗೆ ಜಗತ್ತಿನಲ್ಲಿರುವಂತಹ ಪಕ್ಷಿಗಳಲ್ಲಿ ಅತ್ಯಂತ ವಿಚಿತ್ರವಾದಂಥದ್ದು ಗೂಬೆ ಅಂತ ಹೇಳ್ಬೋದು. ಅದಕ್ಕೆ ಹಗಲಿಗಿಂತ ರಾತ್ರಿ ಹೊತ್ತು ಹೆಚ್ಚಾಗಿ ಕಣ್ಣು ಕಾಣಿಸುತ್ತೆ. ಆ್ಯಂಡ್ ಇದರ ಕಿವಿಗಳು ಕೂಡ ಅಷ್ಟೇ ತುಂಬಾ ಸೂಕ್ಷ್ಮವಾಗಿರುತ್ತೆ. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಗೂಬೆಗಳದ್ದು ಅಂತ ನೋಡೋದಾದರೆ ಇದರ ಕಾಲುಗಳು ಬಾಗಿರುವಂಥ ರೀತಿಯಲ್ಲಿ ಕಾಣಿಸುತ್ತೆ, ಮತ್ತು ತುಂಬಾ ಚೂಪಾದಂತಹ ಉಗುರುಗಳನ್ನು ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಇದರಿಂದಾಗಿಯೇ ಅದು ತನ್ನ ಆಹಾರವನ್ನು ಸುಲಭವಾಗಿ ಹಿಡಿಯುತ್ತೆ. ಆ್ಯಂಡ್ ಅದಕ್ಕಾಗಿ ರಾತ್ರಿ ಸಮಯದಲ್ಲಿ ಇದು ಬೇಟೆಯಾಡೋದು ಜಾಸ್ತಿ ಅಂತಲೇ ಹೇಳ್ಬೋದು. ಮತ್ತು ಗೂಬೆಗೆ ತುಂಬಾ ಇಷ್ಟವಾದಂತಹ ಆಹಾರ ಅಂತಂದರೆ ಅದು ಇಲಿ ಆಗಿರುತ್ತೆ. ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಸುತ್ತಮುತ್ತ ಎಲ್ಲರೂ ಇಲಿಗಳು ಓಡಾಡ್ತಾ ಇದ್ದರೆ ರಾತ್ರಿ ಸಮಯದಲ್ಲಿ ಅಲ್ಲೆಲ್ಲ ದೊಡ್ಡ ದೊಡ್ಡ ಮರಗಳಿತ್ತು ಅಂತಂದರೆ ಗೂಬೆಗಳು ಸಹಜವಾಗಿ ಇವುಗಳನ್ನ ಬೇಟೆಯಾಡೋದಕ್ಕೆ ಬಂದೇ ಬಂದಿರ್ತವೆ. ಆ್ಯಂಡ್ ಅದು ಕೂಗುವಂತಹ ರೀತಿ ಕೂಡ ತುಂಬಾ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ವಿಶ್ವದಲ್ಲಿ ನಾವು ಗಮನಿಸ್ತೀವಿ ಅಂತಂದರೆ ಈ ಗೂಬೆಗಳು ಇಲ್ಲದೆ ಇದ್ದಂತಹ ದೇಶವೇ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಕೆಲವು ದೇಶಗಳಲ್ಲಿ ಗೂಬೆ ಅಪಶಕುನದ ಪಕ್ಷಿ ಅಂತೂ ಕೂಡ ಕರೀತಾರೆ. ಆ್ಯಂಡ್ ಮತ್ತು ಕೆಲವು ದೇಶಗಳಲ್ಲಿ ಅದನ್ನು ಸಿರಿವಂತಿಕೆ ಮತ್ತು ಬುದ್ಧಿವಂತಿಕೆಯ ಸಂಕೇತ ಅಂತೂ ಕೂಡ ಕರೀತಾರೆ. ಈ ರೀತಿಯಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪಕ್ಷಿಯನ್ನು ಊಹೆ ಮಾಡೋದುಂಟು. ಹಾಗೆಯೇ ಗೂಬೆಗಳು ಎಲ್ಲೆಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದರೆ ದೊಡ್ಡ ದೊಡ್ಡ ಮರಗಳಿರುವಂತಹ ಕಡೆಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಗಲಿನ ಸಮಯದಲ್ಲಿ ಕಾಣಿಸೋದು ತುಂಬಾ ಕಡಿಮೆ, ಅಂದರೆ ಹಾರಾಟ ಕಡಿಮೆ ಇರುತ್ತೆ. ಆದರೆ ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ಹಾರಾಡ್ತಾ ಇರ್ತವೆ. ಮತ್ತು ರಾತ್ರಿಯ ಜೀವನಕ್ಕೆ ಇದು ತುಂಬಾ ಅನುಕೂಲವಾಗಿರುವಂತಹ ದೇಹವನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಗೂಬೆಗಳು ತುಂಬಾ ವಿಶಿಷ್ಟತೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ಹಾಗೆ ನಾನು ಆಗಲೇ ಹೇಳಿದೆ ನಿಮಗೆ, ಈ ಗೂಬೆಗಳು ರಾತ್ರಿ ಸಮಯದಲ್ಲಿ ಕಾಣ್ತವೆ ಅಂಥೇಳಿ. ಹಾಗಾದರೆ ಈ ಗೂಬೆಗೆ ಹೇಗೆ ರಾತ್ರಿ ವೇಳೆನೇ ಚೆನ್ನಾಗಿ ಕಣ್ಣು ಕಾಣಿಸುತ್ತೆ ಅಂಥೇಳಿ ನಾವು ನೋಡೋದಾದರೆ ಇದರ ಒಂದು ಇಂಟ್ರೆಸ್ಟಿಂಗ್ ವಿಷಯ ತುಂಬಾ ಚೆನ್ನಾಗಿದೆ. ಅದನ್ನು ತಿಳ್ಕೊಬೇಕು ಅಂದರೆ ಫಸ್ಟ್ ನಮಗೆ ಕಣ್ಣು ಯಾವ ರೀತಿ ಕಾಣಿಸುತ್ತೆ ಅಂಥೇಳಿ ತಿಳ್ಕೊಬೇಕಾಗತ್ತೆ. ಈಗ ನೋಡಿ, ಪ್ರತಿಯೊಂದು ವಸ್ತುವಿನ ಮೇಲೆ ಬೀಳುವಂತಹ ಬೆಳಕೇನಿದೆ ಅದು ನಮ್ಮ ಕಣ್ಣಿನ ಒಳಗಡೆ ಇರುವಂತಹ ಲೆನ್ಸ್ನ ಮೂಲಕ ಹಾದು ಆ ವಸ್ತುವಿನ ರಿಫ್ಲೆಕ್ಷನ್ ನಮ್ಮ ರೆಟಿನಾದ ಮೇಲೆ ಬೀಳುತ್ತೆ. ನಂತರ ಆ ಒಂದು ಇನ್ಫಾರ್ಮೇಷನ್ನ ನರಗಳು ಮೆದುಳಿಗೆ ಒಯ್ದು ಮೆದುಳು ಈ ಒಂದು ಪಿಕ್ಚರ್ ಏನಿರುತ್ತೆ ಅದನ್ನು ಹೇಗಿದೆಯೋ ಹಾಗೆ ಪ್ರೆಸೆಂಟ್ ಮಾಡುತ್ತೆ. ಆಗ ನಮ್ಮ ಕಣ್ಣಿಗೆ ಆ ವಸ್ತು ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿಯಲ್ಲೇ ಗೂಬೆಯ ಕಣ್ಣುಗಳು 4 ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದ್ದಾವೆ. ಆದ್ದರಿಂದ ಅದರ ಕಣ್ಣುಗಳು ರಾತ್ರಿ ಹೊತ್ತು ಸ್ಪಷ್ಟವಾಗಿ ಕಾಣಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಇದರಲ್ಲಿರುವಂತಹ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳು ಏನೇನಿದೆ ಅದ್ರ ಬಗ್ಗೆ ನಾನು ಕೂಡ ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ವಾಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಹಾಗೆ ನಿಮಗೇನಾದ್ರೂ ಈಗ ಒಂದು ಗೂಬೆಗಳ ಬಗ್ಗೆ ಗೊತ್ತಿದೆ ಅಂತಂದರೆ ಅದನ್ನು ನೀವು ಕೂಡ ನಮಗೆ ವಾಟ್ಸಪ್ ಮಾಡಿ ವಾಯ್ಸ್ ಅನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಈ ಒಂದು ಸಾಂಗ್ ನಿಮಗೋಸ್ಕರ. ನಾನು ಆರ್ ಜಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶೋ ಮುಗ್ಗ ರಾಣಿಪುರ ಎಫ್ಎಂ ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ನಾನು ಆರ್ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ ಗೂಬೆಯ ಬಗ್ಗೆ. ಆ್ಯಂಡ್ ಗೂಬೆ ನೋಡೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದರ ಕಾಲುಗಳಾಗಿರ್ಬೋದು, ಅದರ ಉಗುರುಗಳಾಗಿರ್ಬೋದು, ಹಾಗೆ ಆ ಒಂದು ದೇಹದ ಸ್ಟ್ರಕ್ಚರ್ ಕೂಡ ತುಂಬಾ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಬೇರೆ ಜೀವಿಗಳಿಗೆ ಹೋಲಿಸ್ಕೊಂಡ್ರೆ ಇದು ಜಗತ್ತಿನ ಪಕ್ಷಿಗಳಲ್ಲೇ ಅತ್ಯಂತ ವಿಚಿತ್ರವಾದಂತಹ ಒಂದು ಪಕ್ಷಿ ಅಂತ ಹೇಳ್ಬೋದು. ಸೊ ಈ ಗೂಬೆಗಳು ನಾನಾಗಲೇ ಹೇಳಿದೆ ನಿಮಗೆ, ತುಂಬಾ ಸ್ಪಷ್ಟವಾದಂತಹ ಕಣ್ಣನ್ನು ರಾತ್ರಿ ಸಮಯದಲ್ಲಿ ಇಟ್ಕೊಂಡಿದ್ದಾವೆ, ಮತ್ತು ಕಿವಿಗಳು ಕೂಡ ಅಷ್ಟೇ ತುಂಬಾ ಸೂಕ್ಷ್ಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಪಕ್ಷಿಯನ್ನು ಗುರುತಿಸ್ತಾರೆ. ಆದರೆ ಈ ಒಂದು ಗೂಬೆಗಳಲ್ಲಿರುವಂತಹ ವಿಶೇಷತೆಯನ್ನು ನಾವು ನೋಡ್ತೀವಿ ಅಂತಂದರೆ, ಅದು ರಾತ್ರಿ ಸಮಯದಲ್ಲಿ ಯಾವುದೇ ಒಂದು ವಸ್ತುವನ್ನಾಗಲಿ ಅಥವಾ ಏನೇನೇ ನೋಡೋದಾಗಲೂ ಸ್ಪಷ್ಟವಾಗಿ ಇದಕ್ಕೆ ಕಾಣಿಸ್ಕೊಳ್ಳುತ್ತೆ ಅಂಥೇಳಿ. ಇದಕ್ಕೆ ಏನು ರೀಸನ್ ಇರ್ಬೋದು ಅಂತ ನಾನಾಗಲಿ ಕೂಡ ಹೇಳಿದೆ, ನಮ್ಮ ಕಣ್ಣುಗಳಲ್ಲಿ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ, ಮತ್ತು ಈ ಗೂಬೆಗಳ ಕಣ್ಣು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂಥೇಳಿ. ಈಗ ಈ ಒಂದು ಗೂಬೆಯ ಕಣ್ಣುಗಳಲ್ಲಿರುವಂತಹ ನಾಲ್ಕು ವಿಶಿಷ್ಟ ಲಕ್ಷಣಗಳು ಏನಿದ್ದಾವೆ, ಅವುಗಳಿಂದಾಗಿಯೇ ಗೂಬೆಗಳು ರಾತ್ರಿ ಸಮಯದಲ್ಲೂ ಕೂಡ ಅಷ್ಟು ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದಾಗಿ, ಗೂಬೆಯ ಕಣ್ಣಿನ ಲೆನ್ಸ್ಗಳು ಮತ್ತು ಈ ರೆಟಿನಾ ಏನಿದೆ ಅದರ ನಡುವಿರುವಂತಹ ದೂರ ಮನುಷ್ಯರ ಕಣ್ಣುಗಳಲ್ಲಿರುವಂತಹ ದೂರಕ್ಕಿಂತ ತುಂಬಾ ದೊಡ್ಡದಾಗಿರುತ್ತೆ. ಗೂಬೆಯ ಕಣ್ಣಿನಲ್ಲಿ ಪಿಕ್ಟನ್ ಎನ್ನುವಂತಹ ಹೆಸರಿನ ಒಂದು ವಿಶೇಷವಾದಂತಹ ಅಂಗ ಇದೆ. ಅದು ಬೇರೆ ಬೇರೆ ಡಿಸ್ಟೆನ್ಸ್ಗೆ ತಕ್ಕಂತೆ ಲೆನ್ಸ್ಗಳ ಮೂಲಕ ಸರಿಯಾಗಿ ಬೆಳಕು ಹಾಯೋದಕ್ಕೆ ಸಹಾಯ ಮಾಡುತ್ತೆ. ಎರಡನೇದಾಗಿ, ಈ ಒಂದು ರೆಟಿನಾ ಏನಿದೆ ಇದರ ಮೇಲೆ ಬೀಳುವಂತಹ ರಾಡ್ಸ್ ಅಥವಾ ಕೋನ್ಸ್ ಅಂತ ಏನು ಹೇಳ್ತಾರೆ, ಇವುಗಳ ಸಂಖ್ಯೆ ದೊಡ್ಡದಾಗಿರುತ್ತೆ. ಆದ್ದರಿಂದ ಗೂಬೆಗಳ ಕಣ್ಣಿನ ದೃಷ್ಟಿಯ ಸಾಮರ್ಥ್ಯ ನಮ್ಮ ದೃಷ್ಟಿಗಿಂತ 5 ಪಟ್ಟು ಹೆಚ್ಚಾಗಿರುತ್ತೆ. ಇನ್ನೂ ಮೂರನೇದಾಗಿ ನಾವು ನೋಡ್ತೀವಿ ಅಂತಂದರೆ, ಅದರ ಕಣ್ಣುಗಳಲ್ಲಿ ಕೆಂಪು ಬಣ್ಣದ ಒಂದು ವಸ್ತು ಇರುತ್ತೆ. ರಾಸಾಯನಿಕವಾಗಿ ಪ್ರೋಟೀನ್ ಗುಣಗಳನ್ನು ಹೊಂದಿರುವಂತಹ ಈ ವಸ್ತು ಕತ್ತಲೆಯ ಬೆಳಕಿಗೆ ಹೆಚ್ಚು ಸಂವೇದನಾಶೀಲವಾಗಿರುವಂತೆ ಮಾಡುತ್ತೆ. ಇನ್ನು ನಾಲ್ಕನೇದಾಗಿ, ಅದರ ಕಣ್ಣಿನ ಪಾಪೆಗಳನ್ನು ನೋಡ್ತೀವಿ ಅಂತಂದರೆ ಅದು ಹೆಚ್ಚಾಗಿ ಹಿಗ್ಗುತ್ತವೆ. ಆದ್ದರಿಂದ ಸ್ವಲ್ಪ ಬೆಳಕು ಇದ್ದರೂ ಕೂಡ ಅದು ಕಣ್ಣನ್ನು ಪ್ರವೇಶಿಸುವುದಕ್ಕೆ ಅನುಕೂಲ ಆಗುತ್ತೆ. ಈ 4 ಕಾರಣಗಳಿಂದಲೇ ಗೂಬೆ ರಾತ್ರಿ ಹೊತ್ತು ತುಂಬಾ ಸೂಕ್ಷ್ಮವಾಗಿ ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನೀವು ಕೂಡ ನಿಮ್ಮ ಮನೆಯ ಹತ್ತಿರದಲ್ಲಿ ಅಥವಾ ಎಲ್ಲಾದರೂ ಸುತ್ತಮುತ್ತದಲ್ಲಿ ಈ ಗೂಬೆಗಳನ್ನು ನೋಡಿದಿರ ಅಂತಂದರೆ ಅದರ ಕಣ್ಣುಗಳನ್ನ ನೋಡೋದಕ್ಕೆ ಪ್ರಯತ್ನ ಮಾಡಿ. ಹಾಗೆ ಆ ಗೂಬೆಗಳ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯಗಳು ಇನ್ನೂ ಏನಾದರೂ ನಿಮಗೆ ಗೊತ್ತಿದೆ ಅಂತಂದರೆ ಅದನ್ನು ಕೂಡ ನಮಗೆ ವಾಟ್ಸಪ್ ಮಾಡಿ, ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತದೆ. ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ

0: ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
1: ನಾವು ಮಕ್ಕಳು, ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ.
2: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
0: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
3: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
4: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
2: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವಕಾಶ ಪಡೆದುಕೊಳ್ಳಿ.
5: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
0: ಏ, ಅದ್ಯಾಕೆ? ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಸೊ ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ? ಕಾಫಿ ಟೀ ಆಯ್ತಾ? ಅಥವಾ ಮಿರ್ಚಿ ಮಂಡಕ್ಕಿ ತಿಂತ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಕೇಳುಗರೆ, ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೂ ಸಂಜೆ 6:30 ಪ್ರಸಾರವಾಗುವಂತಹ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಿಸ್ನೆಸ್ ಮ್ಯಾನ್ ಗಳು ಸ್ವತಃ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಆಫ್ ಕೋರ್ಸ್, ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ಇನ್ನು ವಿಶೇಷವಾಗಿ ಕೂಡ ಇರುವಂತದ್ದು. ಹಾಗಿದ್ಮೇಲೆ ಇವತ್ತು ಕೂಡ ಒಂದು ವಿಶೇಷವಾದ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ನಮ್ಮೆಲ್ಲರಿಗೂ ಜೀವನದಲ್ಲಿ ಒಂದಿಷ್ಟು ಕನಸುಗಳು ಯಾವಾಗ್ಲೂ ಕಾಡ್ತಾ ಇರುತ್ತೆ. ಕಾಡುವಂತಹ ಕನಸುಗಳ ಪೈಕಿಯಲ್ಲಿ ಒಂದ್ ಎರಡ್ ಮೂರ್ ಕನಸನ್ನ ಹೇಳ್ಬಿಡೋಣ ಅಂತ. ಒಂದೇನಪ್ಪಾ ಅಂದ್ರೆ, ಚೆನ್ನಾಗಿ ಓದ್ಬೇಕು, ಒಳ್ಳೆ ಕೆಲಸ ತಗೋಬೇಕು, ಅದಾದ್ಮೇಲೆ ಒಳ್ಳೆ ಮನೆ ಕಟ್ಬೇಕು, ಮನೆ ಕಟ್ಟಾದ್ಮೇಲೆ ಮದ್ವೆ ಮಾಡ್ಕೋಬೇಕು, ಹೀಗೆ ಅದಾದ್ಮೇಲೆ ಕಾರು ಮತ್ತೊಂದು ತಗೋಬೇಕು ಅನ್ನೋ ಆಸೆಗಳು ಕನಸುಗಳು ಇರುತ್ತೆ. ಆದ್ರೆ ಮನೆ ಕಟ್ಟುವಾಗ ಸಾಕಷ್ಟು ಕನಸುಗಳನ್ನ ಕಾಣ್ತಾ, ಸಾಕಷ್ಟು ಶ್ರಮವನ್ನ ಪಟ್ಟು ಉಳಿಸಿದಂತ ಹಣವನ್ನ, ಅಂದ್ರೆ ಕೂಡಿಟ್ಟಂತ ಹಣದಿಂದ ಮನೆಯನ್ನ ಕಟ್ತೀವಿ. ಈ ರೀತಿ ಎಲ್ಲ ಮನೆ ಕಟ್ಟುವಾಗ ಮನೆಯ ಇಂಟೀರಿಯರ್ಸ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಅದರಲ್ಲೂ ಮನೆಗೆ ಯಾರಾದ್ರೂ ನೆಂಟರು ಬರ್ತಾರೆ ಅಥವಾ ನಾವೇನಾದ್ರೂ ಮನೆಗೆ ಎಂಟ್ರಿ ಆಗ್ತೀವಿ ಅಂದ್ರೆ ಮೊದಲು ನಮ್ಮ ಕಣ್ಣಿಗೆ ಕಾಣಿಸುವಂತದ್ದು ನೆಲದ ಮೇಲಿರುವಂತಹ ಟೈಲ್ಸ್ಗಳು. ಹಾಗಿದ್ರೆ ಇವತ್ ಯಾಕೆ ಒಂದು ಟೈಲ್ಸ್ ಬಿಸ್ನೆಸ್ ಬಗ್ಗೆ ಮಾತನಾಡಬಾರದು ಅಂತ? ಅದಕ್ಕಾಗಿ ನಾವೀಗ ಇರೋದು ರಾಮ್ಕೋ ಎಂಟರ್ಪ್ರೈಸಸ್ ಅಲ್ಲಿ. ಸೊ ಇದರ ಮಾಲೀಕರಾಗಿರುವಂತಹ ಅಂಬರೀಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಸ್ಟಾರ್ಟ್ ಮಾಡೋಣವಾ. ಅಂಬರೀಶ್, ನಮಸ್ತೆ.
8: ನಮಸ್ಕಾರ ಮೇಡಮ್.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
8: ಥ್ಯಾಂಕ್ ಯು.
0: ಓಕೆ ಅಂಬರೀಶ್ ಸರ್, ಹೇಗಿದ್ದೀರಾ?
8: ಫುಲ್ ಆರಾಮಾಗಿದ್ದೀವಿ ಮೇಡಮ್ ಅವರೇ.
0: ಫುಲ್ ಆರಾಮಾಗಿದ್ದೀರಾ? ಓಕೆ ಸರ್, ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಡ್ಬೋದಾ? ನಿಮ್ಮ ಪ್ರಾಪರ್ ಯಾವುದು, ನೀವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಎಲ್ಲಿ ಸರ್?
8: ಮೇಡಮ್, ನಾವಿಲ್ಲಿ ಶಿವಮೊಗ್ಗ ಪ್ರಾಪರ್. ನಾವೆಲ್ಲ ಕೋಟೆ ರೋಡಲ್ಲಿ ಎಲ್ಲ, ನಾವು ಇಲ್ಲ ಕೋಟೆ ರೋಡಿಂದನೇ ಬಂದಿರೋದು. ನಮ್ಮ ತಂದೆ ಕಾಲದಿಂದ ನಾವು ಕೋಟೆ ರೋಡಲ್ಲೇ ಇರೋದು. ಕೋಟೆ ಸಿಟಿ ಕಪ್ಪಡಿ ಬ್ಯಾಂಕ್ ಹತ್ರ ನಾವಿರೋದು. ಈಗ ಇಲ್ಲಿ ಈಶ್ವರಪ್ಪ ಅವ್ರ ಮನೆ ಎದುರುಗಡೆ ಗುಂಡಪ್ಪ ಶೆಡ್ಡಲ್ಲಿದೆ ಮೇಡಮ್.
0: ಏನು ಓದಿದ್ದು ಸರ್?
8: ನಾವು ಪಿ ಯು ಸಿ

0: ಸೆಕೆಂಡ್ ಇಯರ್ ಓದಿದ್ವಿ.
1: ಪಿ ಯು ಸಿ ಆದ್ಮೇಲೆ ಏನು ಮಾಡಿದ್ರಿ?
0: ಟೈಲ್ಸಿಗೆ ಬಂದಿದ್ದು ಸೀದಾ ರಾಮ್ಕೋ ಎಂಟರ್ಪ್ರೈಸಸ್ ಅಂತೇಳಿ. ನಾವು ಮೊದಲಿಂದನೂ ಇದೇ ಟೈಲ್ಸ್ ಉದ್ಯಮದಲ್ಲೇ ಬಂದಿದ್ದೀವಿ.
1: ಅಂದರೆ ನಿಮ್ಮ ತಂದೆಯವರು ಏನಾದರೂ ಈ ವರ್ಕ್ ಮಾಡ್ತಿದ್ರ?
0: ಇಲ್ಲ ಮೇಡಮ್, ನಾವೆಲ್ಲ ಪೂರ್ತಿ ಮೊದಲಿಂದನೂ ನಾವು ಅವಾಗಿಂದನೂ ಟೈಲ್ಸ್ ಅಂಗಡಿ ಹಾಕೊಂಡು ಅವಾಗಿಂದ ಈ ಉದ್ಯಮದಲ್ಲೇ ಬೆಳ್ಕೊಂಬಂದಿದ್ದೀವಿ.
1: ಅಂದರೆ ಈಗ ಫಸ್ಟು ಬೇರೆಯವ್ರ ಹತ್ರ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಿದ್ರೆ ಅಥವಾ ಸ್ಟಾರ್ಟಿಂಗೇ ನೀವೇ ಓನಾಗಿ ಸ್ಟಾರ್ಟ್ ಮಾಡಿದ್ದ?
0: ಇಲ್ಲ, ನಾವು ಸ್ಟಾರ್ಟಿಂಗಿಂದ ಸಣ್ಣ ಮಟ್ಟದಲ್ಲೇ ಮಾಡಿಬಿಟ್ಟು ಆಮೇಲೆ ಈ ಮಟ್ಟಕ್ಕೆ ಬಂದಿದ್ದೀವಿ ಮೇಡಮ್.
1: ಓಕೆ ಓಕೆ, ಸೊ ಯಾಕೆ ಸರಿ ಟೈಲ್ಸ್ ಉದ್ಯಮನೇ ಆಯ್ಕೆ ಮಾಡ್ಕೊಂಡಿದ್ದು?
0: ಯಾ, ಮೊದಲಿಂದನೂ ಹಿಂಗೆ ಬೇಕೋ ಹಾಕಬೇಕು ಅನ್ನಿಸ್ತು, ಹಾಗಾಗಿ ಭಗವಂತನ ಇಚ್ಛೆ ಹೀಗಿತ್ತು ಅಂತ ಕಾಣತ್ತೆ ನಾವು ಇಲ್ಲಿಗೆ ಬಂದ್ವಿ ಮೇಡಮ್.
1: ಓಕೆ, ಹೇಗಿದೆ ಸರ್ ಬಿಸ್ನೆಸ್?
0: ತುಂಬ ಚೆನ್ನಾಗಿದೆ ಮೇಡಮ್. ಲಾಸ್ಟ್ 30 ಇಯರ್ಸ್ಗಿಂತ ನಮ್ಗೆ ಈ ವರ್ಷ ತುಂಬ ಚೆನ್ನಾಗಿ ನಡೀತಾ ಇದೆ, ಬಿಸ್ನೆಸ್ ತುಂಬ ಚೆನ್ನಾಗಿದೆ.
1: ಅಟ್ ದ ಸೇಮ್ ಟೈಮ್ ಕಾಂಪಿಟೇಷನ್ ಹೇಗಿದೆ ಸರ್?
0: ನಮ್ಮ ನಾವು ಎಫರ್ಟ್ ಹಾಕಬೇಕು, ನಾವು ಎಫರ್ಟ್ ಹಾಕಿ ಮಾಡಿದ್ರೆ 100% ವ್ಯಾಪಾರಗಳು ಹಾಗೇ ಆಗುತ್ತೆ. ನಾವು ಇನ್ನೊಬ್ರಿಗೆ ಬ್ಲೇಮ್ ಮಾಡ್ಕೊಂಡು ನಾವು ಇನ್ನೊಬ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರು ಹೊರಗಡೆಯಿಂದ ಬಂದಿದ್ದಾರೆ, ಇನ್ನೊಬ್ರು ಬ್ಲೇಮ್ ಮಾಡ್ಕೊಂತಂದ್ರೆ ನಾವಾಗಲ್ಲ. ಬ್ಲೇಮ್ ಮಾಡ್ಕೊಂಡು ನಾವು ಮನೇಲೇ ಕೂತಿರ್ಬೇಕಾಗತ್ತೆ. ನಾವು ಕಷ್ಟಪಟ್ಟು ಮೈ ಚಳಿಬಿಟ್ಟು ವ್ಯವಹಾರ ಮಾಡಿದ್ರೆ 100% ನಮ್ಮ ಶಿವಮೊಗ್ಗದಲ್ಲಿ ವ್ಯವಹಾರ ನಡೆಯುತ್ತೆ. ಆದರೆ ಒಂದು ಪ್ರಾಬ್ಲಮ್ ಅಂದರೆ ನಮ್ಮವ್ರು ಯಾರೂ ಕೂಡ ವ್ಯವಹಾರಕ್ಕೆ ಬರ್ತಾ ಇಲ್ಲ. ಅದಕ್ಕೆ ತಂದೆ ತಾಯಿಗಳೇ ಇರ್ಬೋದು, ತಮ್ಮ ಮನೇಲೇ ಕೂಡ ಯಾರಿಗೂ ಮಕ್ಕಳಿಗೆ ಇವತ್ತು ಪ್ರೋತ್ಸಾಹ ಕೊಡ್ತಾ ಇಲ್ಲ ವ್ಯವಹಾರ ಮಾಡಿರಿ ಅಂತೇಳಿ. ಯಾರ್ದೋ ಕೈ ಕೆಳಗೆ, ಯಾರ್ದೋ ಸಾಫ್ಟ್ವೇರು, ಯಾರ್ದೋ ಕೈ ಕೆಳಗೆ ಕೆಲಸ ಮಾಡೋಕ್ಕೆ ತಂದೆ ತಾಯಿಗಳು ನೂಕ್ತಾ ಇದ್ದಾರೆ. ಅವ್ರನ್ನ ಅದಕ್ಕೆ ಇಂಪ್ರೆಸ್ ಮಾಡ್ತಾ ಇದ್ದಾರೆ ಅಂತ ಸ್ವಂತ ಉದ್ಯೋಗ ಮಾಡಿ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೆ ಯಾರ ಮೇಲೂ ಸಹಕಾರ ಕೊಡ್ತಿಲ್ಲ. ಹಂಗಾಗ್ಬಿಟ್ಟು ಇವತ್ತಿನ ಯಾರೂ ಜನರು ಕೂಡ ಒಂದು ವ್ಯವಹಾರ ಮಾಡೋಕ್ಕೆ ಬರೋಲ್ಲ. ಬರೋರ್ಗೂ ಕೂಡ ಇವ್ರು ಹೊರಗಡೆಯವರು, ಅಲ್ಲಿಯವರು, ಇಲ್ಲಿಯವರು ಅಂತ ಕುತ್ಕೊಂಡು ಮೂಲೆಯಲ್ಲಿ ಕುತ್ಕೊಂಡು ಟೀ ಕುಡ್ಕೊಂಡು ಬ್ಲೇಮ್ ಮಾಡ್ತಾ ಇದ್ದಾರೆ ಹೊರತು ಯಾರೂ ಸ್ವಂತ ಉದ್ಯೋಗ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ ಮೇಡಮ್.
1: ಸರ್, ಈ ರಾಮ್ಕೋ ಎಂಟರ್ಪ್ರೈಸಸ್ ಪ್ರಾರಂಭ ಆಗಿ ಎಷ್ಟು ವರ್ಷ ಆಗಿದೆ?
0: ರಾಮ್ಕೋ ಅಂತ ಇದು ನಮ್ಮ ಸಿ ಎನ್ ಮಧು ಸರ್ ಅಂತ ಇದ್ದರು. ಅವರು ಬಂದುಬಿಟ್ಟು 72nd ಇಸ್ವಿನಲ್ಲಿ ತುಮಕೂರು ಚಾಮರಾಜ ರಸ್ತೆ, ಕೋಟೆ ತುಮಕೂರು ಚಾಮರಾಜ ರಸ್ತೆ ಕೆ ಆರ್ ಪುರಮಲ್ಲಿ ಓಪನ್ ಆಗಿದ್ದು ಮೊಸಾಯಿಕ್ ಪ್ಲ್ಯಾಂಟು. ಅದೇ ಇಲ್ಲಿ ಮುಂದೆ ಗ್ಲೇಸಿಂಗ್ ಟೈಲ್ಸ್ ಅಂಗಡಿ ಹಾಕಿದ್ದು, ಅದೇ ಮುಂದುವರ್ಕೊಂಡು ಹೋಗಿದ್ದು.
1: ಸೊ ನೀವು ಈ ಬಿಸ್ನೆಸ್ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಗಿದೆ?
0: ಮೇಡಮ್, ನಾವಿದು ಬಂದುಬಿಟ್ಟು 30 ಇಯರ್ಸ್ ಆಗಿದೆ.
1: 30 ಇಯರ್ಸ್ ಆಗಿದೆ. ಸೊ ಅಲ್ಲಿಗೆ ಒಂದು 30 ವರ್ಷಗಳ ಎಕ್ಸ್ಪೀರಿಯನ್ಸ್ ಅಂತೂ ಇದೆ ಅಲ್ವಾ ಸರ್ ಬಿಸ್ನೆಸ್ಸಲ್ಲಿ?
0: 100% ಇದೆ ಮೇಡಮ್ ಅವರೇ.
1: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ರಾಮ್ಕೋ ಎಂಟರ್ಪ್ರೈಸಸ್ನ ಮಾಲೀಕರಾಗಿರುವಂಥ ಅಂಬರೀಷ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ರು. ಈ ಬಿಸ್ನೆಸ್ಸಲ್ಲಿ ಸುಮಾರು 30 ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಇವತ್ತು ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ಟೈಲ್ಸ್ ಬಿಸ್ನೆಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಹಾಗೆ ನಮ್ಮ ಶಿವಮೊಗ್ಗದಲ್ಲಿ ಸುಮಾರು 30 ವರ್ಷದಿಂದ ಅದಕ್ಕೂ ಹೆಚ್ಚಾಗಿ ಇರುವಂತಹ ಒಂದು ಶಾಪ್ ಅಂದ್ರೆ ಅದು ರಾಮ್ಕೋ ಎಂಟರ್ಪ್ರೈಸಸ್. ಇದರ ಓನರ್ ಆಗಿರುವ ಅಂಬರೀಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ.
3: ಸರ್, ನನ್ಗೀಗ ಈ ರಾಮ್ಕೋ ಎಂಟರ್ಪ್ರೈಸಸ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿಸಿ. ಇಲ್ಲಿ ಆಕ್ಚುಲಿ ಯಾವ್ಯಾವ ರೀತಿಯ ಟೈಲ್ಸ್ ಗಳು ಸಿಗುತ್ತೆ, ಏನೇನು ಸ್ಪೆಷಾಲಿಟಿ ಇದೆ, ಅದ್ರ ಬಗ್ಗೆ ಹೇಳಿ ಸರ್.
4: ನಮ್ದ್ರಲ್ಲಿ ಬಂದ್ಬಿಟ್ಟು 18x12 ವಾಲ್ ಟೈಲ್ಸ್ ಬರುತ್ತೆ. ಬಾತ್ರೂಮು, ಕಿಚನ್ನು, ಪೂಜಾ ಕೋಣೆಗೆ ಹಾಕೋದು, ಮತ್ತು 4x2 ಈಗೆಲ್ಲ ಕ್ರೇಜ್ ನಡೀತಾ ಇರೋದು 4x2 ಮತ್ತು 6x4 ಟೈಲ್ಸ್ ಬರುತ್ತೆ. ಸ್ಯಾನಿಟರಿ ವೇರ್ಸ್ ಬರುತ್ತೆ, ಇಟಾಲಿಯನ್ ಕಿಚನ್ಗಳು ಬರುತ್ತೆ, ಸಿಂಕ್ಗಳು ಬರುತ್ತೆ, ಕಮೋಡ್ಗಳು ಬರುತ್ತೆ, ಇಂಡ್ವೇರ್ ಕಂಪ್ನಿ ಕಮೋಡ್ಗಳು, ಎಲ್ಲ ಥರ ಟೈಲ್ಸ್ಗಳು ನಮ್ಮಲ್ಲಿ ಲಭ್ಯ. ನಮ್ದೇನು ಅಂದರೆ ನಮ್ಮದು ಗುಡ್ವಿಲ್ ಇದೆ ಮೇಡಮ್, 30-32 ವರ್ಷದಿಂದ ಇದ್ದೀವಿ ಶಿವಮೊಗ್ಗದ ಮೊದಲ ಟೈಲ್ಸ್ ಅಂಗಡಿ ನಮ್ಮದು. ಹಂಗಾಗ್ಬಿಟ್ಟು ಜನ ನಮ್ಮ ಮೇಲೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಲೋಕಲ್ನವರು, ನಾವು ಹುಟ್ಟದಾಗಿಂದ ಲೋಕಲ್ನಲ್ಲಿ ಇರೋದ್ರಿಂದ ಜನ ಬಂದೇ ಬರ್ತಾರೆ. ಹಳೆ ಅಂಗಡಿ ಅನ್ನೋ ಒಂದು ವಿಶ್ವಾಸದಲ್ಲಿ ನಾವು ಬರ್ತಾರೆ, ಅದನ್ನು ನಾವು ಉಳಿಸ್ಕೊಂಡು ಹೋಗ್ತೇವೆ. ನಿಖರವಾದ ದರ, ಪ್ರಖರವಾದ ಕ್ವಾಲಿಟಿಯಲ್ಲಿ ಕೊಡ್ತೀವಿ ನಾವು.
3: ಸೂಪರ್ ಸರ್, ನಿಖರವಾದ ದರ, ಪ್ರಖರವಾದ ಕ್ವಾಲಿಟಿಯಲ್ಲಿ ಕೊಡ್ತೀರಾ. ಹಾಗಿರುವಾಗ ಇಲ್ಲಿ ನೀವು ಎಲ್ಲೆಲ್ಲಿಂದ ತರಿಸ್ತೀರಾ ಸರ್ ಈ ಟೈಲ್ಸ್ಗಳನ್ನೆಲ್ಲ?
4: ಇದೆಲ್ಲ 100% ಬಂದ್ಬಿಟ್ಟು ಗುಜರಾತ್ ಮೋರ್ಬಿಯಿಂದ ಬರುತ್ತೆ. ಮೋರ್ಬಿ ಕುಚ್ಚು ಗುಜ್ಜು ಅಹಮದಾಬಾದಿಂದ ಬರುತ್ತೆ. ನಮ್ದೆಲ್ಲ ಪೂರ್ತಿ ಮೋರ್ಬಿಯಿಂದ ಬರುತ್ತೆ ಮೇಡಮ್.
3: ಇಲ್ಲಿಗೆ ಬರುವಂತಹ ಕಸ್ಟಮರ್ಸ್ ಎಲ್ಲಿಂದ ಬರ್ತಾರೆ ಸರ್?
4: ನಮಗೆ ಇಲ್ಲಿ ಬಂದ್ಬಿಟ್ಟು ಹೊಳೆಹೊನ್ನೂರು, ಸಾಗರ, ತೀರ್ಥಳ್ಳಿ, ಶಿವಮೊಗ್ಗ ನಗರ, ಹೊನ್ನಾಳಿ, ಇಷ್ಟು ಏರಿಯಾ ಕವರ್ ಆಗುತ್ತೆ ಎನ್ಆರ್ಪುರ ತನಕ.
3: ಸಾಕಷ್ಟು ರೀತಿಯ ಕಸ್ಟಮರ್ಸ್ಗಳು ಕೂಡ ಇಲ್ಲಿ ಬರ್ತಾರೆ ಸರ್. ಕಸ್ಟಮರ್ಸ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಎಲ್ಲ ಕಸ್ಟಮರ್ಸ್ಗಳು ಒಂದೇ ರೀತಿ ಇರೋಲ್ವಲ್ಲ?
4: ಅವ್ರು ಬಂದ್ಕೊಳ್ಳೆ ನಮ್ಮ ಚಾಕಚಕ್ಯತೆ ವಾಕ್ಚಾತುರ್ಯದಿಂದ ನಾವು ಅವ್ರನ್ನ ಮಾತಾಡ್ಕೊಬೇಕು, ಅವಾಗ ನಮ್ಗೆ ಬೆನಿಫಿಟ್ ಆಗುತ್ತೆ. ಹಾಗಾಗಿ ನಮ್ಗೆ ಆ ಥರನೇ ನಾವು ಬಂದ್ಕೊಳ್ಳೆ ನಾವು ಒಂದು ಅವ್ರಿಗೆ ಒಂದು ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ರೆ ನಮಗೆ ಮರ್ಯಾದೆ ಕೊಡ್ತಾರೆ. ಅವಾಗ ನಮ್ಮ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಬಂದಮೇಲೆ ಅವ್ರು ಟ್ರೈಸ್ ತೊಗೊಳ್ತಾರೆ.
3: ಇಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾರೆ ಸರ್?
4: ನಮ್ಮ ಹತ್ರ ಒಂದು 5 ಜನ ಇದ್ದಾರೆ.
3: ಸೊ ಇಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾರೆ ಅಂದ್ರಿ ಸರ್?
4: ನಮ್ಮ ಹತ್ರ ಇಲ್ಲಿ 5 ಜನ ಇದ್ದಾರೆ.
3: 5 ಜನ ವರ್ಕ್ ಮಾಡ್ತಾರೆ ಸರ್. ಹಾಗೆ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದರೆ ಯಾವ ಕ್ವಾಲಿಟೀಸ್ ಇರಬೇಕಾಗತ್ತೆ ಸರ್?
4: ಕ್ವಾಲಿಟೀಸ್ ಅಂದರೆ ಅಹಂಕಾರ ಮಾಡಬಾರ್ದು, ಕಸ್ಟಮರನ್ನು ದೇವರು ಅಂತ ಎಲ್ಲಿವರೆಗೂ ತಿಳ್ಕೊಂಡಿರ್ತೀವೋ ಅಲ್ಲಿವರೆಗೂ ನಾವು ಬದುಕ್ತೀವಿ. ನಾವು ಅಂಗಡಿ ಮಾಡಿದ್ದೀವಿ, ನಾವು ಶ್ರೀಮಂತರು, ನಾವು ಅಂಗಡೀಲಿ ಕಸ್ಟಮರು ನಾವು ನೆಗ್ಲೆಕ್ಟ್ ಯಾವತ್ತು ಮಾಡ್ತೀವ ಅವತ್ತಿಂದ ನಾವು ಅಧೋಗತಿ ಪ್ರಾರಂಭ ಆಗುತ್ತೆ ಅಂತ ತಿಳ್ಕೊಬೇಕು.
3: ಸೊ ಕಸ್ಟಮರ್ ಇಸ್ ಗಾಡ್ ಅಂತಾರೆ, ಅದನ್ನು ನೀವು ನಂಬ್ತೀರಾ ಅಲ್ವಾ ಸರ್?
4: ನಂಬೋದಲ್ಲ, ಕಸ್ಟಮರೇ ದೇವರು. ಕಣ್ಣಿಗೆ ಕಾಣದೇ ಇರೋ ನೋಡ್ದೇ ಇರ್ಬೋದು, ಆದರೆ ಕಣ್ಣಿಗೆ ಕಾಣೋದು ಒಬ್ಬನೇ ದೇವರು. ನಮ್ಮ ಅಂಗಡಿ ಹೊಸದು ತೊಳೆದು ಒಳಗೆ ಬರೋನೇ ದೇವರು ಅಂತ ನಾವು ತಿಳ್ಕೊಂಡು ಬದುಕಬೇಕು.
3: ಸೂಪರ್ ಸೂಪರ್ ಸರ್. ಹಾಗೆ ಅಂಬರೀಶ್ ಸರ್, ನೀವೇ ಹೇಳಿದ್ರಿ ಸುಮಾರು 36 ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಬಿಸ್ನೆಸ್ಸಲ್ಲಿ ಅಂತ. ಹೀಗಿರುವಾಗ ಈ 36 ವರ್ಷದಲ್ಲಿ ಯಾವತ್ತೊಂದು ದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ ನಾನು ಓನಾಗಿ ಬಿಸ್ನೆಸ್ ಮಾಡಿದ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
4: ಮೊದಲಿಂದನೂ ಕಾನ್ಫಿಡೆನ್ಸ್ ಇಟ್ಕೊಂಡೆ ನಾವು 30 ವರ್ಷದಿಂದ ಇಲ್ಲಿವರೆಗೂ ಕೂಡ ಕಾನ್ಫಿಡೆನ್ಸ್ ಇಟ್ಕೊಂಡೇ ಬದುಕ್ತಿರೋದು. ದಿನ ಬೆಳಗ್ಗೆ ಎದ್ದುಕೊಳ್ಳೆ ನಾವು ಗಿರಾಕಿ ಬರ್ತಾರೆ, ನಮ್ಮ ಹತ್ರ ತಗೊಳ್ತಾರೆ, ನಾವು ವ್ಯಾಪಾರ ಆಗೇ ಆಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲೇ ನಾವು ಅಂಗಡಿ ಬಾಗಿಲು ತೆಗೆಯೋದು.
3: ಯಾವತ್ತು ಒಂದಿನವನ್ನು ನೆನ್ಪು ಮಾಡ್ಕೊಳ್ಳೋಕೆ ಇಷ್ಟಪಡಲ್ವಾ?
4: 100% ಪ್ರತಿಯೊಂದು ದಿನವೂ ನಾವು ಖುಷಿಯಾಗಿ ಕಸ್ಟಮರ್ ಬಂದೇ ಬರ್ತಾರೆ ಅಂತ ತಿಳ್ಕೊಂಡೆ ನಾವು 365 ದಿನವೂ ಇರ್ತೀವಿ.
3: ಓಕೆ, ಹಾಗಿದ್ರೆ ಯಾವಾಗ ಸರ್ ತುಂಬ ಚಾಲೆಂಜಿಂಗ್ ಅಂತ ಅನಿಸುತ್ತೆ ಅಥವಾ ತುಂಬ ಸವಾಲಾಯಿತು ಈ ಒಂದು ಟೈಮಲ್ಲಿ ಬಿಸ್ನೆಸ್ ನಡೆಸೋಕೆ ಅಂದಿದ್ದು ಯಾವಾಗ ಸರ್?
4: ಕೊರೋನಾ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಆಗಿತ್ತು. ಯಾಕಂದರೆ ಬೆಳಗ್ಗೆ 8 ಗಂಟೆಗೆ ಅಂಗಡಿ ಬಾಗಿಲು ಹಾಕೊಂಡು ಹೋಗಬೇಕಿತ್ತು, ಬೆಳಗ್ಗೆ 5:30 ಅಂಗಡಿ ಬಾಗಿಲು ತೆಗೆದು 8 ಗಂಟೆಗೆ ಬಾಗಿಲು ಹಾಕೊಂಡು ಹೋಗಬೇಕಿತ್ತು. ಅದು ಬಿಟ್ಟರೆ ಇನ್ನು ಯಾವತ್ತೂ ಕೂಡ ನಮಗೆ ವ್ಯವಹಾರಕ್ಕೆ ಏನು ತೊಂದರೆ ಆಗಿಲ್ಲ, ಇವತ್ತಿಗೂ ಚೆಂದಾಗಿ ನಡೀತೀವಿ.
3: ಕೋವಿಡ್ ಟೈಮಲ್ಲಿ ಬಿಸ್ನೆಸ್ಸಿಗೆ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ನಿಸ್ತು. ಹಾಗಿದ್ರೆ ಕೇಳುಗರೆ, ಅಂಬರೀಶ್ ಸರ್ ಜೊತೆ ಮಾತಾಡಲಿಕ್ಕೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಬಾಕಿ ಇದೆ. ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರಿಗೆ ಏನು ಸಲಹೆ ಕೊಡ್ತಾರೆ ಅದ್ರ ಬಗ್ಗೆ ಕೂಡ ಕೇಳಿ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಸಾಂಗ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ಟೈಲ್ಸ್ ಬಿಸ್ನೆಸ್ ಬಗ್ಗೆ ಮಾತನಾಡ್ತಿದ್ವಿ, ಅದೇನೇ ರಾಮ್ಕೋ ಎಂಟರ್ಪ್ರೈಸಸ್. ಸೊ ಇದಿರೋದು ಜೈಲ್ ರಸ್ತೆಯಲ್ಲಿ. ಹಾಗಿದ್ರೆ ಟೈಲ್ಸ್ ಬಿಸ್ನೆಸ್ ಅಲ್ಲಿ ಸುಮಾರು 30 ವರ್ಷಕ್ಕೂ ಹೆಚ್ಚು ಅನುಭವ ಇರುವಂತಹ ಅಂಬರೀಶ್ ಅವ್ರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಸರ್, ನೀವೇ ಹೇಳ್ತಿದ್ರೆ ನಿಮಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ ಈ ಒಂದು ಬಿಸ್ನೆಸ್ ಅಲ್ಲಿ ಅಂತ. ಹೀಗಿರುವಾಗ ಈಗಿನ ಯಂಗ್ ಜನರೇಷನ್ ಅವರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ, ಅಂತವ್ರಿಗೆ ನಿಮ್ಮ ಸಲಹೆ ಏನು ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
3: ತಮ್ಮ ತಾವು ಏನು ಡಿಗ್ರಿನಲ್ಲಿ ಓದಿರ್ತೀರ ಅದು ಈ ಬಿಸ್ನೆಸ್ಸಿಗೆ ಬಳಕೆಗೆ ಬರುವುದಿಲ್ಲ. ತಾವು ಮೈಚಳಿ ಬಿಟ್ಬಿಟ್ಟು ಏನೇ ಒಂದು ಚಪ್ಪಲಿ ಅಂಗಡಿ ಹಾಕ್ಬೋದು, ಟೀ ಪುಡಿ ಅಂಗಡಿ ಹಾಕ್ಬೋದು, ಒಂದು ಏನಾದ್ರು ಒಂದು ಸಣ್ಣ ಬೀಡ ಅಂಗಡಿ ಹಾಕ್ಬೋದು. ವ್ಯವಹಾರ ಮಾಡಬೇಕು ಫಸ್ಟ್. ಅಪ್ಪ ಅಮ್ಮಂದು ಯಾರೆಲ್ಲರೂ ಹೆದರಿಸ್ತಾರೆ, ಬೇಡ ನೀವು ಇನ್ನೊಬ್ರು ಕೈ ಕೆಳ ಕೆಲಸ ಮಾಡು, ಸಾಫ್ಟ್ವೇರ್ ಹೋಗೋಲ್ಲ, ಅದೆಲ್ಲದಕ್ಕಿಂತ ನಾವು ಸಮಾಜಕ್ಕೆ ನಾವು ಒಂದು ಕೊಡುಗೆ ಕೊಡಬೇಕು ಅಂದರೆ ಏನಾದ್ರು ಒಂದು ಸಣ್ಣ ಕ್ಯಾಂಟೀನ್ ಹಾಕೋದು. ಆ ಥರ ನಮ್ಮ ಇವತ್ತಿನ ಜನ ಮುಂದುವರಬೇಕೇ ಹೊರತು ಇನ್ನೊಬ್ರು ಕೈ ಕೆಳಗೆ ಇಷ್ಟಪಡಬಾರ್ದು, ಇನ್ನೊಬ್ರನ್ನ ಬ್ಲೇಮ್ ಮಾಡೋದು ಬಿಡಬೇಕು. ಅವರು ಉತ್ತರ ಭಾರತದವ್ರು ಬರ್ತಾರೆ, ಇನ್ನೊಬ್ಬರು ಬರ್ತಾರೆ ಅದಕ್ಕೆ ನಾವೇ ಮುಂದೆ ಬರ್ತಿಲ್ಲ ಅಂದಮೇಲೆ ಅವರಿಗೆ ಅವಕಾಶ ಕೊಟ್ಟಂಗೆ ಆಗುತ್ತೆ, ಅವ್ರಿಗಾರು ಅವಕಾಶ ಬರೋದು. ನಾವೇ ಮೈ ಚಳಿ ಬಿಟ್ಟು ವ್ಯವಹಾರ ಮಾಡಲಿಲ್ಲ ಅಂದರೆ ಬೇರೆಯವ್ರು ಬಂದೇ ಬರ್ತಾರೆ. ಹಂಗಾಗ್ಬಿಟ್ಟು ಇವರೇ ವ್ಯವಹಾರಕ್ಕೆ ಇಳಿಬೇಕು ಅಂತ ವಿನಂತಿ.
2: ಓಕೆ ಸರ್, ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಟೈಲ್ ಶಾಪ್ ಇದೆ, ಈಗಲೂ ಹೊಸ ಹೊಸ ಅಂಗಡಿಗಳಾಗ್ತಾ ಇದೆ, ಇಂಟೀರಿಯರ್ ಡಿಸೈನ್ ಶಾಪ್ಸ್ ಎಲ್ಲ ಆಗ್ತಿದೆ. ಅದ್ರ ಮಧ್ಯೆ ಕೂಡ ಜನ ಯಾಕೆ ಈ ಜೈಲ್ ಸರ್ಕಲ್ ಹತ್ರ ಇರುವಂತಹ ರಾಮ್ಕೋ ಎಂಟರ್ಪ್ರೈಸಸ್ಗೆ ಬರಬೇಕು? ನಿಮ್ಮಲ್ಲಿರುವಂತಹ ಸ್ಪೆಷಾಲಿಟಿ ಏನು ಸರ್?
3: ನಿಖರವಾದ ದರ, ಪ್ರಖರವಾದ ಕ್ವಾಲಿಟಿ, 100% ಒಳ್ಳೆ ಕ್ವಾಲಿಟಿ ಕೊಡ್ತೀವಿ, ಕಸ್ಟಮರ್ ಮಾಡ್ತೀವಿ, ಸರ್ವಿಸ್ ಕೊಡ್ತೀವಿ, ಒಂದು ಚೂರು ಕಡಿಮೆ ಆದರೂ ರಿಟರ್ನ್ ತೊಗೊತೀವಿ, ಎನ್ ಬಾಕ್ಸ್ ಕಮ್ಮಿ ಆದರೂ ಸರ್ವಿಸ್ ಕೊಡ್ತೀವಿ. ನಮಗೆ ಹಳೆ ಅಂಗಡಿ ಅಂತ ಒಂದು ವಿಶ್ವಾಸ, ನಮ್ಮವರು ನಮ್ಮ ಲೋಕಲ್ಲು ಶಿವಮೊಗ್ಗದವ್ರದ್ದು ಅಂತ ಒಂದು ವಿಶ್ವಾಸದ ನಮ್ಮ ಹತ್ರ ಬರ್ತಾರೆ.
2: ಸೊ ಹಳೆ ಅಂಗಡಿ ಜೊತೆಗೆ ಒಳ್ಳೆ ಕ್ವಾಲಿಟಿ ಕೊಡ್ತೀರಾ, ಹಾಗಾಗಿ ಈ ಒಂದು ಶಾಪಿಗೆ ವಿಸಿಟ್ ಮಾಡ್ಬೇಕಂತಿದ್ದೀರಾ. ಆ್ಯಂಡ್ ಈಗ ತುಂಬ ಅಪ್ಗ್ರೇಡೆಡ್ ಆಗಿದೆ ಸರ್ ಟೆಕ್ನಾಲಜಿ ಎಲ್ಲ ಕಡೆ, ಈಗ ಟೈಲ್ಸ್ ವಿಷಯದಿಂದ ಹಿಡಿದು ಎಲ್ಲ ರೀತಿಯ ಇಂಟೀರಿಯರ್ಸಲ್ಲೂ ಕೂಡ ತುಂಬ ಟೆಕ್ನಾಲಜಿ ಅಪ್ಗ್ರೇಡ್ ಆಗಿದೆ ಆಯಿತಾ? ನಿಮ್ಮಲ್ಲೂ ಕೂಡ ಎಲ್ಲ ರೀತಿಯ ಆ ಥರ ಅಪ್ಗ್ರೇಡೆಡ್ ಟೆಕ್ನಾಲಜಿ ಇರುವಂಥ ಟೈಲ್ಸ್ಗಳು ಕೂಡ ಸಿಗುತ್ತೆ ಸರ್?
3: 100% ನಾವು ಅಪ್ಗ್ರೇಡೆಡ್ ಇಟ್ಟಿರ್ತೀವಿ, ಯಾಕಂದರೆ ದಿನದಿಂದ ದಿನಕ್ಕೆ ಅಪ್ಗ್ರೇಡ್ ಆಗ್ತಾ ಇರ್ತದೆ. ಹಂಗಂತೇಳಿ ದಿನದಿಂದ ದಿನಕ್ಕೆ ಬೇರೆ ಬೇರೆ ಟೈಲ್ಸ್ ತರಿಸ್ತಾ ಹೋದರೆ ಹಿಂದ್ಗಡೆ ಟೈಲ್ಸ್ ಎಲ್ಲ ಉಳ್ಕೊಂಬಿಡುತ್ತೆ, ನಾವು ಆವಾಗ ವ್ಯವಹಾರಗಳ ಕುಂಠಿತ ಆಗುತ್ತೆ. ಭಾರಿ ನೀಟಾಗಿ ಹುಷಾರಾಗಿ ಚುಚ್ಚೂರೆ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ತಾ ಇದೀವಿ ಮೇಡಮ್.
2: ಈ ಮಿಕ್ಕಿರುವಂಥ ಹಳೆ ಟೈಲ್ಸ್ಗಳೆಲ್ಲ, ಹಳೆ ಫ್ಯಾಷನ್ ಹಳೆ ಡಿಸೈನ್ ಟೈಲ್ಸ್ಗಳೆಲ್ಲ ಏನು ಮಾಡ್ತೀರಾ ಸರ್?
3: ಅದನ್ನು ಸಂಪಿನ ನೀರಿಗೆ ತೊಟ್ಟಿಗೆ ಯೂಸ್ ಮಾಡ್ತಾರೆ, ಸಂಪ್ಗಳಿಗೆ ಹಾಕ್ಲಿಕ್ಕೆ ಯೂಸ್ ಮಾಡ್ತಾರೆ. ಮತ್ತು ಕೆಲವರು

ಸ್ಟೈಲ್ಸ್ ಬಿಸ್ನೆಸ್ ಜರ್ನಿಯನ್ನ ನಮ್ಮ ಒಟ್ಟಿಗೆ ಹಂಚಿಕೊಂಡ್ರು. ಸೊ ಸಾಕಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಈಗಿನ ಯುವಕ ಯುವತಿಯರಿಗೂ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರಿಗೆ ಕೂಡ ಒಳ್ಳೆಯ ಸಲಹೆಗಳನ್ನ ಕೊಟ್ಟರು. ಹಾಗಿದ್ಮೇಲೆ ಈ ಒಂದು ಬಿಸ್ನೆಸ್ ಜರ್ನಿ ನಿಮಗೆ ಹೇಗೆ ಅನ್ನಿಸ್ತು? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್, ಮತ್ತೊಬ್ರು ಬಿಸ್ನೆಸ್ ಮೆನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಭಾವಗೀತೆಗಳ ಭಾವರಸ, ಭಕ್ತಿ ಗೀತೆಗಳ ಭಕ್ತಿ ಸುದೆ, ಚಿತ್ರಗೀತೆಗಳ ಸುಮಧುರ ಸಂಗೀತ, ಈ ಎಲ್ಲದರ ಸಂಗಮವಾಗಿರುವ ವಿಶೇಷ ಕಾರ್ಯಕ್ರಮ ಸಂಡೇ ಸ್ಪಾಟ್ಲೈಟ್. 28/6/2026 ಭಾನುವಾರ ಪ್ರಸಾರವಾಗಲಿರುವ ಈ ವಿಶೇಷ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇರಲಿದ್ದಾರೆ ಪ್ರತಿಭಾವಂತ ಸಂಗೀತ ಶಿಕ್ಷಕಿ ಸಿಎಸ್ ಅನಘ. ಇವರು ತಮ್ಮ ಮೆಚ್ಚಿನ ಹಾಡುಗಳು ಮತ್ತು ಸಂಗೀತದ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಹಾಗಾದರೆ ತಪ್ಪದೇ ಕೇಳಿ ಸಂಡೇ ಸ್ಪಾಟ್ಲೈಟ್, ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
2: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
3: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
0: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: ನಂದಿನಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279 6860 9627 9. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದು, ಸೊ ಕೃಷಿಯನ್ನೇ ಮಾಡ್ತಾ ಕೃಷಿಯಲ್ಲಿ ಸಮಗ್ರ ಕೃಷಿಯ ಪದ್ಧತಿಯನ್ನು ಅಳವಡಿಸಿಕೊಂಡು ಸಮಗ್ರ ಕೃಷಿಯಲ್ಲಿ ಹಲವಾರು ಬೆಳೆಗಳನ್ನು ಮಾಡ್ಕೊಳ್ತಾ ಅಡಿಕೆ ತೋಟವನ್ನು ಮಾಡ್ಕೊಳ್ತಾ, ಜೊತೆಗೆ ಬದುಗಳಲ್ಲಿ ಬದುಗಳನ್ನು ಖಾಲಿ ಬಿಡದೇನೆ ಬದುಗಳಲ್ಲೂ ಕೂಡ ಮರವನ್ನು ಬೆಳೆಸಿ ಒಳ್ಳೆಯ ಒಂದು ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ. ಹಾಗಾದರೆ ಇವರು ಬೆಳೆಸಿರುವಂತಹ ಮರಗಳು ಯಾವುದು, ಮತ್ತು ಬದುಗಳಲ್ಲಿ ಈ ರೀತಿಯ ಮರಗಳನ್ನು ಹಾಕೋದ್ರಿಂದ ಯಾವ ರೀತಿ ಲಾಭ ಆಗುತ್ತೆ, ಆದಾಯ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಮಾತಾಡೋಣ. ಇವರು ಕಾಡು ಮರಗಳಲ್ಲಿ ಹೆಚ್ಚು ಆದಾಯವನ್ನು ತಂದುಕೊಡುವಂತಹ ಮರಗಳಲ್ಲಿ ಒಂದಾದಂತಹ ಅಗರ್ವುಡ್ ಎನ್ನುವಂತಹ ಮರಗಳನ್ನು ಬೆಳೀತಾ ಇದ್ದಾರೆ. ಹಾಗೆ ಇವರು ಈಗಾಗಲೇ ಇವರ ತೋಟದ ಸುತ್ತಮುತ್ತಲದಲ್ಲಿ 5,000 ಮರಗಳನ್ನು ಬದುಗಳಲ್ಲಿ ಬೆಳೆದಿದ್ದಾರೆ. ಸೊ ಮಿಶ್ರ ಬೆಳೆಯಾಗಿ ಇದನ್ನು ಕೂಡ ಬೆಳಿಬೋದು. ಹಾಗೆ ಅಗರ್ವುಡ್ ಮರಗಳನ್ನು ಏಕ ಬೆಳೆ ಪದ್ಧತಿ, ಮಿಶ್ರ ಬೆಳೆ ಪದ್ಧತಿ ಮತ್ತು ಬದುಗಳಲ್ಲಿ ಕೂಡ ಬೆಳೆದು ಉತ್ತಮವಾದಂತಹ ಆದಾಯವನ್ನು ಗಳಿಸ್ಕೊಡ್ಬೋದು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಅಗರ್ವುಡ್ನ ಮಾಹಿತಿಗಳನ್ನ, ಮತ್ತು ಯಾವ ರೀತಿ ಇದನ್ನು ಬೆಳಿಬೇಕು, ಮತ್ತು ಯಾವ ವಾತಾವರಣದಲ್ಲಿ ಇದು ಬೆಳೆಯುತ್ತೆ, ಇದೆಲ್ಲದರ ಬಗ್ಗೆನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ. ಸೊ ನೋಡಿ, ಅಗರ್ವುಡ್ನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾನು ಹೇಳೋದಾದರೆ, ಈ ಅಗರ್ವುಡ್ ಮರ ಅಕ್ವಿಲೇರಿಯಾ ಕುಲಕ್ಕೆ ಸೇರಿರುವಂತಹ ಒಂದು ಉಷ್ಣವಲಯದ ಮರ ಆಗಿರುತ್ತೆ. ಇದು ಏಷ್ಯಾದಲ್ಲಿ ಕಂಡುಬರುವಂತಹ ಮರಗಳಾಗಿರುತ್ತೆ. ಮತ್ತು ಈ ಅಗರ್ವುಡ್ನ ಮೌಲ್ಯವನ್ನು ನಾವು ತಿಳ್ಕೊಳ್ಳೋದಾದರೆ, ಇದರ ವಿಶಿಷ್ಟವಾದಂತಹ ಸುವಾಸನೆ ಪ್ರಪಂಚದ ಅತ್ಯಂತ ದುಬಾರಿ ಮರದ ಉತ್ಪನ್ನಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಇದರ ಬಳಕೆಯನ್ನು ನಾವು ನೋಡ್ತೀವಿ ಅಂತಂದರೆ, ಪ್ರಪಂಚದಾದ್ಯಂತ ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲಿ ಈ ಒಂದು ಅಗರ್ವುಡ್ ಮರದ ಬಳಕೆಯನ್ನು ಮಾಡಲಾಗುತ್ತೆ. ಹಾಗೆ ಔಷಧಿ ಗುಣಗಳನ್ನು ಕೂಡ ಇದು ಹೊಂದಿದೆ. ಇದು ಆಯುರ್ವೇದ ಮತ್ತು ಚೀನಿ ಔಷಧಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗೇನೆ ಈ ಒಂದು ಅಗರ್ವುಡ್ ಮರದ ವಿಶೇಷ ಇನ್ನೊಂದೇನಂತಂದರೆ ಇದರ ರಾಳದಿಂದ ಧೂಪವನ್ನು ತಯಾರು ಮಾಡ್ತಾರೆ. ಹಾಗೆಯೇ ಇದರ ಮೌಲ್ಯ ಕೂಡ ಹೆಚ್ಚು ಮತ್ತು ಇದೊಂದು ವಿಶೇಷವಾಗಿರುವಂತಹ ಮರ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಈ ಒಂದು ಅಗರ್ವುಡ್ ಮರ ಇಷ್ಟೊಂದು ವಿಶೇಷತೆಗಳಿಂದ ಕೂಡಿದೆ, ಹಾಗಾದರೆ ಇದನ್ನು ಬೆಳೆಯೋದು ಹೇಗೆ, ಯಾವ ರೀತಿ ಇದನ್ನು ಮೇಂಟೈನ್ ಮಾಡಬೇಕಾಗತ್ತೆ, ಮತ್ತು ಅಗರ್ವುಡ್ ಮರದ ಜೊತೆಗೆ ಇನ್ನೂ ಏನೆಲ್ಲ ಬೆಳೆಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆ, ಅಥವಾ ಮಾಡೋದಕ್ಕೆ ಆಗಲ್ಲ ಅಂತಂದರೆ ಬರೀ ಅಗರ್ವುಡ್ ಮರಗಳನ್ನು ಯಾವ ರೀತಿಯಲ್ಲಿ ನಾವು ಬೆಳೆಸಿ ಅದರಿಂದ ಆದಾಯವನ್ನು ಪಡ್ಕೋಬೋದು, ಈ ರೀತಿಯ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಗರ್ವುಡ್ ಮರದ ಕುರಿತಂತೆ, ಇದರ ವಿಶೇಷತೆಗಳ ಕುರಿತಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಚಿಕ್ಕಮಗಳೂರಿನ ಪ್ರಕಾಶ್ ಅವರು. ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಜೊತೆಯಲ್ಲಿ ಇವತ್ತು ಅಗರ್ವುಡ್ನ ಕುರಿತಂತೆ ಹಲವಾರು ಮಾಹಿತಿಗಳನ್ನ ಕೂಡ ಪಡ್ಕೊಳ್ಳೋಣ. ಪ್ರಕಾಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಕಾಶ್ ಅವರೇ, ಮೊದಲನೇದಾಗಿ ನಿಮ್ಮ ಪರಿಚಯವನ್ನು ಮಾಡಿಕೊಡಿ, ಹಾಗೆ ಈ ಒಂದು ನಿಮ್ಮ ಕೃಷಿ ಹೇಗೆ ನಡೀತಾ ಇದೆ ಮತ್ತು ಅದರ ಜೊತೆಗೆ ಅಗರ್ವುಡ್ನ ಯಾವ ರೀತಿಯಲ್ಲಿ ಅಳವಡಿಸ್ಕೊಂಡಿದ್ದೀರಾ, ಇದ್ರ ಬಗ್ಗೆ ಹೇಳ್ಬೋದಾ?
7: ನಮ್ಮ ತಂದೆ ಕಾಲದಿಂದ ಅಡಿಕೆ ಬೆಳ್ಕೊಂಬಂದು ಅಡಿಕೆ ಮತ್ತು ಕಾಫಿ ಬೆಳ್ಕೊಂಬಂದಿರೋವಂಥದ್ದು. ಏನೋ ಹೊಸದಾಗಿ ಒಂದು ಏನೋ ಒಂದು ಬೆಳೆ ಬೆಳಿಬೇಕು ಅಂತ ಯೋಚನೆ ಮಾಡಿದೆ. ಫಸ್ಟು ವೇಲ ಬೆಳೆದ್ವಿ, ವೇಲ 3-4 ವರ್ಷ ನಂತರ ರೇಟ್ ಬಿದ್ದೋಯ್ತು ಮತ್ತು ಕಾಯಿಲೆ ಬಂದು ವೇಲ ಹೋಯಿತು. ನಂತರ ಅಗರ್ ಬೆಳಿಲಿಕ್ಕೆ ಶುರು ಮಾಡಿದ್ವಿ. ಅಗರ್ ಮರ ಹೇಗಪ್ಪ, ಸುಲಭ ಬರುವಂಥದ್ದು, ಕಡಿಮೆ ನೀರು ಕಡಿಮೆ ಗೊಬ್ಬರ ಅದರಲ್ಲಿ ಬೆಳೆಯುವಂಥದ್ದು. ಕಾಡು ಪ್ರಾಣಿಗಳದ್ದಾಗಲಿ ಅಥವಾ ಸಾಕು ಪ್ರಾಣಿಗಳದ್ದಾಗಲಿ ಯಾವ ಕಾಟವೂ ಇಲ್ಲ, ಮತ್ತು ಕಳ್ತನ ಇಲ್ಲ ಮರದಲ್ಲಿ, ಯಾವ ಥರ ಈಗ ಕಳ್ತನ ಆಗುವಂಥದ್ದಿಲ್ಲ. ಇನಾಕ್ರೇಷನ್ ಮಾಡುವಂಥ ಒಂದು ಕೆಲಸ ಇದೆ ಅಷ್ಟೇ ಹೊರತು, ಮತ್ತು ಬೇರೆ ನೆಟ್ಟ ನಂತರ 10 ವರ್ಷದವರೆಗೂ 8 ವರ್ಷದವರೆಗೂ ಯಾವ ಕೆಲಸ ಇರಲ್ಲ. 8-10 ವರ್ಷದವರೆಗೂ ನಾವು ಇನಾಕ್ರೇಷನ್ ಮಾಡಿ 1-2 ವರ್ಷ ಕಾದ್ಕೊಂಡ್ರೆ ಉತ್ತಮವಾದ ಬೆಳೆ ಬರುತ್ತೆ ಅಂತ.
6: ಓಕೆ ಪ್ರಕಾಶ್ ಅವರ, ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಗರ್ವುಡ್ನ ಕುರಿತಂತೆ ಇನ್ನಷ್ಟು ನಿಮ್ಮ ಜೊತೆ ಮಾತಾಡೋದಕ್ಕಿದೆ, ಹಾಗೆ ಅದರ ಬೆಳೆ ಬೆಳೆಯೋದು ಹೇಗೆ ಇದೆಲ್ಲದನ್ನು ಕೂಡ ತಿಳ್ಕೊಳ್ಳೋದಿದೆ. ಸೊ ಹಾಗಾದರೆ ನಿಮ್ಮ ಜೊತೆಗೆ ಮಾತ್ರ ಮುಂದುವರಿಸ್ತೀನಿ ಪ್ರಕಾಶ್ ಅವರೇ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆಯ ಆದಾಯವನ್ನು ತಂದುಕೊಡುವಂತಹ, ಕಾಡು ಮರಗಳಲ್ಲೇ ಹೆಚ್ಚು ಆದಾಯವನ್ನು ತಂದುಕೊಡುವಂತಹ ಮರ ಅಂತಂದರೆ ಅದು ಅಗರ್ವುಡ್ ಆಗಿದೆ. ಸೊ ಇವತ್ತು ಅಗರ್ವುಡ್ನ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಆ್ಯಂಡ್ ನೀವು ಕೂಡ ಬದುಗಳನ್ನು ಹಾಗೇ ಖಾಲಿ ಬಿಟ್ಟಿದ್ದೀರಿ ಅಂತಂದರೆ ಅವುಗಳನ್ನು ವೇಸ್ಟ್ ಮಾಡದೇ ಬದುಗಳಲ್ಲಿ ಕೂಡ ಈ ರೀತಿಯ ಮರಗಳನ್ನು ಹಾಕಿ ಒಳ್ಳೆಯ ಆದಾಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡ್ತಿದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕ್ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದ ಹಾಗೆ ಇವತ್ತು ಚಿಕ್ಕಮಗಳೂರಿನ ಪ್ರಕಾಶ್ ಅವರು ಮಾತಾಡ್ತಾ ಇದ್ದಾರೆ. ಹಾಗೆ ಅವರು ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡ್ಕೊಳ್ತಾ ಹಾಗೆ ಮಿಶ್ರ ಬೆಳೆ ಪದ್ಧತಿಯನ್ನು ಮಾಡಿಕೊಂಡು ಸೊ ಮಿಶ್ರ ಬೆಳೆಗಳಲ್ಲಿ ಈ ಒಂದು ಅಗರ್ವುಡ್ ಮರಗಳನ್ನು ಬೆಳೆಸ್ತಾ ಇದ್ದಾರೆ. ಹಾಗೆ ಅಗರ್ವುಡ್ ಮರ ಸಾಮಾನ್ಯವಾದಂತಹ ಮರ ಅಲ್ಲ, ಇದು ಕಾಡು ಮರಗಳಲ್ಲೇ ಹೆಚ್ಚು ಆದಾಯವನ್ನು ತಂದುಕೊಡುವಂತಹ ಮರಗಳಲ್ಲಿ ಒಂದಂತ ಹೇಳುವುದು. ಸೊ ಇಂತಹ ಒಂದು ವಿಶೇಷವಾಗಿರುವಂತಹ ಮರವನ್ನು ಇವರ ತೋಟದ ಬದುಗಳಲ್ಲಿ ಹಾಗೆ ಇವರ ತೋಟದಲ್ಲಿ ಕೂಡ ಬೆಳೆಸಿದ್ದಾರೆ. ಹಾಗೆ 5,000 ಮರಗಳನ್ನು ಇವರು ಬೆಳೆಸಿ ಒಳ್ಳೆಯ ಆದಾಯವನ್ನು ಪಡ್ಕೊಳ್ತಾ ಇದ್ದಾರೆ. ಇದು ಗಿಡದಿಂದ ಆಗಿರ್ಬೋದು, ಹಾಗೆ ದೊಡ್ಡ ದೊಡ್ಡ ಮರಗಳಿಂದ ಆಗಿರ್ಬೋದು, ಒಳ್ಳೆಯ ಆದಾಯ ಬರುತ್ತೆ ಅಂತ ಹೇಳಿ ಇವರು ಹೇಳ್ತಾರೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಅಗರ್ವುಡ್ ವಿಶೇಷತೆ ಏನು, ಮತ್ತು ಈ ಮರಗಳನ್ನ ನಾವು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ, ಮತ್ತು ಗಿಡವಾಗಿದ್ದಾಗ ಅವುಗಳನ್ನ ಹೇಗೆ ನೋಡ್ಕೊಳ್ಬೇಕು, ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ನಾವು ಅವ್ರ ಜೊತೆಯಲ್ಲಿ ಮಾತಾಡೋಣ. ಹಾಗಾದರೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವಂತಹ ಪ್ರಕಾಶ್ ಅವ್ರನ್ನ ಸ್ವಾಗತಿಸೋಣ. ಪ್ರಕಾಶ್ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಪ್ರಕಾಶ್ ಅವರೇ, ಈಗ ನೀವು ಆಗಲೇ ಹೇಳ್ತಾ ಇದ್ರಿ, ಹಿಂದಿನಿಂದಲೂ ಕೂಡ ಅಡಿಕೆ ತೋಟವನ್ನು ಮಾಡಿಕೊಂಡು ಬರ್ತಾ ಇದ್ರಿ, ಹಾಗೆ ಅದರ ಜೊತೆಗೆ ಈ ಒಂದು ಅಗರ್ವುಡ್ ಮರವನ್ನು ಕೂಡ ಬೆಳೆಸೋದಕ್ಕೆ ಶುರು ಮಾಡಿ ಇದರಿಂದ ಒಳ್ಳೆಯ ಆದಾಯವನ್ನು ಗಳಿಸಿದ್ವಿ ಅಂತ ಹೇಳಿದ್ರಿ. ಹಾಗೆ ಇದಕ್ಕಿಂತ ಹಿಂದೆನೂ ಕೂಡ ವೆನಿಲ್ಲಾವನ್ನು ಮಾಡಿದ್ವಿ ಅಂತ ಎಲ್ಲ ಕೂಡ ಹೇಳ್ತಾ ಇದ್ರಿ. ಸೊ ಹಾಗಾದರೆ ಈ ಒಂದು ಅಗರ್ವುಡ್ ಮರವನ್ನು ಸಾಕಾಣಿಕೆ ಮಾಡೋದ್ರಿಂದ ಒಂದು ಎಷ್ಟು ಆದಾಯ ಬರ್ಬೋದು ಅನ್ನೋದ್ರ ಬಗ್ಗೆ ಹೇಳ್ಬೋದಾ ಸರ್?
5: ಸಣ್ಣ ಮರಗಳಲ್ಲಿ ಕನಿಷ್ಠ ಒಂದು 10,000-25,000 ರೂಪಾಯಿವರೆಗೂ ನಮಗೆ ಇನ್ಕಮ್ ಬರುತ್ತೆ ಅಂತ ಹೇಳ್ಕೊಂಡು ಒಂದು ದೃಢ ಆಗಿದೆ. 1,00,000 ಬರೋದ್ರೂ ಕೂಡ ಆ್ಯಾವರೇಜ್ ನಮಗೊಂದು 25,000 ದೊಡ್ಡ ಮರ, ಸಣ್ಣ ಮರ ಎಲ್ಲ ಸೇರಿ ಬಂದರೂ ಕೂಡ ಒಂದು ಉತ್ತಮವಾದ ಒಂದು ಮೊತ್ತ ಆಗಲಿಕ್ಕೆ ಅಡ್ಡಿ ಇಲ್ಲ. ಇನ್ನು ಪ್ಯೂರ್ ಪ್ಲಾಂಟೇಷನ್ ಮಾಡಿದರೆ 1 ಎಕರೆ 1 ಕೋಟಿ ರೂಪಾಯಿ ನಾವು ಖಂಡಿತವಾಗಿಯೂ ನಾವು ಬೆಳೆ ತೆಕ್ಕೊಬೋದು. ಆದರೆ ಕೋಟಿ ತೆಗಿಲಿಕ್ಕೆ ವಿಶೇಷವಾದ 100,000 ಖರ್ಚು ಅವಶ್ಯಕತೆ ಇಲ್ಲ. 1-1.5 ಲಕ್ಷ ಖರ್ಚು ಮಾಡಿದರೂ ನಮಗೆ ಅಷ್ಟು ಉತ್ಪತ್ತಿ ಸಿಗತ್ತೆ. ಅಂದರೆ ಒಂದು ಉತ್ತಮವಾದ ಬೆಳೆ.
4: ಓಕೆ, ಹಾಗಾದರೆ ನಿಮ್ಮ ತೋಟದಲ್ಲಿ ಎಷ್ಟು ಮರಗಳಿದೆ ಸರ್?
5: ಸಮ ನನ್ನ ತೋಟದಲ್ಲಿ 15 ಎಕರೆ ಜಾಗದಲ್ಲಿ ನಾನು ಅಗರ್ವುಡ್ ಹಾಕಿದ್ದೀನಿ, ಅಡಿಕೆ ತೋಟದ ಮಧ್ಯೆ. ಮತ್ತು ಇದು 10 ಎಕರೆ ಜಾಗ ಸ್ವಲ್ಪ ಪ್ಯೂರ್ ಆಗ್ತಾಯಿದೆ. ನನ್ನತ್ತೆಗೆ ಸಾಮಾನ್ಯವಾಗಿ 2 ವರ್ಷದ ಮೇಲ್ಪಟ್ಟವು 5,000 ಮರ ಇದ್ದಾವೆ. ಮತ್ತು ಒಂದು ಈ ಸೈಡ್ ನೆಟ್ಟಿರೋ ಒಂದೊಂದು ಸ್ವಲ್ಪ ಇದೆ, 500,000 ಗಿಡ ಇದ್ದಾವೆ. ಇನ್ನು ಇದನ್ನು ಅಡಿಕೆ ತೋಟದ ಮಧ್ಯೆ ಹಾಕ್ಬೋದು, ಬದುವಿನ ಮಧ್ಯೆ ಹಾಕ್ಬೋದು, ಸುತ್ತ ಹಾಕ್ಬೋದು, ಖಾಲಿ ಜಾಗದ ಇಲ್ಬೇಕು ಹಾಕ್ಬೋದು, ಸ್ವಲ್ಪ ಸೆಮಿ ಶೇಡ್ ಏರಿಯಾ ಇದ್ದಲ್ಲಿ ಹಾಕ್ಬೋದು. ಜಾಸ್ತಿ ಶೇಡ್ ಇದ್ದಲ್ಲಿ ಇದು ಉದ್ದ ಬರುತ್ತೆ, ಬರಲ್ಲ, ಬಿಸಿಲು ಬೆಳೆ ಜಾಗಲೂ ಬರುತ್ತೆ ಅಂತ ಒಂದೇ ಇಲ್ಲ. ನಾನು ಬರೀ ಬಿಸಿಲು ಬೆಳೆ ಜಾಗಕ್ಕೂ ಹಾಕ್ಕೊಂಡಿದ್ದೀನಿ.
4: ಓಕೆ, ಇಷ್ಟೊಂದು ಮರಗಳನ್ನ ಸಾಕಾಣಿಕೆ ಮಾಡ್ತೀರಾ. ಹಾಗಾದರೆ ಸರಿಗ ಈ ಅಗರ್ವುಡ್ ಮರಗಳ ಮೇಂಟೆನೆನ್ಸ್ ಅಂತ ನೋಡಿದ್ರೆ ಅಗರ್ವುಡ್ ಮರಗಳನ್ನ ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕಾಗತ್ತೆ, ನೀರು ಎಷ್ಟು ಬೇಕಾಗುತ್ತೆ ಅವುಗಳಿಗೆ, ಇದ್ರ ಬಗ್ಗೆ ಹೇಳ್ಬೋದಾ?
5: 4-6 ವರ್ಷ ಸ್ವಲ್ಪ ನೀರಿನ ಅವಶ್ಯಕತೆ ಇದೆ. ವರ್ಷದಲ್ಲಿ 2-3 ಸರಿ ಬೇಸಿಗೆಯಿಂದ ನೀರು ಕೊಡಬೇಕಾಗತ್ತೆ. ನೆಟ್ ವರ್ಷ ಸ್ವಲ್ಪ ಕಾಪಾಡಬೇಕಾಗತ್ತೆ, ಸ್ವಲ್ಪ ನೀರಿಗೆ ಕೊಟ್ಟು. ಮತ್ತು ವಿಶೇಷ ಗೊಬ್ಬರ ಆಗಲಿ, ಔಷಧಿ ಆಗಲಿ, ಯಾವ ಕಾಯಿಲೆ ಫಂಗಸ್ ಬರುವಂಥದ್ದಂದರೆ ಈ ನೀರು ನಿಲ್ಲುವಂಥ ಜಾಗದಲ್ಲಿ ಯಾವ ಕಾರಣಕ್ಕೂ ಇನ್ನು ಬೆಳಿಲಿಕ್ಕೆ ಹೋಗಬಾರ್ದು. ನೀರು ನಿಲ್ಲುವಂಥ ಜಾಗ ಮತ್ತು ಜೋಳು ಜಾಗದಲ್ಲಿ ಮತ್ತು ಡ್ರೈ ಲ್ಯಾಂಡಲ್ಲಿ ಮತ್ತು ಇಳಿಜಾರ ಜಾಗದಲ್ಲಿ ಎಸ್ಟೇಟ್ಗಳಲ್ಲಿ ಅನ್ನು ಯಾವ ಪ್ರಮಾಣದಲ್ಲಿ ಬೇಕಾದ್ರೆ ಬೆಳಿಬೋದು. ಮತ್ತು ಸುಲಭದ ಬೆಳೆಯಂಥ ಒಂದು ಮರ, ಆದ್ದರಿಂದ ಇದು ರೈತರಿಗೆ ಒಂದು ಉಪ ಬೆಳೆಯಾಗಿ ಅಥವಾ ಮೇನ್ ಬೆಳೆಯಾಗಿ ಬೆಳೆದ್ರೂ ಕೂಡ ಇದು ತುಂಬ ಒಂದು ವರದಾನ ಅಂತ ಅನ್ನಿಸ್ತಾ ಇದೆ.
4: ಓಕೆ, ತುಂಬ ಚೆನ್ನಾಗಿ ಹೇಳಿದೆ ಸರ್. ರೈತರು ಕೂಡ ನೋಡಿ ಇದನ್ನು ಉಪ ಬೆಳೆಯಾಗಿ ಅಥವಾ ಮೇನ್ ಬೆಳೆಯಾಗಿ ಕೂಡ ಬೆಳ್ಕೊಂಡು ಒಳ್ಳೆಯ ಆದಾಯವನ್ನು ಗಳಿಸ್ಬೋದು ಅಂತ ಹೇಳಿ ನಮಗೆ ಇವತ್ತು ಪ್ರಕಾಶ್ ಸರ್ ತಿಳಿಸ್ತಾ ಇದ್ದಾರೆ. ಹಾಗೆ ಬದುಗಳಲ್ಲಿ ಕೂಡ ಈ ರೀತಿಯ ಮರಗಳನ್ನು ಹಾಕ್ಕೊಂಡ್ರೆ ಒಳ್ಳೆಯ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅವರು ಹೇಳ್ತಾರೆ. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ಅಗರ್ವುಡ್ ಪ್ಲಾಂಟಿಂಗ್ ಏನಿದೆ, ಸೊ ಇದು ಒಳ್ಳೆಯ ಆದಾಯವನ್ನು ತಂದುಕೊಡ್ತಾ ಇದೆ ಮತ್ತು ಕಾಡು ಮರಗಳಲ್ಲೇ ಹೆಚ್ಚು ಆದಾಯ ತಂದುಕೊಡುವಂತಹ ಮರಗಳಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು. ಇವರು 5,000 ಮರಗಳನ್ನು ಸಾಕಾಣಿಕೆ ಮಾಡೋದ್ರ ಜೊತೆಯಲ್ಲಿ ಈ ಮರಗಳನ್ನು ಯಾವ ರೀತಿಯಲ್ಲಿ ಬೆಳೆಸಬೇಕು ಮತ್ತು ಅವುಗಳಿಗೆ ಬೇಸಿಗೆ ಸಮಯದಲ್ಲಿ ಅಷ್ಟೇ ನೀರು ಕೊಡೋಕ್ಕಿರೋದು ಮತ್ತು ಎಲ್ಲ ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ, ಸುಲಭವಾಗಿ ಬೆಳೆಯಬಹುದಂತಹ ಒಂದು ಬೆಳೆ ಅಂತಲೇ ಹೇಳಿದ್ರು ಅವರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಅಗರ್ವುಡ್ನ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನು ಅವ್ರ ಜೊತೆಯಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ ಜಶ್ರೂಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶೋ ಮೊಗ್ಗ ರಾಣಿ ಪೌರ್ಣ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಹಲವಾರು ರೀತಿಯ ಬೆಳೆಗಳನ್ನು ಬೆಳೆದು, ಹಲವಾರು ರೀತಿಯ ಮರಗಳನ್ನು ಬೆಳೆದು ಕೂಡ ನಾವು ಒಳ್ಳೆಯ ಆದಾಯವನ್ನು ಗಳಿಸ್ಬೋದು ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಿರುವಂತಹ ಪ್ರಕಾಶ್ ಅವರೇ ಸಾಕ್ಷಿ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನಾವು ಕೃಷಿನಲ್ಲಿ ಬರೀ ಏನು ಏಕಬೆಳೆ ಪದ್ಧತಿ ಆಗಿರ್ಬೋದು, ದ್ವಿದಳ ಬೆಳೆ ಪದ್ಧತಿ ಆಗಿರ್ಬೋದು, ಮತ್ತು ಮಿಶ್ರ ಬೆಳೆ ಪದ್ಧತಿಗಳನ್ನು ಮಾಡ್ಕೊಳ್ತಾ, ಹಾಗೆ ಬರೀ ಏನು ತರಕಾರಿ ಹಣ್ಣು ಇಂಥವುಗಳನ್ನು ಬೆಳ್ಕೊಳ್ತಾ ನಾವು ಕೃಷಿಯಲ್ಲಿ ಆದಾಯ ಗಳಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ಕೊಳ್ಳೋದಲ್ಲ. ಈ ರೀತಿ ಬದುಗಳಲ್ಲೂ ಕೂಡ ಬದುಗಳನ್ನ ಖಾಲಿ ಬಿಡದೆ ಬದುಗಳಲ್ಲಿ ಈ ರೀತಿ ಅಗರ್ವುಡ್ ಮರಗಳನ್ನ ಪ್ಲಾಂಟಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ಅದರಿಂದಲೂ ಕೂಡ ಒಂದು ಸೈಡ್ ಇನ್ಕಮ್ ನ ರೀತಿಯಲ್ಲಿ ನಮಗೆ ಒಂದಷ್ಟು ಹಣ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇವರು ಕೂಡ ಇವತ್ತು ಈ ಒಂದು ಅಗರ್ವುಡ್ ಪ್ಲಾಂಟಿಂಗ್ನ ಯಾವ ರೀತಿಯಲ್ಲಿ ಮಾಡಬೇಕು, ಮತ್ತು ಅವುಗಳನ್ನ ಮೇಂಟೆನೆನ್ಸ್ ಮಾಡೋದಾದರೆ ಹೇಗೆ, ಮತ್ತು ಇವುಗಳನ್ನ ಬೆಳೆಯೋದ್ರಿಂದ ಯಾವ ರೀತಿ ಲಾಭ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹಾಗಾದರೆ ನಾವು ಕೃಷಿನಲ್ಲಿ ಈ ರೀತಿಯ ಬೆಳೆಗಳ ಜೊತೆನಲ್ಲೂ ಕೂಡ ನಾವು ಬದುಗಳಲ್ಲಿ ಪ್ಲಾಂಟಿಂಗ್ನ ಮಾಡಿಕೊಂಡ್ರೆ ಒಳ್ಳೆಯ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ, ಕೃಷಿನಲ್ಲೂ ಕೂಡ ಖುಷಿಯನ್ನು ಕಾಣೋದಕ್ಕೆ ಸಾಧ್ಯ ಇದೆ ಅಂತಲೇ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಅಗರ್ವುಡ್ ಪ್ಲಾಂಟಿಂಗ್ನ ಬಗ್ಗೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಇವತ್ತು ಪ್ರಕಾಶ್ ಅವರಿದ್ದಾರೆ. ಅವರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಹಾಗೆ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅಗರ್ವುಡ್ ಪ್ಲಾಂಟಿಂಗ್ನ ಯಾವ ರೀತಿಯಲ್ಲಿ ಮಾಡಬೇಕು, ಮತ್ತು ಯಾವ ರೀತಿ ಅದನ್ನು ಪ್ಲಾಂಟಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರಕಾಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಪ್ರಕಾಶ್ ಅವರೇ, ಈಗ ಈ ಅಗರ್ವುಡ್ ಪ್ಲಾಂಟ್ನ ಯಾವ ರೀತಿಯಲ್ಲಿ ನೆಡಬೇಕಾಗತ್ತೆ, ಮತ್ತು ಇದರ ಮೇಂಟೆನೆನ್ಸು ಇನ್ನೂ ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
3: ಈ ಅಗರ್ ಗಿಡ ಇದು 1 ವರ್ಷದ್ದು, ಇದು ಸಾಮಾನ್ಯ 2 ವರ್ಷ ಮರ ಇರುವಂಥ ಗಿಡ ಇರುವಂಥದ್ದು. ಅಗರ್ ಗಿಡ ನೆಡುವಾಗ 1.5 ಕುಣಿ ಮಾಡಿ ಅದಕ್ಕೆ ನಾವು ಕಂಪನಿ ಗಿಡ ತಂದಿಟ್ಟಿದ್ವಿ, ಕೊಟ್ಟೆಗಳನ್ನು ಮಣ್ಣನ್ನು ಭರ್ತಿ ಮಾಡಿ ನೆಲಮಟ್ಟ ಏರಿಸಿ ಅದಕ್ಕೆ ಅಗರ್ ಗಿಡ ನೆಡುವಂಥದ್ದು. ಒಂದು ಅಗರ್ವುಡ್ ಗಿಡದ ಬೆಲೆ ಸಾಮಾನ್ಯ ಒಂದು 50 ರೂಪಾಯಿ ಇದೆ, ಒಂದು 5 ರೂಪಾಯಿ ಹೆಚ್ಚು ಕಮ್ಮಿ ಇರ್ಬೋದು, ಟ್ರಾನ್ಸ್ಪೋರ್ಟಿಂಗ್ ಎಕ್ಸ್ಟ್ರಾ ಬಿಡ್ಬೋದು. ಉಪಬೆಳೆಯ ಬೆಳೆದಾಗ ಇದಕ್ಕೆ ಬೇರೆ ಯಾವುದು ಗೊಬ್ಬರ ಆಗಲಿ ಕೆಮಿಕಲ್ ಯಾವುದು ಅವಶ್ಯಕತೆ ಇಲ್ಲ. ಪ್ಯೂರ್ ಬೆಳೆ ಬೆಳೆದರೆ 1-2 ವರ್ಷ ಸ್ವಲ್ಪ ಇದಕ್ಕೆ NPK ಆಗಲಿ ಅಥವಾ ಸಗಣಿ ನೀರಾಗಲಿ ಅಥವಾ ಸಾವಯವ ಗೊಬ್ಬರ ಆಗಲಿ ಸ್ವಲ್ಪ ಸ್ವಲ್ಪ ಒಂದು 50 ಗ್ರಾಮ 100 ಗ್ರಾಮ ಕೊಡಬೇಕಾದ ಅವಶ್ಯಕತೆ ಇದೆ. ಮತ್ತು ಒಂದು ಆಧಾರವಾಗಿ ಈ ಥರದ್ದು ಒಂದು ಗೂಟ ಕಟ್ಟಿಬಿಟ್ರೆ ಯಾವುದು ನಮಗೆ ಇಲ್ಲಿ ಗಿಡ ಇದೆ ಅಂತ ಗೊತ್ತಾಗುತ್ತೆ, ಆ ಗಿಡಕ್ಕೆ ಯಾವ ಥರ ತೊಂದರೆ ಆಗಲ್ಲ. ಇದನ್ನು ಯಾವ ಪ್ರಾಣಿಗಳು ಈ ಗಿಡವನ್ನು ತಿನ್ನಲ್ಲ. ಒಂದು ವಿಶೇಷ ಅಂದರೆ ಇದರಲ್ಲಿ ಕಾಯಿ ಬರುತ್ತೆ, ಆ ಕಾಯಿನಲ್ಲಿ 2 ಬೀಜ ಇರುತ್ತೆ, ಅದನ್ನು ಮಾತ್ರ ಮಂಗ ತಿಂತಾವೆ, ಬೇರೆ ಯಾವ ಇದು ಪ್ರಾಣಿಯೂ ನಿಂತಿನಲ್ಲ. ಒಂದು 10 ವರ್ಷದ ನಂತರ ಇದು 6 ವರ್ಷದ ನಂತರ ಬೀಜ ಬರಲಿಕ್ಕೆ ಶುರು ಆಗುತ್ತೆ. ಅದು ಸದ್ಯಕ್ಕೆ ಅದನ್ನು ನಾವು ಗಿಡ ಮಾಡೋದು ಒಳ್ಳೆಯಲ್ಲ. ಜಾಸ್ತಿ ದೊಡ್ಡ ಮರ ಆದ ಒಂದು 10 ವರ್ಷ 15 ವರ್ಷ ಆದ ಮರಗಳನ್ನ ಬೀಜ ಮಾಡಬೇಕಾದ್ರೆ ಮಲ್ಟಿಪ್ಲೈ ಮಾಡ್ಕೊಬೋದು. ಅಡಿಕೆ ತೋಟ, ರಬ್ಬರ್ ತೋಟ, ತೆಂಗಿನ ತೋಟ, ತೋಟದ ಸುತ್ತ ಬದು, ಮನೆ ಸುತ್ತಮುತ್ತ ಬೆಳೆಗಳಲ್ಲಿ ಹಾಕಲಿಕ್ಕೆ ಉತ್ತಮವಾದ ಒಂದು ಬೆಳೆ ಇದು. ನೇರವಾಗಿ ಹೋಗುತ್ತೆ, ಬಿಸಿಲು ಬೀಳೋ ಜಾಗದ ಸಾಮಾನ್ಯ ಒಂದು 25-30 ಅಡಿ ಮಾತ್ರ ಏರಿಕೆ ಹೋಗುತ್ತೆ. ನೆರಳು ಜಾಗದಲ್ಲಿ 50-60 ಅಡಿ ಏರಿಕೆವರೆಗೂ ಇದು ಹೋಗುತ್ತೆ. ನಮಗೇನು ತೊಂದರೆ ಆಗುತ್ತೆ ಅಂದರೆ ಬೇಗ ಟಾಪನ್ನು ಬೇಕಾದ ಫೋನಿಂಗ್ ಮಾಡ್ಬೋದು, ಏರಿಕೆ ಮೇಲೆ ಕಮ್ಮಿ ಮಾಡ್ಬೋದು, ಏರಿಕೆ ಮೇಲೆ ದಪ್ಪ ಬರುತ್ತೆ. ನಾನು ನೋಡಿದಲ್ಲಿ ಸಾಮಾನ್ಯವಾಗಿ 50 ಇಂಚ್ವರೆಗೂ ದಪ್ಪ ಬಂದ ಮರವನ್ನು ನಾನು ಕರ್ನಾಟಕದಲ್ಲಿ ನೋಡಿದ್ದೀನಿ. ನಮ್ಮಲ್ಲೂ 40-45 ಇಂಚು ದಪ್ಪ ಬಂದ ಮರಗಳು ಸುತ್ತಳತೆ ಬಂದ ಮರ ಇದ್ದಾವೆ. ಇದು ಅಗರ್ ಮರ, ಇದು ಸಾಮಾನ್ಯವಾಗಿ 6-8 ವರ್ಷ ವಯಸ್ಸಾಗಿದೆ. ಇದು ಈಗ ಬುಡದಲ್ಲಿ 35 ಇಂಚು, ಇಲ್ಲಿ ಸಾಮಾನ್ಯ ಒಂದು 26 ಇಂಚು ಎಲ್ಲ ಬಂದಿದ್ದೇನೆ. ಇದಕ್ಕೆ 16 ಅಂತ ಒಂದು ಮೆಥಡನ್ನು ನಾವು ಈಗ ಅಗರನ್ನು ಇದಕ್ಕೆ ಇನಾಕೃಷಣ ಮಾಡ್ತಾಯಿದ್ದೀವಿ. ಇನಾಕೃಷಣ ಮಾಡಿ ಇನ್ನು 6 ತಿಂಗಳ ನಂತರ ಇದರ ಬೆಳವಣಿಗೆ ಏನಾಗಿದೆ, ಇದಕ್ಕೆ ಡೋಸೆ ಸಾಕಾಗಿದೆಯಾ ಅನ್ನೋದೆಲ್ಲ ಅನ್ನೋ ಪರೀಕ್ಷೆ ಮಾಡಿ ಬೂಸ್ಟರ್ ಡೋಸ್ ಅವಶ್ಯಕತೆ ಇದ್ದರೆ ಬೂಸ್ಟರ್ ಡೋಸ್ ಕೊಡ್ತೀವಿ, ಇಲ್ಲ ಈ ನಾವು ಕೊಟ್ಟಿರೋ ಡೋಸ್ ಸಾಕಾದರೆ ಬೂಸ್ಟರ್ ಡೋಸ್ ಏನು ಕೊಡಬೇಕು ಅವಶ್ಯಕತೆ ಇಲ್ಲ. ಬೂಸ್ಟರ್ ಡೋಸ್ ಕೊಟ್ಟು ಸಾಮಾನ್ಯವಾಗಿ ಒಂದು 3 ವರ್ಷ ಕಾಲ ಅದನ್ನು ನಾವು ಬೆಳೆದಕ್ಕೆ ಬಿಡಬೇಕಾಗತ್ತೆ. ಅದರಲ್ಲಿ ಈ ನಾವು ಏನೇನು ಇಂಜೆಕ್ಟ್ ಮಾಡಿರ್ತವ ಆ ಸುತ್ತ ಅಗರು ಫಾರ್ಮೇಷನ್ ಆಗುತ್ತೆ. ಅದರಲ್ಲಿ 2-3 ಥರ ಬರುತ್ತೆ, ಒಂದು ವೈಟ್ ಬರುತ್ತೆ, ಸ್ವಲ್ಪ ಬ್ರೌನ್ ಬರುತ್ತೆ, ಬ್ಲ್ಯಾಕ್ ಬರುತ್ತೆ. ಬ್ಲ್ಯಾಕ್ ಬರುವಂಥ ಅಗರ್ ಮರ ಚಿಪ್ಸಿ ಹೋಗುವಂಥದ್ದು, ತುಂಬ ಬೆಲೆ ಇರುವಂಥದ್ದು. ಸೆಕೆಂಡು ಯೆಲ್ಲೋ ಕಲರ್ದು ಸ್ವಲ್ಪ ಕಮ್ಮಿ ಗ್ರೇಡ್ ಬರುತ್ತೆ. ವೈಟ್ ಇರುವಂಥದ್ದು ಬರೀ ಆಯಿಲಿ ಹೋಗುವಂಥದ್ದು, ಅದಕ್ಕೆ ಬೆಲೆ ಕಮ್ಮಿ ಇರುತ್ತೆ. ಸಾಮಾನ್ಯವಾಗಿ ನಮಗೆ ನಿರೀಕ್ಷೆಗಳು ಈ ಮರದಲ್ಲಿ ಸಾಮಾನ್ಯ ಒಂದು 25-34 ಸಾವಿರ ಬರಬೇಕು ಅಂತ ಒಂದು ನಿರೀಕ್ಷೆ ಇದೆ. ಆದರೆ ಎಲ್ಲ ಮರದಗಳಲ್ಲೂ ಒಂದೇ ಥರ ಬರುತ್ತೆ ಹೇಳೋಕ್ಕಾಗಲ್ಲ, ಅಗರ ಉತ್ಪತ್ತಿ ಆಗತ್ತೆ ಅಂತ. ಆ ಭೂಗುಣ, ಹವಾಮಾನ, ಆ ಮರದ ಒಂದು ಸ್ಟ್ರೆಂತ್ ಮೇಲೆ ವ್ಯತ್ಯಾಸ ಆಗುವಂಥ ಸಂದರ್ಭಗಳು ಇರುತ್ತೆ.
2: ಓಕೆ ಸರ್, ಹಾಗಾದ್ರೆ ನಿಮ್ಮ ಜೊತೆಗೆ ಮಾತ್ರ ಮುಂದುವರಿಸ್ತೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅಗರ್ವುಡ್ ಪ್ಲಾಂಟಿಂಗ್ನ ಯಾವ ರೀತಿಯಲ್ಲಿ ಮಾಡಬೇಕು, ಅದರ ಜೊತೆಗೆ ಅವುಗಳನ್ನ ಹೇಗೆ ಮೇಂಟೈನ್ ಮಾಡಬೇಕಾಗತ್ತೆ, ಮತ್ತು ಅವುಗಳು ಯಾವ ಸಮಯದಲ್ಲಿ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನೋಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಜೊತೆಗೆ ಹವಾಮಾನಕ್ಕೆ ತಕ್ಕಂತೆ ಅಥವಾ ಒಂದು ಹವಾಗುಣಕ್ಕೆ ತಕ್ಕಂತೆ ಒಂದು ಮರ ಕೂಡ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಮಾಡೋಣ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗಾರಾಣಿ ಪೂರ್ಣ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜು ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇದ್ದಾರೆ ಪ್ರಕಾಶ್ ಅವರು. ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ಅಗರ್ವುಡ್ನ ಪ್ಲಾಂಟಿಂಗ್ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಅವ್ರ ಜೊತೆ ಮಾತನ್ನು ಮುಂದುವರ್ಸೋಣ. ಅವರು ಈ ಒಂದು ಅಗರ್ವುಡ್ ಪ್ಲಾಂಟ್ನ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಜೊತೆಗೆ ಅದರಲ್ಲಿ ಏನೇನೆಲ್ಲ ಟೈಪ್ಸ್ ಇದೆ ಅನ್ನೋದನ್ನು ಅವ್ರ ಹತ್ರ ಕೇಳೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಅಗರ್ವುಡ್ ಪ್ಲಾಂಟಿಂಗ್ನಲ್ಲಿ ಯಾವ್ಯಾವ ರೀತಿಯ ಟೈಪ್ಸ್ ಇದ್ದಾವೆ ಅದ್ರ ಬಗ್ಗೆ ಹೇಳ್ಬೋದಾ?
3: ಇನಾಕ್ರಿಷನ್ನಲ್ಲಿ ಒಂದು ಐದಾರು ವೆರೈಟಿ ಇದೆ. ವನದುರ್ಗಿ ಅಗರ್ವುಡ್ ಇಂಡಿಯಾದವರು ಅದನ್ನು ನಮಗೆ ಪ್ರಮೋಟ್ ಮಾಡಿರುವಂಥದ್ದು. ಇದು ನಾವು 16 ಅಂತ ಒಂದು ಮೆಥಡ್. ಇದು ಇದನ್ನು ಬಿದಿರುಕಡ್ಡಿನಲ್ಲಿ ಔಷಧಿನ ಅದ್ದಿ ಅದನ್ನು ಬಿದಿರುಕಡ್ಡಿ ಕುಡಿಸಿ ಆ ಇದನ್ನು ಕೊಟ್ಟಿರುವಂಥದ್ದು ಅದು ಸುತ್ತಾಗತ್ತೆ. ಇನ್ನು 18 ಅಂತ ಒಂದು ವೆರೈಟಿ ಇದೆ, ಅದು ಅಷ್ಟೇ, ಅಥವಾ ಚಿಪ್ಸಿ ಹೋಗುವಂಥದ್ದು. ಇನ್ನು ಊದ್ಮಿತ್ತು ಬೇರೆ ಬೇರೆ ಸುಮಾರು ಒಂದು ವೆರೈಟಿಗಳಿದ್ದಾವೆ. ಅವು ಸ್ವಲ್ಪ ಬೆಲೆ ಕಡಿಮೆ ಅಂದರೆ ಅದು ಒಂದರಿಂದ ಒಂದೂವರೆ ವರ್ಷಗಳಲ್ಲಿ ಅದು ಅಗರ್ ಫಾರ್ಮೇಷನ್ ಆಗುತ್ತೆ. ಇದಕ್ಕೆ 3 ವರ್ಷ ಬಿಡಬೇಕು, ಅದು 1 ವರ್ಷದಲ್ಲಿ ಆಗುತ್ತೆ. ಊದ್ಬಿಟ್ 19 ಇಂಥದ್ದಲ್ಲಿ ಇದ್ದಾವೆ. ಅದನ್ನ ನಾವು ಇಂಜೆಕ್ಷನ್ ಮುಖಾಂತರ ಕೊಡಬೇಕಾಗತ್ತೆ. ಅದಕ್ಕೆ ಹೊಟ್ಟೆ ಹೊಡೆದು ಇದು ಕಡ್ಡಿ ಹಾಕಿದ್ದೀವಿ, ಅದಕ್ಕೆ ಡ್ರಿಪ್ ಮುಖಾಂತರ ಅಥವಾ ಸಿರಿಂಜ್ ಮುಖಾಂತರ ಬಿಟ್ಟು ಮೇಗಡೆ ನೀರು ಹೋಗಬಾರ್ದು ಅಂತ ಮೇಣ ಹಾಕ್ತೀವಿ. ಅಲ್ಲಿ ನಾವೇನು ಮಾಡ್ತೀವಿ, ಎಲ್ಲ ಥರದ ವೆರೈಟಿಗಳನ್ನು ಒಂದು 4-5 ವೆರೈಟಿಗಳನ್ನು ಇಂಜೆಕ್ಷನ್ ಮಾಡ್ತೀವಿ. ಉದ್ದೇಶಗಳು ಏನಪ್ಪ ಅಂದರೆ, ಇನ್ನು 1.5 ವರ್ಷದಲ್ಲೇ ನಮಗೆ ಸ್ವಲ್ಪ ಫಸಲು ಬೆಲೆ ಬರಬೇಕು, ನಂತರ ಒಂದು 2 ವರ್ಷ 3 ವರ್ಷ ನಂತರ ನಿರಂತರವಾಗಿ ಆದಾಯ ಬರಬೇಕು ಅನ್ನೋ ಉದ್ದೇಶದಿಂದ ಆ ಥರ ಮಾಡ್ತಾಯಿದ್ವಿ. ನಮಗೆ ಸ್ವಲ್ಪ ಮೇಂಟೈನ್ ಮಾಡಲಿಕ್ಕೆ ಅಥವಾ ಖರ್ಚುಗಳನ್ನು ಹೊಂದಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಇನ್ನು ಇದು ಕನಿಷ್ಠ 24 ಇಂಚ್ ಇರಲೇಬೇಕು. ತುಂಬ ದಪ್ಪ ಜಾಸ್ತಿ ಬೆಳೆದ್ರೆ ಅದು ಸ್ವಲ್ಪ ನಾವು ಕೊಡುವ ಇಂಜೆಕ್ಷನ್ನಿಗೆ ಅದು ಬುಗ್ಗಲ್ಲ. ಫಸ್ಟ್ ಡೋಸೇಜ್ ಜಾಸ್ತಿ ಕೊಟ್ಟರೆ ಮರ ಸುತ್ತ ಹೋಗ್ಬಿಡುತ್ತೆ ಇಂಜೆಕ್ಷನ್ ಡೋಸೇಜ್ ಜಾಸ್ತಿ ಆಗಿ. ಅವಾಗ ಬೂಸ್ಟರ್ ಡೋಸು 2-3 ಸರಿ ಕೊಡಬೇಕಾಗತ್ತೆ. ಒಂದು ಸಾಮಾನ್ಯ 30-35 ಇಂಚು ದಪ್ಪದ ಮರಗಳು ಇನಾಕ್ಟೇಷನ್ ಮಾಡಲಿಕ್ಕೆ 6-8 ವರ್ಷ ಅಥವಾ 10 ವರ್ಷ ಒಳಗಿನ ಮರಗಳು ಭಾರಿ ಉತ್ತಮವಾದ ಫಲಿತಾಂಶವನ್ನು ಕೊಡ್ತಾ ಇದೆ. ಅಗರ್ವುಡ್ ಒಂದು ಸಾಫ್ಟ್ ಟ್ರೀ, ಬಿಳಿ ಬಣ್ಣ ಇರುತ್ತೆ, ನಿರಂತರ ನೇರ ಬೆಳೆಯುವಂಥ ಒಂದು ಮರ. ಇದು ನಿತ್ಯ ಹರಿದ್ವರ್ಣ, 12 ತಿಂಗಳಲ್ಲೂ ಎಲೆ ಬರುತ್ತೆ, ಅದು ಉದಿಸ್ತಾ ಇರುತ್ತೆ. ಆದರೆ ಇದಕ್ಕೆ ಪ್ರಚೋದನೆ ಇಲ್ಲದೇನೆಯ ಇದರಲ್ಲಿ ಅಗರ ಉತ್ಪತ್ತಿ ಆಗಲ್ಲ. ಅಸ್ಸಾಂನಂಥ ಕಡೆಗಳಲ್ಲಿ ಅಲ್ಲಿ ಕಾಡು ಕೀಟಗಳಿಂದ ಹೊಟ್ಟೆಯಾಗಿ ಅಲ್ಲೇ ಫಂಗಸ್ ಬಂದು ಆಗುವಂಥದ್ದು ಒಂದು ನ್ಯಾಚುರಲ್ ಆಗಿ ಅಗರ ಉತ್ಪತ್ತಿ ಆಗುವಂಥದ್ದು ಒಂದು ವ್ಯವಸ್ಥೆ ಇದೆ ಅಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ, ನಮ್ಮಲ್ಲಿಲ್ಲ. ನಾವೇನು ಮಾಡಬೇಕು ಅಂದರೆ ಇದಕ್ಕೆ ಅಗರ ಮರಕ್ಕೆ ಬೇರೆ ಒಂದು ಫಂಗಸ್ಸನ್ನು ಕೊಟ್ಟು ಇದರಲ್ಲಿ ಪ್ರಚೋದಿಸಬೇಕು. ಆ ಪ್ರಚೋದಿಸಿದ ಮಾತ್ರ ಈಗ ಅಗರ ಉತ್ಪತ್ತಿ ಆಗುತ್ತೆ. ಅಗರ ಉತ್ಪತ್ತಿ ಆಗಲಿಲ್ಲ ಅಂದರೆ ಈ ಮರಕ್ಕೆ ಏನೂ ಬೆಲೆ ಇಲ್ಲ. ಅಗರ ಮರ ನೆಟ್ಟಾಗ ಬರೀ ಸೊಪ್ಪು ಅಥವಾ ಸೌದಿಗೆ ಸರಿ, ಮತ್ತು ಅದಕ್ಕೆ ಬರೋಲ್ಲ. ಅಗರ ಮರ ನೆಟ್ಟು ಅದನ್ನು ಪ್ರಚೋದಿಸಿ ನಮಗೆ ಬೇಕಾದ ಇನಾಕ್ರಮ ಕೊಟ್ಟು 2-3 ಥರದ್ದು ಬೇರೆ ಬೇರೆ ಥರದ್ದು ಕೊಟ್ಟು ಪ್ರಚೋದಿಸಿ ಮಾಡಿದಾಗ ಅದರ ಅಗರ ಉತ್ಪತ್ತಿ ಆಗುತ್ತೆ. ಅಗರ ಉತ್ಪತ್ತಿ ಆಗಲಿಲ್ಲ, ಆ ಮರದ ಇನ್ನೂ ಬೆಲೆ ಇಲ್ಲ. ಈ ಅಗರ ಮರ ನೋಡಿ, ಸಾಮಾನ್ಯವಾಗಿ 10-12 ವರ್ಷ ಆಗಿದೆ. ಇದು ಸಾಮಾನ್ಯ ಒಂದು 40 ಅಡಿ ಏರಿಕೆ ಇದೆ, ಸುಮಾರು ಒಂದು 36-40 ಇಂಚು ತೇಳ್ತೇವೆ. ಇದಕ್ಕೆ ನಾವು ಇನ್ನು ಇನಾಕ್ರಿಷನ್ ಮಾಡಿಲ್ಲ, ಅಂದರೆ ಈ ಜಾಗಕ್ಕೆ ಇನ್ನೂ ಬಂದಿಲ್ಲ, ಆ ಕಡೆಯಿಂದ ಬೇರೆ ಕಡೆಯಿಂದ ಮಾಡ್ಕೊಂಬರ್ತಾಯಿದ್ದೀವಿ. ಇದಕ್ಕೆ ನಾವು ಒಂದು 16 ಆಗಲಿ 18 ಆಗಲಿ ಈ ಚಿಪ್ಸಿನ ಮೆಥಡ್ಡು, ಅಂದರೆ ಅಲ್ಲಿ 2 ಮೆಥಡ್ ಬರುತ್ತೆ, ಒಂದು ಚಿಪ್ಸು ಒಂದು ಆಯಿಲು. ಆಯಿಲ್ ಮೆಥಡ್ ಮಾಡಿದಾಗ ಅದಕ್ಕೆ ಸ್ವಲ್ಪ ಬೆಲೆ ಕಮ್ಮಿ ಇರುತ್ತೆ, ಆ ಮೆಥಡಿನ ಖರ್ಚು ಕಡಿಮೆ ಇರುತ್ತೆ, ಮತ್ತು 1.5 ವರ್ಷದಲ್ಲಿ ಅದು ಕಟಿಂಗಿಗೆ ಬರುವಂಥ ಅಂದರೆ ಕಟಾವಿಗೆ ಬರುವಂಥದ್ದು. ಈ ಚಿಪ್ಸ್ ಮೆಥಡ್ಡು ನಾವು ಒಂದು 2-3 ವರ್ಷ ಕಾಯಲೇಬೇಕಾಗತ್ತೆ, ಮತ್ತು ಇನಾಕ್ರಿಷನ್ ಖರ್ಚು ಸ್ವಲ್ಪ ಜಾಸ್ತಿ ಆಗುತ್ತೆ, ಉತ್ಪತ್ತಿ ಅದೇ ಥರ 1-3 ಪಟ್ಟು ಜಾಸ್ತಿ ಆಗುತ್ತೆ. ಈ ಮರ ಸಾಧಾರಣವಾಗಿ ನನ್ನ ನಿರೀಕ್ಷೆಯಲ್ಲಿ 1 ಲಕ್ಷ ರೂಪಾಯಿ ಉತ್ಪತ್ತಿ ಕೊಡುವಂಥ ಒಂದು ಯೋಜನೆ ಇದೆ, ನಿರೀಕ್ಷೆ ಇದೆ. ನಾವು ಚಿಪ್ಸ್ ರೆಡಿ ಮಾಡಿದಾಗ ಎಲ್ಲ ಖರ್ಚು ಹೋಗಿ ಚಿಪ್ಸು ಬಹುಶಃ ಒಂದು 2 ಅಥವಾ 3 ಡೋಸ್ ಕೊಡಬೇಕಾಗ್ಬೋದು. ಇದಕ್ಕೆ ಇನಾಕ್ರಮ ಕೊಡಬೇಕಾಗ್ಬೋದು. 3 ಡೋಸ್ ಕೊಟ್ಟರು ಕೂಡ ಇದರಲ್ಲಿ 1 ಲಕ್ಷ ರೂಪಾಯಿ ನೆಟ್ ಇನ್ಕಮ್ ಸಿಗುತ್ತೆ ಅಂತ ಹೇಳುವಂಥ ನಿರೀಕ್ಷೆ ಇದೆ. ಈ ಅಗರ್ ಮರ ಇದು ಸುಮಾರು 1-9 ವರ್ಷ ಆಗಿದೆ. ಇದಕ್ಕೆ ಮೆಣಸು ನೆಟ್ಟಿದೆ, ಮೆಣಸು ಬಂದಿದೆ ಇದರಲ್ಲಿ. ಇದಕ್ಕೆ ನಾವು ಇನಾಕ್ರಿಷನ್ ಮಾಡ್ತೀವಿ. ಇನಾಕ್ರಿಷನ್ ಮಾಡಿದಾಗ ಈ ಸೈಜಿನ ಮರದಲ್ಲಿ ಸಾಮಾನ್ಯವಾಗಿ ಒಂದು 2 ಕೆಜಿಯಷ್ಟು ಚಿಪ್ಸ್ ಸಿಗುತ್ತೆ, ಒಂದು 4-6 ಕೆಜಿಯಷ್ಟು ಈ ಆಯಿಲ್ ಹೋಗುವಂಥದ್ದು ಮರಗಳು ಸಿಗ್ತವೆ, ವೇಸ್ಟ್ ವೇಸ್ಟ್ ಅಂತ ಏನಿಲ್ಲ, ಪೌಡರ್ ಹೋಗುವಂಥದ್ದು ಒಂದು 10-20 ಕೆ ಜಿ ಸಿಗುತ್ತೆ. ಪೌಡರ್ ಹೋಗುವಂಥ ಮರಕ್ಕೆ ಜಾಸ್ತಿ ಬೆಲೆ ಇಲ್ಲ. ಆಯಿಲ್ ಹೋಗುವಂಥದ್ದು ಒಂದು 3,000 ರೂಪಾಯಿಂದ ಒಂದು 5,000 ರೂಪಾಯಿ ಒಂದು ಕೆ ಜಿಗಿದೆ. ಚಿಪ್ಸ್ ಹೋಗುವಂಥದ್ದು 10,000 ರೂಪಾಯಿಂದ 50,000 60,000, ಮತ್ತು ಅದು ಟ್ಯೂಬ್ ಬರ್ತವೆ, ಹರಿಗಳಲ್ಲಿ ಟ್ಯೂಬ್ ಬರ್ತವೆ, ಆ ಟ್ಯೂಬೆಲ್ಲ ಬಂದರೆ 1 ಲಕ್ಷದವರೆಗೂ ಒಂದು ಕೆ ಜಿಗೆ ಬೆಲೆ ಇದೆ. ಆ್ಯಾವ್ರೇಜಾಗಿ ಒಂದು 25,000 ರೂಪಾಯಿ ಒಂದು ಮರಕ್ಕೆ ಸಿಕ್ಕಿದ್ರು ಕೂಡ ಇವತ್ತಿನ ಒಂದು ನಮ್ಮ ಕಾಲಘಟ್ಟದಲ್ಲಿ ಎಲ್ಲ ಬೆಳೆಗಳಿಗಿಂತ ಅಗರು ಉತ್ತಮವಾಗಿ, ಕೆಲಸ ಕಡಿಮೆ ಇರುವಂಥ ಲೇಬರ್ ಓರಿಯೆಂಟೆಡ್ ಕೆಲಸ ಇಲ್ಲ ಯಾವುದು, ಅಗರನ್ನು ನೆಡುವಂಥದ್ದು, ಇನಾಕ್ಯುಲೇಷನ್ ಮಾಡುವಂಥದ್ದು, ಇನಾಕ್ಯುಲೇಷನ್ ಮಾಡೋ ಸ್ವಲ್ಪ ಕೆಲಸ ಇದೆ, ಮತ್ತು ಹಾರ್ವೆಸ್ಟ್ ಟೈಮಲ್ಲಿ ಸ್ವಲ್ಪ ಕೆಲಸ ಇದೆ. ಮಧ್ಯದಲ್ಲಿ ಯಾವ ಕೆಲಸವೂ ಇದಕ್ಕಿಲ್ಲದೆ ಸುಲಭದಲ್ಲಿ ಬೆಳೆಯುವಂಥ ಒಂದು ಬೆಳೆ ಅಂತ ಹೇಳ್ಬೋದು. ಈ ಮರಕ್ಕೆ ಇನಾಕ್ಯುಲೇಷನ್ ಮಾಡಿದ್ವಿ. ಈ ಅಗರ್ ಬರುವಂಥದ್ದು ಏನಪ್ಪ ಅಂದರೆ ಇದೊಂದು ಸುವಾಸನೆ ಭರಿತ ಒಂದು ವಸ್ತು. ಇದು ಬಿಳಿಯ ಮರ, ತೆರಳಿಲ್ಲ, ಬಿಳಂಜು, ಹಾಲ್ವಾಣ ಅಥವಾ ಸಿಲ್ವರ್ ಓಕ್ ಈ ಜಾತಿ ಆ ಜಾತಿ ಅಲ್ಲ, ಆ ಥರದ ಮರ ಒಂದು. ಇದೆಲ್ಲ ಅಗರ್ ಉತ್ಪತ್ತಿ ಆದಾಗ ಆ ಅಗರು ಒಂದು ಇನ್ನು ಪೌಡರಿಗೆ ಹೋಗುತ್ತೆ, ಪೌಡರಿಗೆ ಹೋಗಿ ಸೆಂಟ್ರಿಗೆ ಹೋಗುತ್ತೆ ಆಯಿಲ್ಲು. ಅದು ಈ ಮುಸ್ಲಿಂ ರಾಷ್ಟ್ರಗಳಲ್ಲಿ ಆಲ್ಕೋಹಾಲ್ ಮುಕ್ತ ಸೆಂಟನ್ನು ಇದ್ರಲ್ಲಿ ಸಿಗುತ್ತೆ, ನ್ಯಾಚುರಲ್ ಸೆಂಟು. ಸಾಮಾನ್ಯ ಒಂದು ಸರಿ ಅದನ್ನ ಮೈಗೆ ಸ್ಪರ್ಶ ಮಾಡಿದರೆ 1-2 ದಿವಸವರೆಗೂ ಅದು ಪರಿಮಳವನ್ನು ಕೊಡುವಂಥ ಒಂದು ಆ ಗುಣ ಇದೆ. ಇನ್ನು ಧೂಪಕ್ಕೆ ಹೋಗುತ್ತೆ, ಆ ಚಿಪ್ಸ್ ಅಂತ ಹೇಳುವಂಥ ಧೂಪಕ್ಕೆ ಹೋಗುತ್ತೆ. ಅದನ್ನು ಬೆಂಕಿ ಅದು ಅಗ್ನಿಗೆ ಹಾಕಿದಾಗ ಅಲ್ಲಿ ಹೊಗೆ ಬರುತ್ತಲ್ಲ, ಆ ಹೊಗೆ ತುಂಬ ಸುವಾಸನೆ ಭರಿತವಾಗಿರುತ್ತೆ. ಮತ್ತು ಏನೊಂದು ಮೈಲ್ಡ್ ಆಗಿ ಅದೊಂದು ಸುವಾಸನೆ ಇರುತ್ತೆ, ಸ್ವಲ್ಪ ಮತ್ತು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕಾಫಿಯನ್ನು ಕುಡಿಯೋರಿಗೆ ಇನ್ನೊಂದು ಸರಿ ಕಾಫಿ ಕುಡಿಯೋಣ ಅಂತ ಒಂದು ಕಾಣಿಸುತ್ತಲ್ಲ, ಆ ಥರ ಅಗರ್ ಹೊಗೆಯನ್ನು ಧೂಪವನ್ನು ತಗೊಂಡಾಗ ನಾವು ಮಾರನೇ ಸಹ ಆಗೋ ಧೂಪ ತಾಣ ಅಂತ ಹೇಳುವಂಥ ಒಂದು ಮನಸ್ಸಿನ ಮೇಲೆ ಪ್ರಚಾರ ಮಾಡುವಂಥದ್ದಿದೆ. ಇನ್ನು ಮೆಡಿಸಿನಾಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಯಾವ ಮೆಡಿಸಿನ್ ಹೋಗುತ್ತೆ ಅನ್ನೋ ಬಗ್ಗೆ ನಮ್ಗೆ ಗೊತ್ತಾಗಿಲ್ಲ. ಅಂತೂ ಮೆಡಿಸಿನಿಗೂ ಇದು ಪ್ರಚೋದನಕಾರಿ ಮೆಡಿಸಿನ್ಗಳಿಗೆ ಉದ್ದೀಪನ ಔಷಧಿ ಇರ್ಬೋದು, ಆ ಪ್ರಚೋದನಕಾರಿ ಮೆಡಿಸಿನ್ಗಳಿಗೆ ಹೋಗ್ಬೋದು ಅಂತಂದು ನಿರೀಕ್ಷೆ ಇದೆ.
2: ಓಕೆ ಸರ್, ಥ್ಯಾಂಕ್ ಯು, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು. ಅಗರ್ವುಡ್ನ ಕುರಿತಂತೆ ಹಲವಾರು ಮಾಹಿತಿಗಳನ್ನ ನಮಗೆ ತಿಳಿಸಿದ್ರ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಗೆ ಎಲ್ಲರೂ ಕೂಡ ಕೃಷಿಯನ್ನು ಮಾಡುವಂಥವರು ಬದುಗಳನ್ನು ಹಾಗೆ ಬಿಟ್ಟಿರ್ತೀರಾ, ಬದುಗಳಲ್ಲಿ ಈ ರೀತಿಯ ಒಂದು ಪ್ಲಾಂಟಿಂಗ್ನ ಮಾಡಿಕೊಂಡಾಗ ಅದರಿಂದಲೂ ಕೂಡ ಒಂದು ಸೈಡ್ ಇನ್ಕಮ್ನ ರೀತಿಯಲ್ಲಿ ಬರ್ತಾ ಇರುತ್ತೆ ನಮಗೆ ಅಂತ ಹೇಳ್ತಾ. ಸೊ ಈ ರೀತಿಯ ಕೃಷಿನಲ್ಲಿ ಇನ್ನಷ್ಟು ವಿಚಾರಗಳನ್ನು ಕೂಡ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಭಾವಗೀತೆಗಳ ಭಾವರಸ, ಭಕ್ತಿ ಗೀತೆಗಳ ಭಕ್ತಿ ಸುದೆ, ಚಿತ್ರಗೀತೆಗಳ ಸುಮಧುರ ಸಂಗೀತ, ಈ ಎಲ್ಲದರ ಸಂಗಮವಾಗಿರುವ ವಿಶೇಷ ಕಾರ್ಯಕ್ರಮ ಸಂಡೇ ಸ್ಪಾಟ್ಲೈಟ್. 28/6/2026 ಭಾನುವಾರ ಪ್ರಸಾರವಾಗಲಿರುವ ಈ ವಿಶೇಷ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇರಲಿದ್ದಾರೆ ಪ್ರತಿಭಾವಂತ ಸಂಗೀತ ಶಿಕ್ಷಕಿ CS ಅನಘ. ಇವರು ತಮ್ಮ ಮೆಚ್ಚಿನ ಹಾಡುಗಳು ಮತ್ತು ಸಂಗೀತದ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಹಾಗಾದರೆ ತಪ್ಪದೇ ಕೇಳಿ ಸಂಡೇ ಸ್ಪಾಟ್ಲೈಟ್, ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
5: ಶ್ರೋತೃಗಳೇ, ಈಗಾಗಲೇ ನಾವು ಜಪಾನಿನ ಪ್ರಸಿದ್ಧವಾದ ಫ್ಯೂಜಿ ಪರ್ವತದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅಂಥದೇ ಒಂದು ಕುತೂಹಲ ಕೆರಳಿಸುವ ಎರಡು ಬಂಡೆಗಳು ಜಪಾನಿನಲ್ಲಿವೆ, ಅವುಗಳನ್ನು ತಿಳಿದುಕೊಳ್ಳೋಣ. ಜಗತ್ತಿನ ಮೂಲೆ ಮೂಲೆಯ ದೇಶಗಳಲ್ಲಿ ನಾನಾ ನಮೂನೆಯ ಸಂಪ್ರದಾಯ, ಆಚರಣೆ, ಸಂಸ್ಕೃತಿ, ಹಬ್ಬ ಹರಿದಿನಗಳನ್ನು ನಾವು ನೋಡಿದ್ದೇವೆ. ಹಬ್ಬ ಉತ್ಸವ ಜಾತ್ರೆಗಳಿಗೂ ಒಂದು ಹಿನ್ನೆಲೆಯನ್ನು ನಾವು ಗುರುತಿಸಬಹುದು. ಮದುವೆ ಮತ್ತು ಮದುವೆಯ ಸಂಪ್ರದಾಯಗಳಂತೂ ಅತ್ಯಂತ ವಿಶಿಷ್ಟವಾದವು. ದೇವಸ್ಥಾನಗಳಿಗೆ, ಪ್ರವಾಸಿ ತಾಣಗಳಿಗೆ ಹೋದಾಗ ನವದಂಪತಿಗಳಿಗೆ ವಿಶಿಷ್ಟವಾದ ಆಚರಣೆ, ಆರಾಧನೆ, ಪೂಜೆಗಳಿರುವುದನ್ನು ನಾವು ಗಮನಿಸಿದ್ದೇವೆ. ಆಧುನಿಕವಾಗಿ ಜಪಾನ್ ದೇಶ ಅತ್ಯಂತ ಮುಂದುವರಿದ ದೇಶ. ಅಂಥ ದೇಶದಲ್ಲಿಯೂ ಅನೇಕ ಸಂಪ್ರದಾಯಗಳಿರುವುದು ನಾವು ಗಮನಿಸಬಹುದು. ಜಪಾನ್ ದೇಶದ ಸಮುದ್ರ ತೀರದ ಪುಟಾಮಿ ಎಂಬ ಕೊಲ್ಲಿಯಲ್ಲಿ ಪುಟಾಮಿ ಒಕೊಟಾಮ ಜಿಂಜ ಎಂಬ ದೇವಸ್ಥಾನದ ಗುಡಿ ಇದೆ. ಅಲ್ಲಿಗೆ ನಿತ್ಯ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಜಪಾನಿನ ಸಿಂಟೋ ಜನರ ನಂಬಿಕೆಯ ಪ್ರಕಾರ ಆ ಕೊಲ್ಲಿಯ ತೀರದಲ್ಲಿ ಎರಡು ಬಂಡೆಗಳಿವೆ. ಆ ಬಂಡೆಗಳಿಗೆ ಮಿಟೋ ಇವಾ ಎಂದು ಹೆಸರು. ಜಪಾನಿ ಭಾಷೆಯಲ್ಲಿ ಆ ಬಂಡೆಗಳಿಗೆ ಮಿಟೋ ಇವಾ ಎಂದರೆ ಗಂಡ ಹೆಂಡಿರ ಬಂಡೆ ಎಂದು ಹೆಸರು. ಈ ಬಂಡೆಗಳನ್ನು ಜಪಾನಿಯರು ಪವಿತ್ರ ಪ್ರೇಮದ ಸಂಕೇತವೆಂದು ಭಾವಿಸಿದ್ದಾರೆ. ಅಲ್ಲಿಗೆ ಹೋಗಿ ಪೂಜೆ ಸಲ್ಲಿಸುವ ನವದಂಪತಿಗಳು ತಮ್ಮ ಹೃದಯ ಮತ್ತು ಆತ್ಮವನ್ನು ಶುದ್ಧೀಕರಿಸಿಕೊಳ್ಳುತ್ತಾರೆ ಎಂಬುದು ಜಪಾನಿಯರ ಬಲವಾದ ನಂಬಿಕೆ. ಸಮುದ್ರ ತೀರದಲ್ಲಿ ಅರಳಿ ನಿಂತ ಅಲ್ಲಿಯ ಶಿಲಾಬಂಡೆಗಳನ್ನು ಸೃಷ್ಟಿಕರ್ತನೇ ನಿರ್ಮಿಸಿದ್ದಾನಂತೆ. ಅವೆರಡೂ ಗಂಡು ಹೆಣ್ಣುಗಳ ಪ್ರತಿರೂಪ ಎಂಬುದು ಜಪಾನಿಯರ ನಂಬಿಕೆ. ಇವೆರಡೂ ಧಾರ್ಮಿಕ ಬಂಡೆಗಳು. ಇವುಗಳಲ್ಲಿ ಒಂದು ದೊಡ್ಡ ಬಂಡೆ, ಮತ್ತೊಂದು ಚಿಕ್ಕ ಬಂಡೆಗಳಿವೆ. ದೊಡ್ಡ ಬಂಡೆ ಗಂಡು, ಚಿಕ್ಕ ಬಂಡೆ ಹೆಣ್ಣು ಎಂಬುದು ಪ್ರತೀತಿ. ದೊಡ್ಡ ಗಂಡು ಬಂಡೆಗೆ ಇಜಾಂಜಿ ಎಂದು ಹೆಸರು. ಅದು 9 ಮೀಟರ್ ಎತ್ತರವಾಗಿದ್ದು ಸುಮಾರು 40 ಮೀಟರ್ ಸುತ್ತಳತೆಯನ್ನು ಹೊಂದಿದೆ. ಈ ದೊಡ್ಡ ಬಂಡೆಯ ನೆತ್ತಿಯ ಮೇಲೆ ಸಿಂಟೋಟೋರಿ ಎಂಬ ಗೇಟ್ ಇದೆ. ದೊಡ್ಡ ಬಂಡೆಯ ಪಕ್ಕದ ಬಲಭಾಗದಲ್ಲಿಯೇ ಚಿಕ್ಕ ಬಂಡೆ ಇದೆ. 3.6 ಮೀಟರ್ ಎತ್ತರ ಹಾಗೂ 9 ಮೀಟರ್ ಸುತ್ತಳತೆಯ ಆ ಚಿಕ್ಕ ಬಂಡೆ ಹೆಂಡತಿಯ ಸ್ಥಾನದಲ್ಲಿದೆ. ಅದಕ್ಕೆ ಇಜಾನಾಮಿ ಎಂದು ಹೆಸರು. ಅನುವಂಶೀಯವಾಗಿ ನಾವು ಗಂಡು ಎತ್ತರವಾಗಿರುವುದನ್ನು, ಹೆಣ್ಣು ಗಂಡಿಗಿಂತ ಚಿಕ್ಕ ಆಕಾರವನ್ನು ಹೊಂದಿರುವುದನ್ನು ಗಮನಿಸಿದ್ದೇವೆ. ಪುಟಾಮಿ ಕೊಲ್ಲಿಯಲ್ಲಿಯೂ ಕೂಡ ಇದೇ ತದ್ರೂಪವನ್ನು ನಾವು ಕಾಣಬಹುದು. ಈ ಬಂಡೆಗಳಿಗೆ ಮಿಟೋ ಇವಾ ಎಂಬ ಹೆಸರಿನಿಂದ ಕರೆದಿದ್ದಾರೆ. ಸಿಂಟೋ ದೇವಸ್ಥಾನ ಹಾಗೂ ಯಾತ್ರಾ ಸ್ಥಳಗಳ ವೈಶಿಷ್ಟ್ಯದಂತೆ ಮದುವೆಯಾದ ಈ ಜೋಡಿ ಬಂಡೆಗಳಿಗೆ ಪವಿತ್ರವಾದ ದಪ್ಪ ಹಗ್ಗದಿಂದ ಬಂಧಿಸಲಾಗಿದೆ. ಭತ್ತದ ಹುಲ್ಲಿನಿಂದ ಹೊಸೆದ ದಪ್ಪದ ಹಗ್ಗವದು. ಹಗ್ಗವು ಸುಮಾರು 1 ಟನ್ ತೂಕವಿರುತ್ತದೆ. ಅದರ ಉದ್ದವೇ 36 ಮೀಟರ್ಗಳು. ಪ್ರತಿ ವರ್ಷ 3 ಬಾರಿ ಈ ವಿಶಿಷ್ಟ ಹಗ್ಗಗಳನ್ನು ಕುಶಲವಾಗಿ ಹೆಣೆದು ಆ ಬಂಡೆಗಳಿಗೆ ತೊಡಿಸುತ್ತಾರೆ. ಗಂಡ ಹೆಂಡಿರ ಈ ಬಂಡೆಗಳಿಗೆ ವರ್ಷಕ್ಕೆ 3 ಋತುಮಾನಗಳಲ್ಲಿ, ಅಂದರೆ ಮೇ ತಿಂಗಳಿನಲ್ಲಿ, ಸೆಪ್ಟೆಂಬರ್ ತಿಂಗಳಿನಲ್ಲಿ ಹಾಗೂ ಡಿಸೆಂಬರ್ ತಿಂಗಳುಗಳಲ್ಲಿ ಹಗ್ಗಗಳನ್ನು ಬದಲಾಯಿಸಲಾಗುತ್ತದೆ. ನಮ್ಮ ದೇಶದ ಸಂಪ್ರದಾಯದ ಪ್ರಕಾರ ಬ್ರಾಹ್ಮಣರು ತಮ್ಮ ಜನಿವಾರಗಳನ್ನು, ಲಿಂಗಾಯತರು ತಮ್ಮ ಶಿವದಾರಗಳನ್ನು ಆಗಾಗ ಬದಲಿಸಿಕೊಳ್ಳುತ್ತಾರೆ. ಇವುಗಳನ್ನು ಬದಲಾಯಿಸುವಾಗ ಹಬ್ಬಗಳನ್ನು ಕೂಡ ಮಾಡುತ್ತಾರೆ. ನೂಲು ಹುಣ್ಣಿಮೆ ಎಂಬುದು ಕನ್ನಡದ ಪ್ರಮುಖ ಹಬ್ಬ. ಜಪಾನಿನ ಗಂಡು ಹೆಣ್ಣಿರ ಹಬ್ಬ ವರ್ಷಕ್ಕೆ 3 ಬಾರಿ ನಡೆಯುತ್ತದೆ. ಆ ಸಂದರ್ಭದಲ್ಲಿ ಆ ಉತ್ಸವಕ್ಕೆ ಅವರು ಉಸಿಮಾ ನವ ಎಂದು ಕರೆಯುತ್ತಾರೆ. ಸ್ಥಳೀಯ ಗ್ರಾಮೀಣ ರೈತರು ಮತ್ತು ಇತರ ಸಾರ್ವಜನಿಕರು ಆ ದಿನ ಎಲ್ಲರೂ ಒಂದು ಕಡೆ ಸೇರುತ್ತಾರೆ. 4 ಇಂಚಿನಷ್ಟು ದಪ್ಪದ 5 ಹಗ್ಗಗಳನ್ನು ಅದಕ್ಕೆ ತೊಡಿಸುತ್ತಾರೆ. 2 ಬಂಡೆಗಳಿಗೆ ಆ ಹಗ್ಗಗಳನ್ನು ಸುತ್ತಿ ಬಿಡುತ್ತಾರೆ. ಅಷ್ಟೇ ಅಲ್ಲ, ಸುತ್ತಿದ ಹಗ್ಗಗಳಿಗೆ ಪೂಜೆ ಸಲ್ಲಿಸುತ್ತಾರೆ. ಹಗ್ಗ ಬದಲಾಯಿಸುವ ಉತ್ಸವದಂದು ಗ್ರಾಮೀಣ ಪ್ರದೇಶದ ಜನ ಅತ್ಯಂತ ಸಂಭ್ರಮದಿಂದ ತೊಡಗಿಕೊಳ್ಳುತ್ತಾರೆ. ಸುಮಾರು 5-6 ಶತಮಾನಗಳಿಂದ ಈ ಉತ್ಸವ ಜಪಾನಿನ ಆ ಜಾಗದಲ್ಲಿ ಆಚರಣೆಯಲ್ಲಿದೆ. ದೇಶ ವಿದೇಶಗಳ ಜನರನ್ನು ಸೂಜಿಗಲ್ಲಿನಂತೆ ಈ ಸ್ಥಳ ಸೆಳೆಯುತ್ತದೆ. ಈ ಗಂಡ ಹೆಂಡಿರ ಬಂಡೆಗೆ ಜಗತ್ಪ್ರಸಿದ್ಧವಾದ ಒಂದು ಬೇಡಿಕೆ ಇದೆ. ಬೇಸಿಗೆ ಕಾಲದಲ್ಲಿ ಗಂಡ ಹೆಂಡಿರ ಬಂಡೆಗಳ ನಡುವೆ ಉದಯಿಸುವ ಸೂರ್ಯನನ್ನು ಹಾಗೂ ವರ್ಣರಂಜಿತವಾದ ಸೂರ್ಯಾಸ್ತವನ್ನು ನೋಡುವುದು ಅತ್ಯಂತ ಆಶ್ಚರ್ಯದ ಸಂಗತಿ. ಅದು ಅದ್ಭುತವಾದ ಅನುಭವವನ್ನು ಕೊಡುತ್ತದೆ. ಅಷ್ಟೇ ಅಲ್ಲ, ನವೆಂಬರ್ ತಿಂಗಳಿನಿಂದ ಫೆಬ್ರವರಿ ತಿಂಗಳವರೆಗೆ ಪ್ರತಿ ಹುಣ್ಣಿಮೆಯ ದಿನವೂ ಕೂಡ ಅದ್ಭುತವಾದ ಬೆಳದಿಂಗಳ ಹುಣ್ಣಿಮೆ ಎಂದು ಅಥವಾ ಬೆಳದಿಂಗಳ ಬೆಳಕಿನಲ್ಲಿ ಆ ಗಂಡ ಹೆಂಡರ ಬಂಡೆಗಳನ್ನು ನೋಡುತ್ತಾರೆ ಮತ್ತು ಚಂದ್ರನನ್ನು ವೀಕ್ಷಣೆ ಮಾಡುತ್ತಾರೆ. ಇಂಥ ಸಂಪ್ರದಾಯಗಳು ಆ ಜಾಗದಲ್ಲಿ ನಡೆಯುತ್ತವೆ. ಇನ್ನೊಂದು ಮುಖ್ಯವಾದ ವಿಶೇಷವೆಂದರೆ ಈ ಗಂಡ ಹೆಂಡಿರ ಬಂಡೆಯ ನಡುವಿನಿಂದ ಫಿಜಿ ಪರ್ವತಗಳನ್ನು ನೋಡುವುದು ಮತ್ತೊಂದು ಅಚ್ಚರಿಯ ಸಂಗತಿ. ಹೀಗೆ ಜಪಾನ್ ದೇಶ ಯುದ್ಧಗಳ ಸಂದರ್ಭದಲ್ಲಿ ಅದು ಕಂಗೆಟ್ಟು ಹೋಗಿತ್ತು. ನಂತರದ ದಿನಗಳಲ್ಲಿ ಅದು ಸುಧಾರಿಸಿಕೊಂಡು ಸಾಕಷ್ಟು ಬದಲಾವಣೆಗಳನ್ನು ಕಂಡಿದೆ. ತನ್ನ ವರಮಾನವನ್ನು ಹೆಚ್ಚಿಸಿಕೊಂಡಿದೆ. ಜಪಾನಿನ ಅನೇಕ ಜಾಗಗಳಲ್ಲಿ ಅತ್ಯುತ್ತಮವಾದ ಶ್ರೇಷ್ಠವಾದ ಪ್ರವಾಸಿ ತಾಣಗಳಿವೆ. ಅಂಥ ಪ್ರವಾಸಿ ತಾಣಗಳಲ್ಲಿ ಈ ಗಂಡ ಹೆಂಡಿರ ಬಂಡೆ ಅತ್ಯುತ್ತಮವಾಗಿರ್ತಕ್ಕಂಥ ಜಾಗವೆಂದು ನಾವು ಹೇಳಬಹುದು.
4: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು,

0: ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜನ್ಮ ರಹಸ್ಯ ಎನ್ನುವಂತಹ ಒಂದು ಚಿತ್ರದ ಗೀತೆ ಬೀಸೋ ಗಾಳಿಯಲ್ಲಿ. ಇದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಶೃಂಗಾರ ಕಾವ್ಯ ಎನ್ನುವಂತಹ ಒಂದು ಚಿತ್ರದ ಗೀತೆ ಅಂಬರ ಚುಂಬಿತ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಅವರು ಬರೆದಿರುವಂತಹ ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1993 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ತಾಯಿಯ ಹೊಣೆ ಎನ್ನುವಂತಹ ಒಂದು ಚಿತ್ರದ ಗೀತೆ. ಇದೀಗ ಮುಖಿಲ ಮಲ್ಲಿಗೆಯೋ ಗಗನದ ತಾರೆಯೋ, ಇದು ರಾಜ್ಕುಮಾರ್ ಭಾರತಿ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಜಿ ಉದಯ ಶಂಕರ್ ಅವರ ಒಂದು ರಚನೆ, ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು 1985 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪಲ್ಲವಿ ಅನು ಪಲ್ಲವಿ ಚಿತ್ರದ ಒಂದು ಗೀತೆ, ನಗುವ ನಯನ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, RN ಜಯಗೋಪಾಲ್ ಅವರ ಒಂದು ರಚನೆ, ಇಳೆಯ ರಾಜ ಅವರ ಒಂದು ಸಂಗೀತ ನಿರ್ದೇಶನ. ಇದು 1983 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪರ್ಚರಿ ಭೇಟಿ ಎನ್ನುವಂತಹ ಒಂದು ಚಿತ್ರದ ಗೀತೆ ಸ್ವೀಟಿ ನನ್ನ ಜೋಡಿ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಇಳೆಯ ರಾಜ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1981 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ. ಸಾವಿರ ಸುಳ್ಳು ಎನ್ನುವಂತಹ ಒಂದು ಚಿತ್ರದ ಗೀತೆ, ಹೆಣ್ಣೆಂದರೇನು ಸೌಂದರ್ಯವೇನು. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಶಂಕರ್ ಗಣೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರವಿಚಂದ್ರನ್ ಹಾಗೂ ರಾಧಾ ಅವರ ಒಂದು ಜೋಡಿಯ ಚಿತ್ರ. ಇದು 1985 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬೆಂಕಿಯ ಬಲೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ನಿನ್ನ ನಗುವು ಹೂವಂತೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅನಂತನಾಗ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಇದು 1983 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮಾಂಗಲ್ಯ ಭಾಗ್ಯ ಎನ್ನುವಂತಹ ಒಂದು ಚಿತ್ರದ ಗೀತೆ ಆಸೆಯ ಭಾವ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1976 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: Hello? Mohan speaking here?
1: Mr. Mohan, ಸ್ವಲ್ಪ ನನ್ನ ರೂಮಿಗೆ ಬರ್ತೀರಾ?
0: ಇಷ್ಟೊತ್ತಿನ ತಡಕ ನಾಳೆ ಮಧ್ಯಾಹ್ನ
1: ನೋಡಿ, ಯಾವ ಹೊತ್ತಲ್ಲಿ ಯಾವ ಕೆಲಸ ಮಾಡಬೇಕು ಅಂತ ನನಗೂ ಗೊತ್ತು. ಅರ್ಜೆಂಟ್ ವರ್ಕ್.
0: ಓಕೆ ಮೇಡಮ್, ಬರ್ತೀನಿ.
1: ಬನ್ನಿ, ನಿಮ್ಮನ್ನ ಕರೆಯೋಣ ಅಂತ ಇಂಟರ್ ಕಾಂಪ್ರೆಸ್ ಮಾಡಿದೆ. ಈಗ ನೀವು ಹಾಡಿದ್ರಲ್ಲ ಆ ಹಾಡು, ಸ್ವೀಟ್ ಮೆಲೋಡಿ.
0: ಹಾಡು ಮಾತ್ರ ತಾನೆ ಕೇಳಿಸಿದ್ದು?
1: ಹೌದು. ಯಾಕೆ?
0: ಯಾಕೂ ಇಲ್ಲ, ಏನಾದರೂ ಗುಣಗ್ತಾ ಇರೋದು ನನ್ನ ಸ್ವಭಾವ ಅಷ್ಟೇ.
1: ನೀವು ಹಾಗೆ ಗುಣಗುಟ್ಟೋದೇ ಅಷ್ಟು ಚೆನ್ನಾಗಿದೆ ಅಂದಮೇಲೆ ನೀವು ಮೈಮರೆತು ಹಾಡ್ತಾ ಇದ್ದು ಇನ್ನೂ ಅದೆಷ್ಟು ಚೆನ್ನಾಗಿರುತ್ತೋ. ಆ ಹಾಡು ಇನ್ನೊಂದ್ಸಲ ಇಲ್ಲಿ ಹೇಳಿ ಪ್ಲೀಸ್. ಪ್ಲೀಸ್ ಮೋಹನ್, ಪ್ಲೀಸ್
0: ಹಾಡ್ತೀನಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಗೀತಾ ಎನ್ನುವಂತಹ ಒಂದು ಚಿತ್ರದ ಗೀತೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ. ಎಳೆಯ ರಾಜ ಅವರ ಒಂದು ಸಂಗೀತ ನಿರ್ದೇಶನ. ಇದು 1981 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಒಂದು ಅಭಿನಯದ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂ ನ ಕೇಳೋಣ, ನಾವು ಟೂರ್ ಮಾಡೋಣ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಿಂದರಿ ಜೋಗಿ ಎನ್ನುವಂತಹ ಒಂದು ಚಿತ್ರದ ಗೀತೆ ಚಂಡಿನ ಬಾಲೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರವಿಚಂದ್ರನ್ ಹಾಗೂ ಜೂಲಿ ಚಾವ್ಲಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿ ಯಶೋತ್ರ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರಥಸಪ್ತಮಿ ಎನ್ನುವಂತಹ ಒಂದು ಚಿತ್ರದ ಗೀತೆ ಜೊತೆಯಾಗಿ ಹಿತವಾಗಿ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಉಪೇಂದ್ರ ಕುಮಾರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹೃದಯ ಸಂಗಮ ಎನ್ನುವಂತ ಒಂದು ಚಿತ್ರದ ಗೀತೆ, ನೀ ತಂದ ಕಾಣಿಕೆ. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಬರೆದಿರುವಂತ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1972 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸಮರ ಚಿತ್ರದ ಒಂದು ಗೀತೆ ಅ ಅ ಈ ಎನ್ನುವಂತ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿ ಮನೋಹರ್ ಅವರ ಒಂದು ರಚನೆ, ಕೌಸ್ತುಭ ಅವರ ಒಂದು ಸಂಗೀತ ನಿರ್ದೇಶನ. ಇದು 1995 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ಶಿವರಾಜ್ ಕುಮಾರ್ ಹಾಗೂ ಸುಧಾರಾಣಿ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬೀಸಿದ ಬಲೆ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೃಷ್ಣಮೂರ್ತಿ ಅವರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಗೀತೆ ಜಾಣೆ ಜಗಾರ್ ಹೆಣ್ಣೆ ಜಗದಲ್ಲಿ ನಿನ್ನಂತ ಹೆಣ್ಣ ಕಾಣೆ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಶೃಂಗಾರ ಕಾವ್ಯ ಚಿತ್ರದ ಒಂದು ಗೀತೆ, ಓ ಮೇಘವೇ ಓ ಮೇಘವೇ ಎನ್ನುವಂತಹ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಅವರು ಬರೆದಿರುವಂತಹ ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1993 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ರಘುವೀರ್ ಹಾಗೂ ಸಿಂಧು ಅವರ ಒಂದು ಅಮೋಘವಾದಂತಹ ನಟನೆಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ, ನದಿ ಕಾಡು, ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೊಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಉಕ್ಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು ಉಪಯೋಗಿಸಿದ್ರೆ
0: ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ಧಾಕಿಡದ ಕಥೆ ಕಿಡದ ಕಥಾ ಕಿಡದ ಕಥೆ ಕಿಡದ ಕಥ ಧೋಂತ ಕಿಟ ಧೋಂತ ಕಿಟ ಧಾಕಿಡದ ಕಥೆ ಕಿಡದ ಕಥಾ ಕಿಡದ ಕಥ ತರಿ ಕಿಡದ ಕಥ.

ನೀವೇನನ್ನ ತಾಯಿ ತಂದೆ ಎಂದು ಬಂದೆ ಇಲ್ಲಿಗೆ ನಿಮ್ಮ ಕಂದ

ಸಂತೋಷದಿಂದ ಹಿಗ್ಗಿ ಹಾರುವೆ, ಆಕಾಶ ಭೂಮಿ ಒಂದೇ ಮಾಡುವೆ. ಕಲ್ಲು ನೀರಾಗಲಿ ಬಳ್ಳಿ ಹೂವಾಗಲಿ ಸಂಗೀತವನ್ನು ಕೇಳುತ್ತಾ ಕಡಲು ಮೇಲುಕ್ಕಲಿ ಆಕಾಶ ಮುಟ್ಟಲಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಶರಾಬಿ ಎನ್ನುವಂತಹ ಒಂದು ಹಿಂದಿ ಚಿತ್ರದ ಗೀತೆ. ಇದು ಕಿಶೋರ್ ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಅಂಜಾನ್ ಅವರ ಒಂದು ರಚನೆ, ಬಪ್ಪಿ ಲಹರಿ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಅಮಿತಾಬ್ ಬಚ್ಚನ್ ಹಾಗೂ ಜಯಪ್ರದಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆಮ್ರಪಾಲಿ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಶೈಲೇಂದ್ರ ಅವರ ಒಂದು ರಚನೆ, ಶಂಕರ್ ಜೈ ಕಿಸನ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜುಕ್ ಗಯಾ ಆಸ್ಮಾನ್ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಮೊಹಮ್ಮದ್ ರಫಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶಂಕರ್ ಜೈ ಕಿಶನ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1968 ತೆರೆ ಕಂಡಿರುವ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅನಾಮಿಕ ಎನ್ನುವಂತಹ ಒಂದು ಹಿಂದಿ ಚಿತ್ರದ ಗೀತೆ. ಇದು 1973ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ಕಿಶೋರ್ ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಮಜ್ರು ಸುಲ್ತಾನ್ ಪುರಿ ಅವರ ಒಂದು ಅಮೋಘವಾದಂತಹ ರಚನೆ, ಆರ್ ಡಿ ಬರ್ಮನ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಸಂಜೀವ್ ಕುಮಾರ್ ಅವರ ಒಂದು ನಟನೆಯ ಚಿತ್ರದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ದೋಸ್ತೋ ಅಭಿ ಆಪ್ಕೆ ಸಾಮ್ನೆ ಹಮಾರೆ ದೋಸ್ತ್ ಶ್ರೀ ದೇವೇಂದ್ರ ದತ್ ಅಪ್ನಾ ಗೀತ್ ಪೇಶ್ ಕರೆಂಗೇ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಧರ್ಮ ಕರ್ಮ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಮುಕೇಶ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಮಜ್ರು ಸುಲ್ತಾನ್ಪುರಿ ಅವರ ಒಂದು ರಚನೆ, ಆರ್ ಡಿ ಬರ್ಮನ್ ಅವರ ಒಂದು ಸಂಗೀತ ನಿರ್ದೇಶನ, ಹಾಗೆ ಈ ಒಂದು ಚಿತ್ರ 1975 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರಾಮ್ ಲಖನ್ ಚಿತ್ರದ ಒಂದು ಗೀತೆ, ಮನೋಹರ್ ಉದಾಸ್ ಹಾಗೂ ಅನುರಾಧ ಪದ್ವಾಳ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಆನಂದ್ ಬಕ್ಷಿ ಅವರ ಒಂದು ರಚನೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದೋ ರಸ್ತೆ ಎನ್ನುವಂತಹ ಒಂದು ಚಿತ್ರದ ಗೀತೆ. ಇದು ಮೊಹಮ್ಮದ್ ರಫಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆನಂದ ಬಕ್ಷಿ ಅವರ ಒಂದು ರಚನೆ, ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1969ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದೋ ರಸ್ತೆ ಎನ್ನುವಂತಹ ಒಂದು ಚಿತ್ರದ ಗೀತೆ. ಇದು ಮೊಹಮ್ಮದ್ ರಫಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಆನಂದ ಬಕ್ಷಿ ಅವರ ಒಂದು ರಚನೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1969 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಸಾಗೋಣ. ಶೋಲೆ ಎನ್ನುವಂತ ಒಂದು ಚಿತ್ರದ ಗೀತೆ ಇದು, ಆರ್ ಡಿ ಬರ್ಮನ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆನಂದ್ ಬಕ್ಷಿ ಅವರ ಒಂದು ರಚನೆ, ಆರ್ ಡಿ ಬರ್ಮನ್ ಅವರ ಒಂದು ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1975 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ತುಮಾರಿ ಕಸಮ್ ಎನ್ನುವಂತಹ ಒಂದು ಚಿತ್ರದ ಗೀತೆ. ಇದು ಮುಖೇಶ್ ಹಾಗೂ ಆಶಾ ಭೋಸ್ಲೆ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಆನಂದ್ ಬಕ್ಷಿ ಅವರ ಒಂದು ರಚನೆ, ರಾಜೇಶ್ ರೋಷನ್ ಅವರ ಒಂದು ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1978 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜುದಾಯಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆನಂದ್ ಬಕ್ಷಿ ಅವರ ಒಂದು ರಚನೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಜಿತೇಂದ್ರ ಹಾಗೂ ರೇಖಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಏಕ್ ದೂಜೆ ಕೇಳಿಯೆ ಎನ್ನುವಂತಹ ಒಂದು ಚಿತ್ರದ ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆನಂದ್ ಬಕ್ಷಿ ಅವರ ಒಂದು ರಚನೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕಮಲ ಹಾಸನ್ ಹಾಗೂ ರತಿ ಅಗ್ನಿಹೋತ್ರಿ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
5: ತೈ ಯಾ ತೈ ಕಿಲ್ಲತ

ಜಗತಿ ಕೊಪ್ಪಳದಲ್ಲಿ ತೋಂ ಜಗತಿ ಕೊಪ್ಪಳದಲ್ಲಿ ತೋಂ ಜಗತಿ ಕೊಪ್ಪಳದಲ್ಲಿ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆಶಿಕಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಕುಮಾರ್ ಸಾನು ಹಾಗೂ ಅನುರಾಧ ಪೊದ್ವಾಳ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ರಾಣಿ ಮಲ್ಲಿಕ್ ಅವರ ಒಂದು ಅಮೋಘವಾದಂತಹ ರಚನೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಏಕ್ ದುಜಿ ಕೇಳಿ ಎನ್ನುವಂತಹ ಒಂದು ಚಿತ್ರದ ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆನಂದ್ ಬಕ್ಷಿ ಅವರ ಒಂದು ರಚನೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಒಂದು

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಡಾನ್ ಎನ್ನುವಂತಹ ಒಂದು ಚಿತ್ರದ ಗೀತೆ. ಇದು ಆಶಾ ಭೋಸ್ಲೆ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಇಂದಿವರ್ ಅವರ ಒಂದು ರಚನೆ, ಕಲ್ಯಾಣ್ಜಿ ಆನಂದ್ಜಿ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು ಅಮಿತಾಬ್ ಬಚ್ಚನ್ ಹಾಗೂ ಜೀನಾ ತಮನ್ ಅವರ ಒಂದು ಜೋಡಿಯ ಚಿತ್ರ. ಇದು 1978 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ. ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
3: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
3: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕತೆಯನ್ನು ಕೇಳಲಿದ್ದೀರಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕೇಳಲಿದ್ದೀರಿ ಹರಿಕಥಾ ವಿದ್ವಾಂಸ ಶ್ರೀ ಗುರುರಾಜುಲು ನಾಯ್ಡು ಅವರ ಧ್ವನಿಯಲ್ಲಿ ಶ್ರೀಕೃಷ್ಣಾವತಾರ.
6: ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವಿದಸ್ತರೆಯಾಪಿ ಪೂಜ್ಯ ಸರ್ವಂ ಯದೇವ ನಿಯಮೇನ ವಧನ್ವಯಾನಾಂ. ಆದ್ಯಸ್ನ ಗುಡೇರ್ವಗುಡಾಪಿ ಶ್ರೀರಾಮ ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶ ದಯಾಭಾತ್ರಂ ವಿಭಕ್ತಿಯಾದಿ ಗುಣಾನ್ನವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾ ಮಾದರ ಮುನಿಂ ಲಕ್ಷ್ಮೀ.

ಕೀರ್ತನಾರಂಭ ಕಾಲದಲ್ಲಿ ಪರಮಾತ್ಮನು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯಾಂ ಸಂಭವಾಮಿ ಯುಗೇ ಯುಗೇ ಎಂದು ಹೇಳಿದಂತೆ ಆಯಾ ಯುಗಗಳಲ್ಲಿಯೂ ಪರಮಾತ್ಮನು ಅವತರಿಸಿ ದುಷ್ಟ ಸಂಹಾರವನ್ನು ಮಾಡಿ ಸೃಷ್ಟಿಜನ ರಕ್ಷಣೆಯನ್ನು ಮಾಡುತ್ತಿದ್ದಾನೆ ಎಂದ ಮೇಲೆ ದ್ವಾಪರ ಯುಗದಲ್ಲಿ ಪರಮಾತ್ಮನು ತಾನವತರಿಸಿ ಬಾಲಲೀಲೆಗಳನ್ನಾಡುತ್ತಾ ಭಕ್ತರ ಹೃದಯ ನಿವಾಸನಾಗಿ ಅನಂತಾನಂತ ಅದ್ಭುತ ಲೀಲೆಗಳಿಂದ ಜಗತ್ತಿಗೆ ಜ್ಞಾನೋಪದೇಶವನ್ನು ಮಾಡಿದ ಶ್ರೀಕೃಷ್ಣನ ಅವತಾರದ ಮಹಿಮೆ ಕೃಷ್ಣಾವತಾರ. ಶ್ರೀಕೃಷ್ಣಾವತಾರದ ಚರಿತ್ರೆಯನ್ನು ಕೇಳಿ ಹೇಳಿ ನಾವು ಪರಮಾತ್ಮ ಕೃಪೆಗೆ ಪಾತ್ರರಾಗೋಣ.

ದ್ವಾಪರ ಯುಗದಲ್ಲಿ ಒಮ್ಮೆ ಭೂದೇವಿ ಬ್ರಹ್ಮಾಂಡದಲ್ಲಿ ಅಹಂಕಾರದಿಂದ ಪ್ರಮತ್ತರಾಗಿರತಕ್ಕಂಥ ದುರ್ಮಾರ್ಗಗಳನ್ನು ಹೊರಲಾರೆ ಎಂಬುದಾಗಿ ಹೇಳಿ ಬ್ರಹ್ಮದೇವನಲ್ಲಿ ಮೊರೆಯಿಟ್ಟಾಗ ಬ್ರಹ್ಮದೇವ ಭೂದೇವಿಯ ಮೊರೆಯನ್ನು ಕೇಳಿ ಹೇಳಿದನಂತೆ, ನಾವೆಲ್ಲರೂ ಜಗದೊಡೆಯನಾದ ಪರಮಾತ್ಮನಲ್ಲಿ ಹೋಗಿ ಮೊರೆಯಿಡೋಣ, ನಡೆಯಿರಿ ಎಂದು. ಎಲ್ಲರೂ ಏಕಕಾಲದಲ್ಲಿ ಬಂದು ಕ್ಷೀರ ಶರದಿ ಶಯನನಾದ ಶ್ರೀಮನ್ ನಾರಾಯಣನನ್ನು ಕುರಿತು ಪರಮಾತ್ಮ, ರಕ್ಕಸರಂತೆ ಮೆರೆಯಬಹುದಾದ ಪ್ರಮತ್ತರಾದ ಈ ಕ್ಷತ್ರಿಯರು ದುರ್ಮಾರ್ಗಿಗಳ ಹಾವಳಿಯಿಂದ ಧರೆ ಹಾಳಾಗುತ್ತಿದೆ, ಕಾಪಾಡು ಎಂದು ಬೇಡಿದಾಗ ಅಭಯ ನೀಡಿದನಂತೆ. ಅತಿ ಕ್ಷಿಪ್ರದಲ್ಲಿಯೇ ನಾನು ಅವತರಿಸಿ ಭೂಭಾರವನ್ನು ಇಳಿಸುತ್ತೇನೆ ಎಂಬುದಾಗಿ. ಆ ಪರಮಾತ್ಮನ ಅವತಾರದ ಕಾಲವನ್ನು ಸಕಲ ದೇವರುಗಳೆಲ್ಲರೂ ನಿರೀಕ್ಷಣೆಯನ್ನು ಮಾಡುತ್ತಿರುವಂತೆಯೇ ಇಲ್ಲಿ ಮಥುರಾನಗರದಲ್ಲಿ ಯಾದವ ಕುಲನಾಥನಾಗಿರ್ತಕ್ಕಂಥ ಉಗ್ರಸೇನ ಮಹಾರಾಜನ ಮಗನಾದ ಕಂಸ ದುರ್ಮಾರ್ಗಿಯಾಗಿ ತನ್ನ ತಂದೆಯನ್ನೇ ಸೆರೆಯಲ್ಲಿಟ್ಟು ತಾನೇ ಅಧಿಪನೆಂದೆನಿಸಿ ಸಾಧು ಸಂತ ಶರಣರೆನಿಸಿದ್ದವರೆನ್ನೆಲ್ಲರನ್ನೂ ಸದೆಬಡಿಯುತ್ತ ತಾನೇ ತಾನಾಗಿ ಮೆರೆಯುತ್ತಿದ್ದಾನೆ. ಆತನ ಅತಿ ಪ್ರೀತಿಯ ತಂಗಿಯಾಗಿರ್ತಕ್ಕಂಥ ದೇವಿಕೆಗೆ ವಸುದೇವನೆಂಬ ವರನ ನೋಡಿ ವಿವಾಹವನ್ನು ಮಾಡಿ ತಾನೇ ಅವರ ಮೆರವಣಿಗೆಯನ್ನು ಮಾಡಿಸಬೇಕು ಎಂಬುದಾಗಿ ರಥದಲ್ಲಿ ಕೂರಿಸಿಕೊಂಡು ಬರುತ್ತಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಗಡ ಗಡ ಗಡ ಗಡ ಗಡ ಗಡ ಎಂದು ಸದ್ದಾಯಿತು. ಏನದು ಎಂದರೆ ಅಶರೀರವಾಣಿಯಾಗುತ್ತಿದೆಯಂತೆ. ಅಯ್ಯ ಆ

ಅಶರೀರವಾಡಿ ನುಡಿಯಿತಂತೆ. ಕಂಸಭೂಪಾಲ, ಏನು ಬಹು ಸಂತೋಷದಲ್ಲಿರುವೆ ಕೇಳು. ಯಾವ ತಂಗಿಯ ವಿವಾಹ ಮಹೋತ್ಸವದ ಸಂತೋಷದಲ್ಲಿ ನೀನಿರುವೆಯೋ, ಆಕೆಯಲ್ಲಿ ಹುಟ್ಟುವ ಅಷ್ಟಮಾಗರ್ಭ ಅಂದರೆ ಎಂಟನೆಯ ಮಗುವಿನಿಂದ ನಿನಗೆ ಮರಣ. ಯಾವ ತಂಗಿಯ ವಿವಾಹ ಮಹೋತ್ಸವಕ್ಕೆ ಸಂತೋಷ ಭರಿತನಾಗಿ ನಾನು ಉತ್ಸುಕನಾಗಿ ಹೊರಟಿರುವೆನೋ, ಅಂಥವಳ ಗರ್ಭದಲ್ಲಿ ಜನಿಸುವನಿಂದ ನನಗೆ ಮರಣ. ಅವಳಿದ್ದರಲ್ಲವೇ ಸಂತಾನ, ಅವಳೇ ಇಲ್ಲದಂತೆ ಮಾಡ್ತೇನೆ ಎಂಬುದಾಗಿ ಸೊಂಟದಿಂದ ಖಡ್ಗವನ್ನು ಹೀರಿದ. ದೇವಕಿಯ ಮುಂದಲೆಯ ಹಿಡಿದು ಧರಧರನೆ ಕಪ್ಪಳಿಸಿದ. ಕಂಠಕ್ಕೆ ಗುರಿಯಿಟ್ಟು ಖಡ್ಗವನ ಮೇಲೆ ಕೆತ್ತಿದ. ಕೂಡಲೇ

0: ವಸುದೇವ ಬಂದು ಕೈಗಳನ್ನು ಜೋಡಿಸಿದ. ಅಯ್ಯ ಮಹಾನುಭಾವ, ನನ್ನದೊಂದು ಪ್ರಾರ್ಥನೆಯನ್ನು ಕೇಳು. ಈ ಮಹಾನುಭಾವಳಾದ ದೇವಕಿ ನನ್ನನ್ನು ವಿವಾಹವಾಗಿದ್ದರಿಂದಲ್ಲವೇ ಇಂಥ ಸಂಕಟ. ಆದ್ದರಿಂದ ದಯಮಾಡಿ ನನ್ನನ್ನು ಸಂಹಾರ ಮಾಡಿಬಿಡು, ನಾನೇ ಇಲ್ಲದೆ ಹೋದರೆ ಸಂತಾನ ಪ್ರಾಪ್ತವಾಗುವುದಿಲ್ಲವಲ್ಲ. ಅದೂ ನಿಜವೇ, ನಿನ್ನ ಸಂಹಾರ ಮಾಡ್ತೇನೆ. ದೇವಕಿ ಪಾದ ಹಿಡಿದ್ಲು, ಅಣ್ಣ ಅಣ್ಣ, ನನ್ನನ್ನು ಮದುವೆಯಾದ ಮರುಕ್ಷಣದಲ್ಲಿಯೇ ನನ್ನ ಪತಿಗೆ ಮರಣ ಎಂದರೆ ನಾನು ಲೋಕದಲ್ಲಿ ಎಂಥ ನಿರ್ಭಾಗ್ಯಳಾಗ್ತೇನಣ್ಣ. ಅಣ್ಣ, ಪತಿಯನ್ನು ಕಳೆದುಕೊಂಡ ವಿಧವೆಯಾಗಿ ಈ ಜಗತ್ತಿನಲ್ಲಿ ಬಾಳುವುದಕ್ಕಿಂತಲೂ ಸಾಯುವುದೇ ಮೇಲಲ್ವೇನಣ್ಣ. ಅಣ್ಣ, ಅವರು ಸುಖವಾಗಿ ಎಲ್ಲಿಯಾದರೂ ಇರಲಿ, ನನ್ನನ್ನು ಕೊಂದು ಹಾಕಿಬಿಡಣ್ಣ. ಕಂಸ ಯೋಚನೆಯನ್ನು ಮಾಡುವಾಗ ವಸುದೇವ ಹೇಳಿದ, ಅಯ್ಯ ಕಂಸಭೂಪಾಲ, ನಾನೊಂದು ಮಾತನ್ನು ಹೇಳಲಿ, ಇವಳ ಗರ್ಭದಲ್ಲಿ ಜನಿಸುವ ಮಕ್ಕಳಿಂದಲ್ಲವೇ ನಿನಗೆ ಮರಣ. ಆದ್ದರಿಂದ ನಾನು ನಿನಗೆ ವಚನವನ್ನು ಕೊಡ್ತೇನೆ, ನಮ್ಮಲ್ಲಿ ಮಕ್ಕಳು ಅವತಾರವಾದ ಕೂಡಲೇ ಅದನ್ನು ತಂದು ನಿನಗೆ ಒಪ್ಪಿಸಿಬಿಡ್ತೇನೆ. ಆ ಮಕ್ಕಳನ್ನು ಸಂಹಾರ ಮಾಡಿಬಿಟ್ರೆ ನಿನ್ನ ಶತ್ರು ಸಂಹಾರವಾಗುತ್ತಲ್ಲ. ಕಂಸ ಯೋಚನೆ ಮಾಡದ, ಅದು ನಿಜವೇ. ಹೋಗು ವಸುದೇವ, ನಿನ್ನ ಮಾತಿಗೆ ನಾನು ಅಭಿಮಾನದಿಂದ ಅವಕಾಶವನ್ನು ಕೊಟ್ಟಿದ್ದೇನೆ, ಹೋಗು. ವಸುದೇವ ಪತ್ನಿ ಸಹಿತನಾಗಿ ಹಿಂತಿರುಗಿ ಬಂದ. ಕಾಲ ಕಳೆಯುತ್ತಿದೆ, ಸ್ವಲ್ಪ ಕಾಲವಾಗುವುದರೊಳಗಾಗಿ ಗರ್ಭವತಿಯಾಗಿ ಒಂದು ಗಂಡು ಮಗುವನ್ನು ಪಡೆದಿದ್ದಾಳೆ ದೇವಕಿ. ಮಾತಿನಂತೆ ವಸುದೇವ ಆ ಮಗುವನ್ನು ತಂದು ಒಪ್ಪಿಸಿದರಂತೆ. ಒಪ್ಪಿಸಿದರೆ ಕಂಸಭೂಪಾಲನಿಗೆ ಸಂತೋಷವಾಗಿ ಹೋಯಿತು. ವಸುದೇವ ಮಾತಿನಂತೆ ನಡೆದವನಾದ್ದರಿಂದ ಎಂಟನೇ ಮಗುವಿನಿಂದ ತಾನೇ ನನಗೆ ಮರಣ. ಹೋಗು, ಈ ಮಕ್ಕಳನ್ನೆಲ್ಲ ಕಾಪಾಡ್ಕೊ ಹೋಗು. ಸಂತೋಷ ಭರಿತರಾಗೇನೋ ಬಂದ, ಆದರೆ ಮನಸ್ಸಿನಲ್ಲಿ ಅನುಮಾನ ವಸುದೇವರಿಗೆ. ಈ ದುರ್ಮಾರ್ಗಿಯ ಮನಸ್ಸು ಯಾವ ನಿಮಿಷದಲ್ಲಿ ಏನಾಗುತ್ತೋ ಏನಾಗುತ್ತೋ ಏನಾಗುತ್ತೋ ಎಂದು. ಕೊನೆಗೆ ಒಂದು ದಿನ ಬ್ರಹ್ಮ ಮಾನಸ ಪುತ್ರರಾದ ನಾರದ ಮಹರ್ಷಿಗಳು, ನಾರಾಯಣ, ಕಂಸ ಕೇಳಿದ, ಗುರುಗಳೇ, ನಾನು ನನ್ನ ತಂಗಿಯ ವಿವಾಹ ಮಹೋತ್ಸವದ ಸಂದರ್ಭದಲ್ಲಿ ಕೇಳಿದ ನುಡಿ ಎಂದರೆ ಅಶರೀರವಾಣಿ, ಈ ರೀತಿಯಾಗಿ ನುಡಿಯುತ್ತಲ್ಲ, ಇದಕ್ಕೇನು ಹೇಳೋದು ಗುರುಗಳೇ? ಅಯ್ಯ, ಈಗೇನಾಗಿದೆ? ಈಗೊಂದು ಗಂಡು ಮಗುವಾಗಿದೆ, ನಾನು ಅದನ್ನ ಬದುಕಿಕೊಳ್ಳಲು ಅವಕಾಶ ಕೊಟ್ಟಿದ್ದೇನೆ. ನಾರದರು ಯೋಚನೆ ಮಾಡಿದ್ರು, ಭೂಭಾರ ಬೇಗಿಳಿಬೇಕಾದ್ರೆ ಇವನು ಪಾಪದ ಭಾರ ಹೆಚ್ಚಾಗಬೇಕು. ಇವನ ಪಾಪದ ಭಾರ ಹೆಚ್ಚಾಗದೆ ಭಕ್ತ ಜನರ ಮೊರೆಯು ಹರಿಗೆ ಕೇಳದೆ ಹರಿತಾನು ಬೇಗ ಬರುವುದಿಲ್ಲ ಎಂದು ತೀರ್ಮಾನಿಸಿ, ಕಂಸಭೂಪಾಲ, ದೇವತೆಗಳ ಲೆಕ್ಕ ನಿನಗೆ ಗೊತ್ತಾಗಲ್ಲ. ಅವರು ಯಾವ ರೀತಿಯಲ್ಲಿ ಲೆಕ್ಕ ಹಾಕೊಳ್ತಾರೋ ಏನೋ, ಈಗ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಕೊನೆ ಎಂಟಾದರೂ ಆಗಬಹುದು. ಎಂಟಿಂದ ಒಂದು ಎರಡು ಮೂರು ಲೆಕ್ಕ ಹಾಕಿದರೆ ಮೊದಲನೇದು ಎಂಟಾದರೂ ಆಗಬಹುದು.
1: ಹೌದು ಗುರುಗಳೇ, ದೇವತೆಗಳು ಏನು ಬೇಕಾದರೂ ಮೋಸ ಮಾಡಬಲ್ಲರು. ಹಾಗಾದರೆ ನನ್ನ ತಂಗಿಯಿಂದ ಇಷ್ಟೊಂದು ಅನರ್ಥವಿರುವುದಾದರೆ ನೋಡಿ ಈಗಲೇ ಎಂಬುದಾಗಿ ಪುನಃ ದೇವಕಿ ವಸುದೇವರನ್ನು ಹಿಡಿದು ತರಿಸಿದ. ಆ ಮಕ್ಕಳನ್ನೆಲ್ಲ ಹಿಡಿದು ಒಂದೊಂದಾಗಿ ಕೊಲ್ಲಲಾರಂಭಿಸಿದ. ಏನಾಗುತ್ತಿದೆ? ಒಂದು ಎರಡು ಮೂರು ನಾಲ್ಕು ತರದೊಳಗೆ

ಒಂದು ಎರಡು ಮೂರು ನಾಲ್ಕು ಐದು ಆರು ಮಕ್ಕಳನ್ನ ಹೀಗೆ ಕೊಲೆ ಮಾಡಿದನಂತೆ. ತಾಯಿ ತಂದೆಗಳ ಎದುರಿಗೆ ಸಂಹಾರ ಮಾಡುತ್ತಿದ್ದರೆ ಆ ಮಗುವಿನ ಸಂಹಾರವನ್ನು ನೋಡಿದ ದೇವಿಕಿ ಹಾಗೆ ಮೂರ್ಛಿತಳಾಗಿ ಬಿದ್ದು ಕಣ್ಣೀರನ್ನು ಸುರಿಸಿ, ಪರಮಾತ್ಮ ಮಕ್ಕಳಿಲ್ಲ ಎಂದು ವ್ರತ ನೇಮಗಳನ್ನು ಮಾಡುವರೆಷ್ಟೋ ಜನರಿದ್ದರೂ ನನಗೆ ಹೀಗಾಗುತ್ತಿದೆಯೇ ಎಂದು ಸಂಕಟ ಪಡುತ್ತಿದ್ದಾಳೆ. ಏಳನೇ ಗರ್ಭ ಧರಿಸಿದಾಗ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ಯೋಗಮಾಯಿಯನ್ನು ಕರೆದನಂತೆ. ಯೋಗಮಾಯಾ, ಇದು ಈ ದೇವಕಿ ಗರ್ಭದಲ್ಲಿರಬಹುದಾಗಿರ್ತಕ್ಕಂಥ ಈ ಮಹಾನುಭಾವ ಆದಿಶೇಷಾವತಾರಿಯಾದ್ದರಿಂದ ಈತನನ್ನು ಕೊಂಡೊಯ್ದು ನಂದಗೋಕುಲದಲ್ಲಿರುವ ವಸುದೇವನ ಪತ್ನಿಯಾಗಿರ್ತಕ್ಕಂಥ ರೋಹಿಣಿಯ ಗರ್ಭದಲ್ಲಿ ಇಟ್ಟು ಬಾ. ಏಳನೇ ಗರ್ಭವನ ಅಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟು ಅವತಾರವಾದದ್ದರಿಂದಲೇ ಆತನಿಗೆ ಸಂಕರ್ಷಣ ಎಂದಲೂ ಹೆಸರಾಯಿತಂತೆ. ಇಲ್ಲೇನು ತಿಳಿದರು ಎಂದರೆ ಏಳನೇ ಗರ್ಭ ಕರಗಿ ಹೋಯಿತು. ಮುಂದೆ ಪರಮಾತ್ಮ ಹೇಳಿದ, ಯೋಗಮಾಯ ನಾನು ಎಂಟನೇ ಗರ್ಭದಲ್ಲಿ ಅವತರಿಸುವ ಸಮಯಕ್ಕೆ ಸರಿಯಾಗಿ ನೀನು ಗೋಕುಲದಲ್ಲಿರುವ ನಂದಗೋಪನ ಹೆಂಡತಿಯಾದ ಯಶೋದೆಯ ಗರ್ಭದಲ್ಲಿ ಅವತರಿಸಬೇಕು. ಆಗಬಹುದು ಸ್ವಾಮಿ, ಎಂಟನೆಯ ಗರ್ಭವನ್ನು ಧರಿಸಿದ್ದಾಳೆ ದೇವಕಿ ದೇವಿ. ಮಾಸ ಒಂದು ಎರಡು ಮೂರ್ನಾಲ್ಕು ತೆರದಿ ನವ ಮಾಸ ಕಳೆಯೇ. ಆ ತಾಯಿ ಅಳುತ್ತಾಳಂತೆ ಗಂಡನಲ್ಲಿ, ಏಕೆ ನನ್ನ ಈ ಜನ್ಮ? ಒಂದು ಮಗುವಾದರೂ ನನ್ನನ್ನು ಅಮ್ಮ ಎಂದ ಶಬ್ದವನ್ನು ಕೇಳಿದ್ದೇ ಇಲ್ಲ, ಲಾಲಿಸಲಿಲ್ಲ, ಪಾಲಿಸಲಿಲ್ಲ, ತೂಗಾಡಿ ಮಗುವನ್ನ ನಾನು ಮಲಗಿಸಲಿಲ್ಲ. ಮಕ್ಕಳನ್ನು ಹಡೆದ ಈ ತಾಯಿಯ ಜನ್ಮಕ್ಕೆ ದಿಕ್ಕ. ಸ್ವಾಮಿ ಹೀಗಾಯಿತೆ, ಇನ್ನು ಹುಟ್ಟಬಹುದಾದ ಈ ಮಗನೂ ಸಹ ಇವನೇ ಶತ್ರು ಎಂದು ತಿಳಿದು ನನ್ನಣ್ಣ ಉಳಿಸುವನೇ. ಆಗ ವಸುದೇವ ಹೇಳಿದ, ದೇವಿ ಏನಾಗಬೇಕು ಎಂದು ದೈವ ಸಂಕಲ್ಪವೋ ಅದಕ್ಕೆ ಯಾರು ಎದುರಲ್ಲ, ಶಾಂತಳಾಗು ಶಾಂತಳಾಗು ಎನ್ನುವಾಗ ಆ ದಿನ ಪ್ರಾಪ್ತವಾಗಿದೆ. ಭಗವಂತ ತಾನು ಅವತರಿಸುವ ಕಾಲ ಶ್ರಾವಣ ಮಾಸ, ರೋಹಿಣಿಯ ನಕ್ಷತ್ರ ಅಷ್ಟಮಿ, ಅರ್ಧರಾತ್ರಿಯ ಸಮಯ, ಮಳೆ ಭರ್ರನೆ ಸುರಿಯುತ್ತಿದೆಯಂತೆ. ಆ ಸಮಯದಲ್ಲಿ ಭಗವಂತ ತಾನು ಪ್ರತ್ಯಕ್ಷನಾಗಿದ್ದಾನೆ. ಶಂಕುಚಕ್ರ ಗದಾ ಪದ್ಮಗಳ ಬಿಡಿದು ದರ್ಶನವ ನೀಡಿ

ವಸುದೇವ ದೇವಕಿಯರೇ, ನಾನೀಗ ಶಿಶುರೂಪದಲ್ಲಿ ಅವತರಿಸಿದಾಗ ಕೂಡಲೇ ನನ್ನನ್ನು ಕೊಂಡೊಯ್ದು ನಂದ ಗೋಕುಲದಲ್ಲಿ ನಂದನ ಮನೆಯ ಆ ಯಶೋದೆಯ ಬಳೆಯಲ್ಲಿರುವ ಮಗುವಿನ ಬಳೆಯಲ್ಲಿಟ್ಟು ಆ ಮಗುವನ್ನು ತಂದಿರಿಸಿ ಮುಂದಿನ ಕಾರ್ಯಗಳನ್ನೆಲ್ಲ ಸುಗಮವಾಗಿ ನಡೆಯುತ್ತೆ. ಎದುರು ನೋಡುತ್ತಿದ್ದಂತೆ ಅವತರಿಸಿದನಂತೆ ಪರಮಾತ್ಮ, ಅವತರಿಸಿದ

ಅವತರಿಸಿದ್ದಾನೆ ಪರಮಾತ್ಮ ಶಿಶುರೂಪದಲ್ಲಿ. ಕಂಡೊಡನೆಯೇ ಆ ಮಗುವನ್ನ ನಮಸ್ಕರಿಸಬೇಕೆಂಬ ಭಾವ ಬಂದರೆ ಮಾಯ ಕವಚುವಂತೆ ಬಾಡಿದನಂತೆ ವಸುದೇವ ನೋಡಿದ. ಹಾಗಾದರೆ ಈಗ ಈಗ ನಾನು ಈ ಮಗುವನ್ನ ಹೇಗೆ ಎತ್ಕೊಂಡು ಹೋಗಲಿ, ಕೈಗಳಿಗೆ ಸಂಕೋಲೆಗಳಿದೆಯಲ್ಲ ಎಂದರೆ ಛಡ ಛಡೀರನ ಸಲ್ಲಾಯಿತು, ಸಂಕೋಲೆಗಳೆಲ್ಲ ಕಳಚಿ ಬಿದ್ದು ಹೋಯಿತು. ಆ ಮಗುವನ್ನು ಹೊತ್ತು ಹೋಗಲು ಸಣ್ಣದಾದ ಒಂದು ಬುಟ್ಟಿ ಬಂದಿದೆ. ಅದನ್ನು ಹೊತ್ತ ದೇವಕಿ ಕೇಳಿದ್ಲಂತೆ, ಸ್ವಾಮಿ ಹೊರಗಡೆ ಸೇವಕರಿದ್ದಾರಲ್ಲ, ಆ ಪರಮಾತ್ಮನೇ ಮಾರ್ಗ ತೋರ್ತಾನೆ ಅನ್ನುವಾಗ ಆ ಹೊರಗಡೆ ನಿಂತಿದ್ದ ಸೇವಕರಿಗೆಲ್ಲ ಗಾಢಾಂತ ನಿದ್ರೆ. ಹಾಗಾಗಿ ಸ್ವರಗಿ ಸ್ವರಗಿ ಒಬ್ಬರ ಮೇಲೊಬ್ಬರು ಬಿದ್ದುಬಿಟ್ರು. ಬಾಗಿಲು ತನಗೆ ತಾನೇ ತೆರೆದಿದೆಯಂತೆ. ತಲೆಯ ಮೇಲೆ ಹೊತ್ತ ಈ ಮಹಾನುಭಾವನಾದ ವಸುದೇವ ಸೆರೆಮನೆಯಿಂದ ಹೊರಟ, ಸಮೀಪದಲ್ಲೇ ಇರುವ ನಂದ ಗೋಕುಲವನ್ನು ಸೇರಬೇಕು ಎಂದು. ಭರ್ರನೆ ಮಳೆ ಸುರಿಯುತ್ತಿದೆ, ಸುರಿಯುವ ಮಳೆಯನ್ನು ಕಂಡ ಏನು ಮಾಡಲಿ ನಾನು, ಏನಾದರೂ ಆಗಲಿ ಪರಮಾತ್ಮ ನಿನ್ನ ಚಿತ್ತ ಎಂದು ಹೊರಟರೆ ನೋಡಿದನಂತೆ ಆದಿಶೇಷ. ಅಯ್ಯಯ್ಯೋ, ಭೂಭಾರವನ್ನಿಳಿಸಲು ಅವತರಿಸಿರುವ ನನ್ನೊಡೆಯನಿಗೆ ಮಳೆಗೆಂದರೆ ಅರ್ಥವೇನು ಎಂದು ಹಿಂಬದೆಯಿಂದ ತನ್ನ ಹೆಡೆಯನ್ನು ಬಿಚ್ಚಿ ಆ ಪರಮಾತ್ಮನಿಗೆ ಕೊಡೆಯೋಪಾದೆಯಲ್ಲಿ ತಾನು ನೆರಳನ್ನು ನೀಡುತ್ತಿದ್ದಾನೆ ಮಳೆ ಬೀಳದಂತೆ. ತಲೆ ಮೇಲೆ ಹೊತ್ತ ಆ ಮಣಿಯ ಪ್ರಕಾಶ ಕತ್ತಲೆಲ್ಲ ಆವರಿಸಿರುವ ಎಡೆಯಲ್ಲಿ ಆದಿಶೇಷನ ಪಣೆಯೊಳಗೆ ಇರುವ ಆ ಪ್ರಕಾಶದಿಂದಲೇ ಮುಂದೆ ಮುಂದೆ ಮುಂದೆ ಮುಂದೆ ಸರಿದು ಹೋಗುತ್ತಿದ್ದಾನಂತೆ. ಸರಿಯುತ್ತಿದ್ದರೆ ಅಡ್ಡವಾಗಿದೆ ಯಮುನಾ ನದಿ. ಆ ಯಮುನಾ ನದಿ ಅಡ್ಡವಾದರೂ ಸಹ ಮಹಾನುಭಾವನಾದಂತ ವಸುದೇವ ಲೆಕ್ಕಿಸಲಿಲ್ಲ. ಪರಮಾತ್ಮನೇ ಇರುವಾಗ ನನಗಿದರೇನು ಭಯ ಎಂಬುದಾಗಿ ಮುಂದಕ್ಕೆ ಸಾಗಿದ. ಸಾಗುತ್ತಿದ್ದರೆ ಮೊಣಕಾಲವರೆಗೂ ಇದ್ದ ಆ ನದಿ ಬರುತ್ತ ಬರುತ್ತ ಸೊಂಟದವರೆಗೂ ಬಂದಿದೆ, ಸೊಂಟದಿಂದ ಮೇಲ್ಭಾಗ ಕಂಠಕ್ಕೆ ಬಂದಿದೆ. ಇದನ್ನು ಅಂಚದೆ ಆ ಮಹಾನುಭಾವನಾದವನು ಮುಂದೆ ಸರಿಯುತ್ತಿದ್ದರೆ ಭರ್ರನ ಮೇಲೇರಿತಂತೆ. ಕಾರಣ ಅಲ್ಲಿ ಪರಮಾತ್ಮ ಬುಟ್ಟಿಯಲ್ಲಿ ಒಂದು ಎರಡು ಕಾಲು ಆ ನೇತಾಡುತ್ತಿತ್ತಲ್ಲ, ಆ ಕಾಲನ್ನ ಸೋಕಿ ಸರ್ರನ ಕೆಳಗಿಡಿದಳಂತೆ. ಕಾರಣ ಏನು ಅಂದರೆ

0: ಹರಿಯ ಪಾದಕ್ಕೆ ನಮಸ್ಕಾರವನ್ನು ಮಾಡಬೇಕು ಎಂಬ ದೃಷ್ಟಿಯಿಂದ ಮೇಲೇರಿ ಬಂದು ಪಾದಕ್ಕೆ ಸೋಕಿ ಸರ್ರನೆ ಕೆಳಗಿಳಿದು ಬಿಟ್ಟನು. ವಸುದೇವ ಹೊತ್ತು ತಂದ. ಎಲ್ಲರೂ ನಿದ್ರೆಯಲ್ಲಿರುವ ಸಮಯದಲ್ಲಿ ಗೋಕುಲವನ್ನು ಪ್ರವೇಶ ಮಾಡಿ ನಂದಗೋಪನ ಮನೆಗೆ ಬಂದು ಆ ನಂದಗೋಪನ ಮನೆಯಲ್ಲಿ ಯಶೋದೆಯ ಮಗ್ಗಲಲ್ಲಿ ಆಗತಾನೆ ಅವತರಿಸಿರುವ ಯೋಗಮಾಯ ಎಂಬ ಶಿಶುವನ್ನ ತಾನು ತಂದ ಕಂದನನ್ನಲ್ಲಿಟ್ಟು ಅಲ್ಲಿರುವ ಮಗುವನ್ನು ಹೊತ್ತು ಪರಮಾತ್ಮ ಇದೋ ನಿನ್ನ ಆಜ್ಞೆಯಂತೆ ಹೋಗುತ್ತಿದ್ದೇನೆ ಕಾಪಾಡು ಎಂಬುದಾಗಿ ಹಿಂತಿರುಗಿ ನೇರವಾಗಿ ಬರುತ್ತಿದ್ದಾನೆ. ಯಥಾವಿಧಿಯಾಗಿ ಬಂದು ಸೆರೆಮನೆಯನ್ನು ಸೇರಿದ ಕೂಡಲೇ ಮತ್ತೆ ಸಂಕೋಲೆಗಳು ಕೈಗೆ ಬಂದು ಸೇರಿವೆ. ಆ ಮಗು ಮಗ್ಗಲಲ್ಲಿ ಮಲಗಿದೆ. ಬಾಗಲು ತನಗೆ ತಾನೇ ಮುಚ್ಚಿಕೊಂಡಿದೆ. ಮಗು ಅಳಲಾರಂಭಿಸಿತು. ಕಿಠಾರನೆ ಮನೆಗಿದ್ದ ಸೇವಕರಲ್ಲಿ ದಡದಂತನ್ನು ಎದ್ರು. ಓ ಅವತಾರವಾಯ್ತು, ಮಗು ಜನನವಾಯ್ತು. ಓಡಿ ಬಂದು ಕಂಸ ಭೂಪಾಲನಿಗೆ ಹೇಳಿದರಂತೆ. ಕಂಸ ಹೇಳಿದ ಫಲ,
1: ಇಂದಿಗೆ ನನ್ನ ಶತ್ರುಶೇಷ ನಾಶ ಮಾಡಿಬಿಡ್ತೇನೆ. ಯಾರೋ ಹುಟ್ಟುತ್ತಾನಂತೆ, ನನ್ನನ್ನು ನಾಶ ಮಾಡ್ತಾನಂತೆ.
0: ಈಗ ನೋಡ್ತೇನೆ ಎಂಬುದಾಗಿ ಖಡ್ಗವನ್ನು ಹಿಡಿದ. ಧಡ ಧಡ ಧಡ ಧಡ ಧಡ ಧಡನೆ ಬಂದನಂತೆ ಸೆರೆಮನೆಗೆ. ದೇವಕಿ ಕರಗಳನ್ನು ಜೋಡಿಸಿ ಬೇಡುತ್ತಿದ್ದಾಳೆ. ಅಣ್ಣ ಅಣ್ಣ, ಎಂಟನೆಯ ಗರ್ಭದಲ್ಲಿ ಅವತರಿಸುವವನಿಂದ ನಿನಗೆ ಮರಣ ಎಂದರು. ಆದರೆ ಇದು ಹೆಣ್ಣು ಕಾಣು, ಇದೊಂದಾದರೂ ನನಗೆ ಉಳಿಸಿಕೊಡು. ಇದೋ ನಿನ್ನ ಪಾದಗಳನ್ನು ಬಿಡಿದು ಬೇಡ್ತೇನೆ ಎಂದರೆ ನಿಷ್ಕರುಣೆಯಾದಂತ ಕಂಸನು ಪಾದವನ್ನು ಒದರಿದ. ಕರದೊಳಗೆ ಪಿಡಿದ ಖಡ್ಗದಿಂದ ಎಲೇ ಕಂದ,
1: ನನಗೆ ಕಂಠಗರ್ಭಿಯಾದ ನಿನ್ನನ್ನು ನೋಡಿ ಎಂಬುದಾಗಿ ಮೇಲಕ್ಕೆತ್ತಿ
0: ಆ ಶಿಶುವನ್ನು ಅಪ್ಪಳಿಸಬೇಕು ಎಂದು ಮೇಲಕ್ಕೆತ್ತಿ ಒಗೆಯುವುದರೊಳಗಾಗಿ ಹಟ್ಟನ ಮಾಯವಾಯಿತು. ಹಾರಿಗಗನದಲ್ಲಿ ನಿಂತು ಅಷ್ಟಭುಜಗಳ ಸಹಿತದಲ್ಲಿ ನೋಡಲು ಮಧಾಂದ ಎನ್ನುತ್ತ ಹಾರಿ ಗಗನ ವರ್ಗದಲ್ಲಿ ಮೇಲೆತ್ತರದಲ್ಲಿ ನಿಂತಿರತಕ್ಕಂಥ ಆ ಮಹಾನುಭಾವಳಾದ ಶಕ್ತಿ ಹೇಳುತ್ತಿದ್ದಾಳೆ. ಎಂಟು ಭುಜಗಳಿಂದ ಕೂಡಿ ಎಲ್ಲೆಲ್ಲವೋ ನಿನ್ನನ್ನು ನಿಮಿಷಾರ್ಧದೊಳಗಾಗಿ ಸಂಹಾರ ಮಾಡಿಬಿಡ್ತಿದ್ದೆ. ಆದರೆ ನಿನ್ನನ್ನು ಸಂಹಾರ ಮಾಡುವುದಕ್ಕಾಗಿ ಅವತರಿಸಿದ ಪರಮಾತ್ಮ ಬೇರೆ ಒಂದು ಕಡೆ ಬೆಳೆಯುತ್ತಾ ಇದ್ದಾನೆ. ನನ್ನನ್ನು ಕೊಲ್ಲಲು ಯತ್ನಿಸುವವನೇ ನಿನ್ನ ಸಾವನ್ನು ಎದುರು ನೋಡು, ಪರಮಾತ್ಮ ತಾನು ಬೆಳೆಯುತ್ತಿದ್ದಾನೆ, ಎಚ್ಚರಿಕೆ ಎಂದು ಥಟ್ಟನ ಮಾಡಿ. ಕಂಸ ಯೋಚನೆ ಮಾಡದ ಕೊನೆಗೂ ನನ್ನ ಶತ್ರು ಎಲ್ಲೋ ಬೆಳೆಯುತ್ತಲೇ ಇದ್ದಾನಲ್ಲವೇ. ಅಯ್ಯೋ, ಅನ್ಯಾಯವಾಗಿ ದಂಪತಿಗಳನ್ನ ನಾನು ಹಿಂಸೆ ಮಾಡಿದನಲ್ಲ. ದೇವಕಿ, ವಸುದೇವರೇ, ಹೋಗಲಿ ಬನ್ನಿ. ನಾನು ನನ್ನ ಶತ್ರು ಎಂಬುದಾಗಿ ಭಾವಿಸಿ ಹಿಂಸೆ ಮಾಡಿದ ತಪ್ಪಾಯಿತಲ್ಲವೇ ಎಂದು ಅವರಿಗೆ ಬಿಡುಗಡೆಯನ್ನು ಮಾಡಿ ತಾನೊಂದೆಡೆಯಲ್ಲಿ ಬಂದು ಯೋಚನಾಕ್ರಾಂತನಾಗಿ ಕುಳಿತನಂತೆ. ಆಗ ಅವನ ಅನುಯಾಯಿಗಳೆಲ್ಲ ಸೇರಿದರು. ಸಾಮಾನ್ಯವಾಗಿ ದುರ್ಮಾರ್ಗಿಗಳಿಗೆ ದುರ್ಮಾರ್ಗಿಗಳೇ ಸೇರೋ ಅಭ್ಯಾಸ. ಸೇರಿದರಂತೆ, ಸ್ವಾಮಿ, ಈಗ ಆ ಹಾರಿ ಹೋದ ದೇವಿ ಹೇಳಿದ ಮಾತನ್ನು ಗಮನಿಸಿದರೆ ನಿಮ್ಮ ಶತ್ರು ನಮ್ಮ ದೇಶದಲ್ಲೇ ಎಲ್ಲೋ ಬೆಳೀತಾ ಇದ್ದಾನೆ. ಹೌದು, ನಮಗನುಮತಿಯನ್ನು ಕೊಡುವಡೆಯ, ಈಗ ಅವತಾರವಾಗಿರುವ ಮಕ್ಕಳು ನಮ್ಮ ದೇಶದಲ್ಲಿ ಎಷ್ಟಿದ್ದಾವೋ ಅಷ್ಟು ಮಕ್ಕಳನ್ನು ಕೊಂದಾಕ್ಬಿಟ್ರ. ಆಗ ಎಲ್ಲಿಯೋ ಅಡಕವಾಗಿರುವ ಆ ನಿನ್ನ ಶತ್ರು ಒಬ್ಬಳು ಸಂಹಾರವಾಗಿಬಿಡ್ತಾನಾದ್ದರಿಂದ ನಿನಗದರ ಚಿಂತೆಯೇ ಬೇಡ, ನಮಗನುಮತಿಯನ್ನು ಕೊಡು ಎಂದರೆ ಆ ಕಂಸನೊಳಗೆ ಆವರಿಸಿಕೊಂಡಿದ್ದ ರಾಕ್ಷಸಿ ಸ್ವಭಾವ, ಹೌದು ಹೌದು, ಹೋಗಿ ನಾನಾ ರೂಪಗಳಲ್ಲಿ ಹೋಗಿ ನಾನಾ ಕ್ಷೇತ್ರಗಳಲ್ಲಿ ಸುತ್ತಾಡಿ ನಮ್ಮ ದೇಶದ ಎಲ್ಲೆಲ್ಲಿ ಎಲ್ಲೆಲ್ಲಿ ಇರಬಹುದಾದ ಈಗ ಅವತರಿಸಿದ ಮಕ್ಕಳು ಮೊದಲಾಗಿರ್ತಕ್ಕಂಥ ಅವರೆಲ್ಲರನ್ನು ಸಂಹಾರ ಮಾಡಿಬಿಡಿ. ಏನಿದು ಕಾರಣ ಎಂದರೆ ಭೂಭಾರ ಹೆಚ್ಚಬೇಕಲ್ಲ, ಪರಮಾತ್ಮ ಬೇಗ ಬರಬೇಕಲ್ಲ, ಈ ಸಂಕಲ್ಪದಿಂದ ಹೀಗಾಗ್ತಾ ಇದೆ. ಎಲ್ಲ ರಕ್ಕಸರು ಹೊರಟುಬಿಟ್ರು. ಇಲ್ಲಿ ಬೆಳಗಾಯಿತು ನಂದಗೋಪನ ಮನೆ. ಆನಂದದಿಂದ ಕಂದ ಮಲಗಿದ್ದಾನೆ. ಆನಂದದಿಂದ ಮಲಗಿರುವ ಕಂದನನ್ನು ಕಂಡೊಡನೆ ನಂದಗೋಪನಿಗೆ ಆನಂದಕ್ಕೆ ಪಾರವೇ ಇಲ್ಲ. ನಾಡಿನಲ್ಲೆಲ್ಲ ಹೇಳಿದ, ನನಗೊಬ್ಬ ಮಗ, ಏನು ಕುಣಿದು ಕುಪ್ಪಳಿಸುತ್ತಿದ್ದಾರೆ, ಗಂಡು ಮಗು ಎಂಬುದಾಗಿ ವಿಶೇಷವಾಗಿ ಅಲಂಕಾರಗಳನ್ನೆಲ್ಲ ಮಾಡುತ್ತಿದ್ದಾರೆ. ಆ ಗೋಕುಲಕ್ಕೆಲ್ಲ ಒಡೆಯನಾದ್ರಿಂದ ಏನು ಸಂತೋಷ, ತಳಿರು ತೋರಣಗಳ ಕಟ್ಟಿ

ಏನು ಸಂತೋಷದಿಂದ ಆನಂದ ಭರಿತರಾಗಿ ಕುಳಿದು ಕುಪ್ಪಳಿಸುತ್ತಿದ್ದಾರಂತೆ. ನಂದಗೋಪನ ಮನೆಯಲ್ಲಿ ಮಗನಾಗಿದ್ದಾನೆ ಎಂದು ಆ ಮಗುವನ್ನು ಕಂಡವರೆಲ್ಲರೂ ಬಹುವಿಧದಲ್ಲಿ ತಾವು ಕಾಲವನ್ನು ಕಳೆಯುತ್ತಿದ್ದಾರೆ, ಎತ್ತಿ ಆಡಿಸುತ್ತಾ. ಈ ವೇಳೆಗೆ ಮಗು ಬೆಳೆಯುತ್ತಿದ್ದರೆ ಯಶೋದೆ ಆ ಮಗುವನ್ನು ಎಲ್ಲಿಯೂ ಎಡಬಿಡದೆಯೇ ಸಾಕುತ್ತಿದ್ದಾಳಂತೆ. ಕಂಸನಿಂದ ಪ್ರೇರಿತಳಾಗಿ ಬಂದಿರತಕ್ಕಂಥ ಪೂತನಿ ಎಂಬತಕ್ಕಂಥ ರಕ್ಕಸಿ ಸುಂದರಳಾದ ಒಬ್ಬ ಗೋಪಿಕಾ ಸ್ತ್ರೀ ವೇಷವನ್ನು ಧರಿಸಿಕೊಂಡು ಹಾಲು ಮಾರುವಳಂತೆ ಬರ್ತಾ ಇದ್ದಾಳಂತೆ. ಹಾಲು ಮಾರುವಳಂತ ನಂದಗೋಕುಲದಲ್ಲಿ ಸುತ್ತಾಡ್ತಾಳೆ ಎಲ್ಲರೂ ಪರಿಚಯ ಮಾಡಿಕೊಳ್ಳೋದಕ್ಕೆ. ಅಮ್ಮ

ಹಾಲು ಕೊಳ್ಳುವ ನೆಪವನ್ನು ತೋರಿ ಎಲ್ಲೆಡೆಗಳಲ್ಲಿ ಸುತ್ತಾಡುತ್ತಾ ಬರುತ್ತಾ ಬರುತ್ತಾ ತನ್ನ ಕಣ್ಣಿಗೆ ಕಂಡಂತ ಮಕ್ಕಳಿಗೆಲ್ಲ ಹಾಲು ಕುಡಿಸುವ ನೆಪದಲ್ಲಿ, ಸ್ತನಪಾನವನ್ನು ಮಾಡಿಸುವ ನೆಪದಲ್ಲಿ ವಿಷವನ್ನು ಪಾನ ಮಾಡಿಸುತ್ತಾ ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದಿದ್ದಾಳೆ. ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದರೆ ಬಂದು ಈ ಯಶೋದೆಯ ಮನೆಯಲ್ಲಿ ನೋಡಿದಳಂತೆ. ಆ ತೊಟ್ಟ

ಕಡನೆ ಹೆದರು ಹೋದರು. ಏನಿದು ಏನಿದು ಸದ್ದಾಯಿತಲ್ಲ ಎಂದು ಓಡಿ ಬಂದು ನೋಡಿದರೆ ಈ ರಕ್ಕಸಿ ಬಿದ್ದಿದ್ದಾಳೆ, ಎದೆ ಮೇಲೆ ಆ ಮಗು ಅಂತ ಅಳುತ್ತಾ ಇದೆ. ಯಶೋದೆ ಓಡಿ ಬಂದು ಎತ್ಕೊಂಡ್ಬಿಟ್ಲ, ಅಯ್ಯೋ ನನ್ನ ಮಗುಗೆ ಏನಾಯ್ತಮ್ಮ, ಎಂಥ ಅನರ್ಥವಾಗಿ ಹೋಯ್ತು, ಯಾರೋ ಪಾಪಿಗಳು ದೃಷ್ಟಿ ಹಾಕ್ಬಿಟ್ಟಿದ್ದಾರೆ, ನನ್ನ ಮಗು ಎಷ್ಟು ದೃಷ್ಟಿ ಆಯ್ತೋ, ಬೇಗ ವೈದ್ಯರನ್ನು ಕರ್ಕೊಂಬನ್ನಿ, ಮಂತ್ರವಾದಿಗಳನ್ನು ಕರ್ಕೊಂಬನ್ನಿ. ಏನರಿಯದವನಂತೆ ಪೂತನೆಯನ್ನು ಕೊಂದಂಥ ಈ ಪುಣ್ಯಾತ್ಮ ತಾಯಿ ತೊಡೆಯ ಮೇಲೆ ಸುಮ್ಮನಾದರೂ ಮಲಗಿದನಂತೆ. ಈ ಪೂತನೆಯು ಸತ್ತ ವಿಚಾರ ಕಂಸನಿಗೆ ತಿಳಿಯಿತೋ. ನನ್ನ ಕಡೆಯವರು ಈ ರೀತಿಯಾಗಿ ಸಾಯಬೇಕಾದರೆ, ಪೂತನೆಯು ಸಾಯಬೇಕಾದರೆ ಅಲ್ಲಿ ಯಾರೋ ಒಬ್ಬ ವಿಶೇಷವಾದ ಬಾಲಕನೇ ಇರಬೇಕು. ಅವನನ್ನು ಯಾರು ಎಂಬುದನ್ನು ನಾನು ಪತ್ತೆ ಹಚ್ಚಲೇಬೇಕು. ಶಕಟ ಶಕಟಾಸುರನಿದ್ದ ಏನೊಡೆಯ, ಹೋಗು ನೀನು, ಹೋಗಿ ನಮ್ಮ ಪೂತನೆಯನ್ನು ಸಂಹಾರ ಮಾಡಿದ ಬಾಲಕ ಯಾರು ಎಂತು ಎಂಬುದನ್ನು ತಿಳಿದುವ. ಅವನಂದ, ಒಡೆಯ ನೀನದರ ಚಿಂತೆಯನ್ನು ಬಿಡು, ಅವನು ಯಾರಾದರೆ ನನಗೇನಂತೆ, ಈಗಲೇ ಬಂಡಿಯ ರೂಪದಲ್ಲಿ ಹೋಗಿ ಅವರ ಮನೆ ಒಳಗಡೆಗೆ ನುಗ್ಗಿ ಆ ಮಗುವಿನ ಕಂಠದ ಮೇಲೆ ಹರಿದು ಅವನ ಈ ಜಗತ್ತಿನಲ್ಲಿ ಉಳಿದಿರಬಾರದು ಹಾಗೆ ಮಾಡಿಬಿಡ್ತೇನೆ, ಹೊರಟೇ ಎಂಬುದಾಗಿ ಆ ಶಕಟಾಸುರ ನೇರವಾಗಿ ಬಂದನಂತೆ. ಬಂದು ನಂದ ಗೋಕುಲದಲ್ಲಿ ಯಶೋದೆಯ ಮನೆಯನ್ನು ಹುಡುಕುತ್ತಿದ್ದಾನೆ. ಜಗದೊಡೆಯನಾದ ಕೃಷ್ಣ ಇದನ್ನೆಲ್ಲವನ್ನು ನೋಡಿ ನಗು ನಗುತ್ತಾ, ಬರಲಿ ಬರಲಿ, ಈ ಬರಬಹುದಾದ ರಕ್ಕಸನ ಸಂಹಾರವನ್ನು ಮಾಡಿಬಿಡ್ತೇನೆ ಎಂಬುದಾಗಿ ಎದುರು ನೋಡುತ್ತಿದ್ದರೆ ಶಕಟಾಸುರ ಬಂಡಿಯ ರೂಪದಲ್ಲಿ ನುಗ್ಗಿದ. ಪರಮಾತ್ಮ ಎಡಗಾಲಿನಲ್ಲಿ ಒಂದು ಸಲ ಒದ್ದ, ಆ ಶಕಟನು ಗಗನಕ್ಕೆ ಹಾರಿ ಕೆಳಕ್ಕೆ ರಪ್ಪನೆ ಬಿದ್ದು ನುಚ್ಚು ನೂರಾಗಿ ಹೋದ. ಹರಿ ಶಕಟಾಸುರನ ಸಂಹಾರವನ್ನು ಮಾಡಿಬಿಟ್ಟ. ಹರಿಲೀಲೆಯನ್ನ ಪೊಗಳಲು ಲೋಕದಲ್ಲಿ ಅಸಾಧ್ಯವೇ ಸರಿ. ಪರಮಾತ್ಮನ ಅನಂತ ಲೀಲೆಗಳನ್ನ ಕಂಡು ಆನಂದಿಸಿದ ಆ ಭಕ್ತರೇ ಪುಣ್ಯಾತ್ಮರು. ಪರಮಾತ್ಮ ರಕ್ಕಸರ ಪರಂಪರೆಯನ್ನೇ ಸಂಹಾರ ಮಾಡುತ್ತಾ ಬಂದ. ಶಕಟಾಸುರನಾದ ಮೇಲೆ ಒಮ್ಮೆ ತಾಯಿ ಯಶೋದೆ ಮಗನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಪಾಲುಣಿಸಬೇಕು ಎನ್ನುವಾಗ ಇದ್ದಕ್ಕಿದ್ದ ಹಾಗೆ ಭಾರವಾದನಂತೆ. ಹೊರಲಾರದ ತಾಯಿ, ಇದೇನು ಈ ಮಗು ಇಷ್ಟೊಂದು ಭಾರವಾಗಿದನಲ್ಲ ಅಂತ ಕೆಳಗಿಟ್ಟು ಒಲೆಯ ಮೇಲಿಟ್ಟಿದ್ದ ಹಾಲನ್ನು ನೋಡಿ ಬರುವುದಕ್ಕಾಗಿ ಒಳಗೆ ಹೋಗುವುದರೊಳಗಾಗಿ ಕಂಸನಿಂದ ಪ್ರೇರೇಪಿತನಾಗಿ ಬಂದಿದ್ದ ತೃಣಾವರ್ತ ಎಂಬತಕ್ಕಂಥಾತ ಸುಂಟರ ಗಾಳಿಯಂತೆ ಬಂದು ಎಳೆಯ ಮಗುವಂತಿದ್ದ ಪರಮಾತ್ಮನನ್ನು ಹೊತ್ತು ಗಗನ ಮಾರ್ಗಕ್ಕೆ ಹಾರಿದ. ಹಾರಿದರೆ ಅವನಿಗೆ ಭಾರವಾದ ಪರಮಾತ್ಮ, ಹೊರಲಾರದೆ ಅಸುರ ಹಾಂತ ಕೆಳಗೆ ಬಿದ್ದು ಪ್ರಾಣವನ್ನು ಬಿಟ್ಟಿದ್ದಾನೆ. ಅನಂತಲೀಲಾ ವೈಭವನಾದ ಪರಮಾತ್ಮ ತಂದೆ ತಾಯಿಗಳ ಮನಸ್ಸಿಗೆ ಆನಂದವನ್ನು, ಭಕ್ತರ ಹೃದಯಕ್ಕೆ ಪರಮಾನಂದವನ್ನು ನೀಡುತ್ತಾ ಬೆಳೆಯುತ್ತಿದ್ದರೆ, ವಸುದೇವನಿಂದ ಪ್ರೇರೇಪಿತರಾಗಿರ್ತಕ್ಕಂಥ ಯಾದವ ಕುಲ ಗುರುಗಳಾಗಿರ್ತಕ್ಕಂಥ ಗರ್ಗರ ಒಮ್ಮೆ ಬಂದರಂತೆ. ನಂದಗೋಪ ಕೈಗಳನ್ನು ಜೋಡಿಸಿ, ಸ್ವಾಮಿ ನನ್ನ ಮಕ್ಕಳನ್ನ, ಅಂದ್ರೆ ಇಲ್ಲಿರಬಹುದಾದ ಮಕ್ಕಳೆಲ್ಲರೂ ಕೂಡ ನನಗೆ ಮಕ್ಕಳ ಸಮಾನರಿದ್ದಾರೆ, ಅದರಲ್ಲಿ ನನ್ನ ಮಗನೂ ಇದ್ದಾನೆ, ಆತನಿಗೆ ಜಾತಕರ್ಮಾದಿಗಳನ್ನು ಮಾಡಿ ನಾಮಕರಣವನ್ನು ಮಾಡಬೇಕು. ರೋಹಿಣಿಯ ಮಗನಾಗಿರ್ತಕ್ಕಂಥ ಅವನಿಗೂ, ಯಶೋದೆಯ ಮಗನಾಗಿರತಕ್ಕಂಥ ಅವನಿಗೂ ಜಾತಕರ್ಮಾದಿಗಳನ್ನು ಮಾಡುವ ನೆಪದಲ್ಲಿ ಅವರಿಬ್ಬರಿಗೂ ಹೆಸರನ್ನಿಟ್ಟರಂತೆ, ರಾಮ ಕೃಷ್ಣ. ಆ ರಾಮನೇ ಮಹಾಬಲಶಾಲಿಯಾಗಿ ಬಲರಾಮನಿಂತಲೂ, ಜಗದೊಡೆಯ ಕೃಷ್ಣನಿಂತಲೂ ಬೆಳೆಯುತ್ತಿದ್ದಾರೆ. ಏನವರ ಬಾಲಲೀಲೆಯನ್ನು ಹೇಳೋದಕ್ಕಾಗಲ್ವಂತೆ ಬೆಳೆಯುತ್ತಿದ್ದಾರೆ ಬಾಲರು.

ಇಲ್ಲೇ ಕೂತಿರು ಅಂದ್ರೆ ಎಲ್ಲೆಲ್ಲ ಹೋಗ್ತೀಯಲ್ಲ. ತಾಯಿ ಒಮ್ಮೆ ಮೊಸರನ್ನು ಕಡೆಯುವಾಗ ಆ ಬೆಣ್ಣೆಯನ್ನು ತೆಗೆಯುತ್ತಿದ್ದರೆ ಕೋಲನ್ನು ತಂದು ಗಡಿಗೆಯನ್ನೇ ಹೊಡೆದನಂತೆ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಿಡಿದು ಓಡಾಡುವ ಕೃಷ್ಣನನ್ನ ತಾಳು, ನಿನ್ನನ್ನೇನು ಮಾಡ್ತೇನೆ ನೋಡು ಎಂದು ಯಶೋಧೆ ಓಡಿಸಿಕೊಂಡು ಬಂದರೆ ಕೈಗೆ ಸಿಕ್ಕದೆ ಬಹಳ ದೂರ ಸುತ್ತಾಡಿಸಿದ. ತಾಯಿಗೆ ತಡೆಯಲಾರದ ಸಿಟ್ಟು ಬಂದು ಎಡತಂದು ಒಂದು ಮರದ ಹೊರಳು ಕಲ್ಲಿಗೆ ಒಂದು ಹಗ್ಗ ಕಟ್ಟಿ ಕೂರಿಸಿಬಿಟ್ಲು. ಕೂತಿರು ಇಲ್ಲೇ. ತಾಯಿ ಒಳಗಡೆಗೆ ಹೋದ ಕೂಡಲೇ ಕೃಷ್ಣ ಅದನ್ನು ಎಳ್ಕೊಂಡು ಬಂದ. ಮನ ಮುಂದುಗಡೆ ಬೆಳೆದಿದ್ದಂಥ ಎರಡು ಮತ್ತಿ ಮರಗಳ ಮಧ್ಯದಲ್ಲಿ ತೂರಿದ ಜಗದೊಡೆಯ ಕೃಷ್ಣ. ಆ ಮರದ ಹೊರಳು ಕಲ್ಲು ಹೊರಗೆ ಬಾರದ ಕಾರಣ ತನ್ನ ಎಡಪಾದದಿಂದ ಆ ಎರಡು ಮರಗಳನ್ನು ಒದ್ದರೆ ಆ ಮರ ಮುರಿದು ಅಲ್ಲಿಂದ ಇರುವರು ಗಂಧರ್ವರಿದ್ದರಂತೆ, ಕುಬೇರನ ಮಕ್ಕಳಾದ ನಳಕೂವರ ಮಣಿಗ್ರೀವರೆಂಬತಕ್ಕಂಥ ಅವರು. ಅಯ್ಯೋ ಏನಾಯ್ತೋ ನನ್ನ ಮಗುವಿಗೆ ಅಂತ ಓಡಿ ಬಂದರೆ ಏನರಿಯದವನಂತೆ ಕೃಷ್ಣ ಅಲ್ಲಿ ಅಂತ ಅಳುತ್ತಿದ್ದ. ತಾಯಿ ಮಗುವನ್ನೆತ್ಕೊಂಡು ಬಂದಿದ್ದಾಳೆ. ಒಂದಲ್ಲ ಎರಡಲ್ಲ ಅನಂತ ಲೀಲೆಗಳನ್ನು ಆಡುತ್ತಿದ್ದಾನಂತೆ. ಕೊನೆಗೆ ರಕ್ಕಸರ ಹಾವಳಿ ಹೆಚ್ಚಾಯಿತು ಎಂಬುದಾಗಿ ಗೋಕುಲದಲ್ಲಿದ್ದವರೆಲ್ಲರೂ ನಂದನನ್ನು ಕೇಳಿ ಆ ಗೋಕುಲವನ್ನು ಬಿಟ್ಟು ಪಕ್ಕದಲ್ಲೇ ಇರತಕ್ಕಂಥ ಬೃಂದಾವನಕ್ಕೆ ಹೋಗಿದ್ದಾನೆ. ಬೃಂದಾವನದಲ್ಲಿ ಪರಮಾತ್ಮ ಆಡುತ್ತಿದ್ದಾನೆ ಬಾಲಲೀಲೆಗಳನ್ನ. ಬಾಲರೊಡನೆ ಸೇರಿ ಬಾಲು ಬೆಣ್ಣೆಗಳ ಕದ್ದು ತಿನ್ನುವ ಆಟದಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಆಟವಾಡುತ್ತಿದ್ದಾನೆ. ಎಲ್ಲಿ ನೋಡಿದ್ರು ಕೃಷ್ಣನ ಮಾತೆ, ನಮ್ಮನೇಲಿ ಬಂದಿದ್ದ ಹಾಲು ಕುಡ್ದ, ನಮ್ಮನೇಲಿ ಬಂದು ಮೊಸರು ಕುಡ್ದ, ನಮ್ಮನೇಲಿ ಬೆಣ್ಣೆ ತಗೊಂಡು ಹೋದ. ಈ ಚಾಡಿ ಕೇಳಿ ಕೇಳಿ ಕೇಳಿ ತಾಯಿಗೂ ಬಹಳ ಸಿಟ್ಟು ಬಂದುಬಿಡ್ತು. ಏನಮ್ಮ ಯಶೋಧ ಹೀಗೆಲ್ಲ ಮಾಡ್ತಾನಲ್ಲ. ಯಶೋಧೆ ನೋಡೋದು, ಯಾಕಮ್ಮ ನನ್ನ ಮೇಲೆ ಹೀಗೆಲ್ಲ ಹೇಳ್ತೀರ ನನ್ನ ಮಗನ ಮೇಲೆ? ನೋಡಿ ಒಂದು ಕೆಲಸ ಮಾಡಿ, ಈ ಸಲ ಏನಾದರೂ ನನ್ನ ಮಗ ನಿಮ್ಮ ಮನೆಗೆ ಬಂದರೆ ಹಿಡ್ಕೊಂಬಂದ್ಬಿಡಿ. ಒಬ್ಬ ಮುದುಕಮ್ಮ ಬಂದಂದ್ಲು, ಅಯ್ಯೋ ಅದೇನು ಮಗನೇ ನಿನ್ನ ಮಗ, ಆ ಗಡಿಗೆ ಗಡಿಗೆ ಹಾಲೆಲ್ಲ ಕುಡಿದು ಬಿಟ್ಟನಲ್ಲ ಅಮ್ಮ. ಯಶೋಧೆ ಅಂದ್ಲಮ್ಮ, ಇನ್ನೊಂದ್ಸಲ ನನ್ನ ಮಗ ಬಂದರೆ ನೀನು ಬಲವಂತವಾಗಿ ಎಳಕೊಂಬ ಇಲ್ಲಿಗೆ ಅವನಿಗೆ ಬುದ್ಧಿ ಕಲಿಸ್ತೇನೆ. ಇನ್ನೊಬ್ಬ ಅಮ್ಮ ಅಂದ್ಲು, ಅಮ್ಮ ನೆನ್ನೆ ನಮ್ಮ ಮನೆಗೆ ಬಂದು ಗಡಿಗೆಯಲ್ಲಿ ಕೈ ಹಾಕಿ ಬೆಣ್ಣೆ ತಿಂತಿದ್ದ. ಏ ಕೃಷ್ಣ ಏನೋ ಮಾಡ್ತಿದ್ದೀಯ ಅಂದರೆ ನನ್ನ ಬಂಗಾರದ ಕರು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದೆ, ಇದರೊಳಗಡೆ ಇದೇನು ಅಂತ ನೋಡ್ತಾ ಇದ್ದೀನಿ ಅಂತ ಪುನಃ ಬೆಣ್ಣೆ ತಿಂತಾನಲ್ಲಮ್ಮ. ಅದಕ್ಕೆ ಯಶೋಧೆ ಅಂದ್ಲು, ಈ ಸಲ ಏನಾದರೂ ಬಂದರೆ ಹಿಡ್ಕೊಂಬಂದ್ಬಿಡಿ. ಇದನ್ನೆಲ್ಲ ಮರೆಯಲ್ಲಿ ನಿಂತು ಕೃಷ್ಣ ನೋಡ್ತಾ ಇದ್ದ. ಅವರೆಲ್ಲರೂ ಹೋದ ಮೇಲೆ ಮತ್ತೆ ಹುಡುಗರನ್ನು ಸೇರಿಸಿಕೊಂಡು ಆ ಮುದುಕಿ ಮನೆಗೆ ಬಂದಿದ್ದಾನೆ. ಆ ಮುದುಕಿಯ ಮನೆಯಲ್ಲಿ ಆತ ಅಂದರೆ ಆ ಮನೆಯ ಯಜಮಾನ ಸಂತೆಗೆ ಹೋಗಿದ್ದಾನೆ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ದರು. ಕೃಷ್ಣ ಬಂದಾಗ ಹಿಡ್ಕೊಂಬಿಡಬೇಕು ಅಂತ ಒಂದು ಗಡಿಗೆಯಲ್ಲಿ ಬೆಣ್ಣೆಯನ್ನಿಟ್ಟು ಅದನ್ನ ಹಾಗೆ ನೇತಾಡುವಂತೆ ತಾವು ಮಲಗುವ ಸ್ಥಳದ ಮೇಲುಗಡೆಯೇ ಕಟ್ಟಿ ಹಾಕಿದ್ರು. ಹಗ್ಗದಲ್ಲಿ ನೇತಾಡಿದ್ದು ಕೃಷ್ಣ ಬಂದು ತನ್ನ ಕೈ ಹೀಗಂದ. ಆ ನೇತಾಡುತ್ತಿರುವ ಹಗ್ಗದಲ್ಲಿರ್ತಕ್ಕಂಥದ್ದು ಹಾಗೇ ಕೈಗೆ ಬಂತು. ಬೆಣ್ಣೆಯನ್ನು ಸ್ನೇಹಿತರಿಗೂ ಹಂಚಿದ, ತಾನು ತಿಂದ, ಪುನಃ ಗಡಿಗೆಯನ್ನು ಅಲ್ಲೇ ಇಟ್ಟ. ಈ ಕೈಯೆಲ್ಲ ಬೆಣ್ಣೆಯಾಗಿತ್ತಲ್ಲ ನೋಡಿದ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ರು. ಅತ್ತೆ ಸೊಸೆ ಬಾಯಿ ಹತ್ರ ಸ್ವಲ್ಪ, ಸೊಸೆ ಮುಖದ ಹತ್ರ ಸ್ವಲ್ಪ ಬಳದ, ಹೊರಟೋದ. ಬೆಳಗ್ಗೆ ಆಯಿತು, ಸೊಸೆ ಎದ್ದು ಮನೆ ಕೆಲಸವನ್ನು ಮಾಡೋಣ ಅಂತ ಅತ್ತೆ ಕಾಲಿಗೆ ನಮಸ್ಕಾರ ಮಾಡೋಕೆ ನೋಡ್ತಾಳೆ. ಅತ್ತೆ ಮುಖದಲ್ಲಿ ಬೆಣ್ಣೆ. ನಮ್ಮತ್ತೆ ಇಷ್ಟು ವಯಸ್ಸಾದರೂ ಇಷ್ಟು ಗಟ್ಟಿಗೆ ಹಾಕಿದ್ದಾಳೆ ಅಂದರೆ ಇಷ್ಟು ಹಿಡಿದಪ್ಪ ಬೆಣ್ಣೆ ತಿಂತಾಳೆ, ಬರಲಿ ನಮ್ಮ ಯಜಮಾನರು. ಆಯಮ್ಮ ಸುಮ್ಮನಾದ್ಲು. ಅತ್ತೆ ಕಣ್ಬಿಟ್ಲು, ಸೊಸೆ ಕಸ ಗುಡಿಸ್ತೇನಮ್ಮ ಅಂತ ಮುಖ ನೋಡಿದ್ಲು. ಸೊಸೆ ಮುಖದಲ್ಲಿ ಬೆಣ್ಣೆ. ಆಹಾ ಇವಳು ಕಳ್ಳಿ ಹೇಳಿದ್ರು ಒರೆಸ್ಕೊಂಡ್ಬಿಡ್ತಾಳೆ, ಬಂದ್ಬಿಡ್ಲಿ ನನ್ನ ಮಗ ಅಂತ ಕಾದಿದ್ರೆ ಮಗ ಬಂದ. ನೋಡಿದೇನೋ ನಿನ್ನ ಹೆಂಡತಿ ಅಂತ ತಾಯಿ, ನೋಡ್ರಿ ನಿಮ್ಮಮ್ಮ ಅಂತ ಹೆಂಡತಿ. ಇವರಿಬ್ರು ಒಬ್ರನ್ನೊಬ್ರು ನೋಡಿ ನಗುತ್ತಿದ್ರೆ ಅವರಿಬ್ರನ್ನು ನೋಡಿ ಅವನ್ ನಗುತ್ತಾನೆ. ಇದನ್ನು ನೋಡಿ ಮುದುಕೆ ಅಂದ್ಲು, ತಾಳು ಬರಲಿ ಕೃಷ್ಣ ಅವನು ಮಾಡಿರೋ ಕೆಲಸ ಅವ್ರ ತಾಯಿಗೆ ತೋರಿಸ್ತೇನೆ ಅಂತ ತಾನು ಹೊರಟ್ಲು. ಇಲ್ಲಿ ಇನ್ನೊಬ್ಬರ ಮನೆಗೆ ನುಗ್ಗಿದ ಕೃಷ್ಣ. ಆ ಬೆಣ್ಣೆ ಗಡಿಗೆ ಕೈ ಹಾಕ್ತಿದ್ದ. ಆ ಮನೆ ಯಜಮಾನಿ ನೋಡಿದ್ದೆ ಸಿಕ್ಕದ ಅಂತ ಹಿಡಿದು ಒಂದು ಚೀಲದಲ್ಲಿ ಹಾಕೊಂಡು ಗಂಟು ಹಾಕೊಂಡ್ಬಂದ್ಲು. ಇನ್ನೊಬ್ಬರ ಮನೆಯಲ್ಲಿ ಒಬ್ಬರ ಮನೆಯಲ್ಲಿ ಬಂದ ಕೃಷ್ಣ. ಆಯಮ್ಮ ಒಂದು ಪೆಟ್ಟಿಗೆಯಲ್ಲಿ ಹಾಕೊಂಡು ಎತ್ಕೊಂಬಂದ್ಲು. ಇವರೆಲ್ಲರೂ ಯಶೋಧೆ ಮನೆಗೆ ಬಂದರು. ಯಶೋಧೆ ಕರೆದ್ರು, ನೋಡಮ್ಮ ನನ್ನ ಮುಖ ನೋಡಮ್ಮ ಅಂದ್ಲು ಬುದುಕಿ. ಎಲ್ಲಿ ಆ ಕೃಷ್ಣ, ಎಲ್ಲಿ ನಿದ್ದಾನೋ ಏನೋ ಅಮ್ಮ,
ಯಶೋದಮ್ಮ ಕೇಳಿದ್ರು, ಇದೇನಮ್ಮ ಪೆಟ್ಟಿಗೆ? ಆ ಪೆಟ್ಟಿಗೆ ಆಯಮ್ಮ ಹೇಳಿದ್ಲು, ನಿನ್ನ ಮಗನಿದ್ರಲ್ಲಿ ಹಾಕಿದ್ದೀನಿ. ಹಾ, ಎಲ್ಲಿ ತೆಗೆಯಮ್ಮ ನೋಡೋಣ. ಆಯಮ್ಮ ಪೆಟ್ಟಿಗೆ ಬೀಗ ತೆಗೆದು ಮುಚ್ಚಳ ತೆಗೀತಾಳೆ. ಒಳಗಡೆ ಕೃಷ್ಣ ಇಲ್ಲ, ಪಾತ್ರೆ ಸಾಮಾನುಗಳಿತ್ತು. ಆಯಮ್ಮ ಅಂದ್ಲು, ಏನಿಲ್ಲ, ಕಂಚಿಗೆ ಹೋಗಿದ್ದೆ, ಒಳ್ಳೊಳ್ಳೆ ಪಾತ್ರೆ ತಂದೆ, ನಿನಗೆ ತೋರಿಸೋಣ ಅಂತ ತಗೊಂಬಂದೆ. ಆ ಚೀಲದ ಆಯಮ್ಮನಿಗೆ ಅನುಮಾನ, ನನ್ನ ಚೀಲದಲ್ಲೂ ಇದ್ದಾನೋ ಇಲ್ವೋ. ಸ್ವಲ್ಪ ಚೀಲ ಅಲ್ಲಾಡ್ದಾಗಾಯ್ತು. ಹಾ, ಇಲ್ಲ ಇಲ್ಲ ಇದ್ದಾನೆ. ಅಮ್ಮ, ನಿನ್ನ ಮಗ ಇಲ್ಲಿದ್ದಾನೆ ನೋಡು ಅಂತ ಚೀಲವನ್ನು ಬಿಚ್ಚಿದ್ಲು. ಬಿಚ್ಚಿದ್ರೆ ಆ ಚೀಲದಲ್ಲಿ ಹಾಕಿ ಗಂಟು ಹಾಕಿದ್ಲಲ್ಲ ಗೋಪಿ, ಅವಳು ಗಂಡಾನೇ ಕೂತಿದ್ದಾನು ಒಳಗಡೆ. ಎದ್ದು ಬಿಟ್ಟ, ಯಾಕೆ ನನ್ನ ಹೇಳ್ಕೊಂಬಂದೆ? ಈ ತಾಯಿ ಕರೆದಂತೆ, ಕೃಷ್ಣ ಕೃಷ್ಣ ಅಂದ್ರೆ ಒಳಗಡೆಯಿಂದ ಆ ಅಂತ ಬಂದ. ಆ ಅಂತ ಬಂದ್ರೆ ಈ ತಾಯಿ ಅಂತಾಳಪ್ಪ, ಎಲ್ಲೂ ಹೋಗ್ಬೇಡ ಕಣೋ, ನೀನು ನೀನೆಲ್ಲೆಲ್ಲೋ ಹೋಗ್ತೀಯ, ಎಲ್ಲ ಏನೇನು ಅಂತಾರೆ, ಏನಮ್ಮ ಹೋಗ್ಬೇಡಪ್ಪ,

ಕೃಷ್ಣ, ಎಲ್ಲೂ ಹೋಗ್ಬೇಡಪ್ಪ ನೀನು. ಇಲ್ಲಮ್ಮ ನಾನು ಎಲ್ಲೂ ಹೋಗೋಲ್ಲ, ಇಲ್ಲಿಲ್ಲೇ ಆಟವಾಡ್ತಾ ಇದ್ದೀನಿ. ಆಟವಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದಾನೆ ಜಗದೊಡೆಯ. ಗೋಪಾಲಕರೊಡನೆ ಗೋವುಗಳ ಜೊತೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದರೆ ಕಂಸನಿಂದ ಬಂದ ರಕ್ಕಸರ ನಾಶವಾಗುತ್ತಾ ಇದೆಯಂತೆ. ಒಬ್ಬರಲ್ಲ ಇಬ್ಬರಲ್ಲ, ಕರುವಿನ ರೂಪದಲ್ಲಿ ಬಂದಂತ ವತ್ಸಾಸುರ, ಬಕಾಸುರ, ಅಘಾಸುರ, ಪ್ರಲಂಬ ಇವರನ್ನೆಲ್ಲರನ್ನೂ ಸಂಹಾರ ಮಾಡಿ ಜಗದೊಡೆಯನಾದ ಕೃಷ್ಣ ಪ್ರಶಂಸನೀಯನಾಗ್ತಾ ಇದ್ದಾನೆ. ಒಂದು ಸಲ ಇಂದ್ರಯಜ್ಞವನ್ನು ಮಾಡಬೇಕು ಎಂದಾಗ ತನ್ನ ತಂದೆಗೆ ಹೇಳಿದ, ಅಪ್ಪ ಈ ಯಜ್ಞ ಮಳೆ ಬರುತ್ತೆ ಎಂದಲ್ಲವೇ, ಹಾಗಲ್ಲ, ನಾವು ಪರ್ವತದ ಪೂಜೆಯನ್ನು ಮಾಡೋಣ, ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ. ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ ಎಂದರೆ ಇಂದ್ರ ಪರಮಾತ್ಮನನ್ನು ಪರೀಕ್ಷೆ ಮಾಡಬೇಕು ಎಂಬುದಾಗಿ 7 ದಿವಸಗಳ ಕಾಲ ಅಗಾಧವಾದ ಮಳೆಯನ್ನು ಸುರಿಸಿದ. ಏನು ಬೃಂದಾವನವೆಲ್ಲೂ ಕೊಚ್ಚಿ ಹೋಗುತ್ತೇನೋ ಎನ್ನುವಂತಾಗಿದೆಯಂತೆ. ಜಗದೊಡೆಯನಾದ ಕೃಷ್ಣ ತನ್ನ ಕಿರುಬೆರಳಿನಲ್ಲಿ ಗೋವರ್ಧನಗಿರಿಯನ್ನು ಹೊತ್ತು ನಿಂತ. ಆ ಗಿರಿಯನ್ನು ಹೊತ್ತೊಡನೆಯೇ ಅದರ ಆಶ್ರಯದಲ್ಲಿ ಗೋವುಗಳು, ಗೋಪಾಲಕರು ಎಲ್ಲರೂ ಬಂದು ನಿಂತರು. ದೇವೇಂದ್ರ ತನಗಾದಂಥ ಅವಮಾನವನ್ನ ಸಹಿಸಲಾರದೆ ಬಂದು ಜಗತ್ತಿನ ಒಡೆಯನಾದ ಕೃಷ್ಣನನ್ನು ಬೇಡಿದರಂತೆ. ಒಡೆಯ, ನಿನ್ನ ಅಪಾರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳದೆ ನಾನು ಹೀಗಾದೆ, ದಯಮಾಡಿ ನನ್ನನ್ನು ಕ್ಷಮಿಸು. ಕೃಷ್ಣನ ಮಹಿಮೆ ಅಗಾಧವಾಗ್ತಾ ಇದೆ. ಇದನ್ನೆಲ್ಲವನ್ನು ಕೇಳಿ ಕಂಸನು ಯಾರಿರಬಹುದು ಇವನು ಅನ್ನುವಾಗ ಒಮ್ಮೆ ಮಹಾನುಭಾವರಾದ ನಾರದರು ಬರ್ತಾ ಇದ್ದಾರಂತೆ. ನಾರಾಯಣ ಹರಿನಾರಾಯಣ ನಾರಾಯಣ

ನಾರಾಯಣ ನಾರಾಯಣ, ಪೂಜ್ಯರಿಗೆ ನಮೋ ನಮಃ ಎಂದ ಕಂಸ. ಬಹಳ ಸಂತೋಷ. ಕಂಸಭೂಪಾಲ, ಏನ್ ಸಮಾಚಾರ? ಗುರುಗಳೇ, ಎಲ್ಲೋ ನನ್ನ ಶತ್ರು ಬೆಳೆಯುತ್ತಿದ್ದಾರಂತೆ. ಅವನಾರು ಎಲ್ಲಿದ್ದಾನೆ ಎಂಬುದೊಂದು ತಿಳಿಯಲಿಲ್ಲವಲ್ಲ ಗುರುಗಳೇ. ನಾರದರಂದ್ರಪ್ಪ,

ಗೋಪಾಲಕರ ಜೊತೆಯಲ್ಲಿ ಗೋವುಗಳನ್ನು ಕಾದ ಗೋವಿಂದ ಎನಿಸಿಕೊಂಡು ಭಕ್ತವತ್ಸರನಾಗಿ ಅನಂತ ಲೀಲಾ ವೈಭವದಿಂದ ಕೂಡಿ ಕಪಟನಾಟಕ ಸೂತ್ರಧಾರಿಯೆಂದೆನಿಸಿ ಮೆರೆಯುತ್ತಿದ್ದಾನೆ ಶ್ರೀಹರಿ. ಕೃಷ್ಣಾವತಾರವನ್ನು ಮಾಡಿ ಅವನೇ ದೇವಕಿಯ ಗರ್ಭಸಂಭೂತನೋದವನೇ. ಗುರುಗಳೇ, ಇಷ್ಟು ಕಾಲ ನನಗೆ ಅರ್ಥವಾಗದೆ ಅನೇಕ ಜನ ಅಸುರರನ್ನು ಸಂಹಾರ ಮಾಡಿದವ ಅವನೇ ಎಂದು ತಿಳಿಯುತ್ತಿದೆ. ಅವನನ್ನೇನು ಮಾಡಲಿ, ಅವನನ್ನೇನು ಮಾಡಲಿ? ನಾರದರಂದ್ರಪ್ಪ, ಸತ್ಯವಾದ ಮಾತು ಹೇಳುವುದಾದರೆ ದೈವ ಸಂಕಲ್ಪವೇನಿದೆಯೋ ಅದು ನಡೆದೇ ನಡೆಯುತ್ತೆ ಎನ್ನುವುದಕ್ಕೆ ಇನ್ನಾವುದನ್ನು ನಾವು ಹೇಳಬೇಕಾಗಿಲ್ಲ. ಆದರೂ ಸಹ ನೀನು ಒಮ್ಮೆ ಅದು ಯಾರು ಏನು ಎಂಬುದನ್ನು ತಿಳಿದು ಜಾಗೃತಿಯಾಗಿರು. ನಾರಾಯಣ ತನ್ನವರನ್ನೆಲ್ಲ ಸೇರಿಸಿದ ಮಂತ್ರಿಗಳೇ, ಸೇನಾಧಿಪತಿಗಳೇ, ಏನ್ ಮಾಡೋಣ? ಒಬ್ಬರಂದ, ಸ್ವಾಮಿ ಇದು ಹೀಗಾಗಿದೆ, ಆ ಕೃಷ್ಣ ತನ್ನ ಸ್ವಕ್ಷೇತ್ರದಲ್ಲಿರುವುದರಿಂದ ನಮಗೀಗ ತೊಂದರೆಯಾಗಿದೆ. ಅವನನ್ನು ನಮ್ಮೂರಿಗೆ ಕರೆಸ್ಕೊಂಡ್ಬಿಟ್ರೆ ನಾವು ಸಂಹಾರ ಮಾಡಿಬಿಡ್ಬೋದು. ಹಾಗಾದ್ರೆ ಅವನನ್ನು ಯಾರೊಂದಿಗೆ ಕರೆಸೋಣ? ನಾವು ಯಾರು ಹೋದ್ರೂ ಅವ್ರು ಬರಲ್ಲ, ಯಾರು ಕಳಿಸಲ್ಲ. ಅಕ್ರೂರ ಯಾದವರಿಗೆಲ್ಲ ಪರಮ ಮಿತ್ರ, ಅವನನ್ನು ಕಳಿಸೋಣ. ಅಕ್ರೂರನನ್ನು ಕರೆಯಿಸಿ ಅನೇಕ ವಿಚಾರಗಳನ್ನು ಹೇಳಿ ಕೃಷ್ಣನನ್ನು ಕರೆತ. ಕೃಷ್ಣನನ್ನು ಕರೆತ ಎಂದರೆ ಆ ಅಕ್ರೂರ ಹೇಳಿದ, ಪರಮಾತ್ಮ ಮುಂದೇನಾಗಬೇಕಾಗಿದೆಯೋ ಎಲ್ಲ ನಿನ್ನ ಸಂಕಲ್ಪವೇ, ಇದು ಹೊರಟೆ ಎಂಬುದಾಗಿ ಅಕ್ರೂರ ಬರುತ್ತಿದ್ದಾನಂತೆ. ನೇರವಾಗಿ ಬಂದಿದ್ದಾನೆ ನಂದಗೋಪನ ಮನೆಗೆ. ಕರಗಳನ್ನು ಜೋಡಿಸಿದ ನಂದಗೋಪ, ದಯಮಾಡಿಸಿ ದಯಮಾಡಿಸಿ. ಅಕ್ರೂರ ಮಹಾರಾಜ, ನಿನ್ನಾಗಮನದಿಂದ ನಾವು ಧನ್ಯರಾದವು, ಏನಾಗಬೇಕಾಗಿದೆ? ಅಕ್ರೂರ ಹೇಳಿದ, ಅಯ್ಯ, ಜಗಕ್ಕೆಲ್ಲ ಕಲ್ಯಾಣವಾಗುವ ಕಾರ್ಯ ನಿನ್ನಿಂದ ಆಗಬೇಕಾಗಿದೆ. ನನ್ನಿಂದಲೇ ಏನಾಗಬೇಕು? ಮಗನೆಂಬ ಮಮತೆಯಲ್ಲಿ ಮನೆಯೊಳಗಿರಿಸಿಕೊಂಡಿಗೆ ಮಾಧವನ, ನಿನ್ನ ಮಗ ಎಂಬ ಅಭಿಮಾನದಲ್ಲಿ ನಿನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದೀಯಪ್ಪ ಜಗದೊಡೆಯನಾಗಿರ್ತಕ್ಕಂಥ ಮಾಧವನನ್ನ. ಕಳುಹಿಸಿಕೊಡುವ ಕೃಷ್ಣನನ್ನ ಯಾಗ ಯಜ್ಞಗಳನ್ನು ಮಾಡಲಾಗದೆ ಸ್ವತಂತ್ರತೆಯಿಂದ ನಾರಾಯಣ ಗೋವಿಂದ ಎಂದು ಭಗವಂತನನ್ನು ಸ್ಮರಣೆ ಮಾಡಲಾಗದೆ ತತ್ತರಿಸುತ್ತಿರತಕ್ಕಂಥ ಜನಗಳಿಗೆ, ಆ ಕಂಸಭೂಪಾಲನ ಹಾವಳಿಯಲ್ಲಿ ನರಳುತ್ತಿರತಕ್ಕಂಥ ಅನೇಕ ಜನ ಸತ್ಯವಂತರಿಗೆ ಜಗದೊಡೆಯನೂ ಅನುಗ್ರಹವಾಗಲಿ. ಕಂಸಭೂಪಾಲನ ಹಾವಳಿಯು ಅಡಗಲಿ, ಅದಕ್ಕೆ ಬರಬೇಕು ಕೃಷ್ಣ. ಈ ಕೂತಿದ್ದ ನಂದಗೋಪ, ಹಾ ಕೃಷ್ಣ. ಆಗ ಅಕ್ರೂರ ಹೇಳ್ತಾನೆ, ಅದೇ ಹೇಳಿದೆ ನಾನು ನಿನಗೆ, ಮಗನೆಂಬ ಮಮತೆ ನಿನ್ನಲ್ಲಿದೆ, ಅವನು ಮಾಧವ ಕಾಣಪ್ಪ. ಅಯ್ಯ ಕಳುಹಿಸಿಕೊಡು ಕೃಷ್ಣ. ದಡ ದಡನೆ ಓಡಿ ಬಂದವನು ಅಕ್ರೂರನ ಮುಂದೆ ನಿಂತನಂತೆ. ನಿಂತ ಕೂಡಲೇ ಅಕ್ರೂರ ಹೇಳಿದ, ಆಹಾ ಬಂದೆಯ ಮಾಧವ, ನೀನೇನು ಸಾಮಾನ್ಯನೇ ದೇವ, ಕಿರುಬೆರಳೊಳಗೆ ಗೋವರ್ಧನಗಿರಿಯನ್ನು ಪತ್ತೆ, ಗುರುವಿನ ಕಾಣಿಕೆಯಲ್ಲೆನಿಸಿ ಅನಿತ ರಕ್ಕಸರನ್ನು ಕೊಂದೆ, ಕಾಳಿಂಗನೆಂಬ ಘೋರ ಸರ್ಪವ ತುಳಿದು ಧರೆಯೊಳಗೆ ಶಾಂತಿಯನ್ನು ನೆಲೆಸಿದೆ, ಬಹುಜನರ ಮನದೊಳಗೆ ನೀ ನರ್ತಿಸುತ್ತಲಿ ನಿಂತೆ, ಮುರಳಿಗಾನಲೋಲ ಯದು

ಹೇ ಗೋಪಾಲಕೃಷ್ಣ, ನಿನ್ನ ಈ ಅಸಾಧಾರಣವಾಗಿರ್ತಕ್ಕಂಥ ಅದ್ಭುತ ಲೀಲೆಗಳನ್ನು ಕೇಳಿದೆ. ಕಾಳಿಂಗನನ್ನು ಮುಡಿವಿದೆ, ತೃಣಾವರ್ತ ಅಘಾಸುರ ಭಕಾಸುರ ಧೇನುಕಾಸುರನೆಲ್ಲರನ್ನೂ ಸಂಹಾರ ಮಾಡಿದೆ, ಜೊತೆಗೆ ಗುರುವಿನ ಕಾಣಿಕೆ ಎಂದೆಂಬುದಾಗಿ ಲೋಕದಲ್ಲಿ ಅನ್ನಾವಶಿಷ್ಯನು ಈಯಲಾರದ ಕಾಣಿಕೆಯನ್ನಿತ್ತೆ. ಅಪಾರ ಮಹಿಮಾ ಸಂಪನ್ನ, ದಯಮಾಡಿಸಿ ನಮ್ಮನ್ನು ಕಾಪಾಡು. ಕೃಷ್ಣ ಪಕ್ಕದಲ್ಲಿ ತಿರುಗಿ ತನ್ನ ಅಣ್ಣ ನೆನೆಸಿಕೊಂಡ ಬಲರಾಮನ ಮುಖವನ್ನು ನೋಡಿದರೆ ಬಲರಾಮ ಹೇಳಿದ, ಹೋಗೋಣ ಕೃಷ್ಣ. ಕೃಷ್ಣ ಹೇಳಿದ, ಹೊರಡೋಣ ಹೊರಡೋಣ ಎಂದ ಕೂಡಲೇ ತಂದೆ ಓಡಿ ಬಂದ. ಕೃಷ್ಣ ಅಲ್ಲಿರ್ತಕ್ಕಂಥ ಗೋವಳರೆಲ್ಲರೂ ಸೇರಿಕೊಂಡ್ರಂತೆ, ಕೃಷ್ಣ ಎಡಬಿಡದೆ ನಾವು ನಿನ್ನ ಸಂಗಡ ಇದ್ದವರಲ್ವೇನಪ್ಪ, ಹಾಗಾದ್ರೆ ನಾವು ಮಾತ್ರ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ, ನಾವು ಬರ್ತೇವೆ. ಕೃಷ್ಣ ಹೇಳಿದ, ನೀವೆಲ್ಲ ಬರ್ತೀರಾ, ಹಾಗಾದ್ರೆ ನಡೀರಿ. ಯಶೋದೆ ಕಣ್ಣೀರು ಸುರಿಸಿ ಹೇಳ್ತಾಳೆ, ಬಹುಕಾಲದಿ ಮಗನೆಂಬ ಮಮತೆಯಲ್ಲಿ ಕಂಡೆ. ಕೃಷ್ಣ ಯಾರೋ ಬಂದು ಕರೆದ ಮಾತ್ರದ ಕ್ಷಣಕ್ಕೆ ನನ್ನನ್ನೆಲ್ಲ ಬಿಟ್ಟು ಹೋಗ್ತೀಯೇನೋ. ಓಡಿ ಬಂದ ಅಮ್ಮ ಅಂತ ಬಾಚಿ ತಬ್ಬಿ ಕೃಷ್ಣ ಹೇಳ್ತಾನೆ, ಅಮ್ಮ ಹೋಗ್ತಾ ಇಲ್ಲ ಕಣಮ್ಮ, ನಾನು ಹೋಗ್ತಾ ಇರೋದು ಜಗತ್ತಿನ ಜನಗಳಿಗೆ ಕಲ್ಯಾಣವನ್ನುಂಟು ಮಾಡಲು, ಇದು ಹೊರಟೆ ಎಂಬುದಾಗಿ ಅಲ್ಲಿರುವ ಜನಗಳಿಗೆಲ್ಲರಿಗೂ ಎಲ್ಲರ ಮನೆಗಳಿಗೂ ಹೋಗಿ ಹೇಳಿ ಬರುತ್ತಿದ್ದರೆ ಗೋಪಿಯರು ಹೇಳ್ತಾರೆ, ಬೇಡ ಕೃಷ್ಣ ಬೇಡ ಕೃಷ್ಣ, ನೀನು ಹೋದರೆ ನಮ್ಮಿಂದಿರೋಕ್ಕಾಗಲ್ಲ.

ಕೃಷ್ಣ ನೀನು ಹೋದದ್ದೇ ಆದರೆ ನಾವಿರ್ಲಾರ್ವಪ್ಪ, ನಮ್ಮೆಲ್ಲರನ್ನು ಈ ರೀತಿಯಾಗಿ ಬಿಟ್ಟು ಹೋಗುವುದು ನ್ಯಾಯವಲ್ಲ ಕೃಷ್ಣ. ಅಂದರೆ ಕೃಷ್ಣ ಎಲ್ಲರಿಗೂ ಸಮಾಧಾನವನ್ನು ಹೇಳುತ್ತಾ ನೇರವಾಗಿ ಹೊರಟನಂತೆ. ಬರುವಾಗ ಯಮುನಾ ನದಿ ಪ್ರಾಪ್ತವಾದರೆ ಆ ಯಮುನಾ ನದಿಯಲ್ಲಿ ಅಕ್ರೂರ ಸ್ನಾನ ಮಾಡಿದಾಗ ಆ ಭಕ್ತನಿಗೆ ತಾನು ದಿವ್ಯ ದರ್ಶನವನ್ನು ತೋರಿಸಿದ್ದಾನೆ. ಮುಂದೆ ಮಥುರಾ ನಗರಿಗೆ ಬಂದರೆ ಅಕ್ರೂರ ಹೇಳಿದ, ಬಾಸ್ವಾಮಿ ಒಳಗಡೆಗೆ ಹೋಗೋಣ, ಅಕ್ರೂರ ನೀನು ನಡೆ, ನಾನು ಬರುವಾಗ ಬರ್ತೇನೆ ಎಂಬುದಾಗಿ ಅಂದು ಕಳುಹಿಸಿ ಮಾರನೆಯ ದಿನ ನಗರವನ್ನು ಪ್ರವೇಶ ಮಾಡಿದ್ದಾನೆ ತನ್ನ ಸಂಗಡಿಗರೊಂದಡುಗೂಡಿ ಜಗದೊಡೆಯನಾದ ಕೃಷ್ಣ. ಎದುರಾಗಿ ಬರುತ್ತಿದ್ದ ಅರಮನೆಗೆ ಬಟ್ಟೆಯನ್ನು ಒಗೆಯುವ ಮಡಿವಾಳರವನು, ಆ ಬಟ್ಟೆ ಒಗೆಯುವ ಮಡಿವಾಳರವನು ಬಂದರೆ ಅವನಲ್ಲಿರುವ ವಸ್ತ್ರಾಭರಣಗಳನ್ನೆಲ್ಲವನ್ನು ಕಸಿದುಕೊಂಡ ಎಲ್ಲರಿಗೂ ಹಂಚಿದ. ಮುಂದೆ ಬರುತ್ತಿದ್ದಾನೆ, ಮುಂದೆ ಬರುವಾಗ ನೇಯ್ಗೆಯವನೊಬ್ಬ ಭಕ್ತ ತಾನು ನೇಯ್ದ ದಿವ್ಯಾಂಬರವನ್ನು ಪರಮಾತ್ಮನಿಗರ್ಪಿಸಿದ. ಅಲ್ಲಿಂದ ಹೂವಾಡಿಗರ ಬೀದಿಯಲ್ಲಿ ಸುಧಾಮ ಎಂಬ ಒಬ್ಬ ಭಕ್ತ ಪರಮಾತ್ಮನಿಗೆ ಪುಷ್ಪಗಳನ್ನು ಅರ್ಪಿಸಿದ. ಇದನ್ನೆಲ್ಲವನ್ನು ಸ್ವೀಕರಿಸಿದ ಪರಮಾತ್ಮ ಅಂದಿನ ದಿನ ಪುನಃ ಹಿಂತಿರುಗಿ ಬರುತ್ತಾ ತಾನು ಕಾಲವನ್ನು ಕಳೆಯುವುದಕ್ಕಾಗಿ ಬಂದವನೇನು ಮಾಡಿದನಂತೆ, ಅಲ್ಲಿ ಸಿದ್ಧವಾಗಿತ್ತು ಯಾಗಮಂಟಪ, ಅಲ್ಲಿ ಧನುಸ್ಸಿನ ಪೂಜೆ ಎಂದು ಕರೆಸಿದರಲ್ಲ, ಅಲ್ಲಿ ಕಾವಲಿದ್ದವರನ್ನು ನೋಡಿದ. ಅಣ್ಣ ನಾವು ಬಂದು ಸುಮ್ಮನೆ ಹೋಗಬಾರದು, ಸ್ವಲ್ಪ ಇದರ ರುಚಿ ತೋರಿಸೋಣ ಅಂತ ನುಗ್ಗಿದರಂತೆ. ನುಗ್ಗಿ ಏನು ಮಾಡಿದ್ದಾನೆ, ಎಲ್ಲರನ್ನು

ಯಾಗ ಮಂಟಪದಲ್ಲಿ ಸಿದ್ಧವಾಗಿದ್ದದ್ದನ್ನೆಲ್ಲ ಸದೆಬಡದ, ಎದುರಾಗಿ ಬಂದವರೆಲ್ಲ ಸಂಹರಿಸಿದ, ಇಂದಿನ ಕೆಲಸ ಮುಗಿಯಿತು ಎಂಬುದಾಗಿ ಹಿಂತಿರುಗಿದ. ಎಲ್ಲರೋಡಿ ಬಂದರು ಕಂಸಭೂಪಾಲನ ಹತ್ರ. ಭೂಪಾಲ, ಆ ಕೃಷ್ಣ ಬಲರಾಮರು ಬಂದು ನಾಡಿನಲ್ಲಿ ಅನೇಕ ಹಾವಳಿಗಳನ್ನು ಮಾಡಿ ಯಾಗ ಮಂಟಪವನ್ನು ಹಾಳು ಮಾಡಿ ಧನಸನ್ನು ಮುರಿದರು. ಮುರಿದನೇ ಶಿವಧನುವನ್ನ ದುರುಳ. ಏನ್ ಮಾಡ್ತಿದ್ದೀರಾ ಸುನಾಮ? ಹಾಗೆ ಓಡಿ ಬಂದರಂತೆ ಸುನಾಮ ಅನ್ನುವನು. ಒಡೆಯ, ಅದು ತಪ್ಪಿ ಹೋಯಿತು, ಈಗ ನೀನು ಭಯಪಡಬೇಡ. ಹೇಗೂ ನಾಳೆ ಬರ್ತಾರಲ್ಲ, ನಾಳೆ ಪೂಜೆಗೆ ಅವರು ಬರಲೇಬೇಕು. ನಾಳೆ ಕರೆಸಿರುವುದೇ ನಾಳೆಗಾಗಿ. ಅವರು ನಾಳೆ ಬಂದಾಗ ನಾನೊಂದು ಉಪಾಯವನ್ನು ಮಾಡಿದ್ದೇನೆ. ನಮ್ಮ ಆನೆ ಇದೆಯಲ್ಲ, ಕುವರಯ ಪೀಡಾ ಎಂಬತಕ್ಕಂಥ ಆನೆ, ಆ ಕುವರಯ ಎಂಬತಕ್ಕಂಥ ಆನೆಯನ್ನು ಬಿಟ್ಟು ಅವನನ್ನು ಮಾರ್ಗದಲ್ಲೇ ತುಳಿಸಿ ಬಿಡ್ತೇನೆ. ಕಂಸ ಹೇಳದ ಭಲ. ಅಂದಿಗೆ ನನ್ನ ಶತ್ರುಶೇಷ ನಾಶವಾಗುಂತೆಯೇ. ಸರಿ, ಕಳೆದಿರುಳು ರಾತ್ರಿ ಕಳೆದಿದೆಯಂತೆ. ಜಗದೊಡೆಯ ನಗುತ್ತಿದ್ದಾನೆ, ಇನ್ನಾಗಬೇಕಾದದ್ದು ನೋಡೋಣ ಎಂದು ಊರನ್ನು ಪ್ರವೇಶ ಮಾಡುತ್ತಿದ್ದಂತೆಯೇ ದೂರದಲ್ಲಿ ಕಿರ್ರನೆ ಕಿರಿಚಿದೆ ಆನೆ. ಮೇಲೆ ಕುಳಿತಿರುವ ಮಾವಳಿ ಜನವನು ಕೃಷ್ಣ ಬಲರಾಮರ ಮೇಲೆ ಪ್ರಯೋಗಿಸಿದನಂತೆ. ಬರುತ್ತಿದೆ. ಆ ನಾಡಿನ ಜನಗಳೆಲ್ಲ ಹೆದರಿದ್ರು. ಏನಪ್ಪ ಇದು, ಏನಾಗುತ್ತಲ್ಲ, ಏನು ಅನರ್ಥವಾಗುತ್ತೆ ಎಂಬುದಾಗಿ ಎದುರು ನೋಡುತ್ತಿರುವುದೊಳಗಾಗಿ ಜಗದೊಡೆಯನಾದ ಕೃಷ್ಣ ಆ ಬರುವ ಆನೆಯ ಸೊಂಡಿಲನ್ನು ಹಿಡಿದ. ಬಲರಾಮದೇವ ಓಡಿ ಬಂದವರ ಬಾಲವನ್ನು ಹಿಡಿದ. ಆ ಪುಟ್ಟ ಬಾಲಕರು ಮದಿಸಿದ ಆನೆಯನ್ನು ಹಿಡಿದರೆ ಅಲುಗಾಡಲಾರದೆ ಜಗ್ಗಲಾರದೆ ಕಿರ್ರನೆ ಕೆರಚುತ್ತಿದೆಯಂತೆ ಆ ಆನೆ. ಒಂದು ಸಲ ಬಲವನ್ನೆಲ್ಲ ಬಿಟ್ಟು ಜಗದೊಡೆಯನ್ನು ಕೆಳಗುರುಳಿಸಿದರೆ ಆ ಮಾವುಟಿಗ ಜಾರಿ ಮೊದಲು ಕೆಳಗೆ ಬಿದ್ದ. ಅವನ ಮೇಲೆ ಆನೆ ಬಿದ್ದು ಬಿಡ್ತಾನೆ. ಅವನಂತೂ ಎಲ್ಲಿದ್ದಾನೆ ಅಂತಲೇ ಗೊತ್ತಾಗಲಿಲ್ಲ. ಪರಮಾತ್ಮ ಅದನ್ನು ಉರುಳಾಡಿಸಿದ. ಉರುಳಾಡಿಸಿ ಒಂಬೆಗೆ ಎತ್ತಿ ಕುಟ್ಟಿದನಂತೆ. ಆ ಆನೆ ಸತ್ತಿದೆ. ಅರಮನೆಯ ಪ್ರವೇಶ ಮಾಡುತ್ತಿರುವಾಗ ಜೊತೆಯಲ್ಲಿ ಸಿಕ್ಕಿದವರನ್ನೆಲ್ಲ ಸಂರಕ್ಷಣೆ ಮಾಡುತ್ತಿದ್ದರೆ ಕುಬ್ಜೆ ಎಂಬಾಕೆಯು ತಾನು ಸುಗಂಧ ಪರಿಮಳ ದ್ರವ್ಯಗಳನ್ನು ತಂದಾಗ ಡೊಂಕಾಗಿದ್ದ ಆ ಕುಬ್ಜೆಗೆ ಹರಿಯು ಅನುಗ್ರಹವನ್ನು ಮಾಡಿ ಸುಂದರಿಯನ್ನಾಗಿ ಮಾಡಿದ. ಹಿಂತಿರುಗಿ ಬಂದು ಆ ಅರಮನೆ ಪ್ರವೇಶ ಮಾಡುವಾಗ ಅರಮನೆಯಲ್ಲಿ ಕುಳಿತಿದ್ದಂಥ ಕಂಸ ನೋಡಿದ. ಹಿಡಿಯಿರಿ ಈ ಗೋಪಾಲಕರನ್ನ, ಸೇವಕರ ಏನ್ ಮಾಡ್ತಿದ್ದಾರೆ, ಹಿಡಿಯಿರಿ ಅವರನ್ನ. ಆಗ ಚಾಣೂರ ಮುಷ್ಟಿಕಾಸುರರೆಂಬತಕ್ಕಂಥ ಜಗಜ್ಜಟ್ಟಿಗಳು ಬಂದರಂತೆ ಮಲ್ಲ ಯುದ್ಧಕ್ಕೆ. ಬಂದೊಡನೆ ಕೃಷ್ಣ ಏನ್ ಮಾಡಿದ, ಅಣ್ಣ ಇದು ಸಮಯವಲ್ಲ, ಹಿಡಿಯವರನ್ನ. ಹಾರಿ ಕರವನ್ನು ಪಿಡಿದು ಧರ ಧರನೆ ಸಣೆ ತಂದನು ಜಗದೊಡೆಯ ಕೃಷ್ಣ. ಹಿಡಿದರಂತೆ ಒಬ್ಬೊಬ್ಬರೊಬ್ಬೊಬ್ಬರನ್ನ ಗರಗರನೆಗಳ ತಂದು ಚಾಣೂರ ಮುಷ್ಟಿಕಾಸುರರನ್ನು ಎತ್ತಿ ಕುಟ್ಟಿದರು. ಹುಟ್ಟಿದರೆ ಕಂಸ ನೋಡಿದ, ಎಲೋ ಪುಟ್ಟ ಬಾಲಕ, ನೀನು ಇಷ್ಟೊಂದು ಅಟ್ಟಹಾಸದಿಂದ ಬೆರೆಯುವುದಾದರೆ ನೋಡು ನನ್ನನ್ನ ಎಂಬುದಾಗಿ ಸಿಂಹಾಸನದಿಂದ ಎದ್ದ. ಎದ್ದೊಡನೆ ಕೃಷ್ಣ ನೋಡಿದನಂತೆ, ಬಿಡಬಾರದು ಇವನನ್ನ, ಇದೇ ಸರಿ ಎಂಬುದಾಗಿ ತಾನೇ ಹಾರಿ ಕಂಸನನ್ನ ಕೈ ಹಿಡಿದು ಧರ ಧರನೆ ಎಳೆತಂದು ನೆಲಕುರುಳಿಸಿದ. ಹಿಂದೆ ತಾನು ಬ್ರಹ್ಮನಲ್ಲಿ ವರವನ್ನು ಕೇಳಿದ್ದನಂತೆ 14 ಲೋಕಗಳು ಏಕಕಾಲದಲ್ಲಿ ನನ್ನ ಮೇಲೆ ಬಿದ್ದಾಗ ನನಗೆ ಮರಣ ಪ್ರಾಪ್ತವಾಗಲಿ ಎಂದು. 14 ಲೋಕಗಳು ಏಕವಾಗಿ ಬೀಳಲ್ಲ ಅಂದುಕೊಂಡಿದ್ದ. 14 ಲೋಕಕ್ಕೆ ದಾತನಾದ ಕೃಷ್ಣ ಮೇಲೆ ಕುಳಿತು ತನ್ನ ಕೈಯಿಂದ ಒಂದು ಪೆಟ್ಟನ್ನು ಗುದ್ದಿದ. ಗುದ್ದಿದೊಡನೆ ಆ ಪೆಟ್ಟಿಗೆ ಆ ಕಂಸಾಹ ಎಂದು ಸತ್ತ. ರಕ್ಕಸರೆಲ್ಲ ದಿಕ್ಕಾಪಾಲಾಗಿ ಓಡಿದರು. ಓಡಿದ ಕೂಡಲೇ ಜಗದೊಡೆಯನಾದ ಕೃಷ್ಣ ತಿರುಗಿ ಕೇಳುತ್ತಿದ್ದಾನಂತೆ, ಎಲ್ಲೋ ಗೋಪಾಲ, ಬಾರೋ ಕೃಷ್ಣ ಎಂದು ಕರೆಯುತ್ತಿರತಕ್ಕಂಥ ಒಂದು ಶಬ್ದ ಕೇಳ್ತಾ ಇದೆ. ಕೃಷ್ಣ ಹೇಳಿದ, ಅಣ್ಣ ಆ ಮಾತು ಕೇಳ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಡೋಣ, ಬಾರೋ ನಡಿ ಹೋಗೋಣ ಎಂಬುದಾಗಿ ನೇರವಾಗಿ ಬಲರಾಮ ಕೃಷ್ಣರು ಸೆರೆಮನೆ ಹತ್ರ ಬರ್ತಿದ್ದರೆ ದೇವಕಿ ದೇವಿ ಕೃಷ್ಣ ಬಂದಿರುವ ವಿಚಾರವನ್ನು ಕೇಳಿ ಹೇಳ್ತಿದ್ದಾಳಂತೆ. ಹೇ ಕೃಷ್ಣ,

ಕೃಷ್ಣ ಅನ್ನುವಾಗ ಕೃಷ್ಣ ಬಲರಾಮರಿಬ್ಬರೂ ಸೆರೆಮನೆಗೆ ಬಂದಿದ್ದಾರೆ. ಬಂದು ತಂದೆ ತಾಯಿಗಳನ್ನು ತಬ್ಬಿದರಂತೆ. ತಂದೆ ತಾಯಿಗಳು ಮಕ್ಕಳನ್ನು ಕಂಡಾಗ ಕೃಷ್ಣ ಹೇಳ್ತಾನೆ, ಮಕ್ಕಳಾಗಿ ಅವತರಿಸಿ ನಾವು ನಿಮಗೆ ಸಹಾಯ ಮಾಡಲಿಲ್ಲ ಎಂದರೆ ಇದು ಅಪರಾಧವಾದೀತು, ಬನ್ನಿ ಎಂಬುದಾಗಿ ಸೆರೆಬಿಡಿಸಿ ಕರೆತಂದು ತಾತನಾದ ಉಗ್ರಸೇನನನ್ನೂ ಕರೆಸಿ ಅವನಿಗೆ ಮಥುರಾ ನಗರದ ಪಟ್ಟವನ್ನು ಕಟ್ಟಿ ಜಗದೊಡೆಯನಾದ ಕೃಷ್ಣನು ಎಲ್ಲರ ಬಂಧನವನ್ನು ಬಿಡಿಸಿ ತಾನಾನಂದದಿಂದ ಮತ್ತೆ ಭಕ್ತರೆಂದೊಡಗೂಡಿ ಜಗತ್ತಿನ ಎಲ್ಲ ದುರ್ಮಾರ್ಗಗಳನ್ನು ನಾಶ ಮಾಡಿ ತಾನು ನಿತ್ಯಾನಂದ ಭರಿತನಾಗಿ ಸಂತೋಷ ಭರಿತನಾಗಿ ಜಗತ್ತರಲ್ಲಿ ಕಾಲವನ್ನು ಕಳೆಯುತ್ತಿದ್ದಾನೆ ಎಂದರೆ ಈ ಜಗದೊಡೆಯನ ದಿವ್ಯ ಮಂಗಳ ಮೂರ್ತಿಯ ಚರಿತ್ರೆಯನ್ನು ಕೇಳಿದವರಿಗೆ ಮಂಗಳವಾಗಲಿ ಎಂಬುದಾಗಿ ಶ್ರೀ ಕೃಷ್ಣಾವತಾರಕ್ಕೆ ನಾವು ಮಂಗಳವನ್ನು ಪಾಡೋಣ. ಜಯ ಮಂಗಳಂ.

ಇದುವರೆಗೂ ಹರಿಕಥಾ ವಿದ್ವಾಂಸರಾದ ಶ್ರೀ ಗುರುರಾಜಲು ನಾಯ್ಡು ಅವರ ಕಂಠಸಿರಿಯಲ್ಲಿ ಕೇಳಿದಿರಿ ಹರಿಕಥೆ ಶ್ರೀಕೃಷ್ಣಾವತಾರ. ಈಗ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಓ, ಯಾವ್ದೋ ಮೆಸೇಜ್ ಬಂತು.
4: ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
6: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
4: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
6: ರೇಡಿಯೋನಾ?
7: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11:00 ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
4: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.
9: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರು ಸ್ಥಾಪಿಸಿದ ಲಿಂಗವಂತ ಧರ್ಮ, ಸಂಸ್ಕೃತಿ, ಸಾಹಿತ್ಯವು ಇಡೀ ಪ್ರಪಂಚದ ಜನತೆಯ ಬಾಳಿಗೆ ಬೆಳಕು ನೀಡುವಂಥದ್ದಾಗಿದೆ. ಶರಣರ ವಚನಗಳು ಅನುಭಾವದ ನುಡಿಗಳು. ಶರಣರ ಮಾತೆಂದರೆ ಜ್ಯೋತಿರ್ಲಿಂಗ. ಶರಣರು ಮನತೆರೆದು ಮಾತನಾಡಿದರೆ ಲಿಂಗವೇ ಕಾಣಬರುತ್ತದೆ. ಶರಣರ ವಚನಗಳೆಂದರೆ ಮಂತ್ರಗಳು. ಮಂತ್ರಗಳು ಮನದೊಳಗಿನ ಮಹದಜ್ಞಾನವನ್ನು ಕಳೆಯುವ ದಿವ್ಯ ಜ್ಯೋತಿಗಳಾಗಿವೆ. ದಿನನಿತ್ಯವೂ ಇಷ್ಟಲಿಂಗಾರ್ಚನೆಯಲ್ಲಿ ಬಸವಾದಿ ಶರಣರ ವಚನ ಮಂತ್ರಗಳನ್ನು ಅಳವಡಿಸಿಕೊಳ್ಳುವ ಸದುದ್ದೇಶದಿಂದ ಸವದಿ ಚಿತ್ತರಗಿ ಸಂಸ್ಥಾನ ಇಲಕಲ್ಲ ಮಠದ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಮಹಂತ ಶಿವಯೋಗಿಗಳ ದಿವ್ಯಾನುಗ್ರಹದ ಮಾರ್ಗದರ್ಶನದಲ್ಲಿ ಬೆಂಗಳೂರಿನ ಅಶ್ವಿನಿ ಕ್ಯಾಸೆಟ್ ಅವರ ಸಹಕಾರದೊಂದಿಗೆ ತಮ್ಮೆಲ್ಲರಿಗಾಗಿ ಈ ಪ್ರಪ್ರಥಮ ಕಾಣಿಕೆಯನ್ನು ಅರ್ಪಿಸಲಾಗಿದೆ. ಕೇಳಿ ವಚನ ಮಂತ್ರ ಸ್ತುತಿಯನ್ನು. ಧ್ವನಿ ನೀಡಿ ನಿರ್ಮಿಸಿ.

ಕಟ್ಟಿಸಿದವರು ಎರಗಟ್ಟಿಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಮಹಂತಸ್ವಾಮಿಗಳು. ಸಹಕಾರ ಹಲಗೂರಿನ ಶ್ರೀ ಷಟ್ಸ್ಥಲ ಬ್ರಹ್ಮಿ ರೇಣುಕ ರಾಜೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರು. ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ. ಎಮ್ಮ ವಚನದ 108 ಅಧ್ಯಯನಕ್ಕೆ ಶತರುದ್ರಿಯ ಯಾಗ ಸಮಬಾರದಯ್ಯ. ಎಮ್ಮ ವಚನದ ಸಾಸಿರ ಪಾರಾಯಕ್ಕೆ ಗಾಯತ್ರಿ ಲಕ್ಷ ಜಪ ಸಮಬಾರದಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನಾ.

ಬ್ರಹ್ಮ ವಿನಗೆ ಬಸವಣ್ಣನೇ ಸರ್ವಾಚಾರ ಸಂಪತ್ತಾದನಾಗಿ ಬಸವಣ್ಣನ ಹಾಸಿಕೊಂಡು ಬಸವಣ್ಣನ ಹೊತ್ತುಕೊಂಡು ಬಸವಣ್ಣನ ತೊಂತಿಕೊಂಡು ಬಸವಣ್ಣನ ಧರಿಸಿಕೊಂಡು ಆನು ಬಸವಣ್ಣನ ಚಿದ್ಗರ್ಭದಲ್ಲಿ ಕುಳಿತು

ಆದಿ ಬಸವಣ್ಣ ಅನಾದಿಲಿಂಗವೆಂದೆಂಬರು. ಹುಸಿ ಹುಸಿ ಈ ನುಡಿಯ ಕೇಳಲಾಗದು. ಆದಿಲಿಂಗ ಅನಾದಿ ಬಸವಣ್ಣನು, ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಪ್ರಸಾದವು ಬಸವಣ್ಣ

ಮರ್ತ್ಯಕ್ಕೆ ಜನಿಸಿದನಯ್ಯ ಕೂಡಲ ಚನ್ನ ಸಂಗನಲ್ಲಿ ಬಸವಣ್ಣನು. ಹೆಸರಿಡಬಾರದ ಘನತರ ಲಿಂಗವ ಹೆಸರಿಟ್ಟು ವಾಗ್ಮನಕ್ಕಗೋಚರವಪ್ಪ ಲಿಂಗವ ವಾಕ್ಯಕ್ಕೆ ತಂದು ಅತ್ಯತಿಷ್ಠ ದಶಾಂಗುಲಂ ಎಂಬ ಲಿಂಗವ ಚಿತ್ತಕ್ಕೆ ತಂದು ಸುತ್ತಿರ್ಧ ಮಾಯಾ ಪ್ರಪಂಚವ ಬಿಡಿಸಿದ ಬಸವಣ್ಣ, ಚಿತ್ತ ಶುದ್ಧನ ಮಾಡಿದ ಬಸವಣ್ಣ, ಮಲತ್ರಯಂಗಳ ಹರಿದು ಶುದ್ಧ ತಾತ್ಪರ್ಯವ ನರುಹಿ ಮುಕ್ತನ ಮಾಡಿದ ಗುರು ಬಸವಣ್ಣ, ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನೆನ್ನ ಕಾರಣ ಧರೆಗೆ ಬಂದ ಎತ್ತೆತ್ತನು.

ದೈವವಾ ಎಂತು ಸರಿ ಎಂಬೆನಯ್ಯ, ಅವಸರ ಬಂದರೆ ಮಾರುವ ದೈವವಾ ಎಂತು ಸರಿ ಎಂಬೆನಯ್ಯ, ಅಂಜಿಕೆಯಾದರೆ ಹೂಳುವ ದೈವವಾ ಎಂತು ಸರಿ ಎಂಬೆನಯ್ಯ, ಸಹಜ ಭಾವ ನಿಜೈಕ್ಯ

ಸರಿಸಿದೆ ಅಯ್ಯ ಪಶುವೇನ ಬಲ್ಲುದು ಹಸುರೆಂದೆಳೆಸುವುದು ವಿಷಯರಹಿತನ ಮಾಡಿ ಭಕ್ತಿ ರಸವ ತಣಿಯ ಮೇಯಿಸಿ ಸುಬುದ್ಧಿ ಎಂಬ ಉದಕವ ನೆರೆದು ನೋಡಿಸಲಹಯ್ಯ.

ಹರಿಯಂಜುವುದು ಅಂಕುಶಕ್ಕಯ್ಯ, ಗಿರಿಯಂಜುವುದು ಕುಲಿಶಕ್ಕಯ್ಯ, ಸಮಂಧ ಬಂಜುವುದು ಜ್ಯೋತಿಗಯ್ಯ, ಕಾನನ ಬಂಜುವುದು ಬೇಗೆಗಯ್ಯ, ಪಂಚಮಹಾಪಾತಕ ಬಂಜುವುದು

ಪಂಚಮ ಪುಷ್ಪ ಉಂಡ ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿರಬಲ್ಲಡೆ. ಷಷ್ಠಮ ಪುಷ್ಪ ಅನೃತವ ಮರೆತು ಸತ್ಯವ ನುಡಿಯಬಲ್ಲಡೆ. ಸಪ್ತಮ ಪುಷ್ಪ ಸಕಲ ಪ್ರಪಂಚವಳಿದು ಶಿವಜ್ಞಾನ ಸಂಪನ್ನನಾಗಿರಬಲ್ಲಡೆ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗ ನಗರದ ಶ್ರೀ ಶಾರದಾ ಸಂಗೀತ ವಿದ್ಯಾಲಯದ ಸಂಗೀತ ಗುರುಗಳಾದ ಶ್ರೀಯುತ ವಿದ್ವಾನ್ ಅರುಣ್ ಕುಮಾರ್ ಅವರ ಗಾಯನ ಕೇಳಲಿದ್ದೀರಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

ರಾಮನೇಕೆಷ್ಟು ಮಧುರ, ರಾಮನ ಮುಖಮಂಡಲವೇಕೆ ಇನಿತು ಮಧುರ, ರಾಮನ ನೋಟವೇಕಿಂತು ಮಧುರ, ರಾಮನ ಮಾತೇಕೆ ಈ ಪರಿ ಮಧುರ. ಏಕೆಂದರೆ ಮಧುರವೇ ಆತನ ಮೂಲದ್ರವ್ಯ. ಮಧುರ ಮಧುರವಾದ ಪಾಯಸದಿಂದ ಹುಟ್ಟಿ ಬಂದ ಮಹಾಪುರುಷ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ. ಆತನ ಮಾಧುರ್ಯವನ್ನು ವರ್ಣನೆ ಮಾಡಿ ಮುಗಿಯಬಹುದೇ? ವರ್ಣನೆಗೆಟುಕುವುದೇ ಆತನ ಮಾಧುರ್ಯ? ರಾಗಕ್ಕೆಟುಕಬಹುದು.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಅಡವಿಗೆ ಬಿದ್ದವನ ಎನ್ನುವಂತ ಒಂದು ವಿಜಯದಾಸರ ಕೃತಿಯನ್ನ ಪ್ರಸಾದ್ ಪ್ರಭು ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಅಳುವುದ್ಯಾತಕೋ ರಂಗಯ್ಯ ಎನ್ನುವಂತ ಒಂದು ಅದ್ಭುತವಾದಂತಹ ಪುರಂದರ ದಾಸರ ಒಂದು ಕೃತಿಯನ್ನ ದಿವ್ಯ ಗಿರಿಧರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಸಾಗೋಣ. ಅಂಬಿಗ ನಾನಿನ್ನ ನಂಬಿದೆ ಎನ್ನುವಂತ ಒಂದು ಅದ್ಭುತವಾದಂತಹ ಭಕ್ತಿ ಗೀತೆಯನ್ನ ಪುತ್ತೂರು ನರಸಿಂಹ ನಾಯಕ್ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ದಾಸರ ಒಂದು ಕೃತಿಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಈ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಅಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ರಂಗನ ಕಂಡೀರ ಎನ್ನುವಂತ ಒಂದು ಅದ್ಭುತವಾದಂತ ಭಕ್ತಿ ಗೀತೆಯನ್ನ ರಾಮಕೃಷ್ಣ ಕುಕ್ಕಿಕಟ್ಟೆ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.